ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಇಂದು 1948 ಶಕವರ್ಷ ವೈಶಾಖ ಮಾಸದ 27ನೇ ದಿನ ಅಂದರೆ 2026ನೇ ಇಸ್ವಿ ಮೇ ತಿಂಗಳ 17ನೇ ತಾರೀಕು ಶನಿವಾರ ನಿಲಯದ ಈ ದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ತರಂಗಾಂತರ 444.44 ಮೀಟರ್ಗಳು ಅಥವಾ 625 ಕಿಲೋ ಹರ್ಟ್ಸ್ ಹಾಗೂ ಎಫ್ಎಂ ಕಂಪನಾಂಕ 103.5 ಮೆಗಾಹರ್ಟ್ಸ್ ಮತ್ತು 101.4 ಮೆಗಾಹರ್ಟ್ಸ್ಗಳಲ್ಲಿ ಈಗ ವೇಳೆ 5:58.49. ಎರಡೂ ಇರಬಹುದು ದಿಟ. ಶಿವರುದ್ರನೆಲೆ ಬೊಮ್ಮ ಕರವೊಂದರಲ್ಲಿ ವೇಣು ಶಂಕುವೊಂದರಲ್ಲಿ ಬೆರಳುಗಳೆರಡನ್ನು ಮೀರೆ ಕೈ ಚಿಟಿಕೆಯಾಡುವುದು ಓರ್ವನಾಡುವುದೆಂತು ಮಂಕುತಿಮ್ಮ. ಇವೆರಡು ಸತ್ಯವೇ ಇರಬಹುದು. ಏಕೆಂದರೆ ಭಗವಂತನು ಶಿವನೂ ಹೌದು ರುದ್ರನೂ ಹೌದು. ಒಂದು ಕೈಯಲ್ಲಿ ಕರುಣಾನಂದಕರವಾದ ಕೊಳಲಿದೆ, ಮತ್ತೊಂದು ಕೈಯಲ್ಲಿ ರಣಸೂಚಕವಾದ ಶಂಖವಿದೆ. ಎರಡು ಬೆರಳುಗಳಿದ್ದರೆ ತಾನೇ ಚಿಟಿಕೆಯಾಗುವುದು, ಒಬ್ಬನೇ ಆಡುವುದು ಹೇಗೆ? ಇದು ಡಿವಿಜಿಯವರ ಮಂಕುತಿಮ್ಮ ಕಗ್ಗ. ಆತ್ಮೀಯ ಶ್ರೋತೃಗಳಿಗೆಲ್ಲ ಡಾಕ್ಟರ್ ಬಸವರಾಜು ಗುಬ್ಬಿ ಮಾಡುವ ನಮಸ್ಕಾರಗಳೊಂದಿಗೆ ಮುಂಜಾನೆಯ ಶುಭೋದಯ.

ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸ್ಟುಡಿಯೋ ಸಮಯ 6:09. ನಿಲಯದಿಂದ ಪ್ರಸಾರವಾಗುವ ಇಂದಿನ ಕಾರ್ಯಕ್ರಮಗಳ ವಿವರಣೆ. ನಮ್ಮ ನಿಲಯದಿಂದ ಈ ಬೆಳಗ್ಗೆ 6:10 ಗೀತಾರಾಧನಾ ಭಕ್ತಿಗೀತೆಗಳ ಕಾರ್ಯಕ್ರಮ, 6:35 ಡಾಕ್ಟರ್ ಗುರುರಾಜ್ ಕರ್ಜಿ ಅವರಿಂದ ಕಥನಗಳ ಕಾರ್ಯಕ್ರಮ, ಕರುಣಾಳು ಬಾಬೆಳಕೆ ನಿರ್ಮಾಣ ಎಸ್ ಆರ್ ಭಟ್, 6:40 ನೇಗಿಲೆ ಮಡಿತ. ಸಾವಯವ ಗೊಬ್ಬರದ ಉತ್ಪಾದನೆ ತಾಂತ್ರಿಕತೆ ಕುರಿತು ಇರುವಕ್ಕಿಯ ಕೃಷಿ ವಿಜ್ಞಾನಗಳ ವಿದ್ಯಾರ್ಥಿ ರುದ್ರಮುನಿ ಅವರಿಂದ ಮಾಹಿತಿ. 6:45 ಪ್ರಾಯುಕ್ತ ಕಾರ್ಯಕ್ರಮ ಹೆಲ್ತ್ ಹಿಂಟ್ಸ್ ಆರೋಗ್ಯ ಸೂತ್ರ. ಸ್ಕ್ರೀನಿಂಗ್ ಆಫ್ ಕ್ಯಾನ್ಸರ್ ಇನ್ ವುಮೆನ್ ಕುರಿತು ಡಾಕ್ಟರ್ ಚಂದುಶ್ರೀ ಬಿಪಿ ಅವರಿಂದ ಮಾಹಿತಿ ಕೇಳುವಿರಿ. 6:50 ಸುದ್ದಿ ಮಿಂಚು, 7:15 ವಿಶ್ವ ಅಧಿಕ ರಕ್ತದೊತ್ತಡ ದಿನದ ಸಂದರ್ಭದಲ್ಲಿ ಡಾಕ್ಟರ್ ಚಂದ್ರಕಾಂತ್ ಎಸ್ಎಸ್ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಎಂಕೆ ಶಿವಕುಮಾರ್. ಚಿತ್ರಗಳು 8:30 ವಿಶ್ವ ಹೈಪರ್ ಟೆನ್ಷನ್ ದಿನದ ಸಂದರ್ಭದಲ್ಲಿ ನೇರ ಫೋನ್ ಇನ್ ಕಾರ್ಯಕ್ರಮ. ತಾವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆ ಹೀಗಿದೆ, 200-704. ಭದ್ರಾವತಿಯಿಂದ ಹೊರಗಿನ ಅವರು ಕರೆ ಮಾಡಬೇಕಾದ್ರೆ ಬಳಸಬೇಕಾದ ಸ್ಟೇಡಿಯೋ ಕೋಡ್ ಸಂಖ್ಯೆ 08282. ಕೇಳುವರೆ, ಈ ಒಂದು ಅಧಿಕ ರಕ್ತದ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಲು ತಾವುಗಳು ಯಾವ್ಯಾವ ರೀತಿಯಲ್ಲಿ ಒಂದು ಸಲಹೆಯನ್ನು ನೀಡುತ್ತೀರಿ?

ತಾವು ಯಾವ್ಯಾವ ರೀತಿಯಲ್ಲಿ ಇದರಲ್ಲಿ ಕಾರಣಗಳನ್ನು ಹುಡುಕ್ತೀವಿ ಮತ್ತು ತಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಹಂಚಿಕೊಳ್ಬೋದು ಕರೆ ಮಾಡೋದ್ರ ಮೂಲಕ. ಜೊತೆಗೆ ಓರ್ವ ವೈದ್ಯರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. 9:05 ಮಿಕ್ಸ್ ಮೆಲೋಡಿ, ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳು. 9:35 ಭಾವಗೀತೆಗಳು. 10:00 ಹಾಡು ಮಾತಾಡು. ಭಾನುವಾರದ ವಿಶೇಷತೆ ಕತೆ ನಿಮ್ಮ ಜೊತೆ ಇಲ್ಲ ಸ್ನೇಹಿತರು. ಇವತ್ತು ನಮ್ಮ ಪುಟಾಣಿಗಳಿಗಾಗಿ ಮೀಸಲು ಮಕ್ಕಳ ಕಲರವ ಕಾರ್ಯಕ್ರಮ ಮೂಡಿ ಬರಲಿದೆ. ತಾವು ಕರೆ ಮಾಡೋದ್ರ ಮೂಲಕ ಪುಟಾಣಿಗಳು ತಮ್ಮ ಒಂದು ಪ್ರತಿಭೆಯನ್ನು ಅನಾವರಣ ಮಾಡಿಕೊಳ್ಬಹುದು. ಕರೆ ಮಾಡೋದ್ರ ಮೂಲಕ ನಮಗೆ ತಮ್ಮ ವಿಚಾರಧಾರೆಗಳನ್ನು ತಿಳಿಸಬಹುದು. ನಮ್ಮ ದೂರವಾಣಿ ಸಂಖ್ಯೆ ಹೀಗಿದೆ, 2007074. ಭದ್ರಾವತಿಯಿಂದ ಹೊರಗಿನವರು ಕರೆ ಮಾಡಬೇಕಾದರೆ ಬಳಸಬೇಕಾದ ಶ್ರೀಕೋಟ್ ಸಂಖ್ಯೆ 08282. 11:00 ಚಿಣ್ಣರ ಬಳಗ ಮಕ್ಕಳಿಗಾಗಿ ಕಾರ್ಯಕ್ರಮದಲ್ಲಿ ನರಸಿಂಹರಾಜಪುರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ. 11:30 ಸೇವಾ ಮಾಹಿತಿ. 11:45 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕಡೂರು ತಾಲೂಕು ಚಿಕ್ಕಬಾಸೂರು ಗ್ರಾಮದ ಶ್ರೀಮತಿ ಚೌಡಮ್ಮ ಮತ್ತು ಸಂಗಡಿಗರಿಂದ ಮೈಲಾರಲಿಂಗಸ್ವಾಮಿ ಪದವನ್ನು ಆಲಿಸುವಿರಿ. ಮಧ್ಯಾಹ್ನ ಪ್ರಸಾರದಲ್ಲಿ 1:20 ಚಿತ್ರಗೀತೆಗಳು, 2:40 ಭಾವಗೀತೆಗಳು. 3:00 ಚಲನಚಿತ್ರ ಧ್ವನಿವಾಹಿನಿ ಚಿತ್ರ ಆನಂದ ಸಾಗರ. 4:00 ಮಿಕ್ಸ್ ಮೆಲೋಡಿ, ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಸಂಜೆ ಪ್ರಸಾರದಲ್ಲಿ 5:00 ಚಿತ್ರಗೀತೆಗಳು, 6:00 ಸೇವಾ ಮಾಹಿತಿ. 6:50 ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ತೋಟಗಾರಿಕೆಯಲ್ಲಿ ಶೂನ್ಯ ಬಂಡವಾಳ ಕೃಷಿ ನಿರ್ವಹಣೆ ಕುರಿತು ಶಿವಮೊಗ್ಗ ತಾಲೂಕು ಮೇಲಿನ ಹನಸವಾಡಿ ಗ್ರಾಮದ ಕೃಷಿಕರಾದ ಡಿಎನ್ ಸುಂದರೇಶ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಎಸ್ ಎಂ ಸುಧಾಕರ್. ನಂತರ ಕೃಷಿ ಒಳಸುರಿಗಳ ಲಭ್ಯತೆ ಮತ್ತು ಅವುಗಳ ಸದ್ಬಳಕೆ ಕುರಿತು 2026 ಕುರಿತು ಡಾಕ್ಟರ್ ಎಸ್ ಎಂ ಸುಧಾಕರ್ ಅವರಿಂದ ಮಾಹಿತಿ. ಸಮಗ್ರ ಪೋಷಕಾಂಶಗಳ ಗೊಬ್ಬರ ಬಳಕೆ ಕುರಿತು ಮಾಹಿತಿಯನ್ನು ಕೇಳುವಿರಿ. ಈ ರಾತ್ರಿ 8:15 ಯುವವಾಣಿ ಕಾರ್ಯಕ್ರಮದಲ್ಲಿ ಶಾಸ್ತ್ರೀಯ ಸಂಗೀತ ಗಾಯಕಿ ಹಾಗೂ ಭರತನಾಟ್ಯ ಕಲಾವಿದೆ ಪರಿಪೂರ್ಣ ಭಟ್ ಅವರೊಂದಿಗೆ ಸಂದರ್ಶನ. ಇನ್ನು ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಈ ಬೆಳಿಗ್ಗೆ 6:10 ಚಿಂತನ. ಮಧ್ಯಾಹ್ನ 12:05 ವನಿತಾ ವಿಹಾರ. 12:35 ಆರೋಗ್ಯ ಕಾರ್ಯಕ್ರಮ. 1:00 ಪ್ರಗತಿ ಪಥ. ಸಂಜೆ 6:30 ವಿಜ್ಞಾನದ ಮುನ್ನಡೆ. ಈ ರಾತ್ರಿ 7:45 ಕನ್ನಡದಲ್ಲಿ ಭಾಷಣ. ಇದುವರೆಗೂ ನಿಲಯದಿಂದ ಪ್ರಸಾರವಾಗುವ ಇಂದಿನ ಕಾರ್ಯಕ್ರಮಗಳ ವಿವರಣೆ ಕೇಳಿದ್ರಿ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ 6:05. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ನೀವು ಕೇಳ್ತಾ ಇದ್ದೀರಿ ಎಫ್ಎಂ 103.5 ಮೆಗಾಹರ್ಟ್ಸ್ಗಳಲ್ಲಿ ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಮತ್ತು ಮೀಡಿಯಂ 625 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನು. ಸ್ಟುಡಿಯೋ ಸಮಯ 6:38. ಗೀತಾರಾಧನ ಭಕ್ತಿ ಗೀತೆಗಳ ಕಾರ್ಯಕ್ರಮ. ಆತ್ಮೀಯ ಶ್ರೋತೃಗಳಿಗೆಲ್ಲ ಗೀತಾರಾಧನ ಕಾರ್ಯಕ್ರಮಕ್ಕೆ ಶುಭ ಸುಪ್ರಭಾತ. ನಮ್ಮ ಪಂಚಾಂಗದ ಪ್ರಕಾರ ಶ್ರೀ ಶಾಲಿವಾಹನಿಷಿಕೆ 1948 ಪರಾಭಾವ ನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಅಧಿಕ ಜ್ಯೇಷ್ಠ ಶುಕ್ಲಪಕ್ಷ ಪ್ರತಿಪಾದ ತಿಥಿ ರವಿವಾರ ಕೃತಿಕಾ ನಕ್ಷತ್ರ ಶೋಭನ ಹಾಗೂ ಅತಿಗಂಡ ಯೋಗವಾಗಿದೆ. ಸ್ನೇಹಿತರೆ, ಇಂದಿನ ಗೀತಾರಾಧನ ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾದ ದೇವಾಲಯವನ್ನು ಪರಿಚಯ ಮಾಡಿಕೊಡ್ತೇನೆ. ಅದೊಂದು ಪ್ರಸಿದ್ಧವಾದ ದೇವಾಲಯ ನಮ್ಮ ದಕ್ಷಿಣ ಭಾರತದಲ್ಲಿ, ಅದರಲ್ಲೂ ತಮಿಳುನಾಡಿನಲ್ಲಿರುವಂತಹ ವಿಶೇಷವಾದ ದೇವಾಲಯವಾಗಿದೆ. ಯಾವುದಿರ್ಬೋದು ಆ ದೇವಾಲಯ, ಅದರ ವೈಶಿಷ್ಟ್ಯತೆ ಏನು ಎಂಬುದನ್ನು ಈ ಒಂದು ಭಕ್ತಿ ರಚನೆ ನಂತರ ನಿಮ್ಮೊಡನೆ ಹಂಚಿಕೊಳ್ತೀನಿ. ಈಗ ಕೇಳೋಣ ವಿದ್ಯಾಭೂಷಣರ ದನಿಯಲ್ಲಿ ಈ ಒಂದು ದಾಸರ ಪದವನ್ನು.

ಗೀತಾರಾಧನ ಕಾರ್ಯಕ್ರಮದಲ್ಲಿ ತಮಿಳುನಾಡಿನ ವಿಶೇಷವಾದ ಒಂದು ದೇವಾಲಯವನ್ನು ಪರಿಚಯ ಮಾಡಿಕೊಡ್ತೀನಿ ಅಂತ ಹೇಳಿದ್ದೆ. ಸ್ನೇಹಿತರೆ, ತಮಿಳುನಾಡಿನ ತಂಜಾವೂರು ಜಿಲ್ಲೆಯಲ್ಲಿರುವ ಕುಂಭಕೋಣಂನ ಶ್ರೀ ಕುಂಭೇಶ್ವರ ದೇವಾಲಯದ ಒಂದು ಪುಟ್ಟ ಪರಿಚಯವನ್ನು ಮಾಡಿಕೊಡ್ತಾ ಇದ್ದೀನಿ. ಇದೊಂದು ಪುರಾತನವಾದ ಸಾವಿರ ವರ್ಷಗಳ ಹಿಂದೆ ನಿರ್ಮಿತವಾದ ಒಂದು ದೇವಾಲಯವಾಗಿದೆ. ಈ ದೇವಾಲಯದ ಹೆಸರಿನಿಂದಲೇ ಇದಕ್ಕೆ ಕುಂಭಕೋಣಂ ಎಂಬ ಹೆಸರು ಬಂದಿದೆ ಅನ್ನೋದು ನಮಗೆ ಮಾಹಿತಿ ತಿಳಿದು ಬರುತ್ತೆ. ಇಲ್ಲಿನ ಕುಂಭೇಶ್ವರ ಅಥವಾ ಆದಿ ಕುಂಭೇಶ್ವರ ಎಂಬ ಶಿವನನ್ನು ಇಲ್ಲಿ ಆರಾಧಿಸಲಾಗ್ತದೆ. ಇದರ ಬಗ್ಗೆ ಮೊದಷ್ಟು ಮಾಹಿತಿಯನ್ನ ಈ ಒಂದು ಭಕ್ತಿ ರಚನೆ ನಂತರ ನಿಮ್ಮೊಡನೆ ಹಂಚಿಕೊಳ್ತೀನಿ. ಈಗ ಕೇಳೋಣ ವೃಂದಗಾನದಲ್ಲಿ ಪುರಂದರದಾಸರ ರಚನೆಯನ್ನ.

ಕೆಳವರೆ ಇಂದಿನ ಗೀತಾರಾಧನ ಕಾರ್ಯಕ್ರಮದಲ್ಲಿ ತಮಿಳುನಾಡಿನ ತಂಜಾವೂರು ಜಿಲ್ಲೆಯಲ್ಲಿರುವ ಕುಂಭಕೋಣಂನ ಶ್ರೀ ಕುಂಭೇಶ್ವರ ದೇವಾಲಯದ ಬಗ್ಗೆ ಪುಟ್ಟದಾಗಿ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಪೌರಾಣಿಕ ಹಿನ್ನೆಲೆಗೆ ಬಂದರೆ ಪ್ರಳಯದ ಸಂದರ್ಭದಲ್ಲಿ ಬ್ರಹ್ಮದೇವನು ಸೃಷ್ಟಿಯ ಬೀಜಗಳನ್ನು ಒಂದು ಕುಂಭದಲ್ಲಿ ಇಟ್ಟು ರಕ್ಷಿಸಿದನು ಎಂದು ನಂಬಲಾಗಿದೆ. ಆ ಕುಂಭವು ತೇಲುತ್ತಾ ಬಂದು ಇಲ್ಲಿ ತಲುಪಿದಾಗ ಶಿವನು ಬಾಣದಿಂದ ಅದನ್ನು ಒಡೆದನು. ಆ ಮಡಿಕೆ ಅಮೃತ ಮತ್ತು ಮರಳು ಸೇರಿ ಇಲ್ಲಿನ ಮುಖ್ಯ ಶಿವಲಿಂಗವು ಸೃಷ್ಟಿಯಾಯಿತು ಎಂಬುದಾಗಿ ಇದರ ಪೌರಾಣಿಕ ಹಿನ್ನೆಲೆ ನಮಗೆ ತಿಳಿಸಿಕೊಡುತ್ತೆ. ಬನ್ನಿ ಸ್ನೇಹಿತರೆ, ಈ ಒಂದು ಭಕ್ತಿ ರಚನೆ ನಂತರ ನಿಮ್ಮೊಡನೆ ಹಂಚಿಕೊಳ್ತೀನಿ ಮತ್ತಷ್ಟು ಮಾಹಿತಿಯನ್ನು.

ಕೆಳಗರಿಂದಿನ ಗೀತಾರಾಧನ ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾದ ತಮಿಳುನಾಡಿನ ಕುಂಭಕೋಣಂನ ಕುಂಭೇಶ್ವರ ದೇವಾಲಯದ ಬಗ್ಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಈ ಕುಂಭೇಶ್ವರ ದೇವಾಲಯದಲ್ಲಿ ತಾಯಿ ಪಾರ್ವತಿ ದೇವಿಯು ಮಂಗಳಂಬಿಗೈ ಆಗಿ ಇಲ್ಲಿ ನೆಲೆಸಿದ್ದಾಳೆ. ಪಾರ್ವತಿ ಪರಮೇಶ್ವರರು ನೆಲೆಸಿರುವ ಪವಿತ್ರವಾದ ದೇವಾಲಯವಾಗಿದೆ. ಈ ದೇವಾಲಯವನ್ನು ವಿಜಯನಗರ ಕಾಲದಲ್ಲಿ ನಿರ್ಮಿಸಲಾದ 16 ಸ್ತಂಭಗಳ ಸಭಾಂಗಣವಿದ್ದು ಇಲ್ಲಿ 27 ನಕ್ಷತ್ರಗಳು ಮತ್ತು 12 ರಾಶಿಚಕ್ರಗಳನ್ನು ಒಂದೇ ಕಲ್ಲಿನಲ್ಲಿ ಕೆತ್ತಲಾಗಿದೆ. ಇತಿಹಾಸಕ್ಕೆ ಬಂದರೆ ಈ ದೇವಾಲಯ 9ನೇ ಶತಮಾನದ ಚೋಳರ ಕಾಲದಿಂದ ಅಸ್ತಿತ್ವದಲ್ಲಿದೆ ಮತ್ತು 15-17 ಶತಮಾನದಲ್ಲಿ ನಾಯಕರು ಇದನ್ನು ನಿರ್ವಹಿಸುತ್ತಿದ್ದರು. ಆಧುನಿಕ ಕಾಲದಲ್ಲಿ ಈ ದೇವಾಲಯವನ್ನು ಈಗಿನ ತಮಿಳುನಾಡಿನ ಸರ್ಕಾರ ನಿರ್ವಹಿಸ್ತಾ ಇದೆ ಎಂಬುದಾಗಿ ತಿಳಿದು ಬರುತ್ತೆ. ಇದು ಸುಮಾರು 30,181 ಚದುರಡಿ ಇರುವ ಒಂದು ವಿಸ್ತೀರ್ಣವಾದ ದೇವಾಲಯವಾಗಿದೆ. ಗೋಪುರಗಳು ಮತ್ತು ಅದರ ಕರೆಯಲ್ಪಡುವ 4 ಪ್ರವೇಶ ದ್ವಾರಗಳು ವೈಶಿಷ್ಟ್ಯಪೂರ್ಣವಾಗಿ ನಮ್ಮ ಮುಂದೆ ಕಂಡು ಬರುತ್ತದೆ. ಸ್ನೇಹಿತರೆ, ತಮಿಳುನಾಡಿಗೆ ಹೋದರೆ ಇದಕ್ಕೆ ಪವಿತ್ರವಾದ ಒಂದು ಪುಣ್ಯಕ್ಷೇತ್ರಕ್ಕೆ ನಾವು ಭೇಟಿಯನ್ನು ಕೊಡಬೇಕಾದ ಒಂದು ವಿಶಿಷ್ಟವಾದ ದೇವಾಲಯವ ಅಂತಲೇ ನಾವು ಹೇಳಬಹುದು. ಇಲ್ಲಿ ಪ್ರತಿ ವರ್ಷವೂ ಸಹ ಫೆಬ್ರವರಿ ಮಾರ್ಚ್ನಲ್ಲಿ ಮಹಾರಥೋತ್ಸವ ಕುಂಭಕೋಣಂನಲ್ಲಿ ನಡೆಯುತ್ತದೆ ಮತ್ತು 12 ವರ್ಷಕ್ಕೊಮ್ಮೆ ವಿಶೇಷವಾದ ಒಂದು ಪರ್ವಕಾಲ ಇಲ್ಲಿ ನಡೆಯುತ್ತದೆ ಅಂತ ಹೇಳ್ತಾ ಇಂದಿನ ಗೀತಾರಾಧನ ಕಾರ್ಯಕ್ರಮದಲ್ಲಿ ನಾನು ಕುಂಭಕೋಣಂನ ಆದಿಕುಂಭೇಶ್ವರ ದೇವಸ್ಥಾನದ ಬಗ್ಗೆ ಪುಟ್ಟದಾಗಿ ಪರಿಚಯ ಮಾಡಿಕೊಟ್ಟಿದ್ದೀನಿ. ಬನ್ನಿ ಈಗ ಕಾರ್ಯಕ್ರಮದ ಕಡೆಯದಾಗಿ ಕೇಳೋಣ ವಿಜಯ ನರಸಿಂಹ ಅವರ.

ಕೇಳುಗರಿದಾಗಿತ್ತು ಇದನ್ನ ಗೀತಾರಾಧನ ಕಾರ್ಯಕ್ರಮ. ಇದು ಆಕಾಶವಾಣಿ ಭದ್ರಾವತಿ. ಸಮಯ 6:30. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಚಿಂತನ ಪೂವಪ್ಪ ಕಾಣಿಯೂರು ಅವರಿಂದ.

0: ಈಗ ಚಿಂತನ ಪೂವಪ್ಪ ಕನಿಯೂರು ಅವರಿಂದ.
1: ಮಾತು ಮನೆ ಕೆಡಿಸಿತು, ತೂತು ಒಲೆ ಕೆಡಿಸಿತಂತೆ. ಇದೊಂದು ಗಾದೆ ಮಾತು. ಮಾತಿನಿಂದಲೇ ಒಳಿತು ಮತ್ತು ಕೆಟ್ಟದು ಸಂಭವಿಸಲು ಸಾಧ್ಯ ಎನ್ನುವುದನ್ನು ಇದು ಧ್ವನಿಸುತ್ತದೆ. ಗಾದೆ ಒಂದು ಅನುಭವವನ್ನು ಪೂರ್ಣವಾಗಿ ಹೇಳುತ್ತದೆ ಮತ್ತು ಅದನ್ನು ಸಮರ್ಥಿಸುವುದಕ್ಕೆ ಗಾದೆಯ ಉತ್ತರಾರ್ಧ ಸಹಕಾರಿಯಾಗುತ್ತದೆ. ಒಲೆಗೆ ತೂತುಗಳಿದ್ದರೆ ಉರಿಯುವ ಬೆಂಕಿ ವ್ಯರ್ಥವಾಗಿ ಬೆಂಕಿಯಿಂದ ಬೇಯಬೇಕಾದ ಅನ್ನವೋ ಇನ್ಯಾವುದು ಬೇಯದೇ ಇರುವ ಸಾಧ್ಯತೆಯನ್ನು ನಮ್ಮ ಅನುಭವಕ್ಕೆ ತಕ್ಷಣಕ್ಕೆ ಯಾವುದೇ ವಿವರಣಾತ್ಮಕ ನಿರೂಪಣೆಯ ಅಗತ್ಯವಿಲ್ಲದೆಯೇ ಹೊಳೆಯಿಸಿಬಿಡುತ್ತದೆ. ಈ ಗಾದೆಯಲ್ಲಿ ಭಕ್ತಿ ಭಂಡಾರಿ ಬಸವಣ್ಣನವರ ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದು ಹೌದು ಎನ್ನಬೇಕು ಎನ್ನುವ ವಚನದ ಅರ್ಥದಲ್ಲಿನ ಮಾತಿಗಿರಬೇಕಾದ ರಮಣೀಯತೆ, ಪ್ರಕಾಶಕ ಗುಣ, ಪಾರದರ್ಶಕತೆಗೆ ಅನ್ವರ್ಥವಾಗಿ ಗೋಚರಿಸುತ್ತದೆ. ಅಥವಾ ನಮ್ಮ ತ್ರಿಪದಿ ಬ್ರಹ್ಮ ಸರ್ವಜ್ಞ ಹೇಳುವಂತೆ ಮಾತಿನಿಂದ ಇಹ್ಯಪರ ಭಿನ್ನಾನವಕ್ಕು ಎನ್ನುವುದಕ್ಕೆ ಸಮಾನವಾಗಿ ಗೋಚರಿಸುತ್ತದೆ. ಮಾತು ಆಡಿದರೆ ಹೋಯ್ತು, ಮುತ್ತು ಒಡೆದರೆ ಹೋಯ್ತು ಎನ್ನುವ ಗಾದೆಯನ್ನು ಗಮನಿಸಿದರೆ ಮಾತಿನ ಮಹತ್ವ ಗೊತ್ತಾಗುತ್ತದೆ. ಮಾತು ಮತ್ತು ಮುತ್ತು ಎರಡೂ ಮೌಲಿಕವೇ. ಎಲ್ಲಿಯವರೆಗೆ ಎಂದರೆ ಮಾತು ಅರ್ಥ ಗಾಂಭೀರ್ಯದಿಂದ ಕೂಡಿರುವವರೆಗೆ ಮತ್ತು ಮುತ್ತು ಒಡಕು ಮೂಡದವರೆಗೆ ಮಾತ್ರ ಮೌಲಿಕ. ಮುತ್ತು ಒಡೆದರೆ ಅದು ತನ್ನ ಜ್ವಲಿಸುವ ಶಕ್ತಿಯನ್ನು ಕಳೆದುಕೊಳ್ಳುತ್ತದೆ. ಇವೆರಡನ್ನೂ ಹೋಲಿಕೆ ಮಾಡುವ ಮೂಲಕ ಒಂದು ಅನುಭವದ ಮಹತ್ವವನ್ನು ಈ ಗಾದೆ ತಿಳಿಸುತ್ತದೆ. ಭಾಷೆ ನಮ್ಮೊಳಗಿನ ಭಾವನೆಗಳ ಅಭಿವ್ಯಕ್ತಿಗೆ ಶಕ್ತ ಮಾಧ್ಯಮ. ಗಾದೆಗಳ ಮಹತ್ವದ ಕುರಿತಂತೆಯೂ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದಂತೆ ಎನ್ನುವ ಜನಪ್ರಿಯ ಮಾತು ಬಹಳ ಪ್ರಚಲಿತವಾಗಿದೆ. ವೇದ ಎನ್ನುವ ಪದಕ್ಕಿರುವ ವಿಭಿನ್ನಾರ್ಥಗಳಲ್ಲಿ ಹಳೆಯ ಎನ್ನುವ ಅರ್ಥವೂ ಒಂದು. ಗಾದೆ ಅಥವಾ ಗಾಹೆ ಪದ ಪರಿಕಲ್ಪನೆಗೂ ಹಳೆಯದು ಎನ್ನುವ ಅರ್ಥವೇ ಇರುವುದು. ವೇದವಾಕ್ಯವನ್ನ ಪ್ರಮಾಣವಾಗಿ ಸ್ವೀಕರಿಸುವ ಜನಮನಸು ಗಾದೆಗೆ ಅದಕ್ಕಿಂತಲೂ ಮಹತ್ವ ಕೊಡುತ್ತಾರೆಂದರೆ ಅದಕ್ಕಿರುವ ಕಾಂತಗುಣ ಬಹಳ ಶಕ್ತಿಯುತ ಎಂದಾಯಿತು. ಋಷಿ ಸದೃಶ್ಯ ಜ್ಞಾನ ರೂಪಿ ವೇದವು ಮೂಲತಃ ಸಮುದಾಯ ಮೂಲದ್ದೇ ಆಗಿದೆ. ಈ ಮೂಲಕ ವೇದವು

0: ಆಧ್ಯಾತ್ಮಿಕ ನೆಲೆಗಟ್ಟಿನಲ್ಲಿ ವ್ಯಕ್ತಿ ಜೀವನ ಸಾರ್ಥಕವಾಗಲು ಮಾರ್ಗದರ್ಶಿಯಾದರೆ ಗಾದೆಗಳು ಉಸಿರುವ ಸತ್ಯಗಳು ಇದಕ್ಕಿಂತ ಬೇರೆಯಾಗಿ ಇರುತ್ತವೆ. ಅದು ಸಮುದಾಯ ಜೀವನದ ಅನುಭವಜನ್ಯ ಲೋಕದೃಷ್ಟಿಯಿಂದ ಒಡಮೂಡಿ ಸಾರ್ವತ್ರಿಕವಾಗಿ ಗಮನ ಸೆಳೆಯಲು ಸಮರ್ಥವಾಗಿರುತ್ತವೆ. ಗಾದೆ ಅನುಭವಜನ್ಯ. ಒಂದು ವಸ್ತುವನ್ನು ಇನ್ನೊಂದರ ಜೊತೆ ರೂಪಕ ಉಪಮೆಗಳ ಮೂಲಕ ಸಾದರೀಕರಿಸಿ ಅನುಭವದ ಮಹತ್ವವನ್ನು ನಮಗೆ ದಾಟಿಸಿ ಬಿಡುವ ಗುಣವನ್ನು ಹೊಂದಿರುತ್ತವೆ. ಇಂಥ ವೈಶಿಷ್ಟ್ಯಪೂರ್ಣ ಗಾದೆಗಳನ್ನು ಯಾರೂ ಕಲಿತು ತಮ್ಮ ಮಾತು ಸಂಭಾಷಣೆ ಸಂವಾದ ಸಂದರ್ಭಗಳಲ್ಲಿ ಬಳಸುವುದಿಲ್ಲ. ಕೆಲವರಿಗೆ ಜೀವನಾನುಭವ ಮೂಲವಾಗಿ ವಿವೇಕ ಪ್ರಜ್ಞೆ ಕಾರಣವಾಗಿ ಅನಾಯಾಸವಾಗಿ ಅವು ಬರುತ್ತವೆ. ಹಾಗಾಗಿಯೇ ಗಾದೆಗಳ ಬಳಕೆಯ ಹಿನ್ನೆಲೆಯಲ್ಲಿ ಹಲವರ ಅನುಭವ ಒಬ್ಬನ ವಿವೇಕ ಎಂಬುದಾಗಿ ಗಾದೆಗಳನ್ನು ವ್ಯಾಖ್ಯಾನಿಸುವುದಿದೆ. ಕಿರಿದರಲ್ಲಿ ಪಿರಿದರ್ಥವನ್ನೇ ಹಿಡಿದಿಡುವ ಗುಣವೇ ಗಾದೆಗಳ ಶಕ್ತಿ. ಹಾಗಾಗಿ ಪುಟಗಳಲ್ಲಿ ನಿರೂಪಿಸಬಹುದಾದ ವಿಚಾರದ ಬದಲು ಒಂದು ಗಾದೆಯನ್ನು ಬಳಸಿ ಅದರ ಮೂಲಕ ವಿಷಯವನ್ನು ಸಮಾಪ್ತಿ ಮಾಡಲು ಸಾಧ್ಯ. ಇರುಳು ಕಂಡ ಬಾವಿಗೆ ಹಗಲು ಬಿದ್ದಂತೆ, ಈ ಗಾದೆ ಹೆಡ್ಡುತನದ ಕುರಿತ ವ್ಯಂಗ್ಯವನ್ನು, ನೆಂಟರ ಮೇಲೆ ಇಷ್ಟ ಅಕ್ಕಿ ಮೇಲೆ ಪ್ರೀತಿ ಈ ಗಾದೆ ಆಸೆ ಮೂಲದ ದ್ವಂದ್ವ ನೀತಿಯನ್ನು, ಬಡವನ ಕೋಪ ದವಡೆಗೆ ಮೂಲ ಎನ್ನುವ ಗಾದೆ ದೌರ್ಜನ್ಯದ ಎದುರಿನ ಅಸಹಾಯಕತೆಯನ್ನು ಸೂತ್ರಬದ್ಧವಾಗಿ ಪ್ರಾಸಬದ್ಧವಾಗಿ ಹೇಳುವುದನ್ನು ಗಮನಿಸುತ್ತೇವೆ. ಗಾದೆಗಳಿಗೆ ಇಂತಹದೇ ವಸ್ತುವಾಗಬೇಕೆನ್ನುವ ನಿಯಮವಿಲ್ಲ. ಬಹುಸಾಂಸ್ಕೃತಿಕ ಸಮಾಜವೊಂದರ ಜಾತಿ ಪಂಗಡ ವೃತ್ತಿ ಪ್ರವೃತ್ತಿ ಗುಣ ಪ್ರಾಣಿ ಸಂಬಂಧಿ ವಿಷಯಗಳಿಗೆ ಗಾದೆಗಳು ಅಭಿವ್ಯಕ್ತಿ ಕೊಡಬಲ್ಲವು. ನೆನಪಿನಲ್ಲಿ ತಲೆಮಾರುಗಳಿಂದ ಉಳಿದು ಬಂದಿರುವ ಈ ಗಾದೆಗಳು ಮಾರ್ಮಿಕವಾಗಿ ಮಾತಾಡುತ್ತವೆ. ಹಾಗಾಗಿ ಗಾದೆಗಳನ್ನು ಜೇನಿಗೆ ಹೋಲಿಸುವುದುಂಟು. ಗಾದೆಗಳು ವ್ಯಂಗ್ಯ ಮಾರ್ಮಿಕ ಇತ್ಯಾದಿ ಗುಣಗಳಿಂದ ಜೇನಿನಂತೆ ಕುಟುಕಿ ಕಹಿ ಅನುಭವವನ್ನು ಮತ್ತು ಅನೇಕ ಗಾದೆಗಳು ಅನುಭವಜನ್ಯವಾಗಿ ಮಾರ್ಗದರ್ಶಿ ತಿಳಿಹಾಸ್ಯಗಳ ಮೂಲಕ ನಮ್ಮನ್ನು ನಿರ್ದೇಶಿಸಬಲ್ಲವು. ಅದರ ಈ ಶಕ್ತಿಯನ್ನು ಸವಿದರೆ ಅದು ಸಿಹಿಯಾಗಿ ಪರಿಣಮಿಸಬಹುದು. ಒಟ್ಟಾರೆ ಅನುಭವಜನ್ಯ ಗಾದೆಗಳು ಸಮಾಜವನ್ನು ಎಚ್ಚರಿಸಿ ಮುನ್ನಡೆಸುವಷ್ಟು ಶಕ್ತವಾಗಿ ನಮ್ಮನ್ನು ಅವು ಅನುಸಂಧಾನಗೊಂಡಿವೆ.
1: ಪೂವಪ್ಪ ಕನಿಯೂರು ಅವರಿಂದ ಚಿಂತನ ಕೇಳಿದರೆ. ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.
2: ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ನೀವು ಕೇಳ್ತಾ ಇದ್ದೀರಿ ಎಫ್ಎಂ 103.5 ಮೆಗಾಹೆರ್ಟ್ಸ್ ಹಾಗೂ 101.4 ಮೆಗಾಹೆರ್ಟ್ಸ್ಗಳಲ್ಲಿ ಮತ್ತು ಮೀಡಿಯಂ ವೇವ್ 625 ಕಿಲೋಹೆರ್ಟ್ಸ್ಗಳಲ್ಲಿ ನಿಲಯದಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನು ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ.
4: ಇದು ನಾನು ಅಮೆರಿಕದಲ್ಲಿದ್ದಾಗ ಓದಿದಂತ ಕಥೆ. ಇದು ಒಂದು ದಿನ ಒಬ್ಬ ಭಾರಿ ಶ್ರೀಮಂತ ದೊಡ್ಡ ಕಾರಲ್ಲಿ ರಸ್ತೆಯಲ್ಲಿ ಹೋಗ್ತಾ ಇದ್ದಾನೆ. ಒಂದು ದೊಡ್ಡ ಶಾಪಿಂಗ್ ಮಾಲ್ ಬಂತು, ನಿಲ್ಲಿಸಿದ. ಆ ಕೆಳಗಿನ ಪೂರ್ತಿ ಅಂಗಳ ಹೂವಿನ ಅಂಗಡಿ. ಒಳಗಡೆ ಹೋದ, ಮಾಲೀಕನ ಕೇಳಿದ, ನಿಮ್ಮಲ್ಲಿ ಅತ್ಯಂತ ಬೆಲೆ ಬಾಳುವಂತ ಹೂವಿನ ಗುಚ್ಛ ಯಾವುದು? ತಕ್ಷಣ ಮ್ಯಾನೇಜರ್ ಗೊತ್ತಾಯ್ತು ಇದು ಭಾರಿ ಶ್ರೀಮಂತ ಕೂಡ ಇದು ಅಂತ. ಆತನ ಮೂಲೆ ಕರ್ಕೊಂಡು ಹೋಗಿ ತೋರಿಸಿದ. ಸ್ವಾಮಿ, ಇದು ಆರ್ಕಿಡ್ ಹೂವು, ತುಂಬಾ ಬೆಲೆ ಬಾಳೋದು, ಆದ್ರೆ ಒಂದು ವಾರಗಟ್ಟಲೆ ಇರ್ತದೆ ಹೂವು. ಪರವಾಗಿಲ್ಲ, ಬೆಲೆ ಎಷ್ಟು ಅಂತ ಶ್ರೀಮಂತ ಕೇಳಿದ. ಅದಕ್ಕೆ ಸರ್ $250 ಅಡಿಯಿಲ್ಲ, ಪ್ಯಾಕ್ ಮಾಡಿ ಪ್ಯಾಕ್ ಮಾಡಿ ಅಂದ. ಆ ಪ್ಯಾಕ್ ಮಾಡ್ತಿರುವಾಗ ಶ್ರೀಮಂತ ಒಂದು ಕ್ಷಣ ವಿಚಾರ ಮಾಡಿ ಕೇಳಿದ, ನಿಮ್ಮಲ್ಲಿ ಕೊರಿಯರ್ ಸರ್ವಿಸ್ ಇದೆಯಾ, ರವಾನೆ ವ್ಯವಸ್ಥೆ ಇದೆಯಾ ಅಂತ ಕೇಳಿದ. ಇದೆ ಇದೆ, ಏನ್ ಮಾಡ್ಬೇಕು ಹೇಳಿ ಅಂದ್ರು. ನೋಡಿ, ಇದು ನನ್ನ ತಾಯಿ ಇರುವಂತ ವಿಳಾಸ, ಇದನ್ನ ಇವತ್ತೇ ಮುಟ್ಸ್ಬೇಕು. ಆಕೆಗೆ ಮುಟ್ಸಕ್ಕಾಗತ್ತಾ? ಆಗತ್ತೆ, ಅದಕ್ಕೊಂದು $100 ಆಗತ್ತೆ. ಏನ್ ತೊಂದ್ರೆ ಇಲ್ಲ, ತೋಳಿ ಅಂದ. ಅವನು ಹೇಳ್ದ, ಇವತ್ತು ನನ್ನ ತಾಯಿ ಹುಟ್ಟಿದ ದಿವಸ. ಇದುವರೆಗೂ ಯಾವ ವರ್ಷವೂ ನಾನು ನನ್ನ ತಾಯಿ ಹುಟ್ಟಿದ ಹಬ್ಬಕ್ಕೆ ಹೂ ಕಳಿಸೋದನ್ನು ಮರೆತಿಲ್ಲ, ಇವತ್ತು ಮರೆಯೋ ಹಂಗಿಲ್ಲ. ನಿಮ್ ಕೊರಿಯರ್ ಸರಿಯಾಗಿ ತಗೊಂಡು ಹೋಗ್ತಾರ? ಆಗ್ತದೆ ಸ್ವಾಮಿ ಅಂದ್ರು. ಅವ್ರು ಇವ್ನು ವಿಚಾರ ಮಾಡ್ದ, ಹೇಳೋದು ಬರಲ್ಲ ಕೊರಿಯರ್ನವರು, ಇವತ್ತು ನಾಳೆ ಕೊಟ್ರು ಕೊಟ್ರೆ ಬೇಡ, ಕೊರಿಯರ್ ಬೇಡ ನನಗೆ, ನನಗೋಸ್ಕರ ಒಂದು ಕಾರ್ ಬಾಡಿಗೆ ತಗೊಂಡ್ಬಿಡಿ, ಒಬ್ಬ ಮನುಷ್ಯನ್ ಗೊತ್ತು ಮಾಡಿ. ಆ ಮನುಷ್ಯ ಇದಕ್ಕೋಸ್ಕರನೇ ನನ್ನ ಹೂವಿನ ಗುಚ್ಛ ತಗೊಂಡು ಸೀದಾ ನನ್ನ ಅಡ್ರೆಸ್ ಕೊಡ್ತೀನಲ್ಲ, ನನ್ನ ತಾಯಿ ಮನೆಗೆ ಹೋಗ್ಬೇಕು, ಆಕೆ ಗುಚ್ಛ ಕೊಟ್ಟು ನನಗೆ ಫೋನ್ ಮಾಡ್ಬೇಕು ಕೊಟ್ಟಿದ್ದೀನಿ ಅಂತ. ಮಾಡಕ್ಕಾಗತ್ತಾ? ಆಗತ್ತೆ, ಅದಕ್ಕೆ $250 ಆಗುತ್ತೆ, ಏನ್ ತೊಂದರೆ ಇಲ್ಲ ತಗೊಳ್ಳಿ ಅಂದ. ತನ್ನ ಕಾರ್ಡ್ ಕೊಟ್ಟ, ದುಡ್ಡೆಲ್ಲ ಕೊಟ್ಟ, ತಾಯಿ ಅಡ್ರೆಸ್ ಬರ್ಕೊಟ್ಟ, ಸಂತೋಷ ಆಯ್ತು. ಅಂತೂ ಈ ವರ್ಷನು ಮರೀಲಿಲ್ಲಲ್ಲ ಹೂ ಗಳಿಸೋದು. ಹೊರಗಡೆ ಬರ್ತಾ ಇದ್ದ, ಮೆಟ್ಲು ಇಳಿಯುವಾಗ ನೋಡ್ತಾನೆ ಮೆಟ್ಲ್ ಮೇಲೊಂದು ಹುಡುಗಿ ಕೂತ್ಕೊಂಡಿದೆ, ಪುಟ್ಟ ಹುಡುಗಿ, ಒಂದು 5.5-6 ವರ್ಷದ ಹುಡುಗಿ ಇರ್ಬೇಕು. ಅಳ್ತಾ ಇತ್ತು. ಯಾಕಮ್ಮ ಅಳ್ತಾ ಇದೀಯಾ ಅಂತ ಕೇಳ್ದ. ಆ ಮಗು ಹೇಳ್ತು, ಅಂಕಲ್ ನನಗೊಂದು $1 ಕೊಡ್ತೀರಾ ಅಂಕಲ್. ಯಾಕಮ್ಮ ಅಂತ ಕೇಳ್ದ. ಅಂಕಲ್, ಇವತ್ತು ತಮ್ಮ ತಾಯಿ ಹುಟ್ಟಿದ ದಿವಸ, ಆಕೆಗೆ ನಾನು ಮಾತು ಕೊಟ್ಟಿದ್ದೆ, ನೀನು ಹುಟ್ಟಿದ ದಿವಸ ನಾನೊಂದು ಕೆಂಪು ಗುಲಾಬಿ ಹೂ ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದೆ, ಅದು ನನ್ನ ಹತ್ರ ಏನೂ ಇಲ್ಲ, ದಯವಿಟ್ಟು $1 ಕೊಟ್ರೆ ಒಂದು ಕೆಂಪು ಗುಲಾಬಿ ಹೂ ತಗೋತೀನಿ ಅಂತ ಮಗು. ಇದೇ ತಾನೆ $500 ಖರ್ಚು ಮಾಡಿದಾನಲ್ಲ, ಬಾಮ್ಮ ಯಾಕೆ ಚಿಂತೆ ಮಾಡ್ತೀಯ, $1 ಅಲ್ಲ $10 ತಗೋ, ಗುಚ್ಛ ತಗೋ ಅಂದ. ಬೇಡ ಅಂಕಲ್, ನನಗೆ $1 ಸಾಕು. ಮಗು ಓಡ್ತಾ ಓಡ್ತಾ ಮೂಲೆಗೆ ಹೋಯ್ತು. ಅಲ್ಲೊಂದು ಬಕೆಟ್ ಅಲ್ಲಿ ಕೆಂಪು ಗುಲಾಬಿ ಹೂ ಇಟ್ಟಿದ್ದಾರೆ, ಒಂದನ್ನು ತಗೊಂಡ್ತು ಮಗು. ಅವನ ಅಂಗಡಿಯನ್ನೆಲ್ಲ ಮುಳ್ಳೆಲ್ಲ ತೆಗೆದು ಪ್ಲಾಸ್ಟಿಕ್ ಸುತ್ತಿ ಕೊಟ್ಟ. ಇವನು ಶ್ರೀಮಂತ, $1 ಕೊಟ್ಟ. ಆ ಮಗು ನನ್ನ ಕಣ್ಣಲ್ಲಿ ನೀರು ಒರೆಸ್ಕೊಂಡು, ಥ್ಯಾಂಕ್ ಯು ಅಂಕಲ್, ಅಮ್ಮನಿಗೆ ಕೊಟ್ಬಿಡ್ತೇನೆ ಹೋಗಿ ಈಗ ಅಂತ ಸರ್ ಅಂತ

0: ಓಡ್ತು. ಎಷ್ಟು ವೇಗವಾಗಿ ಓಡಿದ್ಲು ಅಂದ್ರೆ ಮೆಟ್ಲು ಸರ ಸರ ಸರ ಇಳ್ಕೊಂಡು ಎದುರಿಗಿನ ರಸ್ತೆ ದಾಟಿ ಸರ್ರ ಅಂತ ಹೋಗ್ಬಿಡ್ತು ಹುಡುಗಿ. ಇವನಿಗೆ ಒಂದ್ ಕ್ಷಣ ಅನ್ನಿಸ್ತು, ಹತ್ರನೇ ಇರ್ಬೇಕು ಮನೆ, ಇಷ್ಟು ಹತ್ರವಾಗಿ ಹೋಗ್ತದೆ ಮಗು ಅಂದ್ರೆ ಹತ್ರದಲ್ಲೇ ಮನೆ ಇರ್ಬೇಕು. ಆ ಮಗು ತಾಯಿಗೆ ಹೇಗ್ ಹೂ ಕೊಡ್ತಾಳೆ ಅನ್ನೋದು ನೋಡ್ಬೇಕು ಅನ್ಸ್ತು ಅವನಿಗೆ. ತಾನು ಹಾಕಿಯಿಂದ ಓಡ್ದ. ಆ ಮಗು ಚುರುಕಾಯಿ ಕೊಡು ಓಡುವಂತ ಹುಡುಗಿ. ಇವನ್ ಹಿಂದೆ ಬೆನ್ ಹತ್ತಿದ. ರಸ್ತೆ ದಾಟಿ ಒಂದ್ ಪುಟ್ ಊರಿನಂತದಿತ್ತು, ಅಲ್ಲಿ ಹೋಯ್ತದು. ಸಂಧಿ ಸಂಧಿ ಸಂಧಿ ಓಡ್ಬಿಟ್ಟು ಕೊನೆಗೆ ಊರ್ ದಾಟಿ ಹೊರಗಡೆ ಬಂತು. ಅಯ್ಯೋ, ಊರ್ ಹೊರಗೆ ಹೋಗ್ತದಲ್ಲ ಮಗು ಇದು ಅನ್ಕೊಂಡ. ಅಲ್ಲಿ ಹೋಗಿ ಒಂದು ಸ್ಮಶಾನ, ಸ್ಮಶಾನದೊಳಗೆ ಹೋಯ್ತು ಮಗು. ಅಲ್ಲಿ ಅವತ್ತೇ ತಾನೇ ಮಾಡದಂತ ಒಂದ್ ಸಮಾಧಿ, ಮಣ್ಣು ಗುಡ್ಡೆ ಏರ್ಸಿಟ್ಟಿದ್ದಾರೆ. ಈ ಪುಟ್ಟ ಮಗು ಹೋಗಿ ಆ ಸಮಾಧಿ ಮುಂದೆ ಮೊಳಕಾಲು ಊರ್ ಕೂತ್ಕೊಂಡು ಬಿಕ್ಕಿ ಬಿಕ್ಕಿ ಅಳೋಕ್ ಶುರು ಮಾಡ್ತು. ಅಮ್ಮ, ಇವತ್ ನೀನು ಹುಟ್ಟಿದ ದಿವಸ ನಾನ್ ನಿನ್ ಮಾತು ಕೊಟ್ಟಿದ್ದೆ ಕೆಂಪು ಗುಲಾಬಿ ಹೂ ಕೊಡ್ತೀನಿ ಅಂತ. ನನ್ ಕಡೆ ದುಡ್ಡೇ ಇರ್ಲಿಲ್ಲ, ಯಾರೋ ಒಬ್ರು ಅಂಕಲ್ $1 ಕೊಟ್ರು, ಆದ್ರೆ ತಗೊಳಕ್ ನೀನೇ ಇಲ್ಲಲ್ಲಮ್ಮ, ಅದ್ ಎಲ್ಲಿದ್ಯೋ ತಗೊಂಡು ನನ್ಗೆ ಆಶೀರ್ವಾದ ಮಾಡು ಅಂತ ಸಮಾಧಿ ಮೇಲೆ ಆ ಹೂ ಇಟ್ಟು ಮಗು ತಲೆ ಬಗ್ಸಿ ಅಳೋಕ್ ಶುರು ಮಾಡ್ತು. ಈ ಶ್ರೀಮಂತ ಹಿಂದೆ ನಿಂತು ನೋಡ್ತಿದ್ನಲ್ಲ, ನೋಡ್ಕೊಂಡು ಅವನ ಕಣ್ಣಲ್ಲಿ ನೀರು ಸುರಿತಾ ಇದೆ. ಸರ್ರ ಅಂತ ಓಡ್ದ, ಹೂವಿನ ಅಂಗಡಿಗೆ ಹೋದ. ಕಾರ್ ಬಂತ ಅಂತ ಕೇಳ್ದ. ಇಲ್ಲ, ಬರ್ತಾ ಇದೆ 5 ನಿಮಿಷದಲ್ಲಿ ಅಂತ. ಕ್ಯಾನ್ಸಲ್ ಮಾಡಿ, ಕಾರ್ ಬೇಡ, ಅದು ಹೂವಿನ ಗುಚ್ಛ ನನ್ನ ಕೊಡಿ ಅಂತ ಇಸ್ಕೊಂಡ. ತನ್ನ ಕಾರಲ್ಲಿ ಕೂತ, ಡ್ರೈವರ್ ಹೇಳ್ದ ಅಮ್ಮನ ಮನೆಗೆ ನಡಿ ಅಂದ. ಅವನ್ ಸೆಕ್ರೆಟರಿ ಹೇಳ್ದ, ಸರ್ 3 ಮೀಟಿಂಗ್ ಇದೆ ಸರ್ ಇವತ್ತು ಅಂತ. ಎಲ್ಲ ಕ್ಯಾನ್ಸಲ್, ಇವತ್ತು ಸೀದಾ ಅಮ್ಮನ ಮನೆಗೆ ಹೋಗೋಣ. ಅಲ್ಲಿ ಅಮ್ಮನ ಮನೆಗೆ ಹೋದ. ಅಮ್ಮ ಇರೋದು ವೃದ್ಧಾಶ್ರಮದಲ್ಲಿ. ಬಾಗಲ್ ತಟ್ಟಿದ, 92 ವರ್ಷದ ಮುದುಕಿ ಹೊರಗಡೆ ಬಂದ್ಲು. ಮಗನ್ ನೋಡಿದ್ಲು, ಮಗ ಹೂ ಕೊಟ್ಟು ಅಪ್ಪಕೊಂಡ ಅಮ್ಮನ, ಅಮ್ಮ ಹುಟ್ಟಿದ ಹಬ್ಬ ಶುಭಾಶಯಗಳು ಅಂತ. ಅಮ್ಮನ ಕಣ್ಣಲ್ಲಿ ನೀರು ಉಕ್ಕಿ ಬಂತು. ಅಲ್ಲೋ ಮಗ, ಯಾಕೆ ಬಂದ್ಯೋ ನೀನು, ತುಂಬಾ ಬ್ಯುಸಿ ಇರ್ತೀಯಪ್ಪ, ತುಂಬಾ ಕೆಲಸ ನಿನಗೆ, ಪ್ರತಿ ವರ್ಷದಂಗೆ ಗುಚ್ಛ ಕಳಿಸಿದ್ರೆ ಸಾಕಾಗಿತ್ತಲ್ಲೋ, ನೀನ್ ಯಾಕೆ ಬಂದೆ ಅಂತ. ಆಗ ಶ್ರೀಮಂತ ಹೇಳ್ತಾನೆ, ಅಮ್ಮ ತಾಯಿಗೆ ಹೂ ಹೇಗ್ ಕೊಡಬೇಕು ಅನ್ನೋದನ್ನ ಇವತ್ತೊಂದ್ ಪುಟ್ಟ ಮಗು ಕಲಿಸಿದೆ ನನಗೆ. ಆ ಮಗುಗೆ ತಾಯಿ ಬದುಕಿಲ್ಲ, ಬದುಕದೆ ಇರುವಂತಹ ತಾಯಿಗೆ ಹೂವನ್ನ ಅಷ್ಟು ಪ್ರೀತಿಯಿಂದ ಮಗು ಕೊಡೋದಾದ್ರೆ ಬದುಕಿದಂತ ತಾಯಿಗೆ ನಾನು ಹ್ಯಾಕ್ ಕೊಡ್ಲಮ್ಮ, ಅದಕ್ಕೆ ನಾನೇ ಬಂದೆ ಅಂತ ಹೇಳಿದ್ನಂತೆ. ಇದನ್ನ ನಾವು ಗಮನಿಸ್ಬೇಕು ಸ್ನೇಹಿತರೆ, ನಮ್ಮ ತಂದೆ ತಾಯಿಗಳಿಗೆ ನಾವು ಎಷ್ಟು ಗೌರವ ಕೊಡ್ತೀವಿ, ಎಷ್ಟು ಪ್ರೀತಿ ಕೊಡ್ತೀವಿ ಅಂತ. ಬಹುಶಃ ದೊಡ್ಡವರಾದ ನಾವು ಈ ಪ್ರೀತಿಯನ್ನ ತಿಳಿಸುವ ರೀತಿಯಿಂದ ಮಕ್ಕಳಿಂದಾನೆ ಕಲ್ಕೋಬೇಕೇನೋ, ನಾವು ಮಕ್ಕಳಿಂದ ಕಲ್ಕೋಬೇಕು ಪ್ರೀತಿಯನ್ನು ತೋರಿಸೋದು ಹೇಗೆ ಅಂತ. ಒಂದು ಹನಿ ಪ್ರೀತಿಯಿಂದ ನಿಮ್ಮ ತಾಯಿ ಕಣ್ಣಲ್ಲಿ ನೀರು ಬಂದ್ರೆ ನಿಮ್ ಜನ್ಮ ಸಾರ್ಥಕ ಅಂತ ಅನ್ಸುತ್ತೆ.
1: ಕರುನಾಡು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಗಿ, ನಿರ್ಮಾಣ SR ಭಟ್, ಪ್ರಸಾರ ಸಂಯೋಜನೆ MG ರವಿ.
2: ಕರುನಾಡು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ. ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ.
3: ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಸ್ಟುಡಿಯೋ, ಸಮಯ 6:43.

0: ಪೋಷಕಾಂಶಗಳನ್ನು ಬೆಳೆಗಳಿಗೆ ಪೂರೈಸುವುದೇ ಸೂಕ್ತ. ಗೊಬ್ಬರವನ್ನು ಮಣ್ಣಿಗೆ ಪೂರೈಸುವುದರಿಂದ ಮಣ್ಣಿನಲ್ಲಿ ಅಪೇಕ್ಷಿತ ಬದಲಾವಣೆ ನಿರ್ಮಾಣವಾಗುತ್ತದೆ. ಯಾವುದೇ ಗೊಬ್ಬರವನ್ನು ಬೆಳೆಗಳಿಗೆ ಪೂರೈಸಿದಾಗ ಮುಖ್ಯವಾಗಿ ಈ ಕೆಳಕಂಡ ಅಪೇಕ್ಷಿತ ಬದಲಾವಣೆಗಳಾಗಬೇಕು. ಮಣ್ಣಿನ ಭೌತಿಕ ಗುಣಧರ್ಮಗಳು, ಮಣ್ಣಿನ ರಾಸಾಯನಿಕ ಗುಣಧರ್ಮಗಳು, ಜೈವಿಕ ಗುಣಧರ್ಮಗಳು. ಮಣ್ಣಿನ ರಾಸಾಯನಿಕ ಗುಣಧರ್ಮಗಳು ಏನೆಂದರೆ, ಬೆಳೆಗಳಲ್ಲಿ ಅಗತ್ಯವಿರುವ ಎಲ್ಲಾ ಪೋಷಕಾಂಶಗಳು ಮಣ್ಣಿನಲ್ಲಿ ದೊರೆಯುವಂತಾಗಬೇಕು. ಪೋಷಕಾಂಶಗಳು ಬೆಳವಣಿಗೆ ಅವಶ್ಯಕ ಪ್ರಮಾಣದಲ್ಲಿ ಇರಬೇಕು. ಎಲ್ಲಾ ಪೋಷಕಾಂಶಗಳು ಪರಸ್ಪರ ಸಮತೋಲನ ಪ್ರಮಾಣದಲ್ಲಿರಬೇಕು. ಮಣ್ಣಿನ ಭೌತಿಕ ಗುಣಧರ್ಮಗಳೇನೆಂದರೆ, ಮಣ್ಣಿನ ಜಲಧಾರಣ ಸಾಮರ್ಥ್ಯವು ಅಧಿಕಗೊಳ್ಳಬೇಕು. ಹವೆ ಹೊರಗಿನಿಂದ ಒಳಗೆ ಮತ್ತು ಒಳಗಿನಿಂದ ಹೊರಗೆ ಸರಿಯಾಗಿ ಚಲಿಸುತ್ತಿರಬೇಕು. ಬೇರುಗಳ ಬೆಳವಣಿಗೆ ಇರುವ ಅಡಚಣೆಗಳು ದೂರವಾಗಬೇಕು. ಜೈವಿಕ ಗುಣಧರ್ಮಗಳೆಂದರೆ, ಪ್ರಯೋಜನಕಾರಿಯಾದ ಅಸಂಖ್ಯಾತ ಸೂಕ್ಷ್ಮಜೀವಿಗಳು ಕಾರ್ಯಚಟುವಣಿಗಳನ್ನು ನಡೆಸಲು ಅನುಕೂಲವಾದ ವಾತಾವರಣವನ್ನು ನಿರ್ಮಾಣಗೊಳ್ಳಬೇಕು. ನೈಸರ್ಗಿಕವಾಗಿ ನಮ್ಮ ಸುತ್ತಮುತ್ತ ದೊರೆಯುವ ವಸ್ತುಗಳನ್ನು ಸಗಣಿಯೊಂದಿಗೆ ಬೆರೆಸಿ ತಯಾರಿಸಿದ ಗೊಬ್ಬರಗಳು ಸಾವಯವ ಗೊಬ್ಬರ ಎನ್ನುತ್ತಾರೆ. ಸಾವಯವ ವಸ್ತುಗಳನ್ನು ಮೂಲ ರೂಪದಲ್ಲಿ ಅಥವಾ ಪರಿವರ್ತಿತ ರೂಪದಲ್ಲಿ ಮಣ್ಣಿಗೆ ಹಾಕುವುದರಿಂದ ಬೆಳೆಗಳಿಗೆ ಅವಶ್ಯಕವಾದ ಪೋಷಕಾಂಶಗಳು ಪೂರೈಕೆ ಆಗುವುದರ ಜೊತೆಗೆ ಮಣ್ಣಿನ ಭೌತಿಕ, ರಾಸಾಯನಿಕ ಮತ್ತು ಜೈವಿಕ ಗುಣಧರ್ಮಗಳು ಉತ್ತಮಗೊಳ್ಳುತ್ತವೆ. ಗೊಬ್ಬರವನ್ನು ತಯಾರಿಸುವ ಗುಂಡಿಯ ಸ್ಥಳದ ಆಯ್ಕೆ. ಗೊಬ್ಬರದ ಗುಂಡಿಯನ್ನು ನಿರ್ಮಿಸಲು ಆದಷ್ಟು ಎತ್ತರ ಸ್ಥಳವನ್ನು ಆರಿಸಿಕೊಳ್ಳಬೇಕು. ಸುಮಾರು 2 ಮೀಟರ್ ಅಗಲ, 1 ಮೀಟರ್ ಆಳ ಮತ್ತು ಅನುಕೂಲಕ್ಕೆ ತಕ್ಕಂತೆ ಆ ಉದ್ದವನ್ನು ನಿರ್ಮಿಸಬೇಕು. ಮಳೆಗಾಲದಲ್ಲಿ ಗುಂಡಿಯೊಳಗೆ ನೀರು ನುಗ್ಗದಂತೆ ಸುತ್ತಲೂ ಭದ್ರವಾದ ಬದವನ್ನು ನಿರ್ಮಿಸಬೇಕು. ಹೆಚ್ಚು ಮಳೆ ಬೀಳುವ ಜಾಗದಲ್ಲಿ ಛಾವಣಿಯನ್ನು ಅಳವಡಿಸುವುದು ಸೂಕ್ತ. ಗೊಬ್ಬರವನ್ನು ತಯಾರಿಸಲು ಬೇಕಾಗುವ ಸಾಮಗ್ರಿಗಳು: ಸಗಣಿ, ಮೂತ್ರ, ಕೊಟ್ಟಿಗೆಯಲ್ಲಿ ಹಾಸಿದ ಸಾವಯವ ವಸ್ತುಗಳು, ಬೂದಿ ಅಥವಾ ಸುಣ್ಣ. ಗೊಬ್ಬರದ ಗುಂಡಿಯನ್ನು ತುಂಬುವ ವಿಧಾನ: ಇಡೀ ಗುಂಡಿಯನ್ನು ತುಂಬಲು ಕೆಲವು ತಿಂಗಳುಗಳು ಬೇಕಾಗುವುದರಿಂದ ಉದ್ದದಲ್ಲಿ ಮೊದಲಿನ ಸುಮಾರು 1 ಮೀಟರ್ನಷ್ಟು ಭಾಗವನ್ನು ಆರಿಸಿಕೊಂಡು ತುಂಬಿಸಬೇಕು. ಅನುಕೂಲಕ್ಕೆ ತಕ್ಕಂತೆ ಗುಂಡಿಗೆ ಅಡ್ಡವಾಗಿ ತಡೆಗಳನ್ನು ಇಡಬೇಕು. ಸಾವಯವ ವಸ್ತುಗಳನ್ನು ಮತ್ತು ಕೊಟ್ಟಿಗೆ ತ್ಯಾಜ್ಯವನ್ನು ಮತ್ತು ಸಗಣಿಯನ್ನು ಸರಿಯಾಗಿ ಮಿಶ್ರಣ ಮಾಡಿ ಮೇಲೆ ಸೂಚಿಸಿದಂತೆ ಆರಿಸಿಕೊಂಡ ಸ್ಥಳದಲ್ಲಿ ಪಸರಿಸಬೇಕು. ಇದರ ಮೇಲೆ ಸಂಗ್ರಹವಾದ ಮೂತ್ರವನ್ನು ಸಿಂಪಡಿಸಬೇಕು. ಸುಮಾರು 30 ಸೆಂಟಿಮೀಟರ್ ಎತ್ತರಕ್ಕೆ ತುಂಬಿದ ನಂತರ ಅದರ ಮೇಲೆ ಸುಮಾರು 1.5 ಸೆಂಟಿಮೀಟರ್ನಷ್ಟು ದಪ್ಪದಷ್ಟು ಪುಡಿ ಮಣ್ಣನ್ನು ಹರಡಬೇಕು. ಹಾಸಿದ ಮಣ್ಣಿನ ಪದರದ ಮೇಲೆ ಬೂದಿ ಇಲ್ಲವೇ ಸ್ವಲ್ಪ ಸುಣ್ಣವನ್ನು ಉದುರಿಸಬೇಕು. ಈ ರೀತಿ ನೆಲಕ್ಕಿಂತ 1/2 ಮೀಟರ್ ಎತ್ತರದವರೆಗೆ ಗೋಲಾಕಾರದಲ್ಲಿ ತುಂಬಿದ ಸಗಣಿ ಮತ್ತು ಮಣ್ಣಿನ ರಾಶಿಯಿಂದ ಸಾಯಿಸಬೇಕು. ಗುಂಡಿಯನ್ನು ತುಂಬಿಸಲು ಸುಮಾರು 3 ತಿಂಗಳು ಸಮಯ ಬೇಕಾಗಬಹುದು. 4-5 ದನಗಳಿದ್ದರೆ ಸುಮಾರು 2 ಗುಂಡಿ ಸಾಕು. ಇವುಗಳಿಗೆ ವರ್ಷಕ್ಕೆ 5-6 ಟನ್ನಷ್ಟು ಗೊಬ್ಬರ ಉತ್ಪಾದನೆಯಾಗುತ್ತದೆ. ಉತ್ತಮ ಗೊಬ್ಬರ ತಯಾರಿಸಲು ಇರಬೇಕಾದ ಅವಶ್ಯಕತೆಗಳು: ಸೂಕ್ಷ್ಮಜೀವಿಗಳಿಗೆ ಸೂಕ್ಷ್ಮವಾದ ಆಹಾರ. ಗುಂಡಿಯಲ್ಲಿರುವ ಸಾವಯವ ಪದಾರ್ಥಗಳ ಸಾರಜನಕ ಮತ್ತು ಇಂಗಾಲದ ಅನುಪಾತವು ಸುಮಾರು 1:40 ಇದ್ದರೆ ಕಳೆಯುವ ಪ್ರಕ್ರಿಯೆ ವೇಗವಾಗಿರುತ್ತದೆ. ಆದ್ರತೆ: 50-60% ಆದ್ರತೆ ಇರುವಂತೆ ನೋಡಿಕೊಳ್ಳಬೇಕು. ಆದ್ರತೆ ಕಡಿಮೆಯಾದಲ್ಲಿ ನೀರನ್ನು ಸಂಪಡಿಸಬೇಕು ಅಥವಾ ಹೆಚ್ಚಾದಲ್ಲಿ ಒಣ ಸಾವಯವ ಪದಾರ್ಥವನ್ನು ಸೇರಿಸಬೇಕು. ಆಮ್ಲಜನಕ: ಬಹಳ ಪೊಳ್ಳು ಉಳಿಯುವಂತೆ ತುಂಬಬಾರದು ಮತ್ತು ಆಮ್ಲಜನಕಕ್ಕೆ ಆಸ್ಪದವೇ ಸಿಗದಂತೆ ತುಂಬಬಾರದು. ಉಷ್ಣತೆ: 50-60 ಡಿಗ್ರಿ ಸೆಂಟಿಗ್ರೇಡ್ ಮುಟ್ಟುವಂತೆ ಉಷ್ಣತೆಯನ್ನು ನೋಡಿಕೊಳ್ಳಬೇಕು. ಗೊಬ್ಬರವನ್ನು ಸಂಗ್ರಹಿಸಿಟ್ಟಾಗ ಪೋಷಕಾಂಶಗಳ ನಷ್ಟ: ಮುಖ್ಯವಾಗಿ ಗೊಬ್ಬರದ ಗುಂಡಿಗೆ ನೀರು ಸೇರಿಕೊಳ್ಳದಂತೆ ನೋಡಬೇಕು ಮತ್ತು ಗೊಬ್ಬರದ ರಾಶಿ ಒಣಗದಂತೆ ಮೇಲ್ಭಾಗದಲ್ಲಿ 5-6 ಸೆಂಟಿಮೀಟರ್ ದಪ್ಪದಷ್ಟು ಪುಡಿ ಮಣ್ಣಿನಿಂದ ಮುಚ್ಚಬೇಕು. ಉತ್ತಮ ಗೊಬ್ಬರದ ಲಕ್ಷಣಗಳು: ಗೊಬ್ಬರವನ್ನು ತಯಾರಿಸಲು ಬೆಳೆಸಿದ ಸಾವಯವ ವಸ್ತುಗಳು ಗುರುತು ಸಿಗಲಾರದಷ್ಟು ಪೂರ್ತಿಯಾಗಿ ಕಳೆದಿರಬೇಕು. ಗೊಬ್ಬರವು ಕಪ್ಪು ಮಿಶ್ರಿತ ಮತ್ತು ಕಪ್ಪು ಬಣ್ಣದಾಗಿರಬೇಕು. ಆಳವಾದ ಅಚ್ಚು ಕಪ್ಪು ಬಣ್ಣವಾಗಲಿ ಅಥವಾ ತಿಳಿ ಬಣ್ಣವಾಗಲಿ ಇರಬಾರದು. ಗೊಬ್ಬರವನ್ನು ಮುಷ್ಟಿಯಲ್ಲಿ ಹಿಡಿದು ಒತ್ತಿದರೆ ಉಂಡೆಯಾಗಿ ಸ್ವಲ್ಪ ಒತ್ತಡದಿಂದಲೂ ಪುಡಿಯಾಗಿ ಕೆಳಗೆ ಉದುರುವಂತಿರಬೇಕು. ಗೊಬ್ಬರದಲ್ಲಿ ಹೊಲಸು ವಾಸನೆ ಬರಬಾರದು. ಸಾವಯವ ಗೊಬ್ಬರ ತಯಾರಿಕೆಯಲ್ಲಿ ಕಾಂಪೋಸ್ಟ್ ಜೈವಿಕ ಮಿಶ್ರಣಗಳ ಬಳಕೆ: ಕಳೆಯುವ ಕ್ರಿಯೆಯು ಅದರ ವೇಗವು ಸೂಕ್ಷ್ಮಜೀವಿ ಪ್ರಭೇದಗಳಾದ ಟ್ರೈಕೋಡರ್ಮಾ, ಫೆನರ್ಕೇಟಾ ಪ್ಲೋರೋಟಸ್ ಇತ್ಯಾದಿಗಳನ್ನು ಪ್ರಯೋಗದಲ್ಲಿ ಬೆಳೆದು ಕಾಂಪೋಸ್ಟ್ ಅನ್ನು ತಯಾರಿಸುವ ವೇಳೆ ಈ ಜೀವಿಗಳ ಮಿಶ್ರಣವನ್ನು ಬಳಸುವುದು. ಪ್ರತಿ ಟನ್ ಸಾವಯವ ಪದಾರ್ಥಕ್ಕೆ 1 ಕಿಲೋಗ್ರಾಂನಷ್ಟು ಕಾಂಪೋಸ್ಟ್ ಜೈವಿಕ ಮಿಶ್ರಣದ ಅವಶ್ಯಕತೆ ಇರುತ್ತದೆ. ಕಾಂಪೋಸ್ಟ್ ಜೈವಿಕ ಮಿಶ್ರಣ ಬಳಸುವುದರಿಂದ ಸಾವಯವ ಪದಾರ್ಥಗಳು ಬೇಗನೆ ವಿಘಟನೆಯಾಗಿ 3-4 ತಿಂಗಳಲ್ಲಿ ಉತ್ತಮ ಕಾಂಪೋಸ್ಟ್ ತಯಾರಾಗುವುದು ಮತ್ತು ಕಾಂಪೋಸ್ಟ್ ಗುಣಮಟ್ಟ ಸುಧಾರಿಸಿ ಪೋಷಕಾಂಶಗಳ ಪ್ರಮಾಣ ಹೆಚ್ಚಾಗುವುದು. ಇದರಲ್ಲಿ ಹೆಚ್ಚಿನ ಮಾಹಿತಿಗಾಗಿ ನಿರಂಜನ್ KS ಈ ನಂಬರ್ಗೆ ಸಂಪರ್ಕಿಸಬೇಕಾಗಿ ವಿನಂತಿ: 9676759848. ಮತ್ತು ಗಣಪತಿ, ಮಣ್ಣು ವಿಜ್ಞಾನ ವಿಭಾಗ, ಕೃಷಿ ವಿಜ್ಞಾನಗಳ ಮಹಾವಿದ್ಯಾಲಯ, ಇರುವಕ್ಕೆ ಧನ್ಯವಾದಗಳು.
1: ನೇಗಿಲು ಮಿಡಿತ ಕಾರ್ಯಕ್ರಮದಲ್ಲಿ ಸಾವಯವ ಗೊಬ್ಬರದ ಉತ್ಪಾದನಾ ತಾಂತ್ರಿಕತೆ ಕುರಿತು ಇರುವಕ್ಕಿಯ ಕೃಷಿ ವಿಜ್ಞಾನಗಳ ಮಹಾವಿದ್ಯಾಲಯದ ವಿದ್ಯಾರ್ಥಿ ರುದ್ರಮುನಿ ಅವರಿಂದ ಮಾಹಿತಿ ಕೇಳಿದ್ರಿ. ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಭದ್ರಾವತಿ ಹೆಲ್ತ್ ಹಿಂಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಜ್ಜಿ ಆಸ್ಪತ್ರೆ ಶಿವಮೊಗ್ಗ.
3: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಚಂದುಶ್ರೀ BP, ಪ್ರಸೂತಿ ಮತ್ತು ಸ್ತ್ರೀ ರೋಗ ತಜ್ಞೆ, ಬಂಜೆತನ ನಿವಾರಣೆ ಮತ್ತು ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಆಗಿ

0: ಸರ್ಜಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಮತ್ತು ಸರ್ಜಿ ಪುಷ್ಯ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇವತ್ತಿನ ವಿಷಯ ಸ್ಕ್ರೀನಿಂಗ್ ಆಫ್ ಕ್ಯಾನ್ಸರ್ ಇನ್ ವುಮೆನ್. ಏನಪ್ಪ ಈ ಸ್ಕ್ರೀನಿಂಗ್? ಕ್ಯಾನ್ಸರ್ ಬರಕ್ಕಿಂತ ಮುಂಚೆನೆ ನಾವು ಕ್ಯಾನ್ಸರ್ ನ ತಡೆಗಟ್ಟಕ್ಕೆ ಯಾವ ಎಲ್ಲ ಪರೀಕ್ಷೆಗಳನ್ನ ನಾವು ಹೆಣ್ಮಕ್ಳು ಮಾಡಿಸ್ಬೇಕು. ಒಂದು ಸಿಂಪಲ್, ನಮ್ಮಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಕಾಮನ್, ಗರ್ಭಕೋಶದ ಕಂಠದ ಕ್ಯಾನ್ಸರ್ ಕಾಮನ್, ಅಂಡಾಶಯದ ಕ್ಯಾನ್ಸರ್ ಕಾಮನ್, ಗರ್ಭಕೋಶದ ಕ್ಯಾನ್ಸರ್ ಕಾಮನ್. ಸೊ ಈ ಬ್ರೆಸ್ಟ್ ಕ್ಯಾನ್ಸರ್ ಫಸ್ಟ್ ಪ್ಲೇಸ್ ಅಲ್ಲಿ ಫಸ್ಟ್ ರ್ಯಾಂಕ್ ಪಡೆದಿದೆ. ನಮ್ಗೆಲ್ಲ ಸಿಂಪಲ್ ಆಗಿ ನಮ್ಮ ಕೈಗಳು, ಪಲ್ಪ್ ಆಫ್ ದ ಫಿಂಗರ್ಸ್ ಅಂತೀವಿ, ನಮ್ಮ ಬೆಟ್ಟಗಳ ತುದಿ, ಅದನ್ನ ನಾವು ವಾರಕ್ಕೊಂದ್ಸರಿ ಇಲ್ಲ ವಾರದಲ್ಲಿ ಎರಡು ಸತಿ ಸ್ನಾನ ಮಾಡುವಾಗ, ಬಟ್ಟೆ ಚೇಂಜ್ ಮಾಡುವಾಗ ಒಂದು ಕೈನ ತಲೆ ಹಿಂಭಾಗಕ್ಕೆ ಇಟ್ಕೊಂಡು ಬ್ರೆಸ್ಟ್ ನ ಪಾಲ್ಪೇಟ್ ಮಾಡ್ತಾ ಹೋಗ್ಬೇಕು. ಒತ್ತಿ ಹಿಂದ್ಗಡೆ ಬೋನ್ ಇರುತ್ತೆ, ಮುಂದ್ಗಡೆ ಬ್ರೆಸ್ಟ್ ಟಿಶ್ಯೂ ಬಂದಿರುತ್ತೆ. ಅದನ್ನ ಸೈಕ್ಲ್ ಒಂದು ಕ್ಲಾಕ್, ಯಾವ ರೀತಿ ಗಡಿಯಾರ ಯಾವ ರೀತಿ ತಿರುಗುತ್ತೆ ಆ ರೀತಿ ಪರೀಕ್ಷೆ ಮಾಡ್ತಾ ಹೋದಾಗ ನಮಗೆ ಏನಾದ್ರು ಒಂದ್ ಸಣ್ಣ ಪುಟ್ಟ ಗಂಟುಗಳು ಕಂಡು ಬಂದ್ರು, ಸ್ತ್ರೀ ರೋಗ ತಜ್ಞರ ಬಳಿ ಅಥವಾ ಸರ್ಜನ್ಸ್ ಹತ್ರ ಅಥವಾ ಕ್ಯಾನ್ಸರ್ ಸರ್ಜನ್ಸ್ ಹತ್ರ. ಇವತ್ತು ನಮ್ಮ ಶಿವಮೊಗ್ಗದಲ್ಲಿ ಹಲವಾರು ಹಾಸ್ಪಿಟಲ್ ಗಳಲ್ಲಿ ನಿಮಗೆ ಕ್ಯಾನ್ಸರ್ ಸರ್ಜನ್ ಸಿಗ್ತಾ ಇದಾರೆ. ಸೊ ಹೋಗ್ಬಿಟ್ಟು ಅವರು ಒಂದು ಸ್ಕ್ಯಾನ್ ಹೇಳ್ತಾರೆ, ಹಿಂದೆ ಮುಂದೆ ನೋಡ್ಬೇಡಿ, ಸ್ಕ್ಯಾನ್ ಮಾಡಿಸಿ. ಮೋಸ್ಟ್ ಆಫ್ ದ ಟೈಮ್ ಏನಿರುತ್ತೆ, ಫೈಬ್ರೋಯಿಡಿನೋಮಾ ಅಂದ್ರೆ ಒಂದು ಇಲಿ ಮರಿ ಓಡಾಡ್ದಂಗ ಆಗ್ತಾ ಇರುತ್ತೆ ನಮ್ಮ ಬ್ರೆಸ್ಟ್ ಅಲ್ಲಿ, ಅದು ಕ್ಯಾನ್ಸರ್ ಅಲ್ಲೇ ಇರತಕ್ಕಂತಹ ಒಂದು ಗಂಟುಗಳು. ಯಾವಾಗ್ಲೂ ಕ್ಯಾನ್ಸರೇ ಇರಬೇಕು ಅಂತಿಲ್ಲ. ಅದು ಕನ್ಫರ್ಮ್ ಆದ್ಮೇಲೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ತುಂಬಾ ಸೈಜ್ ದೊಡ್ಡದಿತ್ತು ಅಂದ್ರೆ ತಗ್ಸ್ಬಿಡಿ. ಯಾವುದೇ ಒಂದು ಗಂಟುಗಳನ್ನ ಬ್ರೆಸ್ಟ್ ಅಲ್ಲಿ ಇಟ್ಕೊಳ್ಳೋದು ಸೇಫ್ ಅಲ್ಲ. ಇನ್ನ ಕೆಲವು ಪೇನೇ ಇರಲ್ಲ, ಅವ್ರಿಗೆ ಗೊತ್ತೇ ಆಗಿರಲ್ಲ, ಸಡನ್ ಆಗಿ ದೊಡ್ಡವಾಗಿರ್ತವೆ. ಅವಾಗ ನಾವು ವಿಚಾರಿಸ್ಬೇಕು, ಫ್ಯಾಮಿಲಿ ಹಿಸ್ಟ್ರಿ ಆಫ್ ಬ್ರೆಸ್ಟ್ ಕ್ಯಾನ್ಸರ್ ಏನಾದ್ರು ಇದೆಯಾ, ಅಕ್ಕಂಗಿದೆಯಾ, ಅಮ್ಮಂಗಿದೆಯಾ, ಅಜ್ಜಿಗಿದೆಯಾ, ಯಾರಿಗಿದ್ರು ಕೂಡ ನೀವ್ ಎಚ್ಚೆತ್ಕೋಬೇಕು. ಸೊ ಮಾಡ್ಬೇಕಾಗಿರೋದು ಇಷ್ಟೇ, ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್ ಅಂದ್ರೆ ನಿಮ್ಮ ಬ್ರೆಸ್ಟ್ ನ ನೀವೇ ಎಕ್ಸಾಮಿನೇಷನ್ ಮಾಡ್ಕೋಬೇಕು, ವಾರಕ್ಕೆ ಒಂದ್ಸರಿ ಅಥವಾ ಎರಡ್ ಸತಿ. ಸೊ ಮಾಡ್ಕೊಳ್ಳೋದ್ರಿಂದ ಗಂಟು ಕಂಡು ಬಂದ್ರೆ ಸ್ಕ್ಯಾನ್ ಮಾಡ್ತಾರೆ. ನೆಕ್ಸ್ಟ್ ನಮ್ಗೆ ಏನಾದ್ರೂ ಆ ಸ್ಕ್ಯಾನ್ ಅಲ್ಲಿ ಒಂದು ಅನುಮಾನಾಸ್ಪದವಾಗಿದ್ರೆ ಸೂಜಿ ಪರೀಕ್ಷೆ ಮಾಡಿ ಆ ಸೂಜಿ ಪರೀಕ್ಷೆಯಲ್ಲಿ ಕ್ಯಾನ್ಸರ್ ಇಲ್ವಾ ನೋಡ್ತಾರೆ. ಎದ್ರಕ್ ಹೋಗ್ಬೇಡಿ, ಅಯ್ಯೋ ಅದೇನೋ ಸೂಜಿ ಹಾಕ್ತಾರಂತೆ ನೋವಾಗತ್ತೆ, ಇವೆಲ್ಲ ತಪ್ಪು ಕಲ್ಪನೆ. ಇನ್ನ ಮ್ಯಾಮೋಗ್ರಫಿ ಮಾಡ್ತಾರೆ. ಸೊ ಇದೆಲ್ಲ ಡಿಫ್ರೆಂಟ್ ಡಯಾಗ್ನೋಸ್ಟಿಕ್ ಟೂಲ್ಸ್. ಇನ್ನ ಗರ್ಭಕೋಶದ ಕಂಠದ ಕ್ಯಾನ್ಸರ್ ಗೆ ಬಂದ್ರೆ, ಇವತ್ತು ನಿಮಗೆಲ್ಲ ಗೊತ್ತಿರೋ ಹಾಗೆ HPV ವ್ಯಾಕ್ಸಿನ್ಸ್ ಎಲ್ಲಾ ಕಡೆ ಇದೆ. 9 ರಿಂದ 14 ವರ್ಷದ ಒಳಗಿನ ಹೆಣ್ಮಕ್ಳಿಗೆ 2 ಡೋಸ್ HPV ವ್ಯಾಕ್ಸಿನ್, ಕ್ವಾಡ್ರಿವೆಲೆಂಟ್ ನ್ಯಾನೋವೆಲೆಂಟ್ ಎರಡು ಬಂದಿದೆ, ಹಾಕಿಸ್ಬೇಕು. ಮತ್ತೆ 14 ವರ್ಷದಿಂದ 26 ವರ್ಷದಿರೋ ಮಕ್ಕಳಿಗೆ ನೀವು 3 ಡೋಸ್ ವ್ಯಾಕ್ಸಿನ್ಸ್ ನ ಹಾಕಿಸ್ಬೇಕು. ಸೊ ಈ ತರ ಹಾಕ್ಸೋದ್ರಿಂದ ಮುಂದೆ ಅವ್ರಿಗೆ ಕ್ಯಾನ್ಸರ್ ಬರೋದನ್ನ ತಡೆಗಟ್ಟಬಹುದು. ಇನ್ನ ನಾವು ಕ್ಯಾನ್ಸರ್ ವ್ಯಾಕ್ಸಿನ್ ತಗೊಂಡಿಲ್ಲ, ನಾವ್ ಯಾವ ರೀತಿ ನೋಡ್ಕೊಳ್ಳೋದು ಅಂದ್ರೆ ಪ್ಯಾಪ್ಸ್ಮಿಯರ್. ಪ್ಯಾಪ್ಸ್ಮಿಯರ್ ಅಂತಕ್ಕಂಥದ್ದು ಗರ್ಭಕೋಶದ ಬಾಯಿಯ ಒಂದು ಸುತ್ತಲಿನ ರಸವನ್ನು ಟೆಸ್ಟ್ಗೆ ತಗೊಂಡು ಬ್ರಷ್ ಅಥವಾ ಸ್ಪ್ಯಾಚುಲಾದಲ್ಲಿ ತಗೊಂಡು ಸ್ಲೈಡ್ ಅಲ್ಲಿ ಸ್ಮಿಯರ್ ಮಾಡಿ ಕಳಿಸ್ತೀವಿ. ಅದರಲ್ಲಿ ನಮಗೆ ಗೊತ್ತಾಗುತ್ತೆ, ಇದು ನಾರ್ಮಲ್ ಇತ್ತು ಅಂದ್ರೆ 3 ವರ್ಷಕ್ಕೊಂದ್ಸರಿ ಪ್ಯಾಪ್ ಸ್ಮಿಯರ್ ಮಾಡಿಸಿದ್ರೆ ಸಾಕು. ಇನ್ನ ಕೆಲವು ಟೆಸ್ಟ್ ಇದೆ, HPV ಪ್ಯಾಪ್ ಸ್ಮಿಯರ್ ಮತ್ತೆ DNA ಟೆಸ್ಟ್ ಅಂತ ಹೇಳಿ, ಅದು 5 ವರ್ಷಕ್ಕೊಂದ್ಸರಿ ಮಾಡಿಸಿದ್ರೆ ಸಾಕಾಗುತ್ತೆ. ಮತ್ತೆ ಹೊಟ್ಟೆಯ ಭಾಗದ ಸ್ಕ್ಯಾನ್, ಗರ್ಭಕೋಶ ಅಂಡಾಶಯ ಎಲ್ಲ ನಾರ್ಮಲ್ ಆಗಿದೆಯಾ ಇಲ್ಲ, ಅಂಡಾಶಯದ ಕ್ಯಾನ್ಸರ್ ಗಳು ಗೊತ್ತೇ ಆಗದೆ, ಅದು ಗೊತ್ತಾಗದೆ ಲೇಟರ್ ಸ್ಟೇಜಸ್ ಬಂದಾಗ ಹೊಟ್ಟೆ ಉಬ್ಬರುತ್ತೆ, ಊಟ ಸೇರ್ತಾ ಇರಲ್ಲ, ಸ್ವಲ್ಪ ತಿಂದ್ರೂ ಹೊಟ್ಟೆ ಉಬ್ಬರಕ್ಕೆ ಬಂದು ಊಟ ಎಲ್ಲ ಮೇಲ್ ಬಂದಂಗ ಆಗುತ್ತೆ. ಸೊ ಅಂತ ಟೈಮಲ್ಲಿ ಓವೇರಿಯನ್ ಕ್ಯಾನ್ಸರ್ಸ್ ಇರುತ್ತೆ, ಇದು ಯಾವ್ದು ಹೇಳಿ ಕೇಳಿ ಬರಲ್ಲ, ಹಾಗಾಗಿ ವರ್ಷಕ್ಕೊಂದ್ಸರಿ ಸ್ಕ್ಯಾನ್ ಮಾಡಿಸ್ಬೇಕು. ಆಮೇಲೆ ನೆಕ್ಸ್ಟ್ ಬರ್ತಕ್ಕಂಥ ಕ್ಯಾನ್ಸರ್ ಗರ್ಭಕೋಶದ ಕ್ಯಾನ್ಸರ್, ಇದು ಯೂಶಲಿ ಪ್ರೆಸೆಂಟ್ ಆಗುತ್ತೆ, ಏನು ಬ್ಲೀಡಿಂಗ್ ಆಗುತ್ತೆ ಇಲ್ಲ ಮುಟ್ಟು ನಿತ್ತಿರೋರಲ್ಲಿ ಮುಟ್ಟು ಕಾಣಿಸ್ಕೊಳ್ಳುತ್ತೆ, ಪೋಸ್ಟ್ ಮೆನೋಪಾಸಲ್ ಬ್ಲೀಡಿಂಗ್ ಅಂತ ಹೇಳ್ತೀವಿ, ಮುಟ್ಟು ನಿತ್ತ ಆದ್ಮೇಲೆ 1 ವರ್ಷ ಆದ್ಮೇಲೆ ಬ್ಲೀಡಿಂಗ್ ಕಾಣಿಸ್ಕೊಳ್ಳುತ್ತೆ. ಇವನ್ ಗರ್ಭಕೋಶದ ಕಂಠದ ಕ್ಯಾನ್ಸರ್ ಅಲ್ಲೂ ಕೂಡ ಮುಟ್ಟು ನಿತ್ತ ಮೇಲೆ ಮುಟ್ಟು ಕಾಣಿಸ್ಕೊಳ್ಳುತ್ತೆ, ಇಲ್ಲ ಗಂಡನ ಜೊತೆ ಸೇರಿದ ನಂತರ ಪೋಸ್ಟ್ ಕ್ವಾಯಿಟಲ್ ಬ್ಲೀಡಿಂಗ್ ಅಂತ ಹೇಳ್ತೀವಿ, ಇವೆಲ್ಲ ಸೈನ್ಸ್. ಮತ್ತೆ ಕೆಳಭಾಗದಲ್ಲಿ ಸೊಂಟದಲ್ಲಿ ನೋವು ಬರೋದು, ಫೌಲ್ ಸ್ಮೆಲಿಂಗ್ ಅಂದ್ರೆ ಕೆಟ್ಟ ರೀತಿ ಸ್ಮೆಲ್ ಬರೋದು, ಇದೆಲ್ಲ ಕ್ಯಾನ್ಸರ್ ನ ಒಂದು ಚಿಹ್ನೆಗಳು. ಸೊ ದಯಮಾಡಿ ಎಲ್ಲ ಹೆಣ್ಮಕ್ಳು ಹಿಂದೆ ಮುಂದೆ ನೋಡ್ಬೇಡಿ, ನೀವು ಒಂದ್ ಸೀರೆ ಕಡಿಮೆ ಮಾಡಿಕೊಂಡ್ರು ಪ್ರತಿ ವರ್ಷ ಈ ಎಲ್ಲ ತಪಾಸಣೆಗಳನ್ನು ಮಾಡೋದು ಅತ್ಯವಶ್ಯಕ. ಧನ್ಯವಾದಗಳು.
1: ಶಿವಮೊಗ್ಗದ ಸರ್ಜಿ ಆಸ್ಪತ್ರೆಯಲ್ಲಿ ಮೂಡುವೆ, ಡ್ಯಾಂಡ್ರಫ್, ಭಂಗು, ಹುಳುಕಡ್ಡಿ, ಅಲರ್ಜಿ, ತೊನ್ನು, ಇಸುಬು, ಸರ್ಪ ಹುಣ್ಣು, ನರಗುಳ್ಳೆ ತಗ್ಸೋದು, ಹಂಗೆ ಮುಖದಲ್ಲಿರೋ ಕೂದಲು ತೆಗೆಯೋದು, ಹಿಂಗೆ ಎಲ್ಲಾ ರೀತಿಯ ಚಿಕಿತ್ಸೆ ಮಾಡ್ತಾರೆ.
2: ಹೌದು, ಹಲವಾರು ವರ್ಷಗಳಿಂದ ಗುಣಮಟ್ಟದ ಆರೋಗ್ಯ ಸೇವೆ ನೀಡುತ್ತಾ ಬಂದಿರುವ ಸರ್ಜಿ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನದಿಂದ, ನುರಿತ ವೈದ್ಯರ ತಂಡದಿಂದ, ಕೈಗೆಟಕುವ ಬೆಲೆಯಲ್ಲಿ ನಿಮ್ಮ ಚರ್ಮ ಮತ್ತು ಸೌಂದರ್ಯ ಸಂಬಂಧಿಸಿದ ಎಲ್ಲಾ ಬಗೆಯ ಚಿಕಿತ್ಸೆ ಲಭ್ಯ. ಇಂದೇ ಭೇಟಿ ಕೊಡಿ ಸರ್ಜಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ರಾಘವೇಂದ್ರ ಸ್ವಾಮಿ ಮಠದ ಹತ್ತಿರ, ಶಿವಮೊಗ್ಗ.
3: ಹೆಲ್ತ್ ಹಿಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ಆಸ್ಪತ್ರೆ ಶಿವಮೊಗ್ಗ. ಇಂದಿನ ಹೆಲ್ತ್ ಹಿಂಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮದಲ್ಲಿ ಸ್ಕ್ರೀನಿಂಗ್ ಆಫ್ ಕ್ಯಾನ್ಸರ್ ಇನ್ ವುಮೆನ್ ಕುರಿತು ಡಾಕ್ಟರ್ ಚಂದುಶ್ರೀ ಬಿಪಿ ಅವರಿಂದ ಮಾಹಿತಿ ಕೇಳಿದ್ರಿ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಸ್ಟುಡಿಯೋ, ಸಮಯ 6:51

0: ಕುಂದ್ಕೊಳ್ಳಿ.
1: ಕೇಳುಗರೆ, ಸಾರ್ವಜನಿಕರಿಗೆ
2: ಆರೋಗ್ಯ ಅರಿಕೆ ಅರಿವು ಮೂಡಿಸುವ
1: ವಿಶೇಷ ಕಾರ್ಯಕ್ರಮ ಸರಣಿ, ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ
2: ಪ್ರತಿ ಸೋಮವಾರ ಬೆಳಗ್ಗೆ 8:45 ಪ್ರಸಾರವಾಗಲಿದೆ.
1: ಭಾರತೀಯ ವೈದ್ಯಕೀಯ ಸಂಸ್ಥೆಯ ನುರಿತ ವೈದ್ಯರು ಭಾಗವಹಿಸಿ ಮಾಹಿತಿ ನೀಡುವ
2: ವಿಶೇಷ ಕಾರ್ಯಕ್ರಮ ಸರಣಿ, ಎಲ್ಲರಿಗೂ ಆರೋಗ್ಯ.
1: ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು
2: IMA ಶಿವಮೊಗ್ಗ ಶಾಖೆ.

0: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
1: ಆಕಾಶವಾಣಿ ಭಾರತೀಯರು ನಂಬಿಕೆ ಇಡುವ ಸುದ್ದಿ ಮಾಧ್ಯಮವಾಗಿದೆ. ದಿನದ 4 ಬಾರಿ ಶುದ್ಧ ಹಾಗೂ ನಿಖರ ಸುದ್ದಿಗಳನ್ನು ವಿವಿಧ ಭಾಷೆಗಳಲ್ಲಿ ಪ್ರಸಾರ ಮಾಡಲಾಗುತ್ತೆ. ಯಾವುದೇ ವದಂತಿಗಳಿಗೆ ಅವಕಾಶವಿಲ್ಲದೆ ಸರ್ಕಾರದ ದೃಷ್ಟಿಕೋನದಿಂದ ಮಾಹಿತಿ ನೀಡುವಲ್ಲಿ ಇದು ಮುಂಚೂಣಿಯಲ್ಲಿದೆ. ಪ್ರದೇಶ ಸಮಾಚಾರ, ರಾಷ್ಟ್ರೀಯ ವಾರ್ತೆ ಇವು ಉದಾಹರಣೆಗಳು. ತುರ್ತು ಪರಿಸ್ಥಿತಿಗಳಲ್ಲಿ ಜನತೆಗೆ ಸರಿಯಾದ ಮಾರ್ಗದರ್ಶನ ನೀಡಲು ಇದು ಅತ್ಯಂತ ಉಪಯುಕ್ತವಾಗಿದೆ.

ಸುದ್ದಿ ಮಿಂಚು. ಜಿಲ್ಲಾ ಕೈಗಾರಿಕಾ ತರಬೇತಿ ಮತ್ತು ಉದ್ಯೋಗ ಇಲಾಖೆ ಶಿವಮೊಗ್ಗ ತಾಲೂಕು ಗಾಜನೂರು ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯಲ್ಲಿನ ವಿವಿಧ ವೃತ್ತಿಗಳಿಗೆ 2026-27 ಸಾಲಿನ ಎನ್ಸಿವಿಟಿ ಯೋಜನೆಯಡಿಯಲ್ಲಿ ಐಟಿಐ ಪ್ರವೇಶಕ್ಕಾಗಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಿದೆ. ಎಸ್ಎಸ್ಎಲ್ಸಿ ಪಿಯುಸಿ ಪದವಿ ಪಾಸ್ ಅಥವಾ ಫೇಲ್ ಆದ ವಿದ್ಯಾರ್ಥಿಗಳು ವೆಬ್ಸೈಟ್ ಆದ www.citi.karnataka.gov.in ಮೂಲಕ ಅಥವಾ ಸಂಸ್ಥೆಗೆ ಭೇಟಿ ನೀಡಿ ಖುದ್ದಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಎಂದು ಸಂಸ್ಥೆ ಪ್ರಾಚಾರ್ಯರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಸುದ್ದಿ ಮಿಂಚು ಪ್ರಸಾರವಾಯಿತು.

0: ಕೇಳುವರೆ ನಮ್ಮ ನಿಲಯದಿಂದ ಬೆಳಗ್ಗೆ 7:15 ವಿಶ್ವ ಅಧಿಕ ರಕ್ತದ ಒತ್ತಡ ದಿನ ಸಂದರ್ಭದಲ್ಲಿ ಡಾಕ್ಟರ್ ಚಂದ್ರಕಾಂತ್ ಎಸ್ಎಸ್ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಎಂಕೆ ಶಿವಕುಮಾರ್. ಆಕಾಶವಾಣಿ ಭದ್ರಾವತಿ ಸಮಯ 6:55. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು.
1: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ. ಪ್ರವಾಚಕ ದಿವ್ಯಾನಂದ ಝಾ. ಪಂಚದೇಶಾನಾಂ ಯಾತ್ರಾಯಾಃ ದ್ವಿತೀಯ ದಿನೆ ಹ್ಯಃ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೆದರ್ಲ್ಯಾಂಡ್ಸ್ ದೇಶಸ್ಯ ಪ್ರಧಾನಮಂತ್ರಿಣಾ ಸಹ ಅನೇಕೇಷು ಕಾರ್ಯಕ್ರಮೇಷು ಸಹಭಾಗಂ ಅಕರೋತ್. ಅತ್ರ ಸಾಮುದಾಯಿಕ ಸಂಪರ್ಕಃ, ಡಚ್ ರಾಜಪರಿವಾರೇಣ ಸಹ ಮೇಲನಂ ಚ ಅನ್ಯತಮೇ ಆಸ್ತಾಂ. ಹೀಗನಗರೆ ಭಾರತೀಯ ಸಮುದಾಯಂ ಸಂಬೋಧಯನ್ ಶ್ರೀಮೋದಿ ಪ್ರವರ್ತಮಾನಂ ದಶಕಂ ಆಪದ್ ದಶಕತ್ವೇನ ವರ್ಣಿತವಾನ್, ಯದ್ಧಿ ಬಹುವಿಧೈಃ ಸಂಕಟೈಃ ಗ್ರಸ್ತಮಸ್ತಿ. ಪ್ರಧಾನಮಂತ್ರಿ ಅವದತ್ ಯತ್ ಭಾರತ ನೆದರ್ಲ್ಯಾಂಡ್ಸ್ ದೇಶೋ ವೈಶ್ವಿಕ ಸಮಾಹ್ವಾನಾನಿ ಸಮ್ಮುಖೀಕರ್ತುಂ ವಿಶ್ವಸ್ತಾಯಾಃ ಪಾರದರ್ಶಿನ್ಯಾಃ ಚ ಭವಿಷ್ಯಾಪೂರ್ತಿ ವ್ಯವಸ್ಥಾಯಾಃ ನಿರ್ಮಾಣಾರ್ಥಂ ಸಂಭೂಯ ಕಾರ್ಯರತೌ ಸ್ತಃ. ಸಹ ಅವದತ್ ಯತ್ ವಿಶ್ವಂ ಸರ್ವಾದೌ ಕೋವಿಡ್ 19 ಮಹಾಮಾರೀಂ ತದನಂತರಂ ಚ ಯುದ್ಧಂ ಸಮ್ಮುಖೀಕೃತವತ್. ಸಾಂಪ್ರತಂ ಏತತ್ ಊರ್ಜಾ ಸಂಕಟ ಸಮಂ ವಿಕಟ ಸಮಾಹ್ವಾನಂ ಸಮ್ಮುಖೀಕರೋತಿ. ಸಹ ಸಾವಹಿತಂ ಅಕರೋತ್ ಯತ್ ಏತೇಷಾಂ ಸಮಾಹ್ವಾನಾನಾಂ ದ್ರುತಗತ್ಯಾ ಯದಿ ನಿರಾಕರಣಂ ನ ಭವತಿ ಚೇತ್ ವೈಶ್ವಿಕ ವಿಕಾಸ ಲಾಭಃ ಪ್ರಭಾಜಿತಃ ಭವಿಷ್ಯತಿ. ಜನಸಂಖ್ಯಾಯಾಃ ವಿಶಾಲಃ ಭಾಗಃ ಚ ನಿರ್ಧನತಾಗ್ರಸ್ತಃ ಭವಿಷ್ಯತಿ. ಆರ್ಥಿಕ ಸ್ಥಿತಿ ವ್ಯವಸ್ಥಾಯಾಃ ಸುದೃಢೀಕರಣಾಯ ವೈಶ್ವಿಕಾನ್ ಪ್ರಯಾಸಾನ್ ಪ್ರಕಾಶಯನ್ ಪ್ರಧಾನಮಂತ್ರಿ ಅವದತ್ ಯತ್ ಭಾರತ ನೆದರ್ಲ್ಯಾಂಡ್ಸ್ ದೇಶೋ ಸಂಯುಕ್ತ ರೂಪೇಣ ಸುದೃಢಾ ಪೂರ್ತಿ ಶೃಂಖಲಾಯಾಃ ನಿರ್ಮಾಣಾಯ ಕಟಿಬದ್ಧೌ ಸ್ತಃ. ಧ್ಯಾನಾಸ್ಪದಮಸ್ತಿ ಯತ್ ಏಷಾ ಯಾತ್ರಾ ದ್ವಿಪಕ್ಷೀಯ ಸಂಬಂಧೇಭ್ಯಃ ಅಧಿಕಾ ಮಹತ್ವಪೂರ್ಣ ವರ್ತತ. ನೆದರ್ಲ್ಯಾಂಡ್ಸ್ ದೇಶಸ್ಯ ಯಾತ್ರಾಯಾಃ ಅನಂತರಂ ಪ್ರಧಾನಮಂತ್ರಿ ಅದ್ಯ ಸ್ವಯಾತ್ರಾಯಾಃ ತೃತೀಯ ಚರಣೆ ಸ್ವೀಡನ್ ದೇಶಸ್ಯ ಯಾತ್ರಾಂ ಕರಿಷ್ಯತಿ. ಸಹ ಅದ್ಯ ಗೋಥೆನ್ಬರ್ಗ್ ನಗರಂ ಸಂಪ್ರಾಪ್ನೋತಿ. ಸ್ವೀಡನ್ ದೇಶಸ್ಯ ಏಕದಿವಸೀಯ ಯಾತ್ರಾ ನವದಿಲ್ಲೀ ಸ್ಟಾಕ್ಹೋಮಯೋಃ ವರ್ಧಮಾನ ಪಾರಸ್ಪರಿಕ ಸಂಬಂಧೇಷು ಐತಿಹಾಸಿಕಃ ಪದಕ್ರಮಃ ಅಸ್ತಿ. ಶ್ರೀಮೋದಿ ಸ್ವೀಡನ್ ಸಮಕಕ್ಷೇಣ ಉಲ್ಫ್ ಕ್ರಿಸ್ಟರ್ಸನೇನ ಸಹ ದ್ವಿಪಕ್ಷೀಯ ಸಂಬಂಧಪರಕಂ ಸಂಭಾಷಣಂ ಕರಿಷ್ಯತಿ. ಸಿಬಿಎಸ್ಇ ಇತನೇನ ಕೇಂದ್ರೀಯ ಮಾಧ್ಯಮಿಕ ಶಿಕ್ಷಾ ಪರಿಷದ ನವಮ ಕಕ್ಷಾಯಾಃ ಛಾತ್ರೇಭ್ಯಃ ಭಾಷಾತ್ರಯಸ್ಯ ಅಧ್ಯಯನಂ ಜುಲೈ ಮಾಸಸ್ಯ ಪ್ರಥಮ ದಿವಸಾತ್ ಅನಿವಾರ್ಯಂ ಕೃತಂ. ಪರಿಷದ ವಿಜ್ಞಪ್ತೌ ಉಕ್ತಂ ಯತ್ ವಿಂಶತ್ಯಧಿಕದ್ವಿಸಹಸ್ರತಮಾಬ್ದಿಯಾಯಾಃ ರಾಷ್ಟ್ರೀಯ ಶಿಕ್ಷಾನೀತೇಃ ತ್ರಯೋವಿಂಶತ್ಯಧಿಕದ್ವಿಸಹಸ್ರತಮಾಬ್ದಿಯಸ್ಯ ರಾಷ್ಟ್ರೀಯ ವಿದ್ಯಾಲಯ ಶಿಕ್ಷಾ ಪಾಠ್ಯಕ್ರಮಸ್ಯ ಅನುಸಾರಿ ಏತಾಸು ತಿಸ್ರಿಷು ಭಾಷಾಸು ನ್ಯೂನಾತಿನ್ಯೂನಂ ಭಾಷಾದ್ವಯಂ ಭಾರತೀಯ ಮೂಲಕಂ ಭವೇತ್. ಭಾರತೀಯರ್ಥ ವಿಭಾಗೇನ ಅದ್ಯ ಅಂಡಮಾನ ನಿಕೋಬಾರ ದ್ವೀಪ ಸಮೂಹಾಯ ಪಶ್ಚಿಮ ಬಂಗಾಲೆ ಹಿಮಾಲಯಸ್ಯ ಅಧೋವರ್ತಿ ಕ್ಷೇತ್ರೇಭ್ಯಃ ಸಿಕ್ಕಿಮಾಯ ಚ ಅತಿವೃಷ್ಟಿಪರ ನಾರಂಗವಾರಣಕೀ ಸಂಚೇತನಾ ಪ್ರಸಾರಿತ. ಕೇರಳಂ ಮಾಹೆ ಲಕ್ಷದ್ವೀಪ ದಕ್ಷಿಣಾಭ್ಯಂತರೇಣ ಕರ್ನಾಟಕ ತಮಿಳುನಾಡು ಪುದುಚೇರಿ ಕರಾಯಿಕಲೇಷು ಉತ್ತರ ಪೂರ್ವೀಯ ಕ್ಷೇತ್ರಸ್ಯ ಕತಿಪಯ ಭಾಗೇಷು ಚ ಸಮಾನ ಏವ ಸ್ಥಿತಿಃ ಭವಿಷ್ಯತಿ ಇತ್ಯಪಿ ವಿಭಾಗೇನ ಸೂಚಿತಂ. ಪ್ರಿಯಾ ಶ್ರೋತಾರಃ, ಸಂಸ್ಕೃತ ಜಗತ ಸಂಬದ್ಧೈಃ ವಿಭಿನ್ನೈಃ ಕ್ರಿಯಾಕಲಾಪೈಃ ಸಂವಲಿತಸ್ಯ ಸಂಸ್ಕೃತ ಸಾಪ್ತಾಹಿಕೀತಿ ವಿಶಿಷ್ಟ ಕಾರ್ಯಕ್ರಮಸ್ಯ ಪ್ರಸಾರಣಂ ಆಕಾಶವಾಣ್ಯಾಃ ಎಫ್ಎಂ ಗೋಲ್ಡ್ ಪ್ರವಾಹಿಕಾತಃ ಅದ್ಯ ಮಧ್ಯಾಹ್ನೆ ಸಾರ್ಧೈಕವಾದನತಃ ಭವಿಷ್ಯತಿ. ಭವಂತಃ ಸರ್ವೇ ಯಥಾಕಾಲಂ ಶ್ರೋತುಂ ಪ್ರಭವಂತಿ. ಅಂತೆ ಕ್ರೀಡಾವಾರ್ತಾಸು, ಬ್ಯಾಂಕಾಕ್ ನಗರೆ ಥೈಲ್ಯಾಂಡ್ ಓಪನ್ ಬ್ಯಾಡ್ಮಿಂಟನ್ ಕ್ರೀಡಾ ಮಾಲಿಕಾಯಾಃ ಪುರುಷ ಯುಗಲ ವರ್ಗೀಯೇ ನಿರ್ಣಾಯಕ ದ್ವಂದ್ವೇ ಅದ್ಯ ಭಾರತಸ್ಯ ಸಾತ್ವಿಕ ಸಾಯಿರಾಜ್ ರಂಕಿರೆಡ್ಡಿ ಚಿರಾಗ್ ಶೆಟ್ಟಿ ಚ ಇಂಡೋನೇಷ್ಯಾ ದೇಶಸ್ಯ ಲಿಯೋ ರಾಲಿ ಕಾರ್ನಾಂಡೋ ಡೇನಿಯಲ್ ಮಾರ್ಟಿನಾಭ್ಯಾಂ ಸ್ಪರ್ಧಿಷ್ಯೇತೆ. ಇಂಡಿಯನ್ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಸ್ಪರ್ಧಾ ಮಾಲಿಕಾಯಾಂ ಗತರಾತ್ರೌ ಕೋಲ್ಕತಾಯಾಃ ಈಡನ್ ಗಾರ್ಡನ್ಸ್ ಕ್ರೀಡಾಂಗಣೆ ಆಯೋಜಿತೆ ದ್ವಂದ್ವೇ ಕೋಲ್ಕತಾ ನೈಟ್ ರೈಡರ್ಸ್ ದಲೇನ ಗುಜರಾತ್ ಟೈಟನ್ಸ್ ದಲಂ 39 ಧಾವನಾಂಕೈಃ ಪರಾಜಿತಂ. ಅದೋಪಣಂ ವಿಜಿತ್ಯ ಗುಜರಾತ್ ಟೈಟನ್ಸ್ ದಲಂ ಕ್ಷೇತ್ರ ರಕ್ಷಣಂ ಕರ್ತುಂ ನಿರ್ಣೀತವತ್. अद्यतने द्वन्द्वद्वये प्रथमं धर्मशालायाम् अपराह्णे सार्धत्रिवादने पंजाब किंग्स दलं रॉयल चैलेंजर्स बेंगलुरु दलेन स्पर्धिष्यति। तथा सायं सार्धसप्तवादने दिल्ल्यां दिल्ली कैपिटल्स दलं राजस्थान रॉयल्स दलं सम्मुखीकरिष्यति। इति वार्ताः।
0: ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಸ್ಟುಡಿಯೋ ಸಮಯ 7:29.
2: ಕಡಿಮೆ ಬಡ್ಡಿಯಲ್ಲಿ ಲೋನ್ ಬೇಕಾ?
3: ಅದು ಕೂಡ ಆಪ್ ನಿಂದ?
4: ಸಿಕ್ಬಿದ್ರು
5: ಅಪರಿಚಿತ ಆಪ್ ನಿಂದ ಬಚಾವಾಗಿ
6: RBI ಹೇಳುತ್ತೆ
5: ಜಾಣರಾಗಿರಿ ಜಾಗರೂಕರಾಗಿರಿ.
0: ಕೆಳಗರೆ ನಮ್ಮ ನಿಲಯದಿಂದ ಈ ಬೆಳಗ್ಗೆ 7:15 ವಿಶ್ವ ಅಧಿಕ ರಕ್ತ ಒತ್ತಡ ದಿನದ ಸಂದರ್ಭದಲ್ಲಿ ಡಾಕ್ಟರ್ ಚಂದ್ರಕಾಂತ್ SS ಅವರೊಂದಿಗೆ ಸಂದರ್ಶನ ಇವರನ್ನ ಸಂದರ್ಶಿಸುತ್ತಾರೆ MK ಶಿವಕುಮಾರ್. ಏಳು 7:45 ಚಿತ್ರಗೀತೆಗಳು, 8:30 ವಿಶ್ವ ಹೈಪರ್ ಟೆನ್ಷನ್ ದಿನ ಸಂದರ್ಭದಲ್ಲಿ ನೇರ ಫೋನ್ ಕಾರ್ಯಕ್ರಮ, ಹಾಗೆಯೇ ಇವತ್ತು ವಿಶ್ವ ದೂರ ಸಂಪರ್ಕ ದಿನ. ಈ ಸಂದರ್ಭದಲ್ಲಿ ತಾವು ಮೊದಲ ದೂರ ಸಂಪರ್ಕ ಯಾವಾಗ ಬಳಸಿದ್ರಿ, ಹೇಗನ್ನಿಸ್ತು ಅನ್ನೋದನ್ನ ತಾವು ಸಂದೇಶನ ಕಳಿಸ್ಬೋದು ಅಥವಾ ಕರೆ ಮಾಡೋದ್ರ ಮೂಲಕ ಹಂಚಿಕೊಳ್ಬಹುದು. ಗಮನಿಸಿ, ಈ ಬೆಳಗ್ಗೆ 8:30 ವಿಶ್ವ ಹೈಪರ್ ಟೆನ್ಷನ್ ದಿನ ಹಾಗೂ ವಿಶ್ವ ದೂರ ಸಂಪರ್ಕ ದಿನ ಸಂದರ್ಭದಲ್ಲಿ ತಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಹಂಚಿಕೊಳ್ಬಹುದು. ಜೊತೆಗೆ ಓರ್ವ ವೈದ್ಯರು ಸಹ ಈ ಕಾರ್ಯಕ್ರಮದಲ್ಲಿ ನೇರ ಫೋನ್ನಲ್ಲಿ ಭಾಗವಹಿಸ್ತಾ ಇದ್ದಾರೆ. ಡಾಕ್ಟರ್ ಕಿಶನ್ ವಿಶ್ವಾಮಿತ್ರ ಅವರು, ತಾವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆ 200-707-04, ಹಾಗೆಯೇ ಭದ್ರಾವತಿಯಿಂದ ಹೊರಗಿನವರು ಕರೆ ಮಾಡಬೇಕಾದ್ರೆ ಬಳಸಬೇಕಾದ ಎಚ್ಚರಿಕೆ ಕೋಡ್ ಸಂಖ್ಯೆ 08282. ಗಮನಿಸಿ, ವೈದ್ಯರು ಮಾತನಾಡಿದ ನಂತರ ತಮ್ಮ ಎಲ್ಲ ಕರೆಗಳನ್ನು ನಾನು ಸ್ವೀಕರಿಸ್ತೇನೆ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ, ಸಮಯ 7:02. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಕಟಣೆ, ನಂತರ 7:05 ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
2: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
3: ನ್ಯೂಸ್ ಆನ್ AIR ಪ್ರೋಗ್ರಾಮ್ ಬಾಂಗ್ಲಾ ಭಾಷೆಯ ಸಂಗೀತ ಖಬರ್ আর অনেক রকম ভালো প্রোগ্রাম শোনা যাচ্ছে, আমিও শুনছি আর আপনারাও এর সাথে যোগদান।

0: अथ मराठी भाषा न्यूज ऑन AIR ऐप मध्ये उपलब्ध आहे.
1: और बिहार के सभी भाषा के कार्यक्रम को सुन.
2: हिंदी भाषा के कार्यक्रम, संगीत और समाचार सुनने के लिए डाउनलोड करें न्यूज ऑन AIR ऐप.
3: राघम 24x7 DTH वाहिनी, FM रेनबो, विविध भारती ಮತ್ತು ಭಾರತದ ಎಲ್ಲ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIR ನಲ್ಲಿ ಲಭ್ಯ. ಇನ್ನೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.

ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ಒಂದು ರಾಷ್ಟ ಒಂದು ಚುನಾವಣೆ, ಸಂಸದ ಪಿಪಿ ಚೌಧರಿ ಅಧ್ಯಕ್ಷತೆಯ ಜಂಟಿ ಸಂಸದೀಯ ಸಮಿತಿ ಬೆಂಗಳೂರಿಗೆ ಭೇಟಿ. ವಿಶೇಷ ಚೇತನ ಮಕ್ಕಳಿಗಾಗಿ ಉಡುಪಿಯಲ್ಲಿ ರಾಜ್ಯದಲ್ಲೇ ಪ್ರಥಮ ಸಾಮರ್ಥ್ಯವನ. 10ಕ್ಕಿಂತ ಹೆಚ್ಚು ಮಹಿಳೆಯರಿರುವ ಕಚೇರಿಗಳಲ್ಲಿ ಶೀಬಾಕ್ಸ್ ಅಳವಡಿಸಲು ಧಾರವಾಡ ಜಿಲ್ಲಾಡಳಿತದಿಂದ ಕ್ರಮ. ಹಂಪಿಯಲ್ಲಿ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಉತ್ಖನನ. ಎರಡು ಪ್ರಮುಖ ಐತಿಹಾಸಿಕ ಕುರುಹುಗಳು ಪತ್ತೆ. ಈಗ ವಾರ್ತೆಗಳ ವಿವರ. ಲೋಕಸಭೆ ಹಾಗೂ ರಾಜ್ಯ ವಿಧಾನಸಭೆಗಳ ಚುನಾವಣೆಯನ್ನು ಏಕಕಾಲಕ್ಕೆ ನಡೆಸುವ ಉದ್ದೇಶದಿಂದ ಒಂದು ರಾಷ್ಟ ಒಂದು ಚುನಾವಣೆ ಧ್ಯೇಯದೊಂದಿಗೆ ಸಂವಿಧಾನದ 129ನೇ ತಿದ್ದುಪಡಿ ಪ್ರಸ್ತಾವಿತ ವಿಧೇಯಕ 2024 ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಕಾನೂನುಗಳ ತಿದ್ದುಪಡಿ ವಿಧೇಯಕ 2024 ದೇಶದ ಪ್ರಜಾಪ್ರಭುತ್ವ ಮತ್ತು ಚುನಾವಣಾ ಚೌಕಟ್ಟಿನ ಕಾರ್ಯನಿರ್ವಹಣೆಯ ಮೇಲೆ ಬೀರುವ ವ್ಯಾಪಕ ಪರಿಣಾಮಗಳನ್ನು ಅಭ್ಯಸಿಸಲು ಸಂಸದ ಪಿಪಿ ಚೌಧರಿ ಅಧ್ಯಕ್ಷತೆಯ ಜಂಟಿ ಸಂಸದೀಯ ಸಮಿತಿ ಬೆಂಗಳೂರಿಗೆ ಭೇಟಿ ನೀಡಿದೆ. ಬೆಂಗಳೂರು ಮತ್ತು ಗುಜರಾತಿನ ಗಾಂಧಿನಗರಕ್ಕೆ ಈ ತಿಂಗಳ 21ರವರೆಗೆ ಅಧ್ಯಯನ ಪ್ರವಾಸ ಕೈಗೊಂಡಿರುವ ಜಂಟಿ ಸಂಸದೀಯ ಸಮಿತಿ ಸದಸ್ಯರು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಡಾ ಎಂ ವೀರಪ್ಪ ಮೊಯ್ಲಿ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹಾಗೂ ಸಂಸದರು, ಬಿಎಸ್ಪಿ ಆಪ್ ಸೇರಿದಂತೆ ಅನೇಕ ಪಕ್ಷಗಳ ಪ್ರತಿನಿಧಿಗಳೊಂದಿಗೆ ಸಮಾಲೋಚಿಸಿದರು. ಬಳಿಕ ಸುದ್ದಿಗೋಷ್ಠಿ ನಡೆಸಿದ ಸಂಸದ ಪಿಪಿ ಚೌಧರಿ, ಮಸೂದೆ ಅಂಗೀಕಾರಗೊಳ್ಳಲು 1/3 ಬಹುಮತದ ಅಗತ್ಯವಿದೆ, ಎಲ್ಲ ಪಕ್ಷಗಳ ಒಮ್ಮತ ಪಡೆಯಲು ಸಮಿತಿ ಪ್ರಯತ್ನಿಸುತ್ತಿದೆ ಎಂದು ಹೇಳಿದರು.
1: ಒನ್ ನೇಷನ್ ಒನ್ ಇಲೆಕ್ಷನ್ ಕಮಿಟಿ ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿ ಪಾರ್ಲಿಮೆಂಟರಿ ಜಾಯಿಂಟ್ ಕಮಿಟಿ ಜೆಪಿಸಿ ಬೆಂಗಳೂರ್ ಔರ್ ಅಹಮದಾಬಾದ್ ದೌರೆ ಪೇ ಆಯಿ ಹುಯಿ ಹೈ ಔರ್ ಸಾರೇ ಸ್ಟೇಕ್ ಹೋಲ್ಡರ್ಸ್ ಕೋ ಸುನ್ನೆ ಕಾ ಹರ್ ರಾಜ್ಯ ಮೇ ಜಾಕರ್ ಕರ್ಕೆ ಯೇ ಕಾರ್ಯಕ್ರಮ. ಒನ್ ನೇಷನ್ ಒನ್ ಇಲೆಕ್ಷನ್ ಕಾ ಮತಲಬ್ ಹೈ ಕಿ ಲೋಕಸಭಾ ಔರ್ ವಿಧಾನ ಸಭಾ ಕಾ ಚುನಾವ್ ಪೂರೆ ದೇಶ ಮೇ ಏಕ್ ಸಾಥ್ ಹೋ. ಏಕ್ ಸಾಥ್ ಕಾ ಮತಲಬ್ ಯೇ ನಹೀ ಕಿ ಏಕ್ ದಿನ ಹೋ ಲೇಕಿನ್ ಫೇಜೆಜ್ ಮೇ ಹೋ ಜೋ ಭಿ ಸುವಿಧಾ ಹೋ ಚುನಾವ್ ಆಯೋಗ ಕೋ. ತೋ 1980s ಕೆ ಬಾದ್ ಮೇ ಚುನಾವ್ ಆಯೋಗ ನೇ ಭಿ ಅಪ್ನಿ ರಿಪೋರ್ಟ್ ಮೇ ಸಮಯ ಸಮಯ ಪರ್ ಯೇ ಕಾ ಕಿ ಏಕ್ ಸಾಥ್ ದೇಶ ಮೇ ಚುನಾವ್ ಕರಾಯಾ ಜಾನಾ ಚಾಹಿಯೇ. ಲಾ ಕಮಿಷನ್ ಆಫ್ ಇಂಡಿಯಾ ನೇ ಭಿ ಅಪ್ನಿ 2-3 ರಿಪೋರ್ಟ್ ಮೇ ಯೇ ಕಾ ಕಿ ಏಕ್ ಸಾಥ್ ಚುನಾವ್ ಕರಾನಾ ದೇಶ ಕೆ ಹಿತ್ ಮೇ ಹೈ, ನ್ಯಾಷನಲ್ ಇಂಟ್ರೆಸ್ಟ್ ಮೇ ಹೈ. ಉಸ್ಕೆ ಅಲಾವಾ ನೀತಿ ಆಯೋಗ ನೇ ಭಿ ಅಪ್ನೆ ಪೇಪರ್ ಮೇ ಕಾ. ಔರ್ ಯಹಿ ನಹೀ, ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿ ಆನ್ ಲಾ ಅಂಡ್ ಜಸ್ಟಿಸ್ ಜಿಸ್ಕೆ ಚೇರ್ಮನ್ ನಚ್ಯಾಪನ್ ಥೆ ವೋ ಕಾಂಗ್ರೆಸ್ ಕೆ ಸಾಂಸದ್ ಥೆ ರಾಜ್ಯಸಭಾ ಕೆ, ಉನ್ಹೋನೆ ಭಿ ಅಪ್ನಿ ರಿಪೋರ್ಟ್ ಮೇ ಯೇ ಕಾ ಕಿ ದೇಶ ಮೇ ಏಕ್ ಸಾಥ್ ಚುನಾವ್ ಕರಾಯಾ ಜಾನಾ ಚಾಹಿಯೇ. ಔರ್ ವೋ ರಿಪೋರ್ಟ್ ಯುನಾನಿಮಸ್ ಥಿ, ಸಾರೇ ಅಕ್ರಾಸ್ ದಿ ಪಾರ್ಟಿ ಲೈನ್ ಸಭಿ ಸಾಂಸದ ನೇ ಯೇ ಬಾತ್ ಕಹಿ.
0: ವಿಶೇಷ ಚೇತನ ಮಕ್ಕಳಿಗಾಗಿ ಉಡುಪಿಯಲ್ಲಿ ರಾಜ್ಯದಲ್ಲೇ ಪ್ರಥಮ ಸಾಮರ್ಥ್ಯವನ ರೂಪಿಸಲಾಗುತ್ತಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಉಡುಪಿಯಲ್ಲಿ ತಿಳಿಸಿದ್ದಾರೆ. 4.90 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿಶೇಷ ಚೇತನರಿಗೆ ಸಮಗ್ರ ಪುನರ್ವಸತಿ, ಚಿಕಿತ್ಸಾ ಸೇವೆಗಳು, ಉದ್ಯೋಗಾವಕಾಶ ಮತ್ತು ಸ್ವತಂತ್ರ ಸ್ವಾವಲಂಬಿ ಜೀವನಕ್ಕೆ ಸಾಮರ್ಥ್ಯ ವೃದ್ಧಿಸುವ ನಿಟ್ಟಿನಲ್ಲಿ ವಿಶಿಷ್ಟ ಪಾರ್ಕ್ ನಿರ್ಮಾಣವಾಗಲಿದೆ ಎಂದರು. ಜಿಲ್ಲಾ ಪಂಚಾಯಿತಿ ಸಿಇಒ ಅಧ್ಯಕ್ಷತೆಯಲ್ಲಿ ಪ್ರತ್ಯೇಕ ಸಾಮರ್ಥ್ಯ ಟ್ರಸ್ಟ್ ರಚಿಸಲಾಗಿದೆ. 1.5 ಕೋಟಿ ರೂಪಾಯಿ ರಾಜ್ಯ ಸರ್ಕಾರದ ಅನುದಾನ ನೀಡಲಾಗಿದೆ ಎಂದು ಹೇಳಿದರು. ಸರ್ಕಾರಿ ಖಾಸಗಿ ಕಚೇರಿಗಳು ಮತ್ತು ಕೈಗಾರಿಕೆಗಳಲ್ಲಿ 10ಕ್ಕಿಂತ ಹೆಚ್ಚು ದುಡಿಯುವ ಮಹಿಳೆಯರಿದ್ದಲ್ಲಿ ಕಡ್ಡಾಯವಾಗಿ ಮತ್ತು ತುರ್ತಾಗಿ ಶೀಬಾಕ್ಸ್ ಅಳವಡಿಸುವಂತೆ ಧಾರವಾಡ ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ಆದೇಶಿಸಿದ್ದಾರೆ. ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ಕಿರುಕುಳ ನಿಷೇಧ ಕಾಯ್ದೆ 2013 ಜಿಲ್ಲೆಯಲ್ಲಿ ಪರಿಣಾಮಕಾರಿಯಾಗಿ ಜಾರಿಗೊಳಿಸಲು ಕ್ರಮ ಕೈಗೊಂಡಿದ್ದಾಗಿ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ ಅವರು, ಪಾಶ್ ಕಾಯ್ದೆ 2013 ಸಂಬಂಧಿಸಿ ಸ್ಥಳೀಯ ದೂರು ಸಮಿತಿಯನ್ನು ರಚಿಸಲಾಗಿದೆ, 928 ಕಚೇರಿಗಳಲ್ಲಿ ಶೀಬಾಕ್ಸ್ ಅಳವಡಿಸಲಾಗಿದೆ ಎಂದರು.
2: ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ಕಿರುಕುಳ ತಡೆಗಟ್ಟುವಿಕೆ ನಿಷೇಧಿಸುವಿಕೆ ಮತ್ತು ನಿವಾರಿಸುವಿಕೆ ಕಾಯ್ದೆ 2013 ಇದರನ್ವಯ ಕೆಲಸದ ಸ್ಥಳಗಳಲ್ಲಿ ಲೈಂಗಿಕ ಕಿರುಕುಳ ತಡೆಗಟ್ಟುವ ನಿಟ್ಟಿನಲ್ಲಿ ಈ ಒಂದು ಶೀ ಬಾಕ್ಸ್ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಸರ್ಕಾರಿ ಅಥವಾ ಖಾಸಗಿ ಸಂಸ್ಥೆಯಲ್ಲಿ 10 ಅಥವಾ ಅದಕ್ಕಿಂತ ಹೆಚ್ಚು ಕೆಲಸಗಾರರು ಅಥವಾ ಸಿಬ್ಬಂದಿಗಳು ಕಾರ್ಯನಿರ್ವಹಿಸ್ತಾ ಇದ್ದರೆ ಅಂತಹ ಒಂದು ಕ್ಷೇತ್ರದಲ್ಲಿ ಈ ಒಂದು ಆಂತರಿಕ ದೂರ ಸಮಿತಿಯನ್ನು ರಚಿಸುವುದು ಕಡ್ಡಾಯವಾಗಿರುತ್ತದೆ. ಎಲ್ಲ ಮಾಹಿತಿಯನ್ನ ಕೇಂದ್ರ ಸರ್ಕಾರದ ಶೀ ಬಾಕ್ಸ್ ಅನ್ನುವಂತಹ ತಂತ್ರಾಂಶದಲ್ಲಿ ನಾವು ಅಳವಡಿಸಬೇಕಾಗುತ್ತೆ. ಗುಲಾಬಿ ರಂಗದ ಒಂದು ಬಾಕ್ಸ್ ಅನ್ನು ನಾವು ಇಡಬೇಕಾಗುತ್ತೆ, ಶೀ ಬಾಕ್ಸ್ ಅಂತ ಹೇಳಿ. ಮಹಿಳೆಯರು ಯಾವುದೇ ರೀತಿಯಲ್ಲಿ ಕಿರುಕುಳ ಅನುಭವಿಸ್ತಾ ಇದ್ರೆ ಅದನ್ನ ಅವರು ಆ ಬಾಕ್ಸ್ ಅಲ್ಲಿ ಹಾಕಬಹುದು ಅಂತ ಒಂದು ಈ ಒಂದು ಯೋಜನೆಯ ಆಶಯ ಇರುತ್ತೆ. ಸೊ ನಮ್ಮ ಜಿಲ್ಲೆಯಲ್ಲಿರುವಂತಹ ಎಲ್ಲಾ ಕಚೇರಿಗಳಲ್ಲಿ ಶೀ ಬಾಕ್ಸ್ ಅನ್ನು ನಾವು ಇಟ್ಟಿದ್ದೇವೆ. ಸೊ ನಮ್ಮ ಜಿಲ್ಲೆಯಲ್ಲಿ ಆಲ್ಮೋಸ್ಟ್ ಒಂದು 1500 ಹೆಚ್ಚು ಪ್ರೈವೇಟ್ ಹಾಗೂ ಅಷ್ಟೇ ಸಂಖ್ಯೆಯ ಹೆಚ್ಚಿನ ಒಂದು ಶೀ ಬಾಕ್ಸ್ ಇಡೋದಕ್ಕೆ ನಾವು ಪ್ರಯತ್ನಿಸ್ತಾ ಇದ್ದೀವಿ. 1408 ತಾಲೂಕು ಮಟ್ಟದ ಕಚೇರಿಗಳಿದ್ದಾವೆ, 66 ಸಂಖ್ಯೆಯ ಜಿಲ್ಲಾ ಮಟ್ಟದ ಕಚೇರಿಗಳಿದ್ದಾವೆ, 400 ಪ್ರೈವೇಟ್ ಆಫೀಸ್ಗಳು ಕೂಡ ಇದ್ದಾವೆ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
3: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ವಿಶ್ವ ಪಾರಂಪರಿಕ ತಾಣ ಹಂಪಿಯಲ್ಲಿ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಕೈಗೊಂಡಿರುವ ಉತ್ಖನನ ಕಾರ್ಯದಲ್ಲಿ 2 ಪ್ರಮುಖ ಐತಿಹಾಸಿಕ ಕುರುಹುಗಳು ಪತ್ತೆಯಾಗಿವೆ. ಪ್ರದೇಶ ಸಮಾಚಾರಕ್ಕಾಗಿ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಹಂಪಿ ವಲಯದ ಪುರಾತತ್ವ ಸರ್ವೇಕ್ಷಣೆ ಸಹಾಯಕ ಅಧೀಕ್ಷಕ ಡಾ ಜೆ ರವಿಕುಮಾರ್ ಮಾಹಿತಿ ನೀಡಿದ್ದಾರೆ.
6: ಇತ್ತೀಚೆಗೆ ಆನೆಲಾಯದ ಹಿಂದಿರುವ ಜೈನ ಮಂದಿರದ ಹತ್ತಿರ ಉತ್ಖನನವನ್ನು ಕೈಗೊಳ್ಳಲಾಗಿದೆ. ನಮಗೆ ದೇವಾಲಯದ ಕುರುಹುಗಳು ಪತ್ತೆಯಾಗಿವೆ. ಮಹಾನಿರ್ದೇಶಕರು ಭಾರತೀಯ ಪುರಾತತ್ವ ಸರ್ವೇಕ್ಷಣ ನವದೆಹಲಿಯರಿಂದ ಅನುಮತಿಯನ್ನು 2025-26 ವಿತ್ತೀಯ ವರ್ಷಕ್ಕೆ ಪಡೆದುಕೊಳ್ಳಲಾಗಿದೆ. ಈ ಪರಿಸರದಲ್ಲಿನ ಎಲ್ಲ ಮುಳ್ಳು ಕಂಟಿಗಳನ್ನ ಕ್ಲೀನ್ ಮಾಡಿದ ನಂತರ ಉತ್ಖನನವನ್ನು ಕೈಗೊಂಡಾಗ ನಮಗೆ ದೇವಾಲಯದ ಮೇಲ್ಛಾವಣಿಯ ರೀತಿಯ ಕುರುಹು ಪತ್ತೆಯಾಗಿದೆ. ಬಹುಶಃ ಇದು ಗರ್ಭಗೃಹ ಇರಬಹುದು. ಇದರ ಅಳತೆ 4.5 ಮೀಟರ್ ಉದ್ದ, 4.3 ಮೀಟರ್ ಅಗಲ. ಪ್ರಸ್ತುತ ದೇವಾಲಯದ ಮೇಲ್ಛಾವಣಿಯ ರೀತಿಯ ಅವಶೇಷಗಳು ನಮಗೆ ಗೋಚರಿಸುತ್ತಿವೆ. ಉತ್ಖನನವನ್ನು ಮುಂದುವರಿಸಿದಾಗ ಭಿತ್ತಿಯ ಅಥವಾ ಗೋಡೆಯ ಮತ್ತು ಅಡಿಪಾಯದ ಪತ್ತೆ ಹಚ್ಚುವ ಕಾರ್ಯವನ್ನು ಇನ್ನು ಮುಂದುವರಿಸಬೇಕಾಗಿದೆ.
0: ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಕೋಲಾರ ಜಿಲ್ಲೆಯಲ್ಲಿ ಸಂಗ್ರಹಿಸಿದ್ದ 6 ವಿವಿಧ ತರಕಾರಿಗಳ ಮಾದರಿಗಳ ತಪಾಸಣಾ ವರದಿ ಪ್ರಕಟವಾಗಿದ್ದು ಉತ್ತಮ ಗುಣಮಟ್ಟದಿಂದ ಕೂಡಿವೆ ಎಂದು ದೃಢಪಟ್ಟಿದೆ. ಕೃಷಿ ಉತ್ಪನ್ನ ಮಾರುಕಟ್ಟೆಯಿಂದ ಸಂಗ್ರಹಿಸಲಾದ ಒಟ್ಟು 6 ತರಕಾರಿ ಮಾದರಿಗಳನ್ನು ಬೆಂಗಳೂರಿನ ಸಾರ್ವಜನಿಕ ಪ್ರಯೋಗಾಲಯ ಪ್ರಮಾಣೀಕರಿಸಿದೆ. ಕೋಲಾರ ತಾಲೂಕು ನರಸಾಪುರದ ದೊಣ್ಣೆ ಮೆಣಸಿನಕಾಯಿ, ಮುಳಬಾಗಿಲು ತಾಲೂಕು ಬೈರಕೂರು ಹೋಬಳಿಯ ನವಿಲುಕೋಸು, ಮುಳಬಾಗಿಲು ತಾಲೂಕು ನಂಗಲಿಯ ಹೀರೆಕಾಯಿ, ಶ್ರೀನಿವಾಸಪುರ ತಾಲೂಕಿನ ಹಾಗಲಕಾಯಿ, ಮಾಲೂರಿನ ಬೀಟ್ರೂಟ್ ಹಾಗೂ ಎಚ್ ಕ್ರಾಸ್ನ ದುಂಡು ಬದನೆಕಾಯಿಯನ್ನು ಸಾರ್ವಜನಿಕರು ಬಳಸಬಹುದಾಗಿದೆ. ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕು ಕೋಣಂದೂರು ಸಮೀಪ ಹುಲ್ಲತ್ತಿ ರಸ್ತೆಯಲ್ಲಿ ಸಂಭವಿಸಿದ ಲಾರಿ ಅಪಘಾತದಲ್ಲಿ ಓರ್ವ ಬಾಲಕ ಸ್ಥಳದಲ್ಲೇ ಮೃತಪಟ್ಟಿದ್ದು ಹಲವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಹರಿಹರ ಮೂಲದ 35 ಜನ ಪ್ರಯಾಣಿಕರನ್ನು ಹೊತ್ತ ಲಾರಿ ಹಣೆಗೆರೆ ಕಟ್ಟೆಯಿಂದ ಪೀರನಗುಡ್ಡದ ಕಡೆಗೆ ತೆರಳುತ್ತಿದ್ದ ವೇಳೆ ತಿರುವಿನಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಮಗುಚಿತು ಎಂದು ವರದಿ ತಿಳಿಸಿದೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ಕರ್ನಾಟಕ ಮರಾಠ ಸಮುದಾಯಗಳ ಅಭಿವೃದ್ಧಿ ನಿಗಮ ಬೆಂಗಳೂರಿನಲ್ಲಿ ಇಂದು ಶಹಾಜಿ ರಾಜೇ ಭೋಸ್ಲೆ ಮಹಾರಾಜರ ಜಯಂತ್ಯುತ್ಸವ ಆಯೋಜಿಸಿದೆ. ಡಿಜಿಟಲ್ ಲೈಫ್ಲೈನ್ಗಳು ಸಂಪರ್ಕಿತ ಜಗತ್ತಿನಲ್ಲಿ ಸ್ಥಿತಿಸ್ಥಾಪಕತ್ವವನ್ನು ಬಲಪಡಿಸುವುದು ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ದೂರಸಂಪರ್ಕ ಮತ್ತು ಮಾಹಿತಿ ಸೊಸೈಟಿ ದಿನಾಚರಣೆ. ಇಂದು ವಿಶ್ವ ಅಧಿಕ ರಕ್ತದೊತ್ತಡ ಜಾಗೃತಿ ದಿನವನ್ನು ಸಹ ಆಚರಿಸಲಾಗುತ್ತಿದೆ. ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾ ನಾಗಲಕ್ಷ್ಮಿ ಚೌಧರಿ ಇಂದು ಬೆಳಗ್ಗೆ 9:20ಕ್ಕೆ ಹುಬ್ಬಳ್ಳಿಯ ಕೆಎಂಸಿ ಆಸ್ಪತ್ರೆಗೆ ಭೇಟಿ ನೀಡಲಿದ್ದಾರೆ. ಧಾರವಾಡ ಜಿಲ್ಲೆಯ ಮತದಾರ ಯಾದಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಮ್ಯಾಪಿಂಗ್ ಕಾರ್ಯ ಇಂದು ಮತ್ತು ನಾಳೆ ಹಾಗೂ 23 ಮತ್ತು 24ರಂದು ವಿಶೇಷ ಅಭಿಯಾನ ಜರುಗಲಿದೆ ಎಂದು ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ತಿಳಿಸಿದ್ದಾರೆ. ನಾಳೆ 18ರಿಂದ 25ರವರೆಗೆ ಎಸ್ಎಸ್ಎಲ್ಸಿ 2ನೇ ವಾರ್ಷಿಕ ಪರೀಕ್ಷೆ ರಾಜ್ಯಾದ್ಯಂತ ನಡೆಯಲಿದೆ. ಎಲ್ಲ ಸಿದ್ದತೆಗಳು ಪೂರ್ಣಗೊಂಡಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಒಂದು ರಾಷ್ಟ ಒಂದು ಚುನಾವಣೆ, ಸಂಸದ ಪಿಪಿ ಚೌಧರಿ ಅಧ್ಯಕ್ಷತೆಯ ಜಂಟಿ ಸಂಸದೀಯ ಸಮಿತಿ ಬೆಂಗಳೂರಿಗೆ ಭೇಟಿ. ವಿಶೇಷ ಚೇತನ ಮಕ್ಕಳಿಗಾಗಿ ಉಡುಪಿಯಲ್ಲಿ ರಾಜ್ಯದಲ್ಲೇ ಪ್ರಥಮ ಸಾಮರ್ಥ್ಯವನ. 10ಕ್ಕಿಂತ ಹೆಚ್ಚು ಮಹಿಳೆಯರಿರುವ ಕಚೇರಿಗಳಲ್ಲಿ ಶ್ರೀಬಾಕ್ಸ್ ಅಳವಡಿಸಲು ಧಾರವಾಡ ಜಿಲ್ಲಾಡಳಿತದಿಂದ ಕ್ರಮ. ಹಂಪಿಯಲ್ಲಿ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಉತ್ಖನನ. 2 ಪ್ರಮುಖ ಐತಿಹಾಸಿಕ ಕುರುಹುಗಳು ಪತ್ತೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
7: ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ನೀವು ಕೇಳ್ತಾ ಇದ್ದೀರಿ ಎಫ್ಎಂ 103.5 MHz ಹಾಗೂ 101.4 MHz ಮತ್ತು ಮೀಡಿಯಂ 625 KHz ನಿಲಯದಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನ. ಸ್ಟುಡಿಯೋ ಸಮಯ 7:16:38. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
8: ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ವಿಶ್ವ ಅಧಿಕ ರಕ್ತದೊತ್ತಡ ದಿನ, ಅಂದ್ರೆ ಹೈಪರ್ ಟೆನ್ಷನ್ ಡೇ. ಈ ಸಂಬಂಧ ಈಗ ಡಾಕ್ಟರ್ ಚಂದ್ರಕಾಂತ್ ಎಸ್ಎಸ್ ಅವರೊಂದಿಗೆ ಸಂದರ್ಶನವನ್ನು ಕೇಳೋಣ. ಇವರನ್ನ ಸಂದರ್ಶಿಸುತ್ತಾರೆ ಎಂಕೆ ಶಿವಕುಮಾರ್.
9: ಆತ್ಮೀಯ ಕೇಳಿದ್ರೆ ಇವತ್ತು ನನ್ನ ಜೊತೆ ಡಾಕ್ಟರ್ ಚಂದ್ರಕಾಂತ್ ಎಸ್ಎಸ್ ಅವರಿದ್ದಾರೆ. ಡಾಕ್ಟರ್, ಈ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ.
7: ನಮಸ್ಕಾರ
9: ಡಾಕ್ಟರ್. ಇತ್ತೀಚೆಗೆ ನಮ್ಮ ಜೀವನ ಶೈಲಿನಲ್ಲಿ ಆಗ್ತಕ್ಕಂತ ಕೆಲವು ಏರುಪೇರುಗಳಿಂದ ಈ ಹೈಪರ್ ಟೆನ್ಷನ್, ಅಂದ್ರೆ ಅಧಿಕ ರಕ್ತದ ಒತ್ತಡ, ಇದು ಇತ್ತೀಚೆಗೆ ಹೆಚ್ಚಿಗೆ ಅಂತ ಅನ್ಸುತ್ತೆ. ತಾವೊಬ್ಬ ವೈದ್ಯರಾಗಿ ಈ ಅಧಿಕ ರಕ್ತದ ಒತ್ತಡ ಅಂದ್ರೇನು, ಇದು ಯಾಕೆ ಬರುತ್ತೆ, ಸ್ವಲ್ಪ ತಿಳಿಸಬಹುದು?
10: ಓಕೆ. ರಕ್ತದ ಒತ್ತಡ ಅಂದ್ರೆ ಎಲ್ರಿಗೂ ಇರುವಂತಹ ಒಂದು ಒತ್ತಡ, ಬ್ಲಡ್ ಪ್ರೆಷರ್ ಅಂತ ಹೇಳ್ತೀವಿ. ಅದು ಹಾರ್ಟ್ ಕಾಂಟ್ರಾಕ್ಟ್ ಮಾಡುವಾಗ ಸಿಸ್ಟಾಲಿಕ್ ಅಂತ ಹೇಳ್ತೀವಿ, ಅದು ರಿಲ್ಯಾಕ್ಸ್ ಆಗುವಾಗ ಡಯಾಸ್ಟಾಲಿಕ್ ಅಂತ ಹೇಳ್ತೀವಿ. ಅದು ಎಷ್ಟಿರ್ಬೇಕು ಅಂದ್ರೆ, ಮೇಲೆ ಬರೆಯುವಂತಹ ಒಂದು ನ್ಯೂಮರೇಟರ್ ಅಲ್ಲಿ ಬರೆಯುವಂತಹ ಅಂಶ ಅಂದ್ರೆ 100ರಿಂದ 40ರ ತನಕ ಇರಬೇಕು. ಕೆಳಗೆ ಬರೆಯುವಂತದ್ದು ಡಯಾಸ್ಟಾಲಿಕ್, ಅದು 60ರಿಂದ 90ರ ತನಕ ಇರಬೇಕು. ಒಂದ್ ವೇಳೆ ಮೇಲಿಂದ 140ಕ್ಕಿಂತ ಜಾಸ್ತಿ ಆಗಿ ಕೆಳಗಿಂದ 90 mm ಕ್ಕಿಂತ ಜಾಸ್ತಿ ಆಗಿ ಹಲವಾರು, ಒಂದೇ ಬಾರಿ ಅಲ್ಲ 4-6 ಬಾರಿ ನಾವು ರೆಕಾರ್ಡ್ ಮಾಡಿ ಈ ಒಂದು ಪರಿಮಿತಿ ಏನ್ ಲಿಮಿಟ್ ಇದೆ ಅದನ್ನ ದಾಟದಾಗ ಒಂದು ಪೇಷಂಟ್ಗೆ ಹೈಪರ್ ಟೆನ್ಷನ್ ಇದೆ ಅಂತ ನಾವು ಡಿಕ್ಲೇರ್ ಮಾಡಿ ನಾವು ಹೇಳ್ತೀವಿ. ಒಂದೇ ರೀಡಿಂಗ್ ಅಲ್ಲಿ ನಾವು ಯಾವಾಗ್ಲೂ ಮಾಡೋದಿಲ್ಲ, ಯಾಕಂದ್ರೆ ಸಿಂಗಲ್ ರೀಡಿಂಗ್ ಅಲ್ಲಿ ಹಲವಾರು ನ್ಯೂನತೆಗಳಿರುತ್ತೆ. ಕೆಲವೊಮ್ಮೆ ಬಂದ್ ಕೂಡಲೇ ನೋಡಬಾರ್ದು, ಅವರಿಗೆ ಆಂಗ್ಸೈಟಿ ಇರುತ್ತೆ, ಸ್ಟ್ರೆಸ್ ಇರುತ್ತೆ, ಕಾಫಿ ಗಿಫಿ ಕುಡ್ಕೊಂಡ್ ಬಂದಿರ್ತಾನೆ ಅಥವಾ ಏನೋ ಒಂದು ಯೋಚನೆ ಮಾಡ್ತಾ ಇರ್ತಾನೆ. ಅವನಿಗೆ ಕೂರಿಸ್ತೇವೆ, ಕೂರಿಸಿ ರಿಲ್ಯಾಕ್ಸ್ ಮಾಡಿಸಿ ನೋಡ್ತೇವೆ, ಮಲಗಿಸಿ ನೋಡ್ತೇವೆ. ಹಾಗೆ 4-6 ಬಾರಿ ನೋಡಿ ಅದರ ಆವರೇಜ್ ತಗೊಂಡು ಅವನಿಗೆ ಕನ್ಸಿಸ್ಟೆಂಟ್ ಆಗಿ ಮೇಲಿರುವಂತ ಸಿಸ್ಟಾಲಿಕ್ ಬ್ಲಡ್ ಪ್ರೆಷರ್ 140ಕ್ಕಿಂತ ಮೇಲಿದೆ, ಡಯಾಸ್ಟಾಲಿಕ್ ಬ್ಲಡ್ ಪ್ರೆಷರ್ 90ಕ್ಕಿಂತ ಜಾಸ್ತಿ ಇದೆ ಅಂತ ಹೇಳಿದಾಗ ನಾವು ಒಂದು ಪೇಷಂಟ್ಗೆ ಹೈಪರ್ ಟೆನ್ಷನ್ ಇದೆ ಅಂತ ನಾವು ಕನ್ಫರ್ಮ್ ಮಾಡ್ತೇವೆ.
9: ಓಕೆ ಡಾಕ್ಟರ್, ಬಹಳ ಸಂತೋಷ ಆಯ್ತು. ಯಾಕೆಂದ್ರೆ ನಾವು ಒಂದ್ಸಲಿ ಹೋಗಿ ಚೆಕ್ ಮಾಡಿದ ತಕ್ಷಣನೇ ಅದು ಹೇಳ್ಬಿಟ್ಟು. ಇನ್ನೊಂದು ಡಾಕ್ಟರ್, ಇದಕ್ಕೆ ಕಾರಣ ಏನು, ಯಾಕೆ ಬರುತ್ತೆ?
10: ಕಾರಣ ಯಾಕಂದ್ರೆ ಈಗೆಲ್ಲ ನಾವು ಕೇಳಿ ಬರ್ತಾ ಇದೀವಿ, ಸಣ್ಣ ಸಣ್ಣ ಜನರಿಗೂ ಕೂಡ ಹೈಪರ್ ಟೆನ್ಷನ್ ಬರ್ತಾ ಇದೆ. ಮೊದಲೇ ಎಲ್ಲ 60 ವರ್ಷದ ಮೀರಿದವರಿಗೆ ಮಾತ್ರ ಹೈಪರ್ ಟೆನ್ಷನ್ ಬರುತ್ತೆ, ಡಯಾಬಿಟಿಸ್ ಬರುತ್ತೆ ಅಂತ ಹೇಳ್ತಾ ಇದ್ರು. ಈಗ ನಾವು ಕೇಳ್ತೀವಿ, ನೋಡ್ತೀವಿ, 30-35 ದಾಟದ ಕೂಡಲೇ ಕೆಲವರಿಗೆ ಹೈಪರ್ ಟೆನ್ಷನ್ ಬರ್ತಾ ಇದೆ. ಇದಕ್ಕೆ ಮೂಲ ಕಾರಣ ಅಂದ್ರೆ ಇವೆಲ್ಲ ಲೈಫ್ ಸ್ಟೈಲ್ ಡಿಸಾರ್ಡರ್, ಜೀವನ ಶೈಲಿಯ ಕಾಯಿಲೆಗಳು. ಅಂದ್ರೆ ಡಯಾಬಿಟಿಸ್ ಹೇಗೆ ಜೀವನ ಶೈಲಿಯ ಕಾಯಿಲೆನೋ ಹಾಗೆ ಹೈಪರ್ ಟೆನ್ಷನ್ ಕೂಡ ಜೀವನ ಶೈಲಿ ಕಾಯಿಲೆ. ಅದರಲ್ಲಿ 2 ತರ ಇರುತ್ತೆ ಹೈಪರ್ ಟೆನ್ಷನ್, ಪ್ರೈಮರಿ ಹೈಪರ್ ಟೆನ್ಷನ್, ಸೆಕೆಂಡರಿ ಹೈಪರ್ ಟೆನ್ಷನ್. ಪ್ರೈಮರಿ ಹೈಪರ್ ಟೆನ್ಷನ್ ಅಥವಾ ಎಸೆನ್ಷಿಯಲ್ ಹೈಪರ್ ಟೆನ್ಷನ್ ಏನಿದೆ, ಅದು ಜೀವನ ಶೈಲಿಗೆ ಸಂಬಂಧಪಟ್ಟಿದ್ದು. ಅದೇನಂದ್ರೆ ಸ್ಟ್ರೆಸ್ಫುಲ್ ಸೌರಣಿಗೆಲ್ಲಿ ಜಾಸ್ತಿ ಮಾಡ್ತೇವೆ, ಫ್ಯಾಟ್ ಇಂಟೇಕ್ ಜಾಸ್ತಿ ಆಗಿರುತ್ತೆ, ಆಮೇಲೆ ಈ ಬೆಣ್ಣೆ ತುಪ್ಪ ಅದು ಇದು, ಸ್ಮೋಕಿಂಗು ಅಥವಾ ಏನು ಸ್ಟ್ರೆಸ್ಸು, ಟೈಮ್ ಅಂತ ಯಾಂತ್ರಿಕ ಯುಗದಲ್ಲಿ ಓಡ್ತಾ ಇರ್ತಾನೆ ಜನ. ಇವೆಲ್ಲ ಕಾರಣದಿಂದ ಲೈಫ್ ಸ್ಟೈಲ್ ವ್ಯತ್ಯಾಸದಿಂದ ಈಗೆಲ್ಲ ಸಣ್ಣ ಜನರಿಗೂ, ಸಣ್ಣ ವಯಸ್ಸಿನ ಮಕ್ಕಳಿಂದ ಕೆಲವರು ಈವನ್ 25 ವರ್ಷದವರೆಗೂ ಕೂಡ ನಾವು ಹೈಪರ್ ಟೆನ್ಷನ್, ಇವೆಲ್ಲ ಕಾರಣಗಳು ಲೈಫ್ ಸ್ಟೈಲ್ ಚೇಂಜಸ್ ಇಂದ ಬಂದಿದೆ. ಅದೇ ಸೆಕೆಂಡರಿ ಹೈಪರ್ ಟೆನ್ಷನ್ ಆದ್ರೆ ಅದು ಬೇರೆ ಕಾರಣಗಳಿಂದ ಬಂದಿರುತ್ತೆ, ಏನೋ ಕಿಡ್ನಿ ಪ್ರಾಬ್ಲಮ್ ಇರಬಹುದು ಅಥವಾ ಹಾರ್ಟ್ ಅಲ್ಲಿ ಇರುವಂತ ಪ್ರಾಬ್ಲಮ್ ಇರಬಹುದು, ಬೇರೆ ಎಂಡೋಕ್ರೈನಲ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ ಅದರಿಂದ ಬರುವಂತಹ ಒಂದು ಹೈಪರ್ ಟೆನ್ಷನ್. ಇದು ಪ್ರೈಮರಿ ಹೈಪರ್ ಟೆನ್ಷನ್ ಅಥವಾ ಎಸೆನ್ಷಿಯಲ್ ಹೈಪರ್ ಟೆನ್ಷನ್, 100 to 95 ಜನರಿಗೆ ಅದು ಎಸೆನ್ಷಿಯಲ್ ಪ್ರೈಮರಿ ಹೈಪರ್ ಟೆನ್ಷನ್ ಅಂದ್ರೆ ಲೈಫ್ ಸ್ಟೈಲ್ ಡಿಸಾರ್ಡರ್ ಮೇಲೆ ಅವಲಂಬಿತವಾಗಿರುವಂತದ್ದು. ಇನ್ನೊಂದು 5% ಇರೋದು ಸೆಕೆಂಡರಿ ಹೈಪರ್ ಟೆನ್ಷನ್ ಅಂತ ನಾವು ಹೇಳ್ತೇವೆ.
9: ಮತ್ತೆ ಡಾಕ್ಟ್ರೆ, ಸಾಮಾನ್ಯವಾಗಿ ಯಾರಾದ್ರೂ ಸಿಟ್ ಮಾಡ್ತಾ ಇದ್ರೆ ಅವನಿಗೆ ತುಂಬಾ ಬಿಪಿ ಇದೆ ಅಂತ ಹೇಳಿ ಆಡು ಭಾಷೆಯಲ್ಲಿ, ಈ ತರದ ಏನಾದ್ರು ಲಕ್ಷಣಗಳಿದೆ
10: ಅದಕ್ಕೂ ಇದಕ್ಕೂ ಸಾಮಾನ್ಯವಾಗಿ ಹೈಪರ್ ಟೆನ್ಷನ್ ಏನಪ್ಪಾ ಅಂದ್ರೆ ಯಾವುದೇ ಆದಂತ ಲಕ್ಷಣಗಳನ್ನು ಇರೋದಿಲ್ಲ. ಹೈಪರ್ ಟೆನ್ಷನ್ ಇದೆ ಸೈಲೆಂಟ್ ಕಿಲ್ಲರ್ ಅಂತ
9: ಹೇಳ್ತಾರೆ.
10: ಯಾಕಂದ್ರೆ ಸುಮ್ನೆ ಇರ್ತಾನೆ ಅವನಿಗೆ ಸಿಕ್ಕಾಬಟ್ಟೆ ಬಿಪಿ ಇರುತ್ತೆ, ರೇಗಾಡ್ತಾ ಇರ್ತಾನೆ ಕೂಗಾಡ್ತಾ ಇರ್ತಾನೆ ಅವನಿಗೆ ಏನು ಇರೋದಿಲ್ಲ. ಹಾಗಾಗಿ ರೇಗಾಡೋದು ಕೂಗಾಡೋದು ಸಿಟ್ಟಾಗೋದು ಅವಾಗ ಬಿಪಿ ಬರಬೇಕು ಅಂತ ಏನಿಲ್ಲ. ಒಂದ್ ತಿಳ್ಕೊಬೇಕು ನಾವು, ಬಿಪಿ ಜಾಸ್ತಿ ಇದ್ದವ್ರಿಗೆ ಸಾಮಾನ್ಯವಾಗಿ ಗಿಡಿನೆಸ್ ಬರಲ್ಲ, ಲೋ ಬಿಪಿ ಆದವ್ರಿಗೆ ಮಾತ್ರ ಗಿಡಿನೆಸ್ ಬರುತ್ತೆ. ಹೈ ಅಂದ್ರೆ ವೆರಿ ಹೈ ಬ್ಲಡ್ ಪ್ರೆಷರ್ ಇದ್ದಾಗ ಅವ್ರಿಗೆ ತಲೆನೋವು ಬರಬಹುದು, ಅಂದ್ರೆ 180-110 ಅದ್ ಮೀರಿದಾಗ ಹಿಂಭಾಗದ ತಲೆನೋವು ಅಥವಾ ಕಣ್ಣಿನ ದೋಷ ಅಥವಾ ಬೇರೆ ರೀತಿ ಆಗ್ಬಹುದು. ಆಸ್ ಸಚ್ ಹೈಪರ್ ಟೆನ್ಷನ್ ಇಟ್ ಸೆಲ್ಫ್ ಇದ ಸೈಲೆಂಟ್ ಡಿಸೀಸ್, ಅದರಿಂದ ಕಾಂಪ್ಲಿಕೇಶನ್ ಆದಾಗ ಮಾತ್ರ ನಮ್ಗೆ ಹೈಪರ್ ಟೆನ್ಷನ್ ಏನು ಎಂತ ಅಂತ ಗೊತ್ತಾಗುತ್ತೆ.
9: ಡಾಕ್ಟರ್, ಇನ್ನೊಂದು ತಾವು ಮಾತಾಡ್ತಾ ಹೇಳಿದ್ರಿ ಇದು ಬಿಪಿ ತರನೇ ಲೈಫ್ ಸ್ಟೈಲ್ ಬರುತ್ತೆ ಅಂತ ಹೇಳಿ. ಒಂದ್ಸರಿ ನಾವೇನಾದ್ರೂ ಸಕ್ಕರೆ ಕಾಯಿಲೆಗೆ ಒಳಗಾಗ್ಬಿಟ್ರೆ ಜೀವನ ಪರ್ಯಂತ ಮಾತ್ರ ತಗೊಳ್ಬೇಕು ಅಂತ ತಾವು ಹೇಳ್ತೀರಿ, ಹಾಗೇನೆ ಈ ಬಿಪಿಗೂ ಕೂಡ ತಗೊಳ್ಬೇಕಾ?
10: ಸಾಮಾನ್ಯವಾಗಿ ಹೌದು, ನೀವು ಹೇಳೋದು ಹೌದು. ಯಾಕಂದ್ರೆ ನಮ್ಮಲ್ಲಿ ಶರೀರದಲ್ಲಿ ಏನಾಗತ್ತೆ ಅಂದ್ರೆ ಏಜ್ ಆಗ್ತಾ ಆಗ್ತಾ ಆಗ್ತಾ ನಮ್ಮಲ್ಲಿ ಬಾಡಿಯಲ್ಲೂ ಪರಿವರ್ತನೆ ಆಗತ್ತೆ. ನಮ್ದು ಸ್ಕಿನ್ ಎಲ್ಲ ಹೇಗೆ ಸುಕ್ಕಾಗತ್ತೋ ಅಥವಾ ಕೂದ್ಲು ಹೇಗೆ ನೆರೆ ಆಗ್ತವೋ ಹಾಗೆ ರಕ್ತನಾಳದಲ್ಲಿ ಕೂಡ ಬದಲಾವಣೆಗಳಾಗತ್ತೆ. ರಕ್ತದಾನಗಳು ಸ್ಟಿಫ್ ಆಗತ್ತೆ, ಅಂದ್ರೆ ಒಂಥರ ಎಲಾಸ್ಟಿಸಿಟಿ ಕಮ್ಮಿ ಆಗತ್ತೆ. ಸ್ಟಿಫ್ ಆದಾಗ ಅದು ಪ್ರೆಷರ್ ಅನ್ನ ತಗೊಳ್ಳೋದಿಲ್ಲ, ಡೈಲೇಟ್ ಆಗಲ್ಲ, ಅವಾಗ ಬ್ಲಡ್ ಪ್ರೆಷರ್ ಜಾಸ್ತಿ ಆಗತ್ತೆ. ಅದಕ್ಕೆ ಹಲವಾರು ಕಾರಣ, ಏಜಿಂಗ್ ಒಂದಿರಬಹುದು, ಸ್ಟ್ರೆಸ್ ಇರಬಹುದು, ಹಾರ್ಮೋನ್ಸ್ ಇರಬಹುದು, ಅಥವಾ ನಾವು ಊಟ ಮಾಡುವಂತ ಫ್ಯಾಟಿ ಫುಡ್ ಅಲ್ಲಿ ಅಲ್ಲಿಂದ ಫ್ಯಾಟ್ ತುಂಬಿಕೊಂಡು ಅಥೆರೋಸ್ಕ್ಲೆರೋಸಿಸ್ ಆಗಿರ್ಬೋದು, ಅದರಿಂದ ಇರಬಹುದು, ಉಪ್ಪು ಜಾಸ್ತಿ ತಿನ್ಕೊಂಡು ಬಂದಿರಬಹುದು, ಹಲವಾರು ಕಾರಣದಿಂದ ಅದು ಏಜ್ ಆದಂಗು ಆದಂಗು ಬರುತ್ತೆ. ಏಜ್ಗೂ ಅದಕ್ಕೂ ಖಂಡಿತ ರಿಲೇಶನ್ಶಿಪ್ ಇದೆ.
9: ಓಕೆ ಡಾಕ್ಟರ್, ಕೆಲವು ಸರಿ ಏನಾಗುತ್ತೆ ನಮ್ಮ ಹಳ್ಳಿ ಕಡೆ ಹೆಂಗಿರ್ತಾರೆ ವಯಸ್ಕರು ಅಂತ ಹೇಳಿದ್ರೆ ಬಿಪಿ ಇದೆ ಮಾತ್ರ ತಗೋ ಅಂತ ಹೇಳಿದ್ರೆ ಅವರು ಅದನ್ನ ಅಷ್ಟು ಸುಲಭವಾಗಿ ಒಪ್ಕೊಳ್ಳೋದಿಲ್ಲ, ಮಾತ್ರ ನಿಲ್ಸೋದು ಈ ತರದೆಲ್ಲ ಮಾಡ್ತಾರೆ. ಒಂದ್ ವೇಳೆ ಹೈಪರ್ ಟೆನ್ಷನ್ ಇರುವಂತಹ ಪೇಷಂಟ್ ಗಳು ಈ ಮಾತ್ರ ಮಧ್ಯಂತರಕ್ಕೆ ನಿಲ್ಲಿಸಿಬಿಟ್ರೆ ಅದರಿಂದ ಏನೇನು ದುಷ್ಪರಿಣಾಮ
10: ಏನಾಗತ್ತೆ ಅಂದ್ರೆ, ಒಂದು ನಾವು ಹೈಪರ್ ಟೆನ್ಷನ್ ಅನ್ನ ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಮಾತ್ರೆ ಕೊಟ್ಟಿರ್ತೀವಿ, ಒಂದ್ ತರದ್ದು ಎರಡ್ ತರದ್ದು ನೋಡಿ ನಾವು ಮಾನಿಟರ್ ಮಾಡಿ ಒಂದ್ ಹಂತಕ್ಕೆ ತಂದಿರ್ತೇವೆ. ಅದು ಇವತ್ತು ಮಾತ್ರೆ ತಗೊಂಡಿಲ್ಲ ಅಂತ ತಿಳ್ಕೊಳ್ಳಿ, ಆದ್ರೂ ಒಂದ್ ಅರ್ಧ ದಿನ 15-18 ಗಂಟೆ ತನಕ ಆ ಮಾತ್ರೆ ಹಿಂದಿನ ದಿನದ ಮಾತ್ರೆ ಕೆಲಸ ಮಾಡ್ತಾನೆ ಇರುತ್ತೆ. ಇನ್ನು ಒಂದಿನ ಆದ್ಮೇಲೆ ತಗೊಂಡಿಲ್ಲ ಅಂದ್ರೆ, ಬೈ ಚಾನ್ಸ್ ಮಿಸ್ ಆಗಿ ನೆಕ್ಸ್ಟ್ ದಿನಾನು ತಗೊಂಡಿಲ್ಲ ಅಂದ್ರೆ ಬ್ಲಡ್ ಪ್ರೆಷರ್ ಶೂಟ್ ಅಪ್ ಆಗೇ ಆಗತ್ತೆ. ಶೂಟ್ ಅಪ್ ಆದಾಗ ಅವನಿಗೆ ಪ್ರಾಬ್ಲಮ್ ಆಗ್ಬಹುದು, ಅಂತ ಸಂದರ್ಭದಲ್ಲಿ ಅವನಿಗೇನೋ ಸ್ಟ್ರೆಸ್ ಆದ್ರೆ ಆ ಪ್ರಾಬ್ಲಮ್ ಆಗಿ ಸ್ಟ್ರೋಕ್ ಆಗ್ಬಹುದು, ಹಾರ್ಟ್ ಅಟ್ಯಾಕ್ ಆಗ್ಬಹುದು, ಬೇರೆ ರೀತಿಯ ಒಂದು ಅನಾಹುತ ಕೂಡ ಅಂದ್ರೆ ಕರೋನರಿ ಹಾರ್ಟ್ ಡಿಸೀಸ್ ಅಥವಾ ಸೆರೆಬ್ರೋವಾಸ್ಕ್ಯುಲರ್ ಆಕ್ಸಿಡೆಂಟ್ಸ್ ಅಂತ ಅದು ಕೂಡ ಆಗ್ಬಹುದು. ಹಾಗಾಗಿ ಇಮಿಡಿಯೇಟ್ ಆಗಿ ಕೆಲವು ಮಾತ್ರೆಗಳನ್ನ ನಾವು ಖಂಡಿತ, ಕೆಲವು ಕ್ಲಾನಿಡಿನ್ ಅಥವಾ ಬೇರೆ ತರದ ಆಂಟಿ ಹೈಪರ್ಟೆನ್ಸಿಸ್ ಬರುತ್ತೆ ಅದನ್ನ ನಾವು ಏಕದಮ್ ನಿಲ್ಸ್ಲಿಕ್ಕೆ ಬರದೇ ಇಲ್ಲ. ಅದೇ ಬೇರೆ ಸಣ್ಣ ಪ್ರಮಾಣದ ಒಂದು ಸಣ್ಣ ಶಕ್ತಿಯ ಒಂದು ಮಾತ್ರೆಗಳ ಒಂದಿನ ಸ್ವಲ್ಪ ನಿಲ್ಸಿದ್ರು ಅಂತ ಏನು ಏಕದಮ್ ತೊಂದರೆ ಆಗ್ಲಿಕ್ಕಿಲ್ಲ. ಆದ್ರೂ ವೈದ್ಯರ ಒಂದು ಪರವಾನಗಿ ತಗೊಳ್ದೆ, ಅವರ ಒಂದು ನಿರ್ಧಾರ ತಗೊಳ್ದೆ, ಅಡ್ವೈಸ್ ತಗೊಳ್ದೆ ಅವ್ರು ನಿಲ್ಸಂಗೆ ಇಲ್ಲ.
9: ಮತ್ತೆ ಡಾಕ್ಟರ್, ಈಗ ಈ ಸಕ್ಕರೆ ಕಾಯಿಲೆ ಇರೋರಿಗೆ ಪ್ರತಿ 3 ತಿಂಗಳಿಗೊಮ್ಮೆ ಮಾನಿಟರ್ ಮಾಡ್ತಾ ಇರ್ತೀವಿ, ಹೇಗಿದೆ ವೇರಿಯೇಷನ್ ಹಂಗೆ ಅಂತ ಹೇಳಿ, ಇದಕ್ಕೂ ನಾವು ಹಂಗೆ ಮಾಡ್ಬೇಕು ಹೈಪರ್ ಟೆನ್ಷನ್?
10: ಹೈಪರ್ ಟೆನ್ಷನ್ ಒಂದ್ಸತಿ ನೋಡಿದಾಗ ನಾವು ಸ್ಟೇಬಲ್ ಬಂದಿದೆಯಾ, ಮಾನಿಟರ್ ಆಗಿ ಕಂಟ್ರೋಲಿಗೆ ಬಂದಿದೆಯಾ ಅಂತ ನೋಡ್ಕೋತೀವಿ. ಇವತ್ತು ಸ್ಟಾರ್ಟ್ ಮಾಡಿದೀವಿ ಅಂದ್ರೆ ನಾಳೆ ನಾಡಿದ್ದು ಆಚೆ ನಾಡ್ದು 4-5 ದಿನ ನೋಡ್ಕೋಬೇಕು. ಈಗೆಲ್ಲ ಮನೇಲಿ ನೋಡ್ಕೊಳ್ಳುವಂತ ಮಾನಿಟರ್ ಗಳು ಬಂದಿದೆ, ಇಲ್ಲ ಅಂದ್ರೆ ನಿಮ್ಮ ಹತ್ತಿರದಲ್ಲಿರುವಂತ ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಹತ್ರ ಬ್ಲಡ್ ಪ್ರೆಷರ್ ಮಾನಿಟರಿಂಗ್ ಮಾಡ್ಕೋಬಹುದು. ಸರಿ ಇದೆ ಅಂದ್ರೆ ಪರವಾಗಿಲ್ಲ, ಕೆಲವೊಮ್ಮೆ ಕಂಟ್ರೋಲ್ ಬಂದಿಲ್ಲ ಅಂದ್ರೆ ನೀವು ಇಮಿಡಿಯೇಟ್ಲಿ ನಿಮ್ಮ ವೈದ್ಯ ಹತ್ರ ಹೋಗ್ಬೇಕು. ಒಂದ್ ವೇಳೆ ಬಹಳ ಕಮ್ಮಿ ಆಗ್ಬಿಟ್ಟಿದ್ದೆ, ಲೋ ಬಿಪಿ ಆದ್ರೆ ನಿಮ್ ಸಿಂಪ್ಟಮ್ಸ್ ಬರುತ್ತೆ, ತಲೆ ಚಕ್ರ ಬರಬಹುದು, ಕಣ್ಕತ್ಲೆ ಬರಬಹುದು, ಅವಾಗ್ಲೂ ಕೂಡ ನೀವು ವೈದ್ಯರ ಹತ್ರ ಹೋಗ್ಬೇಕು. ಶುರು ಮಾಡಿ ಒಂದೆರಡ್ ಮೂರ್ ದಿನದಲ್ಲಿ ನಾವು ಸ್ಟೆಬಿಲಿಟಿ ಬರಬೇಕು. ಅಲ್ಲಿ ತನಕ ನಾವು ಅದನ್ನ ಅಷ್ಟೇ ಬೇಕು, ನಿರ್ಧರಿತವಾದಂತಹ ಡೋಸೇಜ್ ಬೇಕು, ಅದನ್ನ ನಾವು ಜಾಸ್ತಿ ಮಾಡಬೇಕು, ಕಮ್ಮಿ ಮಾಡಬೇಕು, ನಿಲ್ಲಿಸಬೇಕು ಅಂತ ವೈದ್ಯರೇ ನಿರ್ಧರಿಸ್ತಾರೆ. ಹಾಗಾಗಿ ಯಕ್ದಮ್ಮು ನಾವು ಇಷ್ಟು ದಿನ ತಗೊಳ್ಳಿ, ಏನಿದಿಲ್ಲ ಇದೇ ತಗೊಳ್ಳಿ, ಆಮೇಲೆ ನಾವು ಚೇಂಜ್ ಮಾಡ್ತೀವಿ, ಇನ್ನೊಂದು ಹಾಕ್ತೀವಿ ಅಂತ ಮೊದ್ಲೇನೆ ಹೇಳಕ್ಕಾಗಲ್ಲ. ಏನಕ್ಕೂ ಒಂದು ನೋಡ್ತಾ ನೋಡ್ತಾ ಮಾನಿಟರ್ ಮಾಡ್ತಾ ಒಂದು ವಾರ 15 ದಿವಸದಲ್ಲಿ ಗೊತ್ತಾಗತ್ತೆ. ಆಮೇಲೆ ಒಂದ್ಸತಿ ಸ್ಟೇಬಲ್ ಆಗಿ ಬ್ಲಡ್ ಪ್ರೆಷರ್ ಇದೆ ಅಂತ ಕಂಡಿಡಿದ ಪಕ್ಷದಲ್ಲಿ ಅವರಿಗೆ 2 ತಿಂಗಳಿಗೊಮ್ಮೆ ಬನ್ನಿ ಅಂತ ಹೇಳ್ತೀವಿ, ಅಥವಾ 3 ತಿಂಗಳಿಗೊಮ್ಮೆ ಬನ್ನಿ ಅಂತ ಹೇಳ್ತೀವಿ. ಅವ್ರಿಗೆ ನಾವು ಸಿಂಪ್ಟಮ್ಸ್ ಏನಾದ್ರು ಹೇಳಿ ವಾರ್ನಿಂಗ್ ಕೊಡ್ತೀವಿ, ನಿಮ್ಗೆ ಏನು ತಲೆ ಚಕ್ರ ಬಂತು, ಕಣ್ಣಲ್ಲಿ ಏನಾದ್ರು ಕತ್ತೆ ಬಂದಂಗಾಗತ್ತೆ, ಅಥವಾ ಬೇರೆ ರೀತಿ ಏನಾದ್ರೂ ಪ್ರಾಬ್ಲಮ್, ಕಾಲ್ ಬಾವು ಬರುತ್ತೆ, ಅಥವಾ ಕೈ ಕಾಲಲ್ಲಿ ಏನಾದ್ರೂ ಶಕ್ತಿ ಕಮ್ಮಿ ಆಗುವಂತದ್ದು, ಬೇರೆ ರೀತಿಯ ಆರ್ಗನ್ ಡ್ಯಾಮೇಜ್ ಅಂತ ಏನ್ ನಾವು ಹೇಳ್ತೀವಿ ಆರ್ಗನ್ ಡ್ಯಾಮೇಜ್ ಸಿಂಪ್ಟಮ್ಸ್ ಬಂದ್ರೆ ನೀವು ಇಮಿಡಿಯೇಟ್ಲಿ ವೈದ್ಯರ ಹತ್ರ ಬರಬೇಕು, ಅವ್ರಿಗೆ ಕಾಣ್ಬೇಕು, ಅವ್ರ ಸಲಹೆ ತಗೋಬೇಕು ಅಂತ ನಾವು ಹೇಳ್ತೀವಿ.
9: ಒಳ್ಳೇದು ಡಾಕ್ಟ್ರೆ. ಈಗ ತಾವು ಮಾತಾಡ್ತಾ ಹೇಳಿದ್ರಿ ಬದಲಾದ ಈ ನಮ್ಮ ಜೀವನ ಶೈಲಿನಲ್ಲಿ ಇತ್ತೀಚೆಗೆ ಬೇಗನೆ ಕಾಣ್ತಾ ಇದ್ದೀವಿ, ಇದು ಮಕ್ಕಳ ಮೇಲೆ ಏನಾದ್ರೂ ಪರಿಣಾಮ ಬೀರಬಹುದು, ಮಕ್ಕಳಲ್ಲಿ ಕಂಡು ಬರುತ್ತಾ?
10: ಮಕ್ಕಳಲ್ಲೂ ಖಂಡಿತ. ಈಗ ಮೊದ್ಲೇ ಎಲ್ಲ ನಾವು ಓದ್ತಾ ಇರೋಂತ ದಿನಗಳಲ್ಲಿ 2-3% ಮಾತ್ರ ಮಕ್ಕಳಲ್ಲಿ ಬರ್ತಾ ಇತ್ತು. ಈಗ ಮೊನ್ನೆ ಬಂದಿರುವಂತ ಅಂಕಿಅಂಶದಲ್ಲಿ 6% ಮಕ್ಕಳೇ ಇರ್ತಾರೆ, 15 ವರ್ಷದ ಒಳಗಡೆ ಇರುವಂತ ಮಕ್ಕಳಿಗೂ ಕೂಡ ಹೈಪರ್ ಟೆನ್ಷನ್ ಬರ್ತಾರೆ. ನಾಟ್ ಓನ್ಲಿ ಸೆಕೆಂಡರಿ ಹೈಪರ್ ಟೆನ್ಷನ್, ಈವನ್ ಒಬೆಸಿಟಿ ಅಂತ ಹೇಳ್ತೀವಿ, ಸ್ಥೂಲಕಾಯ, ಎಲ್ಲ ತಿನ್ನೋದು ಜಾಸ್ತಿ ಆಗ್ಬಿಟ್ಟಿದೆ, ಸಡನ್ ಆಗಿ ತರಿಸೋದು, ಇದ್ದಕ್ಕಿದ್ದಂಗೆ ಏನಾದ್ರೂ ಸಿಗತ್ತೆ, ಆರ್ಡರ್ ಮಾಡಿಕೊಳ್ಳೆ ಏನ್ ಬೇಕು ಅಂತೇನಂತೆ ಮನೆಗೆ ಬಂದ್ಬಿಡುತ್ತೆ. ಹಾಗಾಗಿ ಯಾರಿಗೂ ಕಂಟ್ರೋಲ್ ಇರಲ್ಲ, ತಿಂದು ತಿಂದು ಕೂತ್ಕೊಂಡು ತಿಂದು ತಿಂದು ವೆಯ್ಟ್ ಜಾಸ್ತಿ ಆಗುತ್ತೆ. ಸ್ಥೂಲಕಾಯದಿಂದ ಈಗ ಸಣ್ಣ ಮಕ್ಕಳಿಗೆ ಕೂಡ ಹೈಪರ್ ಟೆನ್ಷನ್ ಬರ್ತಾ ಇದೆ.
9: ಡಾಕ್ಟ್ರೆ, ಈಗ ಮಕ್ಕಳಿಗೆ ಬಂದಾಗ ಪೋಷಕರು ಜವಾಬ್ದಾರಿ ಹೇಗೆ, ಯಾವ ತರ ಅವರನ್ನ ಮಾನಿಟರ್ ಮಾಡಬೇಕು, ನೋಡ್ಕೊಳ್ಬೇಕು?
10: ಫಸ್ಟ್ ಅದು ಕಾರಣ ಏನು ಅಂತ, ಮಕ್ಕಳಿಗೆ ಅಂದ್ರೆ ಕಾರಣ ಇಲ್ಲದೆ ಬರಲ್ಲ. ಈಗ 30 ವರ್ಷದ ನಂತರ ಸ್ಟ್ರೆಸ್ ಇರುತ್ತೆ, ಟೆನ್ಷನ್ ಇರುತ್ತೆ, ಅದರಿಂದ ಬರುತ್ತೆ. ಅದು ಸಣ್ಣ ಮಕ್ಕಳಲ್ಲಿ ಏನಾದ್ರೂ ಒಂದು ಕಾರಣ ಇದ್ದೇ ಇರುತ್ತೆ. ಎಂಡೋಕ್ರೈನಲ್ ಡಿಸೀಸ್ ಇರ್ಬೋದು, ಹಾರ್ಟಿನ್ ಡಿಸೀಸ್ ಇರ್ಬೋದು, ಕಿಡ್ನಿ ಡಿಸೀಸ್ ಇರ್ಬೋದು, ಅದನ್ನ ನಾವು ಫಸ್ಟ್ ಪತ್ತೆ ಹಚ್ಚಬೇಕು. ಅದಿಲ್ಲ ಅಂದ್ರೆ ಬರೀ ಒಬೆಸಿಟಿ ಅಂದ್ರೆ ಬರೀ ಸ್ಥೂಲಕಾಯದಿಂದ ಬಂದಿದೆ ಅಂದ್ರೆ ಅದನ್ನ ನಾವು ಎಲ್ಲ ಪರೀಕ್ಷೆಗೆ ಅವರಿಗೆ ಒಳಪಡಿಸಿ ಅವರಿಗೆ ಏನ್ ಮಾಡಬೇಕು, ಡಯಟಿಂಗ್ ಹೇಳಬೇಕಾಗತ್ತೆ. ಕೆಲವು ಕಾಯಿಲೆಗಳು ಹುಟ್ಟಿನಿಂದಾನು ಒಬೆಸಿಟಿ ಅಂತ ಬಂದಿರತ್ತೆ, ಹುಟ್ಟದಲ್ಲೇ ದಪ್ಪ ಇದ್ಬಿಡ್ತಾರೆ, ಕಾಂಜೆನಿಟಲ್ ಒಬೆಸಿಟಿ ಅಂತ, ಹೈಪೋಥಾಲಮಿಕ್ ಒಬೆಸಿಟಿ ಅಂತ ಹೇಳ್ತಾರೆ. ಎಷ್ಟಿದ್ರು ತಿಂತಾನೆ ಹೋಗ್ತಾರೆ, ನೀವು ತಿನ್ಬೇಡಿ ಅಂದ್ರೂ ಫಿಟ್ ಆಗಿ ತರ ತಿಂತಾರೆ, ಕಣ್ಣ ಮುಚ್ಚಳೆ ಮಾಡಿ ತಿಂತಾರೆ. ಅದು ಕೆಲವು ಕಾಯಿಲೆಗಳಿದೆ, ಹೈಪೋಥಾಲಮಿಕ್ ಒಬೆಸಿಟಿ, ಅದನ್ನ ನಾವು ಕಮ್ಮಿ ಮಾಡ್ಬೇಕಂದ್ರೆ ದೊಡ್ಡ ಸೈಕಾಲಜಿಕಲ್ ಮತ್ತು ಎಲ್ಲಾ ರೀತಿಯಿಂದ ಅವರಿಗೆ ಟ್ರೀಟ್ಮೆಂಟ್ ಕೊಡ್ಬೇಕಾಗತ್ತೆ. ಅಷ್ಟೇ ಸಣ್ಣ ಪುಟ್ಟ ಏನು ಬಾರ್ಡರ್ ಲೈನ್ ಒಬೆಸಿಟಿ ಇರುತ್ತೆ, ಅವ್ರಿಗೆ ನಾವು ಬಂದ್ ಕಟ್ ಮಾಡ್ಬೇಕು. ಜಾಸ್ತಿ ಊಟ ಮಾಡ್ಬೇಡ್ರಪ್ಪ, ತರಕಾರಿ ಜಾಸ್ತಿ ತಗೊಳ್ಳಿ, ಹಣ್ಣು ಹಂಪಲು ಜಾಸ್ತಿ ತಗೊಳ್ಳಿ, ಮೊಳಕೆ ಕಾಳು ಜಾಸ್ತಿ ತಗೊಳ್ಳಿ, ತರಕಾರಿ ತಗೊಳ್ಳಿ, ಓಡಾಡಿ, ಎಕ್ಸಸೈಸ್ ಮಾಡಿ, ಆಟ ಆಡಿ, ಮನೆ ಬಿಟ್ಟು ಹೊರಗಡೆ ಹೋಗಿ ಆಟ ಆಡಿ. ಆಟ ಆಡಿದ್ರೆ ನಿಮ್ ಫ್ಯಾಟ್ ಕರ್ಗತ್ತೆ, ಐಸ್ ಕ್ರೀಮ್ ತಿನ್ಬೇಡಿ, ಚಾಕ್ಲೇಟ್ ತಿನ್ಬೇಡಿ ಅದಂತ ಹೇಳ್ಬಿಟ್ಟು ಅವರಿಗೆಲ್ಲ ರೆಸ್ಟ್ರಿಕ್ಟ್ ಮಾಡಿದ್ರೆ ಖಂಡಿತ ಅದು ಒಂದ್ ಏನ್ ಬಾರ್ಡರ್ ಲೈನ್ ಇರುವಂತಹ ಹೈಪರ್ ಟೆನ್ಷನ್ ಕಮ್ಮಿ ಆಗುತ್ತೆ.
9: ಆಯ್ತು ಡಾಕ್ಟ್ರೆ, ಕಾರ್ಯಕ್ರಮ ಮುಗಿಸೋ ಹಂತಕ್ಕೆ ನಾವು ಬಂದಿದೀವಿ. ಈ ಸಂದರ್ಭದಲ್ಲಿ ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ ಹೇಳ್ತಾರೆ. ನಾವು ಇದನ್ನ ಈ ಹೈಪರ್ ಟೆನ್ಷನ್ ಇಂದ ಸ್ವಲ್ಪ ದೂರ ಇರಬೇಕು ಅಂತ ಹೇಳ್ತಾದ್ರೆ ಯಾವ ರೀತಿ ಜೀವನ ಶೈಲಿನ ನಾವು
10: ರೂಢಿಸ್ಕೊಳ್ಬೇಕು? ಫಸ್ಟ್ ನಾವು ವೆಯ್ಟ್ ಅನ್ನ ಕಂಟ್ರೋಲ್ ಮಾಡ್ಕೋಬೇಕು. ವೆಯ್ಟ್ ಜಾಸ್ತಿ ಆದ್ರೆ ಡೈರೆಕ್ಟ್ಲಿ ಪ್ರಪೋರ್ಷನ್ ಟು ಹೈಪರ್ ಟೆನ್ಷನ್, ವೆಯ್ಟ್ ಕಮ್ಮಿ ಮಾಡ್ಕೋಬೇಕು. ಎರಡನೇದಾಗಿ ಉಪ್ಪು ತಿನ್ನೋ ಅಂತದನ್ನ ಕಮ್ಮಿ ಮಾಡಿ, ಉಪ್ಪು. ಯಾಕಂದ್ರೆ ನಾವು ನಮ್ಮ ಸೌತ್ ಇಂಡಿಯಾದಲ್ಲಿ ಸಾಮಾನ್ಯವಾಗಿ ನಾವು ಹೇಳೋದು 2.5 ಗ್ರಾಮ್ 3 ಗ್ರಾಮ್ ಒಳಗೆ ತಿನ್ಬೇಕು ಅಂತ ನಾವು ಹೇಳಿರ್ತೇವೆ. ಆದ್ರೆ ಸಾಮಾನ್ಯವಾಗಿ ಹಾಗೆ ಒಂದ್ ಸರಾಸರಿ ನೋಡಿದ್ರೆ ಈ ಏನು ಸರ್ವೆಗಳಲ್ಲಿ ಕಂಡು ಬರೋದಂದ್ರೆ ಒಬ್ಬ ಮನುಷ್ಯ 6 ಗ್ರಾಮ್ಗಿಂತ ಜಾಸ್ತಿ ತಗೋತಾ ಇದ್ದಾನೆ ಉಪ್ಪು. ಅದ್ ನಮ್ಗೊತ್ತಿಲ್ಲದೆ ನಾವು ಉಪ್ಪಿನ ಸೇವನೆ ಆಗ್ತಾ ಇದೆ. ಎಲ್ಲಾದ್ರಲ್ಲೂ ಹಪ್ಪಳದಲ್ಲಿ, ಉಪ್ಪಿನಕಾಯಿ ರಸದಲ್ಲಿ ಅದನ್ನೆಲ್ಲ ಉಪ್ಪಿರತ್ತೆ, ಉಪ್ಪಿಲ್ದೆ ರುಚಿ ಇಲ್ಲ. ಹೌದು, ಆದ್ರೆ ಅದು ರುಚಿ ಜಾಸ್ತಿ ಆದ್ರೆ ಮತ್ತೆ ಹೈಪರ್ ಟೆನ್ಷನ್ ಆಗುತ್ತೆ. ಹಾಗಾಗಿ ಅದನ್ನ ನಾವು ನಿಲ್ಲಿಸಬೇಕು ಅಂದ್ರೆ ಜಾಸ್ತಿ ನಾವು ಖಂಡಿತ ಬಳಕೆ ಮಾಡಬಾರದು. ಉಪ್ಪು ಕಮ್ಮಿ ಮಾಡಬೇಕು, ವೆಯ್ಟ್ ರಿಡಕ್ಷನ್ ಮಾಡಿಸ್ಬೇಕು, ವಾಕಿಂಗ್ ಮಾಡಬೇಕು ಅಂತ ಹೇಳ್ತೀನಿ. ವಾಕಿಂಗ್ ಮಾಡಿದ್ರೆ ಹೇಗ್ ಬಿ ಪಿ ಕಮ್ಮಿ ಆಗತ್ತೆ ಅಂದ್ರೆ, ಯಾಕಂದ್ರೆ ಜನ ತಿಳ್ಕೊತಾರೆ ವಾಕಿಂಗ್ ಮಾಡಿದ್ರೆ ಬಿ ಪಿ ಜಾಸ್ತಿ ಆಗ್ಬಹುದಲ್ಲ, ಸ್ಟ್ರೆಸ್ ಆಗ ಇಲ್ಲ. ವಾಕಿಂಗ್ ಮಾಡಿದಾಗ ಮಾಡ್ತಾ ಮಾಡ್ತಾ ಮಾಡ್ತಾ ಬೆವರು ಬರುತ್ತೆ, ಬೆವರು ಬಂದಾಗ ಏನಾಗುತ್ತೆ, ಬಾಡಿಲಿ ಇರುವಂತ ಸೋಡಿಯಂ ಅಂಶ ಹೊರಗಡೆ ಹೋಗುತ್ತೆ. ಆಮೇಲೆ ಏನಾಗುತ್ತೆ, ಸ್ವಲ್ಪ ನೀರಿನ ಅಂಶ ಜಾಸ್ತಿ ಇದ್ರೂ ಹೊರಗಡೆ ಹೋಗುತ್ತೆ. ಆತ ಸ್ವಲ್ಪ ಮೈಲ್ಡ್ ಡಿಹೈಡ್ರೇಷನ್ ಆಗುತ್ತೆ, ಸಾಲ್ಟ್ ಲಾಸ್ ಆಗಿ ಆತನಿಗೆ ಏನಾಗುತ್ತೆ, ಬಿ ಪಿ ಕಮ್ಮಿ ಆಗುತ್ತೆ. ಈಗ ಒಂದ್ ಮನುಷ್ಯ ಇವತ್ ಬಿ ಪಿ 150/100 ಇದೆ ಅಂತ ತಿಳ್ಕೊಳ್ಳಿ, ಒಂದ್ 2-3 ತಿಂಗಳು ವಾಕಿಂಗ್ ಮಾಡಕ್ ಶುರು ಮಾಡ್ಬಿಟ್ರೆ ಅವ್ನ್ ಹತ್ತು ಮಿಲಿಮೀಟರ್ ಕಮ್ಮಿ ಆಗುತ್ತೆ ಅಂತ ಅದು ಶೈಕ್ಷಣಿಕವಾಗಿ ಸಂಶೋಧನೆಯಿಂದ ಸಾಬೀತಾಗಿದೆ. ವಾಕಿಂಗ್ ಇಸ್ ಎ ಮಸ್ಟ್, ಅಟ್ಲೀಸ್ಟ್ 45 ನಿಮಿಷ. ಶುರುವಲ್ಲಿ ಸ್ಲೋ ಆಗಿ ವಾಕ್ ಮಾಡಿ, ಬರ್ತಾ ಬರ್ತಾ ಜಾಸ್ತಿ ಮಾಡಿಕೊಂಡು ಬೆವರು ಬರೋ ಹಂಗೆ ವಾಕ್ ಮಾಡಬೇಕು. ಯಾಕಂದ್ರೆ ವಾಕಿಂಗ್ ಮಾಡಿದ್ರೆ ನಂಗೆ ಎಲ್ಲ ಸುಮ್ಮನೆ ಇರ್ತೀನಿ, ಊಟ ಕಮ್ಮಿ ಮಾಡ್ತೀನಿ ಅಂದ್ರೂ ಆಗಲ್ಲ. ವಾಕಿಂಗು ಮಾಡಬೇಕು, ಊಟನು ಕಮ್ಮಿ ಮಾಡಬೇಕು, ಸಾಲ್ಟ್ ರಿಸ್ಟ್ರಿಕ್ಷನ್ ಮಾಡಬೇಕು. ಇಷ್ಟು ಮಾಡಿ ಸ್ಟ್ರೆಸ್ ಮಾಡ್ಕೋಬಾರ್ದು. ಎಲ್ಲದಕ್ಕಿಂತ ದೊಡ್ಡದಂದ್ರೆ ಸ್ಟ್ರೆಸ್ ಮಾಡ್ಕೊಬಾರ್ದು. ಅದು ನಾವು ಹೇಳ್ತೀವಿ, ಸ್ಟ್ರೆಸ್ ಮಾಡ್ಕೋಬೇಡಿ ಅಂದವ್ರಿಗೆ ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಸ್ಟ್ರೆಸ್ ಮಾಡ್ಕೋಬೇಡ್ರಿ ಅಂತ ಸ್ಟ್ರೆಸ್ ಜಾಸ್ತಿ ಆಗುತ್ತೆ.
9: ಕೊನೆಯದಾಗಿ ಒಂದು ಪ್ರಶ್ನೆ, ಇದು ಅನುವಂಶಿಕನ?
10: ಕೆಲವರಿಗೆ ಅನುವಂಶತೆ ಇರುತ್ತೆ. ಡಯಾಬಿಟಿಸ್ ಹೇಗೆ ಅನುವಂಶಕವಾಗಿರುತ್ತಾ, ಬಿಪಿ ಕೂಡ ಕೆಲವರಿಗೆ, ಯಾಕಂದ್ರೆ ಕೆಲವು ಎಂಡೋಕ್ರೈನಲ್ ಹೈಪರ್ ಟೆನ್ಷನ್, ಹೆರಿಡಿಟರಿ ಹೈಪರ್ ಟೆನ್ಷನ್ ಇದೆ, ಕೆಲವು ಬೇರೆ ರೀತಿಯಲ್ಲಿ ಬರುವಂತಹ ಒಂದು ಅನುವಂಶತೆ ಬೇರೆಯವರಿಗೆ ಹೈಪರ್ ಟೆನ್ಷನ್ ಅಲ್ಲೂ ಕಂಡು ಬರಬಹುದು. ಸಾಮಾನ್ಯವಾಗಿ ಅವರಿಗೆ ದಪ್ಪ ಇರ್ತಾರೆ ಅಥವಾ ಹೆರಿಡಿಟರಿ ಅಲ್ಲ ಒಂದು ಜೀನ್ಸ್ ಇರುತ್ತೆ, ಅವರಿಗೆ ಹೈಪರ್ ಟೆನ್ಷನ್ ಬರಬಹುದು.
9: ಓಕೆ, ಆಯ್ತು ಡಾಕ್ಟರ್ ಎಸ್ ಎಸ್ ಚಂದ್ರಕಾಂತ್ ಅವರು. ಇಷ್ಟೊತ್ತು ನಮ್ಮ ಕೇಳುಗರಿಗೆ ಹೈಪರ್ ಟೆನ್ಷನ್ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ಮಾಡಿಕೊಟ್ರೆ. ಹಾಗಾಗಿ ನಮ್ಮೆಲ್ಲ ಕೇಳುಗರ ಪರವಾಗಿ ತಮಗೆ ಆತ್ಮೀಯ ಧನ್ಯವಾದಗಳು. ನಮಸ್ಕಾರ.
10: ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.
8: ವಿಶ್ವ ಅಧಿಕ ರಕ್ತದೊತ್ತಡ ದಿನ, ಹೈಪರ್ ಟೆನ್ಷನ್ ಡೇ, ಈ ಸಂಬಂಧ ಇದುವರೆಗೂ ಡಾಕ್ಟರ್ ಚಂದ್ರಕಾಂತ್ ಎಸ್ ಎಸ್ ಅವರೊಂದಿಗೆ ನಡೆದ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಂ ಕೆ ಶಿವಕುಮಾರ್. ಈ ಕಾರ್ಯಕ್ರಮ ಆಕಾಶವಾಣಿಯ ಭದ್ರಾವತಿ ಕೇಂದ್ರದಿಂದ ಮೂಡಿಬಂದಿತು.
7: ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ನೀವು ಕೇಳ್ತಾ ಇದ್ರೆ ಎಫ್ಎಂ 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್ ಗಳಲ್ಲಿ ಮತ್ತು ಮೀಡಿಯಂ 625 ಕಿಲೋಹರ್ಟ್ಸ್ ಗಳಲ್ಲಿ ನಿಲಯದಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನ. ಸ್ಟುಡಿಯೋ ಸಮಯ 7:35.
11: ಎಸ್ಎಸ್ಎಲ್ಸಿ ಮುಗಿಸಿ ಪಿಯುಸಿ ಯುಟಿಗೆ ಐಐಟಿ ಹಾಗೂ ನೀಟ್ ಕೋಚಿಂಗ್ ಇರುವ ಕಾಲೇಜ್ಗಾಗಿ ಹುಡುಕಾಟ ನಡೆಸ್ತಾ ಇದ್ದೀರಾ? ಗೊಂದಲ ಬೇಡ. ಶಿವಮೊಗ್ಗದ ವೇದಿಕ್ ಎಕ್ಸ್ಪರ್ಟ್ ಪಿಯು ಕಾಲೇಜ್ನಲ್ಲಿ 100,000+ ಅಧಿಕ ಐಐಟಿಎನ್ ಹಾಗೂ ವೈದ್ಯರನ್ನ ಸೃಷ್ಟಿಸಿದ ರಾಜಸ್ಥಾನದ ಕೋಟಾದ ಸುಪ್ರಸಿದ್ಧ ಸಂಸ್ಥೆ ಬನ್ಸಲ್ ಕ್ಲಾಸಸ್ ಈಗ ವೇದಿಕ್ ಎಕ್ಸ್ಪರ್ಟ್ ಪಿಯು ಕಾಲೇಜಿನ ಅಕಾಡೆಮಿಕ್ ಪಾರ್ಟ್ನರ್ ಆಗಿ ರಾಷ್ಟ ಮಟ್ಟದ ಕಲಿಕೆಯನ್ನ ನೀಡ್ತಾ ಇದೆ. ಅಡ್ಮಿಷನ್ ಪ್ರಾರಂಭ ಆಗಿದೆ. ತಕ್ಷಣವೇ ಸಂಪರ್ಕಿಸಿ ವೇದಿಕ್ ಎಕ್ಸ್ಪರ್ಟ್ ಪಿಯು ಕಾಲೇಜ್, ವಾಸವಿ ಶಿಕ್ಷಣ ಸಂಸ್ಥೆ ಆವರಣ, ಕೋಟೆ ರಸ್ತೆ, ಶಿವಮೊಗ್ಗ. ದೂರವಾಣಿ ಸಂಖ್ಯೆ 9036054071 ಅಥವಾ 9036054072.
12: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
13: 18-55 ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
12: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30th.
13: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
12: ಲಿಡ್ಕರ್, ನಂಬಿಕೆ ನಿರಂತರ.
7: ಕೆಳಗರೆ ನಮ್ಮ ನಿಲಯದಿಂದ ಬೆಳಿಗ್ಗೆ 8:30 ವಿಶ್ವ ಹೈಪರ್ ಟೆನ್ಷನ್ ದಿನ ಸಂದರ್ಭದಲ್ಲಿ ಹಾಗೂ ವಿಶ್ವ ದೂರ ಸಂಪರ್ಕ ದಿನ ಸಂದರ್ಭದಲ್ಲಿ ನೇರ ಫೋನಿನ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ತಾವು ನಮ್ಮ ದೂರವಾಣಿ ಸಂಖ್ಯೆಯಾದ 200704 ಭದ್ರಾವತಿಯಿಂದ ಹೊರಗಿನವರು ಕರೆ ಮಾಡಬೇಕಾದ್ರೆ ಎಸ್ಟಿ ಕೋಡ್ ಸಂಖ್ಯೆ 08282 ಕರೆ ಮಾಡಬಹುದು. ಹಾಗೆಯೇ ತಮಗೆ ಲೈನ್ ಸಿಗಲಿಲ್ಲ ಅಂದರೆ ಸಂದೇಶವನ್ನು ಸಹ ಕಳಿಸಬಹುದು. ತಾವು ಮೊದಲ ದೂರ ಸಂಪರ್ಕವನ್ನು ಬಳಸಿದ ಸಂದರ್ಭದ ಅನುಭವವನ್ನು ಹಂಚಿಕೊಳ್ಬಹುದು. ಜೊತೆಗೆ ಸ್ನೇಹಿತರೆ, ವಿಶ್ವ ಹೈಪರ್ ಟೆನ್ಷನ್ ದಿನ ಸಂದರ್ಭದಲ್ಲಿ ನೇರ ಫೋನ್ ಔಟ್ ಕಾರ್ಯಕ್ರಮದಲ್ಲಿ ಓರ್ವ ವೈದ್ಯರು ಭಾಗವಹಿಸ್ತಾ ಇದ್ದಾರೆ. ಅವರು ಡಾಕ್ಟರ್ ಕಿಶನ್ ವಿಶ್ವಾಮಿತ್ರ ಅವರು. ಇವರು ತಮ್ಮ ಒಂದು ಏನು ಇವ ಅಧಿಕ ರಕ್ತ ಒತ್ತಡದ ಸಂದರ್ಭದಲ್ಲಿ ಕಾರಣಗಳೇನು, ಅದರ ಒಂದು ನಿಯಂತ್ರಣ ಹೇಗೆ, ಮತ್ತೆ ನಮ್ಮ ಜೀವನ ಶೈಲಿಯನ್ನು ಬದಲಾವಣೆ ಮಾಡೋದು ಹೇಗೆ, ಇದರ ಬಗ್ಗೆ ಎಲ್ಲ ಮಾಹಿತಿಯನ್ನು ನಮಗೆ ತಿಳಿಸಿಕೊಡಲಿದ್ದಾರೆ ನೇರ ಫೋನ್ ಔಟ್ ಕಾರ್ಯಕ್ರಮದಲ್ಲಿ. ಈ ಬೆಳಗ್ಗೆ 8:30. ಇವರ ಒಂದು ಫೋನ್ ಔಟ್ ಕಾರ್ಯಕ್ರಮದ ನಂತರ ತಮ್ಮ ಎಲ್ಲ ಕರೆಗಳನ್ನು ನಾನು ಸ್ವೀಕರಿಸ್ತೀನಿ. ಸ್ನೇಹಿತರೆ, 9:05 ಮಿಕ್ಸ್ ಮೆಲೋಡಿ ಹಿಂದಿ ಹಾಗೂ ಕನ್ನಡ ಚಿತ್ರರಿತಲ ಕಾರ್ಯಕ್ರಮ, 10:00 ಹಾಡು ಮಾತಾಡು. ಸ್ನೇಹಿತರೆ, ಇವತ್ತು ರವಿವಾರವಾದ ಕಾರಣ ಮಕ್ಕಳ ಕಲರವ ಮಕ್ಕಳಿಗಾಗಿ ಮೀಸಲಾದ ಕಾರ್ಯಕ್ರಮ. ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಮಕ್ಕಳು ತಮ್ಮ ಪ್ರತಿಭೆಯನ್ನ ಕರೆ ಮಾಡೋದ್ರ ಮೂಲಕ ನಮಗೆ ತಿಳಿಸ್ಕೊಡ್ಬೋದು. ಹಾಡು, ಕಥೆ, ಶ್ಲೋಕಗಳನ್ನ ಹೇಳ್ಬೋದು ಕರೆ ಮಾಡೋದ್ರ ಮೂಲಕ. ತಾವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆ 200704 ಈ ಬೆಳಗ್ಗೆ 10:00 ಹಾಡು ಮಾತಾಡು ಕಾರ್ಯಕ್ರಮದಲ್ಲಿ. ಆಕಾಶವಾಣಿ ಭದ್ರಾವತಿ ಸಮಯ 7:34. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಕಟಣೆಗಳು, ನಂತರ 7:35 ಕ್ಕೆ ಕನ್ನಡದಲ್ಲಿ ರಾಷ್ಟೀಯ ವಾರ್ತೆಗಳು.

0: ಇವೆ ನಮ್ಮೆಲುಬುಗಳ ಮೇಲೆ ಮೂಡುವುದು ಮೂಡುವುದು ಭಾರತದ ಲೀಲೆ.
1: ಗಡಿಗಳನ್ನು ರಕ್ಷಿಸಿ ಯೋಧರು ನಮ್ಮನ್ನು ಕಾಯುತ್ತಾರೆ. ಚಳಿ ಮಳೆ ಬಿಸಿಲು ಮರಳುಗಾಡು ಹಿಮಪಾತ ಲೆಕ್ಕಿಸದೆ ನಿಂತ ಯೋಧರ ದೇಶ ಸೇವೆ ಪೂಜನೀಯ ಹಾಗೂ ಅನುಕರಣೀಯ. ನಮಗೆಲ್ಲ ನಮ್ಮದೊಂದೇ ಮನೆಯಾದರೆ ಯೋಧರಿಗೆ ಇಡೀ ದೇಶವೇ ಒಂದು ಮನೆ. ಯೋಧರ ತ್ಯಾಗ ಬಲಿದಾನಗಳಿಗೆ ನಮ್ಮದೊಂದು ನಮನವಿರಲಿ. ಯೋಧ ಸಂತತಿ

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಅಕ್ಷಯ್ ಹೆಚ್ಎಂ. ಮುಖ್ಯಾಂಶಗಳು. ಪಂಚರಾಷ್ಟಗಳ ಪ್ರವಾಸದ ಮೂರನೇ ಹಂತದಲ್ಲಿ ಸ್ವೀಡನ್ಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ಭೇಟಿ. ಒಂದು ರಾಷ್ಟ್ರ ಒಂದು ಚುನಾವಣೆ. ಸಂಸದ ಪಿಪಿ ಚೌಧರಿ ಅಧ್ಯಕ್ಷತೆಯ ಜಂಟಿ ಸಂಸದೀಯ ಸಮಿತಿ ಬೆಂಗಳೂರಿಗೆ ಭೇಟಿ. ವಿವಿಧ ರಾಜಕೀಯ ಪಕ್ಷಗಳ ನಾಯಕರೊಂದಿಗೆ ಸಂವಾದ. ಚಿನ್ನ ಮತ್ತು ಪ್ಲಾಟಿನಂ ಲೇಪಿತ ಬೆಳ್ಳಿ ಸೇರಿದಂತೆ ಬೆಳ್ಳಿಯ ಆಮದು ನೀತಿಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಉಚಿತದಿಂದ ನಿರ್ಬಂಧಿತಕ್ಕೆ ಪರಿಷ್ಕರಿಸಿದ ಕೇಂದ್ರ ಸರ್ಕಾರ. ಮಧ್ಯಪ್ರದೇಶದ ಭೋಜಶಾಲಾ ಸಂಕೀರ್ಣಕ್ಕೆ ಹಿಂದೂಗಳಿಗೆ ಅನಿಯಂತ್ರಿತ ಪ್ರವೇಶಕ್ಕೆ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಅನುಮತಿ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಗುಜರಾತ್ ಟೈಟಾನ್ಸ್ ವಿರುದ್ಧ ಕಲ್ಕತ್ತಾ ನೈಟ್ ರೈಡರ್ಸ್ಗೆ 29 ರನ್ಗಳ ಜಯ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು 2 ದಿನಗಳ ಸ್ವೀಡನ್ ಭೇಟಿಗಾಗಿ ಗೋಥೆನ್ಬರ್ಗ್ಗೆ ತಲುಪಲಿದ್ದಾರೆ. ಇದು ಭಾರತ ಮತ್ತು ಸ್ವೀಡನ್ ನಡುವಿನ ಆಳವಾದ ಮೈತ್ರಿಯಲ್ಲಿ ಒಂದು ಐತಿಹಾಸಿಕ ಮೈಲಿಗಲ್ಲಾಗಲಿದೆ. ದ್ವಿಪಕ್ಷೀಯ ಸಂಬಂಧಗಳ ಸಂಪೂರ್ಣ ವ್ಯಾಪ್ತಿಯನ್ನು ಪರಿಶೀಲಿಸಲು ಮತ್ತು ಹಸಿರು ಪರಿವರ್ತನೆ, ಕೃತಕ ಬುದ್ದಿಮತ್ತೆ, ಉದಯೋನ್ಮುಖ ತಂತ್ರಜ್ಞಾನಗಳು, ನವೋದ್ಯಮಗಳು, ಸ್ಥಿತಿಸ್ಥಾಪಕ ಪೂರೈಕೆ ಸರಪಳಿಗಳು, ರಕ್ಷಣೆ, ಬಾಹ್ಯಾಕಾಶ, ಹವಾಮಾನ ಪ್ರಕ್ರಿಯೆ ಮತ್ತು ಸಹಯೋಗದೊಂದಿಗೆ ದ್ವಿಪಕ್ಷೀಯ ವ್ಯಾಪಾರವನ್ನು ಹೆಚ್ಚಿಸಲು ಸಹಕಾರದ ನೂತನ ಮಾರ್ಗಗಳನ್ನು ಅನ್ವೇಷಿಸಲು ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ವೀಡಿಷ್ ಪ್ರಧಾನಿ ಉಲ್ಫ್ ಕ್ರಿಸ್ಟರ್ಸನ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆಗಳನ್ನು ನಡೆಸಲಿದ್ದಾರೆ. ಉಭಯ ನಾಯಕರು ಯುರೋಪಿಯನ್ ಆಯೋಗದ ಅಧ್ಯಕ್ಷೆ ಉರ್ಸುಲಾ ವ್ಯಾಂಡರ್ ಲಿಯನ್ ಅವರೊಂದಿಗೆ ಪ್ರಮುಖ ಪ್ಯಾನ್ ಯುರೋಪಿಯನ್ ವ್ಯಾಪಾರ ನಾಯಕರ ವೇದಿಕೆಯಾದ ಯುರೋಪಿಯನ್ ರೌಂಡ್ ಟೇಬಲ್ ಫಾರ್ ಇಂಡಸ್ಟ್ರಿಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಪ್ರಸ್ತುತ 280 ಹೆಚ್ಚು ಸ್ವೀಡಿಷ್ ಕಂಪನಿಗಳು ಭಾರತದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರೆ 75 ಭಾರತೀಯ ಸಂಸ್ಥೆಗಳು ಸ್ವೀಡನ್ನಲ್ಲಿ ತಮ್ಮ ನೆಲೆ ಕಂಡುಕೊಂಡಿವೆ. ಯುರೋಪಿಯನ್ ಆಯೋಗದ ಅಧ್ಯಕ್ಷರೊಂದಿಗೆ ಪ್ರಧಾನಮಂತ್ರಿಗಳು ಉದ್ಯಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಯುರೋಪಿಯನ್ ರೌಂಡ್ ಟೇಬಲ್ಗೆ ಜಂಟಿ ಭಾಷಣ ಮಾಡುವುದು ಈ ಭೇಟಿಯ ವಿಶಿಷ್ಟ ಪ್ರಮುಖ ಅಂಶವಾಗಿದೆ. ರಕ್ಷಣಾ ಮತ್ತು ಭದ್ರತಾ ಸಹಕಾರವು ಕೈಗಾರಿಕಾ ಏಕೀಕರಣದತ್ತ ಸಾಗುವ ಕೇಂದ್ರ ಸ್ತಂಭವಾಗಿ ವಿಕಸನಗೊಂಡಿದೆ. ಕೊನೆಯಲ್ಲಿ ಗೋಥೆನ್ಬರ್ಗ್ಗೆ ಪ್ರಧಾನಮಂತ್ರಿಯವರ ಭೇಟಿಯು ಐತಿಹಾಸಿಕ ಮಹತ್ವವನ್ನು ಪಡೆಯಲಿದೆ. ಹಸಿರು ಪರಿವರ್ತನೆ, ಕೃತಕ ಬುದ್ದಿಮತ್ತೆ ಮತ್ತು ರಕ್ಷಣಾ ವಲಯದ ಏಕೀಕರಣದ ಮೇಲೆ ಕೇಂದ್ರೀಕರಿಸುವ ಮೂಲಕ ಭಾರತ ಮತ್ತು ಸ್ವೀಡನ್ ಜಾಗತಿಕ ಅನಿಶ್ಚಿತತೆಯ ಅವಧಿಯಲ್ಲಿ ಉತ್ತರ ದಕ್ಷಿಣ ಸಹಕಾರಕ್ಕೆ ಒಂದು ಹೆಗ್ಗುರುತಲಾಗಲಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನೆದರ್ಲೆಂಡ್ಸ್ ಭೇಟಿಯ ಎರಡನೇ ದಿನವಾದ ನಿನ್ನೆ ಸಮುದಾಯದ ಸಂವಹನದಿಂದ ಹಿಡಿದು ಡಚ್ ರಾಜಮನೆತನದವರೊಂದಿಗಿನ ಸಭೆಯವರೆಗೆ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದರು. ಪ್ರಧಾನಿ ನರೇಂದ್ರ ಮೋದಿ ಮತ್ತು ನೆದರ್ಲೆಂಡ್ಸ್ ಪ್ರಧಾನಿ ಚೋಳಯುಗದ ತಾಮ್ರ ಫಲಕಗಳ ಐತಿಹಾಸಿಕ ಪುನಃಸ್ಥಾಪನೆಗೆ ಸಾಕ್ಷಿಯಾದರು. ಕಲಾಕೃತಿಗಳಿಗಿಂತ ಹೆಚ್ಚಾಗಿ ಈ ಫಲಕಗಳು ಭಾರತದ ಪರಂಪರೆ ಮತ್ತು ನಾಗರಿಕತೆಯ ಅಮೂಲ್ಯವಾದ ಅಧ್ಯಾಯವನ್ನು ಪ್ರತಿನಿಧಿಸುತ್ತವೆ ಮತ್ತು ಅವುಗಳ ಸ್ವದೇಶಕ್ಕೆ ಮರಳುವಿಕೆಯ ಭಾರತದ ಜನರಿಗೆ ಆಳವಾದ ಭಾವನಾತ್ಮಕ ಮಹತ್ವವನ್ನು ಹೊಂದಿದೆ. ಭಾರತದ ಅರೆವಾಹಕ ಉತ್ಪಾದನಾ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸಲು ಟಾಟಾ ಎಲೆಕ್ಟ್ರಾನಿಕ್ಸ್ ಸೆಮಿಕಂಡಕ್ಟರ್ ಮುಂಚೂಣಿಯಲ್ಲಿರುವ ಎಎಸ್ಎಂಎಲ್ನೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿತು. ಎಂಒಯು ಅಡಿಯಲ್ಲಿ ಗುಜರಾತ್ನ ಧೋಲೆರಾದಲ್ಲಿ ಟಾಟಾ ಎಲೆಕ್ಟ್ರಾನಿಕ್ಸ್ನ ಸೆಮಿಕಂಡಕ್ಟರ್ ಸೌಲಭ್ಯದ ಸ್ಥಾಪನೆ ಮತ್ತು ವಿಸ್ತರಣೆಯನ್ನು ಎಎಸ್ಎಂಎಲ್ ಬೆಂಬಲಿಸುತ್ತದೆ. ಉಭಯ ನಾಯಕರು ಇಂಧನ, ಬಂದರುಗಳು, ಆರೋಗ್ಯ, ಕೃಷಿ, ವ್ಯಾಪಾರ ಮತ್ತು ತಂತ್ರಜ್ಞಾನದ ಪ್ರಮುಖ ಡಚ್ ಕಂಪನಿಗಳ ಸಿಇಒಗಳೊಂದಿಗೆ ಜಂಟಿಯಾಗಿ ಸಂವಹನ ನಡೆಸಿದರು. ಒಂದು ರಾಷ್ಟ್ರ ಒಂದು ಚುನಾವಣೆ ಕುರಿತು ಜಂಟಿ ಸಂಸದೀಯ ಅಧ್ಯಯನ ಸಮಿತಿ ಬೆಂಗಳೂರಿಗೆ ಆಗಮಿಸಿದ್ದು ನಿನ್ನೆ ಜನಪ್ರತಿನಿಧಿಗಳು ಹಾಗೂ ವಿವಿಧ ರಾಜಕೀಯ ಪಕ್ಷಗಳ ನಾಯಕರೊಂದಿಗೆ ಸಂವಾದ ನಡೆಸಿತು. ಜೆಪಿಸಿ ಸಮಿತಿ ಎಲ್ಲಾ ಪಕ್ಷಗಳ ಅಭಿಪ್ರಾಯ ಸಂಗ್ರಹಣೆಯಲ್ಲಿ ನಿರತರಾಗಿದ್ದು ಲೋಕಸಭೆ ಮತ್ತು ವಿಧಾನಸಭಾ ಚುನಾವಣೆಗಳನ್ನು ಒಟ್ಟಿಗೆ ನಡೆಸುವ ಕೇಂದ್ರ ಸರ್ಕಾರ ಯೋಜನೆಗೆ ಮಾಹಿತಿ ಸಂಗ್ರಹಣೆ ಮಾಡುತ್ತಿದೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜೆಪಿಸಿ ಸಮಿತಿ ಅಧ್ಯಕ್ಷರಾದ ಪಿಪಿ ಚೌಧರಿ 1967ರಲ್ಲಿ ತುರ್ತು ಪರಿಸ್ಥಿತಿ ಕಾರಣದಿಂದಾಗಿ ಈ ಪ್ರಕ್ರಿಯೆಯಲ್ಲಿ ಬದಲಾವಣೆಯಾಗಿತ್ತು ಎಂದು ತಿಳಿಸಿದ್ದಾರೆ. ನೀತಿ ಆಯೋಗ, ಚುನಾವಣಾ ಆಯೋಗ ಮತ್ತು ಕೇಂದ್ರ ಸರ್ಕಾರದ ಆಶಯದಂತೆ ಎರಡೂ ಚುನಾವಣೆಗಳನ್ನು ದೇಶಾದ್ಯಂತ ಒಟ್ಟಿಗೆ ನಡೆಸುವುದು ದೇಶದ ಜನರ ಹಾಗೂ ದೇಶದ ಹಿತಾಸಕ್ತಿಗೆ ಒತ್ತು ನೀಡುತ್ತದೆ ಎಂದು ಅವರು ತಿಳಿಸಿದ್ದಾರೆ. ಚುನಾವಣೆ ಒಂದೇ ಸಂದರ್ಭದಲ್ಲಿ ನಡೆಯುವುದರಿಂದ 7 ಲಕ್ಷ ಕೋಟಿ ರೂಪಾಯಿ ಹಣ ಮತ್ತು ಮಾನವ ಸಂಪನ್ಮೂಲ ಉಳಿತಾಯವಾಗಲಿದೆ. ಶಾಲಾ ಕಾಲೇಜು ಮಕ್ಕಳಿಗೆ ಪದೇ ಪದೇ ಅಡಚಣೆ ಆಗುವುದಕ್ಕೂ ಕೂಡ ತಡೆಯೊಡ್ಡಿದಂತಾಗುತ್ತದೆ ಎಂದು ಜೆಪಿಸಿ ಸಮಿತಿ ಅಧ್ಯಕ್ಷ ಪಿಪಿ ಚೌಧರಿ ತಿಳಿಸಿದ್ದಾರೆ. ಸಂವಾದದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ, ಸಚಿವರಾದ ಎಚ್ಕೆ ಪಾಟೀಲ್, ಪ್ರಿಯಾಂಕ್ ಖರ್ಗೆ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಭಾಗವಹಿಸಿದ್ದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9

0: ಸರಕುಗಳ ಮೇಲಿನ ಆಮದು ಸುಂಕವನ್ನು ಶೇಕಡ 6ರಿಂದ ಶೇಕಡ 15ಕ್ಕೆ ಹೆಚ್ಚಿಸಿದೆ. ನಿರ್ಬಂಧಿತ ವರ್ಗದ ಸರಕುಗಳಿಗೆ ಆಮದು ಮಾಡಿಕೊಳ್ಳಲು ಸರ್ಕಾರದ ಪರವಾನಗಿ ಅಗತ್ಯವಿದೆ. ಮಧ್ಯಪ್ರದೇಶದ ಧಾರ್ ಜಿಲ್ಲೆಯ ಭೋಜಶಾಲಾ ಸಂಕೀರ್ಣದಲ್ಲಿರುವ ಸ್ಮಾರಕಕ್ಕೆ ಪೂಜೆ ಮತ್ತು ಇತರ ಧಾರ್ಮಿಕ ಉದ್ದೇಶಗಳಿಗಾಗಿ ಹಿಂದೂಗಳಿಗೆ ಅನಿಯಂತ್ರಿತ ಪ್ರವೇಶವನ್ನು ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಎಎಸ್ಐ ನೀಡಿದೆ. ಧಾರ್ನಲ್ಲಿರುವ ಭೋಜಶಾಲಾ ಸರಸ್ವತಿಯ ದೇವಾಲಯ ಎಂದು ಮಧ್ಯಪ್ರದೇಶ ಹೈಕೋರ್ಟ್ ತೀರ್ಪು ನೀಡಿದ ನಂತರ ಎಎಸ್ಐ ಈ ನಿರ್ಧಾರ ತೆಗೆದುಕೊಂಡಿದೆ. ಎಎಸ್ಐ ಆದೇಶವನ್ನು ಉಲ್ಲೇಖಿಸಿ ಭೋಜಶಾಲಾ ದೇವಾಲಯದ ಜೊತೆಗೆ ಸಂಸ್ಕೃತ ಭಾಷೆ, ವ್ಯಾಕರಣ ಮತ್ತು ಸಾಹಿತ್ಯದ ಕಲಿಕೆ ಮತ್ತು ಸಂಶೋಧನೆಯ ಕೇಂದ್ರವಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಶುಕ್ರವಾರದ ಮೊದಲು ಮಧ್ಯಪ್ರದೇಶ ಹೈಕೋರ್ಟ್ ಧಾರ್ ಜಿಲ್ಲೆಯಲ್ಲಿರುವ ಭೋಜಶಾಲಾ ಸಂಕೀರ್ಣವು ಸರಸ್ವತಿ ದೇವಿಗೆ ಮೀಸಲಾಗಿರುವ ದೇವಾಲಯವಾಗಿದೆ ಮತ್ತು ಕೇಂದ್ರ ಮತ್ತು ಎಎಸ್ಐ ಅದರ ಆಡಳಿತ ಮತ್ತು ನಿರ್ವಹಣೆಯನ್ನು ನಿರ್ಧರಿಸಬಹುದು ಎಂದು ಘೋಷಣೆ ಮಾಡಿತ್ತು. ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ ಕ್ರೀಡಾಂಗಣದಲ್ಲಿ ಕಳೆದ ರಾತ್ರಿ ನಡೆದ ಐಪಿಎಲ್ ಕ್ರಿಕೆಟ್ ಪಂದ್ಯದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ ಗುಜರಾತ್ ಟೈಟನ್ಸ್ ವಿರುದ್ದ 29 ರನ್ಗಳ ಜಯ ಸಾಧಿಸಿದೆ. ಮೊದಲು ಬ್ಯಾಟ್ ಮಾಡಿದ ಕೋಲ್ಕತ್ತಾ ನಿಗದಿತ 20 ಓವರ್ಗಳಲ್ಲಿ 2 ವಿಕೆಟ್ ನಷ್ಟಕ್ಕೆ 247 ರನ್ ಗಳಿಸಿತ್ತು. ಕಲ್ಕತ್ತಾ ಫರಾಫಿನ್ ಆಲನ್ 93, ಅಂಕ್ರಿಷ್ ರಘುವಂಶಿ 82, ಕ್ಯಾಮರನ್ ಗ್ರೀನ್ 52 ರನ್ ಗಳಿಸಿದ್ದರು. ಬೃಹತ್ ಗುರಿ ಬೆನ್ನತ್ತಿದ ಗುಜರಾತ್ 20 ಓವರ್ಗಳಲ್ಲಿ 4 ವಿಕೆಟ್ ಕಳೆದುಕೊಂಡು 218 ರನ್ ಗಳಿಸುವುದರೊಂದಿಗೆ ಸೋಲೊಪ್ಪಿಕೊಂಡಿತು. ಕೋಲ್ಕತ್ತಾ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ ಸುನಿಲ್ ನಾರಾಯಣ್ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಐಪಿಎಲ್ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಇಂದು 2 ಪಂದ್ಯಗಳು ನಡೆಯಲಿದ್ದು, ಧರ್ಮಶಾಲಾದಲ್ಲಿ ನಡೆಯುವ ಮೊದಲ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಮಧ್ಯಾಹ್ನ 3:30 ಆರಂಭವಾಗಲಿದೆ. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ನಡೆಯುವ ದಿನದ 2ನೇ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ರಾಜಸ್ಥಾನ ರಾಯಲ್ಸ್ ತಂಡಗಳು ಸೆಣಸಲಿವೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ಬ್ಯಾಡ್ಮಿಂಟನ್ನಲ್ಲಿ ಭಾರತದ ಜೋಡಿ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಇಂದು ಬ್ಯಾಂಕಾಕ್ನಲ್ಲಿ ನಡೆಯಲಿರುವ ಥೈಲ್ಯಾಂಡ್ ಓಪನ್ನ ಪುರುಷರ ಡಬಲ್ಸ್ ಫೈನಲ್ನಲ್ಲಿ ಇಂಡೋನೇಷ್ಯಾದ ಜೋಡಿ ಲಿಯೋ ರೌಲಿ ಕಾರ್ನಾಂಡೋ ಮತ್ತು ಡೇನಿಯಲ್ ಮಾರ್ಥಿನ್ ಅವರನ್ನು ಎದುರಿಸಲಿದ್ದಾರೆ. ಇದಕ್ಕೂ ಮೊದಲು ನಿನ್ನೆ ನಡೆದ ಸೆಮಿಫೈನಲ್ನಲ್ಲಿ ಮಲೇಷ್ಯಾದ ಗೋಸ್ ಜೆ ಘಿ ಮತ್ತು ನೂರ್ ಇಜುದ್ದೀನ್ ಅವರನ್ನು 19-21, 22-20, 21-16 ಅಂತರದಿಂದ ಸೋಲಿಸುವ ಮೂಲಕ ಭಾರತೀಯ ಜೋಡಿ ಪುರುಷರ ಡಬಲ್ಸ್ ಫೈನಲ್ಗೆ ಪ್ರವೇಶಿಸಿತ್ತು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಂಚರಾಷ್ಟಗಳ ಪ್ರವಾಸದ 3ನೇ ಹಂತದಲ್ಲಿ ಸ್ವೀಡನ್ಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ಭೇಟಿ. ಒಂದು ರಾಷ್ಟ ಒಂದು ಚುನಾವಣೆ, ಸಂಸದ ಪಿಪಿ ಚೌಧರಿ ಅಧ್ಯಕ್ಷತೆಯ ಜಂಟಿ ಸಂಸದೀಯ ಸಮಿತಿ ಬೆಂಗಳೂರಿಗೆ ಭೇಟಿ, ವಿವಿಧ ರಾಜಕೀಯ ಪಕ್ಷಗಳ ನಾಯಕರೊಂದಿಗೆ ಸಂವಾದ. ಚಿನ್ನ ಮತ್ತು ಪ್ಲಾಟಿನಂ ಲೇಪಿತ ಬೆಳ್ಳಿ ಸೇರಿದಂತೆ ಬೆಳ್ಳಿಯ ಆಮದು ನೀತಿಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಉಚಿತದಿಂದ ನಿರ್ಬಂಧಿತಕ್ಕೆ ಪರಿಷ್ಕರಿಸಿದ ಕೇಂದ್ರ ಸರ್ಕಾರ. ಮಧ್ಯಪ್ರದೇಶದ ಭೋಜಶಾಲಾ ಸಂಕೀರ್ಣಕ್ಕೆ ಹಿಂದೂಗಳಿಗೆ ಅನಿಯಂತ್ರಿತ ಪ್ರವೇಶಕ್ಕೆ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಅನುಮತಿ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಗುಜರಾತ್ ಟೈಟನ್ಸ್ ವಿರುದ್ದ ಕೋಲ್ಕತ್ತಾ ನೈಟ್ ರೈಡರ್ಸ್ಗೆ 29 ರನ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12:00.
1: ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ನೀವು ಕೇಳ್ತಾ ಇದ್ದಾರೆ ಎಫ್ಎಂ 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಮತ್ತು ಮೀಡಿಯಂ 675 ಕಿಲೋವಾಟ್ಸ್ಗಳಲ್ಲಿ ನಿಲಯದಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನು ಸ್ಟುಡಿಯೋ ಸಮಯ 7:55. ಸ್ನೇಹಿತರೆ, ಇಂಪಾದ ಚಿತ್ರಗೀತೆಗಳನ್ನು ಕೇಳುವ ಹೊತ್ತಾಗಿದೆ. ಚಿತ್ರಗೀತೆಗೆ ಪ್ರಸಾರ ಮಾಡುವ ಮುನ್ನ ಮೊದಲಿಗೆ ಒಂದು ಜಾಹೀರಾತು, ನಂತರ ಚಿತ್ರಗೀತೆಗಳನ್ನು ಆರಂಭಿಸ್ತೀವಿ ಸ್ನೇಹಿತರೆ.

ಇಡುಗರೆ ಆರಂಭಕ್ಕೆ ಕೇಳೋಣ. ಕಾಕನಕೋಟೆ ಚಿತ್ರದ ಗೀತೆ ಹಾಡಿದ್ದಾರೆ ಸುಲೋಚನಾ, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರವರ ರಚನೆಗೆ ಸಂಗೀತ ನೀಡಿದ್ದಾರೆ ಸಿ ಅಶ್ವಥ್. ಇದು ಮಾಸ್ತಿಯವರ ಕಾಕನಕೋಟೆ ನಾಟಕ ಆಧಾರಿತ ಸಿನಿಮಾವಾಗಿದೆ.

0: 2 ಲಕ್ಷ ಲಾಟ್ರಿ ನನ್ಗೆ.
1: ನಕಲಿ ಆಫರ್ಗಳ ಬಗ್ಗೆ ಎಚ್ಚರ.
2: RBI ಹೇಳುತ್ತೆ,
1: ಜಾಣರಾಗಿರಿ, ಜಾಗರೂಕರಾಗಿರಿ.
3: ಹಿಂಗ್ಯಾಕ ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
4: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲ್ ಕೊಟ್ರ ಒಲ್ಲಂದ ಹಠ ಮಾಡ್ಲಿಕತ್ತದ?
3: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
5: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
6: ಕಣ್ಣಿದ್ದರೆ ಅಲ್ಲವೇ ಈ ಸುಂದರ ಜಗತ್ತನ್ನು ಸವಿಯಲು ಸಾಧ್ಯ. ಆದರೆ ವಯೋಸಹಜವಾಗಿ ಅಥವಾ ದೃಷ್ಟಿ ದೋಷದಿಂದಾಗಿ ಸಾವಿರಾರು ಬಡವರು ಕತ್ತಲಲ್ಲಿ ಕಳೆಯುತ್ತಿದ್ದಾರೆ. ಅವರ ಬದುಕಿಗೆ ಬೆಳಕಾಗಲೆಂದೇ ಬಂದಿದೆ ಆಶಾಕಿರಣ ಯೋಜನೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
7: ಬಡವರ ಬಾಳಿನ ಕತ್ತಲೆ ಅಳಿಸಿ ಹೊಸ ಬೆಳಕು ನೀಡುವುದೇ ನಮ್ಮ ಆಶಾಕಿರಣ ಯೋಜನೆ ಆಶಯ.
6: ಆಶಾಕಿರಣ ಯೋಜನೆಯಡಿ 6 ಲಕ್ಷಕ್ಕೂ ಅಧಿಕ ಜನರಿಗೆ ಉಚಿತ ಕನ್ನಡಕ ನೀಡಲಾಗಿದ್ದು, 4 ಲಕ್ಷಕ್ಕೂ ಹೆಚ್ಚು ಜನರಿಗೆ ಉಚಿತ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ಈ ಸೇವೆಯ ಲಾಭ ಪಡೆಯಲು ನಿಮ್ಮ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಇಂದೇ ಭೇಟಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
8: ಮುಂದಿನ ಗೀತೆಯನ್ನು ಕೇಳುವ ಮುನ್ನ ಈ ಬೆಳಗ್ಗೆ 8:30 ವಿಶ್ವ ಅಧಿಕ ರಕ್ತದ ಒತ್ತಡ ದಿನ ಸಂದರ್ಭ ಹಾಗೂ ವಿಶ್ವ ದೂರಸಂಪರ್ಕ ದಿನ ಸಂದರ್ಭದಲ್ಲಿ ನೇರ ಫೋನ್ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಸ್ನೇಹಿತರೆ, ಈ ಕಾರ್ಯಕ್ರಮದಲ್ಲಿ ಓರ್ವ ವೈದ್ಯರು ನಮ್ಮ ಜೊತೆಗೆ ಭಾಗವಹಿಸ್ತಾ ಇದ್ದಾರೆ ಫೋನ್ ಔಟ್ ಮುಖಾಂತರ. ಡಾಕ್ಟರ್ ಕಿಶನ್ ವಿಶ್ವಾಮಿತ್ರ ಅವರು, ಇವರು ಅಧಿಕ ರಕ್ತದ ಒತ್ತಡ ಕಾರಣಗಳು ಮತ್ತು ಪರಿಹಾರಗಳು ಮತ್ತೆ ಹೇಗೆ ನಮ್ಮ ಜೀವನ ಶೈಲಿಯನ್ನು ರೂಢಿಸಿಕೊಳ್ಬೇಕು ಎಂಬ ಮಾಹಿತಿಯನ್ನು ಒದಗಿಸಲಿದ್ದಾರೆ. ತಾವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆ ಹೀಗಿದೆ, 200704, ಹಾಗೆಯೇ 08282. ವೈದ್ಯರು ಮಾತನಾಡಿದ ನಂತರ ತಮ್ಮ ಕರೆಗಳನ್ನು ನಾನು ಸ್ವೀಕರಿಸ್ತೀನಿ ಸ್ನೇಹಿತರೆ. ಇನ್ನು ಮುಂದೆ ಕೇಳೋಣ ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಸೂರ್ಯೋದಯ ಚಿತ್ರದ ಗೀತೆಯನ್ನು. RNJ ಗೋಪಾಲ್ ಅವರ ರಚನೆಗೆ ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ.

ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ. ಸಮಯ ಆಗ್ತಾ ಇದೆ 8:05 ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಮಾಚಾರ ಪ್ರಭಾತ್ ನಂತರ 8:15 ನಿಮಿಷಕ್ಕೆ ಇಂಗ್ಲಿಷ್ನಲ್ಲಿ ಮಾರ್ನಿಂಗ್ ನ್ಯೂಸ್ ಅನ್ನು ಕೇಳುವಿರಿ.

ವಿಶ್ವ ಅಧಿಕ ರಕ್ತದ ಒತ್ತಡ ದಿನ ಹಾಗೂ ವಿಶ್ವ ದೂರ ಸಂಪರ್ಕ ದಿನದ ಸಂದರ್ಭದಲ್ಲಿ ನೇರ ಫೋನ್ ಇನ್ ಕಾರ್ಯಕ್ರಮ. ಸ್ನೇಹಿತರೆ, ಮೊದಲಿಗೆ ವೈದ್ಯರ ಹತ್ರ ನಾವು ಮಾತಾಡಿಸೋಣ. ಇವತ್ತಿನ ಹೈಪರ್ ಟೆನ್ಷನ್, ಅಧಿಕ ರಕ್ತದ ಒತ್ತಡಕ್ಕೆ ಕಾರಣಗಳು ಮತ್ತು ಅದರ ಹಿನ್ನೆಲೆಗಳು ಮತ್ತು ಅದಕ್ಕೆ ಪರಿಹಾರಗಳೇನು ಎಂಬುದನ್ನು ಓರ್ವ ವೈದ್ಯರು ಇವತ್ತು ನಮ್ಮ ಜೊತೆಗೆ ಫೋನ್ ಔಟ್ ಮುಖಾಂತರ ಭಾಗವಹಿಸ್ತಾ ಇದ್ದಾರೆ. ಅವರೇ ಡಾಕ್ಟರ್ ಕಿಶನ್ ವಿಶ್ವಾಮಿತ್ರ ಅವರು. ಅವರ ಸಾಧನೆಗಳೇನು, ಅವರ ವಿಚಾರಧಾರೆಗಳೇನು ಎಂಬುದನ್ನು ಅವರ ಮಾತಿನಲ್ಲಿ ನೇರ ಫೋನ್ ಔಟ್ ಕಾರ್ಯಕ್ರಮದಲ್ಲಿ ಈಗ ಕೇಳೋಣ. ತದನಂತರ ತಮ್ಮ ಫೋನ್ ಕರೆಗಳನ್ನು ನಾನು ಸ್ವೀಕರಿಸ್ತೇನೆ.

0: ಆತ್ಮೀಯ ಕೇಳುಗರಿಗೆಲ್ಲ ವಿಶ್ವ ಅಧಿಕ ರಕ್ತದ ಒತ್ತಡ ದಿನದ ಸಂದರ್ಭದಲ್ಲಿ ತಮಗೆ ಶುಭಾಶಯ. ಹಾಗೇನೆ ಓರ್ವ ವೈದ್ಯರು ಇವತ್ತು ನಮ್ಮ ಜೊತೆಗೆ ಫೋನ್ ಔಟ್ ಮುಖಾಂತರ ಇದ್ದಾರೆ. ಅವರು ಡಾಕ್ಟರ್ ಕಿಶನ್ ವಿಶ್ವಾಮಿತ್ರ ಅವರು, ಒಬ್ಬ ಓರ್ವ ಫಿಸಿಷಿಯನ್ ಆಗಿ ಮತ್ತೆ ತಮ್ಮದೇ ಆದ ಒಂದು ವೈದ್ಯಕೀಯ ಕ್ಷೇತ್ರದಲ್ಲಿ ತಮ್ಮದೇ ಆದ ಒಂದು ರೀತಿಯಲ್ಲಿ ತೊಡಸ್ಕೊಂಡಿದ್ದಾರೆ. ಬನ್ನಿ ಅವರ ಪರಿಚಯವನ್ನು ಅವರ ಮಾತಿನಲ್ಲಿ ಕೇಳೋಣ. ನಮಸ್ಕಾರ ಡಾಕ್ಟರ್ ಕಿಶನ್ ವಿಶ್ವಾಮಿತ್ರ ಅವರೇ.
1: ನಮಸ್ತೆ ಸರ್.
0: ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಇವತ್ತು ವಿಶ್ವ ಅಧಿಕ ರಕ್ತದ ಒತ್ತಡ ದಿನ. ಈ ಸುಸಂದರ್ಭದಲ್ಲಿ ಏನು ಇವತ್ತು ಇದಕ್ಕೆ ಇವತ್ತು ಇತ್ತೀಚಿನ ದಿನಗಳನ್ನ ನೋಡ್ತಾ ಇದ್ದೀವಿ, ಯಾರನ್ನಾರು ಬಹಳ ಚಿಕ್ಕ ವಯಸ್ಸಿಗೆ ಬಿ ಪಿ ಬರುವಂತದಿರಬಹುದು ಅಥವಾ ಇನ್ನೂ ಪಾಪ ಅವರಿಗೆ ಯಾವುದೇ ಅನುಭವಗಳೇ ಇರೋದಿಲ್ಲ ಜೀವನದ, ಇದೆಲ್ಲ ಸಂದರ್ಭದಲ್ಲಿ ಯಾಕೆ ಈ ತರ ಆಗ್ತಾ ಇದೆ, ಇದಕ್ಕೆ ಮೂಲ ಕಾರಣಗಳೇನು?
1: ಸರ್, ಹೈಪರ್ ಟೆನ್ಷನ್ ಅನ್ನೋದು ಒಂದು ರಕ್ತದ ಒತ್ತಡ. ಇದು ನಮ್ಮ ರಕ್ತದ ನಾಳಗಳ ಮೇಲೆ ಸಾಮಾನ್ಯಕ್ಕಿಂತ ಹೆಚ್ಚು ಒತ್ತಡ ಹಾಕುವ ಸ್ಥಿತಿ ಅಂತ ಹೇಳ್ತೇವೆ. ಇದು ಹೆಚ್ಚಾಗಿ ಸೈಲೆಂಟ್ ಕಿಲ್ಲರ್, ಅಂದ್ರೆ ಯಾವುದೇ ರೀತಿಯಾದಂತಹ ರೋಗ ಲಕ್ಷಣಗಳು ಇಲ್ಲದ ಹಾಗೆ ಕಾಣಿಸಿಕೊಳ್ಳುತ್ತದೆ. ಬಹುತೇಕ ಜನರಲ್ಲಿ ಇದು ಯಾವುದೇ ರೀತಿಯಾದ ಲಕ್ಷಣಗಳು ಇರುವುದಿಲ್ಲ. ನಿಧಾನವಾಗಿ ಇದು 30 ವರ್ಷ ಅಥವಾ 35 ವರ್ಷದ ಹದಿಹರೆಯರಲ್ಲೂ ಕಾಣಿಸಿಕೊಳ್ಳಬಹುದು. ಹೆಚ್ಚಾಗಿ ನಾನು ಹಾಗೆ ಹೇಳಿದಾಗ ಲಕ್ಷಣಗಳು ಇರುವುದಿಲ್ಲ. ಬಟ್ ಕೆಲವೊಂದು ಲಕ್ಷಣಗಳು ಏನು ಅಂತಂದ್ರೆ, ತಲೆನೋವಾಗಿರ್ಬೋದು, ತಲೆಸುತ್ತಾಗಿರ್ಬೋದು, ಹೃದಯ ಬಡಿತ ಹೆಚ್ಚಾಗೋದು, ಉಸಿರಾಟದ ತೊಂದರೆ, ಹೀಗೆ ಹಲವಾರು ಲಕ್ಷಣಗಳು ಕಾಣಿಸ್ಕೊಳ್ತವೆ. ನಾವು ಸಾಮಾನ್ಯವಾಗಿ ನಮ್ಮ ಪೇಷಂಟ್ಸ್ ಓಪಿಡಿಗೆ ಬಂದಾಗ ಅಥವಾ ಹೊರರೋಗಿ ವಿಭಾಗಕ್ಕೆ ಬಂದಾಗ ಈ ತರ ಲಕ್ಷಣಗಳು ಕಂಡಾಗ ನಾವು ಒಂದು ಬಿಪಿಯನ್ನು ಚೆಕ್ ಮಾಡ್ತೀವಿ, ಅಂದ್ರೆ ರಕ್ತದೊತ್ತಡ ಎಷ್ಟಿದೆ ಅಂತ ಚೆಕ್ ಮಾಡ್ತೀವಿ. ಇದು ಯುರೋಪಿಯನ್ ಸೊಸೈಟಿ ಆಫ್ ಹೈಪರ್ಟೆನ್ಷನ್ ಅದರ ಗೈಡ್ಲೈನ್ಸ್ ಪ್ರಕಾರ 120/70 ನಾರ್ಮಲ್ ಬಿಪಿ ಅಂತ ಹೇಳ್ತಾರೆ. 120 ಇದರ 130 ಎಲಿವೇಟೆಡ್ ಹೈಪರ್ಟೆನ್ಷನ್ ಅಂತ ಹೇಳ್ತಾರೆ, ಅಂದ್ರೆ ಎಲಿವೇಟೆಡ್ ಬಿಪಿ. 140/90 ನ ಕಟ್ ಆಫ್, ಅಂದ್ರೆ 140/90 ಬಿಪಿ ಎಷ್ಟು ಜಾಸ್ತಿ ಇದ್ರೆ ಅದನ್ನ ಹೈಪರ್ಟೆನ್ಷನ್ ಅಂತ ಪರಿಗಣಿಸ್ತೀನಿ.
0: ತಾವು ಈಗ ನಮಗೆ ಹೇಳ್ತಾ ಮಾತಾಡ್ತಾ ಹೇಳಿದ್ರೆ ಬಂದಿರದೇ ಗೊತ್ತಾಗಲ್ಲ ಅಂತ ಹೇಳಿ, ಬಹುಶಃ ಈ ಕೆಲವು ಸಂದರ್ಭದಲ್ಲಿ ಈಗ ನಮ್ಗೆ ವೀಕ್ನೆಸ್ ಇದ್ರೆ ತಲೆ ಸುತ್ತುತ್ತೆ ಅಂತ ಹೇಳ್ತೀವಿ ಅಥವಾ ಇನ್ಯಾವುದಕ್ಕೂ ಅಂತ ಹೇಳಿ ನಾವು ನಿರ್ಲಕ್ಷ್ಯ ಮಾಡ್ಬಿಡ್ತೇವೆ. ಹಾಗಾದ್ರೆ ಅದಕ್ಕೆ ನಿಖರವಾದ ಒಂದು ಕಾರಣನಾದ್ರೂ ಏನಾದ್ರು ಹೇಳಲಿಕ್ಕಾಗ್ತದೆ, ಯಾವುದು ನಮಗೆ ಇದು ಬಿಪಿ ಅಂತಲೇ ನಮಗೆ ಗೊತ್ತಾಗುವಂತದ್ದು ಒಂದು ಸೂಚನೆಗಳು? ಯಾಕೆಂದ್ರೆ ನಮ್ಮ ಹಳ್ಳಿ ಕಡೆ ನಿಮಗೆ ಗೊತ್ತಿರ್ಬೋದು, ಯಾರಾದ್ರೂ ಮಾತ್ರೆ ನುಂಗ್ರಿ ಅಂತಂದ್ರೆ ಅದ್ರ ಬಗ್ಗೆ ತುಂಬಾ ನಿರ್ಲಕ್ಷ್ಯ ವ್ಯಕ್ತಪಡಿಸ್ತಾರೆ. ಏ ಬಿಡಪ್ಪ, ನನಗೇನು ಆಗಿಲ್ಲ, ನಾನು ಚೆನ್ನಾಗಿದ್ದೀನಿ, ಗಟ್ಮುಟ್ಟಾಗಿ ಕೆಲಸ ಮಾಡ್ತೀನಿ, ನನಗೇನಾಗಿದೆ ಅಂತ ಯೋಚನೆ ಮಾಡ್ತಾರೆ. ಆದ್ರೆ ಇದು ಇದರ ಒಂದು ಸೂಕ್ಷ್ಮವಾದ ಕಾರಣ ಏನು ಅಂತ, ಸೂಕ್ಷ್ಮವಾದ ಅದು ಗುರು ಏನು, ಅದಕ್ಕೆ ನಮಗೆ ಅದು ಯಾವ ರೀತಿ ತಮಗೆ ಗುರುತನ್ನು ಕೊಡುತ್ತೆ?
1: ರಕ್ತದೊತ್ತಡವನ್ನು ನಾವು ಎರಡು ತರದ ಪರಿಗಣಿಸ್ತೇವೆ, ಎರಡು ತರ ವಿಂಗಡಿಸ್ತೇವೆ. ಒಂದು ಪ್ರೈಮರಿ ಹೈಪರ್ ಟೆನ್ಷನ್, ಅಂದ್ರೆ ಯಾವುದೇ ರೀತಿಯಾದ ಕಾರಣಗಳು ಇರೋದಿಲ್ಲ. ಇನ್ನೊಂದು ಸೆಕೆಂಡರಿ ಹೈಪರ್ ಟೆನ್ಷನ್, ಅಂದ್ರೆ ಈಗ ಕಾರಣಗಳು ಇರ್ತವೆ. ಅಂದ್ರೆ ಉದಾಹರಣೆಗೆ ಸೆಕೆಂಡರಿ ಹೈಪರ್ ಟೆನ್ಷನ್ ಅನ್ನೋದು ಹೃದಯ ಸಂಬಂಧ ಕಾಯಿಲೆಗಳು ಇರ್ಬೋದು, ಕಿಡ್ನಿ ಸಮಸ್ಯೆ ಇರ್ಬೋದು, ಅಥವಾ ಕಿಡ್ನಿ ಮೇಲ್ಗಡೆ ಅಡ್ರಿನಲ್ ಅಂತ ಒಂದು ಗ್ರಂಥಿ ಇರುತ್ತೆ, ಆ ಗ್ರಂಥಿಯ ಸಮಸ್ಯೆಗಳು ಇರಬಹುದು. ಸೊ ಇದರಿಂದಾಗಿ ರೋಗ ಲಕ್ಷಣಗಳು ಬರ್ತವೆ. ಅಂದ್ರೆ ಈಗ ಅಡ್ರಿನಲ್ ತೊಂದರೆಗಳಿದ್ದಾಗ ಹೊಟ್ಟೆ ನೋವು ಆಗ್ಬೋದು, ಅಥವಾ ಹೆಚ್ಚು ರಕ್ತದೊತ್ತಡ ಜಾಸ್ತಿ ಆದಾಗ ತಲೆನೋವು, ತಲೆಸುತ್ತು, ವಾಂತಿ, ಹೃದಯ ಬಡಿತ ಜಾಸ್ತಿ ಆಗೋದು ಮತ್ತು ಬೆವರು ಜಾಸ್ತಿ ಆಗುವುದು, ಇಂತಹ ಲಕ್ಷಣಗಳು ಬಂದಾಗ ಸಾಮಾನ್ಯವಾಗಿ ಫಿಸಿಷಿಯನ್ ಅಥವಾ ನಮ್ಮ ಫ್ಯಾಮಿಲಿ ಫಿಸಿಷಿಯನ್, ಅಂದ್ರೆ ಫ್ಯಾಮಿಲಿ ಡಾಕ್ಟರ್ ಹತ್ರ ಹೋಗ್ತೇವೆ. ಅವರು ಕೆಲವೊಂದು ರಕ್ತದ ಪರೀಕ್ಷೆಗಳನ್ನು ಬರೆದುಕೊಡ್ತಾರೆ. ಈ ರಕ್ತದ ಪರೀಕ್ಷೆಗಳಲ್ಲಿಯೂ ಸಹ ನಮಗೆ ರಕ್ತದೊತ್ತಡ ಎಷ್ಟಾಗಿದೆ ಏನು ಅಂತ ಕಂಡುಹಿಡಿಯಬಹುದು. ರಕ್ತದೊತ್ತಡವನ್ನು ವಿವಿಧ ರೀತಿಯಲ್ಲಿ ವಿಂಗಡಿಸ್ತೇವೆ. ಪ್ರೈಮರಿ ಮತ್ತು ಸೆಕೆಂಡರಿ ಹೈಪರ್ಟೆನ್ಷನ್ ಅಂತ ಆಲ್ರೆಡಿ ನಿಮ್ಮತ್ರ ಹೇಳಿದ್ದೀವಿ. ಈಗ ಪ್ರೈಮರಿ ಹೈಪರ್ ಟೆನ್ಷನ್ ಯಾವುದೇ ರೀತಿಯಾದ ಕಾರಣಗಳು ಕಂಡು ಬರೋದಿಲ್ಲ. ರಕ್ತದ ಪರೀಕ್ಷೆಗಳನ್ನು ಮಾಡಿದ ಸಮೇತ ನಾರ್ಮಲ್ ಬರುತ್ತೆ. ಸೆಕೆಂಡರಿ ಹೈಪರ್ ಟೆನ್ಷನ್ ನಿಮಗೆ ಹೇಳಿದಾಗೆ ಕೆಲವೊಂದು ರಕ್ತದ ಪರೀಕ್ಷೆಗಳನ್ನು ಮಾಡ್ತೇವೆ. ಅದರಲ್ಲಿ ಪ್ಲಾಸ್ಮಾ ಮೆಟಾನಫ್ರಿನ್ ಲೆವೆಲ್ಸ್ ಅಂತ ಇರ್ಬೋದು, ಸೀರಮ್ ಎಲೆಕ್ಟ್ರೋಲೈಟ್ಸ್ ಇರ್ಬೋದು, ಅಥವಾ ಇನ್ನು ಕೆಲವೊಂದು ಅಡ್ವಾನ್ಸ್ಡ್ ಬಯೋಕೆಮಿಕಲ್ ಟೆಸ್ಟ್, ಪ್ಲಾಸ್ಮಾ ರನ್ನಿಂಗ್ ಆಕ್ಟಿವಿಟಿ, ಈ ತರದ ಹಲವಾರು ಟೆಸ್ಟ್ ಗಳಿಂದ ರಕ್ತದೊತ್ತಡದ ಕಾರಣಗಳನ್ನು ತಿಳಿದುಕೊಳ್ತೇವೆ. ಸೊ ಈಗ ಹಲವಾರು ಸ್ಟಡಿಗಳು ಆಗ್ತಾ ಇದಾವೆ. ಈಗ ಸಣ್ಣ ಜನಗಳಲ್ಲಿ, ಅಂದ್ರೆ ಸಣ್ಣ ವಯಸ್ಸಿನ ಇಳಿ ವಯಸ್ಸಿನ ಜನಗಳಲ್ಲಿ ಯಾಕೆ ರಕ್ತದೊತ್ತಡ ಜಾಸ್ತಿ ಆಗ್ತಿದೆ ಅನ್ನೋದಕ್ಕೂ ಹೆಚ್ಚು ಸ್ಟಡಿಗಳು ಆಗ್ತಾ ಇದಾವೆ. ಈ ಸ್ಟಡಿಗಳಲ್ಲಿ ಕಂಡು ಬಂದ ಹಾಗೆ ಕೆಲವೊಂದು ಆಕಸ್ಮಿಕವಾಗಿ ಅಲ್ಡೋಸ್ಟಿರೋನ್ ಲೆವೆಲ್ಸ್ ಅಂತ ಒಂದು ಹಾರ್ಮೋನ್ ಲೆವೆಲ್ ಜಾಸ್ತಿ ಆದಾಗ್ಲೂ ರಕ್ತದೊತ್ತಡ ಜಾಸ್ತಿ ಆಗುತ್ತೆ. ಹೀಗೆ ಹೆಚ್ಚಾಗಿ ಸ್ಕ್ರೀನಿಂಗ್ ಟೆಸ್ಟ್ ಗಳನ್ನು ಅಳವಡಿಸಿಕೊಳ್ತಾ ಇದ್ದಾರೆ. ಸ್ಕ್ರೀನಿಂಗ್ ಟೆಸ್ಟ್ ಗಳನ್ನು ಮಾಡಿಕೊಂಡಾಗ ನಮಗೆ ಕಂಡು ಬಂದ ಹಾಗೆ ಪ್ರೈಮರಿ ಅಲ್ಡೋಸ್ಟಿರೋನ್ ಲೆವೆಲ್ಸ್ ಅನ್ನೋದು ಅನುವಂಶೀಯವಾಗಿ ಬರುತ್ತೆ. ಹಾಗೆ ಯಾರೇ ಫ್ಯಾಮಿಲಿಯಲ್ಲಿ ಯಾರಿಗಾರು ಬಿ ಪಿ ಇದ್ರೆ, ಅಂದ್ರೆ ತಂದೆ ಅಥವಾ ತಾಯಿ ಅಥವಾ ಅಜ್ಜ ಅಥವಾ ಅಜ್ಜಿ ಇವರಲ್ಲಿ ಯಾರಿಗಾರು ಬಿ ಪಿ ಇದ್ದವರಿಗೆ ಅವರ ಮುಂದಿನ ಪೀಳಿಗೆಯವರು ಸಮೇತ ಹೈಪರ್ ಟೆನ್ಷನ್ ಸ್ಕ್ರೀನಿಂಗ್ ಪ್ರೋಗ್ರಾಮ್ ಗಳಿಗೆ ತಮ್ಮನ್ನು ತಾವೇ ತೊಡಗಿಸಿಕೊಳ್ಬೇಕಾಗಿ ನಾವೆಲ್ಲರೂ ಜಾಗ್ರತೆ ವಹಿಸಿಕೊಳ್ಬೇಕಾಗತ್ತೆ.
0: ಡಾಕ್ಟ್ರೆ, ಯಾವ ವಯಸ್ಸಿನಲ್ಲಿ ಇದಕ್ಕೆ ಸ್ಕ್ರೀನಿಂಗ್ ನಾವು ತೊಡಗಿಸ್ಕೊಳ್ಬೇಕು? ಈಗಾಗಲೇ ಹೇಳಿದ್ರಿ ನೀವು 30-35 ವರ್ಷದ ನಂತರದಲ್ಲಿ ಇವತ್ತು ಹೆಚ್ಚಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ, ಒಂದು ನಿಖರವಾದ ಏಜ್ ಇದೆಯಾ ಅದನ್ನ ನಾವು ಸ್ಕ್ರೀನಿಂಗ್ ತೊಡಗಿಸ್ಕೊಳ್ಳೋದಿಕ್ಕೆ?
1: 30 ವರ್ಷದ ಮೇಲ್ಪಟ್ಟ ಎಲ್ಲ ಜನಗಳು ಇದನ್ನು ಹೆಚ್ಚಾಗಿ ಅಳವಡಿಸ್ಕೊಳ್ಬೇಕಾಗತ್ತೆ. ಯಾಕೆಂದ್ರೆ ಈಗಿನ ಜೀವನ ಶೈಲಿ ಅಂದ್ರೆ ಲೈಫ್ ಸ್ಟೈಲ್ ಚೇಂಜಸ್, ನಾವು ಹೆಚ್ಚಾಗಿ ಶಾರೀರಿಕ ಅಥವಾ ಮಾನಸಿಕ ಒತ್ತಡದಲ್ಲಿರುವುದು ಮತ್ತು ನಮ್ಮ ಆಹಾರದ ಕ್ರಮಗಳು ಬಹಳ ಬದಲಾವಣೆಗಳಾಗಿದ್ದಾವೆ. ನಾವು ತಿನ್ನುವಂತ ಆಹಾರ ಜಂಕ್ ಫುಡ್ ಆಗಿರ್ಬೋದು ಮತ್ತು ನಮ್ಮ ಈ ಹರಿ ಬರಿ ಕರಿ ಲೈಫ್ ಸ್ಟೈಲ್ ಅಂತ ಹೇಳ್ತೇವಲ್ಲ, ಇವೆಲ್ಲವನ್ನು ಅಳವಡಿಸಿಕೊಂಡು ನಾವು ನಮ್ಮನ್ನಾವೇ ಸ್ವಪ್ರೇರಣೆಯಿಂದ ನಾವು ಫಿಸಿಷಿಯನ್ ಹತ್ರ ಹೋಗಿ 30 ವರ್ಷ ದಾಟಿದವರು ಎಲ್ಲರೂ ಹೋಗ್ಬೇಕಾಗಿ ಅವರಲ್ಲಿ ಒಂದು ಜಾಗ್ರತೆಯನ್ನು ಮೂಡಿಸ್ಕೊಳ್ಬೇಕಾಗತ್ತೆ.
0: ಅಂದ್ರೆ ನಾವೇ ಸ್ವತಃ ಹೋಗಿ ವರ್ಷಕ್ಕೊಂದ್ಸತಿನಾದ್ರೂ ಈ ತರದ ಒಂದು ಪರೀಕ್ಷೆಯನ್ನು ಮಾಡಿಸ್ಕೋಬೇಕಾಗತ್ತೆ ಅಂತ ನೀವು ಹೇಳ್ತಿದ್ದೀರಿ. ಹಾಗೆ ಈಗ ಲೈಫ್ ಸ್ಟೈಲ್ ಅಂತ ಹೇಳಿದ್ರೆ, ಈ ಲೈಫ್ ಸ್ಟೈಲ್ ಇದಕ್ಕೆಲ್ಲ ಮೂಲ ಕಾರಣ, ನಾನೆಲ್ಲ ತುಂಬಾ ಲೈಫ್ ಸ್ಟೈಲ್ ಇದ್ದೀನಿ, ನಾನು ತುಂಬಾ ವ್ಯಾಯಾಮ ಮಾಡ್ತೀನಿ, ಈ ಎಲ್ಲದೂ ಮಾಡ್ತೀನಿ, ಒಳ್ಳೆ ಆಹಾರ ಸ್ವೀಕರಿಸ್ತಿದ್ದೀನಿ, ಆದ್ರೂ ಸಹ ನನಗೆ ಈ ಒಂದು ಬಿ ಪಿ ಕಾಣಿಸ್ಕೊಳ್ಳುತ್ತೋ ಅಂದ್ರೆ ಇದಕ್ಕೆ ಕಾರಣ ನೀವು ಈಗಾಗಲೇ ಹೇಳಿದ್ರಿ ನನಗೆ ವಂಶವಾಹಿ ಇಲ್ವೇ ಇಲ್ಲ. ಒಂದ್ ವೇಳೆ ಇದಕ್ಕೆ ಕಾರಣ ಏನಾರ ಇರಬಹುದ, ಬೇರೊಂದು ಕಾರಣ, ನಮ್ಮ ದೇಹದ ನ್ಯೂನತೆ ಏನಾರ ಕಾರಣ ಇರ್ತದ?
1: ಇರ್ತದೆ ಸರ್, ಅದನ್ನ ಸೆಕೆಂಡರಿ ಹೈಪರ್‌ಟೆನ್ಷನ್ ಅಂತ ಹೇಳ್ತೇವೆ ಸರ್. ಅಂದ್ರೆ ಈಗ ಅಡ್ರಿನಲ್ ಕಾಸಸ್ ಅಂದ್ರೆ ಈಗ ನಮ್ಮ ಗ್ರಂಥಿಗಳು, ಈ ಥೈರಾಯ್ಡ್ ಸಮಸ್ಯೆ ಇರ್ಬೋದು ಅಥವಾ ಮೆಟಬಾಲಿಕ್ ಸಿಂಡ್ರೋಮ್ ಅಂತ ಹೇಳ್ತೀವಿ, ಅದು ಜೆನೆಟಿಕ್ಸ್ ಇಂದ ಬರೋದು, ಯಾವುದೇ ರೀತಿಯಾದ ಅನುವಂಶ ಇಲ್ಲದ ಸಮೇತ ನಮ್ಮಲ್ಲಿಯೇ ನಮ್ಮ ದೇಹದೊಳಗೆ ಮ್ಯುಟೇಷನ್ಸ್ ಆಗಿ ಕೆಲವೊಂದು ಹೈಪರ್‌ಟೆನ್ಷನ್ ಆಗುವಂತಹ ಜೀನ್ಸ್ ಇರ್ತದೆ. ಸೊ ಅದರಿಂದನು ಆಗಿರ್ಬೋದು. ಆಮೇಲೆ ಕೆಲವೊಂದು ಟ್ಯೂಮರ್ಗಳು ಅಂದ್ರೆ ಗೆಡ್ಡೆಗಳು, ಅಡ್ರಿನಲ್ ಟ್ಯೂಮರ್ಸ್ ಅಥವಾ ಅಡ್ರಿನಲ್ ಮಾಸಸ್ ಅಂತ ಹೇಳ್ತೀವಿ, ಇದರಿಂದನು ಬಿ ಪಿ ಜಾಸ್ತಿ ಆಗ್ಬೋದು. ಹಾಗೆ ಹಲವಾರು ಸೆಕೆಂಡರಿ ಕಾಸಸ್ ಗಳು ಇರ್ತವೆ ಸರ್. ಇದನ್ನು ನಾವು ಜನಗಳಿಗೆ ಹೆಚ್ಚಾಗಿ ಜನಸಾಮಾನ್ಯರಿಗೆ ಇದ್ರ ಬಗ್ಗೆ ಅರಿವಿಲ್ಲ, ಹಾಗೆ ಅದು ಅವರಿಗೆ ಇದ್ರ ಬಗ್ಗೆ ಅರಿವು ಮೂಡಿಸಬೇಕು ಅಂತ ಅನ್ನೋದು ಎಲ್ಲ ವೈದ್ಯರಿಗೂ ಇದ್ರ ಬಗ್ಗೆ ಒಂದು ಅರಿವು ಇರಬೇಕು ಅಂತ ನನ್ನ ಒಂದು ಮಾತು.
0: ಖಂಡಿತ, ಹಾಗೇನೆ ಹೇಳಿದ್ರೆ ಅವರಿಗೆ ನಾವು ಇವೆಲ್ಲವೂ ಕಾರಣಗಳಿದ್ದಾಗ ನಾವು ಹೋಗಿ ಒಂದ್ಸತಿ ತಪಾಸಣೆ ಮಾಡೋದು ಬಹಳ ಮುಖ್ಯವಾಗುತ್ತೆ. ಯಾಕೆಂದ್ರೆ ನಮಗೆ ಪ್ರಿಕಾಷನ್ ಅಂತ ಹೇಳ್ತೀವಿ ಬಹಳ ಮುಖ್ಯವಾಗಿ, ರೋಗ ಬರಕ್ಕಿಂತ ಮುಂಚೆನೆ ನಾವು ಒಂದ್ಸತಿ ಯಾಕೆ ಇದನ್ನ ತಪಾಸಣೆ ಮಾಡಬಾರ್ದು, ರೋಗ ಬಂದ್ಮೇಲೆ ಹೋಗೋದಕ್ಕಿಂತ ರೋಗ ಬರೋಕ್ಕಿಂತ ಮುಂಚೆನೆ ಒಂದ್ ರೀತಿಯಲ್ಲಿ ನಾವು ಮುಂಜಾಗ್ರತಾ ಕ್ರಮ ಕೈಗೊಂಡ್ರೆ ಒಂದಷ್ಟು ನಾವು ಈ ಒಂದು ಏನು ಅಧಿಕ ರಕ್ತ ಒತ್ತಡದಿಂದ ನಾವು ಪಾರಾಗಬಹುದು ಅನ್ನೋದು ಒಂದು ವಾದ. ಇದ್ರ ಜೊತೆಗೆ ನಾನು ಇನ್ನೊಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು, ಲೋ ಬಿ ಪಿನೂ ಇಲ್ಲಿ ಒಂದು ಬಹಳ ಮುಖ್ಯವಾಗುತ್ತೆ. ಇವತ್ತಿನ ನೀವು ಯಾರನ್ನಾರ ಕೇಳಿದ್ರೆ ಅರೇ ಇದ್ದಕ್ಕಿದ್ದಂಗೆ ಲೋ ಬಿ ಪಿ ಆಯ್ತು ಕಂಡ್ರೆ ಅವ್ರು ತಲೆ ಸುತ್ತ ಬಿದ್ರು ಅಥವಾ ತೀರಾ ಹೋಗೇ ಬಿಟ್ರು ಅಂತ ಹೇಳ್ತಾರೆ. ಈ ಲೋ ಬಿ ಪಿ ಕಾಸಸ್ ಏನು, ಏನ್ ಕಾರಣ ಆಗಿರುತ್ತೆ ಇದಕ್ಕೆ?
1: ಸರ್, ಸಾಮಾನ್ಯವಾಗಿ ಈಗ ಸಮ್ಮರ್ ಸೀಸನ್ ಅಂದ್ರೆ ಬಿಸಿಲಿನ ಬೇಗೆಯಲ್ಲಿ ಹೊರಗಡೆ ಕೆಲಸ ಮಾಡೋರಿಗೆ ಡಿಹೈಡ್ರೇಷನ್ ತುಂಬಾ ಕಾಮನ್ ಆಗಿ ಕಾಣಿಸ್ಕೊಳ್ಳುತ್ತೆ. ಅಂದ್ರೆ ದೇಹದಲ್ಲಿ ನೀರಿನ ಅಂಶ ಅಥವಾ ಲವಣದ ಅಂಶ ಕಡಿಮೆ ಆದಾಗ ಆಟೋಮೆಟಿಕ್ ಆಗಿ ಬಿ ಪಿ ಕಡಿಮೆ ಆಗುತ್ತೆ ಸರ್. ಸೊ ಇದು ಹೆಚ್ಚಾಗಿ ಈ ನಿಂತ್ಕೊಂಡು ಕೆಲಸ ಮಾಡೋರು ಅಂದ್ರೆ ಟ್ರಾಫಿಕ್ ಪೊಲೀಸರು ಆಗಿರ್ಬೋದು ಅಥವಾ ಬಿಸಿಲಿನಲ್ಲಿ ಕೆಲಸ ಮಾಡುವಂತಹ ಕೂಲಿ ಕಾರ್ಮಿಕರಾಗಿರ್ಬೋದು, ಹಾಗೆ ರೈತರು, ರೈತಾಪಿ ವರ್ಗದವರು, ಹೀಗೆ ಹೆಚ್ಚಾಗಿ ಜನಗಳಲ್ಲಿ ಹೆಣ್ಣು ಮಕ್ಕಳಲ್ಲೂ ಸಮೇತ ತುಂಬಾ ಬಿ ಪಿ ಲೋ ಅಂತ ಹೇಳ್ತೇವೆ ನಾವು. ಅದು ಅವರ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಇಂದ ಅದನ್ನು ಸರಿ ಮಾಡಬಹುದು. ಹೆಚ್ಚಾಗಿ ನಾವು ಆಹಾರದಲ್ಲಿ ಲವಣಾಂಶವನ್ನು ಜಾಸ್ತಿ ತಗೊಳ್ಳೋದ್ರಿಂದ, ನೀರು ಚೆನ್ನಾಗಿ ಕುಡಿಯೋದ್ರಿಂದ ಮತ್ತು ಎಲೆಕ್ಟ್ರೋಲೈಟ್ಸ್ ರಿಪ್ಲೇಸ್ಮೆಂಟ್ ಇಂದ, ಹೀಗೆ ಈ ಹಲವಾರು ನಾವು ಮನೆ ಮದ್ದುಗಳಿಂದ ಸಮೇತ ಬಿ ಪಿನ್ನು ಜಾಸ್ತಿ ಮಾಡ್ಕೊಳ್ಬಹುದು ಸರ್.
0: ಅಂದ್ರೆ ಅವರು ಈಗ ಅಕಸ್ಮಾತ್ ಲೋ ಬಿ ಪಿ ಆದಾಗ ಕೆಲವರು ಏನ್ ಮಾಡ್ತಾರೆ, ಒಂದ್ ಲೋಟಕ್ಕೆ ಉಪ್ಪು ನೀರು ಅಥವಾ ಸಕ್ಕರೆಯನ್ನ ಅಥವಾ ಏನೋ ಕೆಲವರು ಚಾಕ್ಲೇಟ್ ಅಥವಾ ಇತ್ಯಾದಿ ಎನ್ನ ತಕ್ಷಣ ಕೊಡೋ ಪ್ರಯತ್ನ ಮಾಡ್ತಾರೆ, ಇದು ಸೂಕ್ತವಾ ಆ ಸಂದರ್ಭದಲ್ಲಿ?
1: ಹೌದ್ ಸರ್, ಚಾಕ್ಲೇಟ್ ಇಂದ ಏನು ಅಂತ ಏನು ಪರಿಣಾಮಕಾರಿ ಅಲ್ಲ ಸರ್. ಚಾಕ್

0: ಆಗಿರ್ಬೋದು ಸಮತೋಲನವಾಗಿದ್ರೆ ಮಾತ್ರ ಆತ ಮನುಷ್ಯನ ಆಯಸ್ಸು ಹೆಚ್ಚಾಗುತ್ತೆ ಅನ್ನೋದು ಒಂದು ಅಭಿಪ್ರಾಯ. ಡಾಕ್ಟರ್ ತುಂಬಾ ಅಮೂಲ್ಯವಾದ ಮಾತುಗಳನ್ನ ಹೇಳಿದ್ರಿ. ಕೊನೆಯದಾಗಿ ನಿಮ್ಮ ಒಂದು ಇವತ್ತಿನ ಈ ಅಧಿಕ ರಕ್ತದ ಒತ್ತಡವನ್ನ ಈ ದಿನದ ಸಂದರ್ಭದಲ್ಲಿ ನಾವು ಇವತ್ತಿನ ಒಂದು ಯುವ ಪೀಳಿಗೆ ಇರ್ಬೋದು ಅಥವಾ ನಮ್ಮ ಒಂದು ನಮ್ಮ ಹಿರಿಯರು ಇರ್ಬೋದು ಮುಂಜಾಗ್ರತ ಕ್ರಮವಾಗಿ ಯಾವ ಒಂದು ಅದನ್ನ ಬಾರದೇ ರೀತಿಯಲ್ಲಿ ತಡಿಬೇಕು ಅಂತಂದ್ರೆ ಏನನ್ನ ಒಂದು ಸಲಹೆ ನೀಡ್ತೀರಾ
1: ಸರ್? ನಾವು ಇದನ್ನ ಪ್ರಿವೆನ್ಷನ್ ಅಥವಾ ತಡೆಗಟ್ಟುವಿಕೆ ಇದರ ಬಗ್ಗೆ ಮಾತಾಡಬೇಕು ಅಂದ್ರೆ ಪ್ರೈಮರಿ ಪ್ರಿವೆನ್ಷನ್, ಪ್ರೈಮೋರ್ಡಿಯಲ್ ಪ್ರಿವೆನ್ಷನ್ ಮತ್ತು ಸೆಕೆಂಡರಿ ಪ್ರಿವೆನ್ಷನ್ ಅಂತ ಮೂರು ತರದ ವಿಂಗಡಿಸ್ಕೊಳ್ತೇವೆ. ಪ್ರೈಮೋರ್ಡಿಯಲ್ ಪ್ರಿವೆನ್ಷನ್ ಅಂತಂದ್ರೆ ಇದರಲ್ಲಿ ಹೆಚ್ಚಾಗಿ ರಿಸ್ಕ್ ಫ್ಯಾಕ್ಟರ್ಸ್ ಅಂದ್ರೆ ತೊಂದರೆಗಳಿಗೆ ಒಳಗಾಗುವಂತಹ ಸನ್ನಿವೇಶಗಳನ್ನು ನಾವು ತಡೆಗಟ್ಟುವುದು. ಅಂದ್ರೆ ನಾವು ನಮ್ಮ ಜೀವನ ಶೈಲಿಯಲ್ಲಿ ಬದಲಾವಣೆ ಮತ್ತು ವ್ಯಸನಗಳಿಂದ ದೂರ ಆಗೋದು, ಪ್ರತಿನಿತ್ಯ ವ್ಯಾಯಾಮ ಮಾಡೋದು, ಉಪ್ಪಿನ ಸೇವೆಯನ್ನು ಕಡಿಮೆ ಮಾಡೋದು, 5 ಗ್ರಾಂಗಿಂತ ಕಡಿಮೆ ಉಪ್ಪಿನ ಸೇವೆ ಮಾಡೋದು, ಹಣ್ಣು ಮತ್ತು ತರಕಾರಿಗಳನ್ನು ಹೆಚ್ಚಾಗಿ ನಮ್ಮ ಆಹಾರದಲ್ಲಿ ಅಳವಡಿಸಿಕೊಳ್ಳೋದು, ಧೂಮಪಾನ ಮತ್ತು ಮದ್ಯಪಾನವನ್ನು ಆಲ್ರೆಡಿ ನಾನು ಹೇಳಿದೆ, ಅದನ್ನ ವ್ಯಸನ ಕಾರ್ಯಕ್ರಮಗಳು ಸರ್ಕಾರ ಆಲ್ರೆಡಿ ಆಯೋಜಿಸಿದೆ, ಮತ್ತು ನಮ್ಮ ಸ್ಥೂಲಕಾಯ ಅಥವಾ ಒಬೆಸಿಟಿ ಸ್ಥೂಲಕಾಯವನ್ನು ಕಡಿಮೆ ಮಾಡಿಕೊಳ್ಳೋದು, ಹೀಗೆ ವ್ಯಾಯಾಮ ಮಾಡಿಕೊಳ್ಳೋದು ಮತ್ತು ವೈದ್ಯರಲ್ಲಿ ಭೇಟಿ ನೀಡೋದು. ನಮಗೆ ಯಾವಾಗ ಈ ಸಿಂಪ್ಟಮ್ಸ್ ಬಂದು ನಮ್ಮನ್ನು ತೊಂದರೆ ಕೊಡ್ತಾ ಇರುತ್ತೋ ಅವಾಗ ವೈದ್ಯರನ್ನು ಭೇಟಿ ಮಾಡೋದು, ಅಥವಾ ವರ್ಷಕ್ಕೊಮ್ಮೆ ಆದರೂ ವೈದ್ಯರಲ್ಲಿ ಕಂಡು ಬಿ ಪಿ ಅನ್ನು ಚೆಕ್ ಮಾಡಿಸಿಕೊಳ್ಳಬೇಕಾಗುತ್ತೆ.
0: ಈ ಎಲ್ಲ ಒಂದು ಸಲಹೆಗಳನ್ನ ನಾವು ರೂಢಿಸಿಕೊಳ್ಳೋದ್ರ ಒಟ್ಟಿಗೆ ನಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಬಹುದು ಅನ್ನೋದು ನಿಮ್ಮ ಸಲಹೆ ಆಗಿತ್ತು. ಖಂಡಿತ ಡಾಕ್ಟ್ರೆ, ಇದುವರೆಗೂ ತಾವು ವಿಶ್ವ ಹೈಪರ್ ಟೆನ್ಷನ್ ದಿನ ಸಂದರ್ಭದಲ್ಲಿ ನಮ್ಮ ನೇರ ಫೋನ್ ಔಟ್ ಕಾರ್ಯಕ್ರಮದಲ್ಲಿ ತಮ್ಮ ಅಮೂಲ್ಯವಾದ ಸಲಹೆ ಮತ್ತು ಸೂಚನೆಗಳನ್ನ ನೀಡಿದ್ರಿ. ನಮ್ಮ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಹಾಗೂ ಪ್ರೀತಿಯ ಕೇಳುಗರ ಪರವಾಗಿ ತಮಗೆ ಅನಂತ ವಂದನೆಗಳು, ಧನ್ಯವಾದಗಳು.
1: ಧನ್ಯವಾದಗಳು ಸರ್.
0: ಕೇಳುಗರೆ, ಇದುವರೆಗೂ ವಿಶ್ವ ಅಧಿಕ ರಕ್ತದ ಒತ್ತಡದ ಸಂದರ್ಭದಲ್ಲಿ ದಿನದ ಸಂದರ್ಭದಲ್ಲಿ ನಾವು ಏನನ್ನ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಬೇಕು, ಅದರ ಒಂದು ಮೂಲ ಅಂಶಗಳೇನು ಎಂಬುದನ್ನು ಕುರಿತು ಡಾಕ್ಟರ್ ಕಿಶನ್ ವಿಶ್ವಾಮಿತ್ರ ಅವರು, ಇವರು MD ಜರ್ನಲ್ ಮೆಡಿಸನ್, ಪ್ರಸ್ತುತ ಇವರು ಭೂಪಾಲ್ನಲ್ಲಿ DM ಎಂಡ್ರೋಸೆಕ್ನೋವಲಜಿಸ್ಟ್ ಅಭ್ಯಾಸ ಮಾಡ್ತಾ ಇದ್ದಾರೆ. ಇವರು ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕಿನ ಶಂಕರಘಟ್ಟ ಗ್ರಾಮದವರಾಗಿದ್ದು ಇವರ ತಂದೆ ಹೆಸರು ಡಾಕ್ಟರ್ ಕೆ ಸುಬ್ರಹ್ಮಣ್ಯ ಭಟ್ ಹಾಗೂ ತಾಯಿಯವರ ಹೆಸರು ಡಾಕ್ಟರ್ ಸವಿತಾ ಎಸ್ ಭಟ್ ಅವರು. ಇವರು ನಮ್ಮ ಶಿವಮೊಗ್ಗದ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ನಿಂದ MBBS ಪದವಿಯನ್ನು ಪಡ್ಕೊಂಡು, ದಾವಣಗೆರೆ ಶಾಮನೂರು ಶಿವಶಂಕರಪ್ಪ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ನಿಂದ MD ಜನರಲ್ ಮೆಡಿಸಿನ್ ಪದವಿಯನ್ನು ಪೂರ್ಣಗೊಳಿಸಿದ್ದಾರೆ. ಪ್ರಸ್ತುತ ಈಗಾಗಲೇ ಹೇಳಿದೆ, ಭೋಪಾಲ್ನ ಪೀಪಲ್ಸ್ ಮೆಡಿಕಲ್ ಕಾಲೇಜ್ನಲ್ಲಿ DM ಎಂಡ್ರೋಕೈನಾಲಜಿ ಅಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಖಂಡಿತ ಸ್ನೇಹಿತರೆ, ಡಾಕ್ಟರ್ ಸಲಹೆಯನ್ನು ನಾವು ನಮ್ಮ ಒಂದು ಮುಂಜಾಗ್ರತಾ ಲೈಫ್ ಸ್ಟೈಲ್ಗೆ ಬಳಸ್ಕೊಳ್ಳೋಣ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಶ್ವ ಅಧಿಕ ರಕ್ತ ಒತ್ತಡದ ಸಂದರ್ಭದಲ್ಲಿ ನೇರ ಫೋನ್ ಔಟ್ ಕಾರ್ಯಕ್ರಮದ ವೈದ್ಯರ ಒಂದು ಸಂದರ್ಶನ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ. ಕೇಳುಗರೆ, ತಾವು ಸಹ ಕರೆ ಮಾಡೋದ್ರ ಮೂಲಕ ಇವತ್ತಿನ ಮತ್ತೊಂದು ವಿಶೇಷ ದಿನ ವಿಶ್ವ ನೇರ ಅಂದರೆ ವಿಶ್ವ ದೂರ ಸಂಪರ್ಕ ದಿನ, ಈ ಸುಸಂದರ್ಭದಲ್ಲಿ ತಾವು ಸಹ ಕರೆ ಮಾಡೋದ್ರ ಮೂಲಕ ತಮ್ಮ ಒಂದು ಅಭಿರುಚಿಗಳನ್ನು ತಮ್ಮ ವಿಶೇಷ ಅಂಶಗಳನ್ನು ಹಂಚಿಕೊಳ್ಬೋದು ಇವತ್ತಿನ ಈ ಕಾರ್ಯಕ್ರಮದಲ್ಲಿ. ಇವತ್ತು ಮತ್ತೆ ಹೇಳ್ತಾ ಇದ್ದೀನಿ, ವಿಶ್ವ ದೂರ ಸಂಪರ್ಕ ದಿನ. ಹಲೋ, ನಮಸ್ತೆ.
2: ನಮಸ್ಕಾರ.
0: ನಮಸ್ಕಾರ, ತಾಂಡವ ಮೂರ್ತಿ ಅವರು ಭದ್ರಾವತಿಯಿಂದ. ಇವತ್ತು ಈಗಾಗಲೇ ಡಾಕ್ಟರ್ ಕೇಳಿದ್ರಿ, ಡಾಕ್ಟರ್ ಮಾತಾಡಿದ್ರು ವಿಶ್ವ ಹೈಪರ್ ಟೆನ್ಷನ್ ದಿನದ ಸಂದರ್ಭದಲ್ಲಿ ನಾವು ತೆಗೆದುಕೊಳ್ಬೇಕಾದ ಕ್ರಮಗಳೇನು, ಏನನ್ನ ನಾವು ರೂಪಿಸ್ಕೋಬೇಕು ಅಂತ ಹೇಳಿ. ಈಗ ಖಂಡಿತ ಹೌದು,
2: ಆದ್ರೆ ನಿಯಮಿತವಾಗಿ ನಮ್ಮ ವಾಕಿಂಗ್, ಅಲ್ಲಿಂದ ಊಟದಲ್ಲಿ ಉಪ್ಪಿನಂಶ ಕಡಿಮೆ ಇರುವಂತದ್ದು, ಮತ್ತೆ ನಮ್ಮ ದೈನಂದಿನ ವ್ಯವಹಾರದಲ್ಲಿ ನಾವು ಇನ್ನೊಬ್ಬರ ಜೊತೆ ವ್ಯವಹರಿಸುವಾಗ ವಿಶೇಷವಾಗಿ ಈ ಉದ್ವೇಗಕ್ಕೆ ಒಳಗಾಗೋದು ಬಹಳ ಕಷ್ಟ. ಅದು ಈ ಸಾಮಾನ್ಯ ಇರೋದನ್ನು ಹೆಚ್ಚಿಸ್ಬಿಡುತ್ತೆ ನಮ್ಮ ರಕ್ತದ ಒತ್ತಡವನ್ನ. ಹಾಗಾಗಿ ಒಂದು ನಿಯಂತ್ರಣದಲ್ಲಿ ಇಟ್ಕೋಬೇಕು. ಧ್ಯಾನ ಬಹಳ ಒಳ್ಳೇದು ನಮ್ಮ ಮನಸ್ಸನ್ನ ಹತೋಟಿಯಲ್ಲಿ ಇಟ್ಕೊಳ್ಳೋದಕ್ಕೆ. ರಕ್ತದ ಒತ್ತಡದಲ್ಲಿ ಅಧಿಕ ಇದ್ರೂ ಮಾತ್ರೆ ತಗೊಂಡು ಕಡಿಮೆ ಮಾಡ್ಕೋಬಹುದು, ಬಟ್ ಕಡಿಮೆ ಇದ್ರೆ ಬಹಳ ಡೇಂಜರ್.

0: ಇದ್ರೆ ಯಾವಾಗ ಕೈ ಕೊಡುತ್ತೆ ಗೊತ್ತಾಗಲ್ಲ.
1: ಹೌದು ಹೌದು ಹೌದು.
0: ಅಂದ್ರೆ ಯಾವ್ದು ಇದ್ರೆ ಮನುಷ್ಯನಿಗೆ ಯಾವ್ದು ಒಂದು ಹೆಚ್ಚಿದ್ರು ಕಷ್ಟ, ಈಗ ಮಳೆ ಬಂದ್ರು ಕಷ್ಟ, ಬಿಸಿಲು ಬಂದ್ರು ತಡ್ಕೊಳಕ್ ಆಗಲ್ಲ. ಅದೇ ರೀತಿ ರಕ್ತದ ಒತ್ತಡ ಆಗ್ಲಿ, ಮಧುಮೇಹ ಆಗ್ಲಿ, ಇವೆರಡೂ ಅಷ್ಟೇ. ಕಡಿಮೆ ಆದ್ರೂ ಬಹಳ ಹಿಂಸೆ, ಅದು ಮತ್ತೆ ಮಾರಣಾಂತಿಕವಾಗ್ಬಿಡುತ್ತೆ. ಅದಕ್ಕಾದ್ರೂ ಸಕಾಲಕ್ಕೆ ನಾವು ಚಿಕಿತ್ಸೆ ಪಡೆಯದೇ ಇದ್ರೆ ತೊಂದರೆ ಆಗುತ್ತೆ, ಚಿಕಿತ್ಸೆ ಪಡ್ಕೊಂಡ್ರೆ ಒಂದ್ ನಿಯಂತ್ರಣಕ್ಕೆ ಬರುತ್ತೆ.
1: ಹಾಗೇನೇ ಇವತ್ತು ವಿಶ್ವ ದೂರ ಸಂಪರ್ಕ ದಿನ, ತಾವು ಯಾವ ರೀತಿಯಲ್ಲಿ ಹೇಗೆ ದೂರ ಸಂಪರ್ಕ?
0: ವಿಶ್ವೇಶ್ವರ ಕಬ್ಬಿಣ ಕಾರ್ಖಾನೆಯಲ್ಲಿ ಕಾರ್ಮಿಕನಾಗಿ ಫಸ್ಟ್ ಸೇರಿದಾಗ ನಾವು ಇಟಿಎ ಮಾಡೋ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ಒಂದ್ 10 ವರ್ಷ ಮಾಡಿದ ನಂತರ ನನ್ನ ಉಳಿದ ಎಲ್ಲಾ ಸೇವೆನ ದೂರವಾಣಿ ಇಲಾಖೆಯಲ್ಲೇ ನಾನು ಕಳೆದಿದ್ದು. ಹಾಗಾಗಿ ದೂರ ಸಂಪರ್ಕ ಮೊದಲೆಲ್ಲ ಬಹಳ ಇದಾಗಿತ್ತು. ಅಂದ್ರೆ ಈ ಸಂಚಾರಿ ದೂರವಾಣಿ ಸಂಖ್ಯೆ ಬಂದ್ಮೇಲೆ ನಮ್ಮ ಸ್ಥಿರ ದೂರವಾಣಿ ಇದು ವಿಷಯ ಒಂದು ಬಹಳಷ್ಟು ನಿಯಂತ್ರಣಕ್ಕೆ ಬಂತು. ಇಲ್ದ ಹೋಗಿದ್ರೆ ನಮ್ಗೆ ಒಂದ್ ನೀರ್ ಕುಡಿಕ್ಕು ಸಹಿತ ಪುರ್ಸತ್ ಆಗ್ತಿರ್ಲಿಲ್ಲ, ಹಾಗೆ ಕರೆಗಳು ಬರ್ತಾ ಇದ್ವು ಅಥವಾ ನಾವು ಮಾಡ್ತಾ ಇದ್ವಿ. ವಿಶೇಷವಾಗಿ ಕಾರ್ಖಾನೆಯಲ್ಲಿ ದೂರವಾಣಿಗಳು ಕೆಟ್ಟು ಹೋದ್ರೆ ಬಹಳ ತೊಂದರೆ ಆಗದು. ಎಲ್ಲಿ ಈ ಬೆಂಕಿಯಲ್ಲಿ ಏನು ಕಬ್ಬಿಣವನ್ನು ಕರಗಿಸ್ತಾರೆ ಅಲ್ಲೆಲ್ಲ ಒಂದು ಚೂರು ವ್ಯತ್ಯಾಸ ಆಗಂಗಿಲ್ಲ. ಏನಿಲ್ಲ ಅಂದ್ರು ಲಾಸ್ಟ್ಗೆ ಹಾಟ್ ಲೈನ್ ಅಂತಲಾದ್ರೂ ಇರ್ಬೇಕು. ಅಂದ್ರೆ ನೀವು ಫೋನ್ ತಗೊಂಡ್ರೆ ಸೀದಾ ನನಗ್ ಬರ್ಬೇಕು.
1: ಹೌದು ಹೌದು,
0: ಆ ತರದ್ದು ಇರ್ಬೇಕು. ಇಲ್ಲೋದ್ರೆ ಮತ್ತೆ ಬೇರೆ ಬೇರೆ ಸಂಪರ್ಕಿಸೋದಕ್ಕೆ ದೂರವಾಣಿ, ಮತ್ತೆ ಹೊರಗಿನವ್ರ ಸಂಪರ್ಕ ಮಾಡಕ್ಕೆ ದೂರವಾಣಿ, ಹೀಗೆಲ್ಲ ಇತ್ತು. ಈಗೆಲ್ಲ ಮೊಬೈಲ್ ಅಂದ್ರೆ ಅದೇ ಸಂಚಾರಿ ಇದು ಬಂದ್ಮೇಲೆ ಬಹಳಷ್ಟು ಒತ್ತಡ ಕಡಿಮೆ ಆಗಿದೆ, ಬಟ್ ಬಹಳ ಸುಧಾರಿಸಿದೆ, ಅದು ಬಹಳ ಸಂತೋಷ.
1: ಹೌದೌದೌದು, ಒಳ್ಳೆಯ ಮಾಹಿತಿಯನ್ನು ಹಂಚಿಕೊಂಡ್ರಿ. ತಮ್ಮ ಒಂದು ದೂರ ಸಂಪರ್ಕದ ಒಡನಾಟವನ್ನು ತುಂಬಾ ಚಂದವಾಗಿ ಹಂಚಿಕೊಂಡ್ರಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
0: ನಮಸ್ಕಾರ.
1: ಸ್ನೇಹಿತರೆ, ಖಂಡಿತ ವಿಶ್ವ ಸಂಪರ್ಕ ದಿನ ಅನ್ನೋದು ಬಹಳ ಬಹಳ ಮುಖ್ಯ. ಯಾಕೆಂದ್ರೆ ಒಂದು ಕಾಲದಲ್ಲಿ ನಾವು ಟ್ರಂಕ್ ಕಾಲ್ ಮಾಡಬೇಕಾಗಿತ್ತು, ಬೇರೆ ಒಂದು ರಾಜ್ಯಕ್ಕೆ ಕರೆ ಮಾಡದಿರ್ಬೋದು, ಅಥವಾ ಯಾವುದೋ ಅಲ್ಲಿ ಕಾಯ್ಬೇಕಾಗಿತ್ತು, ಈ ತರದೆಲ್ಲ ಇತ್ತು ಆ ಸಂದರ್ಭ. ಒಂದೊಂದು ಒಳ್ಳೆ ಅನುಭವ ಅದು. ಹಲೋ ನಮಸ್ತೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಿರೋದು? ಯಾರು? ಕೇಶವ್ ಅವರು. ಇವತ್ತು 2 ದಿನ ಇದೆ, ವಿಶ್ವ ಅಧಿಕ ರಕ್ತ ಒತ್ತಡದ ದಿನ, ಇನ್ನೊಂದು ಅಧಿಕ ರಕ್ತದ ವಿಶ್ವ ದೂರ ಸಂಪರ್ಕ ದಿನ. ಇದಕ್ಕೆ ತಮ್ಮ ವಿಚಾರವನ್ನು ಹೇಳ್ತಾ ಏನ್ ಹೇಳ್ತೀರಿ?
2: ಒಂದೇನು ಅಂದ್ರೆ ಆ ರಕ್ತ ಒತ್ತಡ ದಿನಕ್ಕೆ, ಇವತ್ತಿನ ವಿಶ್ವ ರಕ್ತ ಒತ್ತಡ ದಿನಕ್ಕೆ ಸ್ಟ್ರೆಸ್ ರಿಲೀಫ್ ಮೇನ್.
1: ಹೌದೌದೌದು, ಹೇಳಿ ಹೇಳಿ.
2: ಈಗ ಹೇಗ್ ಸ್ಟ್ರೆಸ್ ಆಗುತ್ತೆ ಅಂದ್ರೆ, ಇವತ್ ನಾಳೆ ಮಾಡೋ ಕೆಲಸಗಳನ್ನ ನಾಡಿದ್ ಮಾಡೋಣ, ಇವತ್ ಮಾಡೋ ಕೆಲಸಗಳನ್ನ ನಾಳೆ ಮಾಡೋಣ, ಅದನ್ನ ಮುಂದಿಡಬಾರ್ದು. ಅವತ್ತಿನ ಕೆಲಸ ಅವತ್ತಿಗೆ ಮಾಡ್ಕೊಂಡು ಹೋದ್ರೆ ಸ್ಟ್ರೆಸ್ ಬರಲ್ಲ. ಯಾವಾಗ ನಾವು ಸ್ಟ್ರೆಸ್ ತಗತ್ತೀವಿ ಅಂದ್ರೆ ಕೆಲಸಗಳನ್ನ ಮುಂದೂಡಿದಾಗ್ಲೆ. ಆಮೇಲೆ 3 ಬಿಳಿ ಪದಾರ್ಥಗಳನ್ನ ಸ್ವಲ್ಪ ನಾವು ನಿಯಂತ್ರಣದಲ್ಲಿ ಇರ್ಬೇಕು. ಈಗತ್ತಿನ ಕಾಲದಲ್ಲಿ ಹೆಸರು ಅಂತ ಹೇಳಕ್ಕಾಗಲ್ಲ. ಯಾವ್ದು ಅಂದ್ರೆ ಸಕ್ಕರೆ, ಮೈದಾ ಮತ್ತೆ ಉಪ್ಪು ನಿಯಂತ್ರಣದಲ್ಲಿ ಇರ್ಬೇಕು. ಆಮೇಲೆ ವಿಶ್ವ ದೂರ ಸಂಪರ್ಕ ದಿನ ಅಂದ್ರೆ ನಾನು ಮೊದಲು ಇದು ಅಂದ್ರೆ ಲ್ಯಾಂಡ್ ಲೈನ್ ಸರ್, ನಮ್ಮೂರ್ಲ ಅವಾಗ 2 ಲ್ಯಾಂಡ್ ಲೈನು BSNL. ನಮ್ಮ ತಾಯಿಯವರು ಊರಿಗೆ ಹೋದಾಗ ಆ ನಂಬರ್ ತಗೊಂಡೋಗಿದ್ರು, ಅಲ್ಲಿಂದ ಫೋನ್ ಮಾಡೋ ಕಾಯ್ತಾ ಇದ್ವಿ ಯಾವಾಗ ಫೋನ್ ಮಾಡ್ತಾರ ಏನೋ ಅಂತ. ಅವಾಗ ಬಳಸಿದ್ದು. ಇವತ್ತಿಗೆ ಟೆಕ್ನಾಲಜಿ ಬಹಳ ಮುಂದೆ ಬಂದಿದೆ, ಮೊಬೈಲು ಸ್ಮಾರ್ಟ್ ಫೋನು.
1: ಇವತ್ತು ಎಲ್ಲಿಗೆ ಬಂದಿದೆ ಅಂದ್ರೆ, ನಮ್ಮ ಕೈಯಲ್ಲಿ ಸ್ಮಾರ್ಟ್ ವಾಚ್ ಕಟ್ಟೋದ್ ಮುಖಾಂತರನೇ ಮಾತಾಡೋ ಸ್ಥಿತಿ. ಮೊಬೈಲ್ ಇಲ್ದಲೇ ಬ್ಲೂಟೂತ್ ಕನೆಕ್ಷನ್ ಮಾಡಿಕೊಂಡು ಕನೆಕ್ಟ್ ಮಾಡಿಕೊಂಡು ಮಾತಾಡೋ ಸ್ಥಿತಿ ಬಂದಿದೆ ಇವತ್ತು. ಇನ್ನು ಮುಂದೆ ನಮ್ಮ ಆವಿಷ್ಕಾರಗಳು ಏನೇನಾಗ್ತದೋ ಗೊತ್ತಿಲ್ಲ ಅಲ್ಲ. ಕಾದು ನೋಡುವ ತಂತ್ರ ಎಲ್ಲ. ಖಂಡಿತ ಒಳ್ಳೆ ಮಾತನ್ನ ಹಂಚಿಕೊಂಡ್ರಿ, ಒಳ್ಳೆ ಸಲಹೆಯನ್ನು ಕೊಟ್ರಿ. ತಮ್ಮ ಒಂದು ಅಮೂಲ್ಯವಾದ ಒಂದು ವಿಚಾರಧಾರೆಗೆ ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಸ್ನೇಹಿತರೆ, ಖಂಡಿತ ನಮ್ಮ ಇವತ್ತು ವಿಶ್ವ ದೂರ ಸಂಪರ್ಕ ದಿನ ಸಂದರ್ಭ ಬಹಳ ಮುಖ್ಯ. ಇವತ್ತು ಒಂದೊಂದು ಕಾಲದಲ್ಲಿ ನಾನು ಆಗ್ಲೇ ಹೇಳಿದೆ, ಟ್ರಂಕ್ ಕಾಲ್ ಕಾಯೋದಿತ್ತಲ್ಲ ಅದು ಭಾರಿ ಕಷ್ಟ ಇತ್ತು. ನಮ್ಮ ಹಿರಿಯರು ಹೇಳ್ತಾ ಇದ್ರು, ಅಜ್ಜದಿರು ಅವರೆಲ್ಲ ಬೇರೆ ಒಂದು ರಾಜ್ಯಕ್ಕಿರ್ಬೋದು ಅಥವಾ ಬೇರೆ ಒಂದು ಊರಿಗೂ ಕರೆ ಮಾಡ್ಬೇಕಾದ್ರು ಕಾಯ್ಬೇಕಾಯ್ತು ಅಂತ ಹೇಳಿ. ಹಲೋ ನಮಸ್ತೆ.
3: ಹಲೋ,
1: ನಮಸ್ಕಾರ ಸರ್. ನಮಸ್ಕಾರ, ಗುಡ್ ಮಾರ್ನಿಂಗ್, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಓ, ಧನ್ಯ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಇವತ್ತು 2 ದಿನ ಇದೆ, ವಿಶ್ವ ದೂರ ಸಂಪರ್ಕ ದಿನ, ಮತ್ತೊಂದು ವಿಶ್ವ ಅಧಿಕ ರಕ್ತ ಒತ್ತಡ ದಿನ. ಈ ಸಂದರ್ಭದಲ್ಲಿ ಏನನ್ನು ಹೇಳಕ್ ಇಷ್ಟಪಡ್ತೀರಿ?
3: ಸರ್ ಅದೇ ಈಗ ಜಸ್ಟ್ ಒಬ್ರು ವೈದ್ಯರೊಂದಿಗೆ ನೇರ ಫೋನ್ ಕಾರ್ಯಕ್ರಮ ಪ್ರಸಾರ ಮಾಡಿದ್ರೆ ಕೇಳಿದೆ, ಅನೇಕ ವಿಷಯಗಳು ತಿಳಿದು ಬಂತು. ಅದು ಬಿ ಪಿ ಅಂತಕ್ಕಂಥದ್ದು ಎಲ್ಲರಿಗೂ ಬರುತ್ತೆ ಅಂತನೂ ಅಲ್ಲ, ಬರಲ್ಲ ಅಂತನೂ ಅಲ್ಲ. ಆದ್ರೆ ಬಿ ಪಿ ಬರದ ಹಾಗೆ ಏನ್ ಮಾಡ್ಬೇಕು ಅಂತ ನೀವೊಂದು ಕೆಲವು ಸಲಹೆ ಸೂಚನೆಗಳನ್ನ ಕೊಟ್ರಿ. ನಮ್ಮ ದಿನನಿತ್ಯ ನಮ್ಮ ಒಂದು ಚಟುವಟಿಕೆಗಳಲ್ಲಿ ನಾವೊಂದು ಆರೋಗ್ಯಕರವಾದ ಕ್ರಮಗಳನ್ನ ಅನುಸರಿಸ್ತಾ ಹೋದ್ರೆ ಆದಷ್ಟು ಬಿ ಪಿ ಬರ್ತಕ್ಕಂಥದ್ದನ್ನ ಅವಾಯ್ಡ್ ಮಾಡ್ಬೋದು. ಅಕಸ್ಮಾತ್ ಬಿ ಪಿ ಬಂದ್ರು ಕೂಡ ಅದಕ್ಕೆಲ್ಲ ಔಷಧಿ ಇದೆ, ಮತ್ತೆ ಏನೇನ್ ನಮ್ ಫುಡ್ ಅಲ್ಲಿ ಕಂಟ್ರೋಲ್ ಮಾಡ್ಬೇಕು ಅದನ್ನ ಮಾಡ್ತಾ ಹೋದ್ರೆ ಅದು ತಂತಾನೆ ಕಡಿಮೆ ಆಗುತ್ತೆ. ಅದು ಬರ್ದಿದ್ರೆ ಬಹಳ ಒಳ್ಳೇದು, ಬಂದ್ರೆ ಅದಕ್ಕೆ ತಕ್ಕಂತೆ ನಾವು ವೈದ್ಯಕೀಯ ಔಷಧಿಗಳನ್ನ ತಗೊಳ್ಳೋದಾಗ್ಲಿ ನಮ್ಮ ನಿತ್ಯ ಜೀವನದಲ್ಲಿ ನಮ್ಮ ಒಂದು ತೈಲನ ಬದಲಾವಣೆ ಮಾಡಿದ್ರೆ ಆ ಮೂಲಕ ಬಿ ಪಿ ಅನ್ನ ತಡೆಗಟ್ಟಕ್ಕೆ ಪ್ರಯತ್ನ ಮಾಡ್ಬೋದು ಸರ್. ಮತ್ತೆ ದೂರವಾಣಿ ಹೇಳಿದ್ರಲ್ಲ, ಒಂದೆರಡು ಮಾತು ಹೇಳ್ತೀನಿ. ನಿಜವಾಗ್ಲೂ ದೂರವಾಣಿ ಅಂತಕ್ಕಂಥದ್ದು ಮನುಷ್ಯರು ಕಂಡಿರ್ತಕ್ಕಂತ ಒಂದು ಅತ್ಯಮೂಲ್ಯವಾದ ವಸ್ತು. ಅದೇ ನಮ್ಗೆ ಒಂದು 30-40 ವರ್ಷದ ಕೆಳಗೆ ಇದು ಯಾವ್ದು ಡಯಲ್ ಫೋನ್ ಇತ್ತು, ಆಮೇಲೆ ಮೊಬೈಲ್ ಬಂದ್ವಿ. ಈಗಂತೂ ಫುಲ್ ಚೇಂಜ್ ಆಗಿದೆ. ಆದ್ರೆ ಅವಾಗ ಒಂದು ಕುತೂಹಲ ಆಸಕ್ತಿ ಏನಿತ್ತಲ್ಲ ಹಳೆ ದೂರವಾಣಿಲಿ, ಆ ಒಂದು ಆಸಕ್ತಿ ಇವಾಗ ಅಷ್ಟಿಲ್ಲ. ಯಾಕಂದ್ರೆ ನಮ್ಮ ಪ್ರತಿಯೊಬ್ಬರ ಹತ್ರ ಮೊಬೈಲ್ ಇದೆ. ಆದ್ರೆ ಇವಾಗ್ಲೂ ನಮ್ಗೆ ಹಳೇದು ರಿಂಗ್ಟೋನ್ ಫೋನ್, ಮತ್ತೆ ಹಳೆ ಟೈಪ್ ನಾವು ಫೋನ್ ಮಾಡ್ತಿದ್ದು, ಮತ್ತೆ ಕರೆಗಳಿಗೆ ಕಾಯ್ತಿದ್ದು, ಅವೆಲ್ಲ ಸವಿ ನೆನಪುಗಳು ಇವತ್ತಿಗೂ ನೆನಪು ಬರ್ತದೆ.
1: ಖಂಡಿತ ಒಳ್ಳೆ ಕಾಲ ಒಂದ್ ರೀತಿಯಲ್ಲಿ, ಅವಾಗೊಂದ್ ರೀತಿಯಲ್ಲಿ ಒಂದಷ್ಟು ದೂರ ಸಂಪರ್ಕ ನಾವು ಕಾಯೋ ಜೊತೆಗೆ ನಮ್ಗೆ ಇವತ್ ಪತ್ರ ಬರವಣಿಗೆ ಇತ್ತಾಗಲ್ಲ. ನನ್ನ ನೆನಪಿದೆ
3: ಇತ್ತು ಸರ್, ಯಾಕಂದ್ರೆ ಇದು ಫೋನ್ ಕೆಲವ್ರ ಮನೆಗಳಲ್ಲಿ ಮಾತ್ರ ಇರ್ತಿತ್ತು.
1: ಹೌದೌದು,
3: ಸೀಮಿತವಾಗಿರ್ತಿತ್ತು. ಆಮೇಲೆ ಲ್ಯಾಂಡ್ ಲೈನ್ ಇದ್ದಿದ್ರಿಂದ ಅವಾಗ ಅವಾಗ ಫೋನ್ ಕೆಟ್ಟೋಗ್ತಿತ್ತು, ನಾವು ಮತ್ತೆ ಪತ್ರ ವ್ಯವಹಾರಕ್ಕೆ ಹೋಗ್ಬೇಕಾಗಿತ್ತು.
1: ಹೌದೌದು,
3: ಬಹಳ ಚೆನ್ನಾಗಿತ್ತು ಸರ್ ಅದು ದೂರವಾಣಿದು. ಈಗ ಮೊಬೈಲ್ ಬಂದು ನಾವು ಮೊಬೈಲ್ ಜೊತೆಗೆ ನಾವು ಬಿಜಿ ಆಗ್ಬಿಟ್ಟಿದೀವಿ ಸರ್.
1: ಖಂಡಿತ, ಒಳ್ಳೆ ಅಮೂಲ್ಯವಾದ ಮಾಹಿತಿಯನ್ನು ಹಂಚಿಕೊಂಡ್ರಿ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
3: ಥ್ಯಾಂಕ್ ಯು ಸರ್.
1: ಧನ್ಯವಾದ. ಬ್ರಹ್ಮಾನಂದ ರಾನಡಿ ಅವರು ತುಂಬಾ ಚಂದವಾಗಿ ಕರೆ ಮಾಡಿ ಮಾತಾಡಿದ್ರು, ಎಷ್ಟು ಚಂದ ಹೇಳಿದ್ರು ಅವರ ಅನುಭವವನ್ನ, ಹೇಗೆ ನಾವು ಸ್ಥಿರ ದೂರವಾಣಿಯನ್ನು ಬಳಸ್ಕೊಳ್ತಾ ಇದ್ವಿ, ಇವತ್ತಿನ ಸಂದರ್ಭದಲ್ಲಿ ಏನೇನು ಆಗ್ತಾ ಇದೆ ಅನ್ನೋದ್ರ ಬಗ್ಗೆ. ಹಲೋ, ನಮಸ್ತೆ.
4: ನಮಸ್ತೆ ಸರ್.
1: ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇರೋದು? ಗೋಪಾಲಪ್ಪ. ಇವತ್ತು ಎರಡು ವಿಶೇಷ ದಿನ ಆಗಿದೆ, ಒಂದು ವಿಶ್ವ ಅಧಿಕ ರಕ್ತದ ಒತ್ತಡ ದಿನ, ಇನ್ನೊಂದು ವಿಶ್ವ ದೂರ ಸಂಪರ್ಕ ದಿನ. ಈ ಸಂದರ್ಭದಲ್ಲಿ ಏನ್ ನಾನು ಹೇಳ್ತೀರಿ
4: ಈಗ ಬಿ ಪಿ ಇವೆಲ್ಲ ಅಂತ ನಮ್ಗೆ ಯಾವ ಅಟ್ಯಾಕ್ ಆಗಿಲ್ಲ, ಅದ್ರ ಅನುಭವ ಇಲ್ಲ. ನೋಡಿದೀವಿ ನಮ್ಮೂರಲ್ಲಿ ಆಗಿರೋ ನೋಡಿದೀವಿ. ಅಂದ್ರೆ ಅವರೆಲ್ಲ ಹುಷಾರಾಗಿರ್ಬೇಕು ಅನ್ನೋದು ಡಾಕ್ಟರ್ ಸಲಹೆ ನೀಡಿದ್ರು, ಅದನ್ನು ಕೇಳಿದೀವಿ. ಆಮೇಲೆ ಒಂದ್ ಹೇಳಿದ್ರು ಅವರು ಕಾಲು ಮುನುವಾಗ ಕಾಲು ಎತ್ತರದಲ್ಲಿ ಮನುಷ್ಯನ ಸ್ವಲ್ಪ ಕಡಿಮೆ ಆಗೋ ಸಾಧ್ಯತೆ ಐತಿ ಅಂತ ಡಾಕ್ಟರ್ ಹೇಳಿದ್ನ ಕೇಳಿದೀವಿ.
1: ಅಂದ್ರೆ ಅವರು ಲೋ ಬಿ ಪಿ ಅವ್ರಿಗೆ ಹೇಳಿದ್ದನ್ನ. ಲೋ ಬಿ ಪಿ ಯಾರಿಗಿರುತ್ತೋ ಅವರಿಗೆ ಹೇಳಿದ್ದು.
4: ನಮ್ಮ ಅಣ್ಣರೊಬ್ರು ಅದೇ ತರ ಲೋ ಬಿ ಪಿ ಆಗಿ ತಿರ್ಕೊಂಡ್ಬಿಟ್ರು ಈಗ ಮೂರು ವರ್ಷದಲ್ಲಿ. ಅದು ನನಗೆ ನೆನಪಾಯ್ತು, ನಮ್ಮ ಅಣ್ಣರು ಹಿಂಗಾಗಿ ನಮ್ಮ ಅಣ್ಣರು ತಿರ್ಕೊಂಡ್ಬಿಟ್ರು ಅಂತಲ್ಲ. ಅದು ಏನ್ ಮಾಡ್ತಾಗಲ್ಲ ಸರ್, ಅದು ಗೊತ್ತಾಗಲ್ಲ ಅವ್ರಿಗೆ ಆತರ ಐತೆ ಅಂತ ಬಿಟ್ಟಿದ್ದಿಲ್ಲ.
1: ಹೌದೌದು, ಅವ್ರು ಹೇಳಿದ್ರ ಡಾಕ್ಟರ್ ಆರಂಭದಲ್ಲೇ ಹೇಳಿದ್ರು ಇದೊಂಥರ ಸೈಲೆಂಟ್ ಆಗಿರುತ್ತೆ, ಗೊತ್ತಾಗೋದಿಲ್ಲ ಅಂತ ಹೇಳಿದ್ರು ಅವರು.
4: ಈಗ ನಮ್ಮ ಹಳ್ಳಿಯಲ್ಲಿ ವಾರಕ್ಕೆ 15 ಸಾರಿ ಈ ಗೌರ್ಮೆಂಟ್ ಆಸ್ಪತ್ರೆ ಸಿಸ್ಟರ್ ಡಾಕ್ಟರ್ ಬಂದು ಬಿ ಪಿ ಶುಗರ್ ಟೆಸ್ಟ್ ಮಾಡ್ತಾರೆ. ಅವೆಲ್ಲ ಟೆಸ್ಟ್ ಮಾಡಿಸ್ಕೇಳ್ರಿ ಅಂತ ಹೇಳ್ತಾರೆ. ನಾವು ಟೆಸ್ಟ್ ಮಾಡಿಸಿದ್ದೀವಿ, ಆ ತರದ್ದು ಯಾವ ನಮ್ಗೆ ಅಟ್ಯಾಕ್ ಆಗಿಲ್ಲ. ಆಗಿರೋ ಬಹಳ ಜನ ಇದಾರೆ, ಒಟ್ಟು ಅವ್ರು ಹುಷಾರಿನಲ್ಲಿ ಇರ್ಬೇಕು. ಈಗ ಇನ್ನೊಬ್ರು ಈಗ ಫೋನ್ ಮಾಡಿದಾರೆ, ಹೇಳಿದ್ರು ಊಟದಲ್ಲಿ ಅದರಲ್ಲಿ ಬಹಳ ಉಷಾರಾಗಿರ್ಬೇಕು, ನಡಿಗೆ ಅವೆಲ್ಲ ಮಾಡ್ತಾರೆ. ನಾವು ಹಳ್ಳಿಯಲ್ಲ ಅವೆಲ್ಲ ಮಾಡಕ್ ಆಗಲ್ಲ, ನಮ್ ಕೆಲ್ಸಗಳೇ ಜಾಸ್ತಿ ಆಗಿರ್ತದೆ. ನಮ್ಗೆ ಆ ತರದ ಯಾವ ಅಟ್ಯಾಕ್ ಆಗಿಲ್ಲ. ಒಟ್ಟು ನಾವು ರೇಡಿಯೋ ಕೇಳಿದ್ವಿ, ಸಂತೋಷ ಆಯ್ತು ಎಲ್ಲರಿಗೂ ವಿಚಾರ ಡಾಕ್ಟರ್ ಒಳ್ಳೆ ಸಲಹೆ ಹೇಳಿದ್ರಿ.
1: ಖಂಡಿತ ಖಂಡಿತ.
4: ಫೋನ್ ಇಂದ ಹೇಳಿದ್ವಿ ಸರ್ ಈಗ
1: ದೂರ ಸಂಪರ್ಕ.
4: ಹೌದು ಹೌದು ಹೌದು, ನೋಡ್ರಿ ಅವಾಗ ನಮಗೆ ಬಹಳ ಕಷ್ಟ ಆಗಿತ್ತು. ನಮಗೆ ಗೊತ್ತೇ ಫೋನ್ ಇದ್ದು ನೋಡಿದ್ದು, ನಾವು ಎಲ್ಲೋ ಬೇರೆ ಊರ ಇದ್ವು. ಆಮೇಲೆ ಊರಾಗ ಯಾರು ಒಂದು 2 ಜನ ಹಾಕಿದ್ವಿ ಲ್ಯಾಂಡ್ ಫೋನ್ಗಳು, ಅವ್ರ ಈ ಕಾದು ಒಂದು ಕಾಲಿಗೆ 3-4 ರೂಪಾಯಿ ತಗೊಂಡ್ರು.
1: ಎಷ್ಟಿಡಿ ಬೂತ್ ಇತ್ತು, ಎಷ್ಟಿಡಿ ಬೂತ್, ಎಷ್ಟಿಡಿ ಬೂತ್ ಇತ್ತು, ಐಎಸ್ಡಿ ಬೂತ್ ಇತ್ತು, ಇಂಟರ್ನ್ಯಾಷನಲ್ ಕಾಲು ಎಲ್ಲ ಇತ್ತು.
4: ನಮ್ಗೆ ನಮಗೆ ದೂರದ ಹೊನ್ನಾಳಿ ನ್ಯಾಮತಿಗೆ ಹೋಗ್ಬೇಕು ಸರ್ ಅವಕ್ಕೆಲ್ಲ. ನಮ್ಮ ಹಳ್ಳಿಯಲ್ಲಿ ಒಂದಿಬ್ಬರು ಹಾಕಿದ್ರು ಲ್ಯಾಂಡ್ ಫೋನ್ ಮಾತಾಡಕ್ಕೆ, ನಾವ್ ಅಲ್ಲಿ ಹೋಗಿ ಕರೆ ಮಾಡಿದೀವಿ, ದೂರದಲ್ಲಿ ಕರೆ ಮಾಡಿದೀವಿ. ಆಮೇಲೆ ಕೈನಕ್ಕೆ ಫೋನ್ ಮಾಡ್ತಾರಲ್ಲ ಅದ್ರಲ್ಲಿ ಮಾತಾಡಿದೀವಿ. ಫೋನ್ ನಮಗೆಲ್ಲ ಎಲ್ಲರಿಗೂ ಫೋನ್ ಎಲ್ಲಾರ ಕೈಗೂ ಈ ಮನೆಗಿರ ಮಕ್ಕಳ ಕೈಗೆಲ್ಲ ಫೋನ್ ಆಗಿದ್ದಾರೆ ಅಂದ್ರೆ ಈ ಅದರಲ್ಲಿ ಸ್ಮಾರ್ಟ್ ಫೋನ್ ಬಂದು ಸರ್ ಕೆಲವು ಜನ ಹಾಳಾಗಿದೆ ಸರ್ ಅದ್ರ ಬಗ್ಗೆ. ಇಷ್ಟಪಡ್ತೀನಿ ಯಾಕಂದ್ರೆ ಅದರಲ್ಲಿ ಒಳ್ಳೆವು ಬರ್ತವೆ ಕೆಟ್ಟವು ಬಹಳ ಬರ್ತಾವ.
1: ಹೌದು,
4: ಅದನ್ನ ನೋಡಿ ಮಕ್ಕಳು ಬಹಳ ಹಾಳಾಗ್ತದರೆ.
1: ಹೌದು,
4: ಅದು ನನಗೆ. ಆಮೇಲೆ ಇನ್ನೊಂದ್ ಸರ್, ನೀವು ರೇಡಿಯೋದಲ್ಲಿ ಪ್ರಸಾರ ಮಾಡ್ತಿರಲ್ಲ, ಒಂದು ಅಡ್ವರ್ಟೈಸ್ ಕೊಡ್ಬೇಕು ಸರ್. ಈಗ ಸ್ವಲ್ಪ ಮಕ್ಕಳು ದೊಡ್ಡ ದೊಡ್ಡರಿಗಿಂತಲೂ ಸಣ್ಣ ವಯಸ್ಸಿನವರು ಕುರ್ತಕ್ಕೆ ಬಹಳ ಚಟ ಆಗಿ ಬಹಳ ಹಾಳಾಗ್ತದೆ. ಅದ್ರ ಬಗ್ಗೆ ಸ್ವಲ್ಪ ನೀವು ಒಂದು
1: ಆಕಾಶವಾಣಿಯಿಂದ ಬರ್ತಾನೆ ಇರುತ್ತೆ ಅವಾಗ ಅವಾಗ, ಸ್ವಲ್ಪ ನಮ್ಮ ಕೇಳುಗರೆಲ್ಲ ಕೇಳ್ಬೇಕಾಗತ್ತೆ. ಓಕೆ ಓಕೆ, ಆಯ್ತಾಯ್ತು.
4: ಆಯ್ತಾಯ್ತು,
1: ನಿಮ್ಮ ವಿಚಾರವನ್ನ ನಮ್ಮ ನಿಲಯದ ಅಧಿಕಾರಿಗಳ ಗಮನಕ್ಕೆ ತರ್ತೀವಿ. ಆಯ್ತಾಯ್ತು, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ, ಧನ್ಯವಾದ. ಸ್ನೇಹಿತರೆ, ಎಷ್ಟಿಡಿ ಅಂದ ತಕ್ಷಣ ನೆನಪಾಯ್ತು, ಸಬ್ಸ್ಕ್ರೈಬರ್ ಆಫ್ ಟ್ರಂಕ್ ಡೈಲಿಂಗ್ ಅಂತ ಹೇಳಿ. ಎಷ್ಟಿ ಅಂತಂದ್ರೆ ಇಂಟರ್ನ್ಯಾಷನಲ್ ಸಬ್ಸ್ಕ್ರೈಬರ್ ಆಫ್ ಡೈಲಿಂಗ್ ಅಂತ ಹೇಳಿ. ಹೇಗಿತ್ತು ನೋಡಿ ಆ ಕಾಲಘಟ್ಟದಲ್ಲಿ ಅಲ್ವಾ? ಖಂಡಿತ ಒಳ್ಳೆಯ ಒಂದು ವಿಚಾರವನ್ನ ನಮ್ಮ ಒಂದು ಇವರು ಹಂಚಿಕೊಂಡ್ರು ಅನ್ನೋದನ್ನ ನಾವು ಗಮನಿಸಬಹುದಾಗಿದೆ ಇವತ್ತಿನ ಒಂದು ಈ ಕಾರ್ಯಕ್ರಮದಲ್ಲಿ ಅನ್ನೋದು ಭಾವಿಸ್ಬೋದು. ಒಟ್ಟಿನಲ್ಲಿ ನಮ್ಮ ಕೇಳುಗರು ತುಂಬಾ ಒಳ್ಳೆಯ ಒಂದು ಮಾಹಿತಿಗಳನ್ನು ತುಂಬಾ ಚಂದವಾಗಿ ವಿಶಿಷ್ಟಪೂರ್ಣವಾದ ಚಿಂತನೆಗಳನ್ನು ಹಂಚಿಕೊಂಡ್ರು ಕರೆ ಮಾಡೋದ್ರ ಮೂಲಕ ಅಂತ ನಾವು ಭಾವಿಸ್ಬೋದು. ಖಂಡಿತ ವಿಶ್ವ ದೂರಸಂಪರ್ಕ ದಿನ ಸಂದರ್ಭದಲ್ಲಿ ನಾವು ಬಹಳಷ್ಟು ಈಗಾಗಲೇ ಹೇಳಿದೆ ನಾನು, ಇದು ನಾವು ಕರೆಯನ್ನು ನಾವು ಮಾಡ್ತಾ ಇದ್ವಿ, ಆಗ ತುಂಬ ಕಾಯ್ತಾ ಇದ್ವಿ. ಎಷ್ಟೊತ್ತಿಗೆ ಅವರು ದನಿಯನ್ನು ಆ ಕಡೆಯಿಂದ ಯಾರು ಮಾತಾಡ್ತಿದ್ರು, ಏನು ಅಲ್ಲಿರೋರು ಮನೋ ಹೇಗೆ ಮಾತಾಡ್ತಾರೆ ಏನು ಅಂತದೆಲ್ಲ ತುಂಬ ಕುತೂಹಲ ಇರ್ತಾ ಇತ್ತು. ಆದರೆ ಇವತ್ತು ನೋಡಿ ಹೇಗೆ ಬಂದಿದೆ ಅಂತಂದರೆ, ಇವತ್ತು ವಿಡಿಯೋ ಕಾಲಿಂಗ್ ಇರ್ಬೋದು ಅಥವಾ ಇತ್ಯಾದಿ ಕಾಲುಗಳ ಮುಖಾಂತರ ಇವತ್ತು ಒಬ್ರು ಒಂದು ಸತಿ ಐದು ಜನ ಆರು ಜನ ಮಾತನಾಡುವಂತ ಅಟ್ ಎ ಟೈಮ್ ನಾವು ಮಾತನಾಡುವಂತ ಸ್ಥಿತಿಯಲ್ಲಿ ನಾವು ಇವತ್ತು ನೋಡ್ತಾ ಇದ್ದೀವಿ ಅನ್ನೋದನ್ನ ನಾವು ಗಮನಿಸಬೇಕಾಗ್ತದೆ ಇವತ್ತಿನ ಸಂದರ್ಭದಲ್ಲಿ. ಖಂಡಿತ ಸ್ನೇಹಿತರೆ, ಇಲ್ಲಿಗೆ ಏನು ನೇರ ಫೋನಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಇವತ್ತು ಮತ್ತೆ ಈ ಬೆಳಗ್ಗೆ 10 ಗಂಟೆಗೆ ನಮ್ಮ ಪ್ರೀತಿಯ ಪುಟಾಣಿಗಳಿಗಾಗಿ ಮಕ್ಕಳ ಕಲರವ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ನೇರ ಫೋನಿನ ಕಾರ್ಯಕ್ರಮದಲ್ಲಿ ಪುಟಾಣಿಗಳು ತಮ್ಮ ಅಭಿರುಚಿಗಳನ್ನು ತಮ್ಮ ಒಂದು ಕಲೆಯನ್ನು ಮತ್ತು ತಮ್ಮ ವಿಚಾರಧಾರೆಗಳನ್ನು ತಾವು ರೂಪಿಸಿಕೊಂಡಿರುವಂಥ ಪ್ರತಿಭೆಗಳನ್ನು ಕರೆ ಮಾಡುವುದರ ಮೂಲಕ ನಮಗೆ ಇಲ್ಲಿಗೆ ಕೇಳುಗರು ಎಲ್ಲರಿಗೂ ಅನಾವರಣ ಮಾಡಬಹುದು ಅಂತ ಹೇಳ್ತಾ ಇಲ್ಲಿಗೆ ನೇರ ಫೋನ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ.

0: ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ನೀವು ಕೇಳ್ತಾ ಇದ್ರೆ ಎಫ್ಎಂ 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್ ಗಳಲ್ಲಿ ಮತ್ತು ಮೀಡಿಯಂ 675 ಕಿಲೋಹರ್ಟ್ಸ್ ಗಳಲ್ಲಿ ನಿಲಯದಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನು ಸ್ಟುಡಿಯೋ ಸಮಯ 9:22.
1: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
2: ಆಕಾಶವಾಣಿಯು ಶಾಸ್ತ್ರೀಯ ಸಂಗೀತ, ಜನಪದ ಗೀತೆ, ನಾಟಕ ಮತ್ತು ಕಥಾವಾಚನಗಳ ಮೂಲಕ ಭಾರತೀಯ ಸಂಸ್ಕೃತಿಯನ್ನ ಪೋಷಿಸುತ್ತಿದೆ. ಹಲವಾರು ಪ್ರಸಿದ್ಧ ಕಲಾವಿದರು ತಮ್ಮ ಜ್ಞಾನ ಪಾಠವನ್ನು ಆಕಾಶವಾಣಿಯ ಮೂಲಕ ಜನತೆಗೆ ತಲುಪಿಸಿದ್ದಾರೆ. ಹಲವಾರು ಕಲಾವಿದರು ಇದೇ ವೇದಿಕೆಯಿಂದ ಉನ್ನತ ಮಟ್ಟಕ್ಕೆ ಬೆಳೆದಿದ್ದಾರೆ. ಉದಾಹರಣೆಗೆ ಪಂಡಿತ್ ಭೀಮಸೇನ್ ಜೋಶಿ, ಎಂಎಸ್ ಸುಬ್ಬಲಕ್ಷ್ಮಿ ಸೇರಿದಂತೆ ನಾಡಿನ ದೇಶದ ಅನೇಕ ಗಣ್ಯರ ಧ್ವನಿ ಮುದ್ರಕಗಳು ಇಂದಿಗೂ ಆಕಾಶವಾಣಿಯಲ್ಲಿ ಲಭ್ಯ ಇದೆ.

ಕೇಳಿದ್ರೆ ನಮ್ಮ ನಿಲಯದಿಂದ ಈ ಬೆಳಗ್ಗೆ 9:35 ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳನ್ನು ಕೇಳಿದ್ರಿ. 10 ಗಂಟೆಗೆ ಹಾಡು ಮಾತಾಡು ಕಾರ್ಯಕ್ರಮದಲ್ಲಿ ಮಕ್ಕಳಿಗಾಗಿ ಮಕ್ಕಳ ಕಾರ್ಯಕ್ರಮ ಅಂದರೆ ಮಕ್ಕಳ ಕಲರವ, ಮಕ್ಕಳು ಕರೆ ಮಾಡೋದ್ರ ಮೂಲಕ ಈ ಕಾರ್ಯಕ್ರಮದಲ್ಲಿ ತಮ್ಮ ಒಂದು ಕಲಾಭಿರುಚಿಯನ್ನು ಮತ್ತು ತಮ್ಮ ಪ್ರತಿಭೆಯನ್ನು ಅನಾವರಣ ಮಾಡಬಹುದು. ತಾವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆ 200-7004. 11 ಗಂಟೆಗೆ ಚುಣ್ಣರ ಬಳಗ ಮಕ್ಕಳಿಗಾಗಿ ಕಾರ್ಯಕ್ರಮದಲ್ಲಿ ನರಸಿಂಹರಾಜಪುರ ತಾಲೂಕಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ ಪ್ರಸಾರವಾಗಲಿದೆ. 11:30 ಸೇವಾ ಮಾಹಿತಿ. 11:45 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕಡೂರು ತಾಲೂಕು ಚಿಕ್ಕಬಾಸೂರಿನ ಶ್ರೀಮತಿ ಚೌಡಮ್ಮ ಮತ್ತು ಸಂಗಡಿಗರಿಂದ ಮೈಲಾರಲಿಂಗ ದೇವರ ಪದವನ್ನು ಆಲಿಸುವಿರಿ.

ಮಧ್ಯಾಹ್ನದ ಪ್ರಸಾರದಲ್ಲಿ 1:20 ಚಿತ್ರಗೀತೆಗಳು, 2:40 ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. 3:00 ಚಲನಚಿತ್ರ ಧ್ವನಿವಾಹಿನಿ ಆನಂದ ಸಾಗರ. 4:00 ಮಿಕ್ಸ್ ಮೆಲೋಡಿ ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ. ಇನ್ನು ಸಂಜೆ ಪ್ರಸಾರದಲ್ಲಿ 5:00 ಚಿತ್ರಗೀತೆಗಳು ಮೂಡಿ ಬರಲಿವೆ. 6:00 ಸೇವಾ ಮಾಹಿತಿ. 6:51 ಕಿಸಾನ್ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ತೋಟಗಾರಿಕೆಯಲ್ಲಿ ಶೂನ್ಯ ಬಂಡವಾಳ ಕೃಷಿ ನಿರ್ವಹಣೆ ಕುರಿತು ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ ತಾಲೂಕಿನ ಮೇಲಿನ ಹನಸವಾಡಿ ಗ್ರಾಮದ ಕೃಷಿಕರಾದ ಶ್ರೀ ಬಿಎಂ ಸುಂದರೇಶ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಎಸ್ಎಂ ಸುಧಾಕರ್. ನಂತರ ಕೃಷಿ ಒಳಸುರಿಗಳ ಲಭ್ಯತೆ, ಪೂರೈಕೆ, ಅವುಗಳ ಸದ್ಬಳಕೆ ಮುಂಗಾರು 2026 ಕುರಿತು ಡಾಕ್ಟರ್ ಎಸ್ಎಂ ಸುಧಾಕರ್ ಅವರಿಂದ ಮಾಹಿತಿ ಕೇಳುವರಿ. ತದನಂತರ ಸಮತೋಲಿತ ರಸಗೊಬ್ಬರಗಳ ಬಳಕೆ ಕುರಿತು ಮಾಹಿತಿ ಮೂಡಿಬರಲಿದೆ.

ಈ ರಾತ್ರಿ 8 ಗಂಟೆ 15 ನಿಮಿಷಕ್ಕೆ ಯುವವಾಣಿ ಕಾರ್ಯಕ್ರಮದಲ್ಲಿ ಶಾಸ್ತ್ರೀಯ ಸಂಗೀತ ಗಾಯಕಿ ಹಾಗೂ ಭರತನಾಟ್ಯ ಕಲಾವಿದೆ ಪರಿಪೂರ್ಣ ಭಟ್ ಅವರೊಂದಿಗೆ ಸಂದರ್ಶನ. ಇದುವರೆಗೂ ನಿಲಯದಿಂದ ಪ್ರಸಾರವಾಗುವ ಕೆಲವು ಕಾರ್ಯಕ್ರಮಗಳತ್ತ ಗಮನ ಹರಿಸಿದೆವು. ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ 9 ಗಂಟೆ 5 ನಿಮಿಷ 6 ಸೆಕೆಂಡ್ಗಳು.

ಆತ್ಮೀಯ ಕೇಳುಗರಿಗೆಲ್ಲ ಮಿಕ್ಸ್ ಮೆಲೋಡಿ ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಈ ದಿನದ ವಿಶೇಷತೆ ಮತ್ತು ಈ ದಿನಾಂಕದಂದು ಜನಿಸಿದ ಮಹನೀಯರನ್ನ ಈ ಕಾರ್ಯಕ್ರಮದಲ್ಲಿ ಪರಿಚಯ ಮಾಡಿಕೊಡ್ತಾ ಇದ್ದೀವಿ. ಆರಂಭಕ್ಕೆ ಸ್ನೇಹಿತರೆ, ಇವತ್ತು ವಿಶ್ವ ಅಧಿಕ ರಕ್ತದ ಒತ್ತಡದ ದಿನ, ಅಂದ್ರೆ ವರ್ಲ್ಡ್ ಹೈಪರ್ಟೆನ್ಷನ್ ಡೇ ಅಂತ ಹೇಳ್ತಾ ಕರಿತೀವಿ. ಪ್ರತಿ ವರ್ಷ ಮೇ 17ರಂದು ಇದನ್ನ ವಿಶ್ವದಾದ್ಯಂತ ಆಚರಿಸಲಾಗ್ತದೆ. ಜಾಗತಿಕವಾಗಿ ಜನರಲ್ಲಿ ರಕ್ತದ ಒತ್ತಡದ ಬಗ್ಗೆ ಜಾಗೃತಿ ಮೂಡಿಸುವುದು, ಅಂದ್ರೆ ಹೈ ಬ್ಲಡ್ ಪ್ರೆಷರ್ ಬಗ್ಗೆ ಮೂಡಿಸುವುದು ಮತ್ತು ಇದನ್ನು ತಡೆಗಟ್ಟುವ ಮಾರ್ಗಗಳನ್ನು ತಿಳಿಸುವುದು ಈ ದಿನದ ಮುಖ್ಯ ಉದ್ದೇಶವಾಗಿರುತ್ತೆ. ಇದು ಪ್ರಾರಂಭ ಆಗಿದ್ದು 2005ರಲ್ಲಿ ವರ್ಲ್ಡ್ ಹೈಪರ್ಟೆನ್ಷನ್ ಲೀಗ್ ಅಂತ ಹೇಳಿ WHL ಅಂತ ಕರೀತಾರೆ ಈ ಸಂಸ್ಥೆ ಇದನ್ನ ಜಾರಿಗೆ ತರುತ್ತದೆ. 2026ರ ಧ್ಯೇಯವಾಕ್ಯ ಅಂದ್ರೆ ಈ ವರ್ಷದ ಥೀಮ್ ಅಂದ್ರೆ ಒಟ್ಟಾಗಿ ಅಧಿಕ ರಕ್ತದ ಒತ್ತಡವನ್ನು ನಿಯಂತ್ರಿಸೋಣ, ಕಂಟ್ರೋಲಿಂಗ್ ಹೈಪರ್ಟೆನ್ಷನ್ ಟುಗೆದರ್ ಅಂತ ಇಂದಾಗಿದೆ ಈ ವರ್ಷದ ಒಂದು ಥೀಮ್. ಇರೋದು ಇದು ಬಹಳ ಮುಖ್ಯವಾದಾಗಿ ಇದು ರಕ್ತದ ಒತ್ತಡ ನಿಯಂತ್ರಿಸಲು ವೈಯಕ್ತಿಕ ಪ್ರಯತ್ನ ಮಾತ್ರವಲ್ಲದೆ ಕುಟುಂಬ ಮತ್ತು ಸಮಾಜದ ಜವಾಬ್ದಾರಿ ಮುಖ್ಯ ಎಂಬುದು ಇದು ಒತ್ತಿ ಹೇಳುತ್ತದೆ. ಈ ಅಧಿಕ ರಕ್ತದ ಒತ್ತಡವನ್ನ ಮೂಕ ಹಂತಕ ಅಂತ ಕರೆಯಲಾಗ್ತದೆ. ಏಕೆಂದರೆ ಆರಂಭದಲ್ಲಿ ಇದರ ಯಾವುದೇ ಲಕ್ಷಣಗಳು ಗೊತ್ತಾಗುವುದಿಲ್ಲ. ಇದನ್ನು ಸಮಯಕ್ಕೆ ಸರಿಯಾಗಿ ಪತ್ತೆ ಹಚ್ಚಿ ನಿಯಂತ್ರಿಸುತ್ತಿದ್ದರೆ ಈ ಕೆಳಗಿನ ಗಂಭೀರ ಅಂದರೆ ಈಗ ಹೇಳುವ ಕಾಯಿಲೆಗಳಿಂದ ತುತ್ತಾಗ್ತಿವಿ, ಉದಾಹರಣೆಗೆ ಹೃದಯಾಘಾತ, ಪಾರ್ಶ್ವವಾಯು ಅಥವಾ ಮೂತ್ರಪಿಂಡದ ವೈಫಲ್ಯತೆ ಆಗಬಹುದು ಅಂತ ಹೇಳ್ತಾರೆ. ಈಗಾಗಲೇ ಡಾಕ್ಟ್ರು ನಮಗೆ ಸಾಮಾನ್ಯ ಬಿ ಪಿ ಹೇಗಿರುತ್ತೆ ಅಂತ ಅವ್ರು ಹೇಳಿದ್ರು, ನಮಗೆ ಅಧಿಕ ಬಿ ಪಿ ಹೇಗಿರುತ್ತೆ ಅಂತ ಅವರು ಹೇಳಿದ್ರು, ಎಷ್ಟಿರಬೇಕು ಅಂತ ಹೇಳಿ 120 ಅವ್ರು ಹೇಳ್ತಾರೆ ಮಿನಿಮಮ್. ಅಲ್ಲಿ ಗಮನಿಸ್ಬೇಕಾಗತ್ತೆ 120 ಅಲ್ಲಿವರೆಗಿರಬೇಕು, 80 ಇದರ ನಡುವೆ ಅಂತ ಹೇಳ್ತಾರೆ ಅವರು. ಹಾಗೆಯೇ ಅಧಿಕ ಬಿ ಪಿ ಅಂದರೆ 140-90, ಇದು ಹೆಚ್ಚಿದ್ರೆ ಬಿ ಪಿ ಹೆಚ್ಚಿದೆ ಅನ್ನೋದಕ್ಕೆ ಸಾಕ್ಷಿಯಾಗಿ ನಿಲ್ತದೆ. ನೀವು ಅದಕ್ಕೆ ಇವೆಲ್ಲವೂ ಬಹಳ ಮುಖ್ಯವಾಗುತ್ತೆ. ನಾವು ನಮ್ಮ ಒಂದು ಡಾಕ್ಟರ್ಗಳು ಹೇಳಿದ ರೀತಿಯಲ್ಲಿ ನಮಗೆ ಬಂದ ಒಂದು ಸಂದರ್ಭ ಏನಾದರೂ ಲಕ್ಷಣಗಳು ಕಂಡ್ರೆ ಅದರ ಬಗ್ಗೆ ನಾವು ಹೆಚ್ಚು ಗಮನ ಹರಿಸಿ ಅದನ್ನು ನಿವಾರಿಸ್ಕೊಳ್ಳೋಣ ಅಂತ ಹೇಳ್ತಾ, ಜೊತೆಗೆ ಇವತ್ತು ವಿಶ್ವ ಮಾಹಿತಿ ದಿನ ಅಥವಾ ವಿಶ್ವ ದೂರಸಂಪರ್ಕ ದಿನ ಅಂತ ನಾವು ಕರಿತೇವೆ. ಪ್ರತಿ ವರ್ಷ May 17ರಂದು ಇದನ್ನು ಆಚರಿಸಲಾಗ್ತದೆ. ದೂರಸಂಪರ್ಕ ಮತ್ತು ಮಾಹಿತಿ ತಂತ್ರಜ್ಞಾನಗಳ ಮಹತ್ವದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸೋದು ಇದರ ಮುಖ್ಯ ಉದ್ದೇಶವಾಗಿದೆ. ವಿಶ್ವದಾದ್ಯಂತ ಮಾಹಿತಿ ಅಭಿವೃದ್ಧಿಗಾಗಿ ಸಂಬಂಧಿಸಿದಂತೆ 2 ಮುಖ್ಯ ದಿನಗಳನ್ನು ಆಚರಿಸಲಾಗ್ತದೆ. ಇದನ್ನು ಈಗಾಗಲೇ ಹೇಳಿದೆ, ಇಂಟರ್ನೆಟ್ ಮತ್ತು ಮಾಹಿತಿ ಸಂವಹನ ತಂತ್ರಜ್ಞಾನಗಳು ICT ಸಮಾಜಕ್ಕೆ ತರುವ ಪ್ರಯೋಜನಗಳ ಬಗ್ಗೆ ಜಾಗೃತಿ ಮೂಡಿಸೋದು ಇದರ ಮೂಲ ಉದ್ದೇಶವಾಗಿರುತ್ತೆ. ಇದು 24 ಆ ಕಾಲಘಟ್ಟ ವಿಶ್ವ ಅಭಿವೃದ್ಧಿ ಮಾಹಿತಿ ದಿನದ ಸಂದರ್ಭದಲ್ಲಿ ಆ ಸಮಸ್ಯೆಗಳ ಗಮನ ಸೆಳೆಯಲು ಅಧಿಕೃತವಾಗಿ ಇದನ್ನು ನಾವು ಆಚರಿಸಬೇಕು ಅಂತ ಹೇಳಿ 2001ರಲ್ಲಿ ಇದರ ಬಗ್ಗೆ ನಿರ್ಣಯ ತೆಗೆದುಕೊಳ್ಳಲಾಯಿತು. ಈ ಹಿನ್ನೆಲೆ ಒಳಗೆ ಪ್ರತಿ ವರ್ಷ May 17ರಂದು ವಿಶ್ವ ದೂರ ಸಂಪರ್ಕ ಮತ್ತು ಮಾಹಿತಿ ಸಮಾಜ ದಿನ ಅಂತ ಹೇಳಿ ನಾವು ಆಚರಣೆ ಮಾಡ್ತೀವಿ ಅಂತ ಹೇಳ್ತಾ, ಬನ್ನಿ ಮೊದಲಿಗೆ ಕನ್ನಡದ ಹಾಡನ್ನು ಕೇಳ್ಕೊಂಬರೋಣ. ಚಿತ್ರ ಹುಲಿ ಹಾಲಿನ ಮೇವು ಚಿತ್ರದ ಗೀತೆ ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಅವರು. ಇವರ ಜೊತೆಗೆ ದನಿಗೂಡಿಸಿದ್ದಾರೆ SJ ಅವರು.

ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ನೀವು ಕೇಳ್ತಾ ಇದ್ದಾರೆ ಎಫ್ಎಂ 103.5 ಮೆಘಾಟ್ಸ್ ಹಾಗೂ 101.4 ಮೆಘಾಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಪ್ರಸಾರವಾಗುತ್ತಿರುವಂತಹ ಮಿಕ್ಸ್ ಮೆಲೋಡಿ ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳನ್ನು ಸ್ಟುಡಿಯೋ ಸಮಯ 9:14:06. ಸ್ನೇಹಿತರೆ, ಇವತ್ತು ಹಿಂದಿಯ ಗಜಲ್ ಗಾಯಕ ಹಾಗೂ ಬಾಲಿವುಡ್ನ ಪ್ರಸಿದ್ಧ ಗಾಯಕರಾದಂತಹ ಹಿನ್ನೆಲೆ ಗಾಯಕರಾದ ಪಂಕಜ್ ಉದಾಸ್ ಅವರ ಜನ್ಮದಿನವಾಗಿದೆ. ಇವರು 17 ಮೇ 1951 ಗುಜರಾತ್ನ ಜಟ್ಪುರದಲ್ಲಿ ಜನಿಸ್ತಾರೆ. ಇವರು ಬಾಲ್ಯದಿಂದಲೂ ಸಂಗೀತ ಕಡೆ ಹೆಚ್ಚು ಗಮನ ಹರಿಸಿದ್ದು 1980 ಇವರು ಮೊದಲ ಆಲ್ಬಮ್ ಬಿಡುಗಡೆ ಆಗುತ್ತೆ, ಆಹ್ತ್ ಎಂಬ ಗಜಲ್ ಆಲ್ಬಮ್ ಮೂಲಕ ಇವರು ತಮ್ಮ ವೃತ್ತಿ ಜೀವನವನ್ನು ಆರಂಭ ಮಾಡ್ತಾರೆ. ಇವರು ಬ್ರೇಕ್ ತುರುದಿ ಹಾಡು ಅಂತೇಳಿ ಅಂದರೆ 1986 ನಾಮ್ ಚಿತ್ರದ ಚಿಟ್ಟಿ ಆಯಾ ಹೈ ಎಂಬ ಒಂದು ಹಾಡನ್ನು ಹಾಡೋದ್ರ ಮೂಲಕ ಇವರು ಅಪಾರ ಭಾರತದಾದ್ಯಂತ ಇವರು ಖ್ಯಾತಿಯನ್ನು ಪಡಿತಾರೆ. 1986 ತೆರೆ ಕಂಡಂತಹ ಒಂದು ನಾಮ್ ಚಿತ್ರದ ಮೂಲಕ ಇವರು ಸಿನಿಮಾ ರಂಗಕ್ಕೆ ಒಂದು ಪಾದಾರ್ಪಣೆ ಮಾಡ್ತಾರೆ. ಚಾಂದಿ ಜೈಸಾ ರಂಗ್ ಹೈ ತೇರಾ, ಚಾಂದಿ ಜೈಸಾ ರಂಗ್ ಹೈ ತೇರಾ ಇರ್ಬೋದು, ಆಹಿಸ್ತ ತೋಡಿ ತೋಡಿ ಪಿಯಾ ಕರೋ, ತೋಡಿ ತೋಡಿ ಪಿಯಾ ಕರೋ ಇರ್ಬೋದು, ಏಕ್ ತರಫ್ ಉಸ್ ಘರ್ ಅನ್ನೋದಿರ್ಬೋದು, ಏಕ್ ತರಫ್ ಉಸ್ಕಾ ಘರ್ ಅನ್ನೋದಿರ್ಬೋದು, ಹೀಗೆ ಅನೇಕ ಒಂದು ಹಾಡುಗಳಲ್ಲಿ ಇವರು ಜನಪ್ರಿಯತೆಯನ್ನು ಪಡ್ಕೊಂಡಿದ್ದಾರೆ. ಇವರು ಭಾರತೀಯ ಸಂಗೀತ ಕ್ಷೇತ್ರಕ್ಕೆ ಕೊಡುಗೆ ನೀಡಿದ್ದಕ್ಕೆ ಭಾರತ ಸರ್ಕಾರವು 2006 ಇವರಿಗೆ ಪದ್ಮಶ್ರೀ ಪ್ರಶಸ್ತಿ ನೀಡಿ ಗೌರವಿಸಿದೆ. ಪಂಕಜ್ ಉದಾಸ್ ಅವರು ಯಾವುದೇ ನಿರ್ದಿಷ್ಟ ಹಾಡು ಅಥವಾ ಅವರ ಜೀವನ ಚರಿತ್ರೆ ಬಗ್ಗೆ ಅವರು ಬಹಳಷ್ಟು ಹೆಚ್ಚು ತಲೆ ಕೆಡಿಸ್ಕೊಳ್ಳದರೆ ಅವಕಾಶ ಸಿಕ್ಕಾಗಿಲ್ಲ. ಗಜಲ್ ಇರ್ಬೋದು, ಹಾಗೆಯೇ ಹಿನ್ನೆಲೆ ಸಿನಿಮಾ ಬಾಲಿವುಡ್ನ ಸಿನಿಮಾದ ಹಿನ್ನೆಲೆ ಗಾಯಕರಾಗಿ ತಮ್ಮನ್ನು ಗುರುತಿಸಿಕೊಂಡಿದ್ದರು. ಈ ಮಹನೀಯರು 26 ಫೆಬ್ರವರಿ 2024 ನಮ್ಮನ್ನೆಲ್ಲ ಅಗಲ್ತಾರೆ ಅಂತ ಹೇಳ್ಬೋದು. ಅವರ ಜನ್ಮದೈವದ ಸವಿನೇರಪ್ಪನ ಸ್ಮರಣೆ ಮಾಡ್ತಾ ಬನ್ನಿ, ಅವರೇ ಹಾಡಿರುವ ಒಂದು ಹಿಂದಿ ಚಿತ್ರದ ಹಾಡನ್ನು ಕೇಳೋಣ. ಪಂಕಜ್ ಉದಾಸ್ ಹಾಗೂ ಅಲ್ಕಾ ಯಾಜ್ಞಿಕ್ ಅವರ ದನಿಯಲ್ಲಿ ಕೇಳಿ ಸಲಾಮಿ ಚಿತ್ರದ ಈ ಹಾಡನ್ನು

ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ. ನೀವು ಕೇಳ್ತಾ ಇದ್ದಾರೆ ಎಫ್ಎಂ 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಗುತ್ತಿರುವಂತಹ ಮಿಕ್ಸ್ ಮೆಲೋಡಿ ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳನ್ನ. ಸ್ನೇಹಿತರೆ, ಇವತ್ತು ಕನ್ನಡದ ಅದರಲ್ಲೂ ಸ್ಯಾಂಡಲ್ವುಡ್ನ ಪ್ರಸಿದ್ಧ ನಟಿಯಾಗಿದ್ದಂತಹ

ನಿವೇದಿತಾ ಜೈನ್ ಅವರ ಜನ್ಮದಿನವಾಗಿದೆ. ಇವರು May 17, 1979 ಬೆಂಗಳೂರಿನಲ್ಲಿ ಜನಿಸ್ತಾರೆ. ಇವರ ತಂದೆ ಕ್ಯಾಪ್ಟನ್ ರಾಜೇಂದ್ರ ಜೈನ್ ಮತ್ತು ತಾಯಿ ಗೌರಿಪ್ರಿಯ. ಇವರು ಅಂದ್ರೆ ತುಂಬಾ 18 ಅಥವಾ 19 ವಯಸ್ಸಿಗೆ ಇವರು ಸಿನಿಮಾ ರಂಗಕ್ಕೆ ಪದಾರ್ಪಣೆ ಮಾಡ್ತಾರೆ. ಚಿತ್ರರಂಗದಲ್ಲಿ ಸಕ್ರಿಯಾಗಿದ್ದ ಒಬ್ಬ ಜನಪ್ರಿಯ ಮತ್ತು ಅತ್ಯಂತ ಭರವಸೆ ಯುವ ನಟಿ ಮತ್ತು ಮಾಡೆಲಿಂಗ್ ಲೋಕದಿಂದ ಚಿತ್ರರಂಗ ಪ್ರವೇಶಿಸಿದ ತಮ್ಮ ಮುಗ್ಧ ಮುಖ ಹಾಗೂ ನಟನೆ ಮೂಲಕ ಅಲ್ಪಾವಧಿಯಲ್ಲಿ ಪ್ರೇಕ್ಷಕರ ಗಮನವನ್ನ ಸೆಳೆದಿದ್ರು. ಇವರು 1994 ತಮ್ಮ 15ನೇ ವಯಸ್ಸಿನಲ್ಲಿ ಮಿಸ್ ಬೆಂಗಳೂರು ಸೌಂದರ್ಯ ಸ್ಪರ್ಧೆಯ ಕಿರೀಟವನ್ನ ಮುಡಿಗೇರಿಸಿಕೊಂಡಿರ್ತಾರೆ. ಇವರು ಕನ್ನಡ ಸಿನಿಮಾದಲ್ಲಿ ನಟಿಸಿದ ಸಿನಿಮಾಗಳು ಅಂತಂದ್ರೆ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಜೊತೆ 1996 ಶಿವಸೇನೆಯ ಚಿತ್ರದ ಮೂಲಕ ಇವರು ಪಾದಾರ್ಪಣೆ ಮಾಡ್ತಾರೆ. ಹಾಗೆಯೇ 1997 ಅಮೃತ ವರ್ಷಿಣಿ ಚಿತ್ರದ ಮೂಲಕ ಇವರು ಚಿತ್ರದಲ್ಲಿ ರಮೇಶ್ ಅರವಿಂದ್ ಅವರು ಸುಹಾಸಿನಿ ಮತ್ತು ಶರದ್ ಬಾಬು ಅವರ ನಟನೆ ಚಿತ್ರದಲ್ಲಿ ಇವರು ನಟಿಸೋದ್ರ ಮೂಲಕ ತಮ್ಮ ನಟನೆಯ ಚಾಪನ್ನು ಮತ್ತಷ್ಟು ವರ್ಚಸ್ಸನ್ನು ಹೆಚ್ಚಿಸಿಕೊಳ್ತಾರೆ. ಜೊತೆಗೆ ಇವರು ಪ್ರೇಮರಾಗ ಹಾಡು ಬಾಗೆಳತಿ ಇರಬಹುದು, ಹಾಗೆಯೇ ಮುಂದುವರೆದಂತೆ ಬಹಳ ವಿಶೇಷವಾಗಿ ನಾವು ಕಾಣುವಂಥ ಬಾಳಿದ ಮನೆ ಇರಬಹುದು, ಅನೇಕ ಚಿತ್ರಗಳಲ್ಲಿ ಇವರು ಕನ್ನಡದಲ್ಲಿ ನಟಿಸಿದ್ದಾರೆ ಅಂತಲೇ ನಾವು ಭಾವಿಸ್ಬೋದು. ಇದರೊಟ್ಟಿಗೆ ಇವರು ತೆಲುಗಿನ ಶಿವರಂಜಿನಿ 1996, ಹಾಗೆಯೇ ಅರ್ಜುನ್ ಸರ್ಜಾ ಅವರ ಅಭಿನಯ ತಮಿಳಿನ ತಾಯಿನ್ ಮಣಿಕೋಡಿ ಎಂಬ ಚಿತ್ರದ ಮೂಲಕ ಸಹ ನಟಿಸಿದ್ದಾರೆ. ಆದರೆ ದುರದೃಷ್ಟವಶಾತ್ ಇವರು 1998 May 17 ಬೆಂಗಳೂರಿನ ತಮ್ಮ ರಾಜರಾಜೇಶ್ವರಿ ನಗರದಲ್ಲಿದ್ದ ತಮ್ಮ ಮನೆಯ ಟೆರಸ್ನಿಂದ ಆಕಸ್ಮಿಕವಾಗಿ ಕಾಲುಜಾರಿ ಬಿದ್ದು ಇವರು ಮರಣವನ್ನು ಅಪ್ತಾರೆ ಎಂಬುದಾಗಿ ತಮ್ಮ 19ನೇ ವಯಸ್ಸಿನಲ್ಲಿ ಮರಣವನ್ನು ಅಪ್ಪಿದರು ಅನ್ನೋದನ್ನು ನಮಗೆ ತಿಳಿದು ಬರುತ್ತೆ. ಇದು ಫಲಕಾರಿಯಾಗದೆ June 10, 1998 ಇವರು ಮರಣ ಹೊಂದ್ತಾರೆ. ಅಂದರೆ 17ನೇ ತಾರೀಕು ತಮ್ಮ ಹುಟ್ಟುಹಬ್ಬದ ದಿನನೇ ಅವರು ಕಾಲುಜಾರಿ ಬಿದ್ದು ಎದ್ದಿರ್ತಾರೆ. ಮರಣ ಅಪ್ಪಿದು June 10, 1998 ಅಂತ ಹೇಳ್ತಾ ಅವರ ಒಂದು ಶುಭ ಹುಟ್ಟುಹಬ್ಬವ ಸವಿ ನೆನಪನ್ನು ಸ್ಮರಣೆ ಮಾಡ್ತಾ ಬನ್ನಿ ಅವರು ನಟಿಸಿದಂತಹ ಕನ್ನಡದ ಪ್ರಸಿದ್ಧ ಚಿತ್ರವಾದಂತಹ ಅಮೃತ ವರ್ಷಿಣಿ ಚಿತ್ರದ ಹಾಡನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಈ ಗೀತೆಗೆ ಧ್ವನಿಯಾಗಿದ್ದಾರೆ ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ ಅವರು.

ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ. ನೀವು ಕೇಳ್ತಾ ಇದ್ರೆ ಎಫ್ಎಂ 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಪ್ರಸಾರವಾಗುತ್ತಿರುವಂತಹ ಮಿಕ್ಸ್ ಮೆಲೋಡಿ ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳನ್ನ ಸ್ಟುಡಿಯೋ ಸಮಯ 1:45 ಸೆಕೆಂಡ್ಗಳು. ಸ್ನೇಹಿತರೆ, ಇಂಪಾದ ಹಾಡುಗಳನ್ನು ಕೇಳ್ಕೊಂಡು ಬಂದ್ವಿ ಅಲ್ವಾ? ಖಂಡಿತ ಎಷ್ಟು ಚೆನ್ನಾಗಿತ್ತೆ. ಭಲೆ ಬಲೆ ಚಂದ್ರುಳ್ಳಿ ಚಂದ್ ಹುಡುಗಿ ನೀನು ಎಂಬ ಹಾಡು ಎಷ್ಟು ಚೆಂದಿತ್ತಲ್ವಾ? ಖಂಡಿತ ಅಲ್ವಾ. ಎಸ್ ಪಿ ಬಾಲಸುಬ್ರಹ್ಮಣ್ಯಮ್ಮನವರಲ್ಲಿ ನಿಜವಾಗ್ಲೂ ಒಂದು ಕಾಲದಲ್ಲಿ ನಿವೇದಿತಾ ಜೈನ್ ಅವರು ಆಗಿನ ಕಾಲದಲ್ಲಿ ಒಳ್ಳೆಯ ಒಂದು ಮುಗ್ಧ ನಟಿಯಾಗಿ ಆಗ ಕಾಲದಲ್ಲಿ ತಮ್ಮದೇ ಆದ ಛಾಪನ್ನ ಮೂಡಿಸಿದ್ರು ಅನ್ನೋದನ್ನ ಭಾವಿಸ್ತಾ ಇವತ್ತು ಭಗವತ್ ಸುಬ್ರಹ್ಮಣ್ಯ ಚಂದ್ರಶೇಖರ್ ಅವರ ಜನ್ಮದಿನವಾಗಿದೆ. ಇವರು ಪ್ರಸಿದ್ಧ ಭಾರತೀಯ ಕ್ರಿಕೆಟ್ ಆಟಗಾರರು, ಇತಿಹಾಸದ ಅತ್ಯಂತ ಪ್ರಸಿದ್ಧ ಹಾಗೂ ಲೆಜೆಂಡರಿ ಲೆಗ್ ಸ್ಪಿನ್ನರ್ ಅಂತಾನೆ ಇವರನ್ನ ಕರಿಬಹುದು. ಇವರು 1960 ಮತ್ತು 70ರ ದಶಕದಲ್ಲಿ ಭಾರತೀಯ ಕ್ರಿಕೆಟ್ ನಿಯಂತ್ರಿಸಿದ ಖ್ಯಾತ ಸ್ಪಿನ್ ಚತುಶ್ಚಯರಲ್ಲಿ ಇವರು ಸಹ ಒಬ್ಬರಾಗಿದ್ರು ಅನ್ನೋ ಭಾಗವಾಗಿದ್ರು ಅನ್ನೋದನ್ನ ನಾವು ಗಮನಿಸಬಹುದು. ಇವರು 1945 ರಂದು ಮೈಸೂರಿನಲ್ಲಿ ಜನಿಸ್ತಾರೆ. ಇವರಿಗೆ 7ನೇ ವಯಸ್ಸಿನಲ್ಲಿ ಪೋಲಿಯೋ ಅಟ್ಯಾಕ್ ಆಗುತ್ತೆ, ರೋಗ ತುತ್ತಾಗ್ತಾರೆ. ಇವರು ಬಲಗೈ ಸ್ವಾಧೀನ ಕಳ್ಕೊಂಡ್ರೂ ಸಹ ತಮ್ಮ ಬಲಹೀನತೆಯನ್ನು ತಮ್ಮ ಶಕ್ತಿಯನ್ನಾಗಿಸಿಕೊಂಡು ಚಂದ್ರಶೇಖರ್ ಅವರು ಬಲಗೈನಲ್ಲಿ ಅತ್ಯಂತ ವೇಗದ ಮತ್ತು ನಿಗೂಢ ಲೆಗ್ ಸ್ಪಿನ್ನರ್ ಬೌಲಿಂಗ್ ಮಾಡುವುದನ್ನ ಇವರು ರೂಢಿಸ್ಕೊಳ್ತಾರೆ. ನೋಡಿ, ಅಂಗವೈಕಲ್ಯವೇ ನಮಗೆ ಇದಾಗಬಾರ್ದು, ನ್ಯೂನತೆ ಆಗಬಾರ್ದು. ಆ ನ್ಯೂನತೆಯನ್ನೇ ನಾವು ಲಾಭ ಪಡ್ಕೊಳ್ಳೋದು ಹೇಗೆ ಅನ್ನೋದನ್ನ ಇಂಥ ಸಾಧಕರಿಂದ ನಾವು ತಿಳ್ಕೋಬಹುದು ಅನ್ನೋ ನಾವು ಗಮನಿಸ್ಬೇಕು. ಇವರು 1964 ರಿಂದ 1979 ರ ಅವಧಿಯಲ್ಲಿ ಭಾರತ ತಂಡದ ಪರವಾಗಿ ಪ್ರಮುಖ ಪಾತ್ರ ವಹಿಸ್ತಾರೆ ಕ್ರಿಕೆಟ್ ಆಟದಲ್ಲಿ. ಇವರ ಪ್ರಸಿದ್ಧ ಇವರು ಮಾಡಿದ ದಾಖಲೆ ಯಾವುದು ಅಂತಂದ್ರೆ, ಇತಿಹಾಸ ತಾವು ಗಳಿಸಿ ಈಗ ಒಟ್ಟು ರನ್ಗಳಿಗಿಂತ 167 ರನ್ಗಳು ಹೆಚ್ಚು ಗಳಿಸ್ಕೊಂಡಿದ್ರೆ, ಇವರು 242 ವಿಕೆಟ್ಗಳನ್ನು ಪಡೆದು ವಿಶ್ವದ ಪ್ರಸಿದ್ಧ ಆಟಗಾರರಲ್ಲಿ ವಿಕೆಟ್ ಪಡೆಯುವ ಆಟಗಾರರಲ್ಲಿ ಇವರು ಸಹ ಒಬ್ಬರಾಗಿದ್ದಾರೆ ಅಂತ ನಾವು ಭಾವಿಸ್ಬೋದು. ಇವರ ಶತಮಾನದ ಅತ್ಯುತ್ತಮ ಭಾರತೀಯ ಬೌಲಿಂಗ್ ಪ್ರದರ್ಶನ ಎಂಬ ಪ್ರಶಸ್ತಿ ಇವರು 2002ರಲ್ಲಿ ತಲುಪಿದೆ. ಹಾಗೆಯೇ ಪದ್ಮಶ್ರೀ ಪ್ರಶಸ್ತಿ ಭಾರತ ಸರ್ಕಾರವು 1972ರಲ್ಲಿ ಇವರಿಗೆ ನೀಡಿ ಗೌರವಿಸಿದೆ. ಅರ್ಜುನ್ ಪ್ರಶಸ್ತಿ ಇರ್ಬೋದು, ಜೀವಮಾನ ಸಾಧನೆಗೆ ಪ್ರಶಸ್ತಿ ಬಿಸಿಸಿಐಯಿಂದ ನೀಡುವ 2004ರಲ್ಲಿ ಸಿ ಕೆ ನಾಯ್ಡು ಜೀವಮಾನ ಸಾಧನೆ ಪ್ರಶಸ್ತಿ ಲಭಿಸಿದೆ ಅಂತಲೇ ನಾವು ಭಾವಿಸ್ಬೋದು. ಇದಾಗಿತ್ತು ಬಿ ಎಸ್ ಚಂದ್ರಶೇಖರ್ ಅವರ ಒಂದು ಪುಟ್ಟ ಪರಿಚಯ. ಬನ್ನಿ ಈಗ ಕಾರ್ಯಕ್ರಮದ ಕಡೆಯದ ಕಿರಣ ಮೊಹಮ್ಮದ್ ರಫಿಯವರ ದನಿಯಲ್ಲಿ ಆನ್ ಈವ್ನಿಂಗ್ ಇನ್ ಪ್ಯಾರಿಸ್ ಚಿತ್ರದ ಗೀತೆಯನ್ನು

ಕೇಳುಗರಿದಾಗಿತ್ತು ಇಂದಿನ ಮಿಕ್ಸ್ ಮೆಲೋಡಿ ಕಾರ್ಯಕ್ರಮ. ಮಿಕ್ಸ್ ಮೆಲೋಡಿ ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು. ಇದು ಆಕಾಶವಾಣಿಯ ಭದ್ರಾವತಿ ಶಿವಮೊಗ್ಗ. ಸ್ನೇಹಿತರೆ, ಬೆಳಗ್ಗೆ 10 ಗಂಟೆಗೆ ಹಾಡು ಮಾತಾಡು ಕಾರ್ಯಕ್ರಮದಲ್ಲಿ ಮಕ್ಕಳ ಕಲರವ, ಮಕ್ಕಳಿಗಾಗಿ ಮೀಸಲಾದ ಕಾರ್ಯಕ್ರಮ ಇದು. ಮಕ್ಕಳು ತಾವು ಕರೆ ಮಾಡುವುದರ ಮೂಲಕ ತಮ್ಮ ಪ್ರತಿಭೆ ವಿಚಾರಧಾರೆಗಳನ್ನು ನಮ್ಮೊಡನೆ ಹಂಚಿಕೊಳ್ಬೋದು. ಪ್ರತಿಭೆ ಅಂದರೆ ಏನು? ಶ್ಲೋಕ ಹೇಳೋದಿರ್ಬೋದು, ಹಾಡು ಹೇಳೋದಿರ್ಬೋದು, ಕಥೆ ಹೇಳೋದಿರ್ಬೋದು, ಅಥವಾ ಯಾವುದಾದ್ರೂ ಒಂದು ಪುಟ್ಟದಾಗಿ ಒಂದು ಪ್ರಬಂಧವನ್ನು ತಾವು ಮಂಡಿಸಬಹುದು. ಮಾತಾಡ್ತಾನೆ ತಮ್ಮ ಪರಿಸರದ ಬಗ್ಗೆ ಮಾತಾಡಬಹುದು. ಈ ತಮ್ಮದೇ ಆದ ಪ್ರತಿಭೆಗೆ ಅನಾವರಣ ಇದು ಸಾಕ್ಷಿಯಾಗಲಿದೆ. ಈ ಬೆಳಿಗ್ಗೆ 10 ಗಂಟೆಗೆ ಹಾಡು ಮಾತಾಡು ಕಾರ್ಯಕ್ರಮದಲ್ಲಿ ತಾವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆ ಹೀಗಿದೆ: 200704. ಭದ್ರಾವತಿಯಿಂದ ಹೊರಗಿನವರು ಕರೆ ಮಾಡಬೇಕಾದ್ರೆ ಬಳಸಬೇಕಾದ ಎಸ್ಟಿಡಿ ಕೋಡ್ ಸಂಖ್ಯೆ 08282. ಗಮನಿಸಿ, ಇದು ಮಕ್ಕಳಿಗಾಗಿ ಮೀಸಲಾದ ಕಾರ್ಯಕ್ರಮ. ನಮ್ಮ ಪುಟಾಣಿ ಮಕ್ಕಳು ಕರೆ ಮಾಡೋದ್ರ ಮೂಲಕ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಸ್ನೇಹಿತರಿಗೆ ಇಂಪಾದ ಭಾವಗೀತೆಗಳನ್ನು ಕೇಳುವ ಹೊತ್ತು ಆರಂಭಕ್ಕೆ ಕೇಳೋಣ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರ ಕವನವನ್ನು ಬಿ ಆರ್ ಛಾಯಾ ಅವರ ದನಿಯಲ್ಲಿ.

ಕೇಳಬರಿದಾಗಿತ್ತು ಈ ಹೊತ್ತಿನ ಭಾವಗೀತೆಗಳ ಕಾರ್ಯಕ್ರಮ. ಬೆಳಗಿನಿಂದ ಕಾರ್ಯಕ್ರಮಗಳನ್ನು ಕೇಳಿ ಸಂದೇಶಗಳನ್ನು ಕಳಿಸ್ಕೊಟ್ಟಿದ್ದೀನಿ. ಒಂದಿಷ್ಟೆಲ್ಲ ಸಂದೇಶಗಳನ್ನು ಓದುವ ಸಮಯ ಈಗ ಬಂದಿದೆ. ಆಕಾಶವಾಣಿ ಭದ್ರಾವತಿ ಭಾನುವಾರದ ಬೆಳಗಿನ ಶುಭೋದಯ ವಂದೇ ಮಾತರಂ ಎನ್ನೋಣ. ಇಂದಿನ ಕಾರ್ಯಕ್ರಮದ ಎಲ್ಲ ಸುಗಮವಾಗಲಿ ಸಾಗಲಿ ಆಶಿಸೋಣ. ಕೆರೆಬೀರ್ನಳ್ಳಿಯಿಂದ ಶ್ರೀಮತಿ ಮಂಜುಳಾಬಾಯಿ ಚಂದ್ರಹಾಸ್ ಕಡತೆ ಅವರು ಸಂದೇಶ ಕಳಿಸಿದ್ದಾರೆ. ಹಾಗೆಯೇ ಉಮೇಶ್ ಸಿರಿಗೆರೆ ಅವರು ಚಿತ್ರ ಸಂದೇಶ ಕಳಿಸಿದ್ದಾರೆ. ದಯಮಾಡಿ ಲಿಖಿತ ಸಂದೇಶವನ್ನು ಕಳಿಸ್ಕೊಡಿ. ಜೊತೆಗೆ ನಮ್ಮ ಬೋಪ್ಪ ವೆಂಕಟೇಶ್ ಅವರು ಬೋಧನ ಹೊಸಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ವಿಶ್ವ ಅಧಿಕ ರಕ್ತದ ಒತ್ತಡ ದಿನ ಸಂದರ್ಭದಲ್ಲಿ ಒಂದು ದೊಡ್ಡ ಕವಿತೆಯನ್ನು ರಚನೆ ಮಾಡಿದ್ದಾನೆ. ನಾನು ಎರಡು ಸಾಲನ್ನು ಓದ್ತೀನಿ. ದೇಹದ ದ್ರವ ಅಂಗಾಂಶ ಸಕಲ ಕಾರ್ಯಗಳಿಗೆ ಇಂಧನದಂತಿರುವ ಕೆಂಪು ರಕುತ ಸಮರ್ಪಕವಾದ ನೆತ್ತರಿನ ಕಾರ್ಯನಿರ್ವಹಣೆಯಿಂದ ಮಾನವನ ದೇಹ ಸಶಕ್ತ. ದೇಹದ ರಕ್ತನಾಳಗಳ ಸಮರ್ಪಕ ಕಾರ್ಯದ ಸದ್ಬಳಕೆ ಆರೋಗ್ಯಕರ ಬೆಳವಣಿಗೆಗೆ ಅಭಿಧಮಿನಿ ಅಪಧಮಿನಿ ರಕ್ತನಾಳಗಳ ಚಟುವಟಿಕೆ ಆಗಬೇಕು ದೇಹದೊಳಗೆ. ರಕ್ತದಲ್ಲಿ ಕೊಲೆಸ್ಟ್ರಾಲ್ ಶೇಖರಣೆ, ರಕ್ತದ ಏರುಪೇರಿನಿಂದ ರಕ್ತದ ಒತ್ತಡ, ನಿತ್ಯ ವ್ಯಾಯಾಮ, ನಡಿಗೆ, ಆಹಾರ ಸಮತೋಲನದ ಕ್ರಮಗಳ ಸಂಗಡವಾಗಿರಬೇಕು. ಬಿಪಿ ನಾರ್ಮಲ್ ಸಮತೋಲನದ ಸುಸ್ಥಿತಿ ಆರೋಗ್ಯದ ಪರಿಸ್ಥಿತಿಗೆ ನಿಯಂತ್ರಣ ಸೂಚನೆ. ಅತಿಯಾದ ಬಿಪಿಯು ಒತ್ತಡ ಅನಾರೋಗ್ಯದ ಮುನ್ಸೂಚನೆ ಪರಿಗಣನೆ. ನಿತ್ಯ ಮುಂಜಾನೆ ಸಂಧ್ಯಾಕಾಲದಲ್ಲಿ ನಡಿಗೆ ಮಾಡಿ ಬಿಪಿ ಸಮತೋಲನದಲ್ಲಿಡೋಣ. ನೆತ್ತರಿನ ನಿತ್ಯ ಪರೀಕ್ಷೆಯಿಂದ ಆರೋಗ್ಯಕ್ಕೆ ಕಾಳಜಿ ವಹಿಸಿ ಕೃತಾರ್ಥರಾಗೋಣ ಅಂತ ಹೇಳ್ತಾ ಇದ್ದಾರೆ ತಮ್ಮ ಕವಿತೆಯೊಳಗೆ. ಮುಂಜಾನೆ ಹಿತನುಡಿ ಹೊನ್ನೂರು ಆಲಿ ಹನುಮಂತಾಪುರ ಶುಭ ಮುಂಜಾನೆ ಅಂತ ಹೇಳಿದ್ದಾರೆ. ತಮಗೂ ಶುಭ ಮುಂಜಾನೆ. ಶುಭೋದಯ. ಆಕಾಶವಾಣಿ ದಿನ ಗೀತಾರಾಧನ ಕಾರ್ಯಕ್ರಮದಲ್ಲಿ ತಮಿಳುನಾಡಿನ ಕುಂಭಕೋಣಂನಲ್ಲಿರುವ ಕುಂಭೇಶ್ವರ ದೇವಾಲಯದ ಬಗ್ಗೆ ಮಾಹಿತಿ. ಕರ್ಜಿಗೆಯವರ ಕಥನಕದಲ್ಲಿ ತಮ್ಮ ತಂದೆ ತಾಯಿಯವರಿಗೆ ಹೇಗೆ ಪ್ರೀತಿ ತೋರಿಸಬೇಕೆಂಬ ಕತೆ ತುಂಬ ಅರ್ಥಪೂರ್ಣವಾಗಿತ್ತು, ಮನೋಜ್ಞವಾಗಿತ್ತು ಅಂತ ಹೇಳ್ತಾ ಇದ್ದಾರೆ ಪ್ರತಿಮಾ ನಾಯಕ್ ಅವರು ಶಿವಮೊಗ್ಗದಿಂದ. ಹಾಗೆ ಗೌರಮ್ಮ ಅವರು ಬೆಳಗಿನ ಶುಭೋದಯ ಅಂತ ಕಳಿಸ್ಕೊಟ್ಟಿದ್ದಾರೆ. ಜೊತೆಗೆ ಮಹೇಶ್ವರಿ ಕಾಗೇಹಳ್ಳ ಸಾಗರದಿಂದ ನಮಸ್ಕಾರ ಮಹೇಶ್ ಸರ್, ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಬೆಳಗಿನ ಕಾರ್ಯಕ್ರಮಗಳು ಕೇಳ್ತಾ ಇದ್ದೀವಿ, ಇಷ್ಟವಾಯಿತು ಅಂತ ಹೇಳ್ತಾ ಇದ್ದಾರೆ. ಶುಭ ಮುಂಜಾನೆ ಸರ್, ಇಂದು ಪ್ರಸಾರವಾದ ಹೈಪರ್ಟೆಕ್ಷನ್ ಡೇ ಪ್ರಯುಕ್ತ ವಿಶ್ವ ಮಿತ್ರ

0: ಅವರ ಮಾಹಿತಿ ಸಲಹೆಗಳು ಕೇಳಿದೆ, ಉಪಯುಕ್ತ ಮಾಹಿತಿಗಳು ಕೊಟ್ಟ ವೈದ್ಯರಿಗೆ ಮತ್ತು ಭದ್ರಾವತಿ ಆಕಾಶವಾಣಿಗೆ ಪ್ರಸಾರ ಮಾಡುತ್ತಿರುವ ನಿಮಗೂ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ ಸುದರ್ಶನ್ ಅವರು ಪೀಣ್ಯದಿಂದ. ರೂಪ ಹೆಚ್ ಕೆ ಎಸ್ ಆರ್ ಪಿ ಪೊಲೀಸ್ ಕ್ವಾರ್ಟರ್ಸ್ ಅಂದರೆ ಪೊಲೀಸ್ ಗೃಹ ಸಮುಚ್ಚಯವರು ಇಂದ ಡೈರಿ ವೃತ್ತದಿಂದ ಬೆಳಗಿನ ಶುಭೋದಯ ಸರ್. ಒತ್ತಡವನ್ನು ಕಡಿಮೆ ಮಾಡಲು ನಾವು ಸಂಗೀತ ಕೇಳುವುದು, ಒಳ್ಳೆಯ ಹವ್ಯಾಸಗಳನ್ನು ಬೆಳೆಸಿಕೊಳ್ಳುವುದು, ವಾಕ್ ಮತ್ತು ಯೋಗ ಧ್ಯಾನ ಪ್ರಾಣಾಯಾಮ ಮಾಡುವುದರಿಂದ ಮತ್ತು ರೇಡಿಯೋ ಕಾರ್ಯಕ್ರಮ ಕೇಳುವುದರಿಂದ ಒತ್ತಡ ಕಡಿಮೆ ಮಾಡುತ್ತದೆ ಮತ್ತು ಲ್ಯಾಂಡ್ ಫೋನ್ ಎಸ್ ಟಿ ಕ್ಯಾನ್ ಫೋನ್ನಿಂದ ಮಾಡ್ತಿದ್ದೆವು, ಅವಾಗಿನ ವಿಶ್ವಾಸ ಬಾಂಧವ್ಯ ಬೆಸೆವ ಈಗ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಒಳ್ಳೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ರೂಪ ಹೆಚ್ ಪೊಲೀಸ್ ಗೃಹ ಸಮುಚ್ಚಯ ಡೈರಿ ವೃತ್ತದಿಂದ. ವಿಶ್ವ ಅಧಿಕ ರಕ್ತದ ಒತ್ತಡದ ಬಗ್ಗೆ ಶಿವಮೊಗ್ಗದ ಪ್ರತಿಭೆ ಸಂದರ್ಶನ ಸಂತೋಷವಾಯಿತು. ದೂರವಾಣಿ ಸಂದರ್ಭದಲ್ಲಿ ನಮ್ಮ ಮನೆಯಲ್ಲಿ ಫೋನ್ ಇರಲಿಲ್ಲ, ಓನರ್ ಮನೆಗೆ ಫೋನ್ ಬಂದು ಅವರ ವಿಷಯ ತಿಳಿಸುವ ಸಮಯಕ್ಕೆ ತಾಯಿ ತೀರೇಕೊಂಡಿದ್ರು. ಈಗ ದೂರವಾಣಿ ಅವಶ್ಯಕತೆ ಗೊತ್ತಾಗಿದೆ. ಜ್ಯೋತಿ ಎಸ್ ರಾವ್ ಶಿವಮೊಗ್ಗದಿಂದ. ಹಂಪಣ್ಣ ನೇಮ್ದಿಯವರು, 25 ವರ್ಷದ ಹಿಂದೆ ಅಂಗಡಿಯಲ್ಲಿ ಲ್ಯಾಂಡ್ ಫೋನ್ ಇಟ್ಕೊಂಡಿದ್ದೆ. ಆಗ ಕೆಲವು ಜನರು ನಿಮಿಷದ ಲೆಕ್ಕದಲ್ಲಿ ಮಾತನಾಡಿ ನಿಮಿಷಕ್ಕೆ 2 ರೂಪಾಯಿ ಅಂತೆ ಹಣ ಪಡೆದುಕೊಳ್ಳುತ್ತಿದ್ದೆ. ನಂತರ ಕಾಯಿನ್ ಬೂತ್ ಬಂತು, ಕಾಯಿನ್ ಬೂತ್ ಇಟ್ಕೊಂಡಿದ್ದೆ. ಜನರು ಕಾಯಿನ್ ಹಾಕಿ ಮಾತನಾಡುತ್ತಿದ್ರು. ಇದು ಚಿಕ್ಕ ಮಕ್ಕಳಿಗೂ ಮಾತಾಡ್ತಿದ್ರು, ಅವ್ರ ನೆನಪನ್ನು ಹಂಚಿಕೊಂಡ್ರು. ಹಾಗೆಯೇ ಇಂದು ಚಿಕ್ಕ ಮಕ್ಕಳಿಗೂ ಸಹ ರಕ್ತದ ಒತ್ತಡ ಕಾಣಿಸಿಕೊಳ್ತಾ ಇದೆ. ಇಂದು ಮಕ್ಕಳ ಮಾನಸಿಕ ಒತ್ತಡಕ್ಕೆ ಒಳಗಾಗ್ತಿದ್ದಾರೆ, ಇದರಿಂದ ರಕ್ತದ ಒತ್ತಡ ಹೆಚ್ಚಾಗ್ತಿದೆ. ವೈದ್ಯರು ಹೇಳಿದಂತೆ ಜೀವನ ಕ್ರಮದಲ್ಲಿ ಬದಲಾವಣೆ, ಯೋಗ ಧ್ಯಾನ ಪ್ರಾಣಾಯಾಮ ಮಾಡುವುದರಿಂದ ಕಡಿಮೆ ಉಪ್ಪಿನ ಬಳಕೆ ಮಾನಸಿಕ ಒತ್ತಡ ಕಡಿಮೆ ಮಾಡಿಕೊಳ್ಳುವುದರ ರಕ್ತದ ಒತ್ತಡದಿಂದ ದೂರ ಇರಬಹುದು ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಒಳ್ಳೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಹಂಪಣ್ಣ ಅವರು ನ್ಯಾಮ್ತಿಯಿಂದ. ನಮಸ್ತೆ ಸರ್, ಶುಭ ಮುಂಜಾನೆ. ವಿಜಯಪುರ ನಗರದಿಂದ ರೇಖಾ. ನಿಲಯದಿಂದ ಬೆಳಗ್ಗೆ 9:05ಕ್ಕೆ ಪ್ರಸಾರವಾದ ಮಿಕ್ಸ್ ಮೆಲಡಿ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮುಡಿಬಂತು, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ನಮಸ್ತೆ ಮುಂಜಾನೆ, ಶುಭಾಶಯಗಳು. ಸುಮಧುರವಾದ ಮಾಹಿತಿ, ಹಾಡುಗಳು ತುಂಬ ಚೆನ್ನಾಗಿತ್ತು. ಶಿವಮೊಗ್ಗದ ಮೂಡಲ ವಿಠಲ್ಪುರ ಶ್ರೀಧರ್ ಪನ್ನಗ ಟಿ ಅನಂತಕುಮಾರ್ ಅವರಿಂದ. ಉಮಾದೇವಿ ಪಿ ಡಬ್ಲ್ಯೂ ಕಾಲೋನಿ ಇರೋ ಹಾಗೆಯೇ ಉಮಾದೇವಿಯವರು ಪಿ ಡಬ್ಲ್ಯೂ ಕಾಲೋನಿ ಬಿಯರ್ ಪ್ರಾಜೆಕ್ಟ್. ಗುಡ್ ಮಾರ್ನಿಂಗ್, ಮಿಕ್ಸ್ ಮೆಲಡಿ ತುಂಬ ಚೆನ್ನಾಗಿ ಮುಡಿ ಬಂತು, ಸಾಧಕರ ಪರಿಚಯದಲ್ಲಿ ಚೆನ್ನಾಗಿ ತಿಳಿಸ್ತಿರು ಕೊಟ್ರಿ, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಶಿವಮೊಗ್ಗದಿಂದ ರೋಟರಿ ವಿಜಯಕುಮಾರ್, ಬಿಂದು ವಿಜಯಕುಮಾರ್. ಶುಭೋದಯ ಸರ್, ಈ ಬೆಳಗಿನ ಚಿಂತನ ಗಾದೆಗಳು ಮಾಹಿತಿ ತುಂಬ ಚೆನ್ನಾಗಿತ್ತು. ಕರುಣಾಳ ಬಾ ಬಳಿಕೆ ಕತೆ ಕೇಳಿ ಕಣ್ಣೀರು ಬಂತು. ಹೆಲ್ತ್ ಇಂಟ್ಸ್ ಮಾಹಿತಿ ಸೂಪರ್ ಆಗಿತ್ತು. ಚಿತ್ರರೀತಿಗಳು ಸೂಪರ್ ಆಗಿ, ಭಾವಗೀತೆಗಳು ನಿರೂಪ ಚೆನ್ನಾಗಿತ್ತು. ಹಾಗೆಯೇ ಒಂದಕ್ಕಿಂತ ಪ್ರಸಾರವಾದ ಅರ್ಥಪೂರ್ಣವಾಗಿತ್ತು. ಈಗ ಹುಟ್ಟುಹಬ್ಬನ ಆಚರಿಸಿಕೊಳ್ಳುತ್ತಿರುವ ಎಲ್ಲರಿಗೂ ಶುಭಾಶಯಗಳು ಅಂತ ಹೇಳ್ತಾ ಇದ್ದಾರೆ. ಶಿವಮೊಗ್ಗದ ಕೃಷಿ ನಗರ ದೊಡ್ಡಮನೆ ಸವಿತಾ ಗಣೇಶ್, ಆಶಾ ವಿಜಯಕುಮಾರ್, ಡಾಕ್ಟರ್ ಪ್ರವೀಣ್ ಅವರು, ಅಧಿಕಾರ ಡಾಕ್ಟರ್ ಚಂದ್ರಕಾಂತ್ ಅವರ ಬಹಳ ಅರ್ಥಪೂರ್ಣವಾದ ಮಾಹಿತಿ ನೀಡಿದರು. ದೇವಸ್ಥಾನದ ಬಗ್ಗೆ ಮಾಹಿತಿ ಸೂಪರ್. ಇಂದು ಎಲ್ಲ ಕಾರ್ಯಕ್ರಮ ಆಲಿಸ್ತಾ ಇದ್ದೀವಿ, ವಿಭಿನ್ನವಾದ ಅರ್ಥಪೂರ್ಣ ಮೂಡಿ ಬರ್ತಿದೆ. ಭಕ್ತಿಗೀತೆಗಳು, ಭಾವಗೀತೆಗಳು, ಗುರುರಾಜ್ ಕಜೀವರ ಕಥನಕ ತುಂಬ ಚೆನ್ನಾಗಿತ್ತು. 7:45ಕ್ಕೆ ಪ್ರಸಾರಗೊಂಡ ಚಿತ್ರಗೀತೆಗಳು ಚೆನ್ನಾಗಿ ಅದ್ಭುತವಾಗಿ ಮೂಡಿ ಬಂತು. ಮಿಕ್ಸ್ ಮೆಲಡಿ ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು. ಹಾಗೆಯೇ 8:30ಕ್ಕೆ ಪ್ರಸಾರವಾದ ಡಾಕ್ಟರ್ ಕಿಶನ್ ವಿಶ್ವಾಮಿತ್ರ ಅವರೊಡನೆ ನಡೆಸಿದ ಸಂದರ್ಶನ ಸಹ ತುಂಬ ಅರ್ಥಪೂರ್ಣವಾಗಿತ್ತು ಅಂತ ಹೇಳಿದ್ದಾರೆ. ಭಾನುವಾರದ ಶುಭ ಮುಂಜಾನೆ ಸರ್, ಈ ಬೆಳಗ್ಗೆ ಕರ್ಜಿಗೀವರ ಕಥನದಲ್ಲಿ ಕರುಣಾಳ ಬೆಳಕು ತಂದೆ ತಾಯಿ ಯಾವ ರೀತಿಯಿಂದ ಗೌರವ ಕೊಡಬೇಕೆಂದು ಕತೆ ಚೆನ್ನಾಗಿತ್ತು. ಡಾಕ್ಟರ್ ಮಾಹಿತಿಗಳು, ದೂರ ಸಂಪರ್ಕ ಇಲಾಖೆ ಮಾಹಿತಿ, ಚಿತ್ರಗೀತೆಗಳು, ಭಾವಗೀತೆಗಳು ಪ್ರತಿದಿನ ಜೀವನೋತ್ಸವವನ್ನು ನಿಲ್ಲಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ವಿಶ್ವಾಸ ಅವರು ಸವಳಂಗದಿಂದ. ನ್ಯಾಮ್ತಿ ಗಾಂಧಿ ರಸ್ತೆಯಿಂದ ಡಾಕ್ಟರ್ ಗಾಣಗ್ರ ವಿಜಯಕುಮಾರ್ ಅವರು, ಶುಭ ಮುಂಜಾನೆ. ಇಂದು ಬೆಳಗ್ಗೆ ಚಿಂತನ ಗೀತಾರಾಧನೆ ಬಹಳ ವಿಶೇಷ ಮೂಡಿ ಬಂತು. ದೇವಸ್ಥಾನದ ಬಗ್ಗೆ ಮಾಹಿತಿ, ಗಾದೆಗಳ ಬಗ್ಗೆ ವಿವರಣೆ, ಜೊತೆಗೆ ಭಕ್ತಿಗೀತೆಗಳು, ಮುದ್ದಾದ ನಿರೂಪಣೆಯ ತೆರಿಗೆ ಸಾರಗೊಂಡ ಚಿತ್ರಗೀತೆಗಳು, ಹಾಗೆ ಆರೋಗ್ಯ ಮಾಹಿತಿ, ಡಾಕ್ಟರ್ ಚಂದ್ರಕಾಂತ್ ಅವರ ಅಧಿಕ ರಕ್ತ ಒತ್ತಡದ ಬಗ್ಗೆ ಮಾಹಿತಿ ಸಂತೋಷವಾಯಿತು. ಇಂತಹ ಕಾರ್ಯಕ್ರಮ ಅಗತ್ಯತೆ ಇದೆ. ಹಾಗೆ ಮಿಕ್ಸ್ ಮಾಡಿ ನಿವೇದಿತಾ ಜೈನ್ ಅವರ ಗೀತೆ ಕೇಳಿ ಮನಸ್ಸು ತಲ್ಲಣಗೊಂಡಿತು. ಒಳ್ಳೆಯ ನಟಿ ನಟಿಯರ ಜೀವನ ಇಂತಹ ದುರಂತಕ್ಕೆ ಕೊರೆಗೊಂಡಿತು. ಹಾಗೆ ಮಿಕ್ಸ್ ಮೆಲಡಿ ಪ್ರಸಾರಗೊಂಡ ಕನ್ನಡ ಮತ್ತು ಹಿಂದಿ ಚಿತ್ರಗಳು ತುಂಬ ಚೆನ್ನಾಗಿ ಮೂಡಿ ಬಂತು ಅಂತ ಹೇಳ್ತಾ ಇದ್ದಾರೆ. ನಾನು ಭಾಗ್ಯ ಸದಾಶಿವಂ ಕೇಶವಪುರ ಭದ್ರಾವತಿಯಿಂದ ಬೆಳಗಿನ ಶುಭೋದಯ. ಬೆಳಗಿನ ವಂದೇ ಮಾತರಂ ಪ್ರಾರಂಭವಾದ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬಂತು. ಹೈಪರ್ ಟೆನ್ಷನ್ ಬಗ್ಗೆ ಮಾಹಿತಿ ತುಂಬ ಚೆನ್ನಾಗಿತ್ತು. ಭಕ್ತಿಗೀತೆಗಳು, ಮಿಕ್ಸ್ ಮೆಲಡಿ ಹಾಡುಗಳು ತುಂಬ ಚೆನ್ನಾಗಿತ್ತು ಅಂತ ಅವರು ಹೇಳ್ತಾ ಇದ್ದಾರೆ. ಕೆಪಿ ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಭಟ್, ಗೌರಿ ಮಂಡಗದ್ದೆ, ಹೋಬಳಿ, ಶುಭ ಮುಂಜಾನೆ ಸರ್, ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ನಾಗಶಿ ಜಯಂತಿ ಗಣಪತಿ ನುಗ್ಗಿಗ್ರಾಮ ಬೀರ್ಕೊಡಿಗೆ ಕೊಪ್ಪ ತಾಲೂಕು ಚಿಕ್ಕಮಗಳೂರು ಜಿಲ್ಲೆಯಿಂದ ಆಕಾಶವಾಣಿ ಭದ್ರಾವತಿ ವಿಶ್ವದ ಅಧಿಕ ರಕ್ತದೊರದಿಂದ ಹಾರ್ದಿಕ ಶುಭಾಶಯಗಳು, ಬೆಳಗಿನ ಶುಭೋದಯ ಅಂತ ಹೇಳ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಸರ್, ಸಲ್ಮಾ ಟೀಚರ್, ವೈದ್ಯರ ಮಾಹಿತಿ ಚೆನ್ನಾಗಿತ್ತು, ಧನ್ಯವಾದಗಳು. ಒಂದು ಸರ್ ನಮಸ್ತೆ, ಇದು ಮಿಕ್ಸ್ ಮೆಲಡಿ ಕಾರ್ಯಕ್ರಮ ತುಂಬ ಸೊಗಸಾಗಿ ಮೂಡಿ ಬಂತು. ಮೋಹನ್ ಕುಮಾರ್ ಆಲ್ನಹಳ್ಳಿ ಮೈಸೂರಿನಿಂದ. ನಮಸ್ತೆ ಸರ್, ಬಸವೇಶ್ವರ ನಗರದಿಂದ ಜಯಶೀಲ. ಸದಾಶಿವ, ಬೆಳಗಿನ ಕಾರ್ಯಕ್ರಮಗಳಲ್ಲೂ ತುಂಬ ಸುಂದರವಾಗಿ ಮೂಡಿ ಬಂತು, ಭಾವಗೀತೆಗಳು ತುಂಬ ಉತ್ತಮವಾಗಿತ್ತು ಅಂತ ಅವರು ಹೇಳ್ತಾ ಇದ್ದಾರೆ. ಮುಂದುವರೆದಂತೆ ನಾಗಶಿ ಜಯಂತಿ ಗಣಪತಿ ನುಗ್ಗಿಗ್ರಾಮ ಬೇರ್ಕುಡಿಗೆ ಕೊಪ್ಪ ತಾಲೂಕು ಚಿಕ್ಕಮಗಳೂರು ಜಿಲ್ಲೆಯಿಂದ ಬೆಳಗಿನ ಶುಭೋದಯ ಸರ್. ಮುಂಜಾನೆ ಮಂಕದಮ್ಮಗ ಗೀತಾರಾಧನೆಯಲ್ಲಿ ಕುಂಭೇಶ್ವರ ದೇವಾಲಯ ಪರಿಚಯ ಕರುಣಾಳ ಬಾಬಳಿಗೆ ನೀಗಲಿ ಮಿಡಿತ ಆರೋಗ್ಯ ಸೂತ್ರ ಚಿಂತನೆ ಹಾಗೂ ಮಿಕ್ಸ್ ಮೆಲಡಿ ಹಾಡುಗಳು ತುಂಬಾ ಚೆನ್ನಾಗಿ ಮೂಡಿ ಬಂತು, ಧನ್ಯವಾದಗಳು ಅಂತ ಅವರು ಹೇಳ್ತಾ ಇದ್ದಾರೆ. ಬೇಚ ಆಂಜನೇಯ ಓಲ್ಟೌನ್ ಭದ್ರಾವತಿ ಹನುಮಂತನಗರ ಶಿವಮೊಗ್ಗದಿಂದ ಒಳ್ಳೆ ಕಾರ್ಯಕ್ರಮಗಳು ತುಂಬಾ ಚೆನ್ನಾಗಿ ಅರ್ಥಪೂರ್ಣ ಮೂಡಿ ಬಂತು, ಮಿಕ್ಸ್ ಮೆಲಡಿ ಕಾರ್ಯಕ್ರಮ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಭಾನುವಾರದ ಶುಭಾಶಯಗಳು ಸರ್. ವಸ್ಮನಿ ಭದ್ರಾವತಿ ಶೈಲಜಾ ಪರಶುರಾಮ್ ಕರುಣಾಳ ಬಾ ಬೆಳಕೆ ಚಿತ್ರಗೀತೆಗಳು ಹಾಡು ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬಂತು. ಫೋನ್ ಬಗ್ಗೆ ಹೇಳಿದ್ರೆ 30 ವರ್ಷದ ಹಿಂದೆ ನಾವು ಹಳ್ಳಿ ಮನೆ ಫೋನ್ ಮಾಡಬೇಕು ಅಂದ್ರೆ ಗೌಡ್ರ ಮನೆಯಲ್ಲಿ ಮತ್ತೆ ಸ್ವಲ್ಪ ಅನುಕೂಲಸ್ಥರ ಮನೆಯಲ್ಲಿ ಫೋನ್ ಮಾಡಬೇಕಿತ್ತು. ಆದ್ರೆ ಈಗ ಆ ಟೈಮ್ ಕೇಳಿದ್ರೆ ಅವ್ರು ಕರೆದು ಹೇಳ್ತಾ ಇದ್ರು, ಫೋನ್ ಬಂದ್ರೆ ಬನ್ನಿ ಮಾತಾಡ್ ಬನ್ನಿ ಅಂತ ಹೇಳ್ತಾ ಇದ್ರು. ಅವಾಗ ಆ ದಿನದ ಆತರ ಈಗ ಇಲ್ಲ, ಫೋನ್ ಯಾಕೆಂದ್ರೆ ಕೈಯಲ್ಲೇ ಇದೆ. ಹಾಗೇನೆ ನಾಗಶಿ ಜಯಂತಿ ಗಣಪತಿ ನುಗ್ಗಿಗ್ರಾಮ ಬೇರ್ಕೊಡಿಗೆ ಎಂದಿದೆ ಮಾಹಿತಿ. ಶಾಂತಾಚಾರ ಬಡಿಗೇರಿ ಕೊಕ್ಕನೂರು ಹರಿಹರ ತಾಲೂಕು ಮಾನೂರಿ ಸಿರಿ ಹರಿಯುವ ಭದ್ರೆಯ ತಡದ ಸವಿ ನುಡಿಯಂತೆ ನಿಮ್ಮ ದನಿ ಕೇಳುತ್ತಿದ್ದಂತೆ ಪ್ರತಿ ಮನೆಯ ಕಿವಿಯಂತೆ ಮಾತುಗಳು ಸವಿಯ ಬಾನೂಲಿಗೆ ತುಂಬುತ್ತ ಮನದ ಬೇಸರವ ಲಕ್ಷಣದಲ್ಲಿ ಮರೆಸುತ್ತ ಮನ ಬೆಳಗುವ ಭದ್ರಾವತಿ ರೇಡಿಯೋ ಜ್ಯೋತಿಯೇ ಧನ್ಯವಾದಗಳು. ವಿಶ್ವ ಅಧಿಕ ರಕ್ತ ಒತ್ತಡ ದಿನ ಹಾರ್ದಿಕ ಶುಭಾಶಯಗಳು. ಇಂದಿನ ಎಲ್ಲ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬಂತು, ಮಿಕ್ಸ್ ಮಾಡಿ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬಂತು, ಪ್ರಸಾರಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಯಾರು ಅಂದ್ರೆ ನಮ್ಮ ಹರಿಹರದಿಂದ ಶಾಂತಾಚಾರ ಬಡಿಗೇರವರು ಅನ್ನೋದನ್ನ ನಾವು ಗಮನಿಸಬೇಕಾಗತ್ತೆ. ಇದಾಗಿತ್ತು ಸ್ನೇಹಿತರೆ ನೀವು ಕಳಿಸಿದ ಎಲ್ಲ ಸಂದೇಶಗಳ ಒಂದು ಹೌದು. ಸ್ನೇಹಿತರೆ ಈಗ ನೀವು ಕೇಳ್ತಾ ಇದ್ರೆ FM 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಮತ್ತು ಮೀಡಿಯಂ ವೇವ್ 625 ಕಿಲೋಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನು ಸ್ಟುಡಿಯೋ ಸಮಯ 10:01. ಈಗ ಒಂದು ಜಾಹೀರಾತು. ಜಾಹೀರಾತಿನ ನಂತರ ಇಂದಿನ ವಿಶೇಷ ಮಕ್ಕಳ ಕಲರವ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಎಸ್ಎಸ್ಎಲ್ಸಿ ಮುಗಿಸಿ PUCUTಗೆ IIT ಹಾಗೂ ನೀಟ್ ಕೋಚಿಂಗ್ ಇರುವ ಕಾಲೇಜ್ಗಾಗಿ ಹುಡುಕಾಟ ನಡೆಸ್ತಾ ಇದ್ದೀರಾ? ಗೊಂದಲ ಬೇಡ. ಶಿವಮೊಗ್ಗದ ವೇದಿಕ್ ಎಕ್ಸ್ಪರ್ಟ್ PU ಕಾಲೇಜ್ನಲ್ಲಿ 100,000+ ಅಧಿಕ IITian ಹಾಗೂ ವೈದ್ಯರನ್ನ ಸೃಷ್ಟಿಸಿದ ರಾಜಸ್ಥಾನದ ಕೋಟಾದ ಸುಪ್ರಸಿದ್ಧ ಸಂಸ್ಥೆ ಬನ್ಸಲ್ ಕ್ಲಾಸಸ್ ಈಗ ವೇದಿಕ್ ಎಕ್ಸ್ಪರ್ಟ್ PU ಕಾಲೇಜಿನ ಅಕಾಡೆಮಿಕ್ ಪಾರ್ಟ್ನರ್ ಆಗಿ ರಾಷ್ಟಮಟ್ಟದ ಕಲಿಕೆಯನ್ನ ನೀಡ್ತಾ ಇದೆ. ಅಡ್ಮಿಷನ್ ಪ್ರಾರಂಭ ಆಗಿದೆ. ತಕ್ಷಣವೇ ಸಂಪರ್ಕಿಸಿ ವೇದಿಕ್ ಎಕ್ಸ್ಪರ್ಟ್ PU ಕಾಲೇಜ್ ವಾಸವಿ ಶಿಕ್ಷಣ ಸಂಸ್ಥೆ ಆವರಣ ಕೋಟೆ ರಸ್ತೆ ಶಿವಮೊಗ್ಗ. ದೂರವಾಣಿ ಸಂಖ್ಯೆ 9036054071 ಅಥವಾ 9036054072.

0: ಸಮಯ ಆಗ್ತಾ ಇದೆ 10:26. ನೀವು ಕೇಳ್ತಾ ಇದ್ದಾರೆ ಎಫ್ಎಂ 103.5 ಮೆಗಾಹೆರ್ಟ್ಸ್ ಹಾಗೂ 101.4 ಮೆಗಾಹೆರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನ ಸ್ನೇಹಿತರೀಗ ಪುಟ್ಪುಟಾಣಿ ಮಕ್ಕಳಿಗಾಗಿ ಕಾರ್ಯಕ್ರಮ ಮೀಸಲು ಮಕ್ಕಳ ಕಲರವ. ಮಕ್ಕಳಿರ್ಬೇಕಂದ್ರೆ ಮನಲಿ ಮಕ್ಕಳ ಗದ್ದಲ, ರಜೆ ಬೇರೆ ಬಂದಿದೆ. ರಜೆಯಲ್ಲಿ ಎಲ್ಲ ಮಕ್ಕಳು ಮನೆಯಲ್ಲಿ ಸೇರ್ಕೊಂಡಿರ್ತೀರಿ, ಮನೆಯ ಒಂದು ವಾತಾವರಣ ಈಗ ಕಲರವ ಅಂತ ಇರುತ್ತೆ. ಅಜ್ಜನ ಮನೆಗೆ ಹೋಗಿರ್ತೀರಿ, ಹಾಗೆಯೇ ಅಲ್ಲಲ್ಲಿ ಏನು ಟ್ರಾವೆಲ್ ಮಾಡ್ತಾ ಇರ್ತೀರಿ, ಪ್ರವಾಸಕ್ಕೆ ಹೋಗಿರ್ತೀರಿ. ಈ ಸಂದರ್ಭದಲ್ಲಿ ನಿಮ್ಮ ಪ್ರತಿಭೆಗೋಸ್ಕರ ಈ ಕಾರ್ಯಕ್ರಮ ಮೀಸಲು ಮಕ್ಕಳ ಕಲರವ. ಮಕ್ಕಳು ಪುಟಾಣಿ ಮಕ್ಕಳು ಕರೆ ಮಾಡೋದ್ರ ಮೂಲಕ ಈ ಕಾರ್ಯಕ್ರಮದಲ್ಲಿ ತಮ್ಮ ವಿಚಾರಧಾರೆಗಳನ್ನು ಹಂಚಿಕೊಳ್ಬೋದು. ಕಾರ್ಯಕ್ರಮದಲ್ಲಿ ತಾವು ಶ್ಲೋಕನೋ ಹಾಡೋ ಕಥೆಯೋ ಅಥವಾ ಒಂದು ಸಣ್ಣದಾಗಿ ಒಂದು ಭಾಷಣನೋ, ನಾನು ಇಂಥ ಇರು ಅಮ್ಮನ ಬಗ್ಗೆ ಮಾತಾಡ್ತೀನಿ ಇರ್ಬೋದು, ಅಪ್ಪನ ಬಗ್ಗೆ ಮಾತಾಡ, ಪರಿಸರದ ಬಗ್ಗೆ ಮಾತಾಡ್ತೀನಿ ಇರ್ಬೋದು, ತಾವು ಕರೆ ಮಾಡೋದ್ರ ಮೂಲಕ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು. ನಮ್ಮ ದೂರವಾಣಿ ಸಂಖ್ಯೆ ಹೀಗಿದೆ, 200074. ಹಾಗೆಯೇ ಭದ್ರಾವತಿಯಿಂದ ಹೊರಗಿನವರು ಕರೆ ಮಾಡಬೇಕಾದ್ರೆ ಬಳಸಬೇಕಾದ ಎಷ್ಟಿ ಕೋಡ್ ಸಂಖ್ಯೆ 08282 ಸಂಖ್ಯೆಗೆ ಕರೆ ಮಾಡೋದ್ರ ಮೂಲಕ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪುಟಾಣಿ ಮಕ್ಕಳೇ ಅಂತ ಹೇಳ್ತಾ ಖಂಡಿತ ಭಾಗವಹಿಸ್ತಿರಲ್ವಾ? ಏಕೆಂದರೆ ಈ ಕಾರ್ಯಕ್ರಮ ನಿಮಗಾಗಿ ಮೀಸಲು, ಮಕ್ಕಳಿಗೋಸ್ಕರ ಮೀಸಲಾಗಿರುವ ಕಾರ್ಯಕ್ರಮ ಇದು. ಆಗ ಹೇಳ್ತಿದ್ದ ತಕ್ಷಣನೇ ನಮ್ಮ ಪುಟಾಣಿ, ಆರು ಪುಟಾಣಿ ಕರೆ ಮಾಡಿದಾರೆ ನೋಡೋಣ, ಮಾತಾಡಿಸೋಣ ಪುಟಾಣಿಗಳ ಮಕ್ಕಳ ಕಲರವ ಕಾರ್ಯಕ್ರಮದಲ್ಲಿ ಅಂತ ಈಗ ಆರಂಭ ಮಾಡ್ತಾ ಇದ್ದೀವಿ. ಹಲೋ ನಮಸ್ತೆ. ಹಲೋ ಹಲೋ, ಎಲ್ಲಿಂದ ಕರೆ ಮಾಡ್ತಾ ಇರೋದು ಪುಟಾಣಿ? ಮೋಹಿತ್ ನಿದಿಗೆಯಿಂದ. ಏನ್ ಓದ್ತಾ ಇದೀಯ ಪುಟಾಣಿ?
1: 7th standard.
0: ತಿಂಡಿ ಆಯ್ತಾ? ಯಾವ ಶಾಲೆ? ಜ್ಞಾನಜ್ಯೋತಿ ವಿದ್ಯಾಸಂಸ್ಥೆ. ಈಗೇನ್ ಹೇಳ್ತೀಯ? ಹಾಡು ಹಾಡ್ತೀಯೋ ಕತೆ ಹೇಳ್ತೀಯೋ? ಆಯ್ತು ಪುಟ್ಟ ಹಾಡು.

0: ಧನ್ಯವಾದಗಳು ಪುಟ್ಟ, ಚಂದ ಹಾಡ್ದೆ. ಈಗ ರಜಾ ಎಲ್ಲ ಏನ್ ಮಾಡ್ತಾ ಇದೀಯಾ? ಅಜ್ಜಿ ಮನೆಗೆ ಹೋಗಿ ಬಂದ್ಯಾ? ಹೌದಾ, ಯಾಕೆ ಬೇರೆ ಏನು ಬೇರೆ ಆಕ್ಟಿವಿಟೀಸ್ ಅಲ್ಲಿ ಭಾಗವಹಿಸ್ಲಿಲ್ವಾ? ಸಮ್ಮರ್ ಕ್ಯಾಂಪು ಇತ್ಯಾದಿ ಇದರಲ್ಲಿ ಏನ್ ಕಲ್ತೆ ಸಮ್ಮರ್ ಕ್ಯಾಂಪಲ್ಲಿ? ಕ್ರಾಫ್ಟ್ ಡ್ಯಾನ್ಸ್ ಎಲ್ಲ ಕಲ್ತಿಯಾ? ಯಾವ ತರ ಡ್ಯಾನ್ಸ್, ಕ್ಲಾಸಿಕ ಅಥವಾ ಬೇರೆ ತರನ ಮಾಮೂಲಿನ? ಎಲ್ಲಿ ಹಮ್ಮಿಕೊಂಡಿದ್ರು, ಎಲ್ಲಿ ಇತ್ತದು ಸಮ್ಮರ್ ಕ್ಯಾಂಪು? ನಿಮ್ ಸ್ಕೂಲಲ್ಲೇ ಮಾಡಿದ್ರಾ? ಓಕೆ ಓಕೆ, ಅಂತೂ ರಜಾವನ್ನ ಸದುಪಯೋಗ ಪಡಿಸ್ಕೊಂಡೆ. ಯಾವಾಗ ಶಾಲೆ ಶುರು? 27 ಹಾಗಾದ್ರೆ ಈಗ 7-8 ಅಥವಾ 6-7? ಓಹ್ ಓಕೆ ಓಕೆ ಓಕೆ ಪುಟಾಣಿ, ಚೆನ್ನಾಗಿ ಮತ್ತಷ್ಟು ಚೆನ್ನಾಗಿ ಓದು ಆಯ್ತಾ? ಥ್ಯಾಂಕ್ ಯು ಪುಟಾಣಿ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಸ್ನೇಹಿತರೆ ನೋಡಿ, ಸಮ್ಮರ್ ಕ್ಯಾಂಪ್ ಬಹಳ ಮುಖ್ಯ ಕಣ್ರಿ. ಅದೆಲ್ಲ ನಮ್ಮ ಆಕ್ಟಿವಿಟೀಸ್ ನಮ್ಮನ್ನ ಮಕ್ಕಳನ್ನ ಐಡ್ಲಾಗಿ ಕೂರೋದನ್ನ ಬಿಡಿಸಿ ಅವರಿಗೆ ಕಲೆ ಕಡೆಗೆ ಹೆಚ್ಚು ಒಂದು ಒತ್ತನ್ನು ಕೊಡೋದಾಗಿದೆ ಈ ಕ್ಯಾಂಪ್ ಅಂತ ನಾವು ಭಾವಿಸ್ಬೋದು. ನಮಸ್ತೆ.
1: ಹಲೋ,
0: ನಮಸ್ತೆ. ಹೆಸರೇನು ಪುಟಾಣಿ, ಎಲ್ಲಿಂದ ಕರೆ ಮಾಡ್ತಾ ಇದೀಯಾ? ಲಿಖಿತ್ ಅಂತನಾ? ಏನ್ ಓದ್ತಾ ಇದೀಯ ಪುಟಾಣಿ ನೀನು? ಫೋರ್ತ್ ಪಾಸ್ ಆಗಿ ಫಿಫ್ತ್. ಯಾವ ಶಾಲೆ? ತಿಂಡಿ ತಿಂದ್ಯಾ? ಅಮ್ಮ ಏನ್ ಮಾಡಿದ್ರು ತಿಂಡಿ ಇವತ್ತು? ಚಪಾತಿ. ಚಟ್ನಿನ ಪಲ್ಯನ? ಪಲ್ಯನಾ? ಓಕೆ ಓಕೆ ಪುಟಾಣಿ, ಹಾಗಾದ್ರೆ ಈಗ ಹಾಡ್ ಹಾಡ್ತೀಯೋ, ಕತೆ ಹೇಳ್ತೀಯೋ ಅಥವಾ ಶ್ಲೋಕ ಹೇಳ್ತೀಯೋ? ಓಕೆ ಪುಟಾಣಿ ಹಾಡು.
1: ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆನ

ಪ್ರೇಮದಿಂದಲೇ ಸಲಹು ಮಾತೆ ನೀಡು ಸನ್ಮತಿ ಸೌಖ್ಯದಾತೆ ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ ಅಂಧಕಾರವ ಓಡಿಸು ಜ್ಞಾನ ಜ್ಯೋತಿಯ ಬೆಳಗಿಸು ಅಂಧಕಾರವ ಓಡಿಸು ಜ್ಞಾನ ಜ್ಯೋತಿಯ ಬೆಳಗಿಸು ಹೃದಯ ಮಂದಿರದಲ್ಲಿ ನೆಲೆಸು ಚಿಂತೆಯಾಲಿಸು ಶಾಂತಿಯ ಉಳಿಸು ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ ನಿನ್ನ ಮಡಿಲಿನ ಮಕ್ಕಳಮ್ಮ ವಿಲ ನಂಬಿದ ಕಂದರಮ್ಮ

0: ಸುದೀನ್ ಒಳ್ಳೆ ಮಾತುಗಳಾಡಿಸು, ಒಳ್ಳೆ ಕೆಲಸವ ಮಾಡಿಸು, ಒಳ್ಳೆ ಮಾತುಗಳಾಡಿಸು, ಒಳ್ಳೆ ಕೆಲಸವ ಮಾಡಿಸು, ಒಳ್ಳೆ ದಾರಿಯಲೆಮ್ಮ ನಡೆಸು, ವಿದ್ಯೆಯ ಕಲಿಸು, ಆಸೆ ಪೂರೈಸು. ತಾಯಿ ಶಾರದೆ ಲೋಕ ಪೂಜಿತೆ, ಜ್ಞಾನದಾಸೆ ನಮೋಸ್ತುತೆ, ಪ್ರೇಮದಿಂದಲೇ ಸಲಹು ಮಾತೆ, ನೀಡು ಸಮ್ಮತಿ ಸೌಖ್ಯದಾತೆ. ತಾಯಿ ಶಾರದೆ ಲೋಕ ಪೂಜಿತೆ, ಜ್ಞಾನದಾತೆ ನಮೋಸ್ತುತೆ, ಜ್ಞಾನದಾತೆ ನಮೋಸ್ತುತೆ, ಜ್ಞಾನದಾತೆ ನಮೋಸ್ತುತೆ.
1: ತುಂಬಾ ಚಂದ ಹಾಡ್ದೆ ಪುಟಾಣಿ, ಚಂದ ಇತ್ತು. ಈ ಹಾಡು ಯಾವ ಸಿನಿಮಾದಲ್ಲಿದೆ ನೆನಪಿದೆಯಾ? ಈ ಹಾಡಲ್ಲಿ ಒಬ್ಬರು ಪ್ರಸಿದ್ಧ ನಟ ನಟನೆ ಮಾಡಿದ್ದಾರೆ, ಗೊತ್ತಾ ಯಾರು ಅಂತ? ಈ ಸಿನಿಮಾದಲ್ಲಿ ಅಲ್ಲ

0: ಹಲೋ
1: ಹಲೋ,
0: ಎಲ್ಲಿಂದ ಪುಟಾಣಿ ಮಾರ್ ಕರೆ ಮಾಡಿರೋದು? ಕುಸುಮ ಅಂತನಾ? ಏನ್ ಓದ್ತಾ ಇದೀಯ ಪುಟಾಣಿ ನೀನು? ನಾಲ್ಕ ಪಾಸ ಆಗೈದ. ಯಾವ ಶಾಲೆ?
1: ವಿವೇಕಾನಂದ
0: ವಿದ್ಯಾಸಂಸ್ಥೆನಾ? ಓಕೆ ಓಕೆ ಓಕೆ. ಈಗ ಏನ್ ಹಾಡ್ತೀಯ, ಕತೆ ಹೇಳ್ತೀಯೋ ನಮ್ಗೆ?
1: ಪದ್ಯ.
0: ಆಯ್ತು, ಹಾಡು ಹಾಡು.
1: ಕಬ್ಬಿನ ಕುಟುತ್ತ ಹಾರಯ್ಯ ಮಾಡುತ್ತ ಮುದದಿಂದ ಕೊಡುವೆನು ರೈತನಿಗೆ, ಬೆಳೆಯಾಲು ಬೆಳೆಯಾಲು ನೆರವಾನು ನೀಡುವೆ ಜನರನ್ನು ಸಲಹುವ ದಾತನಿಗೆ, ಜನರನ್ನು ಸಲಹುವ ದಾತನಿಗೆ. ಕಾಡನ್ನು ಸೇರುತ್ತ ಒಣ ಮರ ಹುಡುಕುತ್ತ ನೇಗಿಲ ಅಳತೆಗೆ ಕೊಯ್ಯುವೆನು, ಉತ್ತಮ ಹಲವನ್ನು ಮಾಡುತ್ತ ನುಗವನ್ನು ಕೆತ್ತನೆಯೊಂದಿಗೆ ನೀಡುವೆನು, ಕೆತ್ತನೆಯೊಂದಿಗೆ ನೀಡುವೆನು. ಬಟ್ಟೆಯ ಗಂಟನ್ನು ಒಟ್ಟಿಗೆ ಸೇರಿಸಿ ಕತ್ತೆಯ ಬೆನ್ನಲ್ಲಿ ಇರಿಸುವೆನು, ಅರಿಯುವ ನೀರನ್ನು ಕಲುಷಿತಗೊಳಿಸುವ ಒಗೆಯುವನೆಲ್ಲರ ವಸನವನು, ಒಗೆಯುವನೆಲ್ಲರ ವಸನವನು. ಕಡಲಲ್ಲಿ ಬಲೆಯನ್ನು ಬೀಸದ ಮೀನನ್ನು ಸಡಗರದಿಂದಲೇ ಹಿಡಿಯುವೆನು, ಸಂತೆಗೆ ಸಾಗಿಸಿ ಮಾರಲು ಕುಳಿತರೆ ಸಂಜೆಯ ಹಣವನ್ನು ಎಣಿಸುವೆನು, ಸಂಜೆಯ ಹಣವನ್ನು ಎಣಿಸುವೆನು. ಹೊಸ ಹೊಸ ಬಗೆಯಲ್ಲಿ ಉಡುಗೆಯ ಒಳಿತ ಮೈಯನ್ನು ಮನವನ್ನು ಬೆಳಗಿಸುವೆ, ಅಪ್ಪನ ಅಮ್ಮನ ಮಕ್ಕಳ ಬಳಗದ ಮೆಚ್ಚುಗೆಗೊಳಿಸಲು ತವಕಿಸುವೆ, ಮೆಚ್ಚುಗೆಗೊಳಿಸಲು ತವಕಿಸುವೆ. ಈ ಪದ್ಯವನ್ನು ಬರೆದವರು ವಿ.ಬಿ. ಕುಳಮರುವ.
0: ತುಂಬಾ ಚಂದ ಹಾಡ್ದೆ ಅಲ್ವಾ? ತಿಂಡಿ ಆಯ್ತಾ? ಈಗ ರಜಾ ಅಲ್ಲ, ಏನ್ ಮಾಡ್ತಿದ್ಯಾ? ರಜಾ ಅಲ್ವಾ ಪುಟ, ಏನ್ ಮಾಡ್ತಿದ್ಯಾ? ಈಗ ರಜಾ ಅಲ್ವಾ ಪುಟಾಣಿ, ಮನ್ಲಿ ಏನ್ ಮಾಡ್ತಿದ್ಯಾ ಅಂತಂದೆ. ಹಲೋ, ಹಲೋ, ಕೇಳಿಸ್ತಿಲ್ವಾ ಈಗ? ಹಲೋ, ಈಗ ರಜೆ ಅಲ್ವಾ, ಏನ್ ಮಾಡ್ತಾ ಇದೀಯ ಮನೇಲಿ? ಹಿಂದೆ ಬರ್ಕೊಳ್ಳೋದು ಓದ್ಕೊಳ್ಳೋದಾ? ಶಾಲೆಯಲ್ಲಿ ಸಮ್ಮರ್ ಕ್ಯಾಂಪ್ ಏನು ಮಾಡಿರ್ಲಿಲ್ಲ? ಹೌದಾ? ಓಕೆ ಓಕೆ ಪುಟಾಣಿ, ಚಂದ ಹಾಡ್ದೆ, ಧನ್ಯವಾದಗಳು. ತಿಂಡಿ ಆಯ್ತಲ್ಲ? ಓಕೆ ಪುಟಾಣಿ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಎಷ್ಟು ಚಂದವಾಗಿ ಪದ್ಯವನ್ನ ಹಾಡ್ತು ನೋಡಿ ಪುಟಾಣಿ. ಕತ್ಕೆ ಕಂಡ್ರೆ ಹೇಳಿದು ಮಕ್ಕಳಾಗ್ಬಿಡಬೇಕು ಅಂತ ಹೇಳಿ ಹಂಸಲೇಖ ಅವರಪ್ಪ ಒಂದು ಸಾಹಿತ್ಯ. ಆಗುಬಿಡುನು ಆಗುಬಿಡುನಿ ಮಗು ಆಗು ಅನ್ನೋದು ಸತ್ಯ ಅಂತ ಹೇಳ್ಬೋದು. ಹಲೋ, ನಮಸ್ತೆ. ಹಲೋ, ಎಲ್ಲಿಂದ ಕರೆ ಮಾಡ್ತಾ ಇರೋದು ಪುಟಾಣಿ? ಏನ್ ಓದ್ತಾ ಇದೀಯಾ ನೀನು ಈಗ? ನರ್ಸರಿನಾ? ತಿಂಡಿ ಆಯ್ತಾ? ಏನ್ ತಿಂಡಿ ಮಾಡಿದ್ರು ಅಮ್ಮ? ಮೂರು ತಿಂಡಿ ಮಾಡಿದ್ರ? ಏನೇನ್ ಮಾಡಿದ್ರು? ಹೌದಾ? ಏನ್ ನೀನ್ ಏನ್ ತಿಂದೆ? ಗಂಜಿ ಕುಡಿದ್ಯಾ, ಅವಲಕ್ಕಿ ತಿಂದ್ಯಾ, ಹಲಸಿನ ಹಣ್ಣಿನ ಇಡ್ಲಿ ತಿಂದ್ಯಾ? ಹೌದಾ? ತಿನ್ನೋದಲ್ವ ಪುಟಾಣಿ? ಹೌದಾ? ಸರಿ, ಈಗ ಹಾಡ್ತೀಯಾ ಅಥವಾ ಕತೆ ಹೇಳ್ತೀಯಾ? ಆಯ್ತು ಪುಟಾಣಿ, ಹಾಡು.
1: ಈ ಬಾಳು, ಈ ಹೂ, ಈ ಹಕ್ಕಿ, ಈ ಚುಕ್ಕಿ, ಕೊಲಿಷ ಕೂಗಿಲು ಹರುಷ ಉಕ್ಕಿ, ಯಾರು ಇತ್ತರು ಇದನ್ನು ಹೀಗೆ ನೀ ರುಟಿ ಮೊದಲು ತಿಳಿಯದೆ ಬಾನು ಒಂದೊಂದು ಹೂವಿಗು ಒಂದೊಂದು ಬಣ್ಣ, ಒಂದೊಂದು ತೀವಕು ಒಂದೊಂದು ತೀರಬಹುದು ಮುಖಿನಲ್ಲಿ ಎಲ್ಲರಿಗೂ ಅನ್ನ ಯಾವುದು ಮುಖಿನಲ್ಲಿ ಎಲ್ಲರಿಗೂ ಅನ್ನ ಇಟ್ಟ ಕರುಣೆಯ ಮೂಲ ಮನಸ್ಸಿರುವುದು ತನ್ನ ಮನಸ್ಸಿಹದು ನನ್ನ.
0: ತುಂಬಾ ಚಂದ ಹಾಡಿದೆ ಪುಟಾಣಿ, ನೀ ಹೆಸರೇ ಹೇಳಲಿಲ್ಲ ನನಗೆ. ಶ್ರೀನಿಕಾ ಅಂತನಾ? ಓಕೆ ಪುಟಾಣಿ, ಚಂದ ಹಾಡಿದೆ ಅಲ್ಲ. ಈಗ ರಜೆ ಎಲ್ಲ ಮನೇಲಿ ಆಟ ಆಡ್ತಿದ್ಯಾ? ಊರಿಗೆ ಅಜ್ಜಿ ಊರಿಗೆ ಹೋಗಿದ್ಯಾ? ಊರಿಗೆ ಹೋಗಿದ್ದೆ. ಹೋಗಿಲ್ವಾ? ಓಕೆ ಪುಟಾಣಿ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ, ಧನ್ಯವಾದ. ಓಕೆ ಪುಟಾಣಿ. ಸ್ನೇಹಿತರೆ, ಮಕ್ಕಳ ಮುದ್ದು ಮುದ್ದಾದ ಮಾತು ಎಷ್ಟು ಚಂದ ಅಲ್ವಾ? ಆ ಮಕ್ಕಳ ಮಾತು ಕೇಳ್ತಾ ಇದ್ರೆ ಮನಸ್ಸಿನ ಅನೇಕ ಬಾಧೆಗಳು, ನೋವು, ಸಂಕಟಗಳೆಲ್ಲವೂ ಮಾಯವಾಗ್ತವಂತೆ. ಅದಕ್ಕೆ ನನಗೆ ನೆನಪು ಪದೇ ಪದೇ, ಯಾಕೆಂದರೆ ನಾವು ಮಕ್ಕಳಲ್ಲಿ ಆ ಮುಗ್ಧ ಭಾವ, ಮಕ್ಕಳಲ್ಲಿ ಆ ಮುಗ್ಧತೆ ಚಿಂತನೆಗಳು ನಮಗೆ ಗೋಚರವಾಗೋದು ಬಹಳ ಮುಖ್ಯ ಅಂತ ಭಾವಿಸ್ಬೋದು. ಖಂಡಿತ ಸ್ನೇಹಿತರೆ, ತಾವು ಸಹ ಈ ಮಕ್ಕಳ ನಮ್ಮೆಲ್ಲ ಪುಟಾಣಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು. ತಾವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆ ಹೀಗಿದೆ, 200704. ಭದ್ರಾವತಿಯಿಂದ ಹೊರಗಿನವರು ಕರೆ ಮಾಡಬೇಕಾದ್ರೆ ಬಳಸಬೇಕಾದ STD ಕೋಡ್ ಸಂಖ್ಯೆ 082882. ಪುಟಾಣಿಗಳೇ ಕರೆ ಮಾಡ್ತಿರಲ್ವಾ? ಕರೆ ಮಾಡ್ತಾ ಮಾಡ್ತಾನೆ ತಮ್ಮ ಅಭಿರುಚಿಗಳನ್ನು, ತಮ್ಮ ಆಸಕ್ತಿಗಳನ್ನು ಹಾಡನ್ನ ಜೊತೆಗೆ ಹಾಡುವುದ್ರ ಮೂಲಕ ತಮ್ಮ ವಿಚಾರಧಾರೆಗಳನ್ನು ಹಂಚಿಕೊಳ್ಬೋದು ಅಂತ ಹೇಳ್ತಾ ಬನ್ನಿ, ಈಗ ಒಂದು ಇಂಪಾದ ಹಾಡನ್ನು ಕೇಳ್ಕೊಂಡು ಬರೋಣ. ಚಿತ್ರ ಚಿನ್ನಾರಿ ಮುತ್ತ, ಅಜ್ಜಿ ನಾವಿರುವಾಗ ನಿನಗೇನು ಚಿಂತೆ. ಖಂಡಿತ ಅಲ್ವಾ ಅಜ್ಜಿ, ಏನೇನು ಹಂಗಂತಿದಂಗೆ ಒಂದು ಕರೆ ಬಂದ್ಬಿಡ್ತು ಕಣ್ರಿ. ಹಾಡ ಆಮೇಲೆ ಹಾಕೋಣ. ಹಲೋ ನಮಸ್ತೆ.
2: ಹಲೋ ಸರ್, ನಮಸ್ತೆ.
0: ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಿರೋದು?
2: ನಾವು ಇಲ್ಲಿ ಭದ್ರಾವತಿಯಿಂದ ಸರ್ ಕರೆ ಮಾಡ್ತಿರೋದು.
0: ಯಾರು ಮಗು?
2: ಅಮ್ಮ.
0: ಕೊಡಿ ಕೊಡಿ. ಹಲೋ ಪುಟಾಣಿ, ನಿನ್ ಹೆಸರೇನಪ್ಪ? ಅಕ್ಷರನ? ಹಲೋ, ಏನ್ ಓದ್ತಾ ಇದೀಯ ಪುಟಾಣಿ? ಅಲ್ಲಪ್ಪ, ಓದ್ತಾ ಇರೋದು ಏನ್ ಓದ್ತಾ ಇದೀಯಾ? ಫಸ್ಟ್ ಸ್ಟ್ಯಾಂಡರ್ಡ್. ಈ ಫಸ್ಟ್ ಸ್ಟ್ಯಾಂಡರ್ಡ್? ತಿಂಡಿ ಆಯ್ತಾ? ಏನ್ ತಿಂಡಿ ತಿಂದೆ? ಹಲೋ, ರೊಟ್ಟಿ ತಿಂದ್ಯಾ? ಓಕೆ ಪುಟಾಣಿ, ಈಗ ಹಾಡ್ತೀಯೋ ಅಥವಾ ಕತೆ ಹೇಳ್ತೀಯೋ? ಹಾಡಪ್ಪ, ಹಾಡು ಹಾಡು.
1: ಬಲಂಬಿ ನಂಬಿ ತಾವು ಜಂಗತು ಆನೆ ಕಂದ ಮಡ್ಡ ಮಡ್ಡ ಮಣ್ಣಿನ ಅರ್ಧ ಮಡ್ಡ ಮಲ್ವಂ ಶುಕಾಂಡು ನೋತು ಶಿವಂ ಶಿವಂ ಸಂಭ್ರಮ ನಿಜ್ಜರಿ ವಿಲೋಲ ವೀಚಿ ಒಲ್ಲವಿ ರಾಜಮಾನ ಮದ್ದರಿ ಗದ್ದ ಗದ್ದ ಗದ್ದ ಗದ್ದ ಲಾಲು ಪಾವಚರಿ ಕಿಶನ ಚಂದ ಶೇಖರೇಕ ಪ್ರತಿ ಪ್ರದಕ್ಷಿಣ ಮಮ.
0: ಚಂದ ಹಾಡ್ದೆ ಶ್ಲೋಕವನ್ನ ಅಲ್ವಾ?
1: ರಾವಣ ಹೇಳಿದ್ದು.
0: ಹೌದಾ? ಶಿವನಿಗೆ ಹೇಳಿದ್ದ. ಓಕೆ ಪುಟಾಣಿ, ಚಂದ ಹಾಡ್ದೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಥ್ಯಾಂಕ್ ಯು. ನೋಡಿ ಎಷ್ಟು ಚಂದವಾಗಿ ಪುಟಾಣಿಗಳು ಅದಕ್ಕೆ ಹೇಳ್ತಾ ಇರೋದು ಪದೇ ಪದೇ, ಮಕ್ಕಳ ಮಾತು ಕಥೆ ಕೇಳ್ತಾ ಇದ್ರೆ ಯಾವುದೋ ಒಂದು ಲೋಕಕ್ಕೆ ಕರ್ಕೊಂಡು

ಹೋಗುತ್ತೆ ಅನ್ನೋದಕ್ಕೆ ಇದು ಸಾಕ್ಷಿಯಾಗಿ ನಿಂತಿದೆ ಅಂತ ನಾವು ಭಾವಿಸ್ಬೋದು. ನಾವು ಮಕ್ಕಳಿದ್ದಾಗ ಕಲಿಯುವ ಸಂಸ್ಕಾರಗಳು ಬಹಳ ಮುಖ್ಯ. ಅದಕ್ಕೆ ನಮ್ಮಲ್ಲಿ ತುಂಬ ಮಕ್ಕಳಲ್ಲಿ ತುಂಬ ಯೋಚನೆ ಇರ್ತದೆ. ತುಂಬ ಮಕ್ಕಳಂತೂ ಪ್ರಬುದ್ಧರಾಗಿ ಯೋಚನೆ ಮಾಡಿಬಿಡ್ತಾರೆ. ಅವರು ಹೆಂಗಿದೆ ಅಂತಂದರೆ ಅವರ ಏನು ಹೇಳ್ತ ನಾಲೆಡ್ಜ್ ಇರುತ್ತಲ್ಲ, ಅದಂತೂ ನಮ್ಮ ದೊಡ್ಡರಿಗೆ ಆಶ್ಚರ್ಯ ಆಗಿಬಿಡುತ್ತೆ. ಎಷ್ಟು ಮಕ್ಕಳು ಮಾತಾಡಬೇಕಾದ್ರೆ ಅವರು ಯೋಚನೆ ಮಾಡಿ ಮಾತಾಡೋದಿರ್ಬೋದು, ಅಥವಾ ಕೆಲವು ಸತಿ ಮಕ್ಕಳು ಹೇಗೆ ಮಾತಾಡ್ತಾರೆ ಅಂದರೆ ಈ ಗಂಟೆ ಒಡೆದಂತೆ ಅಂತ ಹೇಳ್ತೀವಿ ನಾವು, ಗಂಟೆ ಶಬ್ದ ಮಾಡದಂತೆ ಕೆಲವು ಸತಿ ಮಾತಾಡ್ತಾರೆ ಮಕ್ಕಳು. ಆ ಮಕ್ಕಳ ಒಂದು ಬೆಳವಣಿಗೆನೇ ಹಾಗೆ ಇರುತ್ತೆ, ಮತ್ತು ಅವರ ಚಿಂತನೆಗಳು ಹಾಗಿರ್ತದೆ ಅನ್ನುವಂಥದ್ದನ್ನು ನಾವು ಗಮನಿಸಬಹುದು ಅಂತ ಹೇಳ್ತಾ ಸ್ನೇಹಿತರೆ ಬನ್ನಿ ಈಗ ಒಂದು ಕನ್ನಡದ ಇಂಪಾದ ಹಾಡನ್ನು ಕೇಳ್ಕೊಂಡು ಬರೋಣ. ನಾನಾಗಲೇ ಹೇಳಿದೆ ಚಿನ್ನಾರಿ ಮತ್ತು ಚಿತ್ರದ ಈ ಒಂದು ಗೀತೆಯನ್ನು ಈಗ ಕೇಳ್ಕೊಂಡು ಬರೋಣ.

0: ಕೆಳಗಡೆ ಚಿನ್ನಾರಿ ಮೊತ್ತದ ಈ ಚಿತ್ರದ ಗೀತೆಯನ್ನು ಕೇಳ್ಕೊಂಡು ಬಂದ್ವಿ ಅಲ್ವಾ, ಎಷ್ಟು ಚೆನ್ನಾಗಿತ್ತು. ಅಜ್ಜಿ ನಾವಿರುವಾಗ ನಿನಗೇನು ಚಿಂತೆ ಅನ್ನೋದು ಖಂಡಿತ ಮಕ್ಕಳ ಜೊತೆ, ಅಜ್ಜಿ ಜೊತೆ ಮಕ್ಕಳು ಕತೆ ಹೇಳ್ತಾ ಅವರು ಕಾಲವನ್ನು ಕಳೀತಾ ಪುಟ್ಟದಾಗಿ ಕೇಳೋದಿದೆಯಲ್ಲ, ಬಹಳ ಚಂದವಾಗಿದೆ. ಮೊದಲು ಕರೆ ಬರ್ತಾ ಇದೆ, ನೋಡೋಣ, ಬನ್ನಿ ಕರೆಯನ್ನ ಸ್ವೀಕರಿಸೋಣ. ಹಲೋ ನಮಸ್ತೆ. ಹಲೋ
1: ಹಲೋ ನಮಸ್ತೆ.
0: ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇರೋದು? ಹುದಿಗೆರೆಯಿಂದ. ತಮ್ಮ ಹೆಸರೇನು? ಶಬ್ನಮ್ಮ. ಏನ್ ಓದ್ತಾ ಇದೀಯ ಪುಟಾಣಿ? ಅಲ್ಲ, ಏನ್ ಓದ್ತಾ ಇದೀಯಾ? ಏನ್ ಶಾಲೆ? ಏನ್ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್? ಏನ್ ಫಸ್ಟ್ ಸ್ಟ್ಯಾಂಡರ್ಡ್ ಆಯ್ತು, ಸೆಕೆಂಡ್ ಸ್ಟ್ಯಾಂಡರ್ಡ್ ಈಗ? ಹೌದಾ, ತಿಂಡಿ ಆಯ್ತಾ? ಏನ್ ಮಾಡಿದ್ರು ಅಮ್ಮ ತಿಂಡಿ ಇವತ್ತು? ಪಲಾವಾ? ಈಗ ಹಾಡು ಹೇಳ್ತೀಯೋ ಅಥವಾ ಕತೆ ಹೇಳ್ತೀಯೋ? ಪದ್ಯ. ಓಕೆ ಓಕೆ, ಹಾಡು ಹಾಡು.
1: ಮೊಲದ ಮರಿ ಮೊಲದ ಮರಿ ಆಡಬಾರೆ, ಚುಪ್ಪಕ್ಕೆ ಚುಪ್ಪಕ್ಕೆ ಚುಪ್ಪಕ್ಕೆ ಚುಪ್ಪಕ್ಕೆ ನೆಗೆದು ಬಾರೆ, ಪೊದರ ನಿಂದ ಪೊದರ ಬಳಿಗೆ ನಿನ್ನ ಆಟ, ಗಿಡದ ಚಿಗುರು ನಿತ್ಯ ನಿನಗೆ ಸೊಗಸಿ ನೋಟ, ಗಿಡ್ಡ ಬಾಲ ದೊಡ್ಡ ಕಿವಿಯು ನಿನಗೆ ಚಂದ, ಎದ್ದು ಬಳಿ ಬೆಳಗ್ಗೆ ಬಂದ ನಿನ್ನ ಆಟ. ಮುದ್ದು ಮುದ್ದು ಮಾತುಗಳನ್ನು ಕಲಿಸುವೆ, ಮುದ್ದು ಮಾಡಿ ಪ್ರೀತಿಯಿಂದ ಇರುವೆ.
0: ಹೌದಾ, ಚಂದ ಹಾಡಿದೆ. ಯಾರು ಬರ್ದಿದ್ದೀ ಪದ್ಯ?
1: ಕವಿ.
0: ಕವಿನ. ರಜದಲ್ಲಿ ಏನ್ ಮಾಡ್ದೆ ಇವತ್ತು? ಹೌದಾ, ರಜದಲ್ಲಿ ಏನ್ ಮಾಡ್ದೆ? ರಜಾ ಇತ್ತಲ್ಲ ಈಗ, ಶಾಲೆ ರಜಾ ಇತ್ತಲ್ಲ, ಶಾಲೆ ರಜಾ ಇತ್ತಲ್ಲಪ್ಪ. ಆಮೇಲೆ ಊರಿಗೆ ಹೋಗಿರ್ಲಿಲ್ಲ, ಊರಿಗೆ ಹೋಗಿರ್ಲಿಲ್ಲ ಅಜ್ಜಿ ಮನೆಗೆ. ಊರಿಗೆ ಹೋಗಿ ಬಂದ್ಯಾ? ಓಕೆ. ಹೌದಾ, ಯಾವತ್ತು ಶಾಲೆ ಆರಂಭ? ಜೂನ್ ಒಂದಕ್ಕ. ಅಲ್ಲಿವರೆಗೂ ರಜಾ ಕೋಳಿ ಮಜಾ. ಓಕೆ ಓಕೆ, ಥ್ಯಾಂಕ್ ಯು ಪುಟಾಣಿ, ಕರೆ ಮಾಡಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು ಸ್ನೇಹಿತರೆ. ನೋಡಿ ಎಷ್ಟು ಚಂದವಾಗಿ ಪದ್ಯವನ್ನು ಹೇಳ್ತು ಪುಟಾಣಿ, ಎಷ್ಟು ಚಂದವಾಗಿ. ತುಂಬ ಮಕ್ಕಳು ಪ್ರತಿಭೆ ಅನ್ನೋದು ಬಹಳ ಮುಖ್ಯ. ತಮ್ಮ ಪುಟಾಣಿಗಳೇ ತಾವು ಸಹ ನಮ್ಮ ದೂರವಾಣಿ ಸಂಖ್ಯೆಯಾದ 200704 ಹಾಗೆಯೇ ಭದ್ರಾವತಿಯಿಂದ ಹೊರಗಿನವರು ಕರೆ ಮಾಡಬೇಕಾದ್ರೆ ಬಳಸಬೇಕಾದ ಎಚ್ಚರಿ ಕೋಡ್ ಸಂಖ್ಯೆ 082882 ಬಳಸಿ ತಮ್ಮ ಮಕ್ಕಳ ಪುಟಾಣಿಗಳ ಪ್ರತಿಭೆಯ ಅನಾವರಣ. ಇದು ಮಕ್ಕಳ ಕಲರವ ಕಾರ್ಯಕ್ರಮ, ಇದು ನಿಮಗಾಗಿ ಮೀಸಲು ಅಂತ ಹೇಳ್ತಾ ಬನ್ನಿ. ಈಗ ಮತ್ತೊಂದು ಇಂಪಾದ ಹಾಡನ್ನು ಕೇಳ್ಕೊಂಡು ಬರೋಣ.

Bye.

0: ನಮ್ಮ ಅಕ್ಕನಿಗೆ ಈ ಹೊತ್ತೆ ನಿಶ್ಚಿತಾರ್ಥ.
1: ಆಸೆ ಇಲ್ಲದ ಮದುವೆಯಿಂದ ಬಾಳು ಅನರ್ಥ.
0: ನಮ್ಮ ಅಕ್ಕನಿಗೆ ಈ ಹೊತ್ತೆ.

ಮಕ್ಕಳ ಭಾಗ್ಯ ಚಿತ್ರದ ಹಾಡನ್ನು ಕೇಳ್ತಾ ಇದ್ದೀರಾ. ಗೀತೆಗೆ ಧನಿಯಾಗಿದ್ದಾರೆ ಎಲ್ ಆರ್ ಅಂಜಲಿಯವರು. ಸಾಹಿತ್ಯ ಗೀತಪ್ರಿಯ ಅವರದು, ಸಂಗೀತ ವಿಜಯ ಭಾಸ್ಕರ್ ಅವರದು. ಪುಟಾಣಿ ಮಕ್ಕಳೇ, ತಾವು ಈ ಕಲರವ ಕಾರ್ಯಕ್ರಮದಲ್ಲಿ ಕರೆ ಮಾಡೋದ್ರ ಮುಖಾಂತರ ಭಾಗವಹಿಸ್ಬೋದು. ನಮ್ಮ ದೂರವಾಣಿ ಸಂಖ್ಯೆ ಹೀಗಿದೆ, 200704. ಭದ್ರಾವತಿಯಿಂದ ಹೊರಗಿನವರು ಕರೆ ಮಾಡಬೇಕಾದ್ರೆ ಬಳಸಬೇಕಾದ ಎಷ್ಟಿ ಕೋಡ್ ಸಂಖ್ಯೆ 08282. ಗಮನಿಸಿ, ಮಕ್ಕಳ ಕಲರವ ಕಾರ್ಯಕ್ರಮ ಇದು ನಿಮಗಾಗಿ. ಪುಟಾಣಿ ಮಕ್ಕಳಿಗಾಗಿ ಮೀಸಲು ಕಥೆ, ಹಾಡು, ಪದ್ಯ,

ಶ್ಲೋಕ ಅಥವಾ ಯಾವುದಾದ್ರೂ ಒಂದು ಪುಟ್ಟದಾಗಿ ಭಾಷಣ ಕರೆ ಮಾಡೋದ್ರ ಮುಖಾಂತರ ನೀವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಮಕ್ಕಳ ಪ್ರತಿಭೆಗಾಗಿ ಅನಾವರಣ ಮಾಡುವ ಈ ಕಾರ್ಯಕ್ರಮವಾಗಿದೆ ಅಂತ ಹೇಳ್ತಾ ಬನ್ನಿ ಈಗ ಈ ಹಾಡನ್ನ ಕೇಳ್ಕೊಂಡು ಬರೋಣ. ಕರೆ ಮಾಡ್ತಿರಲ್ವ ಪುಟಾಣಿಗಳ.

0: ಹಲೋ ನಮಸ್ತೆ.
1: ಹಲೋ
0: ಹಲೋ
1: ಸರ್, ನಾನು ಚಂದ್ರಿಕಾ.
0: ಹೇಳಿ
1: ಸರ್. ಅದು ಟ್ರೈ ಮಾಡ್ತಾ ಇದಾರೆ ಮಕ್ಕಳು, ಅದ್ ನಂಬರ್ ತಪ್ಪಿದೆ ಸೇಮ್ ನಂಬರ್ ಕನೆಕ್ಟ್ ಆಗ್ತಾ ಇಲ್ಲ ಅಂತಿದ್ರ, ಅದಕ್ಕೆ ಒಂದ್ಸಲ ಕ್ರಾಸ್ ಚೆಕ್ ಏನಾದ್ರು ಮಾಡ್ಕೊಂಡು.
0: 200704
1: 200704
0: 704
1: ಹೊರಗಡೆಯಿಂದ ಎಷ್ಟು ಅಡಿ ಮಾಡೋರು ಸರ್?
0: 08282
1: 08282
0: ಭದ್ರಾವತಿ. ಅದೇ ಅದೇ ಭದ್ರಾವತಿ ಎಷ್ಟಡಿ ಕೋಡ್ ಸಂಖ್ಯೆ ಇದು?
1: ಓಕೆ ಸರ್, ಈಗ ಮತ್ತೆ ಕೊಡ್ತೀನಿ ಸರ್ ನಂಬರ್ ಅವರಿಗೆ.
0: ಓಕೆ ಓಕೆ ಓಕೆ ಆಯ್ತು.
1: ಥ್ಯಾಂಕ್ ಯು ಸರ್. ಓಕೆ ಸರ್, ಥ್ಯಾಂಕ್ ಯು.

0: ನೀವು ಕೇಳ್ತಾ ಇದ್ದೀರಿ ಎಫ್ಎಂ 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಮತ್ತು ಮೀಡಿಯಂ 675 ಕಿಲೋಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಪ್ರಸಾರವಾಗುತ್ತಿರುವ ಹಾಡು ಮಾತಾಡು ಮಕ್ಕಳ ಕಲರವ ಚಿತ್ರದ ಮಕ್ಕಳ ಕಲರವ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಾ. ಇವತ್ತು ಭಾನುವಾರದ ವಿಶೇಷತೆ, ಪುಟಾಣಿ ಮಕ್ಕಳೆಲ್ಲ ಮನೆಯಲ್ಲಿರ್ತಾರೆ. ಪುಟಾಣಿಗಳಿಗೆ ಕರೆ ಮಾಡಬೇಕಾದ್ರೆ ಬಳಸಬೇಕಾದ ದೂರವಾಣಿ ಸಂಖ್ಯೆ ಹೇಗಿದೆ? ಮೊದಲಿಗೆ ನೀವು ಭದ್ರಾವತಿಯಿಂದ ಹೊರಗಿನವರು ಬಳಸಬೇಕಾದ್ರೆ ಕರೆ ಮಾಡಬೇಕಾದ್ರೆ ಬಳಸಬೇಕಾದ ಎಸ್ ಟಿ ಡಿ ಕೋಡ್ ಸಂಖ್ಯೆ 08282 08282. ನಮ್ಮ ದೂರವಾಣಿ ಸಂಖ್ಯೆ 200704. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 08282 08282 00704 00704. ಹಲೋ ಹಲೋ ಹಲೋ ಹಲೋ
1: ಹಲೋ
0: ಹಲೋ, ಎಲ್ಲಿಂದ ಕರೆ ಮಾಡ್ತಿರೋದು? ಗೋಪಾಲ್. ಹಲೋ, ಕೇಳಿಸ್ತಾ ಇಲ್ಲ. ಹಾ, ಇದು ಪುಟಾಣಿ ಮಕ್ಕಳಿಗಾಗಿ ಕಾರ್ಯಕ್ರಮ. ನಿಮ್ಮ ಮನೆಯಲ್ಲಿ ಪುಟಾಣಿ ಇದ್ದಾರಾ? ಹಲೋ, ಕೇಳಿಸ್ತಾ ಇಲ್ಲ ನಂಗೆ ವಾಯ್ಸು. ಅದು ನಿಮ್ಮ ಕೋರಿಕೆ ಚಿತ್ರಗೀತೆಗಳು, ಇದು ಕೋರಿಕೆ ಚಿತ್ರಗೀತೆಗಳಲ್ಲ, ಇದು ಮಕ್ಕಳಿಗಾಗಿ, ಮಕ್ಕಳ ಪ್ರತಿಭೆ. ಯಾರು, ನಿಮ್ಮನೆ ಮಗು ಇದೆಯಾ? ಓಕೆ ಓಕೆ, ಅದು ಕೋರಿಕೆ ಚಿತ್ರಗೀತೆಯಲ್ಲಿ ಪ್ರಸಾರ ಮಾಡ್ತೀವಿ. ಇದು ಮಕ್ಕಳ ಪ್ರತಿಭೆಗೋಸ್ಕರ. ಅವರು ಪುಟಾಣಿ ಹಾಡೋದಾದ್ರೆ ಹಾಡ್ಲಿ, ಕತೆ ಹೇಳೋದಾದ್ರೆ ಹೇಳಿ. ಓಕೆ ಓಕೆ. ಪುಟಾಣಿ ಮಕ್ಕಳೇ, ತಾವು ಕರೆ ಮಾಡಿದ್ರ ಮುಖಾಂತರ ಈ ಒಂದು ಹಾಡನ್ನ ಅಥವಾ ಹಾಡು ಹಾಡ್ಬೋದು ಅಥವಾ ಕತೆಯನ್ನ ಹೇಳ್ಬೋದು. ಆಯ್ತಾ, ಕರೆ ಮಾಡ್ತಿರಲ್ವಾ? ನಮ್ಮ ದೂರವಾಣಿ ಸಂಖ್ಯೆ ಹೇಗಿದೆ? 200704. ಮತ್ತೊಮ್ಮೆ ಹಲೋ, ನಮಸ್ತೆ. ಹಲೋ.

0: ಹಲೋ
1: ಹಲೋ,
0: ಕೇಳಿಸ್ತಾ ಇದೆಯಾ?
1: ಸರ್ ಕೇಳಿಸ್ತಿದೆ.
0: ಹಾ ಹಾ, ಇಲ್ಲಿ ಪುಟಾಣಿ ಇದಾರ ನಿಮ್ಮ ಮನೇಲಿ?
1: ಇಲ್ಲ ಸರ್, ಅವ್ರ ಮನೇಲಿ ಇದಾರೆ.
0: ಹ್ಮ್ ಹ್ಮ್,
1: ನಾವಿಲ್ಲ ಭದ್ರಾವತಿಯಿಂದ ಹೊರಗಡೆ ಹೋಗ್ತಿದ್ವಿ, ಅದಕ್ಕೆ ಕಾಲ್ ಮಾಡಿದ್ವಿ.
0: ಹ್ಮ್, ಓಕೆ ಓಕೆ, ಇದು ಮಕ್ಕಳಿಗಾಗಿ ಕಾರ್ಯಕ್ರಮ, ಮಕ್ಕಳ ಕಲರವ ಅಂತ ಹೇಳಿ. ಹಾ, ಮಕ್ಕಳು ಹಾಡು ಕಥೆ ಅದು ಹೇಳೋದು ಮಕ್ಕಳು ಪುಟಾಣಿಗಳು, ಅವ್ರಿಗೋಸ್ಕರ ಇದು ಮೀಸಲು.
1: ಹಲೋ
0: ಹಲೋ ಹಲೋ, ತಾವೆಲ್ಲಿಂದ ಕರೆ ಮಾಡ್ತಿರೋದು? ತಮ್ಮ ಮನೇಲಿ
1: ಮಕ್ಕಳಿದಾರಾ?
0: ಮಕ್ಕಳೀಗ ಹಾಡ್ತಾರ ಕತೆ ಹೇಳ್ತಾರ ಈಗ ನಮ್ ಜೊತೆಗೆ? ಓಕೆ ಓಕೆ, ಥ್ಯಾಂಕ್ಸ್ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಪುಟಾಣಿ ಮಕ್ಕಳ ತಾವು ಕರೆ ಮಾಡುದು, ನೀವೇ ಕರೆ ಮಾಡಿ ಹಾಡು ಕಥೆ ಮತ್ತು ಪದ್ಯವನ್ನು ಹೇಳಬಹುದು, ಅಥವಾ ಪುಟ್ಟದಾಗಿ ಭಾಷಣವನ್ನು ಮಾಡಬಹುದು, ಅಥವಾ ಒಂದು ಸ್ಪೀಚ್ ಮಾಡಬಹುದು. ಒಂದು ವಿಷಯದ ಬಗ್ಗೆ ಮಾತಾಡ್ತೀವಿ, ಒಂದು ನಿಮಿಷ ಆದರೂ ತೊಂದರೆ ಇಲ್ಲ. ಇದು ಮಕ್ಕಳಿಗಾಗಿ ಮೀಸಲಾದ ಕಾರ್ಯಕ್ರಮ. ದಯಮಾಡಿ ಪೋಷಕರೇ ಮಕ್ಕಳೇ ಕರೆ ಮಾಡಲಿ, ಅಥವಾ ತಾವು ಮಕ್ಕಳೇ ಕರೆ ಮಾಡಿ ಮಾತಾಡಿಸಿ. ಇದು ಮಕ್ಕಳಿಗಾಗಿ ಮೀಸಲಾದ ಕಾರ್ಯಕ್ರಮ, ಮಕ್ಕಳ ಕಲರವ ಅಲ್ವಾ? ಹಲೋ ಹಲೋ, ಸ್ನೇಹಿತರೆ, ತಾವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆ 200074. ಭದ್ರಾವತಿಯಿಂದ ಹೊರಗಿನವರು ಕರೆ ಮಾಡಬೇಕಾದ್ರೆ ಬಳಸಬೇಕಾದ STD ಕೋಡ್ ಸಂಖ್ಯೆ 08282 ಆಗಿದೆ. ಹಲೋ
2: ಹಲೋ
0: ಹಲೋ, ಎಲ್ಲಿಂದ ಕರೆ ಮಾಡ್ತಾ ಇರೋದು ಪುಟಾಣಿ? ಕುಡ್ಲೂರಿಂದ. ಹೆಸರೇನು ಪುಟಾಣಿ ತಮ್ದು? ಗಾನವಿನಾ? ಏನ್ ಓದ್ತಾ ಇದೆಯಾ ಪುಟಾಣಿ? ಸಿಕ್ಸ್ ಸ್ಟ್ಯಾಂಡರ್ಡ್. ಯಾವ ಶಾಲೆ? ಹೌದಾ, ತಿಂಡಿ ಆಯ್ತಾ? ಈಗ ರಜೆ ಅಲ್ಲ, ಏನ್ ಮಾಡ್ತಿದ್ಯಾ ಮನ್ಲಿ? ಆಟ ಆಡೋದಾ? ಹೌದಾ, ಅಜ್ಜಿ ಮನೆಗೆ ಹೋಗಿರ್ಲಿಲ್ಲ? ಹೌದಾ, ಈಗ ನನಗೆ ಹೋಗಿ ಬಂದ್ರ. ಈಗ ಏನ್ ಹೇಳ್ತೀಯ ನನಗೆ? ಹಾಡು ಹಾಡ್ತೀಯೋ ಕತೆ ಹೇಳ್ತೀಯೋ? ಆಯ್ತು ಪುಟಾಣಿ ಹೇಳು, ಕತೆ ಕೇಳೋಣ.
2: ನಾನು ಹೇಳ್ತೀನಿ, ಅದು ಅಬ್ದುಲ್ ಕಲಾಂ ಕತೆ. ಅವನು ಸೈಂಟಿಸ್ಟ್ ಆಗ್ಬೇಕು ಅಂತ ಇರ್ತಾನ ಹುಡುಗ. ಅವಾಗ ಅವನು ದೊಡ್ಡ ಸೈಂಟಿಸ್ಟ್ ಆದಾಗ ಅವನ ದಿವಸ ಆಸ್ಪತ್ರೆಗೆ ವಿಸಿಟ್ ಮಾಡ್ತಾನೆ. ಆಗ ಅದು ಕಾಲು ಮುರ್ಕೊಂಡಿರೋ ಆಸ್ಪತ್ರೆ. ಹಾಗಾಗಿ ಡಾಕ್ಟರ್ ಹೇಳ್ತಾರೆ ಅಂದ್ರೆ ನಮ್ಮ ಆಸ್ಪತ್ರೆ

0: ಅಗ್ನಿಯ ರೆಕ್ಕೆಗಳು.
1: ಅಗ್ನಿ ರೇಖೆಗಳು ಅಂತನಾ? ಅದು ಅಬ್ದುಲ್ ಕಲಾಂ ಅವರ ಬಯೋಗ್ರಫಿ, ಆತ್ಮಚರಿತ್ರೆ ಅಲ್ವಾ? ಓಕೆ ಪುಟಾಣಿ, ಚಂದ ಹಾಡ್ದೆ. ನೀ ಹೆಸರು ಚಂದ ಹೇಳ್ದೆ ಕತೆನ. ನೀ ಹೆಸರೇನು? ಗಾನವಿ ಅಲ್ವಾ? ಹಾಡು ಹಾಡ್ತೀಯ, ಪದ್ಯ ಹೇಳ್ತೀಯ? ಈಗ ಒಂದು ಪದ್ಯ ಹೇಳಿಕ್ ಬರ್ತದ? ಹೇಳು ಪುಟಾಣಿ, ಹಾಡು ಹಾಡು. ನೆನಪು ಮಾಡ್ಕೊಳ್ತಾ ಇದೀಯಾ? ನೆನಪಾಗ್ಲಿಲ್ವಾ? ಆಯ್ತು ಕೊಡಪ್ಪ, ಕೊಡು ಕೊಡು ಕೊಡು. ಹಲೋ, ಏನ್ ಓದ್ತಾ ಇದೀಯ ಪುಟಾಣಿ? ನಿನ್ ಹೆಸರೇನು?
0: ಲಕ್ಷ.
1: ಏನ್ ಓದ್ತಾ ಇದೀಯಾ? ಯಾವ ಶಾಲೆ? ಇಬ್ರು ಒಂದೇ ಶಾಲೆನಾ ಇಲ್ವಾ? ನೀನ್ ಯಾವ ಶಾಲೆ? ಹೌದಾ? ಈಗ ಹಾಡ್ತೀಯ ನಮ್ ಜೊತೆ? ಆಯ್ತು ಹೇಳ್ ಪುಟಾಣಿ, ಹೇಳ್ ಹೇಳು ಶ್ಲೋಕ ಹೇಳು. ಇದು ಬೆಳಗ್ಗೆ ಹೊತ್ತು ಹೇಳದಲ್ವಾ? ದಿನ ಹೇಳ್ತೀಯ, ದಿನ ಇದು ಶ್ಲೋಕ ಹೇಳ್ತೀಯಲ್ಲ ಬೆಳಿಗ್ಗೆ. ಓಕೆ ಪುಟಾಣಿ, ತಿಂಡಿ ಆಯ್ತಾ? ಏನ್ ತಿಂಡಿ ಮಾಡಿದ್ರು? ಮಂಡಕ್ಕಿ ತಿಂಡಿನಾ? ಓಕೆ ಪುಟಾಣಿ, ಚಂದ ಹೇಳ್ದೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ ಇಬ್ರಿಗೂ. ಆಯ್ತಾ? ಹಲೋ, ಹೇಳ್ ಪುಟಾಣಿ. ಹ್ಮ್, ಬೇಗ ಪಟ ಪಟ ಅಂತ ಹೇಳು. ಆಯ್ತಾ? ಆಯ್ತು ಹೇಳಿ ಹೇಳಿ. ಓಕೆ, ಕಮ್ ಅನದರೆ ಅಗೇನ್ ಅಲ್ಲ, ಈಗ ಮತ್ತೆ ಮತ್ತೆ ಮಳೆ ಬರ್ಲಿ ಅಂತ ಹೇಳ್ಬೇಕಲ್ವಾ ಇಂಗ್ಲಿಷ್. ಅದಕ್ಕೆ ಉಯ್ಯೋ ಹುಯ್ಯೋ ಹುಯ್ಯೋ ಮಳೆರಾಯ, ಹೂವಿನ ಕಟ್ಟೆಗೆ ನೀರಿಲ್ಲ, ಬಾರೋ ಬಾರೋ ಮಳೆರಾಯ, ಬಾಳೆ ತೋಟಕ್ಕೆ ನೀರಿಲ್ಲ ಅಲ್ವಾ? ಈಗ ಮಳೆ ಬರ್ಬೇಕಲ್ವಾ? ಓಕೆ ಪುಟಾಣಿ, ಕರೆ ಮಾಡಿದಕ್ಕೆ ಧನ್ಯವಾದಗಳು. ಸ್ನೇಹಿತರೆ ನೋಡಿ ಎಷ್ಟು ಚಂದವಾಗಿ ಇಬ್ರು ಪುಟಾಣಿಗಳು ಚಂದವಾಗಿ ಮಾತಾಡಿದ್ರು. ಮಾತಾಡಿದ್ರ ಮುಖಾಂತರ ಮತ್ತೊಂದು ಕರೆ ಬರ್ತಾ ಇದೆ. ಹಲೋ, ನಮಸ್ತೆ.
2: ನಮಸ್ತೆ ಸರ್.
1: ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಿರೋದು?
2: ಶಿವಮೊಗ್ಗದಿಂದ.
1: ತಮ್ಮ ಮನೇಲಿ ಪುಟಾಣಿ ಇದ್ದಾಳ? ಇದರ ಕೊಡಿ ಕೊಡಿ ಕೊಡಿ ಕೊಡಿ.
2: ನನ್ ತಂಗಿ ಇದಳೆ, ಕೊಡ್ತೀನಿ
1: ಕೊಡಿ ಕೊಡಿ.
0: ಹಲೋ
1: ಹಲೋ ಪುಟಾಣಿ, ನಿಮ್ಮ ಹೆಸರೇನು ಪುಟಾಣಿ? ನಿ ಹೆಸರೇನಪ್ಪ ಅಂದೆ? ಏನ್ ಓದ್ತಾ ಇದೀಯ ಪುಟಾಣಿ?
0: ಯು ಕೆ ಜಿನ?
1: ಯಾವ ಶಾಲೆ?
0: ವಿದ್ಯೋದಯ
1: ಶಾಲೆನಾ? ಏನ್ ಹಾಡ್ತೀಯೋ ಹಾಡ್ತೀಯೋ ಕತೆ ಹೇಳ್ತೀಯೋ? ಹಾಡಪ್ಪ ಹಾಡು.
0: ಜಾನಿ ಜಾನಿ ಎಸ್ ಪಾಪ, ಈಟಿಂಗ್ ಶುಗರ್ ನೋ ಪಾಪ, ಟೆಲ್ಲಿಂಗ್ ಲೈಸ್ ಎಸ್ ಪಾಪ, ಈಟಿಂಗ್ ಶುಗರ್ ನೋ ಪಾಪ.
1: ತುಂಬಾ ಚಂದ ಹಾಡ್ದೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
0: ಥ್ಯಾಂಕ್ ಯು.
1: ಕೇಳಿದ್ರೆ ತಾವು ದೂರ, ನಮ್ಮ ದೂರವಾಣಿ ಸಂಖ್ಯೆ ಹೀಗಿದೆ, 200704ಗೆ ಕರೆ ಮಾಡಬಹುದು. ಹಲೋ ನಮಸ್ತೆ. ಸ್ನೇಹಿತರೆ ಪುಟಾಣಿಗಳು ಕರೆ ಮಾಡಲಿ, ಕರೆ ಮಾಡಿದ್ರ ಮುಖಾಂತರ ತಮ್ಮ ಒಂದು ಪ್ರತಿಭೆಗೆ ಅನಾವರಣಕ್ಕೆ ಅವಕಾಶ ಇದೆ. ಹಲೋ ಹಲೋ, ಎಲ್ಲಿಂದ ಕರೆ ಮಾಡ್ತಾ ಇರೋದು? ತಮ್ಮ ಹೆಸರೇನು? ಅದ್ವೈತ. ಏನ್ ಈಗ ತಿಂಡಿ ಆಯ್ತಾ? ಏನ್ ತಿಂಡಿ ತಿಂದೆ?
3: The person you are speaking with has put your call on hold. Please stay on the line.
0: ನೀವು ಮಾತ್
1: ಹಲೋ ಏನ್ ತಿಂಡಿ ತಿಂದೆ ಪುಟಾಣಿ?
0: ಉಪ್ಪಿಟ್ಟು
1: ತಿಂದ್ಯಾ? ಯಾವ ಶಾಲೆಗೆ ಹೋಗೋದು ನೀನೀಗ? ಪೂರ್ಣ ಪ್ರಜ್ಞಾನ. ಈಗೇನ್ ಹೇಳ್ತೀಯ, ಕತೆ ಹೇಳ್ತೀಯ?

0: ಹೇಳ್ತೀಯೋ ಹಾಡು ಹಾಡ್ತೀಯೋ. ಆಯ್ತು ಪುಟಾಣಿ ಹಾಡು.
1: ಪದಮುಖನೇ ಗಣಪತಿ ನಿನಗೆ ವಂದನೆ, ನಮ್ಮಿದವರ ಪಾಲಿನ ಕಲ್ಪ ಕರೋ ನೇನೆ. ಇಲ್ಲೇಲೋ ಲೋಕದ ಅನಾಮವೆಲ್ಲ ಇದ ಪರ ಸಾಧನಕ್ಕೆ ಈ ಕಾರಣ.
0: ಅಷ್ಟೇನಾ?

0: ತುಂಬಾ ಚಂದ ಹಾಡ್ದೆ. ತಿಂಡಿ ತಿಂದ್ಯಾ? ಓಕೆ ಪುಟಾಣಿ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ರಜೆ ಅಲ್ಲ, ಏನ್ ಮಾಡ್ತಿದ್ದೆ ಮನೇಲಿ ಈಗ ರಜದ ಸಂದರ್ಭದಲ್ಲಿ? ಏನ್ ಬರ್ದೆ? ಹೋಮ್ವರ್ಕ್ ಕೊಟ್ಟಿದ್ರ ಶಾಲೆಲಿ? ಓಕೆ ಪುಟಾಣಿ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ಸ್. ಎಷ್ಟು ಚಂದ ಹೇಳ್ತು ಪುಟಾಣಿ, ಯು ಕೆ ಜಿ ಅಲ್ವಾ? ಮಕ್ಕಳ ಒಂದು ಮಾತು ನಾನು ಅದಕ್ಕೆ ಪದೇ ಪದೇ ಹೇಳ್ತಾ ಇರ್ತೀನಿ, ಮಕ್ಕಳ ಕಲರವ, ಮಕ್ಕಳ ಒಂದು ಮನಸ್ಸು ಮುಗ್ಧವಾದದ್ದು ಅಂತ ಹೇಳಿ. ಹಲೋ, ನಮಸ್ತೆ. ಹಲೋ
1: ಹಲೋ
0: ಹಲೋ ಹಲೋ, ಎಲ್ಲಿಂದ ಕರೆ ಮಾಡ್ತಿರೋದು? ಹೌದಾ, ಭದ್ರಾವತಿಯಿಂದ ಕರೆ ಮಾಡ್ತಿದ್ಯಾ? ನೀ ಹೆಸರೇನಪ್ಪ? ಹೆಸರೇನು? ಸ್ವರ ಸ್ವರ ಅಂತನಾ? ಏನ್ ಓದ್ತಾ ಇದೀಯ ಪುಟಾಣಿ? ಯು ಕೆ ಜಿ. ಎಲ್ ಕೆ ಜಿನ ಯು ಕೆ ಜಿನ? ಹಾ, ಓಕೆ ಓಕೆ. ಈಗ ನಂಗೆ ಹಾಡು ಹಾಡ್ತೀಯೋ ಪದ್ಯ ಹೇಳಿ, ಇದು ಪದ್ಯ ಹಾಡ್ತೀಯೋ ಅಥವಾ ಕತೆ ಹೇಳ್ತೀಯೋ? ಓಕೆ ಹೇಳು.
2: ಅನ್ನಪೂಣೆ ಸದಾ ಪೂಣೆ ಶಂಕರ ಪ್ರಾಣವಲ್ಲವೇ ಯನ ಸೂಯತಂ ಸಿದ್ಧತಂ ವಿಶ್ವಾಂ ದೇವೀಂ ಚ ಪಾರ್ವತಿ.
0: ಆಮೇಲೆ
2: ಅಂಬ ಪಾಲಿಸೆ ಜಗದಂಬ ಪಾಲಿಸೆ ಭತ್ತ ಕೋಟಿ ಜಯ ಅನ್ನು ನೀಡ ಪಾಲಿಸೆ ಮಾತನ ಚೋಳ ನಂದ ಕಿಚೋಳ ಯಶೋಧ ಬಾಳ ಗೋಪಾಲ ನಂದ ಮುಕುಂದ ಶ್ಯಾಮ ಗೋವಿಂದ ನಂದ ಕುಂಭ ಶಾವ ಗೋವಿಂದ ದೇವಿಕಿ ನಂದನ ಗೋಪಾಲ ದೇವಿಕಿ ನಂದನ ಗೋಪಾಲ ಬೃಂದಾವನಕ್ಕೆ ಅಂಗಪು ಕೋಪ ಬೃಂದಾಳಮಕ್ಕೆ ತಂದೆ ಮಕೋಪ ಮುಡಿಯಲಿ ಗೋಪಾಲ ಕೇಶವ ಮಾಧವ ಗೋವಿಂದ ವಿತ್ವ ಕೇಶವ ಮಾಧವ ಗೋವಿಂದ ಉತ್ವ ಲಾಲದವಿಂದ ಗೋಪಾಲ.
0: ತುಂಬಾ ಚಂದ ಹಾಡಿದೆ ಪುಟಾಣಿ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
1: ಹಲೋ
0: ಹಲೋ, ಧನ್ಯವಾದಗಳು ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ, ಚಂದ ಹಾಡ್ದೆ. ಥ್ಯಾಂಕ್ ಯು ಪುಟಾಣಿ. ಸ್ನೇಹಿತರೆ, ಪುಟಾಣಿಗಳು ಎಷ್ಟು ಚಂದವಾಗಿ ಶ್ಲೋಕ ಹಾಡು, ಅದಕ್ಕೆ ಸಂಸ್ಕಾರ ಅನ್ನೋದು ಬಹಳ ಮುಖ್ಯ ಅಂತ ಅನ್ಸುತ್ತೆ. ಅವುಗಳನ್ನು ನಾವು ಬಾಲ್ಯದಿಂದಲೇ ಅವರಿಗೆ ಕಲಿಸ್ಕೊಡ್ತಾ ಹೋದರೆ ಅವುಗಳ ಒಂದು ಊರ್ಧ್ವಮುಖವಾದ ಬೆಳವಣಿಗೆಗೆ ತುಂಬ ಅವಕಾಶ ಆಗುತ್ತೆ ಅಂತ ಭಾವಿಸ್ಬೋದು. ಹಲೋ, ನಮಸ್ತೆ. ಹಲೋ ಹಲೋ, ಎಲ್ಲಿಂದ ಕರೆ ಮಾಡ್ತೀರ? ತಾವು ಕರೆ ಮಾಡಿದಿರಿ? ಚನ್ನಗಿರಿ. ಇದು ಪುಟಾಣಿಗಾಗಿ ಕಾರ್ಯಕ್ರಮ. ತಮ್ಮ ಹೆಸರೇನು ಪುಟಾಣ? ಏನಪ್ಪ ಓದ್ತಾ ಇರೋದ್ ನೀನು? ಹೌದಾ, ಯಾವ ಶಾಲೆ? ಹೌದಾ, ಈಗ ತಿಂಡಿ ಆಯ್ತಾ? ಆಯ್ತು. ಈಗ ಹಾಡ್ತೀಯೋ ಅಥವಾ ಕತೆ ಹೇಳ್ತೀಯೋ? ಹೇಳಪ್ಪ.
3: ಕೂಕು ಕೋಕಿಲ ವಾಣಿ ಜಗ ಜುಮ್ಮೆ ಇತ್ತು ಅದಕ್ಕೆ.

0: ನೀರು ಬರುವ ಕಾನನ ಮರುದನಿ ಬೈದಿದ್ದು ಮುಜ ತಾಳಿ ಗಾನವ ಕೇಳಿ ಮಾಂಬರ ಸುಳ್ಳು ಮಾತಾಡದೆ ಬಂದಿದ್ದು ಹೂ ಕೂಗಿತ್ತು ಆಳಿಸಿ ಗೌರ ಗಾನವ ಕೇಳಿ ಮಾಂಬರ ಸುಮ್ಮನೆ ಮಾತಾಡದೆ ಬಂದಿಸುತ್ತಿತ್ತು. ಬಂದರದಲ್ಲೊಂದು ಇದ್ದ ಸರೋವರ ಇದ್ದ ಸರೋವರ.
1: ಹಲೋ, ರೇಡಿಯೋ ಸೆಟ್ ಇಂದ ದೂರ ಬಂದ್ರೆ ಕೇಳುತ್ತೆ ಪುಟಾಣಿ. ಅಲ್ಲಿ ರೇಡಿಯೋ ಸೆಟ್ ಹತ್ರ ಯಕೋ ಬರ್ತಾ ಇದೆ ನೋಡು. ಹೊರಗ್ ಬಂದು ಹಾಡು.
0: ನೀರವ ಪರ್ವತ ಕಾನೂನ ಸೇನೆ ಮರುದಿನಿ ಬೈದಿತ್ತು ಮುಜ ತಾಳಿ ಗಾನವ ಕೇಳಿ ಮಾವಂಬರ ಸುಮ್ಮನೆ ಮಾತಾಡದೆ ಬಣ್ಣಿಸುತ್ತಿತ್ತು. ಕಂದರದಲ್ಲೊಂದು ಇದ್ದ ಸರೋವರ ತೆರೆಗಳ ಪೈಪರೆ ಇಕ್ಕಿತ್ತು. ಮಾದರಿದ್ದಕ್ಕೆ ತನ್ನನೆ ಮರೆತು ಕೂ ಕೂ ಕೂಗಿತ್ತು.
1: ಯಾರ್ ಬರ್ದಿದ್ ಪುಟಾಣಿ ಇದು?
0: ಕುವೆಂಪು.
1: ಕುವೆಂಪುನ? ಹಲೋ, ಕುವೆಂಪು ಆಯ್ತಾ? ಕುವೆಂಪು ಅಲ್ಲ, ಅದು ಕುವೆಂಪು ಅಂತ ನಾವು ಕರಿಬೇಕು. ಕುವೆಂಪು ಅಂತ ನಾವು ಇವತ್ತು ಅದು ಆಡು ಮಾತಲ್ಲಿ ಬಂದ್ಬಿಡುತ್ತೆ. ಅದನ್ನ ಹೇಗೆ ಹೇಳ್ಬೇಕು ಅಂದ್ರೆ ಕುವೆಂಪು ಅಲ್ವಾ? ಓಕೆ ಪುಟಾಣಿ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಪುಟಾಣಿಗಳ, ಚಿಕ್ಕನಿಂದಲೇ ಕೆಲವು ಕವಿಗಳ ಹೆಸರನ್ನ ನಾವು ಕರಿಬೇಕಾದ್ರೆ ಸ್ವಲ್ಪ ಎಚ್ಚರದಿಂದ ಇರಬೇಕಾಗತ್ತೆ ಅಲ್ವಾ? ಖಂಡಿತ. ಹಲೋ, ನಮಸ್ತೆ. ಹಲೋ, ಹಲೋ, ಹಲೋ,
2: ಹಲೋ ಸರ್.
1: ಎಲ್ಲಿಂದ ಕರೆ ಮಾಡಿರೋದು? ಹೆಸರೇನು ಪುಟಾಣಿ? ಹೆಸರೇನು ನಿಂದು? ಸಿದ್ದು ಅಂತ ಅಲ್ವಾ? ಏನ್ ಓದ್ತಾ ಇದೀಯಾ? ಯಾವ ಶಾಲೆ? ಓಕೆ ಓಕೆ. ಈಗ ಹಾಡ್ತೀಯೋ ಕತೆ ಹೇಳ್ತೀಯೋ? ಹಾಡಪ್ಪ.
2: ಗಣನಾಯಕ ಯ ಗಣ ದೈವತಾಯ ಗಣಾಧ್ಯಕ್ಷಾಯ ಧೀಮಹಿ ಗುಣ ಶರೀರಾಯ ಗುಣಮಂಡಿತಾಯ ಗುಣೇಶನಾಯ ಧೀಮಹಿ ಗುಣಾತೀತಾಯ ಗುಣಾಧೀಶಾಯ ಗುಣ ಪ್ರವಿಷ್ಟಾಯ ಧೀಮಹಿ ಏಕದಂತಾಯ ವಕ್ರತುಂಡಾಯ ಗೌರಿ ತನಯಾಯ ಧೀ

0: गुरुदैत्यकलाक्षेत्रे गुरुधाम सदोरात्याय गुरुपुत्र परित्रात्रे गुरुपाखंड खंडकाय गीतसाराय गीतचत्वाय गीतगोत्राय धीमहि गुणगुल्फाय गन्धमत्ताय गोजयप्रदाय धीमहि गुणातीताय गुणाधीशाय गुणप्रवेशाय धीमहि एकदन्ताय वक्रतुण्डाय गौरीतनयाय धीमहि प्रजेशानाय बालचन्द्राय
1: ತುಂಬಾ ಚಂದ ಹಾಡ್ದೆ ಸಿದ್ದು. ರಜದಲ್ಲಿ ಏನ್ ಮಾಡ್ದೆ? ಹೌದಾ, ಎಲ್ಲಿ? ಬೇಸಿಗೆ ಕ್ಯಾಂಪ್ಗೆ ಎಲ್ಲೂ ಹೋಗ್ಲಿಲ್ವಾ? ಸಮ್ಮರ್ ಕ್ಯಾಂಪಿಗೆ ಏನೇನ್ ಕಲ್ತೆ? ಯಾವೂರು ಅಜ್ಜಿ ಊರು? ಕೊರಟಿಕೆರೆ. ತುಮಕೂರು
0: ಜಿಲ್ಲೆನಾ?
1: ಅಜ್ಜಂ ಕೊರಟಿಕೆರೆ. ಓಕೆ ಓಕೆ ಓಕೆ, ಕೊರಟಿಕೆರೆ. ಅಲ್ಲಿ ಇತ್ತ ಸಮ್ಮರ್ ಕ್ಯಾಂಪು? ಏನೇನ್ ಕಲ್ತೆ ಅಲ್ಲಿ ಸಮ್ಮರ್ ಕ್ಯಾಂಪ್ ಅಲ್ಲಿ?
0: ಕುಕಿಂಗ್ ವಿತೌಟ್ ಫೈರ್ ಮಾಡಿಸಿದ್ರು. ಮತ್ತೆ ಓದಿಸ್ತಿದ್ರು, ಕೇರ
1: ಮಾಡಿಸ್ತಿದ್ರು. ಕುಕಿಂಗ್ ವಿತ್ ಫೈರ್ ಇದ್ರಲ್ಲಿ ಏನ್ ಮಾಡಿದೀನಿ, ಏನ್ ಅಡಿಗೆ ಮಾಡಿದೆ ನೀನು?
0: ನಾವು ಚುರ್ಮುರಿ,

0: ಕೋಸಂಬರಿ ಬದನೆಕಾಯಿ ಇದು ಹೆಸರು ಕಾಳು ಉಸ್ಲಿ ಮತ್ತೆ ಮಾವಿನಕಾಯಿ ಉಪ್ಪಿನಕಾಯಿ ಪಾನಕ ನಿಂಬೆಹಣ್ಣು ಜ್ಯೂಸು.
1: ಈ ಹೆಸರು ಕಾಳು ಉಸ್ಲಿ ಹಸಿದ್ ಮಾಡಿದ್ದ ಅಥವಾ ಬೇಯಿಸಿದ್ ಮಾಡಿದ್ದ? ಓಕೆ ಪುಟಾಣಿ, ಥ್ಯಾಂಕ್ಸ್ ಕರೆ ಮಾಡಿದ್ದಕ್ಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಸಿದ್ದು ಅವರು ನೋಡಿ, ಕುಕಿಂಗ್ ವಿತೌಟ್ ಫೈರ್ ಅಂತ ಹೇಳಿ ಒಂದು ತುಂಬ ಚೆನ್ನಾಗಿರುತ್ತೆ. ಎಲ್ಲ ಇಂಧನವಿಲ್ಲದೆ ಅಡುಗೆ ಮಾಡುವಂಥದ್ದು ಇವತ್ತು ನೀವು ನೋಡ್ತಾ ಇದ್ದೀರಿ ಇವತ್ತಿನ ಪರಿಸ್ಥಿತಿ. ಆದರೆ ಇಂಧನವಿಲ್ಲದೆ ಅಡುಗೆನೂ ಸಹ ಮಾಡ್ಬೋದು ಅನ್ನೋದನ್ನ ಒಂದು ಕಾನ್ಸೆಪ್ಟು, ಒಂದು ಸ್ಪರ್ಧೆಯಾಗಿ ಇವತ್ತು ನಮ್ಮಲ್ಲಿ ಇರೋದು ತುಂಬ ವಿಶೇಷ ಅಂತಲೇ ನಾವು ಭಾವಿಸ್ಬೋದಲ್ವಾ? ಖಂಡಿತ ಸ್ನೇಹಿತರೆ, ಎಲ್ಲ ಪುಟಾಣಿಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತುಂಬ ಚೆಂದವಾಗಿ ತಮ್ಮ ಒಂದು ವಿಚಾರಧಾರೆಗಳು, ತಮ್ಮ ವೈಶಿಷ್ಟ್ಯತೆಗಳನ್ನು ಅನಾವರಣ ಮಾಡಿದ್ರು. ಅವರಿಗೆ ಆಕಾಶವಾಣಿಯ ಭದ್ರಾವತಿ ಕೇಂದ್ರದ ಪರವಾಗಿ ಪ್ರೀತಿಯ ಚಪ್ಪಾಳೆಯನ್ನು ಸಲ್ಲಿಸುವ ಸಮಯ. ಇಲ್ಲಿಗೆ ಇವತ್ತಿನ ಮಕ್ಕಳ ಕಲರವ ಕಾರ್ಯಕ್ರಮ ಮುಕ್ತಾಯ ಮಾಡ್ತಾ ಇದ್ದೀನಿ. ಕರೆ ಮಾಡಿದ ಎಲ್ಲ ಪುಟಾಣಿಗಳಿಗೆ ಧನ್ಯವಾದಗಳು.

0: ಆದರೂ ಕೊನೆಯದಾಗಿ ಒಂದು ಕರೆ ಬರ್ತಾ ಇದೆ, ಅದು ಸ್ವೀಕರಿಸ್ಬಿಟ್ಟು ಕಾರ್ಯಕ್ರಮ ಮುಗಿಸ್ತೀನಿ. ಹಲೋ ನಮಸ್ತೆ. ಹಲೋ, ಎಲ್ಲಿಂದ ಕರೆ ಮಾಡ್ತಾ ಇರೋದು ಪುಟಾಣಿ? ಕೆಸರುಗುಪ್ಪದಿಂದನಾ? ನಿ ಹೆಸರೇನಪ್ಪ? ತೇಜಸ್ವಿನ. ಏನ್ ಓದ್ತಾ ಇರೋದು? ಅಂಗನವಾಡಿನಾ? ಈಗ ಹಾಡ್ತೀಯೋ ಕತೆ ಹೇಳ್ತೀಯೋ? ಹಾಡಪ್ಪ, ಹಾಡು ಹಾಡು.
1: ಉಂಡೆ ಉಂಡೆ ಬೆಲ್ಲವೆ ಡಬ್ಬದಲ್ಲಿದೆ, ಕುಯಿ ಕುಯಿ ನಾಯಿ ನದಿ ಎಲ್ಲಿದೆ ಒಲ್ಲಿದೆ, ಜಗದ ಮೂಲೆಯಲ್ಲಿ ಮಲಗಿದೆ ಮಲಗಿದೆ, ಅದಗೆ ಕೋಣೆಯಲ್ಲಿ ಪಾತ್ರ ಉರುಳಿದೆ ಉರುಳಿದೆ, ಬೆಕ್ಕು ಹಾಲು ಕುಡಿದು ಓಡಿದೆ ಓಡಿದೆ.
0: ಅಷ್ಟೇನಾ? ತಿಂಡಿ ತಿಂದ್ಯಾ? ತಿಂಡಿ ತಿಂದ್ಯಾ? ಏನ್ ತಿಂಡಿ? ಇಡ್ಲಿ. ಓಕೆ ಪುಟಾಣಿ, ಚಂದ ಹಾಡದೆ ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಆಯ್ತಾ? ಥ್ಯಾಂಕ್ ಯು ಸ್ನೇಹಿತರೆ. ಇದಾಗಿತ್ತು ಕೆಸರುಗೊಪ್ಪದಿಂದ ಕರೆ ಮಾಡಿದ ನಮ್ಮ ಪುಟಾಣಿ ತೇಜಸ್ವಿನಿಯವರ ಕೊನೆಯ ಕರೆ ಈ ಇವತ್ತಿನ ಮಕ್ಕಳ ಕಲರವ ಕಾರ್ಯಕ್ರಮದ್ದು. ನೀವು ಕೇಳ್ತಾ ಇದ್ದಾರೆ ಎಫ್ಎಂ 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಮತ್ತು ಮಿಡಿ ವಿಮ್ 675 ಕಿಲೋಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನು. ಸ್ಟುಡಿಯೋ ಸಮಯ 11:58 ಸೆಕೆಂಡ್ಗಳು.

0: ಕುಂದ್ಕೊಳ್ಳೇ.
1: ಕೇಳುಗರೆ, ಸಾರ್ವಜನಿಕರಿಗೆ
2: ಆರೋಗ್ಯ ಅರಿಕೆ ಅರಿವು ಮೂಡಿಸುವ
1: ವಿಶೇಷ ಕಾರ್ಯಕ್ರಮ ಸರಣಿ, ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ
2: ಪ್ರತಿ ಸೋಮವಾರ ಬೆಳಗ್ಗೆ 8:45 ಪ್ರಸಾರವಾಗಲಿದೆ.
1: ಭಾರತೀಯ ವೈದ್ಯಕೀಯ ಸಂಸ್ಥೆಯ ನುರಿತ ವೈದ್ಯರು ಭಾಗವಹಿಸಿ ಮಾಹಿತಿ ನೀಡುವ
2: ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ.
1: ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು
2: IMV ಶಿವಮೊಗ್ಗ ಶಾಖೆ.

0: ಬಳಗ ಕಾರ್ಯಕ್ರಮಕ್ಕೆ ಪುಟಾಣಿಗಳಿಗೆಲ್ಲ ಬಾನುಲಿ ಸಖಿ ಆಲ್ಮುಖ್ಯನ್ ಮಂಜುಳಾಳ ಆತ್ಮೀಯ ಸ್ವಾಗತ.
1: ಹಾ ಮಕ್ಕಳೇ, ಇವತ್ತಿನ ಈ ಕಾರ್ಯಕ್ರಮ ನಡೆಸಿಕೊಡ್ಲಿಕ್ಕೆ ಬಂದಿದ್ದಾರೆ ನರಸಿಂಹರಾಜಪುರದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳು. ಆರಂಭದಲ್ಲಿ ಪ್ರಾರ್ಥನೆ ಹೇಳಲಿಕ್ಕೆ ನಿಂತಿದ್ದಾರೆ ಸಂಧ್ಯಾ ಮತ್ತೆ ಮೇಘಾ ಜಿ ಶೆಟ್ಟಿ ಅವರು.

0: ಶಮಂ.
1: ವಿಘ್ನೇಶ್ವರನ ಹಾಡನ್ನ ಕೇಳಿದ್ದಾಯ್ತಲ್ಲ ಮಕ್ಕಳೇ. ಈಗ ದೇಶಭಕ್ತಿ ಗೀತೆ ಹಾಡ್ಲಿಕ್ಕೆ ಬರ್ತಾ ಇದ್ದಾರೆ ಗಾನವಿ ಸಂಧ್ಯಾ, ಅಕ್ತರ್ ಬಾನು, ಮೇಘಾಜಿ ಶೆಟ್ಟಿ ಮತ್ತು ಹಸೀನಾ ಕಾಥೂನ್.

0: ಈಗ ಒಂದು ಕತೆ ಹೇಳ್ತೀನಿ ಅಂತಿದ್ದಾಳೆ ಎನ್ ದಿವ್ಯಾ.
1: ಒಂದೂರಿನಲ್ಲಿ ಒಬ್ಬ ಬಡವ ಇದ್ದ. ಅವನದು ಚಿಕ್ಕ ಪರಿವಾರ. ಮನೆಯಲ್ಲಿ ಅವನ ಹೆಂಡತಿ ಗಂಗಾ, 6-7 ತಿಂಗಳ ಮಗ ಮತ್ತು ಒಂದು ಮುಂಗುಸಿ ವಾಸವಾಗಿದ್ದರು. ಅವರ ಮಗುವಿಗೆ ಮಾಣಿಕ ಎಂದು, ಮುಂಗುಸಿಗೆ ನಾನಕು ಎಂದು ಹೆಸರಿಟ್ಟಿದ್ದರು. ಅವರು ಮಗನನ್ನು ಪ್ರೀತಿಸುವಷ್ಟೇ ಆ ಮುಂಗುಸಿಯನ್ನು ಪ್ರೀತಿಸುತ್ತಿದ್ದರು. ನಾನಕು ಅವರಿಗೆ ಕೇವಲ ಮುಂಗುಸಿ ಆಗಿರಲಿಲ್ಲ, ಅವರ 2ನೇ ಮಗನಾಗಿತ್ತು. ವಿಶೇಷ ಏನೆಂದರೆ ಮಾಣಿಕ ಮತ್ತು ನಾನಕು ಉತ್ತಮ ಮಿತ್ರರಾಗಿದ್ದರು, ಒಬ್ಬರನ್ನೊಬ್ಬರು ಬಿಟ್ಟಿರಲಿಲ್ಲ. ಮಾಣಿಕ ತೊಟ್ಟಿಲಲ್ಲಿ ಮಲಗಿದ್ದರೆ ನಾನಕು ತೊಟ್ಟಿಲ ಹತ್ತಿರವೇ ಕುಳಿತಿರುತ್ತಿತ್ತು. ಒಂದು ದಿನ ಬೆಳಗ್ಗೆ ಗಜಾನನ ಭಟ್ಟನಿಗೆ ಯಾವುದೋ ಕೆಲಸದ ಸಲುವಾಗಿ ಬೇರೆ ಊರಿಗೆ ಹೋಗಬೇಕಾಗಿದೆ. ಹೋಗುವ ಮೊದಲು ಮಾಣಿಕ ಮತ್ತು ನಾನಕುವನ್ನು ಸರಿಯಾಗಿ ನೋಡಿಕೊಳ್ಳುವಂತೆ ಪತ್ನಿಗೆ ತಿಳಿಸಿ ಹೋದನು. ಅದಕ್ಕೆ ಗಂಗೆ, ನೀವೇನು ಚಿಂತಿಸಬೇಡಿ, ನಿಶ್ಚಿಂತೆಯಿಂದ ಹೋಗಿ ಬನ್ನಿ ಎಂದಳು. ಗಂಗೆ ಮಾಣಿಕನನ್ನು ತೊಟ್ಟಿಲಲ್ಲಿ ಮಲಗಿಸಿ ಜೋಗುಳ ಹಾಡಿ ನಿದ್ದೆ ಮಾಡಿಸಿದಳು. ಅವಳು ನೀರು ತರಲು ಬಾವಿಗೆ ಹೊರಡುವಾಗ ನಾನಕುವಿಗೆ, ಮಗು ನಾನಕು, ನಾನು ಬೇಗ ಹೋಗಿ ನೀರು ತರುವೆ, ನೀನು ನಿನ್ನ ಸೋದರ ಮಾಣಿಕನ ಹತ್ತಿರವೇ ಇರು, ಎಲ್ಲೂ ಹೋಗಬೇಡ ಎಂದಳು.

0: ಅವಳ ಮಾತನ್ನು ಅರ್ಥ ಮಾಡಿಕೊಂಡಂತೆ, ಮತ್ತು ಅಮ್ಮ, ನಾನು ಮಾಣಿಕನ ಹತ್ತಿರವೇ ಇದ್ದು ಅವನ ನೋಡಿಕೊಳ್ಳುವೆ ಎನ್ನುವ ರೀತಿಯಲ್ಲಿ ತಲೆಯನ್ನು ಮೇಲೆ ಕೆಳಗೆ ಅಲ್ಲಾಡಿಸಿತು. ತೊಟ್ಟಿನ ಹತ್ತಿರ ಕುಳಿತಿತ್ತು. ಮಾಣಿಕ ಗಾಢ ನಿದ್ರೆಯಲ್ಲಿರುವಾಗ ಶಾಂತಿ ಭಂಗವಾಗುವಂತೆ ಒಂದು ಘಟನೆ ನಡೆಯಿತು. ಶಬ್ದ ಕೇಳಿ ನಾಲ್ಕು ಕತ್ತೆತ್ತಿ ಮೇಲೆ ನೋಡಿದರೆ ಒಂದು ದೊಡ್ಡ ಸರ್ಪ ನಿಧಾನವಾಗಿ ಮಾಣಿಕನಿರುವ ತೊಟ್ಟಿನ ಕಡೆಗೆ ಬರುತ್ತಿತ್ತು. ನಾಲ್ಕು ಜಾಗೃತವಾಯಿತು. ಈ ಭಯಂಕರ ಸರ್ಪ ಇತ್ತ ಕಡೆಗೆ ಬರುತ್ತಿದೆ, ಅದು ಮಾಣಿಕನನ್ನು ಕಚ್ಚಬಹುದು, ಇದನ್ನು ದೂರ ಓಡಿಸಬೇಕು, ಅದು ಹೋಗದಿದ್ದರೆ ಇದನ್ನು ಕೊಂದು ಹಾಕಬೇಕು ಎಂದು ಯೋಚಿಸಿ ಅದು ನಿಧಾನವಾಗಿ ಸರ್ಪದ ಕಡೆಗೆ ಹೋಗತೊಡಗಿತು. ನಾಲ್ಕುವನ್ನು ನೋಡಿದ ಸರ್ಪವು ಒಮ್ಮೆ ಬೆಚ್ಚಿತು. ಅದು ತನ್ನ ಹೆಡೆಯನ್ನು ಬಿಚ್ಚಿ ಮೇಲಕ್ಕೆತ್ತಿ ನೆಟ್ಟ ದೃಷ್ಟಿಯಿಂದ ನಾಲ್ಕುವನ್ನು ನೋಡತೊಡಗಿತು. ಅವೆರಡರ ಪರಸ್ಪರ ಜಗಳ ವಾಡತೊಡಗಿದವು. ಕೊನೆಗೂ ನಾಲ್ಕು ಹಾವಿನನ್ನು ಸೋಲಿಸಿ ಅದನ್ನು ಕೊಂದು ಹಾಕಿತು. ನಾಲ್ಕುವಿನ ಬಾಯಿ ಹಾವಿನ ರಕ್ತದಿಂದ ತೋಯ್ದು ಹೋಗಿತ್ತು. ಅದರ ಮುಖದಲ್ಲಿ ಮಾಣಿಕನನ್ನು ಹಾವಿನ ಕಡಿತದಿಂದ ಉಳಿಸಿದ್ದು ಸಂತೋಷವಿತ್ತು. ಅದೇ ವೇಳೆಗೆ ಗಂಗ ನೀರನ್ನು ತುಂಬಿಕೊಂಡು ಬಂದಳು. ನಾಲ್ಕು ಅವಳನ್ನು ನೋಡಿ ಅವಳ ಮುಂದೆ ಹೋಗತೊಡಗಿತು. ಗಂಗೆಯ ಮನಸ್ಸಿನಲ್ಲಿ ಮಂಗನದೇ ಯೋಚನೆ ಇತ್ತು. ಮನೆಗೆ ತಲುಪಿದಳು. ಅದೇ ವೇಳೆಗೆ ನಾನಕ್ಕು ಅವಳ ಮುಂದೆ ಬಂದು ನಿಂತಿತು. ಗಂಗ ಅದರ ಕಡೆಗೆ ನೋಡಿದಳು. ಅದರ ಬಾಯಲ್ಲಿದ್ದ ರಕ್ತವನ್ನು ನೋಡಿ ನಾನಕ್ಕು ನನ್ನ ಮಗನನ್ನು ಕೊಂದು ತಿಂದಿತು ಎಂದು ತಿಳಿದಳು. ಸಿಟ್ಟಿನಿಂದ ಉಚ್ಚಳಾದ ಅವಳು ನೀರು ತುಂಬಿದ ಕೊಡವನ್ನು ನಾನಕ್ಕುವಿನ ತಲೆ ಮೇಲೆ ಕುಕ್ಕಿದಳು. ಅದರಡಿ ಜಬ್ಬಿ ಹೋದ ಮುಂಗುಸಿ ಒದ್ದಾಡಿ ಕೊನೆ ಉಸಿರೆಳೆಯಿತು. ಗಂಗ ಓಡಿ ಹೋಗಿ ಮಾಣಿಕನ ಹತ್ತಿರ ಬಂದಳು. ಮಾಣಿಕ ತೊಟ್ಟಿಲಲ್ಲಿ ಸುಖ ನಿದ್ರೆಯಲ್ಲಿದ್ದ. ತೊಟ್ಟಿಲ ಪಕ್ಕದಲ್ಲಿ ರಕ್ತದ ಮಡುವಿನ ಸತ್ತು ಬಿದ್ದ ಭಯಂಕರ ಸರ್ಪ ಅವಳಿಗೆ ಕಾಣಿಸಿತು. ಈಗ ಗಂಗಾಳಿಗೆ ವಿಚಾರ ಅರ್ಥವಾಯಿತು. ನಾಲ್ಕು ಮಾಣಿಕನನ್ನು ಹಾವಿನಿಂದ ಉಳಿಸಿದ್ದು ಅವಳಿಗೆ ಗೊತ್ತಾಗಿ ಹೃದಯ ದುಃಖದಿಂದ ತುಂಬಿ ಬಂದಿತು. ತನ್ನ ಅವಿವೇಕ ಹಾಗೂ ಆತುರದಿಂದ ಅನಾಹುತಕ್ಕೆ ಅವಳಿಗೆ ಬಹಳ ಪಶ್ಚಾತ್ತಾಪವಾಯಿತು. ಎರಡು ದಿನಗಳ ನಂತರ ಗಜಾನನ ಭಟ್ಟನು ಮನೆಗೆ ಬಂದನು. ಮನೆಯಲ್ಲಿ ನಡೆದ ಎಲ್ಲಾ ಘಟನೆ ಅವನಿಗೆ ತಿಳಿಯಿತು. ನಾನಕ್ಕಿನ ಸಾವಿನಿಂದ ಅವನಿಗೆ ತನ್ನ ಎರಡನೇ ಮಗನನ್ನು ಕಳೆದುಕೊಂಡಷ್ಟು ದುಃಖವಾಯಿತು. ಅವರಿಬ್ಬರು ದುಃಖದಲ್ಲಿ ಮುಳುಗಿದರು. ಅಲ್ಲದೆ ನಾನಕ್ಕಿನ ನೆನಪಿಗಾಗಿ ಚಿನ್ನದ ಮುಂಗುಸಿಯನ್ನು ಮಾಡಿ ತಂದು ದೇವರ ಕೋಣೆಯಲ್ಲಿ ಇಟ್ಟು ಪ್ರತಿದಿನ ಪೂಜಿಸಿದರು. ಈ ಕಥೆಯ ನೀತಿ ಆತುರವೇ ಅನಾಹುತಕ್ಕೆ ಕಾರಣ.
1: ಕತೆ ಕೇಳಿದ್ರಲ್ಲ ಮಕ್ಕಳೇ, ಈಗ ಒಂದು ಜನಪದ ಗೀತೆ ಕೇಳೋಣ. ಹಾಡ್ಲಿಕ್ಕೆ ಬರ್ತಾ ಇದ್ದಾರೆ ಸಂಧ್ಯಾ ಮತ್ತೆ ಗಾನವಿ ಎಸ್.

0: ಜನಪದ ಗೀತೆಯನ್ನ ಕೇಳಿದ್ದಾಯ್ತು. ಈಗ ಒಂದು ಕಿರುನಾಟಕ, ರಾವಣನ ಕೈಯಲ್ಲಿ ಶಿವನ ಆತ್ಮಲಿಂಗ. ಪಾತ್ರ ಪರಿಚಯ: ರಾವಣನ ಪಾತ್ರದಲ್ಲಿ ದಿವ್ಯಾ, ವಟುವಿನ ಪಾತ್ರದಲ್ಲಿ ಮೇಘಾಜಿ ಶೆಟ್ಟಿ, ಶಿವನ ಪಾತ್ರದಲ್ಲಿ ಗಾನವಿ ಹೆಚ್, ನಾರದನ ಪಾತ್ರದಲ್ಲಿ ಅಖ್ತರ್ ಬಾನು.
1: ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ.
2: ಭಕ್ತ ರಾವಣ, ನೀನು ಅನಂತ ಕಾಲಗೈದ ನಿನ್ನ ತಪಸ್ಸಿಗೆ ಮೆಚ್ಚಿ ನನ್ನ ಆತ್ಮಲಿಂಗವನ್ನು ನಿನಗೆ ದಯಪಾಲಿಸುವೆನು. ಇದು ಪಡೆದುಕೋ. ಈ ಆತ್ಮಲಿಂಗವನ್ನು ನೀನು ನಿನ್ನ ಸ್ಥಳವನ್ನು ತಲುಪುವವರೆಗೂ ಇದನ್ನು ಕೆಳಗಿಡಬಾರದು. ಎಚ್ಚರಿಕೆ.
1: ಆಗಲಿ ಪರಮಾತ್ಮ, ನಾನು ಧನ್ಯನಾದೆ. ಆಹಾ ಪಶುಪತಿ, ಇದೇನು ನಿನ್ನ ಲೀಲೆ? ಈ ತಾಣ ಅದೆಷ್ಟು ಸುಂದರವಾಗಿದೆ. ಪಶ್ಚಿಮ ಸಮುದ್ರದಲ್ಲಿ ಸೂರ್ಯ ಮುಳುಗುತ್ತಿದ್ದಾನೆ, ಸಂಧ್ಯಾಕಾಲ ಬರುತ್ತಿದೆ. ನನ್ನ ಅನುಷ್ಠಾನಕ್ಕೆ ಸಮಯ ಮೀರುವುದಲ್ಲ, ಏನು ಮಾಡಲಿ? ಈ ಆತ್ಮಲಿಂಗವನ್ನು ಯಾರ ಕೈಗೆ ಒಪ್ಪಿಸಲಿ? ಓ ವಟುವೊಬ್ಬ ಇತ್ತಲೇ ಬರುತ್ತಿರುವನು, ಆತನನ್ನೇ ಕರೆಯುತ್ತೇನೆ. ಅಯ್ಯ ಕುಮಾರ ಇತ್ತಬ.
3: ಏನಯ್ಯ ನನ್ನನ್ನೇಕೆ ಕರೆದೆ?
1: ನಿನ್ನ ಹೆಸರೇನು?
3: ನನ್ನ ಹೆಸರು ಗಣಪ ಎಂದು.
1: ನನಗೊಂದು ಕೆಲಸ ಆಗಬೇಕಾಗಿದೆ, ಮಾಡಿಕೊಡುವೆಯಾ?
3: ನನ್ನಿಂದಾಗುವುದಾದರೆ ಮಾಡಿಕೊಡುವೆ.
1: ನೋಡು ಗಣಪ, ನಾನು ಸಂಧ್ಯಾ ವಂದನೆ ಮಾಡಬೇಕಾಗಿದೆ. ನನ್ನ ಕೈಯಲ್ಲಿ ಇರುವ ಈ ಲಿಂಗವನ್ನು ನೆಲದಲ್ಲಿ ಇಡುವಂತಿಲ್ಲ. ಸಂಧ್ಯಾ ವಂದನೆ ಮುಗಿಯುವವರೆಗೂ ಇದನ್ನು ಹಿಡಿದುಕೊಂಡಿರುವೆಯಾ?
3: ಆಗಲಿ, ಇತ್ತ ಕೊಡಿ. ಅಯ್ಯೋ ಇದು ಬಹಳ ಭಾರವಾಗಿದೆ. ನನ್ನಿಂದಾಗದು, ನನ್ನಿಂದಾಗದು.
1: ಹೆದರಬೇಡ, ನಾನು ಆದಷ್ಟು ಬೇಗ ಬಂದು ಬಿಡುವೆ.
3: ಆದರೆ ಒಂದು ಮಾತು, ನನ್ನ ಕೈಯಲ್ಲಾಗದಿದ್ದರೆ ಮೂರು ಬಾರಿ ಕರೆಯುತ್ತೇನೆ. ಆಗಲೂ ನೀನು ಬರದಿದ್ದರೆ ಈ ಲಿಂಗವನ್ನು ನೆಲದ ಮೇಲೆ ಇಟ್ಟು ಬಿಡುತ್ತೇನೆ.
1: ಬೇಡ ಬೇಡ, ಹಾಗೆ ಮಾಡಬೇಡ. ನಾನು ಆದಷ್ಟು ಬೇಗ ಬಂದು ಬಿಡುವೆ.
4: ನಾರಾಯಣ ನಾರಾಯಣ. ಸದ್ಯ ಶಿವನ ಆತ್ಮಲಿಂಗವನ್ನು ರಾವಣ ನಿನ್ನ ಕೈಗೊಪ್ಪಿಸಿದ್ದಾನೆ. ಆದಷ್ಟು ಬೇಗ ನೆಲದಲ್ಲಿ ಇಟ್ಟು ಬಿಡು.
3: ಅದು ಹೇಗೆ ಸಾಧ್ಯ ನಾರಾದರೆ? ಇದನ್ನು ಹಿಡಿದುಕೊಂಡಿರುತ್ತೇನೆ ಎಂದು ಮಾತು ಕೊಟ್ಟಿರುವೆನಲ್ಲ. ವಚನಭಂಗ ಮಾಡಲೇ?
4: ವಚನಭಂಗ ಮಾಡಬಾರದು. ಆದರೆ ನೀನೇ ಅವನಿಗೆ ಹೇಳಿದಂತೆ ಮೂರು ಬಾರಿ ಕರೆದು ಕೆಳಗಿಡು.
3: ಆಗಲಿ, ಹಾಗೆಯೇ ಮಾಡುತ್ತೇನೆ. ರಾವಣ!
4: ಅಂಬಾತನಯ್ಯ ಇನ್ನೊಮ್ಮೆ ಕೂಗಿಬಿಡು.
3: ರಾವಣ ಬಾರ ತಡೆಯಲಾರೆ, ಬೇಗ ಬಾ.
4: ಗಣೇಶ ಇದು ಅಂತಿಮ ಕ್ಷಣ, ನಮ್ಮನ್ನು ಹಾಲಿನಲ್ಲಾದರೂ ಹಾಕು, ನೀರಿನಲ್ಲಾದರೂ ಹಾಕು, ನಿನ್ನಿಷ್ಟ, ನಾನಿನ್ನು ಬರುತ್ತೇನೆ. ನಾರಾಯಣ ನಾರಾಯಣ.
3: ರಾವಣ ಬಾರ ತಡೆಯಲಾರೆ, ನೀನು ಬರಲಿಲ್ಲ. ಇದೋ ಲಿಂಗವನ್ನು ಇಡುತ್ತೇನೆ, ಇಟ್ಟೇ ಬಿಟ್ಟೆ.
1: ಬಂದೆ ಬಂದೆ ಗಣಪ, ಇಡಬೇಡ ಇಡಬೇಡ. ಅಯ್ಯೋ ಎಂತಹ ಚಾತುರ್ಯ ಮಾಡಿದೆ! ಘೋರ ತಪವನ್ನಾಚರಿಸಿ ಸಾಧಿಸಿದ ನನ್ನ ಎಲ್ಲಾ ಶ್ರಮ ವ್ಯರ್ಥವಾಯಿತು. ಮಾತಿಗೆ ಏನು ಹೇಳಲಿ?
4: ಇದೇನು ಲಂಕೇಶ್ವರ, ಅತುಲ ಪರಾಕ್ರಮಿಯಾದ ನೀನು ಇದೇಕೆ ದುಃಖ ಪಡುತ್ತಿರುವೆ?
1: ನಾನು ಅತ್ಯಂತ ಪರಿಶ್ರಮದಿಂದ ಪಡೆದ ಶಿವನ ಆತ್ಮಲಿಂಗವನ್ನು ಈ ಪೋರ ನೆಲದ ಮೇಲೆ ಇಟ್ಟು ನನ್ನ ಆಸೆಯನ್ನು ಮಣ್ಣು ಮಾಡಿದ.
4: ಸಾವಧಾನ ರಾವಣೇಶ್ವರ, ತಪ್ಪು ಮಾಡಿದವ ನೀನು, ಇವನು ಗಣಪತಿ.
1: ಗಣಪತಿಯೇ, ಇವನೇಕೆ ನನ್ನ ಕಾರ್ಯಕ್ಕೆ ತಡೆ ಒಡ್ಡಿದ?
4: ಯಾವುದೇ ಕಾರ್ಯ ಆರಂಭಿಸುವ ಮೊದಲು ಈತನನ್ನು ಪೂಜಿಸಬೇಕೆಂಬುವ ಶಿವ ಪಾರ್ವತಿಯರ ಆಜ್ಞೆ. ಪೂಜಿಸದಿದ್ದರೆ ಈತ ವಿಘ್ನಕಾರಕನಾಗುತ್ತಾನೆ, ಕಾರ್ಯ ಫಲಿಸುವುದಿಲ್ಲ. ನೀನು ತಪವನ್ನಾಚರಿಸುವ ಮೊದಲು ಈತನನ್ನು ಪೂಜಿಸಲಿಲ್ಲ, ಅದಕ್ಕೆ ಹೀಗಾಯ್ತು.
1: ಹೌದೇ, ಅಯ್ಯ ಗಣೇಶ ಕ್ಷಮಿಸು ಸ್ವಾಮಿ.
3: ಶುಭಮಸ್ತು.
1: ಅಯ್ಯೋ ಮಾತೆ, ಆಸೆಯನ್ನು ತೀರಿಸಲಾಗಲಿಲ್ಲವಲ್ಲ. ಈ ಆತ್ಮಲಿಂಗವನ್ನು ಕಿತ್ತು ಒಯ್ಯಲೇಬೇಕು. ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ. ಅಯ್ಯೋ ಶಿವನೇ ಕಾಪಾಡು ತಂದೆ, ಕಾಪಾಡು.
2: ಭಕ್ತ ರಾವಣ ಎದ್ದೇಳು.
1: ಪ್ರಭೋ ಪ್ರತ್ಯಕ್ಷನಾದೆಯ, ಎಂತಹ ವರದಯ ಪಾಲಿಸಿದೆ. ದೇವ ಆತ್ಮಲಿಂಗವನ್ನು ಕೊಟ್ಟಂತೆ ನಟಿಸಿ ಈ ಸಮುದ್ರ ತೀರದಲ್ಲಿ ನೆಲೆಯೂರುವಂತೆ ಮಾಡಿದೆ. ಈಗ ನಾನು ಏನು ಮಾಡಲಿ, ಎಲ್ಲಿಗೆ ಹೋಗಲಿ?
2: ಲಂಕೇಶ ನಿನ್ನ ತಪ್ಪುಗಳನ್ನು ತಿಳಿದು ತಿದ್ದಿಕೋ. ಮಾತೆಯ ಮಹದಾಸೆ ಈಡೇರಿಸಲು ಬಂದ ನೀನು ಬೇಡಿರುವುದು ಏನನ್ನು? ವಿಶ್ವದ ಸಕಲ ಚರಾಚರಗಳ ಪ್ರಾಣ ಸ್ವರೂಪವಾದ ಜ್ಯೋತಿರ್ಲಿಂಗವನ್ನು, ಇದು ಸಕಲರಿಗೂ ಸೇರಿದ್ದು, ಮೂರು ಲೋಕಗಳನ್ನು ಗೆದ್ದುವೆನೆಂಬ ಅಹಂಕಾರದಿಂದ ನಿನ್ನ ಸ್ವಾರ್ಥಕ್ಕಾಗಿ ಈ ಆತ್ಮಲಿಂಗವನ್ನು ನಿನ್ನದಾಗಿಸಿಕೊಳ್ಳಲು ಹೊರಟೆ. ಆದರೆ ಆಗಲಿಲ್ಲ, ಅದು ತನ್ನ ಮಹಾಬಲದಿಂದ ನಿನ್ನನ್ನೇ ಗೆದ್ದಿತು. ಹಾಗಾಗಿ ಇನ್ನು ಮುಂದೆ ಮಹಾಬಲೇಶ್ವರನೆಂಬ ಹೆಸರಿನಿಂದ ಈ ಪಶ್ಚಿಮ ಸಮುದ್ರ ತೀರದಲ್ಲಿ

0: ನೆರೆಸಿ ಭಕ್ತರಿಂದ ಪೂಜೆಗೊಳ್ಳಲಿ. ಈ ಸ್ಥಳ ಗೋಕರ್ಣ ಎಂಬ ಹೆಸರಿನಿಂದ ಪ್ರಸಿದ್ಧಿಗೊಳ್ಳಲಿ. ಮಾತೆ ಕೈಕಾಸಾ ದೇವಿಗೆ ಶಿವನ ಆತ್ಮಲಿಂಗವನ್ನು ಧರೆಗಿಳಿಸುತ್ತೇನೆ ಎಂದು ನೀನು ನೀಡಿದ ವಚನವು ಕೈಗೂಡಿದಂತಾಯ್ತು. ಚಿಂತಿಸಬೇಡ.
1: ಧನ್ಯೋಸ್ಮಿ ಮಹಾದೇವ, ಧನ್ಯೋಸ್ಮಿ. ಗೋಕರ್ಣದ ಮಹಾಬಲೇಶ್ವರನಿಗೆ
2: ಜಯವಾಗಲಿ.
1: ಗೋಕರ್ಣದ ಮಹಾಬಲೇಶ್ವರನಿಗೆ
2: ಜಯವಾಗಲಿ.
1: ಗೋಕರ್ಣದ ಮಹಾಬಲೇಶ್ವರನಿಗೆ
2: ಜಯವಾಗಲಿ.
3: ಕಿರು ನಾಟಕ ಕೇಳಿದ್ರಿ. ಈಗ ಒಂದು ಕತೆ ಹೇಳ್ತೀನಿ ಅಂತ ರೆಡಿ ಆಗಿದ್ದಾನೆ ಜೆ ಎಂ ಗುಣವರ್ಧನ.
4: ಒಂದು ಕಾಡಿನಲ್ಲಿ ಒಂದು ಆಡು ಇತ್ತು, ತನ್ನ ಎರಡೂ ಮರಿಗಳೊಡನೆ ವಾಸ ಮಾಡ್ತಿತ್ತು. ಹತ್ತಿರದ ಕಾಡಿನಲ್ಲಿದ್ದ ತೋಳವು ಹೇಗಾದರೂ ಮಾಡಿ ಆ ಆಡಿನ ಮರಿಗಳನ್ನು ತಿನ್ನಬೇಕೆಂದು ಹೊಂಚು ಹಾಕುತ್ತಿತ್ತು. ಒಂದು ಬಾರಿ ಆಡು ಹೊರಗಡೆ ಹೋಗಬೇಕಾಯಿತು. ತನ್ನ ಮಕ್ಕಳನ್ನು ಕರೆದು, ಮಕ್ಕಳೇ ನಾನು ಬರುವವರೆಗೂ ನೀವು ಹೊರಗಡೆ ಹೋಗಬೇಡಿ ಎಂದಿತು. ನಾನು ಬಂದು ನಿಮ್ಮ ಹೆಸರನ್ನು ಕರೆಯುತ್ತೇನೆ ಮತ್ತು ತೋಳವು ಸತ್ತು ಹೋಗಲಿ ಎಂದು ಬಯ್ಯುತ್ತೇನೆ. ತನ್ನ ಮಕ್ಕಳಿಗೆ ಹೇಳಿ ಆಡು ಹೊರಟು ಹೋಯ್ತು. ತೋಳವು ಆಡು ತನ್ನ ಮಕ್ಕಳಿಗೆ ಹೇಳುವುದನ್ನು ಕೇಳಿಸಿಕೊಂಡು ಆಡು ಹೊರಗಡೆ ಹೋದ ಮೇಲೆ ನಿಧಾನವಾಗಿ ಆಡಿನ ಮನೆಗೆ ಬಂದಿತು. ಅದು ಆಡಿನ ಮಕ್ಕಳನ್ನು, ಮಕ್ಕಳೇ ನಾನು ಬಂದಿದ್ದೇನೆ, ಬಾಗಿಲು ತೆಗೆಯಿರಿ, ಹಾಳಾದ ತೋಳ ಸತ್ತು ಹೋಗ ಎಂದು ಆಡಿನ ಮರಿಗಳಿಗೆ ಈ ಧ್ವನಿಯನ್ನು ಕೇಳಿ ಅನುಮಾನ ಬಂದಿತು. ಅವುಗಳ ಕಿಟಕಿಯಿಂದ ಹೊರಗೆ ನೋಡಿದವು. ಹೊರಗೆ ನಿಂತಿರುವುದು ತಮ್ಮ ತಾಯಿ ಅಲ್ಲವೆಂದು ತಿಳಿದುಕೊಂಡವು. ಹೊರಗಡೆ ತೋಳ ಬಂದಿದೆ ಎಂದು ತಿಳಿದು ಬಾಗಿಲನ್ನು ತೆಗೆಯದೆ ಸುಮ್ಮನೆ ಕುಳಿತುಕೊಂಡವು. ಬಂದಿದ್ದ ತೋಳವು ಸ್ವಲ್ಪ ಹೊತ್ತಿನವರೆಗೆ ಅಲ್ಲಿಯೇ ನಿಂತು ನಾಚಿಕೆಯಿಂದ ಹೊರಟು ಹೋಯಿತು. ನಂತರ ಆಡು ಮನೆಗೆ ಬಂದಿತು. ಅದು ತನ್ನ ಮಕ್ಕಳನ್ನು ಎಂದಿನಂತೆ ಕರೆಯಿತು. ಆಗ ಆಡಿನ ಮರಿಗಳು ಬಾಗಿಲನ್ನು ತೆಗೆದವು. ತಾಯಿಯು ಒಳಗೆ ಬಂದಿತು. ಮಕ್ಕಳು ಚಾಣಾಕ್ಷತನಕ್ಕೆ ಆಡು ಮೆಚ್ಚಿಕೊಂಡಿತು ಮತ್ತು ಸಂತೋಷಪಟ್ಟಿತು. ಇದರ ನೀತಿ, ಆಪತ್ತು ಬಂದಾಗ ಆಲೋಚಿಸಿ ಮುನ್ನಡೆಯಬೇಕು.
3: ಕತೆ ಕೇಳಿದ್ರಲ್ಲ ಮಕ್ಕಳೇ, ಇದುವರೆಗೂ ನರಸಿಂಹರಾಜಪುರದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳು ನಡೆಸಿಕೊಟ್ಟಂತಹ ಕಾರ್ಯಕ್ರಮವನ್ನು ಕೇಳಿದ್ರಿ. ಕಾರ್ಯಕ್ರಮದ ನಿರೂಪಣೆ ಹಾಗೂ ನಿರ್ಮಾಣ ಆಲ್ಮಕ್ಕಿ ಎನ್ ಮಂಜುಳಾ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿಬಂತು.
5: ಚಿಣ್ಣರ ಬಳಗ ಮಕ್ಕಳಿಗಾಗಿ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು.

ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ನೀವು ಕೇಳ್ತಾ ಇದ್ರೆ ಎಫ್ಎಂ 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್ ಗಳಲ್ಲಿ ಮತ್ತು ಮೀಡಿಯಂ 625 ಕಿಲೋಹರ್ಟ್ಸ್ ಗಳ ನಿಲಯದಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನ ಸ್ಟುಡಿಯೋ ಸಮಯ 11:32:09. ಸೇವಾ ಮಾಹಿತಿ. ಕಾಣೆಯಾದವರ ಬಗ್ಗೆ ಪ್ರಕಟಣೆ. ಶಿಕಾರಿಪುರ ತಾಲೂಕು ಶಿರಾಳಕೊಪ್ಪ ಪೊಲೀಸ್ ಠಾಣೆ ವ್ಯಾಪ್ತಿಯ ಕಣಸೋಗಿ ಗ್ರಾಮದ ಬಲವೀಂದ್ರಪ್ಪ ಎಂಬುವರ ಪತ್ನಿ 30 ವರ್ಷದ ದೀಪ ಎಂಬುವರು ಜನವರಿ ತಿಂಗಳ 15ನೇ ತಾರೀಕಿನಂದು ಕಾಣೆಯಾಗಿದ್ದಾರೆ. ಇವರ ಚೆಹರೆ 5 ಅಡಿ ಎತ್ತರ, ತೆಳುವಾದ ಮೈಕಟ್ಟು, ಗೋಧಿ ಮೈಬಣ್ಣ ಹೊಂದಿದ್ದು ಕನ್ನಡ ಭಾಷೆ ಬಲ್ಲವರಾಗಿದ್ದು ಕಾಣೆಯಾದ ಸಂದರ್ಭದಲ್ಲಿ ಹಸಿರು ಬಣ್ಣದ ಸೀರೆ ಧರಿಸಿರುತ್ತಾರೆ. ಈಗ ಹೇಳಿದ ಈ ಮಹಿಳೆ ಕುರಿತು ಸುಳಿವು ಸಿಕ್ಕಲ್ಲಿ ಸಂಪರ್ಕಿಸಬೇಕಾದ ವಿಳಾಸ ಸಬ್ ಇನ್ಸ್ಪೆಕ್ಟರ್ ಶಿರಾಳಕೊಪ್ಪ ಪೊಲೀಸ್ ಠಾಣೆ. ಈಗ ಕೆಲವು ಪ್ರಕಟಣೆಗಳು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಸೊಣ್ಣಹಳ್ಳಿಪುರದಲ್ಲಿರುವ ಕೆನರಾ ಬ್ಯಾಂಕ್ ಗ್ರಾಮೀಣ ಉದ್ಯೋಗ ತರಬೇತಿ ಸಂಸ್ಥೆ May 18-13 ದಿನಗಳ ಕಾಲ ನಿರುದ್ಯೋಗ ಪುರುಷರು ಹಾಗೂ ಮಹಿಳೆಯರಿಗೆ ಕುರಿ ಸಾಕಾಣಿಕೆ ಕುರಿತು ಉಚಿತ ತರಬೇತಿ ಶಿಬಿರವನ್ನು ಏರ್ಪಡಿಸಿದೆ. ಶಿಬಿರದಲ್ಲಿ ಕುರಿ ಸಾಕಾಣಿಕೆ ಜೊತೆಗೆ ವೈಜ್ಞಾನಿಕ ರೀತಿಯಲ್ಲಿ ಹಸು ಸಾಕಾಣಿಕೆ, ಮೇಕೆ ಸಾಕಾಣಿಕೆ, ಹಂದಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ತೋಟಗಾರಿಕಾ ಬೆಳೆಗಳು, ಸಾವಯವ ಗೊಬ್ಬರ ತಯಾರಿಕೆ ಬಗ್ಗೆ ತರಬೇತಿ ನೀಡಲಾಗುತ್ತಿದ್ದು ಆಸಕ್ತರು ಈ ಒಂದು ತರಬೇತಿಯಲ್ಲಿ ಭಾಗವಹಿಸಬಹುದಾಗಿದೆ. ಸ್ವಯಂ ಉದ್ಯೋಗಿಗಳಾಗಲು ಬಯಸುವ 18-50 ವರ್ಷದ ವಯಸ್ಸಿನ ಕರ್ನಾಟಕ ರಾಜ್ಯದ ಯಾವುದೇ ಜಿಲ್ಲೆಯ ನಿರುದ್ಯೋಗಿ ಪುರುಷರು ಹಾಗೂ ಮಹಿಳೆಯರು ಈ ಶಿಬಿರದಲ್ಲಿ ಪಾಲ್ಗೊಳ್ಳಬಹುದಾಗಿದೆ. ಈ ಶಿಬಿರದ ಸಮಯದಲ್ಲಿ ತರಬೇತಿ, ಊಟ ಹಾಗೂ ವಸತಿ ಸೌಕರ್ಯಗಳು ಉಚಿತವಾಗಿ ಕಲ್ಪಿಸಲಾಗುವುದು. ಗ್ರಾಮೀಣ ಭಾಗದ ಬಿಪಿಎಲ್ ಅಭ್ಯರ್ಥಿಗಳಿಗೆ ಮೊದಲ ಆದ್ಯತೆಯನ್ನು ನೀಡಲಾಗುವುದು. ಅಭ್ಯರ್ಥಿಗಳು ಸ್ಥಳೀಯ ಭಾಷೆ ಬಲ್ಲವರಾಗಿದ್ದು ಕನ್ನಡ ಓದಲು ಮತ್ತು ಬರೆಯಲು ತಿಳಿದಿರಬೇಕು. ತರಬೇತಿ ನಂತರ ಕೇಂದ್ರ ಸರ್ಕಾರದ ಗ್ರಾಮೀಣ ಸಚಿವಾಲಯದಿಂದ ಪ್ರಮಾಣ ಪತ್ರವನ್ನು ವಿತರಿಸಲಾಗುವುದು. ಆಸಕ್ತಿಯುಳ್ಳ ಅಭ್ಯರ್ಥಿಗಳು May 18 ಬೆಳಗ್ಗೆ 10 ಗಂಟೆಯಿಂದ ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವಉದ್ಯೋಗ ತರಬೇತಿ ಸಂಸ್ಥೆ ಸೊಣ್ಣಹಳ್ಳಿಪುರ, ಹಸಿಗಾಳು ಅಂಚೆ ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇಲ್ಲಿ ನಡೆಯುವ ತರಬೇತಿಗೆ ನೇರವಾಗಿ ವಿದ್ಯಾರ್ಹತೆ ಮತ್ತು ವಿಳಾಸ ದಾಖಲಾತಿಗಳೊಂದಿಗೆ ಹಾಜರಾಗುವುದು. ಸಂದರ್ಶನಕ್ಕೆ ಹಾಜರಾಗಲು ಅಸಾಧ್ಯವಾದಲ್ಲಿ ದಿನಾಂಕ 18-5-2026 ಸಂಸ್ಥೆಯ ದೂರವಾಣಿ ಸಂಖ್ಯೆಯಾದ 8974-7605-09915-1154 ಮತ್ತೊಮ್ಮೆ ಗಮನಿಸಿ 8974-7605-09915-1154 ಅಥವಾ 9686-24-8369 ಇಲ್ಲಿ ಈ ಸಂಖ್ಯೆಯನ್ನು ಸಂಪರ್ಕಿಸುವುದರ ಮೂಲಕ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬಹುದೆಂದು ಸಂಸ್ಥೆಯ ನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಜಿಲ್ಲಾ ಕೈಗಾರಿಕಾ ತರಬೇತಿ ಮತ್ತು ಉದ್ಯೋಗ ಇಲಾಖೆ ಶಿವಮೊಗ್ಗ ತಾಲೂಕು ಗಾಜನೂರು ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯಲ್ಲಿನ ವಿವಿಧ ವೃತ್ತಿಗಳಿಗೆ 2026-27 NCVT ಯೋಜನೆಯಡಿ ITI ಪ್ರವೇಶಕ್ಕಾಗಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಿದೆ. SLC, PUC ಪದವಿ ಪಾಸ್ ಅಥವಾ ಅನುತ್ತೀರ್ಣರಾದ ವಿದ್ಯಾರ್ಥಿಗಳು ಈಗ ಹೇಳುವ ವೆಬ್ಸೈಟ್ ಆದ www.cite.karnataka.gov.in ಮೂಲಕ ಅಥವಾ ಸಂಸ್ಥೆಗೆ ಭೇಟಿ ನೀಡಿ ಖುದ್ದಾಗಿ ಅರ್ಜಿ ಸಲ್ಲಿಸುವಂತೆ ಸಂಸ್ಥೆಯ ಪ್ರಾಚಾರ್ಯರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ.

2026 27ನೇ ಸಾಲಿಗೆ ಪ್ರಥಮ ಪಿಯುಸಿಗೆ ದಾಖಲಾತಿ ಮಾಡುವಾಗ ಪೋಷಕರು ದಾಖಲಾತಿ ಮಾಡುವ ಕಾಲೇಜಿಗೆ ಇಲಾಖೆಯಿಂದ ಅನುಮತಿ ಪಡೆದಿರುವ ಬಗ್ಗೆ ಖಚಿತಪಡಿಸಿಕೊಂಡು ದಾಖಲಿಸುವಂತೆ ಶಾಲಾ ಕಾಲೇಜು ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಜಿಲ್ಲೆಯ ಕೆಲವೊಂದು ಸಂಸ್ಥೆಯವರು ಹೊಸ ಕಾಲೇಜಿನ ಅನುಮತಿ ಪಡೆಯದೇ ಜಾಹೀರಾತುಗಳು ನೀಡುತ್ತಿರುವುದು ಗಮನಕ್ಕೆ ಬಂದಿದ್ದು, ಅಂತಹ ಕಾಲೇಜುಗಳ ಬಗ್ಗೆ ಪೋಷಕರು ಎಚ್ಚರ ವಹಿಸುವುದು, ಒಂದು ವೇಳೆ ಈ ಸಂಸ್ಥೆ ಕಾಲೇಜುಗಳು ಅನಧಿಕೃತವಾಗಿ ದಾಖಲಾತಿ ಮಾಡಿಕೊಂಡಲ್ಲಿ ಅವರ ಮೇಲೆ ಇಲಾಖಾ ನಿಯಮಾನುಸಾರ ಶಿಸ್ತು ಕ್ರಮ ತೆಗೆದುಕೊಳ್ಳಲಾಗುವುದು. ಪೋಷಕರಿಗೆ ಅನುಮಾನ ಬಂದರೆ ಉಪನಿರ್ದೇಶಕರ ಕಚೇರಿ, ಶಾಲಾ ಶಿಕ್ಷಣ ಇಲಾಖೆ, ಪದವಿ ಪೂರ್ವ, ಬಿಎಚ್ ರಸ್ತೆ, ಶಿವಮೊಗ್ಗ ಇಲ್ಲಿಯ ಕಚೇರಿ ಸಮಯದಲ್ಲಿ ಬಂದು ವಿಚಾರಿಸುವಂತೆ ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯು 2026-27ನೇ ಸಾಲಿಗೆ ಭಾರತೀಯ ಸೇನೆ ಇತರೆ ಯೂನಿಫಾರಂ ಸೇವೆಗಳ ಸೇರಬಯಸುವ ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗಗಳ ಪ್ರವರ್ಗ 1, 2A, 3A, 3B ಅರ್ಹ ಅಭ್ಯರ್ಥಿಗಳಿಂದ ವೀರ ಬಹದ್ದೂರ್ ಹೆಂಜನಾಯಕ ಸೇನಾ ಆಯ್ಕೆ ಪೂರ್ವ ತರಬೇತಿ ಶಾಲಾ ಮಾಜಳ್ಳಿ, ಕಾರವಾರದಲ್ಲಿ ನಡೆಯುವ ಸೇನಾ ಆಯ್ಕೆ ಪೂರ್ವ ಸಿದ್ಧತೆ ಬಗ್ಗೆ ವೃತ್ತಿ ಮಾರ್ಗದರ್ಶನ ಹಾಗೂ ತರಬೇತಿಗಾಗಿ ಬಾಲಕರಿಗೆ ಮಾತ್ರ ಅರ್ಜಿಯನ್ನ ಆಹ್ವಾನಿಸಲಾಗಿದೆ. ಅಭ್ಯರ್ಥಿಯು ಮತ್ತು ಕುಟುಂಬದ ಒಟ್ಟು ಗರಿಷ್ಠ ವಾರ್ಷಿಕ ಆದಾಯ ಪ್ರವರ್ಗ 1ಕ್ಕೆ 2,50,000 ರೂಪಾಯಿ ಹಾಗೂ ಪ್ರವರ್ಗ 2A, 3A ಮತ್ತು 3B ವರ್ಗಗಳಿಗೆ 1,00,000 ಮಿತಿಯಲ್ಲಿರಬೇಕು. ಅಭ್ಯರ್ಥಿಯು 10ನೇ ತರಗತಿಯನ್ನು ಉತ್ತೀರ್ಣನಾಗಿದ್ದು ಪ್ರತಿ ವಿಷಯದಲ್ಲಿ ಕನಿಷ್ಠ 33 ಅಂಕಗಳು ಅಥವಾ ಮತ್ತು ಸರಾಸರಿ ಶೇಕಡ 45% ಅಂಕಗಳನ್ನು ಪಡೆದಿರಬೇಕು. ಗ್ರೇಡಿಂಗ್ ಸಿಸ್ಟಮ್ ಇದ್ದಲ್ಲಿ ಈಗ ಹೇಳುವ ಸಮಾನವಾದ ಗ್ರೇಡ್ ಪಡೆದಿರಬೇಕು. ಅಭ್ಯರ್ಥಿಯ ವಯಸ್ಸು 17-20 May 28ಕ್ಕೆ ಅನ್ವಯಿಸುವಂತೆ ದಿನಾಂಕ 28-5-2006 ರಿಂದ 28-5-2009 ನಡುವಿನ ಅವಧಿಯಲ್ಲಿ ಜನಿಸಿರಬೇಕು.

ಮಾಡಬೇಕು. ಅಭ್ಯರ್ಥಿಗಳು ಅರ್ಜಿ ನಮೂನೆಯನ್ನು ಆಯಾ ಜಿಲ್ಲೆಯ ಜಿಲ್ಲಾ ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಪಡೆದು ಭರ್ತಿ ಮಾಡಿದ ಅರ್ಜಿಯನ್ನು ಖುದ್ದಾಗಿ ಅಥವಾ ನೋಂದಾಯಿತ ಅಂಚೆಯ ಮೂಲಕ ಮೇ 28ರೊಳಗಾಗಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಉತ್ತರ ಕನ್ನಡ ಜಿಲ್ಲೆ ಜಿಲ್ಲಾಧಿಕಾರಿಗಳ ಕಚೇರಿ ಸಂಕೀರ್ಣ ನೆಲಮಹಾಡಿ ಕೊಠಡಿ ಸಂಖ್ಯೆ 1 ಕಾರವಾರ ಇಲ್ಲಿಗೆ ಸಲ್ಲಿಸುವಂತೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಜಿಲ್ಲಾಧಿಕಾರಿಗಳು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆಯಾದ 08 3 82 2 2 6 5 8 8 ದೂರವಾಣಿ ಸಂಖ್ಯೆ ಮತ್ತೊಮ್ಮೆ 2 2 6 5 8 8 STD ಕೋಡ್ ಸಂಖ್ಯೆ 08 3 8 2 ಕರೆ ಮಾಡೋದ್ರ ಮೂಲಕ ಈ ಒಂದು ಅಭಿಯಾನದಲ್ಲಿ ಭಾಗವಹಿಸಬಹುದಾಗಿದೆ. ಬಾಲಕರಿಗೆ ಮಾತ್ರ ಇದರಲ್ಲಿ ಅವಕಾಶವಿದೆ. ಸೇವಾ ಮಾಹಿತಿ ಪ್ರಸಾರವಾಯಿತು.

0: ಈಗ ಒಂದು ಭಾವಗೀತೆ. ಡಿ ವಿ ಗುಂಡಪ್ಪ ಅವರ ರಚನೆ, ಹಾಡಿದ್ದಾರೆ ಮೈಸೂರು ಅನಂತಸ್ವಾಮಿ.
1: ಬದುಕು ಜಟ

ಮೈಸೂರು ಅನಂತಸ್ವಾಮಿಯವರ ದನಿಯಲ್ಲಿ ಡಿ ವಿ ಗುಂಡಪ್ಪನವರ ಕವನವನ್ನು ಕೇಳಿದ್ರಿ. ಇದಾಗಿತ್ತು ಈ ಹೊತ್ತಿನ ಭಾವಗೀತೆಯ ಕಾರ್ಯಕ್ರಮ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ, ನೀವು ಕೇಳ್ತಾ ಇದ್ದೀರ FM 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನು. ಸ್ಟುಡಿಯೋ ಸಮಯ 11:45. ಜನಪದ ಸಂಗೀತ. ಕಡೂರು ತಾಲೂಕು ಚಿಕ್ಕಬಾಸೂರು ಗ್ರಾಮದ ಶ್ರೀಮತಿ ಚೌಡಮ್ಮ ಮತ್ತು ಸಂಗಡಿಗರಿಂದ ಮೈಲಾರಲಿಂಗ ಸ್ವಾಮಿ ಪದವನ್ನು ಆರಿಸೋಣ.

ಇದುವರೆಗೂ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕಡೂರು ತಾಲೂಕು ಚಿಕ್ಕಬಾಸೂರಿನ ಶ್ರೀಮತಿ ಚೌಡಮ್ಮ ಮತ್ತು ಸಂಗಡಿಗರಿಂದ ಮೈಲಾರಲಿಂಗಸ್ವಾಮಿ ಪದವನ್ನು ಕೇಳಿದ್ರಿ. ಇನ್ನು ನಾಳಿನ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ರಾಜ್ಕುಮಾರ್ ಕೆ ಮತ್ತು ಸಂಗಡಿಗರಿಂದ ನಮ್ಮಪ್ಪ ತಿಮ್ಮಪ್ಪ ಮತ್ತು ಉದುರು ಉದುರು ಮಲ್ಲಿಗೆ ಎಂಬ ಜನಪದ ಗೀತೆಗಳನ್ನು ಕೇಳಬಹುದು. ಇದಾಗಿತ್ತು ಈ ಹೊತ್ತಿನ ಜನಪದ ಸಂಗೀತ ಕಾರ್ಯಕ್ರಮ.

ಸಾಮಾನ್ಯದಿಂದ ಈ ಮಧ್ಯಾಹ್ನ 1:20 ಚಿತ್ರಗೀತೆಗಳನ್ನು ಆಲಿಸುವರಿ. 2:41 ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳು ಮೂಡಿಬರಲಿದೆ. ಮಧ್ಯಾಹ್ನ 3:00 ಚಲನಚಿತ್ರ ಧ್ವನಿ ವಾಹಿನಿ ಚಿತ್ರ ಆನಂದ ಸಾಗರ, 4:00 ಮಿಕ್ಸ್ ಮೆಲೋಡಿ ಹಿಂದಿ ಹಾಗೂ

ಕನ್ನಡ ಚಿತ್ರಗೀತೆಗಳು 5 ಗಂಟೆಗೆ ಕನ್ನಡ ಚಿತ್ರಗೀತೆಗಳು ಮೂಡಿ ಬರಲಿದೆ. ಸಂಜೆ 6:51 ಕೃಷಿರಂಗ ಕಾರ್ಯಕ್ರಮದಲ್ಲಿ ತೋಟಗಾರಿಕೆಯಲ್ಲಿ ಶೂನ್ಯ ಬಂಡವಾಳ ಕೃಷಿ ನಿರ್ವಹಣೆ ಕುರಿತು ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ ತಾಲೂಕಿನ ಮೇಲಿನ ಹನಸವಾಡಿ ಗ್ರಾಮದ ಕೃಷಿಕರಾದ ಶ್ರೀ ಬಿಎಂ ಸುಂದರೇಶ್ ಅವರೊಂದಿಗೆ ಸಂದರ್ಶನ ಸಂದರ್ಶಕರು ಡಾಕ್ಟರ್ ಎಸ್ಎಂ ಸುಧಾಕರ್. ನಂತರ ಕೃಷಿ ಒಳಸುರಿಗಳ ಲಭ್ಯತೆ, ಪೂರೈಕೆ ಮತ್ತು ಅವುಗಳ ಸದ್ಬಳಕೆ ಮುಂಗಾರು 2026 ಕುರಿತು ಡಾಕ್ಟರ್ ಎಸ್ಎಂ ಸುಧಾಕರ್ ಅವರಿಂದ ಮಾಹಿತಿ ಕೇಳಿವಿರಿ. ಇದುವರೆಗೂ ನಿಲಯದಿಂದ ಪ್ರಸಾರವಾಗುವ ಕೆಲವು ಕಾರ್ಯಕ್ರಮಗಳತ್ತ ಗಮನ ಹರಿಸಿದೆವು. ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ 12 ಗಂಟೆ ಆಗಲಿದೆ. ಇನ್ನು ಮುಂದೆ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಒಂದು ರಾಷ್ಟ್ರ ಒಂದು ಚುನಾವಣೆಯಿಂದ ದೇಶದ ಖಜಾನೆಯ 7 ಲಕ್ಷ ಕೋಟಿ ರೂಪಾಯಿ ಉಳಿತಾಯ. ಸಂಸದೀಯ ಸಮಿತಿ ಅಧ್ಯಕ್ಷ ಪಿಪಿ ಚೌಧರಿ ಅಭಿಪ್ರಾಯಪಟ್ಟರು. ಬೆಂಗಳೂರಿನಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಬಿಜೆಪಿ ಸೇರಿದಂತೆ ವಿವಿಧ ರಾಜಕೀಯ ಪಕ್ಷಗಳ ಒಂದು ಚುನಾವಣೆ ಕುರಿತ ವಿಚಾರ ಮಂಡನೆ ನಡೆಸಿದ ಬಳಿಕ ಸುದ್ದಿಗೋಷ್ಠಿ ಉದ್ದೇಶಿಸಿ ಅವರು ಮಾತನಾಡಿದರು. ಕರ್ನಾಟಕ ಸೇರಿದಂತೆ ಒಟ್ಟು 7 ರಾಜ್ಯಗಳಲ್ಲಿ ಮಸೂದೆ ಕುರಿತು ವಿಚಾರ ಮಂಡಿಸಲಾಗಿದೆ. ವಿವಿಧ ರಾಜಕೀಯ ಮುಖಂಡರ ಅಭಿಪ್ರಾಯ ಸಂಗ್ರಹಿಸಿ ಅಂತಿಮ ವರದಿ ಸಿದ್ಧಪಡಿಸಲಾಗುವುದು ಎಂದರು.
1: तो कितना खर्चा बच जाएगा, कितना खर्च कम होगा और सबसे बड़ा फायदा छोटी पार्टी और रीजनल पार्टीज को होगा. पास में पैसा जो इतना नहीं होता तो कम से कम सांसद और विधायक साथ खड़े करके वो कम से कम दोनों को खड़ा करा सकता है. रिप्रेजेंटेशन ऑफ पीपल एक्ट में जो प्रावधान है कानून के तहत में वो आराम से पैसा दे करके उनको खड़ा कर सकता है और लड़ सकते हैं चुनाव. तो ये बड़ा फायदा है कि ये छोटी पार्टी का भी कम होगा, बड़ी पार्टी का भी कम होगा और नेशनल वेस्टेज जो जा रहा था वो बचेगा और हमारी फ्यूचर जनरेशन के लिए काम आएगा. अगर 7 लाख करोड़ तो ये तो उन्होंने क्वांटिफाई किया है.
0: ಡೆಂಗಿ ನಿಯಂತ್ರಣಕ್ಕಾಗಿ ಸಮುದಾಯದ ಪಾಲ್ಗೊಳ್ಳುವಿಕೆ, ಪರಿಶೀಲಿಸಿ ಸ್ವಚ್ಛಗೊಳಿಸಿ ಹಾಗೂ ಮುಚ್ಚಿಡಿ ಎಂಬ ಘೋಷವಾಕ್ಯದೊಂದಿಗೆ ರಾಷ್ಟೀಯ ಡೆಂಗಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ರಾಜ್ಯಾದ್ಯಂತ ಆಯೋಜಿಸಿತ್ತು. ಬಳ್ಳಾರಿ ಜಿಲ್ಲೆ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣ ವಿಭಾಗದಿಂದ ಆಯೋಜಿಸಿದ್ದ ಜನಜಾಗೃತಿ ಜಾಥಾಕ್ಕೆ ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಎಲ್ಲ ರಮೇಶ್ ಬಾಬು ಚಾಲನೆ ನೀಡಿದರು. ಈಡೀಸ್ ಈಜಿಪ್ಟೈ ಸೊಳ್ಳೆಗಳ ಸಂತತಿ ವೃದ್ಧಿಸದಂತೆ ವಿಜಯನಗರ ಜಿಲ್ಲೆಯನ್ನು ಡೆಂಘಿ, ಮಲೇರಿಯಾ, ಕಾಲೆರಾ ರೋಗ ಮುಕ್ತವಾಗಿಸಲು ಅಧಿಕಾರಿಗಳು ಅಗತ್ಯ ಮುಂಜಾಗ್ರತಾ ಕ್ರಮ ವಹಿಸಬೇಕು ಎಂದು ಜಿಲ್ಲಾಧಿಕಾರಿ ಕವಿತಾ ಎಸ್ ಮನ್ನಿಕೇರಿ ಕರೆ ನೀಡಿದ್ದಾರೆ. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಆಯೋಜಿತ ಅಂತರ್ ಇಲಾಖೆ ಸಮನ್ವಯ ಸಭೆಯಲ್ಲಿ ಪಾಲ್ಗೊಂಡು ಅವರು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾ ನಾಗಲಕ್ಷ್ಮಿ ಚೌಧರಿ 2 ದಿನಗಳ ಧಾರವಾಡ ಜಿಲ್ಲಾ ಪ್ರವಾಸ ಕೈಗೊಂಡಿದ್ದಾರೆ. ಈ ಮಧ್ಯಾಹ್ನ 12:30ಕ್ಕೆ ಹುಬ್ಬಳ್ಳಿ ತಾಲೂಕು ಅಯೋಧ್ಯ ಗ್ರಾಮಕ್ಕೆ ತೆರಳಿ ಗಿರಿಜನ ಮಹಿಳೆಯರಿಗೆ ಮಂಜೂರಾಗಿರುವ ಸ್ಥಳವನ್ನು ಪರಿಶೀಲಿಸಲಿದ್ದಾರೆ. ಕೃಷಿ ಪರಿಕರಗಳ ಮಾರ್ಗಸೂಚಿಗಳ ಕುರಿತು 1 ದಿನದ ಕಾರ್ಯಾಗಾರ ಗದಗ ಜಿಲ್ಲೆ ನಾಗಾವಿಯ ಮಹಾತ್ಮ ಗಾಂಧಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯಿತಿ ರಾಜ್ ವಿಶ್ವವಿದ್ಯಾಲಯದ ಸಭಾಭವನದಲ್ಲಿ ಜರುಗಿತು. ಕಾರ್ಯಾಗಾರಕ್ಕೆ ಚಾಲನೆ ನೀಡಿದ ಕೃಷಿ ಮತ್ತು ಸಂಬಂಧಿತ ಕಾನೂನುಗಳ ಕೇಂದ್ರದ ನಿರ್ದೇಶಕ ವೆಂಕಟರಮಣಪ್ಪ ಕೃಷಿ ಪರಿಕರಗಳ ಗುಣಮಟ್ಟ ಕಾಪಾಡುವ ಮಹತ್ವ, ದಾಖಲೆ ನಿರ್ವಹಣೆ, ಕೃಷಿ ಪರಿಕರಗಳ ಸಂಗ್ರಹ ವಿಧಾನಗಳು, ಮಾರಾಟ ನಿಯಮಗಳು ಹಾಗೂ ಸರ್ಕಾರದ ವಿವಿಧ ಕಾಯ್ದೆ ಮತ್ತು ನಿಯಮ

ಕ್ರಮಾವಳಿಗಳ ಬಗ್ಗೆ ರೈತರಿಗೆ ಮಾಹಿತಿ ನೀಡಿದರು. ಜಾನಪದ ಕಲೆಗಳ ಸಂರಕ್ಷಣೆ ಕಾರ್ಯವು ಸಂಸ್ಕೃತಿ ಹಾಗೂ ಅಸ್ತಿತ್ವವನ್ನು ಉಳಿಸಿದಂತೆ ಎಂದು ಕರ್ನಾಟಕ ಜಾನಪದ ಅಕಾಡೆಮಿ ಮಾಜಿ ಅಧ್ಯಕ್ಷ ಡಾಕ್ಟರ್ ಕೋಲಾರ ತಾಲೂಕು ಅಮ್ಮೇರಹಳ್ಳಿಯಲ್ಲಿ ಆಯೋಜಿತ ಜಾನಪದ ಛೇಂಕಾರ ಹಾಗೂ ಮಕ್ಕಳ ಬೇಸಿಗೆ ಶಿಬಿರದ ಸಮಾರೋಪ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಜಾನಪದ ಎನ್ನುವುದು ಕೇವಲ ಮನೋರಂಜನೆಯ ಮಾಧ್ಯಮವಲ್ಲ, ಪೂರ್ವಜರ ಬದುಕಿನ ಅನುಭವಗಳ ಜೀವಂತ ಸಾಕ್ಷಿ ಎಂದರು. ಬಾಗಲಕೋಟೆ ನವವಿದ್ಯಾಲಯದ ಉದ್ಯಾನಗಿರಿಯಲ್ಲಿ ಆಯೋಜಿತ ಮೂರು ದಿನಗಳ ಮಾವು ಮೇಳಕ್ಕೆ ವಿಧಾನ ಪರಿಷತ್ ಸದಸ್ಯ ಹನುಮಂತ ನಿರಾಣಿ ಚಾಲನೆ ನೀಡಿದರು. ಈ ಸಂದರ್ಭ ಮಾತನಾಡಿದ ಅವರು, ಉತ್ತರ ಕರ್ನಾಟಕದಲ್ಲಿ ಮಾವು ಬೆಳೆಗೆ ವಿಪುಲ ಅವಕಾಶಗಳಿವೆ. ಮಾವು ಬೆಳೆಗಾರರ ಹಿತದೃಷ್ಟಿಯಿಂದ ಮುಂದಿನ ದಿನಗಳಲ್ಲಿ ಮಾವು ನಿಗಮ ಹಾಗೂ ಮಾವು ಸಂಶೋಧನೆ ಸರ್ಕಾರದ ಮಟ್ಟದಲ್ಲಿ ಚರ್ಚೆಯಾಗುವುದು ಎಂದರು. ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಹಾಗೂ ವಿಜಯಪುರ ಜಿಲ್ಲಾಡಳಿತದ ಸಹಯೋಗದಲ್ಲಿ ಇಂದಿನಿಂದ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಬಿಎಲ್ಡಿಇ ಒಳಾಂಗಣ ಕ್ರೀಡಾಂಗಣಗಳಲ್ಲಿ ರಾಜ್ಯಮಟ್ಟದ ಬ್ಯಾಡ್ಮಿಂಟನ್ ಪಂದ್ಯಾವಳಿ ಆಯೋಜಿಸಲಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ. ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿನ ಕದ್ರಿ ಉದ್ಯಾನದಲ್ಲಿ ಗೇರು ಅಭಿವೃದ್ಧಿ ನಿಗಮ ಇಂದು ಮತ್ತು ನಾಳೆ ರಾಜ್ಯಮಟ್ಟದ ಗೇರು ಮೇಳ ಹಾಗೂ ಗೇರು ಕೃಷಿ ಕಾರ್ಯಾಗಾರ ಆಯೋಜಿಸಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: ಆಕಾಶವಾಣಿ ವನಿತಾ ವಿಹಾರ ಕೇಳುಗರೆ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಕೈಗಳ ಸ್ಪರ್ಶ ಕನಸಿನ ಉಸಿರು ಸೇರಿದಾಗ ಅದು ಕಲೆಯಾಗಿ ಸಾಧನೆಯಾಗಿ ರೂಪುಗೊಳ್ಳುತ್ತೆ. ಅಂಥ ಮಣ್ಣಿನೊಳಗೆ ತಮ್ಮ ಬದುಕಿನ ಕಥೆಯನ್ನು ಬರೆದವರು ಜ್ಯೋತಿ ಶಾಂತರಾಜು. ಕಲೆ ಇವರಿಗೆ ವೃತ್ತಿಯಷ್ಟೇ ಅಲ್ಲ, ಜೀವನದ ಭಾಷೆ ಕೂಡ. ಮಣ್ಣಿನ ಪ್ರತಿಮೆಗಳು ಇವರ ಕೈಯಲ್ಲಿ ಕೇವಲ ರೂಪ ಪಡೆಯುವುದಿಲ್ಲ, ಅವು ಭಾವನೆ ಮತ್ತು ಬದುಕಿನ ಅರ್ಥವನ್ನೇ ಬಿಂಬಿಸುತ್ತವೆ. ಸವಾಲುಗಳನ್ನು ಶ್ರದ್ಧೆ ಸೃಜನಶೀಲತೆಯೊಂದಿಗೆ ತಮ್ಮದೇ ಹಾದಿ ನಿರ್ಮಿಸಿಕೊಂಡವರು ಜ್ಯೋತಿ ಶಾಂತರಾಜು. ಇವರು ಇವತ್ತು ಕಲೆ, ಸಾಧನೆ ಮತ್ತು ಸ್ವಾವಲಂಬನೆಯ ಸಂಕೇತವಾಗಿದ್ದಾರೆ. ಪ್ರಶಸ್ತಿಗಳು ಇವರನ್ನು ಅಲಂಕರಿಸಿದ್ರು, ಮಣ್ಣಿನ ಸ್ಪರ್ಶ ಮತ್ತು ಕಲೆಯ ಪ್ರಾಮಾಣಿಕತೆ ಇನ್ನೂ ಅವರ ಕೈಯಲ್ಲೇ ಉಳಿದಿದೆ. ಇವತ್ತಿನ ವನಿತಾ ವಿಹಾರದಲ್ಲಿ ಜ್ಯೋತಿ ಶಾಂತರಾಜು ನಮ್ಮ ಅತಿಥಿ. ಜ್ಯೋತಿಯವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಶ್ರೋತೃಗಳಿಗೆ ನಿಮ್ಮ ಬಾಲ್ಯ, ನೀವು ನಡೆದು ಬಂದ ಹಾದಿಯ ವಿವರವನ್ನ ನೀಡೋದಾದ್ರೆ.
1: ನಾನ್ ಹುಟ್ಟಿ ಬೆಳೆದಿದ್ದು ಮೂಲತಃ ಬೆಂಗಳೂರು. ನಮ್ ಸ್ವಂತ ಊರು ಬಂದು ಶಿರಾ ತಾಲೂಕಿನ ದ್ವಾರಾಳು ಅನ್ನೋ ಒಂದು ಗ್ರಾಮ. ನಾವಿಬ್ಬರ ಮಕ್ಕಳು ಅಪ್ಪ ಅಮ್ಮನ್ಗೆ, ನಾನು ನನ್ನ ತಮ್ಮ. ಸೊ ನಮ್ ಪ್ರಪಂಚ ತುಂಬಾ ಚಿಕ್ಕದು. ಅಪ್ಪ ಅಮ್ಮ, ನಾನು, ತಮ್ಮ, ಹೋಟೆಲ್ ಇತ್ತು, ಅಪ್ಪ ಅಮ್ಮ ಹೋಟೆಲ್ ನಡೆಸ, ಹೀಗೆ ಬದುಕು ಸಾಕ್ತಾ ಬಂತು.
0: ನೀವು ಲೇಖಕಿಯಾಗಿ, ಅಂಕಣಕಾರ್ತಿಯಾಗಿ, ಸಿಟಿಜನ್ ಜರ್ನಲಿಸ್ಟ್ ಆಗಿ, ಕುಂಭ ಕಲಾವಿದೆ, ಆಭರಣ ವಿನ್ಯಾಸಕ್ಕೆ, ಸೊ ನಿಮ್ಮ ಪ್ರೊಫೈಲ್ಗೆ ಈ ಟೈಟಲ್ಸ್ಗಳು ಆಡ್ ಆಗ್ತಾನೆ ಹೋಗ್ತಾ ಇದೆ. ಟ್ರಾವೆಲರ್ ಕೂಡ, ಫೋಟೋಗ್ರಾಫರ್ ಕೂಡ, ಇಷ್ಟೊಂದು ವಿಭಿನ್ನ ಹವ್ಯಾಸಗಳು, ಕಲೆಗಳು ಒಂದೇ ವ್ಯಕ್ತಿಯಲ್ಲಿ ಹುದುಗಿಸ್ಕೊಳ್ಳೋಕೆ ಹೇಗೆ ಸಾಧ್ಯ ಆಯ್ತು ನಿಮ್ಗೆ?
1: 5 ವರ್ಷದ ಹಿಂದಿನ ತನಕ ನನ್ನದೇ ಆದಂತಹ ಯಾವುದೋ ಒಂದು ಐಡೆಂಟಿಟಿ ನಂಗಿರ್ಲಿಲ್ಲ. 18ನೇ ವಯಸ್ಸಿಗೆ ಮದ್ವೆ ಆಯ್ತು. ಸೊ ಮದ್ವೆ ಮಾಡ್ಕೊಂಡ ನಂತರ ಅವ್ರು ಓದಿಸ್ತೀನಿ ಅಂತ ಹೇಳಿದ್ರು. ಅಪ್ಪ ಓದಿಸ್ತಾರೆ, ಅದೇ ತಾನೇ ಬೇಕಿತ್ತು, ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಬೇಕು, ನಾವು ಪಟ್ಟಿರೋ ಕಷ್ಟ ನಮ್ಮ ಮಕ್ಳಿಗೆ ಬೇಡ ಅಂತ ಯೋಚನೆ ಮಾಡ್ತಾರೆ. ಸೊ ಹಂಗಾಗಿ ಒಂದ್ ಸಂಬಂಧ ಬಂತು ಅಂತ ಹೇಳಿದ್ರು. ನೋಡಿದ್ರು 23ನೇ ವಯಸ್ಸಿಗೆ ನನ್ಗೆ 3 ಮಕ್ಕಳು, 2 ಅಭಾಷೆಗಳು, ಜೀವನ ಏನೇನು ಅಂತಾನೆ ಗೊತ್ತಿಲ್ಲ. ಸೊ ಅಷ್ಟೊತ್ತಿಗಾಗ್ಲೇ ಇಷ್ಟು ಹೊರೆಗಳು ನನ್ನ ಹೆಗಲ ಮೇಲಿತ್ತು. ಅದಾದ ನಂತರ ಜಾಯಿಂಟ್ ಫ್ಯಾಮಿಲಿ, ಅತ್ತೆ, ಮಾವ, ನಾದಿನಿ, ಮನೆ ತುಂಬಾ ಆಳು ಕಾಳು. ಸೊ ಓದಿನ ಕನಸು ಅಲ್ಲಿಗೆ ಒಂದ್ ಹಂತಕ್ಕೆ ಮುಗ್ದಿತ್ತು. ಎದೆ ಒಳಗೆಲ್ಲೋ ಒಂದ ಕಿಡಿ ಅನ್ನೋದಿತ್ತು. ಸಷ್ಟ ಅಂತ ಯೋಚನೆ ಮಾಡಿಕೊಂಡು ಮಕ್ಕಳನ್ನ ನೋಡ್ಕೊಂಡು, ಮನೆ ಕೆಲಸ ನೋಡ್ಕೊಂಡು, ಹಸ್ಬೆಂಡ್ಗೆ ಕೆಲಸದಲ್ಲಿ ಸಪೋರ್ಟಿವ್ ಆಗಿ ಇದ್ದೆ.

0: ಸೊ ನಂತರ ನನ್ ಕನ್ಸು ಹಾಗೆ ಉಳಿತಲ್ಲ, ಏನು ಮಾಡ್ತಿಲ್ಲಲ್ಲ ನನ್ ಬದುಕು, ಏನಾದ್ರು ಮಾಡ್ಬೇಕು ಅಂತ ಮಕ್ಕಳನ್ನ ಫೋಕಸ್ ಮಾಡ್ದೆ. ಸೊ ಮಗಳು ತುಂಬಾ ನನ್ಗೆ ಸಪೋರ್ಟಿವ್ ಆಗಿದ್ಲು, ಏನ್ ಹೇಳಿದ್ರು ಮಾಡ್ತಾ ಇದ್ಲು. ನಮ್ಮಲ್ಲಿ ಯಾರು ಸಾಧಕರು ಅಂತಾಗ್ಲಿ, ಬಟ್ ಆ ಆಸಕ್ತಿ, ಶ್ರದ್ಧೆ ಮತ್ತೆ ಸತತ ಪ್ರಯತ್ನ ಅನ್ನೋದಿದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು ಅನ್ನೋದಕ್ಕೆ ನಾನು ನಿಮ್ಮ ಮುಂದೆ ಇವತ್ತು ಕೂತಿದ್ದೇನೆ. ಸೊ ಮಗಳು ಚಿತ್ರಕಲೆಯಲ್ಲಿ ಅವಳು ಪ್ರೊಫೆಷನಲ್ ಆರ್ಟಿಸ್ಟ್ಗಿಂತ ತುಂಬಾ ಚೆನ್ನಾಗಿ ಮಾಡ್ತಿದ್ಲು. ಸೊ ಕ್ಲಾಸಿಗೆ ಏನಾದ್ರು ಸೇರಿಸೋಣ ಅಂತ ಕರ್ಕೊಂಡು ಹೋದ್ರೆ ಅವ್ರಿಗೆ ಹೇಳ್ತಿದ್ರು, ನೀನೆ ಟೀಚರ್ ಆಗಿ ಬಾ ಅಮ್ಮ, ನಮ್ಮ ಮಕ್ಳಿಗೆ ಹೇಳ್ಕೊಡು. ಅವಳಿನ ಚಿಕ್ಕ ಹುಡುಗಿ, ಮೂರನೇ. ಸೊ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ವರ್ಗೂ ಬೆಳೆದ್ ಬಿಟ್ಲು. ಮತ್ತೆ ಟೇಕೊಂಡು ನಲ್ಲೂ ಕೂಡ ಅವಳದು ಬ್ಲಾಕ್ ಬೆಲ್ಟ್ ಆಗಿದೆ. ತುಂಬಾ ವಿದೇಶಿಗಳನ್ನೆಲ್ಲ ಸುತ್ತಾಡಿ ಬಂದ್ಲು ಇಷ್ಟು ವಯಸ್ಸಿಗೆ. ಮಂಗೋಲಿಯಾ, ಕೇರಳ, ನೇಪಾಳ, ಛತ್ತೀಸ್ಗಢ ಎಲ್ಲಾ ಕಡೆ ತುಂಬಾ ಕಡೆ ಓಡಾಡಿದ್ಲು. ಸೊ ಅಲ್ಲಿಂದಾನು ಸಾಕಷ್ಟು ಮನೆಯಲ್ಲಿ ಇಡಕ್ ಆಗದೆ ಇರೋಷ್ಟು ಪ್ರಶಸ್ತಿಗಳಿದಾವೆ. ಹೊರಗಿನವರೆಲ್ಲ ಅಪ್ರಿಶಿಯೇಟ್ ಮಾಡಕ್ ಶುರು ಮಾಡಿದ್ರು. ಮನೆಯಲ್ಲಿ ಯಾಕೆ ಬೇರೆಯವ್ರ ಮನೆಗೆ ಹೋಗೋಳು, ಅವಳನ್ನ ಯಾಕೆ ಇಷ್ಟೊಂದು ನೀನ್ ಫೋಕಸ್ ಮಾಡ್ತಿದ್ಯಾ ಅನ್ನ ಅಂತ ಟಾರ್ಚರ್ ಮನೆ ಒಳಗಿಂದ ಶುರು ಆಯ್ತು. ಸರಿ, ಅವಳನ್ನ ತಡೆ ಹಾಕಿದ್ರಿ ನೀವು, ನಿಲ್ಲಿಸಬಹುದು ಹೇಳ್ಕೊಟ್ಟಿ ಪುಟ್ ಮಗಳು. ಸೊ ನನ್ನನ್ನು ತಡೆ ಹಾಕಕ್ ಆಗತ್ತಾ ಅಂತ ನನ್ನ ಪ್ರಯಾಣವನ್ನ ಶುರು ಮಾಡ್ದೆ.
1: ಟೈಮ್ ಕನ್ಸ್ಟ್ರೆಂಟ್ಸ್ ಇರುತ್ತೆ ಹೆಣ್ಮಕ್ಳಿಗೆ, ಮಕ್ಳು ನೋಡ್ಕೋಬೇಕು, ಫ್ಯಾಮಿಲಿ ನೋಡ್ಕೋಬೇಕು, ಒಂದ್ ಎರಡ್ ಕೆಲಸ ಅಂತ ಅನ್ಸುತ್ತೆ. ಸೊ ಇಷ್ಟೆಲ್ಲಾ ಹವ್ಯಾಸಗಳನ್ನ ಬೆಳೆಸ್ಕೊಂಡಿದ್ದೀರಲ್ಲ, ಇದು ಹೇಗೆ ಸಾಧ್ಯ ಆಯ್ತು? ಮತ್ತೆ ಈ ಎಲ್ಲಾ ಹವ್ಯಾಸಗಳಲ್ಲಿ ನಿಮ್ಮ ಹೃದಯಕ್ಕೆ ಹತ್ತಿರವಾದ ಕಲೆ ಅಥವಾ ಅಭಿರುಚಿ ಯಾವುದು ಅಂತ?
0: ಹೌದು, ನೀವು ಹೇಳಿದಂಗೆ ನಾನು ಕೂಡ ಮನೆಯಲ್ಲಿ ಎಲ್ಲಾ ಕೆಲಸಗಳನ್ನ ಮಾಡಿಕೊಂಡು ನನ್ಗೂ ಆಯಾಸ ಆಗ್ತಿತ್ತು, ಸುಸ್ತಾಗ್ತಿತ್ತು. ಪ್ರತಿದಿನ ಇಷ್ಟು ಎಷ್ಟು ಮಾಡಿದ್ರು ನಿಮ್ಮನ್ನ ಆಯಾಸ ಆಗ್ತಿದ್ಯಾ ಅಂತ ಕೇಳೋರು ಯಾರು ಇಲ್ಲ. ಕೊನೆಗೆ ಅವ್ರು ಕೇಳಿದ ಪ್ರಶ್ನೆ ನನ್ನ ಬದುಕನ್ನು ಬದಲಾಯಿಸ್ತು, ನೀನೇನ್ ಮಾಡಿದ್ದು? ಹಂಗಾದ್ರೆ ಇದೆಲ್ಲ ಕೆಲ್ಸ ಅಲ್ವಾ, ಅದೆಲ್ಲ ದುಡಿಮೆ ಅಲ್ವಾ, ನನ್ನ ಶ್ರಮ ಅಲ್ವಾ? ಹಾಗಿದ್ರೆ ಶುರು ಮಾಡ್ದೆ, ಹೌದು ನಾನು ಏನ್ ಮಾಡ್ತಿದ್ದೀನಿ, ಏನಾದ್ರು ಮಾಡ್ಬೇಕಲ್ವಾ. ಬದುಕು ನನ್ಗೂ ಒಂದ್ ಹಂತದಲ್ಲಿ ಸಾಕು ಬದುಕು, ಇನ್ನು ಮುಂದುವರ್ಸಕ್ ನನ್ ಕೈಲಿ ಆಗಿಲ್ಲ. ಎಷ್ಟ್ ನಾನ್ ಸಾಮಾನ್ಯ ಮನುಷ್ಯಳಲ್ವಾ, ಎಷ್ಟು ನೋವನ್ನ ಅನುಭವಿಸಕ್ಕಾಗತ್ತೆ? ಏನ್ ಮಾಡ್ಬೇಕು ಅಂತ ಹೇಳಿದಾಗ ಮತ್ತೆ ನಾನು ನನ್ನ ಎಜುಕೇಶನ್ ಕಂಟಿನ್ಯೂ ಮಾಡ್ದೆ. ಪಿ ಯು ಸಿ ಎಜುಕೇಶನ್ ನಿಂತಿತ್ತು, ಮತ್ತೆ ಡಿಗ್ರಿ ಕಟ್ದೆ. ಆಗ ಕೊರೋನಾ ಟೈಮು, ಸ್ಟೇಟಸ್ ಅಲ್ಲಿ ಯಾರೋ ಹಾಕಿದ್ರು ಬದುಕು ಕಮ್ಯುನಿಟಿ ಕಾಲೇಜ್ ಅಲ್ಲಿ ಇಂಥದ್ದೇನು ಜರ್ನಲಿಸಂ ಕೋರ್ಸ್ ನಡೆಸ್ತಿದ್ದಾರೆ ಅಂತ. ಸೊ ಅಪ್ಲೈ ಮಾಡ್ದೆ. ಅದು ಏಜ್ ಲಿಮಿಟ್ ಇತ್ತು ಅನ್ಸುತ್ತ. ಸೊ ನನ್ನ ಆಸಕ್ತಿಯನ್ನ ನೋಡ್ಕೊಂಡು ಅವರು ನನ್ನ ರಿಕ್ವೆಸ್ಟ್ ಇದೆಲ್ಲ ಲೆಟರ್ ಎಲ್ಲ ಬರೆದಿದ್ನಲ್ಲ, ಸೊ ಅವರು ನನ್ನ ಆಸಕ್ತಿಯನ್ನ ನೋಡ್ಕೊಂಡು ನನ್ಗೆ ಅವಕಾಶ ಕೊಟ್ರು ಕಲಿಕೆಗೆ. ಅಲ್ಲಿ ಆನ್ಲೈನ್ ಅಲ್ಲೇ ಕಲ್ತಿದ್ದು, ಆನ್ಲೈನ್ ಅಲ್ಲಿ ಸಿಕ್ತು. ಪ್ರತಿ ವಾರ ನಾನು ಅಂಕಣಗಳನ್ನ ಬರೆಯಕ್ ಶುರು ಮಾಡ್ದೆ. ಆ ಟೈಟಲ್ ಹಾದಿಯೇ ತೋರಿದ ಹಾದಿ ಅನ್ನೋ ಅಂಕಣದಲ್ಲಿ ಕಥೆಯೂ ಅಲ್ಲ ಚಿತ್ರವೂ ಅಲ್ಲ, ಸೊ ಆ ಟೈಟಲ್ ಅಲ್ಲಿ ಅಂಕಣಗಳನ್ನ ಬರೀತಾ ಹೋದೆ. ಸೊ ಜನ ಗುರ್ತಿಸಕ್ ಶುರು ಮಾಡಿದ್ರು, ಬರಹಗಾರ್ತಿ ಅಂತ ಗುರ್ತಿಸಕ್ ಶುರು ಮಾಡಿದ್ರು. ಸೊ ಪ್ರತಿ ವಾರ ಒಂದೊಂದು ಅಂಕಣ ಬರೀಬೇಕಲ್ಲ, ಕಮಿಟ್ ಆಗಿದ್ದೀನಿ. ಸೊ ಬರೀಲೇಬೇಕು ಬರ್ತಾ, ನನ್ಗೆ ಯಾರು ಸಿಕ್ತ ಇವಾಗನು ಅಷ್ಟೇ, ಏನಾದ್ರೂ ಗಾಡಿಯಲ್ಲಿ ಹೋಗ್ತಾ ಬರ್ತಾನು ಇಳಿಸಿದ್ರೆ ಸಡನ್ ಆಗಿ ಮಕ್ಳು ಅಮ್ಮ ನೋಡು ನಿನ್ ಫ್ರೆಂಡ್ ಅಂತಾರೆ ಯಾರನ್ನಾದ್ರೂ. ಯಾರು ವಿಶೇಷವಾಗಿ ಕಾಣಿಸ್ತಾರೆ ಅವ್ರು ನನ್ಗೇನೋ ಸ್ಪೆಷಲ್ ಅನ್ನಿಸತ್ತೆ, ಅವ್ರು ನಿಜವಾದ ಸಾಧಕರು ಅಂತ ನನಗೆ ಅನ್ನಿಸತ್ತೆ.
1: ಜ್ಯೋತಿ ಅವರೇ, ನಿಮ್ಮ ಅಂಕಣ, ಲೇಖನಗಳು, ಬರಹಗಳು ಸಮಾಜದಲ್ಲಿ ಯಾವ ರೀತಿಯ ಬದಲಾವಣೆ ತರಬೇಕು ಅನ್ನೋದು ನಿಮ್ಮ
0: ಬಾರದು? ಎರಡು ಸಮಾನರು. ಸೊ ಪ್ರತಿಯೊಬ್ಬರಿಗೂ ಬದುಕೋ ಅವಕಾಶ ಇದೆ, ಸೊ ಅದನ್ನ ಕಲ್ಪಿಸ್ಕೊಡ್ಬೇಕು. ಯಾರು ನಿರಾಶವಾದಿಗಳಾಗ್ಬಾರ್ದು. ಕಷ್ಟಗಳು ಬರತ್ತ, ಪ್ರತಿಯೊಬ್ಬರಿಗೂ ಕಷ್ಟಗಳು ಬರತ್ತ. ಸೊ ಅಷ್ಟಕ್ಕೇನೆ ಬದುಕು ಮುಗ್ದೋಯ್ತು ಅಂತ ಯೋಚನೆ ಮಾಡಬಾರ್ದು. ಪ್ರತಿಯೊಂದನ್ನು ನಾವೇ ಫೇಸ್ ಮಾಡಿ ನಾವೇ ಅನುಭವಿಸಿ ಕಲ್ತ್ಕೊಳ್ತೀವಿ ಅನ್ನೋದು ಅಷ್ಟು ಸಮಯ ನಮ್ಗಿಲ್ಲ ಅಂತ ಭಾವಿಸ್ಬಹುದು. ಈ ಏನ್ ಸಹಾಯ ಆಗತ್ತ ಅಂದ್ರೆ, ಒಂದ್ ಎರಡ್ ಮೂರು ಅಂಕಣಗಳನ್ನ ಓದಿದ್ರೆ ಸಾಕು, ನಮ್ಮ ಬದುಕು ಸುಲಭ ಅಂತ ಅನ್ನಿಸ್ಬಿಡತ್ತ. ಬೇರೆಯವರೆಲ್ಲ ಎಷ್ಟು ಕಷ್ಟ ಪಡ್ತಿರೋವಾಗ ಒಂದು ಮೂರ್ನಾಲ್ಕು ಜನರ ಜೊತೆ ನಾವು ಹೊರಗಡೆ ಮನೆಯಿಂದ ಆಚರಣೆ ಬರಲ್ಲ, ನಾವ್ ಒಂದ್ ಮೂರ್ನಾಲ್ಕು ಜನರ ಜೊತೆ ಮಾತಾಡ್ದಾಗ ಗೊತ್ತಾಗತ್ತ ನಮ್ಮ ಬದುಕೆ ಸುಲಭ.
1: ಇವ್ರಿಗೆ ಯಾವತ್ತಾದ್ರೂ ಅನ್ಸಿದ್ಯಾ ಜ್ಯೋತಿ, ಈಗ ನೀವು ಲೇಖನಗಳು ಬರೀತಾ ಇದ್ದೀರಾ, ಎಲ್ಲರನ್ನು ಭೇಟಿ ಮಾಡಿದ್ರೆ ತುಂಬಾ ಸುಲಭವಾಗಿದೆ ಅಂತ ಅನ್ಸಿದ್ಯಾ?
0: ಖಂಡಿತ ಖಂಡಿತ. ಮೊದಲಿಗೆ ನನ್ ಬದುಕೆ ನನ್ಗೆ ತುಂಬಾ ದೊಡ್ಡ ಬೆಟ್ಟ ಅನ್ನೋ ಹಂಗೆ ಕಾಡ್ತಿತ್ತು. ಯಾವಾಗ ನಾನು ಓಡಾಟ ಮಾಡಕ್ ಶುರು ಮಾಡ್ದೆ ಅವಾಗ ಅನ್ನಿಸಿದ್ದು ನನ್ಗೆ ನನ್ನ ಕಷ್ಟ ಏನೇನು ಅಲ್ಲ ಅಂತ.
1: ಈಗ ಸಿಟಿಜನ್ ಜರ್ನಲಿಸ್ಟ್ ಆಗಿ ನಿಮ್ಗೆ ಸಮಾಜದ ಯಾವ ವಿಷಯಗಳು ನಿಮ್ಮನ್ನ ಜಾಸ್ತಿ ಕಾಡುತ್ತೆ ಜ್ಯೋತಿ?
0: ತುಂಬಾ ದೇವದಾಸಿ ಮಹಿಳೆಯರನ್ನ ಭೇಟಿ ಮಾಡಿದ್ದೀನಿ, ಆದಿವಾಸಿ ಜನ ಅವರನ್ನ, ಸಿದ್ಧಿ ಸಮುದಾಯ, ಜೇನು ಕುರುಬರು, ಕಾಡು ಕುರುಬರು, ಈ ತರ ನೆಲೆನೇ ಇಲ್ದೇ ಇರುವಂತವ್ರು ಊರಿಂದ ಊರಿಗೆ ಅವ್ರು

0: ಒಂದಸಲ ನಾಗರಹೊಳೆ ಅಭಯಾರಣ್ಯಕ್ಕೆ ಅಲ್ಲಿ ಹೋದಾಗ ಜೇನು ಕುರುಬರು ಕಂಡಿದ್ದು. ಮನುಷ್ಯರನ್ನ ಕಂಡ್ರೆ ಓಡಿ ಹೋಗ್ತಾರೆ. ಯಾವ ಕಾಲಘಟ್ಟದಲ್ಲಿ ನಾವು ಬದುಕ್ತಿದ್ದೀವಿ?
1: ತುಂಬಾ ಕಡೆ ಪ್ರಯಾಣ ಮಾಡಿದ್ದೀರಲ್ಲ, ಅದ್ರ ಬಗ್ಗೆ ಏನಾದ್ರೂ ದಾಖಲಿಸ್ಕೊಂಡಿದ್ದೀರಾ?
0: ಖಂಡಿತ ಮ್ಯಾಮ್, ಈಗ ಜರ್ನಿ ಆಫ್ ಜ್ಯೋತಿ ಅನ್ನೋ ಒಂದು ಪುಸ್ತಕ ಬಿಡುಗಡೆ ಆಗಿದೆ. ಆ ನಿಟ್ಟಿನಲ್ಲಿ ನಾನು ಕರ್ನಾಟಕದಾದ್ಯಂತ ಮೂಲೆ ಮೂಲೆಗಳು 31 ಜಿಲ್ಲೆಗಳನ್ನ ನಾನು ಓಡಾಟ ಮಾಡಿದೆ ಒಬ್ಳೆ. ಸೊ ಆ ಅಂಕಣ ಬರಹಗಳಾಗಿ ಬರ್ತಿದ್ದನ್ನ ಅದೊಂದು ಯಾಕೆ ದಾಖಲೆ ಆಗಿ ಉಳಿಬಾರ್ದು? ಒಂದ್ ಹೆಣ್ಮಗ್ಳು ಈಗ ಇಷ್ಟೊಂದೆಲ್ಲ ಸಂಸಾರದ ಹೊರೆಗಳನ್ನ ಕಟ್ಕೊಂಡು ಸಣ್ಣ ನೋವಿಗೂ ಅಪ್ಪ ಬೇಕಂತ ನಮ್ಮಪ್ಪ ಬೇಕು ಅಂತ ಹತ್ಕೊಂಡು ಕೂತ್ಕೊಳ್ರು ಅಂತವಳು ಮನೆಯಿಂದ ಹೊರಗೋಗಿ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳು ಸಾವಿರಾರು ಕಿಲೋಮೀಟರ್ ಪ್ರಯಾಣ ಮಾಡಿ ಅಂಕಣ ಬರಿಬೇಕು ಅಂತ ಹೇಳಿದ್ರೆ ಸುಲಭದ ಕೆಲಸ ಅಲ್ಲ. ಅದು ನನ್ನಂತೊಳಗೆ ಸುಲಭ ಅಲ್ಲ. ಸೊ ಅದು ಬೇರೆಯವರಿಗೆ ಮಾರ್ಗದರ್ಶನ ಆಗಬಹುದು. ಇಂಥವ್ರು ಯಾರು ಮಾಡಿದಾರ ಅಂತ ಹೇಳಿದ್ರೆ ನಾವು ಯಾಕೆ ಮಾಡಬಾರ್ದು ಅಂತ ಬೇರೆಯವರಿಗೂ ಅದು ಸ್ಫೂರ್ತಿ ಆಗಬಹುದು.
1: ಇನ್ನೊಂದು ತುಂಬಾ ಗಮನಾರ್ಹ ಸಾಧನೆ ನಿಮ್ದು, ನಿಮ್ಗೆ ಅದಕ್ಕೋಸ್ಕರನೇ ಸುಮಾರು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್, ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಸ್, ಅಬ್ದುಲ್ ಕಲಾಂ ಬುಕ್ ಆಫ್ ರೆಕಾರ್ಡ್ಸ್, ಅದ್ರದೆಲ್ಲ ಅವಾರ್ಡ್ಸ್ ಬಂದಿದೆ. ಕುಂಭಕಲೆ, ನೀವು ಅದ್ರಲ್ಲೂ ನೀವು ಮಿನಿಯೇಚರ್ ಆರ್ಟ್ಸ್ ನ ಮಾಡ್ತೀರಾ ಮಣ್ಣಲ್ಲಿ ಅಂತ, ಈ ನಿಟ್ಟಿನಲ್ಲಿ ಹೇಗೆ ನಿಮ್ಮ ಆಸಕ್ತಿ ಬೆಳೆಯಿತು?
0: ಅದು ಈ ಕೊರೋನಾ ಟೈಮ್ ಖಂಡಿತ ಹೌದು. ಆ ಟೈಮ್ ನ ಯುಟಿಲೈಸ್ ಮಾಡ್ಕೊಂಡ್ವಿ ಅಷ್ಟೇ. ಏನಾದ್ರೂ ಕಲಿಬೇಕು, ಸುಮ್ನೆ ನಂಗಂತೂ ಸುಮ್ನೆ ಕೂರೋಕಾಗಿಲ್ಲ. ಒಂದು ದಿನ 24 ಗಂಟೆ ಕಳೀತು ಅಂದ್ರೆ ನಾನು ಈ ದಿನವನ್ನ ಹೆಂಗ್ ಉಪಯೋಗಿಸ್ಕೊಂಡಿದ್ದೀನಿ? ಸೊ ನನ್ಗ ಅದ್ ಯೋಚನೆ ಮಾಡಿದ್ರೆ ರೀಕಾಲ್ ಮಾಡ್ಕೊಳ್ತೇನೆ. ಸೊ ಹಂಗಾಗಿ ಒಂದು ನಂದಿನಿ ಲೇಔಟ್ ಅಲ್ಲಿ ಒಂದು ಕಾರ್ಯಕ್ರಮ ಶುರು ಆಯ್ತು, ಜಾಯ್ನ್ ಆದ ಅದಕ್ಕೆ. ಸೊ ಅವಾಗ ಈ ಮಣ್ಣಿನದ್ದು ಕಲಾಕೃತಿಗಳನ್ನ ಹೇಳ್ಕೊಡಕ್ ಶುರು ಮಾಡಿದ್ರು. ಅಲ್ಲಿಂದ ಇನ್ನು ಹೆಚ್ಚು ಕಲಿಬೇಕು ಅಂತ ಶುರು ಆಯ್ತು. ಆಮೇಲೆ ಸೆಂಟರ್ ಇದೆ, ಸೊ ಅಲ್ಲಿ ಜಾಯ್ನ್ ಆಗಿತ್ತು. ಅದಾದ ನಂತರ ಮಣ್ಣಲ್ಲಿ ನಂಗೆ ಮಾಡ್ ತುಂಬಾ ಪುಟ್ಟದ್ದು ನಂಗೆ ತುಂಬಾ ಇಷ್ಟ ಆಗ್ತಿತ್ತು. ಎಲ್ಲರೂ ದೊಡ್ಡದ್ ಮಾಡೇ ಮಾಡ್ತಾರ. ಸೊ ನಂಗೆ ಪುಟ್ಟದಂದ್ರೆ ತುಂಬಾ ಏನೋ ಖುಷಿ ಮಾಡ್ಬೇಕು, ಇನ್ನು ಎಷ್ಟು ಚಿಕ್ಕದಾಗತ್ತೆ, ಇನ್ನು ಎಷ್ಟು ಚಿಕ್ಕದ್ ಮಾಡಬಹುದು ಅಂತ ಟ್ರಯಲ್ ಮಾಡ್ತಾ MML ಮಾಡ್ಬೇಕು ಅಂತ ಯೋಚನೆ ಮಾಡ್ದೆ ಗಣಪತಿ ನಾನು. ಅದು ಕೊನೆಗೆ 1.2 ಸೆಂಟಿಮೀಟರ್ ಆಗಿ ವಿಶ್ವದಾಖಲೆ ಹೆಸರಾಗಿ
1: ಗಣಪತಿ ಮಾಡಿರೋದು. ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಏನಕ್ಕೆ ನಿಮ್ಗೆ?
0: ಅದು ವಾದ್ಯ ಗಣಪತಿಗಳನ್ನ ಮಾಡಿದ್ದೆ, 5 ವಾದ್ಯ ಗಣಪತಿಗಳನ್ನ ಮಾಡಿದ್ದೆ, ಅದಕ್ಕೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಆಯ್ತು.
1: ಈ ಕುಂಭಕಲೆಯಲ್ಲಿ ನೀವು ಏನೇನು ಆಕೃತಿಗಳನ್ನ ಕಲಾಕೃತಿಗಳನ್ನ ಮಾಡ್ತೀರಾ ಜ್ಯೋತಿ?
0: ಎಲ್ಲಾ ತರದ್ದು ಮಾಡ್ತೇನೆ ಮ್ಯಾಮ್. ಗಣಪತಿ ಮಕ್ಕಳು ಆಡುವಂತದ್ದು, ಆಟಿಕೆಗಳನ್ನ ಅಡಿಗೆ ಮಾಡೋದು, ಹಾಗೆಲ್ಲ ಬಳಸ್ತಿದ್ರಲ್ಲ ಸ್ಪೂನು ಕುಕ್ಕರ್ ಆ ತರದ್ದು. ಮಕ್ಕಳಿಗೆ ಈಗ ಇಷ್ಟ ಆಗುವಂತದ್ದು ಫಿಶ್, ಒಂಟೆ, ಆಮೆ, ಕುದುರೆ, ಈ ತರದ್ ಏನ್ ಬೇಕಿದ್ರು ಮಾಡಬಹುದು. ಇಂಥದ್ದೇ ಮಾಡ್ಬೇಕು ಅಂತ ಪರ್ಟಿಕ್ಯುಲರ್ ಇಷ್ಟ ಮಾಡ್ಬೇಕಂತಾನೆ ಇಲ್ಲ, ನಮ್ಗೆ ಯಾವ ತರದ್ದು ಆಲೋಚನೆಗಳು ಬರುತ್ತೆ ನಮ್ ಕ್ರಿಯೇಟಿವಿಟಿಗೆ ಬಿಟ್ಟಿದ್ದು.
1: ಈಗ ಮಣ್ಣು ಕುಂಭಕಲೆ ಅಂದ್ರೆ ಒಂದು ಪರಂಪರೆಯೊಂದಿಗೆ ಸಾಕ್ತಾ ಬಂದ ಕೊಡೋಕೆ ಏನಾದ್ರು ಯೋಚನೆಗಳನ್ನ ಮಾಡ್ತೀರಾ ಜ್ಯೋತಿ? ಯಾವಾಗ
0: ಖಂಡಿತ ಮಾಡ್ಬೋದು ಮ್ಯಾಮ್. ಗಣಪತಿ ಅಂತ ಹೇಳಿದ್ರೆ ನಾವು ಪೂಜೆಗಷ್ಟೇ ಅರ್ಹ, ಹಿಂಗೆ ಇರ್ಬೇಕು ಅಂತೆಲ್ಲ ಯೋಚನೆ ಮಾಡ್ತೀವಿ. ಗಣಪತಿ ಕೂಡ ಈಗಿನ ಕಾಲಕ್ಕೆ ಅದು ಗಣಪತಿ ಕೂಡ ಲ್ಯಾಪ್ಟಾಪ್ ಇಟ್ಕೊಂಡು ವರ್ಕ್ ಮಾಡ್ತಿರೋ ತರದ್ದು, ಹೆಂಗೆ ಹೆಂಗೆ ನಮ್ಮ ಆಲೋಚನೆಗೆ ಬಿಟ್ಟಿದೆ, ಹೇಗ್ ಬೇಕಾದ್ರೆ ಹಾಗೆ ಕ್ರಿಯೇಟ್ ಮಾಡಬಹುದು.
1: ಓಕೆ, ಈ ಆಲೋಚನೆಗಳು ಹೇಗೆ
0: ನೋಡ್ತಾ ಇರ್ಬೇಕು ಮ್ಯಾಮ್, ಕೇಳಿಸ್ಕೊತಿರ್ಬೇಕು.
1: ಅಬ್ಸರ್ವೇಷನ್, ಮೇನ್ ಅಬ್ಸರ್ವೇಷನ್. ಈ ಕಲೆಯ ಮೂಲಕ ಮಹಿಳೆಯರಿಗೆ ನೀವು ಹೇಳೋದಕ್ಕೆ ಏನಾದ್ರೂ ಇಷ್ಟಪಡ್ತೀರಾ?
0: ಮುಗ್ದೋಯ್ತು ಲೈಫ್ ಅಂತ ಅನ್ಕೋಬೇಡಿ. ಯಾವಾಗ ಮುಗ್ದೋಯ್ತು ಅಂತ ಅನ್ಕೊಳ್ತೀರಾ ಆಗ ರೀಸ್ಟಾರ್ಟ್ ಆಗತ್ತೆ. ಸೊ ಬದುಕನ್ನ ಅವಾಗ ನೀವು ಕಟ್ಕೊಳಕ್ಕೆ ಶುರು ಮಾಡ್ಬೇಕು. ಈ ಕುಂಭಕಲೆ ಅಂತ ಹೇಳಿದ್ರೆ ಇದ್ರಲ್ಲಿ ಆಭರಣಗಳು, ಮಣ್ಣಿನ ಆಭರಣಗಳು. ಸೊ ಅದನ್ನ ಕಲ್ತು ನೀವು ಮನೆಯಲ್ಲೇ ಮಾಡಿ ಮಾರ್ಕೆಟಿಂಗ್ ಆನ್ಲೈನ್ ಅಲ್ಲಿ ಶುರು ಮಾಡಬಹುದು. ನಿಮ್ಮ ಬದುಕ ನೀವು ಮನೆಯಲ್ಲೇ ಇದ್ದು ಕೂಡ ಸ್ವಾವಲಂಬಿಯಾಗಿ ಬದುಕನ್ನ ಕಟ್ಕೊಳ್ಬಹುದು. ಸೊ ಆಸಕ್ತಿ ಆ ಕುಂಭಕಲೆ ಅಂತ ಒಂದೇ ಅಲ್ಲ, ನಿಮ್ಮ ಆಸಕ್ತಿ ಯಾವುದೇ ಕ್ಷೇತ್ರ ಆದ್ರೂ ಕೂಡ. ಸೊ ನೀವು ಶುರು ಮಾಡಿ, ಆಗ ಅವಕಾಶ ಇಲ್ಲ, ಅದಿದ್ರ ಮಾಡ್ತಿದ್ದ, ಇಷ್ಟು ಅನುಕೂಲ ಇದ್ದಿದ್ರ ಮಾಡ್ತಿದ್ದ, ನೆಪಗಳನ್ನ ಹೇಳೋದನ್ನ ದಯವಿಟ್ಟು ಬಿಟ್ಬಿಡಿ, ಶುರು ಮಾಡಿ. ನೀವು ಶುರು ಮಾಡಕ್ ಒಂದ್ ಹೆಜ್ಜೆ ಇಡಿ, ತಂತಾನೆ ಅದು ನಿಮ್ಗೆ ದಾರಿ ತೋರಿಸ್ತಾ ಹೋಗತ್ತೆ.
1: ಹೌದು, ಅನೇಕ ಅವಾರ್ಡ್ಸ್ ಗಳು ಬಂದಿದಾವೆ ಜ್ಯೋತಿ ನಿಮ್ಗೆ, ಅಂದ್ರೆ ದೊಡ್ಡ ಮಟ್ಟದಲ್ಲೇ ಸಾಧನೆ ಮಾಡಿದ್ದೀರಾ ನೀವು. ಸೊ ಈ ಅವಾರ್ಡ್ಸ್ ಗಳನ್ನ ತಗೊಳ್ಳುವಾಗ ನಿಮ್ಗೆ ಏನ್ ಭಾವನೆ ಮೂಡುತ್ತೆ?
0: ಅವಾರ್ಡ್ ಅಂತ ತಂದೆ ತಾಯಿ. ಸೊ ಈ ವಯಸ್ಸಲ್ಲಿ ಮತ್ತೆ ನಾನು ಅದನ್ನ ಬದುಕನ್ನ ರೀಕ್ರಿಯೇಟ್ ಮಾಡ್ಕೊಂಡು ಮತ್ತೆ ನನ್ನ ಬದುಕನ್ನ ಈ ಹಂತಕ್ಕೆ ನಾಲ್ಕು ಜನ ಗುರುತಿಸೋ ಹಂಗ

0: ಅವ್ರು ಖುಷಿ ಪಡ್ತಾರಲ್ಲ ಅದು ನನ್ಗೆ ಹೆಮ್ಮೆ ಅನ್ಸುತ್ತೆ. ನಾನು ಅವ್ರಿಗೆ ಮಗಳಾಗಿ ಹುಟ್ಟಿ ನನ್ನಲ್ಲಿ ಒಂದು ಸಾರ್ಥಕ ಭಾವ ಮೂಡುತ್ತೆ.
1: ಮುಂದಿನ ದಿನಗಳಲ್ಲಿ ನಿಮ್ಮ ಕಲೆ, ಸಾಹಿತ್ಯ ಮತ್ತೆ ಸಾಮಾಜಿಕ ಪಯಣ ಯಾವ ದಿಕ್ಕಿನಲ್ಲಿ ಸಾಗ್ಬೇಕು ಅಂತ
0: ಕೊಂಡು ಹೋಗ್ತೇನೆ ಮಾ, ನಿಲ್ಸೋದಿಲ್ಲ. ಇದ್ರ ಜೊತೆ ಜೊತೆಗೆ ಮಕ್ಕಳಿಗೆ ನಾನ್ ಕಲ್ತಿದ್ದ ನನ್ ಜೊತೆಗೆ ಮರೆ ಆಗ್ಬಾರ್ದು. ಈಗಿನ ಕಾಲದಲ್ಲಿ ಮಣ್ಣು ಮುಟ್ಟೋಕೆ ಬಿಡಲ್ಲ ಪೇರೆಂಟ್ಸ್, ಇನ್ಫೆಕ್ಷನ್ ಆಗ್ಬಿಡತ್ತೆ, ಇನ್ನೇನೋ ಆಗ್ಬಿಡತ್ತೆ ಅಂತ ಹೇಳ್ಬಿಟ್ಟು ಮನೆ ಒಳಗೂ ಕೂಡ ಚಪ್ಪಲಿ ಹಾಕೊಂಡು ಓಡಾಡಿಸ್ತಾರ ಮಕ್ಕಳನ್ನ. ಸೊ ಹಂಗಿರುವಾಗ ನಾನು ಮಕ್ಕಳಿಗೆ ಮತ್ತೆ ಆ ಬಾಂಧವ್ಯ, ಮಣ್ಣ ಜೊತೆ ಬಾಂಧವ್ಯ ಮತ್ತೆ ಕನೆಕ್ಟ್ ಮಾಡ್ಬೇಕು. ಎಷ್ಟು ಖುಷಿಯಾಗಿರ್ತಾರ ಅಂತ ಹೇಳಿದ್ರೆ, ನೀವು ಯಾವ್ದು ಮಾಲ್ ಅಲ್ಲಿ ಇಲ್ಲಿ ಏನು ಕರ್ಕೊಂಡೋದ್ರು ಅಷ್ಟು ಖುಷಿಯಾಗಿರಲ್ಲ. 5 ನಿಮಿಷ ಮಣ್ಣಲ್ಲಿ ಆಟ ಆಡಕ್ ಬಿಟ್ಬಿಡಿ, ಎಷ್ಟು ಅವ್ರ ಗಲೀಜಾಗ್ಲಿ ಏನಾಗ್ಲಿ ತಲೆ ಮೇಲೆ ಸುರ್ಕೊಂಡು ನಮ್ ಪಾಪ ಒಬ್ಳಿದಾಳೆ ತಮ್ಮನ ಮಗ್ಳು. ಮಣ್ಣು ಯಾವಾಗ ಕಾಲ್ ಮಾಡಿದ್ರ ಅತ್ತ ನಂಗೆ ಹೇಳ್ಕೊಡು, ಗಣಪತಿ ಮಾಡೋದು ಹೇಳ್ಕೊಡು, ಮಣ್ ತಗೋಬ ಅಂತಿರ್ತಾಳ. ಸೊ ಅಷ್ಟು ಖುಷಿ ಪಡ್ತಾರ ಮಕ್ಳು. ನಾವ್ ಅದನ್ನೆಲ್ಲ ಬಿಟ್ಬಿಟ್ಟು ನಾವ್ ಯಾವ್ದೋ ಮಾಲಕ್ ಕರ್ಕೊಂಡು
1: ಕಲ್ಸೋ ನಿಟ್ಟಿನಲ್ಲಿ ಏನಾದ್ರೂ ಕನಸುಗಳ ಗುರಿಗಳನ್ನ ಇಟ್ಕೊಂಡಿದ್ದೀರಾ?
0: ಖಂಡಿತ ಮಮ್ಮ, ಈಗ ಅದನ್ನೇ ಪ್ಲಾನ್ ಮಾಡ್ತಿದ್ದೀನಿ. ಶಾಲೆಗಳಿಗೆ ಹೋಗಿ ಮಕ್ಕಳಿಗೆಲ್ಲ ಮತ್ತೆ ಅದನ್ನ ಹೇಳ್ಕೊಡ್ಬೇಕು ಅನ್ನೋದು ಕನಸಿದೆ.
1: ಓಕೆ, ಈಗ ಈಗಿನ ಕಾಲದ ಯುವತಿಯರು ಅಥವಾ ಮಹಿಳೆಯರು ಸ್ವಂತ ಕೌಶಲ್ಯದ ಮೇಲೆ ನಂಬಿಕೆ ಇಟ್ಟು ಮುಂದೆ ಬರಬೇಕು ಅಂದ್ರೆ ನೀವು ಏನು ಹೇಳಕ್ ಇಷ್ಟಪಡ್ತೀರಾ? ಕೆಲವರಿಗೆ ಡೌಟ್ ಇರುತ್ತೆ, ಓ ನಾನು ಇದು ಸ್ಟಾರ್ಟ್ ಮಾಡಿ ಆದ್ರೆ ಏನ್ ಮಾಡೋದು, ಬೇರೆಯವ್ರು ಏನ್ ಆಡ್ಕೋತಾರೆ, ಹಿಂಗೆಲ್ಲ ಡೌಟ್ಸ್ ಗಳನ್ನ ಇಟ್ಕೊಂಡಿರ್ತಾರೆ. ಸೊ ಆಬ್ವಿಯಸ್ಲಿ ಇಷ್ಟೊತ್ತು ನೀವು ನಮ್ಮ ಹತ್ರ ಮಾತಾಡಿದೀರಾ, ಸೊ ಇದೇ ಒಂದು ಲೈವ್ ಎಕ್ಸಾಂಪಲ್ ಅವರಿಗೆ ಹೇಳ್ಬೇಕಾಗಿರುವಂತದ್ದು. ಬಟ್ ನಿಮ್ಮ ಸಲಹೆಗಳೇನಾದ್ರೂ ಇದ್ರೆ ಅವರಿಗೆ?
0: ಖಂಡಿತ ಶುರು ಮಾಡಬಹುದು. ಶುರು ಮಾಡಕ್ಕೆ ಮುಂಚೆ ಬೇರೆಯವ್ರು ಯಾರಾದ್ರೂ ಮಾಡಿರ್ತಾರಲ್ಲ ಅವ್ರ ಕಡೆ ಒಂದಷ್ಟು ಅನುಭವಗಳನ್ನ ತಗೊಳ್ಬೇಕಾಗ, ಏನೇನ್ ಮಾಡ್ಬೇಕು ಅನ್ನೋ ಒಂದು ಯೋಜನೆಗಳನ್ನ ಇಟ್ಕೊಂಡು ಶುರು ಮಾಡ್ಬೇಕಾಗತ್ತೆ. ಖಂಡಿತ ಒಳ್ಳೇದಾಗತ್ತೆ, ಪ್ರಯತ್ನ ಮಾಡ್ಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ಪ್ರಯತ್ನ ಮಾಡ್ಬೇಕು, ನಮ್ಮೆಲ್ಲ ನಮ್ಗೆ ನಂಬಿಕೆ ಇರ್ಬೇಕು.
1: ಹವ್ಯಾಸಗಳನ್ನ ಒಟ್ಟಿಗೆ ಒಗ್ಗೂಡಿಸ್ಕೊಂಡಿರೋ ನಿಮ್ಗೆ ಟೈಮ್ ಮ್ಯಾನೇಜ್ಮೆಂಟ್ ಹೇಗ್ ಮಾಡ್ತಿರೋ?
0: ಟೈಮ್ 24 ಗಂಟೆ ಇದೆ ಮ್ಯಾಮ್. ಸೋಮಾರಿಗಳಿಗೂ 24 ಗಂಟೆ, ಸಾಧಕರಿಗೂ 24 ಗಂಟೆ ಅಂತ ಹೇಳ್ತಾರಲ್ಲ. ಖಂಡಿತ ಇನ್ನೂ ಟೈಮ್ ಇದೆ ನನ್ಗೆ, ಇನ್ನು ಏನಾದ್ರೂ ಮಾಡ್ಬೇಕು ಅಂತ. ಜೊತೆ ಜೊತೆಗೆ ಸಂಗೀತ ಕೂಡ ಕಲಿತಾ ಇದ್ದಾನೆ.
1: ಓಕೆ, ಯಂಗ್ ಏಜ್ ಅಲ್ಲಿ ಏನೇನ್ ಸಾಧ್ಯ ಆಗಿಲ್ಲ ನಿಮ್ಗೆ ಮಾಡಕ್ಕೆ, ಈಗ ಎಲ್ಲ ಆಸೆಗಳನ್ನ ಕನಸುಗಳ. ಓಕೆ, ನಿಮ್ಮ ಜರ್ನಿಯಲ್ಲಿ ನೀವು ಕಲ್ತ್ಕೊಂಡಿರುವಂತ ಅತ್ಯಂತ ದೊಡ್ಡ ಪಾಠ?
0: ನಾವು ಬರೀ ಪುಸ್ತಕದಲ್ಲಿ ಓದ್ತೀವಿ ಮನುಷ್ಯರನ್ನ, ಯಾಕಂದ್ರೆ ಮನುಷ್ಯರ ಓಡೋಗ್ತಾರ ಹೆದರ್ಕೊಂಡು. ಮತ್ತೆ ಯಾವ್ದೋ ಒಂದು ಸಮುದಾಯ, ಬುಡಕಟ್ಟು ಸಮುದಾಯನೋ ಬೇಡ ಜಂಗಮ ಅಂತ, ಅವರು ನಾವೆಲ್ಲ ಚಿಕನ್ ಮಟನ್ ತಿಂತೀವಿ, ಅವರು ಕೋಳಿಯದ್ದು ಕರುಳು ಇರತ್ತಲ್ಲ, ಕೋಳಿಯದ್ದು ಕರುಳು ಕೊಳಕ್ಕೆ ಅವ್ರ ಹತ್ರ ಶಕ್ತಿ ಇಲ್ಲ. ಎಜುಕೇಶನ್ ಅನ್ನೋದಂತೂ ಅವರ ಒಂದು ತಲೆಮಾರಿಗೆ ಇಲ್ಲ ಅವರಿಗೆ. ಇನ್ನೊಂದು ನಾದಸ್ವರ ನುಡಿಸೋರು, ಅವರು ಅವರಲ್ಲಿರೋದು ತಲೆಯಲ್ಲಿ ಮಕ್ಕಳನ್ನ ಶಾಲೆಗೆ ಸೇರಿಸಿದ್ರೆ ಮಕ್ಕಳನ್ನ ತಂದೆ ತಾಯಿನ ದೂರ ಮಾಡ್ಬಿಡ್ತಾರೆ ಅನ್ನೋದು. ಸೊ ನಾನು ಹೋಗಿ ಅವರನ್ನ ಮಾತಾಡಿಸಿ ಅಂಕಣವನ್ನ ಬರೆದ್ಮೇಲೆ ಅವರು ಮತ್ತೆ ಸ್ಕೂಲ್ ಕಳ್ಸಕ್ ಮಕ್ಕಳನ್ನ ಒಪ್ಕೊಂಡು ಶುರು ಮಾಡಿ ಹೋದಾಗ ಗೊಣ್ಣೆ ಸುರಿಸ್ಕೊಂಡು ಹೆಂಗೆಂಗೋ ಇದ್ದ ಮಕ್ಕಳನ್ನ ಮತ್ತೆ ಸ್ಕೂಲ್ ಯೂನಿಫಾರ್ಮ್ ಅಲ್ಲಿ ನೋಡಿದ್ದು ಅತ್ಯಂತ ಖುಷಿಯ ಸಂಗತಿ ಮ್ಯಾಮ್.
1: ಓಕೆ, ನೀವ್ ಹೇಳಿದ್ರಿ ಮಾತಾಡ್ತಾ, ಇವಾಗ ನಿಮ್ಗೆ ಮೋಟಿವೇಶನಲ್ ಸ್ಪೀಕರ್ ಆಗಿ ಕರೀತಾ ಇದಾರೆ ಮಾತಾಡಿ ಜ್ಯೋತಿಯವರೇ ಅಂತ ಹೇಳಿ, ಆ ಜರ್ನಿ ಹೇಗೆ ಸಾಗಿದೆ?
0: ಅದು ನಂಗೆ ಖುಷಿ ಅನ್ಸುತ್ತೆ ಮ್ಯಾಮ್. ಏನು ಅಲ್ಲದ ಜ್ಯೋತಿಯನ್ನ ಈಗ ಅಂದ್ರೆ ನನ್ನ ಬದುಕೆ ಒಂದು ಯಾವ್ದೋ ಒಂದು ಕಾಲಕ್ಕೆ ನಾನು ನನ್ನ ಬದುಕನ್ನ ಮುಗಿಸ್ಬೇಕು ಅಂತ ಯೋಚನೆ ಮಾಡಿದ್ದೆ. ಈಗ ನನ್ನ ಬದುಕ ನನಗೆ ಸ್ಫೂರ್ತಿ ಆಯ್ತಲ್ಲ, ಒಬ್ಬ ಜ್ಯೋತಿ ಕೈಲಿ ಬದುಕನ್ನ ಈ ತರ ಕ್ರಿಯೇಟ್ ಮಾಡ್ಕೊಳಕ್ ಆಗತ್ತೆ ಅಂದ್ರೆ ಖಂಡಿತ ಎಲ್ಲರ ಕೈಯಲ್ಲೂ ಎಲ್ಲರ ಕಡೆನೂ ಈ ಕಡೆ ಈ ತರ ಶಕ್ತಿ ಇದ್ದೇ ಇರತ್ತೆ. ಸೊ ಅದನ್ನ ಜಾಗೃತ ಮಾಡ್ಬೇಕು, ನಮ್ಮೊಳಗಿರತ್ತೆ. ಸೊ ನಾವೇನ್ ಮಾಡ್ತೀವಿ, ನೋವಿಗಷ್ಟೇ ಫೋಕಸ್ ಮಾಡ್ತೀವಿ. ಯಾವ್ದೋ ಒಂದು ಜೀವನದಲ್ಲಿ ಘಟನೆ ನಡೆದಿರತ್ತ, ಯೋಚನೆ ಮಾಡ್ಕೋತಾ ಇರ್ತೀವಿ ಹಿಂಗಾಗೋಯ್ತು ಹಿಂಗಾಗೋಯ್ತು ಹಿಂಗಾಗೋಯ್ತು, ಅದನ್ನ ಬಿಟ್ಟಾಕಿ ಒಳ್ಳೇದೇನೋ ನಡೆದೇ ಇರಲ್ವಾ ಜೀವನದಲ್ಲಿ. ಸೊ ಅದನ್ನ ಯೋಚನೆ ಮಾಡಿ, ನಿಮ್ ಮುಂದಿನ ಗುರಿ ಬಗ್ಗೆ ಯೋಚನೆ ಮಾಡಿ. ಸಣ್ಣ ಉದಾಹರಣೆ ಹೇಳ್ಬೇಕಂತ ಹೇಳಿದ್ರೆ, ಯಾರನ್ನಾದ್ರೂ ಪ್ರೀತಿ ಮಾಡ್ತೀವಿ ಅಂತ ಹೇಳಿದ್ರೆ ಅವ್ರೇನ್ ಮಾಡ್ತಾರೆ, ನಾನು ಕೆಲವ್ರ ಜೊತೆ ಮಾತಾಡೋದಾಗ ಹೇಳ್ತಾರ, ಮಾಮ್ ಕುಡಿಯೋ ನೀರಲ್ಲೋ ಅವರೇ ಕಾಣಿಸ್ತಾರೆ, ತಿಂಡಿ ಎಲ್ಲೋ ಅವರೇ ಕಾಣಿಸ್ತಾರೆ, ತಟ್ಟೆಯಲ್ಲೋ ಅವರೇ ಕಾಣಿಸ್ತಾರೆ, ಕಣ್ಣು ಮುಚ್ಚಿದ್ರೆ. ನಾವು ಗುರಿಯನ್ನ ಹಾಗೆ ಜಪಿಸ್ಬೇಕು. ಯಾವಾಗ ನಾವು ಕುತ್ಕೊಂಡ್ರೆ ನಮ್ಮ ಗುರಿ ನಮ್ ಕಣ್ಮುಂದೆ ಬರಬೇಕು. ನಾವು ತಿಂಡಿ ತಿನ್ನುವಾಗ ಓ ನಮ್ ತಲೆ, ನಾವ್ ಈ ಗುರಿಯನ್ನ ಮುಟ್ಟಬೇಕು. ನಾವ್ ಏನೋ ಒಂದು ಕುಡಿತಿದ್ದೀವಿ, ಏನೋ ಒಂದು ಜರ್ನಿ ಮಾಡ್ತಿದ್ದೀವಿ, ನಾವ್ ಈ ನಮ್ ತಲೆಯಲ್ಲಿ ಈ ಗುರಿ ಓಡ್ತಾ ಇರ್ಬೇಕು. ಆ ಕಡೆ ಈ ಕಡೆ ಡಿಸ್ಟ್ರಾಕ್ಟ್ ಆಗಕ್ ಮೈಂಡ್ ಅನ್ನ ಬಿಡಬಾರ್ದು. ಆ ಗೋಲ್ ಅನ್ನೋದನ್ನ ಹಂಗ್ ಸೆಟ್ ಮಾಡ್ಕೊಂಡಾಗ ಖಂಡಿತ ಯಶಸ್ವಿ ವ್ಯಕ್ತಿಗಳು ಆಗ್ತಾರ
1: ಕಾಣಿಸುತ್ತೆ. ಬಟ್ ನಾವು ಗುರಿಯನ್ನ ಪ್ರೀತಿ ಮಾಡ್ಬೇಕು
0: ಖಂಡಿತ
1: ಆ ಲೆವೆಲ್ಗೆ.
0: ಹೌದು
1: ಅಲ್ವಾ? ಈಗ ನಿಮ್ಮ ಕಲೆಯನ್ನ

0: ಗ್ರಾಮೀಣ ಪ್ರದೇಶದ ಮಹಿಳೆಯರಿಗೆ ಸಾರೋದಿಕ್ಕೆ ನೀವೇನಾದ್ರೂ ಪ್ರಯತ್ನ ಮಾಡಿದೀರಾ?
1: ಅವಕಾಶಗಳು ಸಿಕ್ಕಿದ್ರೆ ಖಂಡಿತ ಮಾಡ್ತೇನೆ ಮ್ಯಾಮ್. ನಾನು ಅದನ್ನ ಹೇಳ್ತಿದ್ದೀನಿ, ನಾನು ಹೋಗಿದ ಕಡೆ ಎಲ್ಲ ನೀವೊಂದು ವರ್ಕ್ಶಾಪ್ಸ್ ಕಂಡಕ್ಟ್ ಮಾಡಿ, ನಾನು ಬಂದು ಹೇಳ್ಕೊಡ್ತೀನಿ. ನೀವು ಆಭರಣಗಳನ್ನ ಕಲ್ತು ನೀವು ಮನೆಯಲ್ಲ ಹೋಗಕ್ ನೋಡ್ಕೋಬೇಕು, ಮನೆ ನೋಡ್ಕೋಬೇಕಂತ ಹೇಳಿದಾಗ ಹೊರಗಡೆ ಹೋಗಕ್ ಟೈಮ್ ಸಿಗೋದಿಲ್ಲ, ಮನೆಯಲ್ಲೇ ಮಾಡಿ ಫ್ರೀ ಟೈಮಲ್ಲಿ. ತುಂಬಾ ಸುಲಭದ್ದು, ಯಾರು ಕಲಿಬಾರ್ದು, ಕಲಿಯಕ್ ಆಗಲ್ಲ, ಕಷ್ಟಕರ ಅನ್ನೋಂತ ಏನು ಇಲ್ಲ.
0: ನೀವು ಇಷ್ಟೆಲ್ಲ ಸಾಧನೆ ಮಾಡಿದ್ದೀರಾ, ನಿಮ್ಮ ಮನೆ ಕಡೆಯಿಂದ ಬಂದ ರಿಯಾಕ್ಷನ್, ನೀವು ಪ್ರೀತಿಸೋ ವ್ಯಕ್ತಿಗಳ ಕಡೆಯಿಂದ ಬಂದಿರೋ ರಿಯಾಕ್ಷನ್ ಏನು?
1: ಮನೇಲಿ ಆಪೋಸ್ ತುಂಬಾ ಇದೆ. ಅದೇ ನಿಜಕ್ ಪ್ರಾಮಾಣಿಕವಾಗಿ ಹೇಳ್ತೇನೆ. ಯಾವಾಗ ನೋಡಿ ಆಗಿನ ಕಾಲದಲ್ಲೆಲ್ಲ ಹುಳಿ ಕಳನ್ನ ನೆನ್ಸ್ಬಿಟ್ಟು ಬಟ್ಟೆಯಲ್ಲಿ ಗಟ್ಟಿಯಾಗಿ ಕಟ್ಟಿ ಅದ್ಮೇಲೆ ಗುಂಡ್ಕಲ್ನ ಹೇರ್ತಿದ್ರು, ಪ್ರೆಷರ್ ಕ್ರಿಯೇಟ್ ಆದ್ರೆ ಮೊಳಕೆ ಬೇಗ ಬರುತ್ತೆ ಅಂತ. ಯಾವಾಗ ನಮ್ಗೆ ಒತ್ತಡ ಅನ್ನೋದು ಶುರು ಆಗುತ್ತೆ, ಅವಾಗ ನಮ್ ಒಳಗಡೆ ಇರೋ ನಿಜವಾದ ಕ್ರಿಯೇಟಿವಿಟಿನೋ ಏನ್ ಕಲೆನೋ ಹೊರಗ್ ಬರುತ್ತೆ.
0: ಹೇಗೆ ವ್ಯಾಖ್ಯಾನ ಮಾಡ್ತಿರೋ ಜ್ಯೋತಿ?
1: ಸಾಧನೆ ಅಂದ್ರೆ ಪರಿಶ್ರಮ, ಸತತ ಪ್ರಯತ್ನ,
0: ಕಮಿಟ್ಮೆಂಟ್ ಟುವರ್ಡ್ಸ್ ದಟ್ ಪರ್ಟಿಕ್ಯುಲರ್ ವರ್ಕ್. ನೀವು ಆವಾಗ್ಲೇ ಎಕ್ಸ್ಪ್ಲೈನ್ ಮಾಡಿದ್ರಲ್ಲ, ನಾವು ಪ್ರೀತಿಸೋ ವ್ಯಕ್ತಿ ಎಲ್ಲಾ ಕಡೆ ಕಾಣಿಸ್ತಾರೆ ಅಂತ, ಸೇಮ್ ನಮ್ ಗುರಿನೂ ಎಲ್ಲಾ ಕಡೆ ಕಾಣಿಸೋಕೆ ಶುರು ಆದ್ರೆ ಅದು ಒಂದು ಸ್ಟಾರ್ಟಿಂಗ್ ಪಾಯಿಂಟ್, ಇಗ್ನಿಷನ್ ಅಂತ ಹೇಳ್ತಾರಲ್ಲ. ಟುವರ್ಡ್ಸ್ ದಟ್ ಇಫ್ ಯು ವರ್ಕ್. ತುಂಬಾ ಅವಾರ್ಡ್ಸ್ ಗಳು ನಿಮ್ಮನ್ನ ಹುಡ್ಕೊಂಡ್ ಬಂದಿವೆ. ಈ ಟೈಮಲ್ಲಿ ನಿಮ್ಗೆ ಏನ್ ಅನ್ಸುತ್ತೆ, ನಿಮ್ಮ ಜವಾಬ್ದಾರಿ ಟುವರ್ಡ್ಸ್ ಸೊಸೈಟಿ ಇನ್ನೂ ಜಾಸ್ತಿ ಆಗಿದೆ, ನಾನು ಇನ್ನೂ ಜಾಸ್ತಿ ಕಾಂಟ್ರಿಬ್ಯೂಷನ್ ಮಾಡ್ಬೇಕು ಸೊಸೈಟಿಗೆ ಅಂತ ಅನ್ಸುತ್ತಾ?
1: ಹೌದು, ಇನ್ನು ಅಲ್ಲದ ಜ್ಯೋತಿಯನ್ನ ಈಗ ತುಂಬಾ ತರದಲ್ಲಿ ಗುರುತಿಸಿದ್ದಾರೆ. ಸೊ ಹಾಗಾಗಿ ಇನ್ನಷ್ಟು ಜವಾಬ್ದಾರಿಗಳು ಹೆಗಲ ಮೇಲೆ ಜಾಸ್ತಿನೇ ಇದೆ ಅಂತ ಎಲ್ರಿಗೂ ಹೇಳೋದು. ನನ್ನಿಂದ ಆಗಲ್ಲ ಅಂತ ಯಾರು ಕೂತ್ಕೋಬೇಡಿ. ನಿಮ್ ಗುರಿ ಕನ್ಸು ಏನಿದೆ, ಮತ್ತೆ ಅದನ್ನ ಏನದಕ್ಕೆ ನೀರ್ ಹಾಕಿ ಗೊಬ್ಬರ ಹಾಕಿ ಮತ್ತೆ ಚಿಗುರಿಸಿ ಪ್ರತಿಯೊಬ್ಬರು ಇರೋ ಛಲ ಹಠ ಪರಿಶ್ರಮ ಖಂಡಿತ ನಮ್ಮನ್ನ ಯಶಸ್ಸನ್ನ ಮುಟ್ಟಕ್ ಸಾಧ್ಯ ಆಗತ್ತೆ.
0: ನಿಮ್ಮ ಈ ಜರ್ನಿಯಲ್ಲಿ ಜ್ಯೋತಿ, ನಿಮ್ಮ ಮೇಲೆ ಪ್ರಭಾವ ಬೀರಿದ ಘಟನೆಗಳು ವ್ಯಕ್ತಿಗಳ ಬಗ್ಗೆ ನೆನಪಿಸ್ಬೇಕಾದ್ರೆ,
1: ಮಂಡ್ಯದಲ್ಲಿ ಒಂದು ಅಜ್ಜಿ 100 ವಯಸ್ಸಿನ ದಾಟಿತ್ತು ಅನ್ಸುತ್ತೆ. ಆ ಸ್ವಾವಲಂಬಿ ಬದುಕು, ಕಡಲೆಕಾಯನ ಒಂದು ಕಾಲು ಮುರಿದಿದೆ, ಎಡಗೈ ಸ್ವಾಧೀನ ಇಲ್ಲ, ರಸ್ತೆ ಬದಿಯಲ್ಲಿ ಕಡಲೆಕಾಯನ್ನ ಮಾರ್ಕೊಂಡು ಜೀವನವನ್ನ ಸಾಗಿಸ್ತಿದ್ದು, ಮತ್ತೆ ದೇವದಾಸಿ ಪದ್ಧತಿಯನ್ನ 4 ತಲೆಮಾರುಗಳಿಂದ ನಡ್ಕೊಂಡು ಬರ್ತಿರೋ ಒಂದು ಹೆಣ್ಮಗು, ಅದನ್ನ ತಡೆ ಹಿಡಿದು ಎಜುಕೇಶನ್ ಅನ್ನ ಕಂಪ್ಲೀಟ್ ಮಾಡಿ ಸೊ ಅದನ್ನ ತಡೆದಿರೋದು. ಅದಾದ ನಂತರ ಟ್ರಾನ್ಸ್ಜೆಂಡರ್ಸ್ ಅಂತ ಹೇಳೋದು, ನಮ್ಗೆ ಗಂಡಾಗಿ ಹುಟ್ಟಿ ಹೆಣ್ಣಾಗೋದು, ಅದಾಚೆಗೆ 4 ವರ್ಷದವರೆಗೂ ಹೆಣ್ಣಾಗೆ ಬದುಕಿ ನಂತರ ಗಂಡಾಗಿದ್ದು, ಅವ್ರು ಇಂಜಿನಿಯರಿಂಗ್ ವರ್ಗೂ ಫುಲ್ಲು ಓದಿ ಎಜುಕೇಶನ್ ಮಾಡಿ ಮನೆಯವರನ್ನ ಒಪ್ಪಿಸಿ ನಂತರ ಅವರು ಸರ್ಜರಿ ಎಲ್ಲ ಮಾಡಿಸ್ಕೊಂಡು ಗಂಡಾಗಿರೋದು. ಸೊ ಈ ತರ ತುಂಬಾ ಇದೆ ನನ್ನ ಜೊತೆಗೆ ಪ್ರಯಾಣ. ಸೊ ಈಗ ಒಂದು ಖುಷಿ ಅಂತ ಹೇಳಿದ್ರೆ ಇಡೀ ಕರ್ನಾಟಕ ನನ್ನ ಗುರುತಿಸುತ್ತೆ ಮನೆ ಮಗಳಾಗಿ. ನನ್ನ ಮಗಳು ನೇನೋ ಕಳ್ಕೊಂಡಿದ್ದ, ನೀನ್ ಬಂದ ನನ್ ಮತ್ತೆ ಮಗಳ ಸ್ಥಾನವನ್ನ ತುಂಬಿದೆ ಅಂತ ಎಷ್ಟೊಂದ್ ಜನ ಕಾಲ್ ಮಾಡ್ತಾರೆ. ಅಕ್ಕ ಬರ್ಡೇ ಇದೆ ಬನ್ನಿ, ಊರಬ್ಬ ಇದೆ ಬನ್ನಿ, ಮದ್ವೆ ಇದೆ ಬನ್ನಿ, ಬರ್ಲೇಬೇಕು ಅಂತ ತುಂಬಾ ಕಾಲ್ ಮಾಡಿ ಅಷ್ಟು ಪ್ರೀತಿಯಿಂದ. ಮೊದಲು ಏನಾಗಿತ್ತು, ಜ್ಯೋತಿ ಅಂದ್ರೆ ಒಂದು ಕಂಫರ್ಟ್ ಝೋನ್, ಗಂಡ ಹೆಂಡತಿ ಮಕ್ಕಳು ಅಪ್ಪ ಅಮ್ಮ ಇಷ್ಟು ನನ್ ಕುಟುಂಬ ಆಗಿತ್ತು. ಈಗ ನನ್ ಕುಟುಂಬ ವಿಸ್ತರಿ ಹೋದ್ರು ಆರಾಮಾಗಿ ಮನೆಗೆ ಬರ್ತಾರೆ. ಈ ಬದುಕು ನನಗೆ ಕಲಿಸ್ಕೊಟ್ಟ ಪಾಠ ಇದು.
0: ಜ್ಯೋತಿ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ನಿಮ್ಮ ಲೈಫ್ ಜರ್ನಿ ಈಗ ನೀವು ಹೇಳಿದ್ರಲ್ವಾ, ನನ್ನ ಕರ್ನಾಟಕದ ಜನರು ನನ್ನ ಮನೆ ಮಗಳಾಗಿ ನೋಡ್ತಾರೆ ಅಂತ ಹೇಳಿ, ನಿಮ್ಮ ವೈಯಕ್ತಿಕ ಸಾಧನೆಗಿಂತ ಈ ಎಲ್ಲ ಮಾತುಗಳು ಜನರು ನಿಮ್ಗೆ ಕನ್ವೇ ಮಾಡ್ತಾರೆ ತರತ್ತೆ ಅಂತ ನನ್ನ ವೈಯಕ್ತಿಕ ಭಾವನೆ.
1: ಖಂಡಿತ ಹೌದು, ನಾನು ಹೋಗುವಾಗ ಅಪರಿಚಿತಳಾಗಿ ಹೋಗ್ತಿದ್ದೆ, ಮುಖಾಮುಖಿ ಯಾರಿಗೂ ಗೊತ್ತಿಲ್ಲ, ಎಷ್ಟು ಈಸಿಯಾಗಿ ನನ್ನ ಜೊತೆ ಕನೆಕ್ಟ್ ಆಗ್ತಿದ್ರು ಅಂದ್ರೆ ನಾನು ಅವರಿಗೆ ಬೇರೆಯವರು ಅಂತ ಅವ್ರಿಗೂ ಅನ್ನಿಸ್ತಿರ್ಲಿಲ್ಲ, ನನ್ಗೂ ಅನ್ನಿಸ್ತಿರ್ಲಿಲ್ಲ.
0: ಕರ್ನಾಟಕದ ಅನೇಕ ಜನರ ಬದುಕಲ್ಲಿ ಚೇಂಜಸ್ ನ ತಂದಿದ್ದೀರಾ, ಅಂಡ್ ಆ ಚೇಂಜ್ ಅನ್ನೋ ವರ್ಡ್ ನ ಮೀನಿಂಗ್ ನ ಅವರಿಗೆ ಅರ್ಥ ಮಾಡಿಸಿದ್ದೀರಾ. ಸೊ ನಮ್ಮೆಲ್ಲ ಮಹಿಳೆಯರಿಗೆ ಪ್ರೇರಣಾದಾಯಕ ಮಾತುಗಳನ್ನ ನೀಡಿದ್ದಕ್ಕೆ

0: ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ನೀವು ಕೇಳ್ತಾ ಇದ್ದಾರೆ ಎಫ್ ಎಂ 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಮತ್ತು ಮೀಡಿಯಂ 675 ಕಿಲೋವಾಟ್ಸ್ಗಳಲ್ಲಿ ನಿಲಯದಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನು. ಸ್ಟುಡಿಯೋ ಸಮಯ 12:30.
1: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
2: ದೇಶದ ಯುವಜನತೆಗೆ ಯುವವಾಣಿ ಉದ್ಯೋಗ ವಾರ್ತೆ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ಕಾರ್ಯಕ್ರಮದ ಮೂಲಕ ಅರಿವಿನ ಜೊತೆಗೆ ದೇಶದ ಬೆಳವಣಿಗೆಗೆ ಯುವಶಕ್ತಿಯನ್ನು ಸಕ್ರಿಯಗೊಳಿಸುವ ವಿಶೇಷ ಕಾಳಜಿಯನ್ನ ಆಕಾಶವಾಣಿ ಮಾಡುತ್ತಿದೆ.
3: ಅಜ್ಜ, ಇದು ಯಾವ ಗಿಡ?
4: ಟ್ಯಾಂಜರೀನ್, ತುಂಬಾ ಹಸಿಯಾಗಿರುತ್ತೆ. ಕೇಳಬೇಡಿ, ಫ್ರೀ ಫಾರಿನ್ ಟ್ರಿಪ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಈಗಲೇ ಮಾಡ್ತೇನೆ.
3: ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಡಿ.
4: ಯಾಕೆ?
3: ಇದು SMS ಸ್ಕ್ಯಾಮ್. ಕ್ಲಿಕ್ ಮಾಡಿದ್ರೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಕದೀತಾರೆ.
4: ಓ ಥ್ಯಾಂಕ್ಸ್ ಕಪ್ಪು, ಮಜಾವಾದೆ. ತಗೋ ನಿಮ್ಮ ಜಾಣತನಕ್ಕೆ ಪ್ರತಿಫಲ.
5: RBI ಹೇಳುತ್ತೆ, ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ.
6: ಬದುಕು ಜಟಕ ಬಂಡಿ ವಿಧಿಯದರ ಸಾಹೇಬಾ, ಕುದುರೆ ನೀ ಅವನು ಪೇರ್ದಂತೆ ಪಯಣಿಗರು.
7: ಆತ್ಮೀಯ ಕೇಳುಗರೆ, ಮನುಷ್ಯರ ಜೀವನದಲ್ಲಿ ಏನೇ ಬಂದರೂ ಎದುರಿಸಿ ಮುಂದುವರಿಯಬೇಕೆನ್ನುವ ಛಲ ಇದ್ದರೆ ಸಾಧಿಸಬಹುದು ಎನ್ನುವ ವ್ಯಕ್ತಿಗಳ ಪರಿಚಯಿಸುವ ಬದುಕು ಜಟಕ ಬಂಡಿ ವಿಶೇಷ ಸರಣಿ ಪ್ರತಿ ಮಂಗಳವಾರ ಬೆಳಗ್ಗೆ 7:15 ಪ್ರಸಾರವಾಗುತ್ತಿದೆ. ಕೇಳಿ ವಿಶೇಷ ಕಾರ್ಯಕ್ರಮ ಸರಣಿ
8: ಬದುಕು ಜಟಕ ಬಂಡಿ
7: ಸಾಧಕರ ಸರಣಿ. ಇದು ಪ್ರತಿ ಮಂಗಳವಾರ ಬೆಳಗ್ಗೆ 7:15 ಪ್ರಸಾರವಾಗುತ್ತದೆ.

0: ಗೊತ್ತಾಗ.
1: ಆತ್ಮೀಯ ಕೇಳುಗರೆ, ಮನುಷ್ಯನ ಜೀವನದಲ್ಲಿ ಆರೋಗ್ಯ ಬಹಳ ಮುಖ್ಯ. ಆರೋಗ್ಯವೇ ಭಾಗ್ಯ. ಈ ಆರೋಗ್ಯವನ್ನ ಹೇಗೆ ಕಾಯ್ದುಕೊಳ್ಳಬೇಕು? ಉತ್ತಮ ಆರೋಗ್ಯಕ್ಕೆ ವಿವಿಧ ಸಲಹೆ ನೀಡುವ ಹೆಲ್ತ್ ಹಿಂಟ್ಸ್ ಕಾರ್ಯಕ್ರಮ ಪ್ರತಿದಿನ ಬೆಳಗ್ಗೆ 6:45 ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಗುತ್ತಿದೆ. ಸರ್ಜಿ ಹಾಸ್ಪಿಟಲ್ನ ನುರಿತ ವೈದ್ಯರು ಪ್ರತಿದಿನ ಬೆಳಗ್ಗೆ 6:45 ವಿವಿಧ ವಿಷಯದ ಆರೋಗ್ಯ ಸಲಹೆ ನೀಡುವ ಹೆಲ್ತ್ ಹಿಂಟ್ಸ್ ಕಾರ್ಯಕ್ರಮ. ಇದರ ಪ್ರಾಯೋಜಕರು ಸರ್ಜಿ ಹಾಸ್ಪಿಟಲ್, ಶಿವಮೊಗ್ಗ.

0: ಎಲ್ಲರೂ ಕುಂದ್ಕೊಳ್ಳಿ.
1: ಕೇಳುಗರೆ, ಸಾರ್ವಜನಿಕರಿಗೆ
2: ಆರೋಗ್ಯ ಅರಿಕೆ ಅರಿವು ಮೂಡಿಸುವ
1: ವಿಶೇಷ ಕಾರ್ಯಕ್ರಮ ಸರಣಿ, ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ
2: ಪ್ರತಿ ಸೋಮವಾರ ಬೆಳಗ್ಗೆ 8:45 ಪ್ರಸಾರವಾಗಲಿದೆ.
1: ಭಾರತೀಯ ವೈದ್ಯಕೀಯ ಸಂಸ್ಥೆಯ ನುರಿತ ವೈದ್ಯರು ಭಾಗವಹಿಸಿ ಮಾಹಿತಿ ನೀಡುವ
2: ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ.
1: ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು
2: IMV ಶಿವಮೊಗ್ಗ ಶಾಖೆ.

ನಮ್ಮನೇಲಿ ಇದರಿಂದ ಈ ಮಧ್ಯಾಹ್ನ 1:20 ಚಿತ್ರಗೀತೆಗಳು, 2:41 ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳನ್ನು ಕೇಳಿವಿರಿ. 3:00 ಚಲನಚಿತ್ರ ಧ್ವನಿವಾಹಿನಿ ಚಿತ್ರ ಆನಂದ ಸಾಗರ. 4:00 ಮಿಕ್ಸ್ ಮೆಲೋಡಿ ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 5:00 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಆಲಿಸುವಿರಿ.

ಕೃಷಿಗೆ ಸೇವಾ ಮಾಹಿತಿ. 6:51 ಕಿಸಾನ್ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ತೋಟಗಾರಿಕೆಯಲ್ಲಿ ಶೂನ್ಯ ಬಂಡವಾಳ ಕೃಷಿ ನಿರ್ವಹಣೆ ಕುರಿತು ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ ತಾಲೂಕಿನ ಮೇಲಿನ ಹನಸವಾಡಿ ಗ್ರಾಮದ ಕೃಷಿಕರಾದ ಶ್ರೀ ಬಿಎಂ ಸುಂದರೇಶ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಎಸ್ಎಂ ಸುಧಾಕರ್. ನಂತರ ಕೃಷಿ ಒಳಸುರಿಗಳ ಲಭ್ಯತೆ, ಪೂರೈಕೆ ಮತ್ತು ಅವುಗಳ ಸದ್ಬಳಕೆ ಕುರಿತು ಡಾಕ್ಟರ್ ಎಸ್ಎಂ ಸುಧಾಕರ್ ಅವರಿಂದ ಮಾಹಿತಿ ಕೇಳುವಿರಿ. ಈ ರಾತ್ರಿ 8:15 ಶಾಸ್ತ್ರೀಯ ಸಂಗೀತ ಗಾಯಕಿ ಹಾಗೂ ಭರತನಾಟ್ಯ ಕಲಾವಿದೆ ಪರಿಪೂರ್ಣ ಭಟ್ ಅವರೊಂದಿಗೆ ಸಂದರ್ಶನ. ಇದು ಯುವವಾಣಿ ಕಾರ್ಯಕ್ರಮದಲ್ಲಿ ಮೂಡಿಬರಲಿದೆ. ಇದುವರೆಗೂ ನಿಲಯದಿಂದ ಪ್ರಸಾರವಾಗುವ ಕೆಲವು ಕಾರ್ಯಕ್ರಮಗಳ ವಿವರಣೆ ಕೇಳಿದರೆ ಇದು ಆಕಾಶವಾಣಿ ಭದ್ರಾವತಿ. ಸಮಯ 12:35. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಆರೋಗ್ಯ ಕಾರ್ಯಕ್ರಮ ಮೂಡಿಬರಲಿದೆ.

0: 35 ನಿಮಿಷ 5 ಸೆಕೆಂಡುಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಪ್ಯಾಲಿಯೇಟಿವ್ ಕೇರ್, ಈ ವಿಷಯದ ಕುರಿತು ಡಾಕ್ಟರ್ ಪ್ರಜ್ಞಾ ವಿ ಕಿಣಿ ಅವರು ನಡೆಸುವ ಸಂದರ್ಶನವನ್ನು ಕೇಳೋಣ.
1: ಕೇಳುಗರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಪ್ರಜ್ಞಾ ವಿ ಕಿಣಿ. ಇವರು ಪೇನ್ ಅಂಡ್ ಪ್ಯಾಲಿಯೇಟಿವ್ ಕೇರ್ ನಲ್ಲಿ ಕನ್ಸಲ್ಟೆಂಟ್ ಆಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ಇವತ್ತಿನ ವಿಷಯ ಇರುವಂತಹದ್ದು ಪ್ಯಾಲಿಯೇಟಿವ್ ಕೇರ್ ಅನ್ನೋದ್ರ ಬಗ್ಗೆ. ಮೊದಲೇದಾಗಿ ನಮ್ಮ ಕೇಳುಗರಿಗೆ ಅರ್ಥ ಆಗುವ ಹಾಗೆ
2: ಪ್ಯಾಲಿಯೇಟಿವ್ ಕೇರ್ ಅಂದ್ರೆ, ನಾನು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಈ ಶಬ್ದ ಪ್ಯಾಲಿಯೇಟಿವ್ ಬಂದಿರೋದು ಲ್ಯಾಟಿನ್ ಶಬ್ದದಿಂದ, ಪ್ಯಾಲಿಯಂ ಅಂತ ವರ್ಡ್ ಇಂದ. ಸೊ ಇದಕ್ಕೆ ಅರ್ಥ ಅಂದ್ರೆ ಒಂದು ಪ್ರೊಟೆಕ್ಟಿವ್ ಕೋಟ್ ಅಥವಾ ಕವಚ ಕೋಟ್ ಕೊಡುವಂತ ನಮ್ ಪೇಷಂಟ್ಸ್ಗೆ. ಅಂದ್ರೆ ಇವಾಗ ದೀರ್ಘಕಾಲದ ಕಾಯಿಲೆ ಇರಬಹುದು, ಕ್ರಾನಿಕ್ ಡಿಸೀಸಸ್ ಅಂತ ಹೇಳ್ತೀವಿ, ಅಥವಾ ಅಪಾಯ ಉಂಟು ಮಾಡುವಂತಹ ಕಾಯಿಲೆ ಇರಬಹುದು, ಕ್ಯಾನ್ಸರ್ ಇರಬಹುದು, ಸ್ಟ್ರೋಕ್ ಇರಬಹುದು. ಈ ಕಾಯಿಲೆಯಿಂದ ಏನಾಗತ್ತೆ ಅಂದ್ರೆ ಜೀವನದ ಗುಣಮಟ್ಟ ಕೆಳಗಿಳಿಯುತ್ತೆ.

0: ಸಿಂಪ್ಟಮ್ಸ್ ಮಾತ್ರ ಇರಲ್ಲ, ನೋವು, ಉಸಿರಾಡಕ್ ಕಷ್ಟ, ಆತರ ದೇಹದ ಸಿಂಪ್ಟಮ್ಸ್, ಅದ್ರ ಜೊತೆಗೆ ಮಾನಸಿಕ ಒತ್ತಡ ಇರಬಹುದು, ಹಾಗೂ ಆಧ್ಯಾತ್ಮಿಕ. ಯಾಕಂದ್ರೆ ಇವಾಗ ಕ್ಯಾನ್ಸರ್ ಡಯಾಗ್ನೋಸಿಸ್ ಆದ ತಕ್ಷಣ ಪೇಷಂಟ್ಸ್ ಗೆ ಯಾಕೆ ನನ್ ಬಂದಿದೆ ಇದು, ಇವಾಗ ನಾನು ನನ್ನ ಜೀವನದ ಅರ್ಥ ಏನು, ಆತರ ಪ್ರಶ್ನೆಗಳು ಹುಟ್ಟುವಂತದ್ದು ಇರುತ್ತೆ. ಅದೆಲ್ಲ ಸ್ಪಿರಿಚುವಲ್ ಡಿಸ್ಟ್ರೆಸ್ ಅಂತ ಹೇಳ್ತೀವಿ, ಆಧ್ಯಾತ್ಮಿಕ. ಅದ್ರ ಜೊತೆಗೆ ಸೋಷಿಯಲ್ ಡಿಸ್ಟ್ರೆಸ್, ಅಂದ್ರೆ ಇವಾಗ ಬಾಯಿ ಕ್ಯಾನ್ಸರ್ ಆದವರಿಗೆ ಹೊರಗಡೆ ಹೋಗಿ ಊಟ ಮಾಡಕ್ಕಾಗಲ್ಲ, ಜನರೊತ್ತಿಗೆ ಮಿಂಗಲ್ ಆಗಕ್ಕಾಗಲ್ಲ, ಅದರಿಂದ ಆಗುವಂತಹ ಡಿಸ್ಟ್ರೆಸ್ ಅನ್ನ ನಾವು ಸೋಷಿಯಲ್ ಡಿಸ್ಟ್ರೆಸ್ ಮತ್ತೆ ಸೈಕೊಲಾಜಿಕಲ್ ಅಥವಾ ಮಾನಸಿಕ ಒತ್ತಡ ಏನ್ ಹೇಳ್ತೀವಿ ಅದು. ಸೊ ಇದಕ್ಕೆಲ್ಲ ನಾವು ಕೊಡುವಂತಹ ಟ್ರೀಟ್ಮೆಂಟ್ ಗೆ ನಾವು ಪ್ಯಾಲಿಯೇಟಿವ್ ಕೇರ್ ಅಂತ ಹೇಳ್ತೇವೆ. ಸೊ ಪ್ಯಾಲಿಯೇಟಿವ್ ಕೇರ್ ಅಲ್ಲಿ ಇನ್ನೊಂದು ಫೋಕಸ್ ಅಂದ್ರೆ, ಯೂಶುವಲಿ ಏನಾಗುತ್ತೆ, ನಾವು ಕ್ಯೂರೇಟಿವ್ ಟ್ರೀಟ್ಮೆಂಟ್, ಮೋಸ್ಟ್ ಆಫ್ ದ ಮೆಡಿಕಲ್ ಥೆರಪಿಗೆ ನಾವು ಕ್ಯೂರೇಟಿವ್ ಟ್ರೀಟ್ಮೆಂಟ್ ಅಂದ್ರೆ ಇಂಟೆಂಟ್ ಕ್ಯೂರೇಟಿವ್ ಇರುತ್ತೆ, ಅಂದ್ರೆ ಅದನ್ನು ಕಂಪ್ಲೀಟ್ ಗುಣಮುಖ ಮಾಡುವಂತದ್ದು. ಬಟ್ ಪ್ಯಾಲಿಯೇಟಿವ್ ಫೋಕಸ್ ಅಂದ್ರೆ ಮೇನ್ ಪೇಷಂಟ್ ಅನ್ನು ಮನುಷ್ಯರಾಗಿ ನೋಡೋದು, ಖಾಲಿ ದೇಹದ ಸಿಂಪ್ಟಮ್ಸ್ ಮಾತ್ರ ಅಲ್ಲ, ಮಾನಸಿಕ ಸಿಂಪ್ಟಮ್ಸ್ ಇರಬಹುದು, ನಾನು ಹೇಳ್ದಂಗೆ ಸೋಷಿಯಲ್ ಡಿಸ್ಟ್ರೆಸ್, ಸ್ಪಿರಿಚುವಲ್ ಡಿಸ್ಟ್ರೆಸ್, ಮನುಷ್ಯರನ್ನು ಒಂದು ಹೋಲ್ ಆಗಿ ನೋಡೋದು. ಸೊ ಟೋಟಲ್ ಕೇರ್ ಇಂಪಾರ್ಟೆಂಟ್. ಅದ್ರ ಜೊತೆಗೆ ಫ್ಯಾಮಿಲಿನ ಕೌನ್ಸಿಲಿಂಗ್ ಇರಬಹುದು, ಫ್ಯಾಮಿಲಿಗೆ ನಾನು ಸಪೋರ್ಟ್ ಮಾಡೋದು ಇರಬಹುದು, ಅದನ್ನು ತುಂಬಾ ಮುಖ್ಯ. ಯಾಕಂದ್ರೆ ಫ್ಯಾಮಿಲಿ ಇಸ್ ದ ನೆಗ್ಲೆಕ್ಟೆಡ್ ಪಾರ್ಟ್ ಅಂತ ಹೇಳಬಹುದು ಮೋಸ್ಟ್ ಆಫ್ ದ ಟೈಮ್. ಇವರು ಲಾಂಗ್ ಟರ್ಮ್ ಕೇರರ್ಸ್ ಇರ್ತಾರೆ, ಇದು ಒಂದ್ ತಿಂಗಳದ್ದು ಎರಡ್ ತಿಂಗಳದ್ದು ವಿಷಯ ಇರಲ್ಲ, ಒಂದೊಂದ್ಸತಿ ವರ್ಷಗಟ್ಟಲೆ ಅವರು ಕೇರ್ ಮಾಡುವಂತದ್ದು ಇರುತ್ತೆ. ಸೊ ಬೋತ್ ಪೇಷಂಟ್ ಟು ಫ್ಯಾಮಿಲಿ ಸೆಂಟರ್ಡ್ ಅಪ್ರೋಚ್ ನಾವು ಯೂಸ್ ಮಾಡ್ತೀವಿ ಪ್ಯಾಲಿಯೇಟಿವ್ ಕೇರ್ ಅಲ್ಲಿ.
1: ಈಗ ಈ ಪ್ಯಾಲಿಯೇಟಿವ್ ಕೇರ್ ಅಂತ ಅನ್ನುವಂಥದ್ದು ಇದು ಕೊನೆಯ ಹಂತದ ಆರೈಕೆಯೋ ಅಥವಾ ಇದನ್ನ ಯಾವುದೇ ಹಂತದಲ್ಲಿ ಶುರು ಮಾಡಬಹುದಾ, ಹೇಗೆ?
0: ಇದೊಂದು ಒಳ್ಳೆ ಕ್ವೆಶ್ಚನ್, ಮತ್ತೆ ಎಲ್ರಿಗೂ ಅದು ತಪ್ಪು ಕಲ್ಪನೆ ಒಂದಿರುತ್ತೆ. ಯಾಕಂದ್ರೆ ಪ್ಯಾಲಿಯೇಟಿವ್ ಕೇರ್ ನಮ್ಗೆ ರೆಫರೆನ್ಸ್ ಬಂದ ತಕ್ಷಣ ಪೇಷಂಟ್ಸ್ ಕೇಳೋದು, ಡಾಕ್ಟರ್ ನನ್ಗೆ ಇನ್ನು ಸ್ವಲ್ಪ ದಿನ ಮಾತ್ರ ಉಳಿದಿದ್ಯಾ ಅಂತ, ಅದು ಕಾಮನ್ ಆಗಿ ಬರುವಂತಹ ಕ್ವೆಶ್ಚನ್ ನಮ್ಗೆ. ಬಟ್ ಆಕ್ಚುಲಿ ಪ್ಯಾಲಿಯೇಟಿವ್ ಕೇರ್ ನಾವು ಅಂದ್ರೆ ಪೇಷಂಟ್ ಗೆ ಇವಾಗ ಉದಾಹರಣೆಗೆ ಕ್ಯಾನ್ಸರ್ ಅಂತ ಪತ್ತೆ ಹಚ್ಚಿ ಆದ್ಮೇಲೆ ಆ ಟೈಮ್ ಇಂದ ಸ್ಟಾರ್ಟ್ ಆಗುವಂತದ್ದು. ಸೊ ರೋಲ್ ಡಿಫ್ರೆಂಟ್ ಆಗಿ ಹೋಗ್ತಾ ಇರುತ್ತೆ, ಅದು ನಮ್ ಡಿಸೀಸ್ ಟ್ರಾಜೆಕ್ಟರಿ ಅಥವಾ ಅದು ಪ್ರೋಗ್ರೆಸ್ ಆದ ತಕ್ಷಣ ಕ್ಯಾನ್ಸರ್ ಇದು ಟ್ರೀಟ್ಮೆಂಟ್ ನಡೀತಾ ಇರುವ ಟೈಮ್ ಅಲ್ಲಿ ಅಥವಾ ಟ್ರೀಟ್ಮೆಂಟ್ ಅಡ್ವಾನ್ಸ್ ಅಂದ್ರೆ ಖಾಯಿಲೆ ಅಡ್ವಾನ್ಸ್ ಆಗಿರುವಂತಹ ಟೈಮ್ ಅಲ್ಲಿ ಅಥವಾ ಖಾಯಿಲೆ ತುಂಬಾ ಮುಂದೆ ಹೋಗಿ ಸ್ಟೇಜ್ 4 ಅಲ್ಲಿ ಎಂಡ್ ಆಫ್ ಲೈಫ್ ಟೈಮ್ ಅಲ್ಲಿ ನಮ್ ರೋಲ್ ಡಿಫ್ರೆಂಟ್ ಆಗ್ತಾ ಹೋಗುತ್ತೆ. ಬಟ್ ನಮ್

0: ಅದರದ್ದು ರೋಲ್ ಫ್ರಮ್ ದಿಸ್ ಡಯಾಗ್ನೋಸಿಸ್ ಅಂದ್ರೆ ಪತ್ತೆ ಹಚ್ಚಿದ ತಕ್ಷಣ ಸ್ಟಾರ್ಟ್ ಆಗತ್ತೆ. ಸೊ ಅದು ಪ್ಲಸ್ ಇವಾಗ ರೋಗಿಗಳು ಸತ್ತಾದ ಮೇಲೇನು ನಮ್ ರೋಲ್ ಇರುತ್ತೆ. ನಾವು ಬಿರೀವ್ಮೆಂಟ್ ಕೇರ್ ಅಂತ ಏನ್ ಹೇಳ್ತೀವಿ ಅದನ್ನ ನಾವು ಫ್ಯಾಮಿಲಿಗೆ ಕೊಡುವಂತದ್ದು. ನೀವು ಕೇಳಿರಬಹುದು ಸತ್ತಾದ್ಮೇಲೆ ಒಂದು ಎಂಪ್ಟಿನೆಸ್ ಇರುತ್ತೆ ಪೇಷಂಟ್, ಯಾಕಂದ್ರೆ ಅವರು ಕಂಟಿನ್ಯೂಸ್ ಆಗಿ ಅವ್ರ ಜೊತೆ ಇರುವಂತದ್ದು ಇಮೋಷನಲ್ ಬಾಂಡಿಂಗ್ ಏನಿರುತ್ತೆ ಅದನ್ನ ಒಂದೇ ಸತಿ ಇವಾಗ ಲಾಸ್ ಆದ ತಕ್ಷಣ ಗ್ರೀಫ್ ಅಂತ ಹೇಳ್ತೇವೆ, ಅಂದ್ರೆ ಎನಿ ಇಮೋಷನಲ್ ರೆಸ್ಪಾನ್ಸ್ ಟು ಎನಿ ಲಾಸ್. ಸೊ ಈ ತರ ಗ್ರೀಫ್ ಗ್ರೀವಿಂಗ್ ಪರ್ಸನ್ ಗೆ ಸಪೋರ್ಟ್ ಮಾಡುವಂತದ್ದು ಬಿರೀವ್ಮೆಂಟ್ ಕೇರ್, ಕಾನ್ಸ್ಟೆಂಟ್ ಕೌನ್ಸಿಲಿಂಗ್ ಬೇಕಾಗಿರಬಹುದು. ಸೊ ಅದು ಕೇರನ್ನು ಕೊಡುವಂತದ್ದು ಪ್ಯಾಲಿಯೇಟಿವ್ ಕೇರ್ ಅವ್ರದ್ದು ಇದು ರೆಸ್ಪಾನ್ಸಿಬಿಲಿಟಿ.
1: ಈಗ ಈ ಪ್ಯಾಲಿಯೇಟಿವ್ ಕೇರ್ ಅನ್ನುವಂಥದ್ದು ಕೇವಲ ಕ್ಯಾನ್ಸರ್ ಗೆ ಮಾತ್ರ ಸೀಮಿತ ಆಗಿದೆಯಾ ಅಥವಾ ಬೇರೆ ಕಾಯಿಲೆಗಳಿಗೂ ಇದು ಅನ್ವಯ ಆಗುತ್ತಾ?
0: ಅಂದ್ರೆ ನಾವು ಮೋಸ್ಟ್ ಪ್ರಾಬ್ಲಿ ಕೇಳೋದು ಕ್ಯಾನ್ಸರ್ ಗೆ ಮಾತ್ರ ಪ್ಯಾಲಿಯೇಟಿವ್ ಕೇರ್ ಅಂತ, ಆ ತರ ಅಲ್ಲ. ಯಾಕಂದ್ರೆ ಇವಾಗ ನಾನು ಹೇಳ್ದಂಗೆ ದೀರ್ಘಕಾಲದ್ದು ಕಾಯಿಲೆ ಇರಬಹುದು ಅಥವಾ ಜೀವನಕ್ಕೆ ಅಪಾಯ ಉಂಟು ಮಾಡುವಂತಹ ಕಾಯಿಲೆ ಇರಬಹುದು, ಅಂದ್ರೆ ಸ್ಟ್ರೋಕ್ ಮತ್ತೆ ನರದ ಕಾಯಿಲೆ, ಇವಾಗ ಅಲ್ಝೈಮರ್ಸ್ ಇರಬಹುದು, ಮತ್ತೆ ಕಿಡ್ನಿ ಸಮಸ್ಯೆ ಇರುವಂತದ್ದು, ಹೃದಯ ಸಮಸ್ಯೆ ಇರುವಂತದ್ದು, ಇದಕ್ಕೆಲ್ಲಕ್ಕೂ ಶ್ವಾಸಕೋಶದ ಸಮಸ್ಯೆ ಇರುವಂತದ್ದು, ಇದಕ್ಕೆಲ್ಲಕ್ಕೂ ಪ್ಯಾಲಿಯೇಟಿವ್ ಕೇರ್ ನಾವು ಕೊಡ್ತೀವಿ. ಸೊ ಯಾಕಂದ್ರೆ ಇದರಲ್ಲೂ ನೋವಿರಬಹುದು, ಉಸಿರಾಟದ ತೊಂದರೆ ಇರಬಹುದು, ಇದರಿಂದ ಯಾಕಂದ್ರೆ ಲಾಂಗ್ ಟರ್ಮ್ ಡಿಸೀಸಸ್ ಇವೆಲ್ಲ, ಮಾನಸಿಕ ಒತ್ತಡ ಇರಬಹುದು, ಮತ್ತೆ ಸೋಷಿಯಲ್ ಇಶ್ಯೂಸ್, ಇವಾಗ ಜಾಬಿಗೆ ಹೋಗೋಕ್ಕಾಗಲ್ಲ, ಆರ್ಥಿಕ ಸಮಸ್ಯೆ ಇರಬಹುದು ಈ ತರ, ಮತ್ತೆ ಸ್ಪಿರಿಚುವಲ್ ಡಿಸ್ಟ್ರೆಸ್ ಈ ತರನು ಇದರಲ್ಲಿ ಕಾಣುವಂತಹ ಚಾನ್ಸಸ್ ಇರುತ್ತೆ. ಸೊ ಇದಕ್ಕೆ ಪ್ಯಾಲಿಯೇಟಿವ್ ಕೇರ್ ತುಂಬಾ ಇಂಪಾರ್ಟೆಂಟ್. ಆಕ್ಚುಲಿ ಕ್ಯಾನ್ಸರ್ಗಿಂತ ಜಾಸ್ತಿ ಆಕ್ಚುಲಿ ನೋಡಿದ್ರೆ ಬೇರೆ ನಾನ್ ಕ್ಯಾನ್ಸರ್ ಇಲ್ನೆಸ್ ಅಲ್ಲೂ ಪ್ಯಾಲಿಯೇಟಿವ್ ಕೇರ್ ಇಂಪಾರ್ಟೆಂಟ್.
1: ಕ್ಯಾನ್ಸರ್ ಅಂತ ಹೇಳಿದ್ರೆ ತುಂಬಾ ನೋವು ಅನ್ನುವಂತ ಒಂದು ಭಾವನೆ ಇರ್ತದೆ, ಇದನ್ನ ಯಾವ ರೀತಿ ನೋಡಬೇಕಾಗುತ್ತೆ?
0: ಮೇನ್ ಪ್ಯಾಲಿಯೇಟಿವ್ ಕೇರ್ ಇದ್ದು ಇಂಟೆಂಟ್ ಅಥವಾ ಗೋಲ್ ಅಂದ್ರೆ ನಾವು ಖಾಲಿ ಫಿಸಿಕಲ್ ಸಿಂಪ್ಟಮ್ಸ್ ಅಥವಾ ದೈಹಿಕ ಸಿಂಪ್ಟಮ್ಸ್ ಮಾತ್ರ ನೋಡಲ್ಲ. ನೋವು ಇರಬಹುದು, ಇವಾಗ ದೈಹಿಕವಾಗಿ ಅಥವಾ ದೇಹದ ನೋವು ಕಾಣತ್ತೆ, ಪೇಷಂಟ್ಸ್ ಅದನ್ನ ಎಕ್ಸ್ಪ್ರೆಸ್ ಮಾಡ್ತಾರೆ, ಬಟ್ ಒಂದೊಂದ್ಸತಿ ಏನಾಗುತ್ತೆ ಎಸ್ಪೆಷಲಿ ಕ್ಯಾನ್ಸರ್ ಕಾಯಿಲೆಯಲ್ಲಿ ನಾವು ಡೀಪ್ ಆಗಿ ಕೌನ್ಸಿಲ್ ಮಾಡುವಾಗ ಪೇಷಂಟ್ಸ್ ಹತ್ರ ನಮ್ಗೆ ಗೊತ್ತಾಗೋದೇನಂದ್ರೆ ಮನಸ್ಸಿನ ನೋವು ದೇಹ ನೋವಕ್ಕಿಂತ ಜಾಸ್ತಿ ಇರುವಂತದ್ದು. ಅಂದ್ರೆ ಅವರಿಗೆ ಕ್ಯಾನ್ಸರ್ ಗೊತ್ತಾದ ತಕ್ಷಣ ಒಂದಂದ್ರೆ ಹೆದರಿಕೆ, ಅಂದ್ರೆ ನಂಗೆ ಏನಾದ್ರೂ ಸಾವು ಹತ್ರ ಬರ್ತಾ ಇದೆಯಾ ಅಂತ. ಇನ್ನೊಂದಂದ್ರೆ ನನ್ನ ಮಕ್ಕಳಿಗೆ, ಮನೆಯವರಿಗೆ ಮುಂದಕ್ಕೆ ಯಾರು ಇದ್ದಾರೆ ಅಂತ. ಇವಾಗ ನಂಗೆ ನಾನು ಆರ್ಥಿಕವಾಗಿ ಏನು ಕಾಂಟ್ರಿಬ್ಯೂಟ್ ಮಾಡಕ್ ಆಗಲ್ಲ ಫ್ಯಾಮಿಲಿ ಅಂದ್ರೆ ಅದರಿಂದ ಆಗುವಂತಹ ನೋವು. ಸೊ ಅದು ಸೋಷಿಯಲ್ ಪೇನ್, ಮತ್ತೆ ಸ್ಪಿರಿಚುವಲ್ ಪೇನ್ ನಾನು ಹೇಳ್ದಂಗೆ, ಅಂದ್ರೆ ಇವಾಗ ನಾನು ಯಾಕಾದ್ರೂ ಇಲ್ಲಿ ಬಂದಿದ್ದೀನಿ, ಯಾಕಾದ್ರೂ ನನ್ನ ರೋಲ್ ಏನು ಈ ಫ್ಯಾಮಿಲಿಯಲ್ಲಿ ಇವಾಗ, ಅಥವಾ ನನ್ನ ದೇವರು ಯಾಕೆ ಇಲ್ಲಿ ಕಳಿಸಿದ್ದಾರೆ, ಯಾಕೆ ಈ ತರ ಶಿಕ್ಷೆ ಕೊಡ್ತಾ ಇದ್ದಾರೆ, ಇದೆಲ್ಲ ಸ್ಪಿರಿಚುವಲ್ ಪೇನ್. ಸೊ ನಾವು ಪೇನ್ ಅನ್ನು ಅಡ್ರೆಸ್ ಮಾಡುವಾಗ ಟೋಟಲ್ ಪೇನ್ ಅಂತ ಹೇಳ್ತೀವಿ, ಸಂಪೂರ್ಣವಾಗಿ ನೋವನ್ನು ನಾವು ಆಕ್ಚುಲಿ ಅಸೆಸ್ ಮಾಡಬೇಕು. ಖಾಲಿ ದೈಹಿಕ ಮಾತ್ರ ಅಲ್ಲಂದೆ ಬೇರೆ ಆಸ್ಪೆಕ್ಟ್ಸ್, ನಾನು ಹೇಳ್ದಂಗೆ ಸೋಷಿಯಲ್ ಇರಬಹುದು, ಸ್ಪಿರಿಚುವಲ್ ಡೈಮೆನ್ಷನ್ಸ್ ಇರಬಹುದು, ಅಥವಾ ಸೈಕೋಲಾಜಿಕಲ್ ಪೇನ್, ಇದೆಲ್ಲನ್ನು ಅಡ್ರೆಸ್ ಮಾಡಬೇಕಾಗ್ಬೋದು.
1: ಈಗ ಈ ಪ್ಯಾಲಿಯೇಟಿವ್ ಕೇರ್ ಅನ್ನುವಂಥದ್ದು ರೋಗಿಗಳು ಅವರ ಆಯ್ಕೆಯಿಂದ ಬರುವಂತಹದ್ದ ಅಥವಾ ವೈದ್ಯರ ನಿರ್ದೇಶನದಂತೆ ಬರುವಂತಹದ್ದ ಅಥವಾ ಹೇಗೆ ಅವರು ಅದನ್ನ ತಗೋಬೇಕಾಗ್ತದೆ?
0: ಇದು ಆಕ್ಚುಲಿ ಪ್ಯಾಲಿಯೇಟಿವ್ ಕೇರ್ ವಿಚಾರದಲ್ಲಿ ಜಾಸ್ತಿ ಜಾಗೃತಿ ಇಲ್ಲ, ಅಂದ್ರೆ ಅವೇರ್ನೆಸ್ ಜಾಸ್ತಿ ಇಲ್ಲ ಪೇಷಂಟ್ಸ್ ಗೆ. ಭಾರತ ದೇಶದಲ್ಲಿ ಇವಾಗ ಸ್ವಲ್ಪ ಮಟ್ಟಕ್ಕೆ ಆಗ್ತಾ ಇದೆ ಇವಾಗ ಕೆಲಸ, ಇದರಲ್ಲಿ ಜಾಗೃತಿಕತೆ ಮೂಡುವಂಗೆ, ಸ್ವಲ್ಪ ಪೇಷಂಟ್ಸ್ ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡುವಂಗೆ ಆಗ್ತಾ ಇದೆ ಸ್ವಲ್ಪ ಕೆಲಸ. ಆದ್ರೂ ಸ್ವಲ್ಪ ಮಟ್ಟದಲ್ಲಿ ಜನರಿಗೆ ಅಷ್ಟು ಅವೇರ್ನೆಸ್ ಇಲ್ಲ. ಮೋಸ್ಟ್ ಆಫ್ ದಿ ರೆಫರೆನ್ಸಸ್ ಬರೋದು ಇವಾಗ ಡಾಕ್ಟರ್ಸ್ ಕಲೀಗ್ಸ್ ರೆಫರ್ ಮಾಡಿದ್ರೆ ಮಾತ್ರ ಪೇಷಂಟ್ಸ್ ಬರ್ತಾರೆ, ಅವರಾಗಿಯೇ ಬರೋದು ಒಂದು 4-5% ಅಂತಾನೆ ಹೇಳ್ಬಹುದು, ಬೇರೆಯವೆಲ್ಲ ರೆಫರೆನ್ಸ್ ಮುಖಾಂತರನೇ ಬರುವಂತದ್ದು.
1: ಈಗ ಈ ಪ್ಯಾಲಿಯೇಟಿವ್ ಕೇರ್ ಅಂತ ಹೇಳಿದ್ರೆ ಅದು ಟೀಮ್ ತರ ಇರ್ತದ ಅಥವಾ ಒಬ್ಬರೇ ವೈದ್ಯರು ಇರ್ತಾರೆ, ಹೇಗಿರ್ತಾರೆ?
0: ಪ್ಯಾಲಿಯೇಟಿವ್ ಕೇರ್ ಇದು ಒಂದು ಟೀಮ್ ಅಪ್ರೋಚ್, ಒಬ್ಬರಿಂದಲೇ ಸಾಧ್ಯವಾಗುವಂತ ಕೆಲಸ ಅಲ್ಲ. ಯಾಕಂದ್ರೆ ಡಾಕ್ಟರ್ಸ್ ಗಳು ದೇಹದ ಸಮಸ್ಯೆ, ಅದ್ರದ್ದು ಇವಾಗ ನೋವು ಇರಬಹುದು, ಉಸಿರಾಟದ ತೊಂದರೆ ಇರಬಹುದು, ಅದರದ್ದು ವಿಚಾರವಾಗಿ ಟ್ರೀಟ್ಮೆಂಟ್ ಕೊಡಬಹುದು. ಹಂಗೆ ನರ್ಸಸ್ ತುಂಬಾ ಇಂಪಾರ್ಟೆಂಟ್ ರೋಲ್ ಅವ್ರದ್ದು, ಯಾಕಂದ್ರೆ ಪೇಷಂಟ್ಸ್ ಗೆ ಮಾತ್ರ ಕೊಡೋದಿರಬಹುದು, ಸ್ವಲ್ಪ ರೀತಿಯಲ್ಲಿ ಕೌನ್ಸಿಲಿಂಗ್ ಅಥವಾ ಬೆಡ್ ರಿಡನ್ ಪೇಷಂಟ್ ಗೆ ಹೆಂಗ್ ಕೇರ್ ತಗೋಬೇಕು ಅಂತ, ಪೇಷಂಟ್ ಕೇರ್ ಟೇಕರ್ಸ್ ಅಥವಾ ಕೇರ್ ಗಿವರ್ಸ್ ಗೆ ಎಜುಕೇಶನ್ ಕೊಡುವಂತದ್ದು, ಆ ರೀತಿಯಲ್ಲಿ ನರ್ಸಸ್ ರೋಲ್ ತುಂಬಾ ಇಂಪಾರ್ಟೆಂಟ್. ಅದ್ರ ಜೊತೆಗೆ ಸೋಷಿಯಲ್ ವರ್ಕರ್ಸ್, ಏನಾದ್ರೂ ಸೋಷಿಯಲ್ ಇಶ್ಯೂಸ್ ಇರುವಂತದ್ದು ಅವ್ರು ಹ್ಯಾಂಡಲ್ ಮಾಡ್ತಾರೆ. ಸೈಕಾಲಜಿಸ್ಟ್, ಯಾಕಂದ್ರೆ ಕಂಟಿನ್ಯೂಸ್ ಕೌನ್ಸಿಲಿಂಗ್ ಬೇಕಾಗತ್ತೆ, ಮಾನಸಿಕ ಒತ್ತಡ ಏನಾದ್ರೂ ಇದ್ರೆ. ಸೊ ಸೈಕಾಲಜಿಸ್ಟ್ ರೋಲ್ ತುಂಬಾ ಇಂಪಾರ್ಟೆಂಟ್. ಅದ್ರ ಜೊತೆಗೆ ಫಿಸಿಯೋಥೆರಪಿಸ್ಟ್, ಡಯಟಿಷಿಯನ್ಸ್, ಮತ್ತೆ ಒಂದೊಂದ್ಸತಿ ಸ್ಪಿರಿಚುವಲ್ ಇಶ್ಯೂಸ್ ಇರುತ್ತೆ. ನಾನು ಹೇಳ್ದಂಗೆ ಇವಾಗ ಎಕ್ಸಿಸ್ಟೆನ್ಶಿಯಲ್ ಇಶ್ಯೂಸ್, ಯಾಕೆ ನಾನು ಇಲ್ಲಿದ್ದೀನಿ, ನನ್ನ ರೋಲ್ ಏನು ಈ ಭೂಮಿ ಮೇಲೆ, ಆ ತರ ಒಂದೊಂದ್ಸತಿ ಅದಕ್ಕೆ ರಿಲಿಜಿಯಸ್ ಕನೆಕ್ಟ್ ಇರುತ್ತೆ ಒಂದೊಂದ್ಸತಿ. ಸೊ ಅವ್ರಿಗೆ ಫೇತ್ ಇರುವಂಗೆ ಯಾವ್ದಾದ್ರು ರಿಲಿಜನ್ ಅಥವಾ ಯಾವ್ದಾದ್ರು ಪಂಡಿತ್ ಅಥವಾ ಮೌಲ್ವಿ ಏನಾದ್ರು ಇದ್ರೆ ಅವ್ರಿಗೆ ಕರೆಸ್ಬಿಟ್ಟು ಅವ್ರ ಮುಖಾಂತರ ಅವ್ರಿಗೆ ಸ್ವಲ್ಪ ಕೌನ್ಸಿಲಿಂಗ್ ಕೊಡೋದು, ಅದನ್ನು ಸ್ಪಿರಿಚುವಲ್ ಡಿಸ್ಟ್ರೆಸ್ ಗೆ ಯೂಸ್ ಆಗುತ್ತೆ. ಸೊ ಸ್ಪಿರಿಚುವಲ್ ಹೀಲರ್ಸ್ ಇರ್ತಾರೆ ಈ ಟೀಮ್ ಅಲ್ಲಿ ಒಂದೊಂದ್ಸತಿ.
1: ಈ ಒಂದು ಪ್ಯಾಲಿಯೇಟಿವ್ ಕೇರ್ ಅಲ್ಲಿ ಕುಟುಂಬದವರ ರೋಲ್ ಏನಿರುತ್ತೆ, ಅವರ ಒಂದು ಪಾತ್ರ ಏನಿರುತ್ತೆ?
0: ಇದು ಆಕ್ಚುಲಿ ಇಟ್ ಇಸ್ ಅ ಹ್ಯೂಜ್ ಹ್ಯೂಜ್ ರೋಲ್ ಆಕ್ಚುಲಿ ಕುಟುಂಬದವರು. ಇವಾಗ ನಾವು ನೋಡಿದ್ರೆ ಪೇಷಂಟ್ ಒಬ್ಬರೇ ಇರೋದು ಮತ್ತೆ ಪೇಷಂಟ್ ಜೊತೆಗೆ ಕುಟುಂಬದವರು ಇದ್ದಾಗ ಅದೊಂದು ಸ್ಟ್ರೆಂತ್ ಬರುತ್ತಲ್ಲ ಈ ಇದು ಟ್ರೀಟ್ಮೆಂಟ್ ತಗೊಳಕ್ಕೆ. ಮತ್ತೆ ಮುಂದೆ ಈವನ್ ಅಡ್ವಾನ್ಸ್ ಸ್ಟೇಜ್ ಅಲ್ಲಿ ಇದ್ರೆ ಡೆತ್ನು ಹತ್ರ ಬಂದ್ರು ಇವಾಗ ಕುಟುಂಬ ಹತ್ರ ಇದ್ರೆ ಒಂದು ಸ್ಟ್ರೆಂತ್ ಬೇರೆ ಅವರಿಗೆ.

0: ನೀವು ತಿಂಡಿ ತಿಂತಾ ಇದ್ದೀರಾ, ಹೆಲ್ತ್ ಚೆನ್ನಾಗಿ ತಗೊಂತಿದ್ದೀರಾ ನೀವು ಅಂತ. ಆ ಪ್ರಶ್ನೆಯನ್ನು ನಾವು ಯಾವಾಗ್ಲೂ ನೆಗ್ಲೆಕ್ಟ್ ಮಾಡುವಂತದ್ದು. ಅವರಿಗೂ ಆಕ್ಚುಲಿ ಅದು ನೆಗ್ಲೆಕ್ಟ್ ಆದಂಗ ಆಗತ್ತೆ, ಯಾಕಂದ್ರೆ ಯಾರು ಅವರಿಗೆ ಕೇಳಲ್ಲ ಯಾವ ತರ ಅಂದ್ರೆ ನೀವು ಕೋಪಪ್ ಮಾಡ್ತಾ ಇದ್ದೀರಿ ಇವಾಗ ಅಂತ. ಕ್ಯಾನ್ಸರ್ ಅಂತ ಕಾಯಿಲೆ ಜರ್ನಿಯಲ್ಲಿ ಪೇಷಂಟ್ಸ್ ಜೊತೆಗೆ ಫ್ಯಾಮಿಲಿ ಇರ್ತಾರಲ್ಲ, ಅವ್ರಿಗೆ ನಾವು ಹಿಡನ್ ಪೇಷಂಟ್ಸ್ ಅಂತ ಹೇಳ್ತೀವಿ. ಯಾಕಂದ್ರೆ ಅವ್ರು ಆಕ್ಚುಲಿ ಪೇಷಂಟ್ಸ್ ಗಿಂತ ಜಾಸ್ತಿ ಒತ್ತಡದಲ್ಲಿ ಇರ್ತಾರೆ. ಯಾಕಂದ್ರೆ ಅವ್ರಿಗೆ ನಾರ್ಮಲ್ ರುಟೀನ್ ಮ್ಯಾನೇಜ್ ಮಾಡಬೇಕು, ಮನೆಯದ್ದು ಮಕ್ಳು ಇರ್ಬೋದು, ಅವ್ರ ಎಜುಕೇಶನ್ ಇರ್ಬೋದು, ಆರ್ಥಿಕ ಪರಿಸ್ಥಿತಿ ಸರಿಯಾಗಿಲ್ಲ, ಅದ್ರನ್ನ ಮ್ಯಾನೇಜ್ ಮಾಡೋದು, ಅದ್ರ ಜೊತೆಗೆ ಪೇಷಂಟ್ ಆರೈಕೆ ಮಾಡೋದು. ತುಂಬಾ ಸ್ಟ್ರೆಸ್ ಅಲ್ಲಿ ಇರ್ತಾರೆ, ನಿದ್ದೆ ಸರಿಯಾಗಿರಲ್ಲ, ತುಂಬಾ ಆಯಾಸ ತರ ಇರುತ್ತೆ. ಸೊ ಇದನ್ನೆಲ್ಲ ನಾವು ಕೇರ್ ಗಿವರ್ ಬರ್ಡನ್ ಅಥವಾ ಕೇರ್ ಗಿವರ್ ಬರ್ನ್ ಔಟ್ ಅಥವಾ ಸ್ಟ್ರೆಸ್ ಅಂತ ಹೇಳ್ತೀವಿ. ಸೊ ಇವರಿಗೂ ಕೌನ್ಸಿಲಿಂಗ್ ಕೊಟ್ಟು ಸಪೋರ್ಟ್ ಕೊಟ್ಟು ನೀವು ಒಬ್ಬರೇ ಅಲ್ಲ, ನಾವಿದ್ದೀವಿ. ಪೇಷಂಟ್ ಕೇರ್ ಹೇಗೆ ತಗೋಬೇಕು ಈಸಿಯಾಗಿ ಎಜುಕೇಟ್ ಮಾಡುವಂತದ್ದು ತುಂಬಾ ಇಂಪಾರ್ಟೆಂಟ್.
1: ಈಗ ಈ ಪ್ಯಾಲಿಯೇಟಿವ್ ಕೇರ್ ಅನ್ನ ಮನೆಯಲ್ಲೂ ಕೊಡಬಹುದಾ? ಹೇಗೆ
0: ಪ್ಯಾಲಿಯೇಟಿವ್ ಕೇರ್, ಎಸ್ಪೆಷಲಿ ಟುವರ್ಡ್ಸ್ ದ ಎಂಡ್ ಆಫ್ ಲೈಫ್, ಅಂದ್ರೆ ಕಾಯಿಲೆ ತುಂಬಾ ಮುಂದೆ ಹೋಗುವಂತಹ ಸಮಯದಲ್ಲಿ, ಆ ಟೈಮಲ್ಲಿ ಅವರಿಗೆ ಪೇಷಂಟ್ಸ್, ಇವಾಗ ನೀವು ರೋಗಿಗಳಿಗೂ ಕೇಳಿದ್ರೆ ಮನೆಯಲ್ಲೇ ಇದ್ರೆ ನಂಗೆ ಸ್ವಲ್ಪ ಮನಸ್ಸಿಗೆ ಆರಾಮ ಅನ್ಸುತ್ತೆ, ಅಥವಾ ನಮ್ಮ ಸಂಬಂಧಿಕರು ಬಂದು ನಂಗೆ ಭೇಟಿ ಆಗ್ಬಹುದು, ನಂಗೆ ಏನಾದ್ರೂ ತಿನ್ನಕ್ ಮನ್ಸಾದ್ರೆ ಮನೆಯಲ್ಲೇ ಮಾಡ್ಕೊಡ್ಬಹುದು, ಹಾಸ್ಪಿಟ್ಲಿಗಿಂತ ನಂಗೆ ಮನೆನೇ ಆರಾಮಾಗಿ ಆಗತ್ತೆ ಅಂತ ಹೇಳ್ತಾರೆ ಪೇಷಂಟ್ಸ್ಗಳು. ಸೊ ಅದಕ್ಕೋಸ್ಕರ ನಾವು ಪ್ಯಾಲಿಟಿವ್ ಕೇರ್ ಎಂಡ್ ಆಫ್ ಲೈಫ್ ಅಲ್ಲಿ ನಾವು ಅವರಿಗೆ ಎಜುಕೇಟ್ ಮಾಡಿಬಿಟ್ಟು ಆಕ್ಚುಲಿ ಮನೆಯಲ್ಲೇ ಕೊಡುವಂಗೆ ಕೇರ್ ಗಿವರ್ಸ್ ಗೆ ಅಥವಾ ಕೇರ್ ಪ್ರೊವೈಡರ್ಸ್ ಗೆ ಎಜುಕೇಟ್ ಮಾಡಿ, ಟ್ರೈನಿಂಗ್ ಮಾಡಿ ನಾವು ಆಕ್ಚುಲಿ ಮನೆಯಲ್ಲೇ ಹೆಂಗ್ ಕೊಡಬಹುದು, ಅಥವಾ ಸ್ವಲ್ಪ ಹಾಸ್ಪಿಟಲ್ಸ್ ಥ್ರೂ ಅಥವಾ ಬೇರೆ ಇವನ್ ವಾಲಂಟಿಯರಿಂಗ್ ಪ್ರೋಗ್ರಾಮ್ ಇದೆ, ಹೋಮ್ ಕೇರ್ ಅಂದ್ರೆ ಮನೆಗೆ ಬಂದು ನರ್ಸಸ್ ನೋಡುವಂತದ್ದು. ನರ್ಸ್ ಲೆಡ್ ಪ್ರೋಗ್ರಾಮ್ ಇರುತ್ತೆ, ಡಾಕ್ಟರ್ಸ್ ಲೆಡ್ ಪ್ರೋಗ್ರಾಮು ಇರುತ್ತೆ, ಅಂದ್ರೆ ವಾರಕ್ಕೆ ಒಂದ್ಸತಿ ಹೋಗಿ ಪೇಷಂಟ್ ಗಳನ್ನು ನೋಡಿ ಬರುವಂತದ್ದು ಇರುತ್ತೆ. ಮನೆಯಲ್ಲೂ ಪ್ಯಾಲಿಯೇಟಿವ್ ಕೇರ್ ಕೊಡಬಹುದು.
1: ಎಂಡ್ ಆಫ್ ಲೈಫ್ ಅಂತ ಹೇಳುವಾಗ ಇತ್ತೀಚೆಗೆ ಒಂದು ಪ್ರಕರಣ ಅಂತ ಹೇಳಿದ್ರೆ ಯೂಥನಾಸಿಯಾದ ಪ್ರಕರಣ ನಾವು ನೋಡ್ತಾ ಇದ್ದೇವೆ. ಪ್ಯಾಸಿವ್ ಯೂಥನಾಸಿಯಾ ಅಂತ ಕೇಳ್ತೇವೆ. ಈ ಯೂಥನಾಸಿಯಾ ಅಂತ ಹೇಳಿದ್ರೆ ಏನು, ಅದರಲ್ಲಿ ಪ್ಯಾಸಿವ್ ಯೂಥನಾಸಿಯಾ ಅಂತ ಹೇಳಿದ್ರೆ ಏನು, ಬೇರೆ ಬೇರೆ ವಿಧಗಳು ಇರ್ತವೆ, ಹೇಗೆ?
0: ಇದ್ರ ಬಗ್ಗೆ ಜಾಸ್ತಿ ಜನರಿಗೆ ಅಷ್ಟು ಅರಿವಿಲ್ಲ. ಇವಾಗ ಹೇಳ್ಬೇಕಂದ್ರೆ ದಯಾಮರಣ ಅಂತಾನೆ ಹೇಳ್ಬಹುದು. ಇಟ್ ಇಸ್ ಆಕ್ಟಿವ್ ಇಂಟೆಂಟ್ ಆಫ್ ಕಿಲ್ಲಿಂಗ್ ಸಮ್ವನ್. ಕಾನ್ಸ್ಟಿಟ್ಯೂಷನ್ ಅಲ್ಲಿ ಫಂಡಮೆಂಟಲ್ ರೈಟ್ಸ್ ಇವೆ, ರೈಟ್ ಟು ಲಿವ್, ಇನ್ನೊಂದು ಫಂಡಮೆಂಟಲ್ ರೈಟ್ ಇದೆ, ರೈಟ್ ಟು ಡೈ ವಿತ್ ಡಿಗ್ನಿಟಿ. ಸೊ ಕರೆಕ್ಟ್ ಆಗಿ ಪ್ಯಾಲಿಟಿವ್ ಕೇರ್ ಕೊಟ್ರೆ, ಸೊ ರೈಟ್ ಟು ಡೈ ವಿತ್ ಡಿಗ್ನಿಟಿ, ಯುಥನೇಸಿಯಾದ ಕ್ವೆಶ್ಚನೇ ಬರಲ್ಲ. ಯಾಕಂದ್ರೆ ಯುಥನೇಸಿಯಾ ಅಂದ್ರೆ ನಿಮ್ಗೆ ಬೇಸರ ಆಗಿ, ಅಂದ್ರೆ ಅಷ್ಟು ಸಫರಿಂಗ್ ಆಗಿ ನಂಗೆ ಇವಾಗ ಒಂದು ಸಾಯ್ಬೇಕು ಅಂತ ಅನ್ನಿಸುವ ಇದು ಇಂಟೆಂಟ್, ಅಂದ್ರೆ ಆಕ್ಟಿವ್ಲಿ ದೇ ವಾಂಟ್ ಟು ಡೈ, ಹಂಗೆ ಅದು ಯುಥನೇಸಿಯಾದ ಅರ್ಥ. ಅದರಲ್ಲಿ ಎರಡ್ ಟೈಪ್ಸ್ ನೀವು ಹೇಳ್ದಂಗೆ, ಆಕ್ಟಿವ್ ಯುಥನೇಸಿಯಾ ಇರ್ಬೋದು, ಪ್ಯಾಸಿವ್ ಯುಥನೇಸಿಯಾ ಅಂತ. ಆಕ್ಟಿವ್ ಯುಥನೇಸಿಯಾ ಅಂದ್ರೆ ಅದು ಇಲ್ಲೀಗಲ್, ನಮ್ಮ ಇಂಡಿಯಾದಲ್ಲಿ ಇಲ್ಲ, ಬೇರೆ ಕಂಟ್ರೀಸ್ ಅಲ್ಲಿ, ನೆದರ್ಲ್ಯಾಂಡ್ ಇರ್ಬೋದು, ಬೆಲ್ಜಿಯಂ, ಸ್ವಿಟ್ಜರ್ಲ್ಯಾಂಡ್, ಆಸ್ಟ್ರೇಲಿಯಾ, ಅಲ್ಲೆಲ್ಲ ಲೀಗಲ್ ಆಗಿ ಅದು ಅಪ್ರೂವ್ ಆಗಿದೆ. ಬಟ್ ಇಂಡಿಯಾದಲ್ಲಿ ಅದು ಆಕ್ಟಿವ್ ಯುಥನೇಸಿಯಾ ಪಾಸ್ ಆಗಿಲ್ಲ, ಬಟ್ ಪ್ಯಾಸಿವ್ ಯುಥನೇಸಿಯಾ ಅಂತ. ಪ್ಯಾಸಿವ್ ಯುಥನೇಸಿಯಾ ಅದು 2011 ಅಲ್ಲಿ ನೀವು ಕೇಳಿರಬಹುದು, ಅರುಣಾ ಶಾನ್ಬಾಗ್ ಕೇಸ್ ಆದ್ಮೇಲೆ ಅದು ಲ್ಯಾಂಡ್ ಮಾರ್ಕ್ ಜಜ್ಮೆಂಟ್ ಬಂದಿದೆ ಸುಪ್ರೀಂ ಕೋರ್ಟ್ ಇಂದ. ಸೊ ಪ್ಯಾಸಿವ್ ಯುಥನೇಸಿಯಾ ಅಂದ್ರೆ ಇವಾಗ ಪೇಷಂಟ್ ತುಂಬಾ ಗಂಭೀರ ಪರಿಸ್ಥಿತಿಯಲ್ಲಿರುವಾಗ, ಅಂದ್ರೆ ಲಾಸ್ಟ್ ಸ್ಟೇಜಸ್ ಆಫ್ ಲೈಫ್ ಅಲ್ಲಿರುವಾಗ, ಅವ್ರ ಜೀವನ ಇವಾಗ ಮೆಷಿನ್ಸ್ ಅಲ್ಲಿ ವರ್ಕ್ ಆಗ್ಬೇಕಂದ್ರೆ, ಅಂದ್ರೆ ವೆಂಟಿಲೇಟರ್ ಅಲ್ಲಿ ಹಾಕ್ಬೇಕು ಅಥವಾ ಆತರ ಸಮಸ್ಯೆ ಬಂದಲ್ಲಿ ಅವರಿಗೆ ಇನ್ನೂ ಅಂದ್ರೆ ಕಂಟಿನ್ಯೂ ಮಾಡ್ಸಕ್ಕೆ ನಾವು ಫೋರ್ಸ್ ಮಾಡಿ ಕಂಟಿನ್ಯೂಸ್ ಮಾಡಿಸೋದು, ಅಂದ್ರೆ ಆತರ ಟ್ರೀಟ್ಮೆಂಟ್, ಆತರ ಸಫರಿಂಗ್ ಆಗ್ಬಾರ್ದು ಅಂತ ಅದು ಪ್ಯಾಸಿವ್ ಯುಥನೇಸಿಯಾದ್ದು ಇದು ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ ಇಂದ ಜಜ್ಮೆಂಟ್ ಬಂದಿದೆ. ನಾವು ವಿತ್ ಹೋಲ್ಡಿಂಗ್ ಆರ್ ವಿತ್ ಡ್ರಾಯಿಂಗ್ ಲೈಫ್ ಸಸ್ಟೈನಿಂಗ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ ಅದಕ್ಕೆ. ಅಂದ್ರೆ ಈ ತರ ವೆಂಟಿಲೇಟರ್ ಅಲ್ಲಿ ಹಾಕ್ಬೇಕಾ ಇಲ್ಲ ಹಾಕಿದ ಪೇಷಂಟ್ಸ್ ಅಲ್ಲಿ ಅದನ್ನ ನಾವು ನಿಲ್ಲಿಸಬಹುದಾ ಅಂತ. ಯಾಕಂದ್ರೆ ಇದು ಸಫರಿಂಗ್ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದ್ರೆ ಅದರಿಂದ ಪೇಷಂಟ್ ವಾಪಸ್ ಬರಲ್ಲ, ಪೇಷಂಟ್ ಡಿಗ್ನಿಫೈಡ್ ಡೆತ್ ಸಿಗಲ್ಲ. ಸೊ ಆ ಟೈಮಲ್ಲಿ ನೀವು ಡಿಸಿಷನ್ ತಗೋಬಹುದು, ಅಂದ್ರೆ ಪೇಷಂಟ್ ಗೆ ಇನ್ನು ಈ ತರ ಸಫರಿಂಗ್ ಬೇಡ, ಕಂಟಿನ್ಯೂ ಮಾಡೋದು, ಸೊ ಇಲ್ಲೇ ನಿಲ್ಲಿಸುವ, ಅಥವಾ ವೆಂಟಿಲೇಟರ್ ಇದ್ರೆ ವೆಂಟಿಲೇಟರ್ ನಾವು ಎಕ್ಸ್ಟ್ರುಬೇಟ್ ಮಾಡಿ ತೆಗೆಯುವ ಅಂತ ಆತರ ಸಂದರ್ಭ ಬರುವುದು ತುಂಬಾ ಆಕ್ಚುಲಿ ಕಾಮನ್ ಈ ತರ ಎಂಡ್ ಆಫ್ ಲೈಫ್ ಕೇಸಸ್ ಅಲ್ಲಿ. ಸೊ ಇದಕ್ಕೆ ಹೆಲ್ಪ್ ಆಗುವಂತಹ ಡಿಸಿಷನ್ ಅಂದ್ರೆ ಲಿವಿಂಗ್ ಬಿಲ್ ಅಥವಾ ಅಡ್ವಾನ್ಸ್ ಡಿರೆಕ್ಟಿವ್ಸ್ ಅಂತ. ಸೊ ಇದು ನೀವು ಕೇಳಬಹುದು ಇವಾಗ ನೆಕ್ಸ್ಟ್ ಲಿವಿಂಗ್ ಬಿಲ್ ಅಂದ್ರೆ ಏನು ಅಂತ. ಲಿವಿಂಗ್ ಬಿಲ್ ಅಂದ್ರೆ ಒಬ್ಬ ವ್ಯಕ್ತಿಯು ಮುಂದೆ ಇನ್ ಕೇಸ್ ಈ ತರ ಪರಿಸ್ಥಿತಿಯಲ್ಲಿ ಇರುವಂತದ್ದು, ಅಂದ್ರೆ ಮೆಡಿಕಲಿ ಅವರು ಅನೇಬಲ್ ಟು ಟೇಕ್ ಡಿಸಿಷನ್ಸ್, ಅವರ ಮೆಡಿಕಲ್ ಡಿಸಿಷನ್ ಅವರು ತಗೊಳಕ್ ಆಗದೆ ಇಂತಹ ಪರಿಸ್ಥಿತಿಯಲ್ಲಿ ಇರುವಾಗ ಮುಂಚಿತವಾಗಿನೇ ಒಂದು ಡಾಕ್ಯುಮೆಂಟೇಶನ್ ಮಾಡಬಹುದು. ನಮ್ಗೆ ಇವಾಗ ಬಿಲ್ ಹೆಂಗ್ ಬರಿತೀವಿ ನಾವು ಸಾಯಕ್ ಮುಂಚೆ, ನಮ್ ಆಸ್ತಿದಿರ್ಬಹುದು, ಎಲ್ಲ ಬಿಲ್ ಹೆಂಗ್ ಬರಿತೀವಿ, ಆತರ ಮೆಡಿಕಲ್ ಡಿಸಿಷನ್ ಇದು ಬಿಲ್ ಇದು. ಸೊ ಇವಾಗ ನನ್ಗೆ ಒಂದ್ ಪರಿಸ್ಥಿತಿ ಬರಬಹುದು, ಮೆಡಿಕಲಿ ನಾನು ಡಿಸಿಷನ್ ತಗೊಳಕ್ ಆಗದೆ, ಅಂದ್ರೆ ಮಾತಾಡಕ್ ಆಗಲ್ಲ ಅಥವಾ ರೆಸ್ಪಾನ್ಸ್ ಇಲ್ದೇ ಇರುವಂಗ ನಂಗಿದ್ದ ಟೈಮ್ ಅಲ್ಲಿ ನಂಗೆ ಡಿಸಿಷನ್ಸ್ ನಾನು ಇವಾಗ್ಲೇ ಬರೆದಿಟ್ಟು ಡಾಕ್ಯುಮೆಂಟ್ ಮಾಡಿರುವಂತಹದ್ದನ್ನು ನಾವು ಲಿವಿಂಗ್ ಬಿಲ್ ಅಂತ ಹೇಳ್ತೀವಿ, ಅಥವಾ ಅದಕ್ಕೆ ಅಡ್ವಾನ್ಸ್ ಡೈರೆಕ್ಟಿವ್ಸ್ ಅಂತಾನು ಹೇಳಿರ್ತೀವಿ. ಸೊ ಈ ತರ ಪೇಷಂಟ್ಸ್ ಬರೆದಿಟ್ರೆ ಪೇಷಂಟ್ ಫ್ಯಾಮಿಲಿಗೂ ಈಸಿ ಆಗತ್ತೆ ಆ ಟೈಮಲ್ಲಿ ಈ ತರ ಅವರು ಅವ್ರದ್ದು ಇಚ್ಛೆ ಹೇಳಿದ್ರು ಅಂತ. ಇಟ್ ಇಸ್ ಡಾಕ್ಯುಮೆಂಟೆಡ್ ಅಂಡ್ ಇಟ್ ಇಸ್ ಲೀಗಲ್.
1: ಒಂದು ವೇಳೆ ಈ ರೀತಿಯಾದಂತಹ ಲಿವಿಂಗ್ ವಿಲ್ ಇಲ್ಲದೆ ಇದ್ರೆ ಅಂದ್ರೆ ಆಕಸ್ಮಿಕ ಒಂದು ಸಂದರ್ಭದಲ್ಲಿ ಈ ತರ ಪರಿಸ್ಥಿತಿ ಬಂತು ಅಂತ ಆಗ ಏನಿರುತ್ತೆ?
0: ಆವಾಗ ಯೂಶುವಲಿ ಅವರು ನಾಮಿನೇಟ್ ಮಾಡಬಹುದು. ಆಕ್ಚುಲಿ ಅದು ಲಿವಿಂಗ್ ವಿಲ್ ಅಲ್ಲೇ ಬರೆದಿರ್ತಾರೆ, ನಾಮಿನೇಟ್ ಮಾಡಬಹುದು ಅಂದ್ರೆ ಮೆಡಿಕಲ್

0: ಪವರ್ ಆಫ್ ಅಟಾರ್ನಿ ಅಂತ ಹೇಳ್ತಾರೆ, ಅಥವಾ ಸರೋಗೇಟ್ ಡಿಸಿಷನ್ ಮೇಕರ್ ಅಂತ ಏನ್ ಹೇಳ್ತೀವಿ ಅದು. ಸೊ ಅವರು ಬದಲಾಗಿ ಡಿಸಿಷನ್ ತಗೋಬಹುದು, ಬಟ್ ಇಟ್ ಇಸ್ ವೆರಿ ಡಿಫಿಕಲ್ಟ್. ಇವಾಗ ನಮ್ಗೂ ಇವಾಗ ನಮ್ ಕ್ಲೋಸ್ ಲವ್ಡ್ ಒನ್ಸ್ ಯಾರಾದ್ರೂ ಇವಾಗ ಸಾಯ್ತಾ ಇದಾರೆ, ವೆಂಟಿಲೇಟರ್ ಅಲ್ಲಿ ಹಾಕ್ಬೇಕಾ ಇಲ್ಲ ಅಂತ ಕೇಳಿದ್ರೆ ನಮ್ ಡಿಸಿಷನ್ ತಗೊಳಕ್ ತುಂಬಾ ಕಷ್ಟ ಆಗತ್ತೆ. ಯಾಕಂದ್ರೆ ಇಮೋಷನ್ ಇದೆಯಲ್ಲ, ಅದು ಮಧ್ಯದಲ್ಲಿ ಬರುತ್ತೆ. ಸೊ ಮೆಂಟಲಿ ಯು ಕ್ಯಾನ್ ನಾಟ್ ಬಿ ಏಬಲ್ ಟು ಟೇಕ್ ಡಿಸಿಷನ್ ಆ ಟೈಮ್ ಅಲ್ಲಿ. ಸೊ ಈ ತರ ಕ್ಲಾರಿಟಿ ಇದ್ರೆ, ಲಿವಿಂಗ್ ವಿಲ್ ಇದು ಕ್ಲಾರಿಟಿ ಇದ್ರೆ, ಇಟ್ ಇಸ್ ಈಸಿ ಟು ಟೇಕ್ ಡಿಸಿಷನ್. ಗಿಲ್ಟ್ ಇರಲ್ಲ, ಅದು ಇಮೋಷನಲ್ ಮಧ್ಯದಲ್ಲಿ ಬರಲ್ಲ. ಸೊ ಮತ್ತೆ ಒಂದು ಕ್ಲೋಸರ್ ಸಿಗತ್ತೆ, ಯಾಕಂದ್ರೆ ಪೇಷಂಟ್ ಗೆ ಹಿಂಗೆ ಮನ್ಸಿತ್ತು. ಸೊ ಇಟ್ ಇಸ್ ಲೈಕ್ ಓಕೆ, ಹಿ ವಾಂಟೆಡ್ ಟು ಗೋ ಇನ್ ದಿಸ್ ವೇ, ಸಫರಿಂಗ್ ಇಲ್ದೇ ಇರುವಂತದ್ದು. ಸೊ ಒಂದು ಕ್ಲೋಸರ್ ಇರುತ್ತೆ.
1: ಈಗ ಈ ಪ್ಯಾಸಿವ್ ಯೂಥನಾಸಿಯಾದಲ್ಲಿ ಎಂಡ್ ಆಫ್ ಲೈಫ್ ಪ್ರೊಸೀಜರ್ ಗಳು ಏನಿರ್ತದೆ?
0: 2011 ಅಲ್ಲಿ ಜಜ್ಮೆಂಟ್ ಬಂದಿತ್ತು, ಅದ್ರ ನಂತರ ಲಿವಿಂಗ್ ಬಿಲ್ 2018 ಅಲ್ಲಿ ಬಂದಿತ್ತು ಜಜ್ಮೆಂಟ್, ಕಾಮನ್ ಕೋರ್ಸ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಜಜ್ಮೆಂಟ್ ಆದ್ಮೇಲೆ. ಸೊ ಅದ್ರ ನಂತರ ಆವಾಗ ಸ್ವಲ್ಪ ಇದು ಲಿವಿಂಗ್ ಬಿಲ್ ಇದ್ರೆ ಈಸಿ ಪ್ಯಾಸಿವ್ ಯೂಥನಾಸಿಯಾ. ಯಾವಾಗ್ಲೂ ಲಿವಿಂಗ್ ವಿಲ್ ಅಥವಾ ಏನಾದ್ರೂ ಈ ತರ ಡಾಕ್ಟರ್ಸ್ ಯೂಶ್ವಲಿ ಡಿಸ್ಕಸ್ ಮಾಡ್ಬಿಟ್ಟು, ಇದು ಪೇಷಂಟ್ ಗೆ ಸಫರಿಂಗ್ ಜಾಸ್ತಿ ಆಗಿರುತ್ತೆ, ಇದರಿಂದ ಮುಂದೆ ವಾಪಸ್ ಮುಂಚಿನ ತರ ಅಂದ್ರೆ ಲಿವಿಂಗ್ ಮಾಡೋಕೆ ಕಷ್ಟ ಆಗುವಂತದ್ದು, ಆ ತರ ಇರುವಾಗ ಬೇಕಿದ್ರೆ ಪ್ಯಾಸಿವ್ ಯೂಥನಾಸಿಯಾ. ಬಟ್ ಪ್ಯಾಸಿವ್ ಯೂಥನಾಸಿಯಾ ಖಾಲಿ ವಿತ್ ಹೋಲ್ಡಿಂಗ್ ಆರ್ ವಿಡ್ರಾಯಿಂಗ್ ಆಫ್ ಲೈಫ್ ಸಸ್ಟೈನಿಂಗ್ ಮೆಷರ್ಸ್ ಮಾತ್ರ. ಅಂದ್ರೆ ಇವಾಗ ವೆಂಟಿಲೇಟರ್ ಇದ್ದ ಪೇಷಂಟ್ಸ್ ಅಂದ್ರೆ ಹೋಪ್ ಆಲ್ಮೋಸ್ಟ್ ಕಳೆದಿರುವಂತಹ ಪೇಷಂಟ್ಸ್ ಗೆ ಮಾತ್ರ ನಾವು ಆಪ್ಷನ್ ಕೊಟ್ಟಿರ್ತೀವಿ. ಬೇರೆ ಪೇಷಂಟ್ ಗೆ ಇವಾಗ ಕಾಯಿಲೆ ಟ್ರೀಟ್ಮೆಂಟ್ ಇರುವಂತಹ ಪೇಷಂಟ್ ಗೆ ಅದು ಆಪ್ಷನ್ ಇರಲ್ಲ ಪ್ಯಾಸಿವ್ ಯೂಥನಾಸಿಯಾ. ಸೊ ಮೇನ್ಲಿ ಡಾಕ್ಟರ್ಸ್ ಹಾಸ್ಪಿಟಲ್ ಅಲ್ಲಿ ಒಂದು ಬೋರ್ಡ್ ಇರುತ್ತೆ, ಅಲ್ಲಿ ಡಿಸಿಷನ್ ತಗೊಂತಾರೆ ಅವರು. ಪ್ರೈಮರಿ ಡಾಕ್ಟರ್ಸ್ ಇರ್ತಾರೆ, ಲೀಗಲ್ ಅಡ್ವೈಸರ್ಸ್ ಇರ್ತಾರೆ ಅದರಲ್ಲಿ, ಪ್ಲಸ್ ಪೇಷಂಟ್ ಫ್ಯಾಮಿಲಿನೂ ಇಂಪಾರ್ಟೆಂಟ್. ಅವ್ರ ಜೊತೆ ಕೌನ್ಸಿಲಿಂಗ್ ಮಾಡ್ಬಿಟ್ಟು ದೆನ್ ದೇ ವಿಲ್ ಟೇಕ್ ಅ ಡಿಸಿಷನ್.
1: ಈಗ ಅಂತ ಸಂದರ್ಭದಲ್ಲಿ ಲೈಫ್ ಸಪೋರ್ಟ್ ಅನ್ನ ತೆಗೆದಾಗ ಎಲ್ಲ ಒಂದು ಕಡೆ ಪೇಷಂಟ್ ಗೆ ನೋವು ಉಂಟಾಗಬಹುದು, ನೋವಾಗಬಹುದು, ಇದನ್ನೆಲ್ಲ ಗಮನಿಸಿ ಅವರು ಮಾಡ್ತಾರೆ ಹೇಗೆ?
0: ತುಂಬಾ ಪೇಷಂಟ್ ಫ್ಯಾಮಿಲಿಯಲ್ಲಿ ಹೆದರಿಕೆ ಇರುತ್ತೆ. ಇವಾಗ ನಾವು ಇದೆಲ್ಲ ತೆಗೆದ್ರೆ ಪೇಷಂಟ್ ಗೆ ತುಂಬಾ ನೋವಾದ್ರೆ ಅವ್ರಿಗೆ ಹೇಳಕ್ಕೂ ಆಗಲ್ಲ, ಆ ರೀತಿಯಾಗಿ ಹೋಗ್ಬಾರ್ದು ಅಂತ ಪೇಷಂಟ್. ಬಟ್ ನಮ್ ಪ್ಯಾಲಿಯೇಟಿವ್ ಕೇರ್ ರೋಲ್ ಅಂದ್ರೆ ಲಾಸ್ಟ್ ವರೆಗೂ ಟ್ರೀಟ್ಮೆಂಟ್ ಇಲ್ದಿದ್ರು ನೋವಂತೂ ನಾವು ಕಂಪ್ಲೀಟ್ ಆಗಿ ಲಾಸ್ಟ್ ವರೆಗೆ ಕಂಟ್ರೋಲ್ ಮಾಡ್ತೀವಿ. ಸೊ ನೋವಿನ ಮೆಡಿಸಿನ್ಸ್ ಕಂಟಿನ್ಯೂ ಆಗತ್ತೆ, ಯಾವ್ದು ಅವ್ರಿಗೆ ಕಷ್ಟ ಕೊಡತ್ತೆ ಅದ್ರದ್ದೆಲ್ಲ ಮೆಡಿಸಿನ್ಸ್ ಕಂಟಿನ್ಯೂ ಆಗಿರತ್ತೆ. ಸೊ ನಿದ್ದೆಯಲ್ಲೇ ಆರಾಮಾಗಿ ಹೋಗ್ತಾರೆ, ಅವ್ರಿಗೆ ಅಷ್ಟು ಅರಿವಾಗಲ್ಲ ಅದ್ರದ್ದು.
1: ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಭಾರತದಲ್ಲಿ ಈ ಪ್ಯಾಲಿಯೇಟಿವ್ ಕೇರ್ ಅನ್ನುವಂಥದ್ದು ಯಾವ ರೀತಿಯಲ್ಲಿದೆ, ಯಾವ ಸ್ಥಿತಿಯಲ್ಲಿದೆ?
0: ಇವಾಗ ಭಾರತ ದೇಶದ ಮಾತಾಡ್ಬೇಕಂದ್ರೆ, ಇವಾಗ ಅರೌಂಡ್ 70 lakhs to 1 crore ಪೇಷಂಟ್ಸ್ ಗೆ ಪ್ಯಾಲಿಯೇಟಿವ್ ಕೇರ್ ಅಗತ್ಯ ಇದೆ. ಬಟ್ ಸ್ಯಾಡ್ ರಿಯಾಲಿಟಿ ಅಂದ್ರೆ ಓನ್ಲಿ ಅಬೌಟ್ 4% ಅಂದ್ರೆ 100 ರಲ್ಲಿ 1 to 4 ಜನರಿಗೆ ಮಾತ್ರ ಪ್ಯಾಲಿಯೇಟಿವ್ ಕೇರ್ ಸಿಗ್ತಾ ಇದೆ. ಸೊ ಅದಕ್ಕೆ ಕಾರಣ ಅಂದ್ರೆ ಮೊದಲನೇದಾಗಿ ಅಷ್ಟು ಅರಿವಿಲ್ಲ, ನಾನು ಹೇಳ್ದಂಗೆ ಅವೇರ್ನೆಸ್ ಇಲ್ಲ ಅಷ್ಟು. ಪ್ಯಾಲಿಯೇಟಿವ್ ಕೇರ್ ಬಗ್ಗೆ ಜನ ಕೇಳೇ ಇಲ್ಲ. ಅಂದ್ರೆ ಇವಾಗ ತುಂಬಾ ಜನರು ಕ್ಯಾನ್ಸರ್ ಬಂದ್ರೆ ನೋವಿಂದಲೇ ಸಾಯ್ಬೇಕು ಅಂತಾನೆ, ಅಂದ್ರೆ ನಾವು ಪೇಷಂಟ್ಸ್ ನೋಡ್ತೀವಿ, ಎಸ್ಪೆಷಲಿ ಮಾರ್ಜಿನಲೈಸ್ಡ್ ಕಮ್ಯುನಿಟಿಯಿಂದ ಬರ್ತಾರೆ ಅವರು, ಬಿಪಿಎಲ್ ಪೇಷಂಟ್ಸ್. ಅವ್ರಿಗೆ ಗೊತ್ತೇ ಇರಲ್ಲ ಮೋಸ್ಟ್ಲಿ ಕ್ಯಾನ್ಸರ್ ಬಂದ್ರೆ ನೋವಿಂದಲೇ ಸಾಯ್ಬೇಕು ಅಂತ. ಈ ತರ ಪ್ಯಾಲಿಯೇಟಿವ್ ಕೇರ್ ಲಾಸ್ಟ್ ವರೆಗೂ ಕೊಡ್ಬಹುದು, ಯಾಕಂದ್ರೆ ಇವಾಗ ಕೀಮೋಥೆರಪಿ ಇರ್ಬಹುದು, ರೇಡಿಯೇಷನ್ ಇರ್ಬಹುದು, ಪ್ರೈಮರಿ ಟ್ರೀಟ್ಮೆಂಟ್ಸ್ ಇಲ್ಲ ಅಂದ್ರೂ ಬೇರೆ ತರ ಟ್ರೀಟ್ಮೆಂಟ್ ಅಂದ್ರೆ ಆರಾಮಾಗಿ ಲಾಸ್ಟ್ ವರೆಗೆ ಇರುವಂಗೆ ಟ್ರೀಟ್ಮೆಂಟ್ ಇದೆ, ಪ್ಯಾಲಿಯೇಟಿವ್ ಕೇರ್ ಇದೆ ಅಂತ ಅದ್ರ ವಿಷಯ ತುಂಬಾ ಜನರಿಗೆ ಗೊತ್ತಿಲ್ಲ ಅದ್ರ ವಿಷಯ. ಸೊ ಮೇನ್ ಅಂದ್ರೆ ಅವೇರ್ನೆಸ್ ಕಮ್ಮಿ. ಸೆಕೆಂಡ್ಲಿ, ಟ್ರೈನ್ಡ್ ಪ್ರೊಫೆಷನಲ್ಸ್ ಇಲ್ಲ ಅಷ್ಟು. ಇವಾಗ ಎಜುಕೇಶನ್ ಅಕಾಡೆಮಿಕ್ ಪ್ರೋಗ್ರಾಮ್ಸ್ ಆಗ್ತಾ ಇದೆ, ಇವಾಗ ಸ್ವಲ್ಪ ಇನ್ನು ಒಂದು 1 decade ಆದ್ಮೇಲೆ ಇಟ್ ವಿಲ್ ಬಿ ಎಕ್ಸ್ಪ್ಯಾಂಡೆಡ್ ವೈಡ್ಲಿ. ಬಟ್ ಇವಾಗ ಸದ್ಯಕ್ಕೆ ಅಷ್ಟು ಟ್ರೈನ್ಡ್ ಪ್ರೊಫೆಷನಲ್ಸ್ ಇಲ್ಲ. ಮತ್ತಿನ್ನೊಂದು ಅಂದ್ರೆ, ನಾವು ಈ ಕ್ಯಾನ್ಸರ್ ಕಾಯಿಲೆ ನೋವಿಗೆ ಎಸ್ಪೆಷಲಿ ಒಂದು ಮಾರ್ಫಿನ್ ಆತರ ನಾರ್ಕೋಟಿಕ್ಸ್ ಯೂಸ್ ಮಾಡ್ತೀವಿ. ಸೊ ಆ ನಾರ್ಕೋಟಿಕ್ ಮೆಡಿಕೇಶನ್ಸ್ ವೈಡ್ಲಿ ಅವೈಲೇಬಲ್ ಇಲ್ಲ ಆಲ್ ಓವರ್ ಇಂಡಿಯಾ. ಬಟ್ ಸ್ಯಾಡ್ ರಿಯಾಲಿಟಿ ಅಂದ್ರೆ ಪೇಷಂಟ್ಸ್ ಗಳು 300-400 ಕಿಲೋಮೀಟರ್ಸ್ ಖಾಲಿ ಮಾತ್ರೆಗಳಿಗೆ ಮಾತ್ರ ಟ್ರಾವೆಲ್ ಮಾಡಿ ಬರೋದು ಇರುತ್ತೆ. ಯಾಕಂದ್ರೆ ಅವ್ರ ಅಕ್ಕಪಕ್ಕದಲ್ಲಿ ನಾರ್ತ್ ಕರ್ನಾಟಕ ಸೈಡ್ ಅಲ್ಲೆಲ್ಲ ಅಷ್ಟು ಸಪ್ಲೈ ಅಥವಾ ಯಾವುದು ಹಾಸ್ಪಿಟಲ್ ಅಲ್ಲಿ ಲೈಸೆನ್ಸಿಂಗ್ ಇಲ್ದೇ ಇರೋಂಗೆ ಅವರು ತಗೊಳಕ್ ಆಗಲ್ಲ ಅಲ್ಲಿಂದ. ಸೊ ಅದಕ್ಕೋಸ್ಕರ ಅಷ್ಟು ಟ್ರಾವೆಲ್ ಮಾಡಿ ಬರೋದು ಇರುತ್ತೆ. ಸೊ ಸಪ್ಲೈ ಆಫ್ ನಾರ್ಕೋಟಿಕ್ ಅಥವಾ ಎಸೆನ್ಷಿಯಲ್ ಮೆಡಿಕೇಶನ್ಸ್ ಏನ್ ಅಗತ್ಯ ಇದೆ ಇದು ಎಂಡ್ ಆಫ್ ಲೈಫ್ ಕೇರ್ ಮಾಡೋಕೆ, ಆ ಸಪ್ಲೈಸ್ ತುಂಬಾ ಕಮ್ಮಿ. ಮತ್ತೆ ಇನ್ನೊಂದಂದ್ರೆ, ಮೋಸ್ಟ್ ಆಫ್ ದೆಮ್ ಇವಾಗ ಕ್ಯೂರೇಟಿವ್ ಅಂದ್ರೆ ಗುಣಮುಖ ಆಗೋದು ಫಸ್ಟ್ ಅವ್ರದ್ದು, ಮತ್ತೆ ಇದು ಭಯ ಇರ್ಲಿ ಅಥವಾ ನೋವಿರ್ಲಿ ಅದು ಮತ್ತೆ ನೋಡುವ, ಫಸ್ಟ್ ಅವ್ರ ಕಾಯಿಲೆ ವಾಸಿ ಆಗ್ಲಿ ಬೇರೆ ಅವೆಲ್ಲ ಮತ್ತೆ ನೋಡುವ ಅಂತ ಅವ್ರು ಪುಷ್ ಮಾಡ್ತಾ ಹೋಗ್ತಾರೆ. ಸೊ ಅದು ಇನ್ನೊಂದು ಕಾರಣ.
1: ಈಗ ತಾವು ಹೇಳಿದ್ರಿ ಮಾರ್ಫಿನ್ ಅನ್ನ ಬಳಸಬೇಕಾಗುತ್ತೆ ಅಂತ. ಮಾರ್ಫಿನ್ ಅಂತ ಹೇಳಿದ್ರೆ ಕೆಲವರಲ್ಲಿ ಜನರಲ್ಲಿ ಒಂದು ರೀತಿಯ ಅಪನಂಬಿಕೆಗಳು ಅದರ ಬಗ್ಗೆ ಸ್ವಲ್ಪ ಭಯ ಇದ್ದೇ ಇರ್ತದೆ, ಏನ್ ಹೇಳ್ತೀರಾ ಡಾಕ್ಟರ್?
0: ಕರೆಕ್ಟ್. ಸೊ ಮಾರ್ಫಿನ್ ಯೂಶ್ವಲಿ ನಾವು ಸ್ಟಾರ್ಟ್ ಮಾಡುವಾಗ ಸ್ವಲ್ಪ ನಾಲೆಜ್ ಇದ್ದವರು ಕೇಳುವಂತ ಪ್ರಶ್ನೆ ಅಂದ್ರೆ ಮಾರ್ಫಿನ್ ಗೆ ಅಡಿಕ್ಷನ್ ಆಗ್ಬಹುದಾ ಅಂತ, ಅದೊಂದಿರುತ್ತೆ. ಇನ್ನೊಂದ್ ಪ್ರಶ್ನೆ ಅಂದ್ರೆ ಮಾರ್ಫಿನ್ ಸ್ಟಾರ್ಟ್ ಮಾಡಿದೀವಿ ಅಂದ್ರೆ ಪೇಷಂಟ್ ಎಂಡ್ ಆಫ್ ಲೈಫ್ ಅಲ್ಲಿ ಬಂದಿದ್ದಾರೆ ಅಂತ, ಅಂದ್ರೆ ಕಾಯಿಲೆ ಸ್ವಲ್ಪ ಜಾಸ್ತಿ ಆಗಿದೆ ಅಂತ ಅನ್ನುವಂತ ಒಂದು ನಂಬಿಕೆ ಇದೆ. ಬಟ್ ಆಕ್ಚುಲಿ ನಾವು ನೋಡಿದಂಗೆ ಅಡಿಕ್ಷನ್ ಪೊಟೆನ್ಶಿಯಲ್ ತುಂಬಾನೇ ಕಮ್ಮಿ ಮಾರ್ಫಿನ್ ಕೊಟ್ರೆ, ಯಾಕಂದ್ರೆ ಅದು ನೋವು ಅಷ್ಟಿರುತ್ತೆ. ಸೊ ನಮ್ ಫಿಸಿಯೋಲಜಿಕಲ್ ರೆಸ್ಪಾನ್ಸ್ ಹೆಂಗಿರುತ್ತೆ ಅಂದ್ರೆ ಅದ್ ನೋವು ಅಷ್ಟಿದ್ರೆ ಅದು ಅಡಿಕ್ಷನ್ ಆಗುವಂಗ ಪೊಟೆನ್ಶಿಯಲ್ ಇಲ್ಲ. ನಾನಿವಾಗ 10 ಇಯರ್ಸ್ ಪ್ರಾಕ್ಟೀಸ್ ಅಲ್ಲಿ ನಾನು ಯಾವ್ದಿಗೂ ಅಡಿಕ್ಷನ್ ಆಗುವಂಗೆ ನೋಡಿಲ್ಲ, ಯಾಕಂದ್ರೆ ಪೇನ್ ಅಷ್ಟಿರುತ್ತೆ, ಅದರಿಂದ ಅಡಿಕ್ಷನ್ ಆಗುವಂತ ಚಾನ್ಸಸ್ ತುಂಬಾನೇ ಕಮ್ಮಿ. ಸೊ ಅದರಿಂದ ಗಾಬರಿ ಪಟ್ಟು ಮಾರ್ಫಿನ್ ತಗೊಳ್ಳದೆ ಇರೋದು, ಅದರಿಂದ ಆಕ್ಚುಲಿ ನೋವು ಕಮ್ಮಿ ಆಗದೆ ಇರೋದು, ಅದೊಂದು ದೊಡ್ಡ ತಪ್ಪು ಆಕ್ಷನ್ ಮಾಡೋದು. ನೆಕ್ಸ್ಟ್ ಅಂದ್ರೆ ಇವಾಗ ಮಾರ್ಫಿನ್ ನಾವು ಎಂಡ್ ಆಫ್ ಲೈಫ್ ಅಥವಾ ತುಂಬಾ ಅಡ್ವಾನ್ಸ್ ಆಗಿರುವಂತ ಸ್ಟೇಜ್ ಅಲ್ಲಿ ಮಾತ್ರ ಕೊಡ್ತಾರೆ ಅಂತ ಒಂದು ತಪ್ಪು ನಂಬಿಕೆ ಇದೆ, ಅದು ಆಕ್ಚುಲಿ ಟ್ರೂ ಅಲ್ಲ. ಇವಾಗ ರೇಡಿಯೇಷನ್ ಪೇಷಂಟ್ಸ್ ಇರ್ಬೋದು, ಇವಾಗ ಬಾಯ್ ಕ್ಯಾನ್ಸರ್ ಪೇಷಂಟ್ಸ್ ಗೆ ರೇಡಿಯೇಷನ್ ಆಗುವಾಗ, ಫಾರ್ ಎಕ್ಸಾಂಪಲ್ ನಾನು ಉದಾಹರಣೆಗೆ ಹೇಳ್ತಾ ಇದ್ದೀನಿ, ಸೊ ಅವ್ರಿಗೆ ತುಂಬಾ ನೋವು ಇರುತ್ತೆ, ಯಾಕಂದ್ರೆ ಅಲ್ಸರ್ ಬೀಳೋದು, ಮ್ಯೂಕೋಸೈಟಿಸ್ ಅಂತ ಏನ್ ಹೇಳ್ತೀವಿ, ಆ ಟೈಮ್ ಅಲ್ಲಿ ತುಂಬಾ ನೋವು ಇರುವಂತದ್ದಿರುತ್ತೆ. ಸೊ ಈ ನೋವನ್ನು ನಾವು ಕರೆಕ್ಟ್ ಆಗಿ ಕಂಟ್ರೋಲ್ ಮಾಡಿಲ್ಲ ಅಂದ್ರೆ ಆ ಟೈಮ್ ಅಲ್ಲಿ ಪೇಷಂಟ್ ಕಂಪ್ಲೀಟ್ ಆಗಿ ಟ್ರೀಟ್ಮೆಂಟ್ ತಗೊಳ್ಳಲ್ಲ, ಕಂಪ್ಲೀಟ್ ಟ್ರೀಟ್ಮೆಂಟ್ ತಗೊಳ್ಳಲ್ಲ ಅಂದ್ರೆ ಖಾಯಿಲಿ ವಾಸಿ ಆಗುವಂತ ಸ್ಟೇಜ್ ಇದ್ರೂ ಆ ಟ್ರೀಟ್ಮೆಂಟ್ ಮುಗ್ದಿಲ್ಲ ಅಂದ್ರೆ ಕಂಪ್ಲೀಟ್ ಆಗಿ ತಗೊಂಡಿಲ್ಲ ಅಂದ್ರೆ ಮತ್ ಮುಂದಕ್ಕೆ ಅವರಿಗೆ ಖಾಯಿಲೆ ಜಾಸ್ತಿ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಈ ಟೈಮ್ ಅಲ್ಲಿ ನೋವಿನ ಕಂಟ್ರೋಲ್ ತುಂಬಾ ಇಂಪಾರ್ಟೆಂಟ್. ನಾವು ಸರಳವಾದ ಫಸ್ಟ್ ಔಷಧಿ ಕೊಡ್ತೀವಿ, ಅದರಲ್ಲೂ ಕಮ್ಮಿ ಆಗಲ್ಲ ಅಂದ್ರೆ ನಾವು ಖಾಯಿಲೆದು ಸ್ಟೇಜ್ ನೋಡಲ್ಲ, ಅವಾಗ ನೋವು ಎಷ್ಟು ಇಂಟೆನ್ಸ್ ಇದೆ, ಎಷ್ಟು ಜಾಸ್ತಿ ಇದೆ, ಎಷ್ಟು ಡಿಸ್ಟರ್ಬ್ ಮಾಡ್ತಾ ಇದೆ ಪೇಷಂಟ್ ಗೆ, ಅದನ್ನ ನೋಡ್ಬಿಟ್ಟು ನಾವು ಮಾರ್ಫಿನ್ ಸ್ಟಾರ್ಟ್ ಮಾಡೋದು. ಸೊ ಮಾರ್ಫಿನ್ ಅಂದ್ರೆ ಎಂಡ್ ಆಫ್ ಲೈಫ್ ಗೆ ಮಾತ್ರ ಅಲ್ಲ, ಕ್ಯೂರೇಟಿವ್ ಸ್ಟೇಜ್ ಅಂದ್ರೆ ಗುಣಮುಖ ಆಗುವ ಸ್ಟೇಜ್ ಅಲ್ಲೂ ಕೊಡ್ತೀವಿ.
1: ಈಗ ಪ್ಯಾಲಿಯೇಟಿವ್ ಕೇರ್ ಬಗ್ಗೆ ಮಾತಾಡಬೇಕಾದ್ರೆ ಹೆಚ್ಚಿನವರಿಗೆ ಅದರ ವೆಚ್ಚದ ಬಗ್ಗೆ ಕೂಡ ಒಂದು ರೀತಿಯ ಗಾಬರಿ ಇದ್ದಿರಬಹುದು. ಈಗ ಇದರ ಕಾಸ್ಟ್ ಹೇಗಿರ್ತದೆ ಮತ್ತೆ ಇದಕ್ಕೆ ಇನ್ಶೂರೆನ್ಸ್ ಗಳು ಅಥವಾ ಗವರ್ಮೆಂಟ್ ಸ್ಕೀಮ್ಗಳು ಇದರ ಸಪೋರ್ಟ್ ಇದೆಯಾ ಹೇಗೆ?
0: ಇವಾಗ ಆಯುಷ್ಮಾನ್ ಭಾರತ್ ಅಲ್ಲಿ ಒಂದು ಚಿಕ್ಕ ಅಮೌಂಟ್ ಪ್ಯಾಲಿಯೇಟಿವ್ ಕೇರ್ ಗೆ ಇದೆ, ಪ್ಯಾಲಿಯೇಟಿವ್ ಕೇರ್ ಗೆ ಒಂದು ಚಿಕ್ಕ ಅಮೌಂಟ್ ಇದೆ, ಬಟ್ ಪ್ಯಾಲಿಯೇಟಿವ್ ಕೇರ್ ಅಷ್ಟು ಕಾಸ್ಟ್ಲಿ ಇಲ್ಲ. ಮತ್ ಇವಾಗ ಇಂಡಿಯಾದಲ್ಲಿ ಎಸ್ಪೆಷಲಿ ಕರ್ನಾಟಕ ಸ್ಟೇಟ್ ನಾನು ಮಾತಾಡೋದಂದ್ರೆ, ಇವಾಗ ಕರ್ನಾಟಕ ಸ್ಟೇಟ್ ಪಾಲಿಸಿ ಇದು ಪ್ಯಾಲಿಯೇಟಿವ್ ಕೇರ್ ಪಾಲಿಸಿ ರೋಲ್ ಔಟ್ ಆಗಿದೆ. ಸೊ ಅದರಲ್ಲಿ ಇವಾಗ ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ ಅಂದ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಏನ್ ಹೇಳ್ತೀವಿ, ಡಿಸ್ಟ್ರಿಕ್ಟ್ ಹಾಸ್ಪಿಟಲ್, ತಾಲೂಕ್ ಹಾಸ್ಪಿಟಲ್ ಅಲ್ಲೂ ಈ ತರ ಇದು ಮಾರ್ಫಿನ್ ಇರಬಹುದು, ಬೇರೆ ಪೇನ್ ಮೆಡಿಸಿನ್ಸ್ ಇರಬಹುದು, ಮತ್ತೆ ಬೇರೆ ಎಸೆನ್ಶಿಯಲ್ ಮೆಡಿಸಿನ್ಸ್ ನಾವು ಪ್ಯಾಲಿಯೇಟಿವ್ ಕೇರ್ ಅಲ್ಲಿ ಯೂಸ್ ಮಾಡುವಂತದ್ದು ಆ ಸಪ್ಲೈಸ್ ಇವಾಗ ಸ್ಟಾರ್ಟ್ ಆಗ್ತಾ ಇದೆ. ಸೊ ಇಟ್ ಇಸ್ ಇನ್ ಇನಿಷಿಯಲ್ ಫೇಸ್, ಬಟ್ ಇವಾಗ ಓವರ್ ಅ ಪೀರಿಯಡ್ ಆಫ್ ಟೈಮ್ ಇಟ್ ವಿಲ್ ಡೆವಲಪ್. ಸೊ ಅದರಿಂದ ಇವಾಗ ಪೇಷಂಟ್ಸ್ ಗಳಿಗೆ ಸ್ವಲ್ಪ ಅಂದ್ರೆ ಆಲ್ಮೋಸ್ಟ್ ಫ್ರೀ ಆಫ್ ಕಾಸ್ಟ್. ಇವಾಗ ನಾನು ಮಾರ್ಫಿನ್ ಅಂತ ಹೇಳಿದೆ, ಮಾರ್ಫಿನ್ ಇಸ್ ನಾಟ್ ವೆರಿ ಎಕ್ಸ್ಪೆನ್ಸಿವ್, ಸೊ ಆಲ್ಮೋಸ್ಟ್ ಎಲ್ರಿಗೂ ಎಫೋರ್ಡ್ ಮಾಡಕ್ ಆಗುವಂತ ಮೆಡಿಸಿನ್. ಮತ್ತೆ ಬೇರೆ ತರವೂ ನಾವು ಮನೆಯಲ್ಲಿ ಹೆಂಗೆ ಮ್ಯಾನೇಜ್ ಮಾಡಬಹುದು ಅಂತ ನಾವು ಎಜುಕೇಟ್ ಮಾಡ್ತೀವಿ. ಸೊ ಇಟ್ ಇಸ್ ನಾಟ್ ಅಟ್ ಆಲ್ ಅನ್ ಎಕ್ಸ್ಪೆನ್ಸಿವ್ ಇಶ್ಯೂ, ಅದು ಎಕ್ಸ್ಪೆನ್ಸ್ ವಿಷಯ ಅಲ್ಲ. ಒಂದಂದ್ರೆ ಅದ್ರ ಬಗ್ಗೆ ಅವೇರ್ನೆಸ್ ಇದ್ದು ಅವ್ರು ಬಂದು ನಮ್ ಕೇಳಿದ್ರೆ ಮಾತ್ರ ನಾವು ಅವರಿಗೆ ಅದ್ರ ಬಗ್ಗೆ ಮಾಹಿತಿ ಕೊಡಬಹುದು. ಸೊ ಇಟ್ ಇಸ್ ನಥಿಂಗ್ ಲೈಕ್ ಇಟ್ ಇಸ್ ಎಕ್ಸ್ಪೆನ್ಸಿವ್, ಅದರಿಂದ ಇವಾಗ ಹಣ ಜಾಸ್ತಿ ಆಗತ್ತೆ ಅಂತ ತಗೊಳ್ಳದೇ ಇರಕ್ಕೆ ಇಟ್ಸ್ ನಾಟ್ ಅ ರೀಸನ್ ಫಾರ್ ನಾಟ್ ಟೇಕಿಂಗ್ ಪ್ಯಾಲಿಯೇಟಿವ್ ಕೇರ್. ಅದ್ರ ಜೊತೆಗೆ ಟ್ರೀಟ್ಮೆಂಟ್ ಆಗುವ ಟೈಮ್ ಅಲ್ಲಿ ರೇಡಿಯೇಷನ್ ಇರಬಹುದು, ಕೀಮೋಥೆರಪಿ ಇರಬಹುದು, ಆ ಟೈಮ್ ಅಲ್ಲಿ ಅವರಿಗಾಗುವಂತಹ ಒತ್ತಡ ಇರಬಹುದು, ದೇಹದ ಸಮಸ್ಯೆ ಇರಬಹುದು, ಅದಕ್ಕೋಸ್ಕರ ರೆಫರೆನ್ಸ್ ಬರುತ್ತೆ. ಅದ್ರ ಜೊತೆಗೆ ನಮ್ಮ ಟೀಮ್ ಅಲ್ಲಿ ಸೋಷಿಯಲ್ ವರ್ಕರ್ಸ್, ಸೈಕಾಲಜಿಸ್ಟ್, ನ್ಯೂಟ್ರಿಷನಿಸ್ಟ್, ಸ್ಪೀಚ್ ಥೆರಪಿಸ್ಟ್, ಆಕ್ಯುಪೇಷನಲ್ ಥೆರಪಿಸ್ಟ್, ಸೊ ಇವರೆಲ್ಲರೂ ಇರುವಂತ ಟೀಮ್. ಸೊ ಇಟ್ಸ್ ಅ ಬಿಗ್ ಟೀಮ್. ಸೊ ಅದ್ರ ಜೊತೆಗೆ ಎಂಡ್ ಆಫ್ ಲೈಫ್ ಪೇಷಂಟ್ಸ್ ಕೇರ್ ಮಾಡುವಂತದ್ದು, ಸೊ ಈ ತರ ಫೆಸಿಲಿಟೀಸ್ ಇದೆ ಇವಾಗ ಸದ್ಯಕ್ಕೆ.
1: ಡಾಕ್ಟರ್, ಈಗ ಕಡೆಯದಾಗಿ ನಮ್ಮ ಕೇಳುಗರಿಗೆ ಪ್ಯಾಲಿಯೇಟಿವ್ ಕೇರ್ ಬಗ್ಗೆ ತಾವು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ?
0: ಅದೇ ಪ್ಯಾಲಿಯೇಟಿವ್ ಕೇರ್ ಬಗ್ಗೆ ಫಸ್ಟ್ ಅಂದ್ರೆ ಜಾಗೃತ ಇದು ಅವೇರ್ನೆಸ್ ಇರಬೇಕು, ಜಾಗರೂಕತೆ. ಸೊ ಇದ್ರೆ ನಮ್ಮವರಿಗೆ ಯಾವ ಕರೆಕ್ಟ್ ಟೈಮಿಗೆ ಕರೆಕ್ಟ್ ಜಾಗಕ್ಕೆ ಅಂದ್ರೆ ಯಾವ ಡಾಕ್ಟರ್ ತೋರಿಸ್ಬೇಕು ಅಂತ ಅವರಿಗೆ ಗೊತ್ತಾಗತ್ತೆ, ಎಸ್ಪೆಷಲಿ ಕ್ಯಾನ್ಸರ್ ಖಾಯಿಲೆ ಇದ್ರೆ. ಯಾಕಂದ್ರೆ ಗುಣಮುಖ ಆಗೋದು ಇಂಪಾರ್ಟೆಂಟ್, ಅದ್ರ ಜೊತೆಗೆ ಅವರಿಗೆ ಡಿಗ್ನಿಫೈಡ್ ವೇ ಆಫ್ ಲಿವಿಂಗ್, ಡಿಗ್ನಿಫೈಡ್ ಡೆತ್ ಕೊಡುವಂತದ್ದು, ಮತ್ತೆ ಭಯ ಆತರ ಆತಂಕ ಅದು ಕಮ್ಮಿ ಮಾಡೋದು ತುಂಬಾ ಇಂಪಾರ್ಟೆಂಟ್ ಅಂತ ನಾನು ಕೇಳುವಲ್ಲಿ ಹೇಳಿರ್ತೀನಿ.
1: ಧನ್ಯವಾದಗಳು ಡಾಕ್ಟರ್, ಇಷ್ಟೊತ್ತು ಈ ಪ್ಯಾಲಿಯೇಟಿವ್ ಕೇರ್ ಬಗ್ಗೆ ನಮಗೆ ಸಮಗ್ರವಾಗಿ ಮಾಹಿತಿಯನ್ನು ನೀಡಿದ್ರಿ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು.
0: ಥ್ಯಾಂಕ್ ಯು. ಇದುವರೆಗೆ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಪ್ಯಾಲಿಯೇಟಿವ್ ಕೇರ್ ಈ ವಿಷಯದ ಕುರಿತು ಡಾಕ್ಟರ್ ಪ್ರಜ್ಞಾ ವಿ ಕಿಣಿ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೋಪಾನ ನಮಸ್ಕಾರ. ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು

0: ನಡವಳಿಕೆಗೆ ಮನೆಯೇ ಮೊದಲ ಪಾಠಶಾಲೆ.
1: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
0: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
1: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
0: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

0: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಗ್ರಾಮೀಣ ಅಂಚೆ ಯೋಜನೆ, ಈ ಕುರಿತು ಮಾಹಿತಿ ನೀಡುತ್ತಾರೆ ಮಹಾಬಲೇಶ್ವರ್ ಶಾಸ್ತ್ರಿಯವರು.
2: ಗ್ರಾಮೀಣ ಅಂಚೆ ಯೋಜನೆ, ಕೇಂದ್ರ ಸರ್ಕಾರವು ಹಳ್ಳಿಗಳ ಅಭಿವೃದ್ಧಿಯೇ ದೇಶದ ಅಭಿವೃದ್ಧಿ ಎಂಬುದನ್ನು ಮನಗಂಡು ಗ್ರಾಮೀಣ ಭಾರತದ ಸರ್ವತೋಮುಖ ಅಭಿವೃದ್ಧಿಗಾಗಿ ಗ್ರಾಮೀಣ ಅಂಚೆ ಯೋಜನೆಗೆ ಮೊದಲಿನಿಂದಲೂ ಉತ್ತೇಜನ ಕೊಡುತ್ತಾ ಬಂದಿದೆ. ಗ್ರಾಮೀಣ ಅಂಚೆ ಯೋಜನೆ ಎಂದರೆ ಭಾರತದ ಅಂಚೆ ಇಲಾಖೆಯು ಗ್ರಾಮೀಣ ಪ್ರದೇಶಗಳಲ್ಲಿ ಒದಗಿಸುವ ವಿವಿಧ ಸೇವೆಗಳನ್ನು ಸೂಚಿಸುತ್ತದೆ. ಇದರಲ್ಲಿ ಪ್ರಮುಖವಾಗಿ ಅಂಚೆ ಪತ್ರಗಳ ವಿತರಣೆ, ಅಂಚೆ ಇಲಾಖೆಯ ಹಣಕಾಸು ಯೋಜನೆಗಳು ಮತ್ತು ಭಾರತೀಯ ಅಂಚೆ ಪೇಮೆಂಟ್ ಬ್ಯಾಂಕ್ ಒದಗಿಸುವ ಸೇವೆಗಳು ಸೇರಿವೆ. ಗ್ರಾಮೀಣ ಭಾಗದ ಅಂಚೆ ಕಚೇರಿಗಳು ಪ್ರಮುಖವಾಗಿ ನಾಲ್ಕು ವಿಧದ ಕಾರ್ಯಗಳನ್ನು ನಿರ್ವಹಿಸುತ್ತವೆ. ಮೊದಲನೆಯದಾಗಿ ಲಾಜಿಸ್ಟಿಕಲ್ ಸರ್ವಿಸಸ್ ಎಂದರೆ ಸರಕು ಅಥವಾ ವಸ್ತುಗಳನ್ನು ಸಾಗಿಸುವ ಅಥವಾ ಸಂಗ್ರಹಿಸುವ ಕೆಲಸ. ಎರಡನೆಯದು ಆರ್ಥಿಕ ಸೇವೆಗಳು ಅಂದರೆ ಅಂಚೆ ಕಚೇರಿಗಳು ಭಾರತೀಯ ಅಂಚೆ ಪೇಮೆಂಟ್ ಬ್ಯಾಂಕ್ ಮೂಲಕ ಡಿಜಿಟಲ್ ಆರ್ಥಿಕ ಸೇವೆಗಳನ್ನು ಒದಗಿಸುತ್ತಿವೆ. ಮೂರನೆಯದಾಗಿ ನಾಗರಿಕ ಸೇವೆಗಳು ಅಂದರೆ ಆಧಾರ್ ಕಾರ್ಡ್ ನೋಂದಣಿ ಮುಂತಾದ ನಾಗರಿಕ ಸೇವೆಗಳನ್ನು ಒದಗಿಸುತ್ತವೆ. ಇನ್ನು ನಾಲ್ಕನೆಯದಾಗಿ ಗ್ರಾಮೀಣ ಆರ್ಥಿಕತೆ ಸುಧಾರಣಾ ಸೇವೆಗಳು ಅಂದರೆ ಹೊಸ ಉದ್ದಿಮೆದಾರರು, ಮಹಿಳೆಯರು ಹಾಗೂ ಸಣ್ಣ ಮತ್ತು ಮಧ್ಯಮ ಗಾತ್ರದ ಉದ್ದಿಮೆದಾರರಿಗೆ ಹಲವು ಸೇವೆಗಳನ್ನು ಒದಗಿಸುತ್ತಿವೆ. ಗ್ರಾಮೀಣ ಪ್ರದೇಶಗಳಲ್ಲಿ ಅಂಚೆ ಕಚೇರಿಗಳು ಹಾಗೂ ಪೋಸ್ಟ್ಮ್ಯಾನ್ಗಳು ಅಂಚೆ ಪತ್ರವನ್ನು ವಿತರಿಸುವುದು ಹಾಗೂ ಮನಿ ಆರ್ಡರ್ಗಳನ್ನು ತಲುಪಿಸುವ ಹಾಗೂ ಸ್ವೀಕರಿಸುವ ವ್ಯವಸ್ಥೆ ಮಾಡುತ್ತಾರೆ. ಗ್ರಾಮೀಣ ಅಂಚೆ ಜೀವ ವಿಮೆ ಅಂದರೆ ರೂರಲ್ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಅಡಿಯಲ್ಲಿ ಮುಖ್ಯವಾಗಿ ಗ್ರಾಮ ಸುರಕ್ಷಾ, ಗ್ರಾಮ ಸಂತೋಷ್, ಗ್ರಾಮ ಸುಮಂಗಳ್, ಗ್ರಾಮ ಬಾಲ ವಿಮೆ ಮತ್ತು ಗ್ರಾಮ ಸುವಿಧಾ ಮುಂತಾದ ಯೋಜನೆಗಳು ಲಭ್ಯವಿದೆ. ಈ ಯೋಜನೆಗಳು ಗ್ರಾಮೀಣ ಜನರಿಗೆ ವಿಮೆ ಮತ್ತು ಉಳಿತಾಯದ ಮೂಲಕ ಆರ್ಥಿಕ ಭದ್ರತೆಯನ್ನು ಒದಗಿಸುತ್ತವೆ. ಗ್ರಾಮ ಸುರಕ್ಷಾ ಯೋಜನಾ, ಇದು ಅತ್ಯಂತ ಲಾಭದಾಯಕ ಯೋಜನೆಯಾಗಿದ್ದು ಹೂಡಿಕೆದಾರರಿಗೆ ಮೆಚ್ಯುರಿಟಿ ನಂತರ ದೊಡ್ಡ ಮೊತ್ತವನ್ನು ಒದಗಿಸುತ್ತದೆ. ಈ ಯೋಜನೆಯನ್ನು 1995 ಗ್ರಾಮೀಣ ಜನರಿಗಾಗಿ ಪ್ರಾರಂಭಿಸಲಾಯಿತು. ಗ್ರಾಮ ಸಂತೋಷ್ ಯೋಜನೆ, ನಿಗದಿತ ಅವಧಿಗೆ ಕಂತುಗಳನ್ನು ಪಾವತಿಸಿ ಪಕ್ವತೆ ಅಥವಾ ಮೆಚ್ಯುರಿಟಿಯ ನಂತರ ವಿಮಾ ಮೊತ್ತವನ್ನು ಪಡೆಯಬಹುದು. ಗ್ರಾಮ ಸುಮಂಗಳ್ ಯೋಜನೆ, 15-20 ಅವಧಿಯ ಈ ಯೋಜನೆಯಲ್ಲಿ ಮುಂಚಿತವಾಗಿ ಕಂತುಗಳನ್ನು ಪಾವತಿಸಿ ಕೊನೆಯಲ್ಲಿ ಬೋನಸ್ ಸಹಿತ ದೊಡ್ಡ ಮೊತ್ತವನ್ನು ಪಡೆಯಬಹುದು. ಗ್ರಾಮ ಬಾಲ ವಿಮಾ ಯೋಜನೆ, ಇದು ಮಕ್ಕಳಿಗಾಗಿ ಇರುವ ಜಂಟಿ ವಿಮಾ ಯೋಜನೆಯಾಗಿದೆ. ಗ್ರಾಮ ಸುವಿಧಾ ಯೋಜನೆ, ಇದು ಆಜೀವ ವಿಮೆಯಾಗಿದ್ದು 5 ನಂತರ ನಿಗದಿತ ವಯೋಮಿತಿ ವಿಮೆಯಾಗಿ ಪರಿವರ್ತಿಸುವ ಅವಕಾಶವನ್ನು ನೀಡುತ್ತದೆ. ಗ್ರಾಮೀಣ ಅಂಚೆ ಕಚೇರಿಗಳು ಹೀಗೆ ಗ್ರಾಮೀಣ ಭಾಗದ ಜನರಿಗೆ ವಿವಿಧ ಸೇವೆಗಳನ್ನು ಒದಗಿಸುವಲ್ಲಿ ನಿರತವಾಗಿವೆ. ನಮ್ಮ ದೇಶದಲ್ಲಿರುವ 164,987 ಅಂಚೆ ಕಚೇರಿಗಳಲ್ಲಿ 149,164 ಅಂಚೆ ಕಚೇರಿಗಳು ಗ್ರಾಮೀಣ ಭಾಗದಲ್ಲಿವೆ. ಗ್ರಾಮೀಣ ಭಾಗದಲ್ಲಿರುವ ಈ ವಿಸ್ತೃತ ಅಂಚೆ ಕಚೇರಿಗಳ ಜಾಲವು ಗ್ರಾಮೀಣ ಜನರಿಗೆ ವಿವಿಧ ಆರ್ಥಿಕ ಹಾಗೂ ಸಾಮಾಜಿಕ ಭದ್ರತೆಯ ಯೋಜನೆಗಳ ಜೊತೆಗೆ ಕೇಂದ್ರ ಸರ್ಕಾರವು ಹಮ್ಮಿಕೊಂಡಿರುವ ವಿವಿಧ ಯೋಜನೆಗಳನ್ನು ಗ್ರಾಮೀಣ ಪ್ರದೇಶದ ಜನರಿಗೆ ತಲುಪಿಸುವಲ್ಲಿ ಪ್ರಮುಖ ಕೊಂಡಿಯಾಗಿವೆ. ಗ್ರಾಮೀಣ ಅಂಚೆ ಯೋಜನೆಯ ಲಾಭಗಳೆಂದರೆ ಕಡಿಮೆ ಪ್ರೀಮಿಯಂ ಮೊತ್ತ, ಹೆಚ್ಚು ಬೋನಸ್, ಆದಾಯ ತೆರಿಗೆ ವಿನಾಯಿತಿ ಸೌಲಭ್ಯ, ಪ್ರೀಮಿಯಂ ಪಾವತಿಗಾಗಿ ಸಾಲ ಸೌಲಭ್ಯ ಮತ್ತು ಯಾವುದೇ ಅಂಚೆ ಕಚೇರಿಯಲ್ಲಿ ಹಣ ಪಾವತಿ ಮತ್ತು ಪಡೆಯುವ ಸೌಲಭ್ಯ. ಈ ಎಲ್ಲ ಯೋಜನೆಗಳನ್ನು ಪಡೆಯಲು ನಿಮ್ಮ ಸಮೀಪದ ಅಂಚೆ ಕಚೇರಿಗೆ ಭೇಟಿ ನೀಡಿ ಸಂಬಂಧಿತ ಅರ್ಜಿ ನಮೂನೆಗಳನ್ನು ಭರ್ತಿ ಮಾಡಿ ಅಗತ್ಯವಿರುವ ದಾಖಲೆಗಳನ್ನು ಲಗತ್ತಿಸಿ ಅಂಚೆ ಸಿಬ್ಬಂದಿಗೆ ಸಲ್ಲಿಸಿ. ಹೀಗೆ ನಮ್ಮ ಕೇಂದ್ರ ಸರ್ಕಾರವು ಗ್ರಾಮೀಣ ಜನರಿಗಾಗಿ ತಂದಿರುವ ಅಂಚೆ ಕಚೇರಿಯ ವಿವಿಧ ಯೋಜನೆಗಳ ಲಾಭವನ್ನು ಪಡೆದು ನಮ್ಮ ದೇಶವು ಆರ್ಥಿಕವಾಗಿ ಸದೃಢವಾಗಲು ಸಹಕರಿಸಿ. ನಮಸ್ಕಾರ.
1: ಇದುವರೆಗೆ ಪ್ರಗತಿ ಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಗ್ರಾಮೀಣ ಅಂಚೆ ಯೋಜನೆ, ಈ ಕುರಿತು ಮಾಹಿತಿ ನೀಡಿದವರು ಮಹಾಬಲೇಶ್ವರ ಶಾಸ್ತ್ರಿಯವರು. ಇದು ಆಕಾಶವಾಣಿ ಬೆಂಗಳೂರು.

0: ಆಕಾಶವಾಣಿ ಬೆಂಗಳೂರು. ಈಗ ಕೆಲವು ಸಂದೇಶಗಳು. ಸರಿಯಾಗಿ 1:10 ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.
1: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ.
2: ಹಾಗಾಗಿ ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
1: ಏಕೆಂದರೆ ನೀರು ಜೀವಜಲ. ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.
2: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗೆ ಇವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
3: ಅಮ್ಮ, ನನಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ. ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ. ನೀನ್ ಮಾಡಿದ್ದು ನೀನೇ ತಿನ್ನು.
4: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಲಿ ನಿಮ್ಮ ಆರೋಗ್ಯ ಕಾಪಾಡ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡು. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನು ಅನ್ನಕ್ಕೆ ಅವಮಾನ ಮಾಡಬೇಡಿ.
5: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.
1: ನಾವು ನಿರಂತರವಾಗಿ ಕಾರ್ಯಶೀಲರಾಗಿದ್ದರೆ ನಮ್ಮನ್ನು ಮೆಚ್ಚುತ್ತಾ ಇರುತ್ತದೆ ಜಗತ್ತು. ಕಲಿಯುವ ಉತ್ಸಾಹ ತೋರಿದರೆ ಪ್ರೋತ್ಸಾಹಿಸುತ್ತಾ ಬೆಳೆಸುತ್ತದೆ ನಮ್ಮ ವೃತ್ತಿ ಜಗತ್ತು. ಅದೇ ಜಗತ್ತು ನಮ್ಮಲ್ಲಿ ಉತ್ಸಾಹ ಕುಂದಿದಾಗ ಕುಂದಿದ ಅದೇ ಕ್ಷಣದಿಂದಲೇ ನಮ್ಮನ್ನು ನಿರ್ಲಕ್ಷ್ಯ ಮಾಡುತ್ತದೆ. ಹಾಗಾಗಿ ಎಂದೆಂದಿಗೂ ಉತ್ಸಾಹದಿಂದ ಕಾರ್ಯಶೀಲರಾಗಿರೋಣ.

ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಹಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

0: ಮುಟ್ಟಿ ಒಮ್ಮೆ ಬಾಯಿಲಿಟ್ಟು.
1: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
2: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ಪಂಚರಾಷ್ಟಗಳ ಪ್ರವಾಸದ ಮೂರನೇ ಹಂತದಲ್ಲಿ ಸ್ವೀಡನ್ಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ಭೇಟಿ. ಐದು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ 2027 ಜನಗಣತಿಯ ಪ್ರಥಮ ಹಂತದ ಮನೆ ಪಟ್ಟಿ ಮತ್ತು ಗೃಹ ಜನಗಣತಿ ಆರಂಭ. ಬೆಂಗಳೂರು ಮುಂಬೈ ನಡುವೆ ಸಂಚಾರ ಮಾಡಲಿರುವ ಹೊಸ ಎಕ್ಸ್ಪ್ರೆಸ್ ರೈಲಿಗೆ ವರ್ಚುವಲ್ ಮೂಲಕ ಚಾಲನೆ ನೀಡಿದ ಸಚಿವ ಅಶ್ವಿನಿ ವೈಷ್ಣವ್. ಕಾಂಗೋ ಪ್ರಜಾಸತ್ತಾತ್ಮಕ ಗಣರಾಜ್ಯ ಮತ್ತು ಉಗಾಂಡದಲ್ಲಿ ಎಬೋಲಾ ವೈರಸ್ ಪತ್ತೆ. ಅಂತಾರಾಷ್ಟೀಯ ಸಾರ್ವಜನಿಕ ಆರೋಗ್ಯ ತುರ್ತು ಪರಿಸ್ಥಿತಿ ಘೋಷಿಸಿದ ವಿಶ್ವ ಆರೋಗ್ಯ ಸಂಸ್ಥೆ. ಐಪಿಎಲ್ ಟಿ20 ಕ್ರಿಕೆಟ್, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಪಂಜಾಬ್ ಕಿಂಗ್ಸ್ ಹಾಗೂ ಡೆಲ್ಲಿ ಕ್ಯಾಪಿಟಲ್ಸ್ ರಾಜಸ್ಥಾನ ರಾಯಲ್ಸ್ ತಂಡಗಳ ಮುಖಾಮುಖಿ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು 2 ದಿನಗಳ ಸ್ವೀಡನ್ ಭೇಟಿಗಾಗಿ ಗೊಥೆನ್ಬರ್ಗ್ಗೆ ತಲುಪಲಿದ್ದಾರೆ. ಇದು ಭಾರತ ಸ್ವೀಡನ್ ಸಂಬಂಧಗಳಲ್ಲಿ ಐತಿಹಾಸಿಕ ಮೈಲಿಗಲ್ಲನ್ನು ಗುರುತಿಸುತ್ತದೆ. ವ್ಯಾಪಾರ, ಹಸಿರು ಪರಿವರ್ತನೆ, ಕೃತಕ ಬುದ್ದಿಮತ್ತೆ, ಉದಯೋನ್ಮುಖ ತಂತ್ರಜ್ಞಾನಗಳು, ಸ್ಟಾರ್ಟ್ಅಪ್ಗಳು, ಸ್ಥಿತಿಸ್ಥಾಪಕ ಪೂರೈಕೆ ಸರಪಳಿಗಳು, ರಕ್ಷಣೆ, ಬಾಹ್ಯಾಕಾಶ, ಹವಾಮಾನ ಕ್ರಮ ಮತ್ತು ಸಹಕಾರವನ್ನು ಪರಿಶೀಲಿಸಲು ಪ್ರಧಾನಿ ನರೇಂದ್ರ ಮೋದಿ ಸ್ವೀಡಿಷ್ ಪ್ರಧಾನಿ ಉಲ್ಫ್ ಕ್ರಿಸ್ಟರ್ಸನ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಯುರೋಪಿಯನ್ ಆಯೋಗದ ಅಧ್ಯಕ್ಷೆ ಉರ್ಸುಲಾ ವಾನ್ ಡೆರ್ ಲೆಯನ್ ಅವರೊಂದಿಗೆ ಇಬ್ಬರೂ ನಾಯಕರು ಯುರೋಪಿಯನ್ ರೌಂಡ್ ಟೇಬಲ್ ಫಾರ್ ಇಂಡಸ್ಟ್ರಿಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಈ ಭೇಟಿಯು ಪ್ರಧಾನಿ ನರೇಂದ್ರ ಮೋದಿಯವರ ಯುಎಇ ಮತ್ತು ಯುರೋಪಿಯನ್ ಪ್ರವಾಸದ ಮೂರನೇ ಹಂತವಾಗಿದೆ ಮತ್ತು ಭಾರತ ಯುರೋಪಿಯನ್ ಮುಕ್ತ ವ್ಯಾಪಾರ ಒಪ್ಪಂದವು ಜನವರಿ 2026 ಜಾರಿಗೆ ಬಂದ ನಂತರ ಅವರ ಮೊದಲ ಯುರೋಪ್ ಭೇಟಿ ಇದಾಗಿದೆ. ನಿನ್ನೆ ಪ್ರಧಾನಿಯವರ ಪ್ರವಾಸದ ಎರಡನೇ ಹಂತದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಡಚ್ ಪ್ರಧಾನಿ ರಾಬ್ ಜೆಟ್ಟನ್ ನಡುವಿನ ಹೇಗ್ನಲ್ಲಿ ನಡೆದ ಮಾತುಕತೆಗಳ ನಂತರ ಭಾರತ ಮತ್ತು ನೆದರ್ಲ್ಯಾಂಡ್ಸ್ ತಮ್ಮ ದ್ವಿಪಕ್ಷೀಯ ಸಂಬಂಧವನ್ನು ಕಾರ್ಯತಂತ್ರದ ಪಾಲುದಾರಿಕೆಗೆ ಏರಿಸಲು ಒಪ್ಪಿಕೊಂಡಿವೆ. ವ್ಯಾಪಾರ, ರಕ್ಷಣೆ, ತಂತ್ರಜ್ಞಾನ, ನೀರು ನಿರ್ವಹಣೆ, ಶುದ್ಧ ಇಂಧನ, ಆರೋಗ್ಯ ರಕ್ಷಣೆ ಮತ್ತು ಶಿಕ್ಷಣ ಕ್ಷೇತ್ರಗಳಲ್ಲಿನ ಸಹಕಾರವನ್ನು ನಾಯಕರು ಪರಿಶೀಲಿಸಿದರು. ಪ್ರಮುಖ ಕ್ಷೇತ್ರಗಳಲ್ಲಿ ಸಹಯೋಗವನ್ನು ಬಲಪಡಿಸಲು ಹಲವಾರು ಒಪ್ಪಂದಗಳಿಗೆ ಸಹಿ ಹಾಕಲಾಯಿತು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೆದರ್ಲ್ಯಾಂಡ್ಸ್ ಅನ್ನು ಭಾರತದ ಪ್ರಮುಖ ಯುರೋಪಿಯನ್ ಪಾಲುದಾರರಲ್ಲಿ ಒಬ್ಬರು ಎಂದು ಬಣ್ಣಿಸಿದರು ಮತ್ತು ಈ ಸಂಬಂಧವು ಹಂಚಿಕೆಯ ಪ್ರಜಾಪ್ರಭುತ್ವ ಮೌಲ್ಯಗಳು, ಬಲವಾದ ಆರ್ಥಿಕ ಸಂಬಂಧಗಳು ಮತ್ತು ಜನರಿಂದ ಜನರ ಸಂಪರ್ಕಗಳಲ್ಲಿ ಬೇರೂರಿದೆ ಎಂದು ಅವರು ಹೇಳಿದರು. 2027 ಜನಗಣತಿಯ ಪ್ರಥಮ ಹಂತದ ಮನೆಪಟ್ಟಿ ಮತ್ತು ಗೃಹ ಜನಗಣತಿಯ ಕ್ಷೇತ್ರ ಕಾರ್ಯಾಚರಣೆಗಳು 5 ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಆರಂಭಗೊಂಡಿವೆ. ಕೇಂದ್ರಾಡಳಿತ ಪ್ರದೇಶಗಳು ರಾಜಸ್ಥಾನ, ಮೇಘಾಲಯ, ಮಹಾರಾಷ್ಟ, ಜಾರ್ಖಂಡ್ ಹಾಗೂ ದೆಹಲಿ ಎನ್ಸಿಟಿಯ ದೆಹಲಿ ಮಹಾನಗರ ಪಾಲಿಕೆ ಪ್ರದೇಶವಾಗಿವೆ. ಇದೇ ವೇಳೆ ಗಣತಿದಾರರಿಂದ ಮನೆ ಮನೆಗೆ ತೆರಳಿ ನಡೆಸುವ ಮನೆಪಟ್ಟಿ ಕಾರ್ಯಾಚರಣೆಗಳು ಪ್ರಸ್ತುತ ಆಂಧ್ರಪ್ರದೇಶ, ಅರುಣಾಚಲ ಪ್ರದೇಶ, ಬಿಹಾರ, ಚಂಡೀಗಢ, ಛತ್ತೀಸ್ಗಢ, ದಾದರ ಮತ್ತು ನಗರ ಹವೇಲಿ ಹಾಗೂ ದಮನ್ ಮತ್ತು ದಿಯು, ಹರಿಯಾಣ, ಮಧ್ಯಪ್ರದೇಶ, ಪಂಜಾಬ್, ತೆಲಂಗಾಣ ಹಾಗೂ ಉತ್ತರಾಖಂಡ್ ರಾಜ್ಯಗಳಲ್ಲಿ ಪ್ರಗತಿಯಲ್ಲಿವೆ. ಕೇಂದ್ರ ಗೃಹ ಸಚಿವಾಲಯದ ಪ್ರಕಾರ ಸಮಗ್ರ ಮತ್ತು ನಿಖರ ಮಾಹಿತಿಯನ್ನು ಖಚಿತಪಡಿಸಲು ಮನೆ ಮನೆಗೆ ತೆರಳಿ ಗಣನೆ ಮಾಡುವ ವಿಧಾನವನ್ನು ಉಳಿಸಿಕೊಂಡೇ 2027 ಜನಗಣತಿಯನ್ನು ಮೊದಲ ಬಾರಿಗೆ ಡಿಜಿಟಲ್ ಸಾಧನಗಳ ಮೂಲಕ ನಡೆಸಲಾಗುತ್ತಿದೆ. ಕ್ಷೇತ್ರ ಭೇಟಿಗಳ ಸಂದರ್ಭದಲ್ಲಿ ವಸತಿ ಪರಿಸ್ಥಿತಿ, ಕುಟುಂಬದ ವಿವರಗಳು, ಲಭ್ಯವಿರುವ ಸೌಲಭ್ಯಗಳು ಹಾಗೂ ಕುಟುಂಬಗಳ ಸ್ವತ್ತುಗಳಿಗೆ ಸಂಬಂಧಿಸಿದ ಮಾಹಿತಿಯನ್ನು 33 ಅಧಿಸೂಚಿತ ಪ್ರಶ್ನೆಗಳನ್ನು ಒಳಗೊಂಡ ಸಂರಚಿತ ಪ್ರಶ್ನಾವಳಿಯ ಮೂಲಕ ಸಂಗ್ರಹಿಸಲಾಗುತ್ತಿದೆ. ಸಚಿವಾಲಯದ ಪ್ರಕಾರ ಸ್ವಯಂ ಗಣನೆ ಸೌಲಭ್ಯವು ಇಂದು ಗುಜರಾತ್, ಜಮ್ಮು ಮತ್ತು ಕಾಶ್ಮೀರ, ಲಡಾಖ್ ಮತ್ತು ಪುದುಚೇರಿಯಲ್ಲಿ ಆರಂಭಗೊಂಡಿದ್ದು ಈ ತಿಂಗಳ 31 ಲಭ್ಯವಿರುತ್ತದೆ. ಉತ್ತರ ಪ್ರದೇಶದಲ್ಲಿಯೂ ಈ ಸ್ವಯಂ ಗಣನೆ ಸೌಲಭ್ಯ ಪ್ರಸ್ತುತ ನಡೆಯುತ್ತಿದ್ದು ಮೇ 21 ಮುಂದುವರಿಯಲಿದೆ. ಜನಗಣತಿ ಕಾರ್ಯಾಚರಣೆಯಲ್ಲಿ ಮೊದಲ ಬಾರಿಗೆ ಪರಿಚಯಿಸಲಾದ ಈ ಸ್ವಯಂ ಗಣನೆ ಸೌಲಭ್ಯಕ್ಕೆ ಸಾರ್ವಜನಿಕರಿಂದ ಉತ್ತೇಜನಕಾರಿ ಪ್ರತಿಕ್ರಿಯೆ ದೊರೆಯುತ್ತಿದೆ. ಈಗಾಗಲೇ 25 ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ 1,44,00,000 ಹೆಚ್ಚು ಕುಟುಂಬಗಳು ಅಧಿಕೃತ ಪೋರ್ಟಲ್ ಮೂಲಕ ಸ್ವಯಂ ಗಣನೆ ಪೂರ್ಣಗೊಳಿಸಿವೆ. ಈ ಉಪಕ್ರಮವು ಜನಗಣತಿ ಕಾರ್ಯಾಚರಣೆಗಳ ಡಿಜಿಟಲೀಕರಣದತ್ತ ಮಹತ್ವದ ಹೆಜ್ಜೆಯಾಗಿದ್ದು ಜನರಿಗೆ ಜನಗಣತಿ ಪ್ರಕ್ರಿಯೆಯಲ್ಲಿ ಭಾಗವಹಿಸಲು ಅನುಕೂಲಕರ ಮತ್ತು ಸುರಕ್ಷಿತ ವೇದಿಕೆಯನ್ನು ಒದಗಿಸುತ್ತದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರು ಮುಂಬೈ ನಡುವೆ ಸಂಚಾರ ಮಾಡಲಿರುವ ಹೊಸ ಎಕ್ಸ್ಪ್ರೆಸ್ ರೈಲಿಗೆ ಬೆಂಗಳೂರಿನ ವೈಯಪ್ಪನಹಳ್ಳಿ ಬಳಿಯ ಎಸ್ಎಂವಿಟಿ ರೈಲ್ವೆ ನಿಲ್ದಾಣದಲ್ಲಿ ಚಾಲನೆ ನೀಡಲಾಗಿದೆ. ವರ್ಚುವಲ್ ಮೂಲಕ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ರೈಲು ಸೇವೆಗೆ ಹಸಿರು ನಿಶಾನೆ ತೋರಿದರು. ರೈಲ್ವೆ ನಿಲ್ದಾಣದಲ್ಲಿ ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ, ಸಂಸದರಾದ ಪಿಸಿ ಮೋಹನ್ ರೈಲಿಗೆ ಹಸಿರು ನಿಶಾನೆ ತೋರಿದರು. ಬೆಂಗಳೂರಿನ ಸರ್ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್ನಿಂದ ಮುಂಬೈನ ಲೋಕಮಾನ್ಯ ತಿಲಕ್ ಟರ್ಮಿನಲ್ ನಡುವೆ ವಾರಕ್ಕೆ ಎರಡು ದಿನ ಬೆಂಗಳೂರಿನಿಂದ ಮುಂಬೈ ನಡುವೆ ಈ ಎಕ್ಸ್ಪ್ರೆಸ್ ರೈಲು ಸಂಚಾರ ಮಾಡಲಿದೆ. ಈ ರೈಲು ಶನಿವಾರ ಮತ್ತು ಮಂಗಳವಾರದಂದು ಬೆಂಗಳೂರಿನಿಂದ ಮುಂಬೈಗೆ, ಭಾನುವಾರ ಮತ್ತು ಬುಧವಾರ ಮುಂಬೈನಿಂದ ಬೆಂಗಳೂರಿಗೆ ಓಡಾಟ ನಡೆಸಲಿದೆ. ಬೆಂಗಳೂರು ಉತ್ತರ ಕರ್ನಾಟಕದ ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ಮಹಾರಾಷ್ಟದ ಪುಣೆ, ಮುಂಬೈ ನಗರಗಳ ನಡುವೆ ಸಂಪರ್ಕ ಕಲ್ಪಿಸಲಿದೆ. ಕಾಂಗೋ ಪ್ರಜಾಸತ್ತಾತ್ಮಕ ಗಣರಾಜ್ಯ ಮತ್ತು ಉಗಾಂಡದಲ್ಲಿ ಏಕಾಏಕಿ ಎಬೋಲಾ ವೈರಸ್ ಉಂಟಾಗಿರುವುದನ್ನು ಅಂತಾರಾಷ್ಟೀಯ ಸಾರ್ವಜನಿಕ ಆರೋಗ್ಯ ತುರ್ತು ಪರಿಸ್ಥಿತಿ ಎಂದು ವಿಶ್ವ ಆರೋಗ್ಯ ಸಂಸ್ಥೆ ಡಬ್ಲ್ಯೂಎಚ್ಒ ಘೋಷಿಸಿದೆ. ಡಬ್ಲ್ಯೂಎಚ್ಒ ಮಹಾನಿರ್ದೇಶಕ ಡಾ ಟೆಡ್ರೋಸ್ ಅಧನೋಮ್ ಘೆಬ್ರೆಯಸ್, 300ಕ್ಕೂ ಹೆಚ್ಚು ಶಂಕಿತ ಪ್ರಕರಣಗಳು ಮತ್ತು 88 ಸಾವುಗಳು ಈ ದೇಶಗಳಲ್ಲಿ ವರದಿಯಾದ ನಂತರ ಈ ನಿರ್ಧಾರವನ್ನು ಪ್ರಕಟಿಸಿದ್ದಾರೆ. ಕೋವಿಡ್ 19ರಂತಹ ಸಾಂಕ್ರಾಮಿಕ ತುರ್ತು ಪರಿಸ್ಥಿತಿಯನ್ನು ಎಬೋಲಾ ವೈರಸ್ ಹೊಂದಿಲ್ಲ ಎಂದು ಡಬ್ಲ್ಯೂಎಚ್ಒ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಸ್ಪಷ್ಟಪಡಿಸಿದೆ ಹಾಗೂ ಅಂತಾರಾಷ್ಟೀಯ ಗಡಿಗಳನ್ನು ಮುಚ್ಚದಂತೆ ಕೂಡ ಸಲಹೆ ನೀಡಿದೆ. ಈ ಎಬೋಲಾ ವೈರಸ್ ಅಪರೂಪದ ಬುಂಡಿಬುಗ್ಯೋ ತಳಿಗೆ ಸೇರಿದೆ ಎಂದು ಆರೋಗ್ಯ ಅಧಿಕಾರಿಗಳು ತಿಳಿಸಿದ್ದಾರೆ. ಇದಕ್ಕೆ ಪ್ರಸ್ತುತ ಯಾವುದೇ ಅನುಮೋದಿತ ಲಸಿಕೆಗಳು ಅಥವಾ ಚಿಕಿತ್ಸೆಗಳಿಲ್ಲ. ಎಬೋಲಾ ದೈಹಿಕ ಸ್ರವಿತ ದ್ರವಗಳ ಸಂಪರ್ಕದ ಮೂಲಕ ಹರಡುತ್ತದೆ ಹಾಗೂ ತೀವ್ರ ಮತ್ತು ಹೆಚ್ಚಾಗಿ ಮಾರಕ ಕಾಯಿಲೆಗೆ ಕಾರಣವಾಗಬಹುದು. ಹೆಚ್ಚಿನ ಪ್ರಕರಣಗಳು ಕಾಂಗೋದಲ್ಲಿ ವರದಿಯಾಗಿವೆ. ನೆರೆಯ ಉಗಾಂಡದಲ್ಲಿ 2 ಪ್ರಕರಣಗಳು ದೃಢಪಟ್ಟಿವೆ ಎನ್ನಲಾಗಿದೆ. ಇಂದು ಜಾಗತಿಕವಾಗಿ ವಿಶ್ವ ಅಧಿಕ ರಕ್ತದೊತ್ತಡ ದಿನ ಆಚರಿಸಲಾಗುತ್ತಿದೆ. ಈ ದಿನವು ಅಧಿಕ ರಕ್ತದೊತ್ತಡ ಜಾಗೃತಿ ಮಾಸದ ಒಂದು ಭಾಗವಾಗಿದ್ದು ಅಧಿಕ ರಕ್ತದೊತ್ತಡದ ಬಗ್ಗೆ ಜಾಗತಿಕ ಜಾಗೃತಿ ಮೂಡಿಸುವುದು, ತಡೆಗಟ್ಟುವಿಕೆ, ಪತ್ತೆ ಮತ್ತು ನಿಯಂತ್ರಣವನ್ನು ಉತ್ತೇಜಿಸುವುದು ಹಾಗೂ ವ್ಯಕ್ತಿ, ಸಮುದಾಯ ಮತ್ತು ಆರೋಗ್ಯ ವ್ಯವಸ್ಥೆಯ ಮಟ್ಟದಲ್ಲಿ ಕ್ರಮವನ್ನು ಪ್ರೋತ್ಸಾಹಿಸುವ ಗುರಿ ಹೊಂದಿದೆ. ಈ ವರ್ಷದ ಥೀಮ್ ಒಟ್ಟಿಗೆ ಅಧಿಕ ರಕ್ತದೊತ್ತಡವನ್ನು ನಿಯಂತ್ರಿಸುವುದು, ನಿಮ್ಮ ರಕ್ತದೊತ್ತಡವನ್ನು ನಿಯಮಿತವಾಗಿ ಪರಿಶೀಲಿಸಿ ಮೂಕ ಕೊಲೆಗಾರನನ್ನು ಸೋಲಿಸಿ ಎಂಬುದಾಗಿದೆ. ಇಂದು ವಿಶ್ವದಾದ್ಯಂತ ವಿಶ್ವ ದೂರಸಂಪರ್ಕ ಮತ್ತು ಮಾಹಿತಿ ಸಮಾಜ ದಿನವನ್ನು ಆಚರಿಸಲಾಗುತ್ತಿದೆ. ಈ ದಿನ 1865ರಲ್ಲಿ ಪ್ಯಾರಿಸ್ನಲ್ಲಿ ಸ್ಥಾಪಿತವಾದ ಸಂಯುಕ್ತ ರಾಷ್ಟಗಳ ಡಿಜಿಟಲ್ ತಂತ್ರಜ್ಞಾನ ಸಂಸ್ಥೆ ಐಟಿಯು ಸ್ಥಾಪನೆಯನ್ನು ಸ್ಮರಿಸುತ್ತದೆ. ಈ ವರ್ಷದ ಘೋಷವಾಕ್ಯ ಡಿಜಿಟಲ್ ಜೀವನಾಡಿಗಳು ಸಂಪರ್ಕಿತ ಜಗತ್ತಿನಲ್ಲಿ ಸ್ಥಿತಿಸ್ಥಾಪಕತ್ವವನ್ನು ಬಲಪಡಿಸುವುದು ಎಂಬುದಾಗಿದೆ. ಆಕಾಶವಾಣಿಯ ಜನಪ್ರಿಯ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಇದೇ 31ರಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭಾರತೀಯರನ್ನು ಉದ್ದೇಶಿಸಿ ತಮ್ಮ ಮನದ ಮಾತನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ನ 134ನೇ ಆವೃತ್ತಿಯಾಗಿದೆ. ಕೇಳುಗರು ಉಚಿತ ದೂರವಾಣಿ ಸಂಖ್ಯೆ 1800117 ಮೂಲಕ ಕಾರ್ಯಕ್ರಮಕ್ಕಾಗಿ ತಮ್ಮ ಆಲೋಚನೆಗಳು ಮತ್ತು ಸಲಹೆಗಳನ್ನು ಕಳುಹಿಸಬಹುದಾಗಿದೆ. ನರೇಂದ್ರ ಮೋದಿ ಅಪ್ಲಿಕೇಶನ್ ಅಥವಾ ಮೈ ಗೌ ಓಪನ್ ಫೋರಂ ಮೂಲಕ ಆನ್ಲೈನ್ನಲ್ಲಿಯೂ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಬಹುದು. ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯಾವಳಿಯಲ್ಲಿಂದು 2 ಪಂದ್ಯಗಳು ನಡೆಯಲಿವೆ.

ಹಾಗೂ ಆರ್ಥಿಕ ಚಟುವಟಿಕೆಯನ್ನು ಬಲಪಡಿಸುವ ಪ್ರಧಾನಿ ನರೇಂದ್ರ ಮೋದಿಯವರ ಮಹತ್ವದ ಆದ್ಯತೆಗೆ ಅನುಗುಣವಾಗಿ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ ಹೇಳಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಂಚ ರಾಷ್ಟಗಳ ಪ್ರವಾಸದ ಮೂರನೇ ಹಂತದಲ್ಲಿ ಸ್ವೀಡನ್ಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ಭೇಟಿ. 5 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ 2027 ಜನಗಣತಿಯ ಪ್ರಥಮ ಹಂತದ ಮನೆ ಪಟ್ಟಿ ಮತ್ತು ಗೃಹ ಜನಗಣತಿ ಆರಂಭ. ಬೆಂಗಳೂರು ಮುಂಬೈ ನಡುವೆ ಸಂಚಾರ ಮಾಡಲಿರುವ ಹೊಸ ಎಕ್ಸ್ಪ್ರೆಸ್ ರೈಲಿಗೆ ವರ್ಚುವಲ್ ಮೂಲಕ ಚಾಲನೆ ನೀಡಿದ ಸಚಿವ ಅಶ್ವಿನಿ ವೈಷ್ಣವ್. ಕಾಂಗೋ ಪ್ರಜಾಸತ್ತಾತ್ಮಕ ಗಣರಾಜ್ಯ ಮತ್ತು ಉಗಾಂಡದಲ್ಲಿ ಎಬೋಲಾ ವೈರಸ್ ಪತ್ತೆ, ಅಂತಾರಾಷ್ಟೀಯ ಸಾರ್ವಜನಿಕ ಆರೋಗ್ಯ ತುರ್ತು ಪರಿಸ್ಥಿತಿ ಘೋಷಿಸಿದ ವಿಶ್ವ ಆರೋಗ್ಯ ಸಂಸ್ಥೆ. ಐಪಿಎಲ್ ಟಿ20 ಕ್ರಿಕೆಟ್, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪಂಜಾಬ್ ಕಿಂಗ್ಸ್ ಹಾಗೂ ಡೆಲ್ಲಿ ಕ್ಯಾಪಿಟಲ್ಸ್ ರಾಜಸ್ಥಾನ ರಾಯಲ್ಸ್ ತಂಡಗಳ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30 ಕ್ಕೆ.

0: ಮಾತುಗಳು ಕಡಲ ಮುಡಿಪುಗಳು ಮಾತಿನಲ್ಲಿ ಎಲ್ಲರೆ ನಿನ್ನ
1: ಮಾಡಿ ಗೆದ್ದ

0: ಬೆಂಗಳೂರು ಮುಂಬೈ ನಡುವೆ ನೂತನ ದ್ವೈ ಸಾಪ್ತಾಹಿಕ ರೈಲು ಸೇವೆಗೆ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ವರ್ಚುವಲ್ ಮೂಲಕ ಚಾಲನೆ. ಜೂನ್ 1ರಂದು ರಾಜ್ಯಾದ್ಯಂತ ಶಾಲಾ ಪ್ರಾರಂಭೋತ್ಸವ, 46,000 ಶಿಕ್ಷಕರು ಹಾಗೂ ಅಧಿಕಾರಿಗಳೊಂದಿಗೆ ಸಚಿವ ಮಧು ಬಂಗಾರಪ್ಪ ಸಂವಾದ. ಸ್ವಚ್ಛ ಮತ್ತು ಆರೋಗ್ಯಕರ ಬೆಂಗಳೂರು ನಿರ್ಮಾಣಕ್ಕೆ ನಾಗರಿಕರು ಕೈಜೋಡಿಸಲು ಆಯುಕ್ತ ರಾಜೇಂದ್ರ ಚೋಳನ್ ಕರೆ. ವಿಜಯಪುರದಲ್ಲಿ ಇಂದಿನಿಂದ ರಾಜ್ಯ ಮಟ್ಟದ 15 ಹಾಗೂ 17 ವರ್ಷದೊಳಗಿನವರ ಬ್ಯಾಡ್ಮಿಂಟನ್ ಟೂರ್ನಿ, 756 ಕ್ರೀಡಾಪಟುಗಳು ಕಣದಲ್ಲಿ. ನೈರುತ್ಯ ರೈಲ್ವೆ, ದಕ್ಷಿಣ ಮಧ್ಯ ರೈಲ್ವೆ ಮತ್ತು ಪಶ್ಚಿಮ ರೈಲ್ವೆ ವಲಯಗಳ ಸಹಯೋಗದೊಂದಿಗೆ ಸರ್ ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್ ಎಸ್ಎಂವಿಟಿಯಿಂದ ಮುಂಬೈನ ಲೋಕಮಾನ್ಯ ತಿಲಕ್ ಟರ್ಮಿನಸ್ಗೆ ವಾರದಲ್ಲಿ 2 ದಿನ ಸಂಚರಿಸಲಿರುವ ನೇರ ರೈಲು ಸೇವೆಗೆ ಇಂದು ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ವರ್ಚುವಲ್ ಮೂಲಕ ಚಾಲನೆ ನೀಡಿದರು. ಬೆಂಗಳೂರಿನ ಎಸ್ಎಂವಿಟಿ ಬೆಂಗಳೂರು ರೈಲ್ವೆ ನಿಲ್ದಾಣದಲ್ಲಿ ಆಯೋಜಿಸಲಾದ ಹೊಸ ದ್ವೈ ಸಾಪ್ತಾಹಿಕ ಎಕ್ಸ್ಪ್ರೆಸ್ ರೈಲು ಸೇವೆಯ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಪಾಲ್ಗೊಂಡು ಹಸಿರು ನಿಶಾನೆ ತೋರಿದರು. ಕಾರ್ಯಕ್ರಮದಲ್ಲಿ ಸಂಸದ ಪಿಸಿ ಮೋಹನ್ ಉಪಸ್ಥಿತರಿದ್ದರು. ಸಂಸದ ತೇಜಸ್ವಿ ಸೂರ್ಯ ವರ್ಚುವಲ್ ಮೂಲಕ ಪಾಲ್ಗೊಂಡರು. ಈ ವೇಳೆ ಮಾತನಾಡಿದ ಸಚಿವ ಸೋಮಣ್ಣ, ಈ ಹೊಸ ರೈಲು ದಾವಣಗೆರೆ, ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ ಸೇರಿದಂತೆ ಪ್ರಮುಖ 7-8 ನಿಲ್ದಾಣಗಳಲ್ಲಿ ಮಾತ್ರ ನಿಲ್ಲಲಿದ್ದು ಮುಂಬೈಗೆ ಅತ್ಯಂತ ವೇಗವಾಗಿ ತಲುಪಲಿದೆ ಎಂದರು. ಇದರ ಜೊತೆಗೆ ಕೋವಿಡ್ ಸಮಯದಲ್ಲಿ ಸ್ಥಗಿತಗೊಂಡಿದ್ದ 37 ರೈಲುಗಳ ಸಂಚಾರವನ್ನು ಪುನರ್ ಆರಂಭಿಸಲು ರೈಲ್ವೆ ಸಚಿವರು ಅನುಮೋದನೆ ನೀಡಿದ್ದಾರೆ ಎಂದು ತಿಳಿಸಿದರು. ರೈಲ್ವೆ ಬಜೆಟ್ ಅನ್ನು ಸಾಮಾನ್ಯ ಬಜೆಟ್ನೊಂದಿಗೆ ವಿಲೀನಗೊಳಿಸಿ ರೈಲ್ವೆ ಇಲಾಖೆಗೆ ದಾಖಲೆಯ 2,93,000 ಕೋಟಿ ರೂಪಾಯಿಗಳನ್ನು ನೀಡಲಾಗಿದೆ ಎಂದರು. ರಾಜ್ಯದಲ್ಲಿ ಪ್ರಸ್ತುತ 3,840 ಕಿಲೋಮೀಟರ್ ಉದ್ದದ ರೈಲ್ವೆ ಯೋಜನೆಗಳು ವಿವಿಧ ಹಂತದಲ್ಲಿ ಪ್ರಗತಿಯಲ್ಲಿವೆ. 2014ರಿಂದ ಈವರೆಗೆ ರಾಜ್ಯದಲ್ಲಿ 3,742 ಕಿಲೋಮೀಟರ್ ಮಾರ್ಗದ ವಿದ್ಯುದೀಕರಣ ಪೂರ್ಣಗೊಂಡಿದ್ದು 97% ಕಾಮಗಾರಿ ಮುಕ್ತಾಯಗೊಂಡಿದೆ. ಅಮೃತ ಭಾರತ ನಿಲ್ದಾಣ ಯೋಜನೆಯಡಿ 69 ರೈಲ್ವೆ ನಿಲ್ದಾಣಗಳ ಆಧುನೀಕರಣಕ್ಕೆ 2,160 ಕೋಟಿ ರೂಪಾಯಿಗಳನ್ನು ವೆಚ್ಚ ಮಾಡಲಾಗುತ್ತಿದೆ ಎಂದು ಸಚಿವರು ತಿಳಿಸಿದರು.
1: ರಾಜ್ಯದಲ್ಲಿ 14 ವರ್ಷದ ಮುಂಚೆಗೆ ನಮ್ಮಲ್ಲಿ ಇದ್ದಂತ 60 ಮೇಲ್ಸೇತುವೆ ಕೆಲಸೇತುವೆಗಳು ಕೇವಲ 100-150 ಆಗಿತ್ತು. ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಾಷ್ಟ್ರದ ಪ್ರಧಾನಿಗಳಾದ್ಮೇಲೆ ರೈಲ್ವೆಗೆ ಒಂದು ಒಳ್ಳೆ ಹೊಸ ದಿಕ್ಕನ್ನ ಕೊಟ್ಟು 707 ಇವತ್ತು ಆರ್ಒಬಿಅಭಿವೃದ್ಧಿಯನ್ನು ಮುಗಿಸಿ ಸುಮಾರು 146 ಆರ್ಒಬಿಅಭಿವೃದ್ಧಿ ಇನ್ನು 1 ವರ್ಷದಲ್ಲಿ ಮುಗಿಸ್ತಕ್ಕಂಥ ಕೆಲಸವನ್ನ ಮಾಡಿ ಇನ್ನು ಕೇವಲ 3 ವರ್ಷದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಒಂದೇ ಒಂದು ಲೇವಲ್ ಕ್ರಾಸಿಂಗ್ ಇರಬಾರ್ದು ಅನ್ನುವ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥ ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಇದಕ್ಕೆ ಸಂಕಲ್ಪ ಮಾಡಿ ತಮ್ಮದೇ ಆದಂತಹ ನೈಪುಣ್ಯತೆಯಿಂದ ಕೆಲಸ ಮಾಡ್ತಾ ಇರ್ತಕ್ಕಂಥ ಅಶ್ವಿನಿ ವೈಷ್ಣವ್ ಅವರಿಗೆ ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಅಭಿನಂದನೆಯನ್ನು ಸಲ್ಲಿಸೋಣ.
0: ಮುಂಬರುವ ಜೂನ್ 1ರಂದು ರಾಜ್ಯಾದ್ಯಂತ ಹೊಸ ಶೈಕ್ಷಣಿಕ ವರ್ಷದ ಶಾಲಾ ಪ್ರಾರಂಭೋತ್ಸವ ನೆರವೇರಲಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿದ್ಯಾರ್ಥಿಗಳನ್ನು ಶಾಲೆಗಳಿಗೆ ಬರಮಾಡಿಕೊಳ್ಳಲಿದ್ದಾರೆ. ಇದೇ ಸಂದರ್ಭದಲ್ಲಿ ರಾಜ್ಯದ ಎಲ್ಲಾ ಶಾಲೆಗಳಲ್ಲಿ ಏಕಕಾಲಕ್ಕೆ ನಡೆಯಲಿರುವ ಮಹಾಪೋಷಕ ಶಿಕ್ಷಕರ ಸಭೆಯನ್ನು ಉದ್ದೇಶಿಸಿ ಮುಖ್ಯಮಂತ್ರಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪೋಷಕರು ಹಾಗೂ ವಿದ್ಯಾರ್ಥಿಗಳೊಂದಿಗೆ ನೇರ ಸಂವಾದ ನಡೆಸಲಿದ್ದಾರೆ. ಇದರ ಜೊತೆಗೆ ಶಿವಮೊಗ್ಗದಲ್ಲಿ ನಿರ್ಮಾಣವಾಗಲಿರುವ ನೂತನ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಕೆಪಿಎಸ್ ಕಟ್ಟಡಕ್ಕೆ ಮುಖ್ಯಮಂತ್ರಿ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಹೊಸ ಶೈಕ್ಷಣಿಕ ವರ್ಷದ ಪೂರ್ವ ಸಿದ್ದತೆಗಳ ಕುರಿತು ಶಾಲಾ ಶಿಕ್ಷಣ ಹಾಗೂ ಸಾಕ್ಷರತಾ ಸಚಿವ ಎಸ್ ಮಧು ಬಂಗಾರಪ್ಪ ಇಲಾಖೆಯ ಅಧಿಕಾರಿಗಳು ಹಾಗೂ ಸುಮಾರು 46,000 ಸರ್ಕಾರಿ ಶಾಲೆಗಳ ಶಿಕ್ಷಕರೊಂದಿಗೆ ವಿಡಿಯೋ ಸಂವಾದ ನಡೆಸಿದರು. ಇತ್ತೀಚಿನ ಎಸ್ಎಸ್ಎಲ್ಸಿ ಪಿಯುಸಿ ಪರೀಕ್ಷೆಗಳ ಫಲಿತಾಂಶಕ್ಕಾಗಿ ಇಲಾಖೆಯ ಶ್ರಮವನ್ನು ಶ್ಲಾಘಿಸಿದ ಸಚಿವರು ಮುಂದಿನ ವರ್ಷವೂ ಉತ್ತಮ ಸಾಧನೆ ಕಾಯ್ದುಕೊಳ್ಳಲು ಕರೆ ನೀಡಿದರು. ಸ್ವಚ್ಛ ಭಾರತ ಮಿಷನ್ ನಗರ 2.0 ಯೋಜನೆಯಡಿ ಜಲಮೂಲಗಳ ಸಂರಕ್ಷಣೆ, ತ್ಯಾಜ್ಯ ವಿಂಗಡಣೆ ಹಾಗೂ ಏಕಬಳಕೆ ಪ್ಲಾಸ್ಟಿಕ್ ನಿಷೇಧದ ಕುರಿತು ಜಾಗೃತಿ ಮೂಡಿಸಲು ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ವತಿಯಿಂದ ನಗರದ 3 ಸ್ಥಳಗಳಲ್ಲಿ ಸಮುದಾಯ ಬೀದಿ ನಾಟಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಪ್ರದರ್ಶನ ವೀಕ್ಷಿಸಿ ಮಾತನಾಡಿದ ಪಾಲಿಕೆ ಆಯುಕ್ತ ರಾಜೇಂದ್ರ ಚೋಳನ್, ಸ್ವಚ್ಛ ಮತ್ತು ಆರೋಗ್ಯಕರ ಬೆಂಗಳೂರು ನಿರ್ಮಾಣಕ್ಕೆ ನಾಗರಿಕರ ಸಹಕಾರ ಬಹುಮುಖ್ಯ ಎಂದರು. ನಗರದ ಸೌಂದರ್ಯಕ್ಕೆ ಮಾರಕವಾಗಿರುವ ತ್ಯಾಜ್ಯ ಸುರಿದು ನಿರ್ಮಾಣವಾಗುವ ಕಪ್ಪು ಚುಕ್ಕೆ ಸ್ಥಳಗಳ ನಿರ್ಮೂಲನೆ ಮಾಡಲು ಸಾರ್ವಜನಿಕರು, ಸಂಘ ಸಂಸ್ಥೆಗಳು ಪಾಲಿಕೆಯೊಂದಿಗೆ ಸಕ್ರಿಯವಾಗಿ ಕೈಜೋಡಿಸಬೇಕು ಎಂದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ ಎಐ

0: ಆರ್ ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಮತ್ತು ಬಿಎಲ್ಡಿಇ ಸಂಸ್ಥೆಯ ಸಹಯೋಗದಲ್ಲಿ ಯೋನೆಕ್ಸ್ ಸನ್ರೈಸ್ ರಾಜ್ಯ ಮಟ್ಟದ 15 ಮತ್ತು 17 ವಯೋಮಿತಿಯೊಳಗಿನವರ ಬ್ಯಾಡ್ಮಿಂಟನ್ ಟೂರ್ನಿಯು ಇಂದಿನಿಂದ ಮೇ 23ರವರೆಗೆ ನಗರದ ಡಾ ಬಿಆರ್ ಅಂಬೇಡ್ಕರ್ ಹಾಗೂ ಬಿಎಲ್ಡಿಇ ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆಯುತ್ತಿದೆ. ಗ್ರಾಮೀಣ ಭಾಗದಲ್ಲಿ ಕ್ರೀಡೆಗೆ ಉತ್ತೇಜನ ನೀಡುವ ಉದ್ದೇಶದಿಂದ ವಿಜಯಪುರದಲ್ಲಿ ಇದೇ ಮೊದಲ ಬಾರಿಗೆ ಈ ಪ್ರತಿಷ್ಠಿತ ಟೂರ್ನಿಯನ್ನು ಆಯೋಜಿಸಲಾಗಿದೆ. ಪಂದ್ಯಾವಳಿಯಲ್ಲಿ ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟೀಯ ಮಟ್ಟದ ಒಟ್ಟು 756 ಆಟಗಾರರು ಪಾಲ್ಗೊಳ್ಳುತ್ತಿದ್ದಾರೆ. ಪ್ರತಿದಿನ ಬೆಳಿಗ್ಗೆ 8ರಿಂದ ಸಂಜೆ 6ರವರೆಗೆ ಪಂದ್ಯಗಳು ನಡೆಯುತ್ತಿದ್ದು ಇಂದಿನಿಂದ ಮೇ 20ರವರೆಗೆ ಅರ್ಹತಾ ಸುತ್ತಿನ ಪಂದ್ಯಗಳು ಹಾಗೂ ಇದೇ 21ರಿಂದ 23ರವರೆಗೆ ಮುಖ್ಯ ಡ್ರಾ ಪಂದ್ಯಗಳು ಜರುಗಲಿವೆ. 22ರಂದು ಕ್ವಾರ್ಟರ್ ಫೈನಲ್ ಮತ್ತು ಸೆಮಿಫೈನಲ್ ಪಂದ್ಯಗಳು ನಡೆದರೆ ಇದೇ 23ರಂದು ಅಂತಿಮ ಫೈನಲ್ ಪಂದ್ಯ ನಡೆಯಲಿದೆ. ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಕರ್ನಾಟಕ ಪರವಾದ ಗೊತ್ತುವಳಿ ಅಂಗೀಕರಿಸಲು ಯಾವುದೇ ತೊಂದರೆ ಇಲ್ಲ ಎಂದು ಬಿಜೆಪಿ ನಾಯಕ ಹಾಗೂ ವಿಧಾನ ಪರಿಷತ್ ಸದಸ್ಯ ಎನ್ ರವಿಕುಮಾರ ತಿಳಿಸಿದ್ದಾರೆ. ಬೆಳಗಾವಿಯಲ್ಲಿ ಇಂದು ಕನ್ನಡ ಸಂಘಟನೆಗಳ ಕಾರ್ಯಕರ್ತರು ರವಿಕುಮಾರ್ ಅವರನ್ನು ಭೇಟಿ ಮಾಡಿ ಕರ್ನಾಟಕ ಪರ ಗೊತ್ತುವಳಿ ಅಂಗೀಕರಿಸಲು ಮುಂದಾಗಬೇಕೆಂದು ಮನವಿ ಸಲ್ಲಿಸಿದಾಗ ಪ್ರತಿಕ್ರಿಯೆ ನೀಡಿದ ಅವರು, ಈ ಬಗ್ಗೆ ಬೆಳಗಾವಿ ಮಹಾನಗರ ಪಾಲಿಕೆ ಮಹಾಪೌರ ಹಾಗೂ ಉಪಮಹಾಪೌರರೊಂದಿಗೆ ಸಮಾಲೋಚಿಸಿ ಕ್ರಮಕ್ಕೆ ಸೂಚಿಸಲಾಗುವುದು ಎಂದು ತಿಳಿಸಿದರು. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಸಿಬ್ಬಂದಿ ಇದೇ 20ರಿಂದ ಅನಿರ್ದಿಷ್ಟ ಮುಷ್ಕರಕ್ಕೆ ಕರೆ ನೀಡಿರುವ ಹಿನ್ನೆಲೆಯಲ್ಲಿ ಜಿಲ್ಲೆಯ ಸಾರಿಗೆ ವ್ಯವಸ್ಥೆಗೆ ತೊಂದರೆ ಆಗದಂತೆ ಪರ್ಯಾಯ ಕ್ರಮ ಕೈಗೊಳ್ಳುವ ಕುರಿತು ಕೋಲಾರ ಜಿಲ್ಲಾಧಿಕಾರಿ ಡಾ.ಎಂ.ಆರ್.ರವಿ ಸಭೆ ನಡೆಸಿದರು. ಪ್ರಸ್ತುತ ತೀವ್ರ ಬೇಸಿಗೆ ಇರುವ ಕಾರಣ ಪ್ರಯಾಣಿಕರಿಗೆ ಸಮರ್ಪಕ ಸಾರಿಗೆ ಸೌಕರ್ಯ ಒದಗಿಸಬೇಕಾದ ಜವಾಬ್ದಾರಿ ತಮ್ಮ ಮೇಲಿದೆ. ಪ್ರಯಾಣಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಸ್ಗಳಲ್ಲಿ ಪ್ರಯಾಣಿಸುತ್ತಿರುವ ಸಂದರ್ಭದಲ್ಲಿ ಸಾರಿಗೆ ಸಿಬ್ಬಂದಿ ಕರ್ತವ್ಯಗಳಿಗೆ ಗೈರು ಹಾಜರಾಗಬಾರದು. ತಮ್ಮ ಸಾರ್ವಜನಿಕ ಸೇವೆ ಆದ್ಯತೆಯಾಗಿ ಪರಿಗಣಿಸಿ ಕರ್ತವ್ಯ ನಿರ್ವಹಿಸಬೇಕು ಎಂದು ಜಿಲ್ಲಾಧಿಕಾರಿ ಸೂಚಿಸಿದರು. ಹಳ್ಳಿಗಳಿಂದ ವಿವಿಧ ತಾಲೂಕು ಮತ್ತು ಜಿಲ್ಲಾ ಕೇಂದ್ರಕ್ಕೆ ಹಾಗೂ ಬೆಂಗಳೂರಿಗೆ ಪ್ರಯಾಣಿಸುವ ಜನರ ಅನುಕೂಲಕ್ಕಾಗಿ ಸುಗಮ ಕಾರ್ಯಾಚರಣೆಗೆ ಯಾವುದೇ ಅಡ್ಡಿಯಾಗದಂತೆ ಸಾರಿಗೆ ಸಂಸ್ಥೆ ಎಲ್ಲಾ ಪರ್ಯಾಯ ಕ್ರಮ ಕೈಗೊಳ್ಳುವಂತೆ ನಿರ್ದೇಶನ ನೀಡಿದರು. ಬಕ್ರೀದ್ ಹಬ್ಬದ ಸಂದರ್ಭದಲ್ಲಿ ನಗರದ ಸಾರ್ವಜನಿಕ ಶಾಂತಿ ಸುವ್ಯವಸ್ಥೆ ಮತ್ತು ಸ್ವಚ್ಛತೆಯನ್ನು ಕಾಪಾಡುವ ನಿಟ್ಟನಲ್ಲಿ ಬೆಂಗಳೂರು ಉತ್ತರ ನಗರ ಪಾಲಿಕೆ ಮಹತ್ವದ ಕ್ರಮ ಕೈಗೊಂಡಿದೆ. ನಗರದ ವಿವಿಧ ಪ್ರದೇಶಗಳಲ್ಲಿ ನಿಯಮಬಾಹಿರವಾಗಿ ಮತ್ತು ಅನುಮತಿ ಪಡೆಯದೇ ಅನಧಿಕೃತವಾಗಿ ನಿರ್ಮಿಸಲಾಗಿರುವ ತಾತ್ಕಾಲಿಕ ಕುರಿ ಮತ್ತು ಮೇಕೆ ಮಾರುಕಟ್ಟೆ ಶೆಡ್ಗಳ ವಿರುದ್ದ ಪಾಲಿಕೆ ಜಂಟಿ ವಿಶೇಷ ಕಾರ್ಯಾಚರಣೆಯನ್ನು ಹಮ್ಮಿಕೊಂಡು ಯಶಸ್ವಿಯಾಗಿ ತೆರವುಗೊಳಿಸಿದೆ. ನಗರ ಪಾಲಿಕೆ ಆಯುಕ್ತ ಪಿ ಸುನೀಲ್ ಕುಮಾರ್ ಅವರ ಕಟ್ಟುನಿಟ್ಟಿನ ನಿರ್ದೇಶನದ ಮೇರೆಗೆ ಈ ಕಾರ್ಯಾಚರಣೆ ಹಮ್ಮಿಕೊಳ್ಳಲಾಗಿತ್ತು. ಹಾವೇರಿ, ರಾಣೆಬೆನ್ನೂರ, ಬ್ಯಾಡಗಿ ಮತ್ತು ಹಿರೇಕೆರೂರು ಪಟ್ಟಣಗಳಿಗೆ ಹಾಗೂ ನದಿಪಾತ್ರದ ಗ್ರಾಮಗಳಿಗೆ ಬಹುಗ್ರಾಮ ಯೋಜನೆಯಡಿ ಕುಡಿಯುವ ನೀರನ್ನು ಪೂರೈಸಲು ಭದ್ರಾ ಜಲಾಶಯದಿಂದ ತುಂಗಭದ್ರಾ ನದಿಗೆ ನೀರನ್ನು ಹರಿಸಲು ನಿರ್ಧರಿಸಲಾಗಿದ್ದು, ಈ ಭಾಗದ ನದಿಪಾತ್ರದ ಜನರು ಎಚ್ಚರಿಕೆ ವಹಿಸಬೇಕೆಂದು ಭದ್ರಾ ಜಲಾಶಯ ಅಧೀಕ್ಷಕರ ಪ್ರಕಟಣೆ ತಿಳಿಸಿದೆ. ತುಂಗಭದ್ರಾ ನದಿಯನ್ನು ಅವಲಂಬಿಸಿರುವ ನಗರ ಮತ್ತು ಗ್ರಾಮೀಣ ಪ್ರದೇಶಗಳ ಕುಡಿಯುವ ನೀರಿನ ಅಗತ್ಯಕ್ಕಾಗಿ ನಾಳೆಯಿಂದ ಇದೇ 23ರವರೆಗೆ ಪ್ರತಿದಿನ 2000 ಕ್ಯೂಸೆಕ್ಸ್ನಂತೆ ಭದ್ರಾ ಜಲಾಶಯದಿಂದ ತುಂಗಭದ್ರಾ ನದಿಗೆ ನೀರನ್ನು ಹರಿಸಲಾಗುವುದು. ನದಿಗೆ ಗಣನೀಯ ಪ್ರಮಾಣದಲ್ಲಿ ನೀರು ಹರಿಸುತ್ತಿರುವುದರಿಂದ ನದಿಯ ದಂಡೆಯ ಕೆಳಮಟ್ಟದಲ್ಲಿ ಸಾರ್ವಜನಿಕರು ತಿರುಗಾಡುವುದನ್ನು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ. ಬುಡಕಟ್ಟು ಸಮುದಾಯದ ಜನರಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವಿವಿಧ ಜನಕಲ್ಯಾಣ ಯೋಜನೆಗಳ ಸೌಲಭ್ಯಗಳನ್ನು ತಲುಪಿಸುವ ಉದ್ದೇಶದಿಂದ ಬಳ್ಳಾರಿ ಜಿಲ್ಲೆಯಲ್ಲಿ ನಾಳೆಯಿಂದ ಇದೇ 25ರವರೆಗೆ ಜನ ಭಾಗೀದಾರಿ ಸಬ್ಸೆ ದೂರ್ ಸಬ್ಸೆ ಪೆಹಲೆ ಐಇಸಿ ವಿಶೇಷ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿ ಶಾಶು ಮೋದಿನ್ ತಿಳಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಂಗಳೂರು ಮುಂಬೈ ನಡುವೆ ನೂತನ ದ್ವೈ ಸಾಪ್ತಾಹಿಕ ರೈಲು ಸೇವೆಗೆ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ವರ್ಚುವಲ್ ಮೂಲಕ ಚಾಲನೆ. ಜೂನ್ 1ರಂದು ರಾಜ್ಯಾದ್ಯಂತ ಶಾಲಾ ಪ್ರಾರಂಭೋತ್ಸವ. 46,000 ಶಿಕ್ಷಕರು ಹಾಗೂ ಅಧಿಕಾರಿಗಳೊಂದಿಗೆ ಸಚಿವ ಮಧು ಬಂಗಾರಪ್ಪ ಸಂವಾದ. ಸ್ವಚ್ಛ ಮತ್ತು ಆರೋಗ್ಯಕರ ಬೆಂಗಳೂರು ನಿರ್ಮಾಣಕ್ಕೆ ನಾಗರಿಕರು ಕೈಜೋಡಿಸಲು ಆಯುಕ್ತ ರಾಜೇಂದ್ರ ಚೋಳನ್ ಕರೆ. ವಿಜಯಪುರದಲ್ಲಿ ಇಂದಿನಿಂದ ರಾಜ್ಯ ಮಟ್ಟದ 15 ಹಾಗೂ 17 ವರ್ಷದೊಳಗಿನವರ ಬ್ಯಾಡ್ಮಿಂಟನ್ ಟೂರ್ನಿ. 756 ಕ್ರೀಡಾಪಟುಗಳು ಕಣದಲ್ಲಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.

ಆಕಾಶವಾಣಿ ಭದ್ರಾವತಿ. ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ದೊಡ್ಡರಂಗೇಗೌಡ ಅವರ ರಚನೆಯ ಗೀತೆ ಹಾಡಿದ್ದಾರೆ ಎಸ್ ಎಲ್ ವೇಣುಗೋಪಾಲ್.

0: ಆಕಾಶವಾಣಿ ಕನ್ನಡ ಚಲನಚಿತ್ರ ಧ್ವನಿವಾಹಿನಿ ಆನಂದ ಸಾಗರ ತಾರಾಗಣದಲ್ಲಿ ಮಾಸ್ಟರ್ ಹಿರಣ್ಣಯ್ಯ, ಆರತಿ, ಜೈ ಜಗದೀಶ್, ಬೇಬಿ ಇಂದಿರಾ, ಪ್ರಮೀಳಾ ಜೋಶಾಯ್ ಹಾಗೂ ಇತರರು. ಸಂಗೀತ ವಿಜಯ ಭಾಸ್ಕರ್. ನಿರ್ದೇಶನ ತ್ಯಾಗರಾಜ್. ಕೇಳಿ ಕನ್ನಡ ಚಲನಚಿತ್ರ ಧ್ವನಿವಾಹಿನಿ ಆನಂದ ಸಾಗರ.
1: ಅಮರೇ, ಪಾತ್ರ ತಗೊಂಡ್ ಬನ್ನಿ. ಏನಾಯ್ತು ನಿಂಗೆ? ಹಾಲೆ ಕೊಡಕ್ಕಿಲ್ಲ ಅಂತೀಯಲ್ಲ. ಓಹೋ, ಅದ ಸಮಾಚಾರ? ಬಿಡ್ಬಿಡವ, ನೀ ಒಳ್ಳೆ ರೂಢಿ ಆಗ್ಬಿಟ್ಟೆ.
2: ನೀ ತಂದ ಬಸೆ
1: ಅವರೇ ಬ್ಯಾಗ್ ಬನ್ನಿ. ಏ, ನೀನ್ ಅವತ್ತರದಾಗ ಮಧ್ಯೆ ಮಾತಾಡ್ಲು ಬರ್ತ? ಸಾರ್ ಸಾರಿ, ಬಿಡ್ಬಿಡವ.
2: ಏನೇನೋ ನೀ ತಂದ ಭಾಷೆ, ಇಂದು ಹೊಸತನ ತಂದು ತನು ಮನ ಕೂಗುತ್ತಿದೆ.

0: అమరే అమరే ఆలు
1: నీకు ఎస్తారే ಹೇಳಿದ್ರು ఈ మన ముందే నిల్చుకొండు అమ్మోరే అమ్మోరే కరేబడన
0: చెప్పటం బుద్ధి యాకో వచ్చి గెప్తి కమ్మి ఆగుటిత్ర అపరే అపరే ఆలు ಕಾಫಿ ರೆಡಿ ಏನ್ರಿ
1: ಡಿಕಾಕ್ಷನ್ ರೆಡಿ ಹಾಲ್ ಇವಾಗ ಬಂದಿದೆ ಬಂದೇ
0: ಆಯಾಗೆ ಮನಗಿರ ನೀನು ರಾಣಿಯ ಹಾಗೆ ಮಹಾರಾಣಿಯ ಹಾಗೆ
1: ಏನಮ್ಮ ಗಲಾಟೆ ಸುಮ್ಮನೆ ಹೋಗಕ್ಕಾಗಲ್ವಾ
0: ಈಗ ಏನಾಯ್ತು ಈಗ
1: ಬೆಳಗಾವಿ ಜಗಳ ಆಡಕ್ಕೆ ಯಾರು ಸಿಕ್ಕಿಲ್ವಾ
0: ಭಯಂಕರ ಕಿತ್ರವಾ
1: ಏನ್ ಜಗಳನ
0: ಯಾರಿಲ್ಲ ಅಕ್ಕವ ಸಿಟ್ಟ ಕೊಸಿಡಕ್ಕೆ ಜಾಣ ಮಗು
2: ನೋಡ್ಕೋಬಾರದು
0: ಇವತ್ತಿಂದ ಆಫೀಸ್ ಮುಗಿದ್ಮೇಲೆ ಜರ್ಮನ್ ಕ್ಲಾಸ್ಗೆ ಹೋಗ್ಬೇಕು ಅಂತ ರಾತ್ರಿನೇ ಹೇಳಿಲ್ವಾ
2: ಆಫೀಸ್ ಅಲ್ಲಿ ಆಡಿಟ್ ನಡೀತಾ ಇದೆ ಸಂಜೆ ಆರಾದ್ರೂ ಆಗ್ಬೋದು ಏಳಾದ್ರೂ ಆಗ್ಬೋದು
0: ಮೂರ್ವರ್ಷಕ್ಕೆ
2: ಹಾಸ್ಯ ಸೇರ್ಸಿದ ಮಗು ಅಪ್ಪ ಅಮ್ಮ ನೋಡಕ್ ಬರ್ಲಿಲ್ವಲ್ಲ ಅನ್ಕೊಂಡು ಕೊರಗುದು ಇಲ್ಲ ಕಣ್ಣೀರ್ ಹಾಕುದು ಇಲ್ಲ ಸುಮ್ಮನೆ ನಾವೇ ಅಪ್ಪ ಅಮ್ಮ ಅಂತ ಹೇಳ್ಕೊಂಡು ಯಾಕೆ ಅವಮಾನ ಪಡ್ತೀರಾ ಆಡಂಬರ ಅವ್ರು ಬದುಕಬೇಕು ಅಂದ್ರೆ ಇಬ್ರು ಕೆಲ್ಸಕ್ಕೋಬೇಕಿಲ್ಲ ಆದ್ರೆ ಹೆಚ್ಚು ಕರಳಿನ ಕುಡಿಯನೇ ಅನಾಥ ಮಗುವನ್ನಾಗಿ ಮಾಡಿ ಹಾಕ್ಲಿಕ್ಕೆ ಸೇರಿಸಿದ್ರು ನಿಂದು ಒಂದು ಬದುಕ ಇಂಥ ಆಡಂಬರ ಬೇಕಾ
3: ಅದ್ರ ಬಗ್ಗೆ ಭಾನುವಾರ ಮಾತಾಡೋಣ
4: ಈ ಮನೆಯಲ್ಲಿ ಜಗ್ಗು ವಿಜಯ ಐ ಆಮ್ ಸಾರಿ ವಿಜಯ ಜಗ್ಗು ಇಬ್ರು ಕೆಲ್ಸಕ್ಕೆ ಹೋಗ್ತಾರೆ ಇಬ್ರು ಸಂಪಾದನೆ ಮಾಡ್ತಾರೆ ಇಬ್ರು ಖರ್ಚು ಮಾಡ್ತಾರೆ ಆದ್ರೆ ಅವರಿಬ್ರು ಸಂತೋಷವಾಗಿದ್ದಾರಾ ಅಂತ ಪ್ರಶ್ನೆ ಕೇಳ್ತೀರಾ ಉತ್ತರ ಏನು ಅಂತ ಮುಂದೆ ನಿಮಗೆ ಗೊತ್ತಾಗುತ್ತೆ
0: ಚಿತ್ರಾನ್ನ ಮಾಡ್ಲ
2: ಚಪಾತಿ
0: ಅದಕ್ಕೆ ಚಟ್ನಿನ ಪಲ್ಯನ
2: ಉಪ್ಪಿನಕಾಯಿ
0: ಮಾವಿನಕಾಯ್ದ ನೆಲ್ಲಿಕಾಯ್ದ
2: ಹಾಗಲಕಾಯಿ ಅಥವಾ ಹೊರಗಡೆ ಬೇಕು ಶರ್ಟ್ ತಗೊಂಬ
0: ನೀಲಿ ಶರ್ಟ್ ತರ್ಲ ಬಿಳಿ ಶರ್ಟ್ ತರ್ಲ
2: ಹಸಿರು ಶರ್ಟ್ ತಗೊಂಬ
0: ಬರ್ತಾ ಹಾಗೆ ಒಂದಿಷ್ಟು ಹುಳಿಮಾವಿನಕಾಯಿ ತಗೊಂಬನ್ನಿ
2: ಹುಳಿಮಾವಿನಕಾಯಿ
0: ಉಪ್ಪಿನಕಾಯಿಗಿರಿ
2: ಓ ಅಷ್ಟೇನಾ
4: ಈ ಜೋಡಿ ನೋಡಿದ್ರಲ್ಲ ಮನೆ ದಳ್ಳಾಳಿ ರಾಘವೇಂದ್ರ ತನ್ನ ಮನೆಗೋಸ್ಕರ ದುಡಿತಾನೆ ಹೆಂಡತಿ ಶಾಂತ ತಾಳ್ಮೆಗೆ ತವರು ಅನ್ನಿಸ್ಕೊಂಡು ಸಮರಸವೇ ಸಂಸಾರ ಅನ್ನೋದನ್ನ ಅರ್ಥ ಮಾಡ್ಕೊಂಡಿದ್ದಾಳೆ ಕಷ್ಟಾಂತ ಗಂಡ ಅತ್ರೆ ಮೊದಲು ಇವಳ ಕಣ್ಣಲ್ಲಿ ನೀರಾಡುತ್ತೆ ಆದ್ರೆ ಈ ಸಂಸಾರದ ಸುಖ ಸಂತೋಷ ಕಂಡು ಆ ದೇವರಿಗೆ ಅಸಮಾಧಾನವಾಗಿದ್ರೆ ನಾವು ತಾನೇ ಏನ್ ಮಾಡಕ್ಕಾಗುತ್ತೆ ನೀವೇ ಹೇಳಿ
0: ಅಮ್ಮ ಏನಮ್ಮ ಹೊರಗಡೆ ಹೋಗ್ತಾ ಇದೀಯಮ್ಮ ಹೌದಮ್ಮ ಫೆಬ್ರವರಿಯಲ್ಲಿ ಸೀಮಂತ ಅಲ್ಲಿ ಅಡುಗೆ ಮಾಡ್ಬೇಕು ಏನಾಗ್ಬೇಕಮ್ಮ ಹಾಲು ಲಕ್ಷ್ಮಿ ಬಂದಿದ್ಲು ಇವತ್ತು ಹಣ ಕೊಡ್ಲಿಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ಲು ಕೊಟ್ಟಿದ್ದಾನಮ್ಮ ದುರುಸಿ ಅಂದ್ರೆ ಏನು ಬಿಟ್ಕೊಳ್ಳ ಹೋದ ತಿಂಗಳೇ ಬಾಕಿ ಅಂತೆ ಅದನ್ನು ಕೊಟ್ಬಿಡೋಣಮ್ಮ ಮನೆ ಬಾಡಿಗೆ ಮೂರು ತಿಂಗಳು ನಿಂತಿದೆ ಅಂತ ಶೆಟ್ರು ಬಂದಿದ್ರು ಅದನ್ನು ಇವತ್ತು ಕೊಟ್ಬಿಡೋಣಮ್ಮ ಇದ್ರದ್ದು ಕಲಾಯಿ ಹೋಗಿದೆ ಕಲಾಯಿ ಮಾಡ್ಕೊಂಡು ಬರ್ತೀನಮ್ಮ
3: ಅಮ್ಮ ಅರ್ಜೆಂಟ್ ಆಗಿ 50 ರೂಪಾಯಿ ಬೇಕು
0: ಅಷ್ಟೊಂದು ಹಣ ನಾ ಎಲ್ಲಿಂದ ತರಲು
3: ನಾಳೆ ಒಂದ್ ಕಡೆ ಇಂಟರ್ವ್ಯೂ ಇದೆಯಮ್ಮ
0: ಹೌದೇನೋ ಯಾವ ಆಫೀಸಲ್ಲಿ
3: ಈ ಆಫೀಸ್ ಬರೋ ತಕ್ಕಂಡಿ ಕೆಲಸ ಅಲ್ಲಮ್ಮ ಮುಖಕ್ಕೆ ಬಣ್ಣ ಹಚ್ಕೊಂಡು ಕಲರ್ ಕ್ಯಾಮ್ರಾ ಮುಂದೆ ಆಕ್ಟಿಂಗ್ ಮಾಡು ಹೀರೋ ಕೆಲಸ ನಮ್ಮ ಹೀರೋ ಕೆಲಸ ಬೇಗ ದುಡ್ಡು ಕೊಡು ಇವತ್ತೇ ನಾಲ್ಕು ತರ ಫೋಟೋ ತೆಗಿಸಿ ಪ್ರೊಡ್ಯೂಸರ್ ಡೈರೆಕ್ಟರ್ ತೋರಿಸಿ ಅವ್ರಿಗೆ ಹಾರ ಹಾಕ್ಬೇಕು.
5: ಮೊದ್ಲು ಈ ಸಂಸಾರಕ್ಕೆ ಆಹಾರ ಒದಗಿಸುವಂತ ಕೆಲಸ ನೋಡ್ಕೋಬಾರ್ದೆ ನಾವು.
3: ನೀನು ಒಳ್ಳೆ ಗುಗ್ಗು ಕಣಮ್ಮ, ನಿನ್ ಏನು ಗೊತ್ತಾಗಲ್ಲ. ನಾಳೆ ಇಂಟರ್ವ್ಯೂ ಒಂದಾಗ್ಲಿ, ನಾಡಕ್ ನೋಡ್ ನನ್ ಜೋರು, ಮನೆ ಮುಂದೆ ಕಾರು, ನಿಮಿಷಕ್ ನೂರು, ದಿವಸಕ್ ಸಾವಿರ, ಆಮೇಲೆ ನೋಡು ನನ್ ದರ್ಬಾರು.
5: ಅಮ್ಮ ಅದಕ್ಕಿಂತಲೂ ಮಗನ್ ದರ್ಬಾರು ಇದಕ್ಕಿಂತಲೂ ಜೋರಾಗಿರುತ್ತೆ.
4: ಇಷ್ಟೆಲ್ಲ ಹೇಳ್ದವನು

0: ಹೂವು, ಕೊರಳಲ್ಲಿ ತಾಳಿ, ಹಣೆಯಲ್ಲಿ ಕುಂಕುಮ, ಇವಕ್ಕೆಲ್ಲ ವಾರಸದಾರ ಯಾರು ಅಂತ ಕೇಳ್ತೀರಲ್ಲ, ಆ ಮಹಾನುಭಾವನ್ನ ಈಗಲೇ ನೋಡೋಣ. ಅವರೇ ಇವರು. ಇವರಿಗೆ 4 ಕತ್ತೆ ವಯಸ್ಸಾಗಿದೆ. ವಯಸ್ಸಷ್ಟೇ, ಆದ್ರೆ ಆಯುಸ್ ಇನ್ನೂ ಇದೆ ಈ ಪುಣ್ಯಾತ್ಮನಿಗೆ. 30 ವರ್ಷದ ಹಿಂದೆನೆ ಎಂ ಎ ಡಿಗ್ರಿ ಮಾಡ್ಕೊಂಡಿದ್ರು. ಇದುವರೆಗಾಯ್ತು, ಮಾಡೋ ಕೆಲಸ ಬಿಟ್ಟು ಮಾತಿನ ಬುಗ್ರಿನೇ ಆಡುತ್ತಿದ್ದಾರೆ. ಇವರೇ ಶ್ರೀಮಾನ್ ಗುಡಿ ಬಂಡೆ ಗುಂಡೂರಾವ್.
1: ಅಣ್ಣಯ್ಯ, ಸಣ್ಣ ಅಂಗಡಿ ಇಟ್ಕೊಂಡು ದೊಡ್ಡ ವ್ಯಾಪಾರ ಮಾಡ್ತಿದ್ಯಾ? ಬಾಟ್ಲ ಎಷ್ಟು? ಇದು ಬನ್ನು
2: 25 ಪೈಸಾ
1: ಕೊಡು. ಬಾಳೆಹಣ್ಣು ಎಷ್ಟು?
2: ಅದು 25 ಪೈಸಾ
1: ಕೊಡು. ನಿನ್ ಯೋಗ್ತೇನೆ 25 ಪೈಸಾ ತಗೋ, ಬನ್ನು ವಾಪಸ್ಸು. ಹೇಗಿದೆ ವ್ಯಾಪಾರ?
2: ಸುಮಾರು ಸ್ವಾಮಿ.
1: ಹೋಗ್ರಿ.
2: ಸಾರ್ ದುಡ್ಡು?
1: ಯಾವ ದುಡ್ಡು?
2: ಬಾಳೆಹಣ್ಣಿಂದು.
1: ಅದಕ್ಕೆ ಬನ್ನು ವಾಪಸ್ ಕೊಟ್ಟಲ್ಲ.
2: ಮತ್ ಬನ್ನಿಂದು?
1: ಬನ್ನಿ ಬಂದಾಗ ಬಾಳೆಹಣ್ಣು ಕೊಟ್ಟೆ. ಏನಯ್ಯ, ನಾನು ಊರಿಗೆ ದೊಡ್ಡ ಮನುಷ್ಯ, ನಾನ್ ಮೋಸ ಮಾಡ್ತೀನ? ನೀನ್ ಈಗ ಮಾಡಿದ್ರೆ ನೀನ್ ಉಳಿತೀಯ, ನಿನ್ ಅಂಗಡಿ ಉಳಿಯುತ್ತಾ? ಅಯ್ಯೋ ಮುಂಡದ ಮುಂಡದ.
2: ಬಂದ್ ಕೊಟ್ಟೆ, ವಾಪಸ್ ಕೊಟ್ರು. ಬಾಳೆಹಣ್ಣು ತಿಂದ್ರು, ಇದು ವಾಪಸ್ ಕೊಟ್ರು. ಬನ್ನಿ ಬದ್ಲಾಗ ಬಾಳೆಹಣ್ಣು.
3: ಆಫೀಸ್ ಟೈಮ್ನಲ್ಲೇ ಆಕಡಿಸ್ಕೊಂಡಿರ್ತಾನೆ, 6 ಗಂಟೆ ಆಗ್ತಿದ್ದಂಗೆ ಚುರ್ಕೊಂಡ್ಬಿಡ್ತಾನೆ.
4: ಏನಪ್ಪ ಅಂದಾನಿ, ಯಾರ ಬಗ್ಗೆ ಮಾತಾಡ್ತಿದ್ಯಾ?
3: ಯಾರ ಬಗ್ಗೆ ಏನ್ ಸರ್, ಎಲ್ಲ ತಮ್ಮ ಬಗ್ಗೆನೇ ಸರ್.
4: ಸರಿ, ನಮ್ಮ ಮನೆಗೆ ಹೋಗ್ತೀನಿ. ಅಲ್ಲ ಕಣೋ, ಆಫೀಸ್ ಮುಗಿದ್ಮೇಲೆ ಸುಮ್ನೆ ಮನೆಗೆ ಹೋಗು ಅಂತ ಹೇಳ್ಬಾರ್ದ? ಮಾತಿ ಕೇಳ್ತೀನಿ. ಹೆಂಗು ಇವ್ರಿಗೂ ಇವ್ರ ಮನೆಯವ್ರಿಗೂ ಏನಾರ ಎಡವಟ್ಟ?
3: ಒಂಥರ ಎಡವಟ್ಟೆ ಕಣೋ ಜವ್ರ. ಇವ್ರ ಹೆಂಡತಿ ಆಫೀಸ್ ಮುಗಿಸ್ಕೊಂಡು ಹೊರಬಂದ್ಮೇಲೆ ಅದೆಂಥದೋ ಜರ್ಮನ್ ಭಾಷೆ ಕಲಿಯಕ್ಕೆ
5: ಅಲ್ಲಿಂದಾನೇ ಜರ್ಮನ್ ಕ್ಲಾಸ್ ಹೋಯ್ತಾನೆ. ಎಲ್ರು ಬರೋವರೆಗೂ ಕಾಯ್ಕೊಂಡಿದ್ದು ಬಂದ ತಕ್ಷಣ ಖುಷಿಯೋ ಖುಷಿ, ಆನಂದೋ ಆನಂದ. ಆ ಅಮ್ಮ ಬಂದ ಮ್ಯಾಕೆ ಆ ಅಮ್ಮನ ಕೈ ಕೈ ತಗಲಾಕೊಂಡು ಕರ್ಕೊಂಡು ಹೋಯ್ತಾ ಇರ್ತಾನೆ.
6: ಶಾಂತಿ ಶಾಂತಿ ಶಾಂತಿ,
7: ಇವತ್ತು
6: ಜಯನಗರದಲ್ಲಿ ಒಂದು ಪಾರ್ಟಿ ಮನೆ ನೋಡಿದೀನಿ, ಇನ್ನು 1/2 ಗಂಟೆ 500 ರೂಪಾಯಿ ಕಮಿಷನ್ ಬಂದ್ಬಿಡುತ್ತೆ. ಅಡಿಗೆನೆ ಮಾಡ್ಬೇಡಿ. ನಿಮ್ ನೋಡ್ತಿದ್ರೆ ಎಲ್ಲಾ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡಿ ನಿಮ್ ಜೊತೆಲಿ ಕಂಟಣ
7: ಹುಡುಗ.
6: ಅದು ನನ್ ಡ್ಯೂಟಿ ಅಲ್ವೇನೆ?
7: ನಡೀರಿ ಹೋಗೋಣ.
4: ಸರ್
1: ಯಾರು?
4: ನಮಸ್ಕಾರ.
1: ಹೌದು,
2: ಅಡ್ವಾನ್ಸ್ ತಂದ್ರ?
1: ತನ್ನಿ. ತಂದಿದ್ದೀನಿ. ಆ ರಾಘವೇಂದ್ರನು ಬಂದ್ಬಿಡ್ಲಿ, ಅವನ ಎದುರಿಗೆ ಕೊಟ್ಬಿಡ್ತೀನಿ.
2: ಅವನ್ ಕಟ್ಕೊಂಡು ಏನಾಗಬೇಕಾಗಿದ್ದೀರಿ ಈಗ?
1: ಅಲ್ಲ ಸರ್, ಅವನ್ ತಾನೇ ಮನೆ ತೋರಿಸಿದ್ದು. ಅದು ಅಲ್ದೆ ನಾವಿಬ್ರು 6/2 ತಿಂಗಳು ಮನೆ ಬಾಡಿಗೆ ಕಮಿಷನ್ ಕೊಡ್ತೀವಿ ಅಂತ ಮೊದ್ಲೇ ಮಾತಾಗಿದೆಯಲ್ಲ.
2: ನೀ ಒಂದು ಹೀಗಾಗಿರೋದು ಮಾತಷ್ಟೇ, ಅಗ್ರಿಮೆಂಟ್ ಏನಾದ್ರೂ ಆಗಿದ್ಯಾ ಇಲ್ವಲ್ಲ?
1: ಆತ ಪಾಪ,
2: ಮನೆ ನಂದು, ಬಾಡಿಗೆ ಬರೋರು ನೀವು. ಅವನೇ ಅವನಿ ತೋಲಲ್ಲಿ ಹೇಳಕ್ಕೆ ಸುಮ್ಮನೆ ನನ್ನ ಮಾತು ಕೇಳಿ. ಕಮಿಷನ್ ಕೊಡೋದ್ ಬೇಡ, ನಾವು ಹಂಚ್ಕೊಂಡ್ ಬಿಡೋಣ.
1: ಇದು ನ್ಯಾಯನಾ?
2: ನ್ಯಾಯನೋ ಅನ್ಯಾಯನೋ ಹೇಳಿ ಸ್ವಲ್ಪ ಕಿವಿ ಕೊಡಿ.
1: ಬಂದ ಬಂದ ಬಂದ.
2: ಯಾವ ಊರ ನಿಮ್ದು?
1: ಮೈಸೂರು.
2: ನಮ್ಮೂರೇ. ಯಾವ ಪೇಟೆ?
1: ಶಿವರಾಮ್ಪೇಟೆ.
2: ಶಿವರಾಮ್ಪೇಟೆ ಎಷ್ಟೇ ಕ್ರಾಸು?
1: 3ನೇ ಕ್ರಾಸು.
2: ಮನೆ ನಂಬರು?
1: 6.
2: ನಮ್ದು 9. 3 ನಂಬರ್ ಏನ್ ವ್ಯತ್ಯಾಸ? ಹಾಗಾದ್ರೆ ನೀನು ಮಾಯಮ್ಮನ ಮಗ ಅಲ್ವೇ?
1: ಓಹೋ, ಕೆಂಪಮ್ಮನ ಮಗ ಅಲ್ವೇ?
2: ಹಾಗಾದ್ರೆ ನೀನು ನನ್ನ ತಮ್ಮನ ಆಗ್ಬೇಕು.
1: ನೀನು ಅಣ್ಣ.
2: ಯಾಕಪ್ಪ ನಮ್ಮ ಹೊಸ ಬಾಂಧವ್ಯನ ಮುಡಿತಿದ್ಯಾ?
1: ನಾನು ರಾಘವೇಂದ್ರ ಸರ್.
2: ಯಾವ ಏನೇ ಬಾಡಿಗೆದಾರನ ಕರ್ಕೊಂಬಂದ್ರೆ ಹೋಗಿ ಹೋಗಿ ನನ್ನ ತಮ್ಮನ ಕರ್ಕೊಂಬಂದಿದ್ಯಲ್ಲ.
1: ಬಾಡಿಗೆ ಮನೆ ತೋರ್ಸಯ್ಯ ಅಂದ್ರೆ ಹೋಗಿ ಹೋಗಿ ನಮ್ಮ ಅಣ್ಣನ ಮನೆ ತೋರ್ಸ್ಬಿಡೋದ?
2: ಅದು ಒಂಥರ ಒಳ್ಳೇದಾಯ್ತು ಬಿಡು, ಬಾಡಿಗೆದಾರಿಗೆ ಕೊಟ್ಟು ಭಂಗ ಪಡೋದ್ ತಪ್ಪಲ್ಲ. ಬಹಳ ಕಷ್ಟಪಟ್ಟಿದ್ಯಾ,
1: ಇಟ್ಕೋ. ನೀನು ನನಗೋಸ್ಕರ ಓಡಾಡಿದ್ಯಾ, ಇರ್ಲಿ ಇಟ್ಕೋ. ರೀತಿಲಿ ನಾನು ನಿಮ್ ಸಂಬಂಧನೇ ಆಗ್ಬೇಕು.
2: ಸಂಬಂಧ ಹಾಗೆ
1: ನಿಮ್ ತಾಯಿ ಕಡೆಯಿಂದ?
2: ತಾಯಿ ಕಡೆಯಿಂದ ಅದೇ ಹಾಗೆ
1: ಅಂದ್ರೆ ನಿಮ್ಮಿಬ್ರಿಗೂ ನಾನು ಅಪ್ಪ.
8: ಹೋಗ್ಬೇಕೇನ್ರವ್ವ? ಬೇಡಮ್ಮ, ಮೊಳ 40 ಪೈಸಾ ಬೇಡಮ್ಮ. ಮುಕ್ತ ಇದೆ, ಬರೀ ತಲೆಯಲ್ಲಿದ್ದೀರಿ ತಕೊಳ್ರವ್ವ.
1: ಹೋಗಮ್ಮ ಬೇಡ.
9: ಪಟ್ಟಿಗೆ ತಿಳಿದ್ರೆ ಜುಟ್ಟಿಗೆ ಮಲಗಿ ಹೋ ಅಂತ ಬಂದ್ಬಿಟ್ಲಿ.
7: ಹೋಗ್ಲಿ ಬಿಡ್ರಿ, ಅದಕ್ಕೆ ಯಾಕೆ ಕೋಪ ಮಾಡ್ಕೋತೀರಾ?
9: ಆಗಲ್ಲ ಶಾಂತಿ, ನಿನಗೊಂದು ಮೇಡ ಹೂ ತಿಳ್ಕೊಡಕ್ಕೂ ನನಗೆ ಹೋಗ್ತಾ ಇಲ್ವಲ್ಲ ಅಂತ.
7: ಹೂತಾನೆ ಹಿತ್ತಲ ತುಳಸಿ ಇಲ್ವೆ, ಅದನ್ನೇ ಕಟ್ಕೊಂಡು ಮುಡ್ಕೊಂಡ್ರಾಯ್ತು.
9: ಶಾಂತಿ, ನನ್ನ ಕಟ್ಕೊಂಡು ನನಗೆ ಯಾವ ಸಂತೋಷನೂ ಇಲ್ಲ. ಒಂದೊಂದು ಸಾರಿ ಅನ್ಸುತ್ತೆ ನಾನು ಯಾಕೆ ಇರಬೇಕು ಅಂತ.
7: ಹಾಗೆಲ್ಲ ಮಾತಾಡ್ಬೇಡ್ರಿ, ನಮ್ಮ ಜೀವನದಲ್ಲಿ ನಾನು ಅನ್ಕೊಂಡಿದ್ದೆಲ್ಲ ಸಿಗದೇ ಇರ್ಬೋದು, ಆದ್ರೆ ಒಂದು ವಿಷಯದಲ್ಲಿ ಮಾತ್ರ ಯಾರು ನಮ್ಮ ನಿರಾಸೆ ಮಾಡಕ್ ಸಾಧ್ಯ ಇಲ್ಲ. ದಂತಣ ಬನ್ನಿ ಹೋಗೋಣ.
10: ಬೆಳಗ್ಗೆ ಮುಖ್ಯಮಂತ್ರಿ ರಾಜೀನಾಮೆ, ಸಾಯಂಕಾಲ ರಾಜ್ಯ ಸಚಿವರಿಂದ ಶಂಕುಸ್ಥಾಪನೆ.
7: ಹೋಗ್ಬರ್ತೀನಿ.
10: ಅದನ್ನೇನೇ ದಿನ ಹೇಳ್ತೀಯ, ಹೋಗ್ತೀಯ ನೋಡ್ತೀನಿ, ಬಂದೇ ಬರ್ತೀಯ ನಾ ಬದುಕೀನಿ. ಅತ್ತರಿ ಇವತ್ ಯಾರ ಮನೇಲಿ ಅಡಿಗೆ?
7: ಪೊಲೀಸ್ ಇನ್ಸ್ಪೆಕ್ಟರ್ ಮನೆ.
10: ಅಯ್ಯೋ, ನಮ್ಗೆ ಯಾವುದ್ರಲ್ಲಿ ಬಡ್ತಿ ಸಿಗದೆ ಹೋದ್ರು ಈ ಬೇಯಿಸೋದ್ರಲ್ಲೂ ಬಡ್ತಿ ಸಿಕ್ತಿಲ್ವಲೆ. ಇವತ್ತು ಸಬ್ ಇನ್ಸ್ಪೆಕ್ಟ್ರು, ನಾಳೆ ಹೆಲ್ತ್ ಇನ್ಸ್ಪೆಕ್ಟ್ರು, ಅವರದ್ದೇ ಆಗೋಯ್ತು. ಏನೆ ನೀನ್ ಸಸ್ಯಾಹಾರ ಬಿಟ್ಟು ಮಾಂಸಾಹಾರ ಶುರು ಮಾಡಿದ್ರೆ ಹೇಗೆ? ಬೇಡಿಕೆನೂ ಜಾಸ್ತಿ ಆಗುತ್ತೆ, ಬಡ್ತಿನೂ ಸಿಗುತ್ತೆ, ಏನಂತೀಯ?
7: ಸಾಕು ಸಾಕು, ಈ ಜನ್ಮದಲ್ಲಿ ಇಷ್ಟೇ. ಏನಂದ್ರೆ
10: ಏನೇ ಇಲ್ಲಿಗೆ ಬಂದ್ಬಿಟ್ಟೆ? ಪೊಲೀಸ್ ನಿನ್ನೂ ಹಿಡ್ಕೊಂಡ್ ಬಂದ್ಬಿಟ್ರ?
11: ಶಾರದಮ್ಮನೇ, ಇವರೇನ ನಿಮ್ಮ ಯಜಮಾನ್ರು?
10: ಇವ್ರ ಹಿಂಗ್ ಗೊತ್ತೇನೆ?
11: ಗೊತ್ತೇನು, ನಮ್ಮ ಮನೇಲಿ ವಿಶೇಷ ಕಾರ್ಯಗಳಾದ್ರೆ ಇವರೇ ಬಂದು ಅಡಿಗೆ ಮಾಡೋದು. ಶಾರದಮ್ಮನೇ ಕರ್ಕೊಂಡು ಹೋಗಿ.
7: ನಡೀರಿ,
10: ನೀವು ಬಂದ್ಬಿಡು, ನಾ ಜೀಪಲ್ಲಿ ಕೂತಿರ್ತೀನಿ.
11: ಜೀಪು?
10: ಮತ್ತೆ ಏನೋ ಅಪರಾಧ ಮಾಡದೆ ಇದ್ದಾಗ ನನ್ನ ಜೀಪಲ್ಲಿ ಕರ್ಕೊಂಬಂದ್ರಿ? ಈಗ ನಿರಪರಾಧಿ ಅಂತ ಗೊತ್ತಾದ್ಮೇಲೆ ನಡ್ಕೊಂಡು ಹೋಗಲ? ಏ ಡ್ರೈವರ್, ಜೀಪ್ ತೆಗೆ ಬಾ.
7: ನಮ್ಮ ಯಜಮಾನ್ರು ನಿಮ್ಮ ಹತ್ರ ತಪ್ಪಾಗಿ ನಡ್ಕೊಂಡಿದ್ರೆ ನನಗೋಸ್ಕರ ಕ್ಷಮಿಸ್ಬಿಡಿ.
11: ಪರವಾಗಿಲ್ಲ, ಇನ್ಮೇಲೆ ಅವ್ರವ್ರ ಬಾಯಿ ಬೀಗ ಹಾಕಿ, ಇಲ್ಲ ಕೂಡ ಹಾಕಿ. 105 ಸ್ವಲ್ಪ ಫ್ಯಾನ್ ಹಾಕಪ್ಪ.
12: ಎಷ್ಟಾಯ್ತಪ್ಪ?
11: ಲೇ ನಾ ಕೊಡ್ತೀನಿ ನಡಿಯ ನೋಪ್ಪ. ಯಾಕ ನಿಂತ್ಕೊಂಬಿಟ್ರ?
12: ಅವ್ಳು ಹೋಯ್ತಿಲ್ಲ ಅಲ್ವಾ?
11: ಹೌದು.
12: ಎಷ್ಟುದ್ದ ಹೇಳ್ಬಿಟ್ಟಿದಾಳೆ,
11: ಅದ್ರ ಯೋಚನೆ ಅವ್ರ ಅಪ್ಪ ಮಾಡ್ಬೇಕು. ನೀನ್ಯಾಕೆ ತಲೆ ಕೆಡಿಸ್ಕೋತೀಯ? ನಡಿ ನಡಿ.
13: ಬಾರೋ ರವಿ, ಫಸ್ಟ್ ಕ್ಲಾಸ್ ಅಲ್ಲಿ ಕಾಸ್ ಮಾಡಿದ್ಯಂತೆ. ಅಮ್ಮ ಹೇಗಿದ್ದಾರೆ? ಅವ್ರ ಕೈನಾರ ಹೇಗಿದೆ? ಮಂತಾಲಿಗೆ ಹೋಗ್ಬೇಕು ಅಂತಿದ್ರಲ್ಲ, ಹೋಗ್ ಬಂದ್ರ? ಪಕ್ಕದ ಮನೆ ಕೋಕಿಲ ಹೆರ್ಗೆ ಬಂದಿಯಾಳ ಅಂತ ಬರ್ದಿದ್ದೆ, ಮಗು ಆಯ್ತಾ? ಏನ್ ಮಗು, ಏನ್ ಹೆಸರಿಟ್ರ?
11: ಹೆಸರ ಬಸ್ ಸಾರು. ಬಂದವನ್ನ ಒಳಗ್ ಕರ್ಕೊಂಡು ಹೋಗ್ಬಿಟ್ಟು ಅದೇನಾಯ್ತು ಇದೇನಾಯ್ತು, ಹಾಲಪ್ಪನ ಹಸು ಕರು ಹಾಕ್ತಾ, ಕೊಟ್ಟಲಪ್ಪನ ಕೂಡಿ ಮೊಟ್ಟೆ ಇಡ್ತಾ ಅಂತ ಕಣಿ ಕೇಳ್ತಾ ನಿಂತ್ಕೊಂಡ್ಬಿಟ್ಲು. ನಡಿ ಅವಳಿಗೆ
12: ಮದುವೆ ಆಗಿ 3 ವರ್ಷ ಆದ್ರೂ ನೀನ್ ಸ್ವಲ್ಪನು ಬದಲಾಯಿಸ್ಲಿಲ್ಲ ಅಕ್ಕ. ಅದೇ ಮಾತು, ಅದೇ ಕತೆ, ಗಂಡ ಅಂದ್ರೆ ಅಷ್ಟೇ ಭಯ.
11: ಅದೇ ಗಂಡ ಅಲ್ವೇನಯ್ಯ? ಬನ್ನಿ ಬನ್ನಿ ಬರೆ.
7: ಬರೋ ಶುಕ್ರವಾರ ವರಲಕ್ಷ್ಮಿ ಪೂಜೆ ಇಟ್ಕೊಂಡಿದ್ದೀವಿ ಅಂತ ನಮ್ಮಮ್ಮ ರವಿ ಹತ್ರ ಹೇಳ್ಕೊಳ್ತಿದ್ದಾರೆ. ನೀವೆಲ್ಲ ಖಂಡಿತ ಬರ್ಬೇಕಂತೆ. ಅದಿಂದ ಅಡಿಗೆ ಕೆಲಸ ನೀವೇ ನೋಡ್ಕೋಬೇಕು. ಎಷ್ಟಾಗುತ್ತೆ ಹೇಳಿ?
13: ನಿಮ್ಮನೆ ಅಡಿಗೆ ಕೆಲಸಕ್ಕೆ ನಾನ್ ಕೂಲು ಕೇಳ್ತೀನಿ ನಮ್ಮ.
7: ಅಯ್ಯೋ, ತಪ್ಪಾಗ್ ತಿಳ್ಕೊಬೇಡಿ. ಅದಿಂದ ಪೂಜೆ ಖರ್ಚಿಗೆ, 1-20 ಜನದ ಊಟಕ್ಕೆ ಎಷ್ಟಾಗ್ಬಹುದು ಅಂತ ಕೇಳಿದೆ ಅಷ್ಟೇ. ಮೈತ್ರಿ ಹತ್ರ ಆಮೇಲೆ ಲಿಸ್ಟ್ ಹಾಕಿ ಕಳಿಸಿ. ಶಾದಮ್ಮವರೇ, ಮುತ್ತೈದೆ ಕೊಡೋ ಸೀರೆನ ನಮ್ಮಮ್ಮ ನಿಮ್ಗೆ ಕೊಡ್ತಾರಂತೆ. ನಾನಿನ್ ಬರ್ಲ
13: ಅಕ್ಕ? ಸ್ವಲ್ಪ ಕಾಫಿ ಕುಡ್ಕೊಂಡು ಹೋಗಿ.
7: ಪರವಾಗಿಲ್ಲಮ್ಮ, ಅವ್ರು ಬರೋ ಹೊತ್ತಾಯ್ತು, ನಾನಿನ್ ಬರ್ತೀನಿ.
13: ಅಮ್ಮ, ಯಾಕಮ್ಮ ಒಂಥರ ಇದೆಯಾ? ಏನು ಇಲ್ಲಮ್ಮ, ನೀನಾಗ ಸೇರ್ತಿರ್ತೀಯಲ್ಲ ಅಪ್ಪನಿಂದ ನಿಂಗೇನ್ ಪ್ರಯೋಜನ ಅಂತ ಮುತ್ತೈದೆ ಕೊಡೋ ಸೀರೆನ ಶಾಂತನ್ ತಾಯಿ ನನಗೆ ಕೊಡ್ತಾರಂತೆ. ಆ ಮುತ್ತೈದೆ ಭಾಗ್ಯನ ನಿಮ್ ತಂದೆನೂ ಎಲ್ಲ ನಿಮ್ಮ ನನಗೆ ಕೊಟ್ಟಿರೋದು. ಅವರಿಂದ ನನಗೆ ಅಷ್ಟೇ ಸಾಕಮ್ಮ, ಅಷ್ಟೇ ಸಾಕು. ಏನೋ ನಿಮ್ ತಾಯಿ ಕಷ್ಟಪಟ್ಟಿದ್ದಕ್ಕೂ ಸಾರ್ಥಕ ಆಯ್ತು. ನಿಮ್ ಬೇಕಮ್ಮನ ಫಸ್ಟ್ ಕ್ಲಾಸ್ನ ಪಾಸ್ ಮಾಡಿದ್ದು ನಮ್ಗೆ ತುಂಬಾ ಸಂತೋಷ ಆಯ್ತು.
12: ಎಲ್ಲ ನಿಮ್ಮಂತ ಹಿರಿಯವರ ಆಶೀರ್ವಾದ ಅಮ್ಮ.
13: ನಿಮ್ಮ ವಯಸ್ಸು ನಮ್ಮ ಮೂರ್ತಿಗೆ, ಆದ್ರೇನ್ ಪ್ರಯೋಜನ? ನಾನು ಕೇಳ್ಕೊಂಡು ಬಂದಿದ್ದಿಷ್ಟು.
12: ಓಹೋ, ಏನಯ್ಯ ಮೂರ್ತಿ?
14: ಬರೀ ಮೂರ್ತಿ ಅಲ್ಲಯ್ಯ, ಈ ದೇವರ ಪರಮ ಭಕ್ತ ನಾನು.
11: ಕೀರ್ತಿ ಕುಮಾರ್ ಅಂತ. ಆ ಇನ್ನೊಂದು ವಿಷಯ ಗೊತ್ತಾ, ಇವತ್ತು ನನ್ನ ಅಳತೆ ಮಾಡಕ್ ಬರ್ತಾರೆ. ಯಾ
14: ಅಳತೆ?
15: ಅದು ಸುಲಭವಾಗಿ ಅರ್ಥ ಆಗತ್ತಾ? ಯಾಗತ್ತೆ, ಇವತ್ ನನ್ ಡ್ರೆಸ್ ಹೊಲಿಯೋದಿಕ್ಕೆ ಟೈಲರ್ ಬರ್ತಾರೆ ಅಂತ ಹೇಳಿದ್ದು. ಅಷ್ಟೇ ಅಲ್ಲಪ್ಪ, ಮಾಲೂರಿನಿಂದ ಪ್ರೊಡ್ಯೂಸರ್ ಬರ್ತಾರೆ, ಬೇಲೂರಿನಿಂದ ಡೈರೆಕ್ಟರ್ ಬರ್ತಾರೆ, ಹೀರೋಯಿನ್ ಮ್ಯಾಂಗ್ಳೂರು, ಹೀರೋ ಬಂದ್ ಬ್ಯಾಂಗ್ಳೂರು. ಆಗಿದೆ ನಮ್ ಜೋಡಿ.
14: ಈ ಗೋಲ್ಡ್ ಚೈನ್ ನ ಜೋಪಾನವಾಗಿ ನೋಡ್ಕೊ.
15: ಓ ಗೋಲ್ಡ್ ಅಲ್ಲಪ್ಪ, ರೋಲ್ಡ್ ಗೋಲ್ಡು.
11: ಈಗಿನ ಕಾಲದಲ್ಲಿ ಕೆಲಸ ಸಿಗೋದು ತುಂಬಾ ಕಷ್ಟ, ಅಂತಾದ್ರೆ ನಿನ್ಗೊಂದು ಕೆಲಸ ಸಿಕ್ಕಿದೆಯಲ್ಲ, ತಗೋ ಕಾಫಿ.
14: ನಿಮ್ಗೆ ಯಾಕೆ ಸರ್ ಈ ಕಷ್ಟ ಎಲ್ಲ?
11: ಇದ್ರ ಕಷ್ಟ ಏನು ಬಂತು? ಇದೆಲ್ಲ ನನಗೆ ಇಷ್ಟನೇ, ಇದು ಬರೀ ಕಾಫಿ ಅಷ್ಟೇ. ಒಂದ್ ದಿವಸ ನನ್ನ ಕೈಯಿಂದ ಮಾಡಿದ ಅಡುಗೆ ಊಟ ಮಾಡುವಂತೆ.
14: ನೀವು ಹೆಂಗಸರು ಮಾಡೋ ಕೆಲಸ ಎಲ್ಲ ಮಾಡ್ತಿದ್ದೀರಾ?
16: ಸೌಟ್ ಹಿಡಿಯೋ ಕೈಯಲ್ಲಿ ಪೆನ್ ಕೊಟ್ಟು ಆಫೀಸಿಗೆ ಕಳ್ಸಿದ್ರೆ ಗಂಡನಾದವನು ಪೊರಕೇನು ಹಿಡಿಬೇಕಾಗುತ್ತೆ, ಇನ್ನು ಏನೇನೋ ಮಾಡ್ಬೇಕಾಗುತ್ತೆ.
11: ಬಂದ್ಬಿಟ್ರಿ.
14: ಇದೇನ್ ಸರ್ ನಿಮ್ ತಂದೆ ಕೋಪದಲ್ಲಿದ್ದಾರೆ?
11: ಅವ್ರು ಯಾವಾಗ ತಾನೇ ಶಾಂತವಾಗಿದ್ದಾರೆ ನೋಡಿ ರವಿ, ನನ್ನ ಹೆಂಡತಿನ ಕೆಲಸ ಕಳಿಸ್ತಾ ರವಿ ಅವ್ರಿಗೆ ಇಷ್ಟ ಇಲ್ಲ, ಅದಕ್ಕೆ ಆಗ ಕಿಟಕಿಯಲ್ಲಿ ಬಂದು ನಾರಾಯಣ ನಾರಾಯಣ ಅಂತ ಕಿರಿಕಿರಿ ಮಾಡ್ತಿರ್ತಾರೆ. ಅತ್ತರಿ ನೀವು ಯಾವ ಕಂಪ್ನಿ ಕೆಲಸ ಮಾಡ್ತೀನ?
14: ಅದೇ ಸರ್, ಟ್ರಾವೆಲ್ ಏಜೆನ್ಸಿ ಅಕೌಂಟ್ ಅಸಿಸ್ಟೆಂಟ್.
11: ಅಕೌಂಟ್ ಅಸಿಸ್ಟೆಂಟ್? ಸಂಬಳ?
14: ಸಂಬಳ ತಿಂಗಳಿ 650 ರೂಪಾಯಿ.
11: 650 ರೂಪಾಯಿ?
16: 650 ರೂಪಾಯಿ ಸಂಬಳ ಅಂದ ತಕ್ಷಣ ಮೇಸ್ಟಿಕ್ ಸರ್ಕಲ್ ನಲ್ಲಿ ನಿಲ್ಸ್ಕೊಂಡು ಮೆಟ್ಟ ನೋಡಿದ ಸಂತೋಷ ಆಯ್ತು ನಿಂಗೆ ಅಲ್ವಾ?
14: ಇದೇನ್ ಸರ್ ಈಗ ಹೇಳ್ತಿದ್ದೀರಾ, ಯಾರಿಗಾದ್ರೂ ಸಂತೋಷ ಆಗಲ್ವಾ?
16: ಅಯ್ಯೋ ಮಂಕ್ ಮುಂಡೇವೆ, 650 ರೂಪಾಯಿ ಸಂಬಳ ಒಂದ್ ತಿಂಗಳಿಗೆ ಇವತ್ತಿಗೆ ಸಾಕು. ಬಿಕಾಸ್ ಯುವರ್ ಎ ಬ್ಯಾಚುಲರ್, ಬಟ್ ಇನ್ ಫ್ಯೂಚರ್ ನಾಳೆ ಮನೆ ಮಾಡ್ತಿ, ನಿನ್ ತಾಯಿ ಕರೆಸ್ತಿ, ಮದುವೆ ಆಗ್ತಿ, ಮದುವೆ ಮನೆ ಮಕ್ಕಳು ಬಾಡಿಗೆ ಬಂಕ ಸುಂಕ ಇದಕ್ಕೆಲ್ಲ ನಿನ್ ಸಂಪಾದನೆ ಸಾಕಾಗತ್ತ, ಸಂಸಾರ ಸಾಗತ್ತ, ಜೀವನ ಅಂದ್ರೆ ಏನು, ಜವಾಬ್ದಾರಿ ಅಂದ್ರೆ ಏನು, ಇದನ್ನೆಲ್ಲ ತಿಳ್ಕೊಂಡಿದೀಯೇನೋ ತಿಳಿಗೇಡಿ.
14: ಇಷ್ಟೆಲ್ಲ ಮಾತಾಡ್ತಿರಲ್ಲ ಸರ್, ನೀವ್ ಯಾವತ್ತಾದ್ರೂ ಜೀವನ ಅಂದ್ರೇನು, ಜವಾಬ್ದಾರಿ ಅಂದ್ರೇನು ಅಂತ ತಿಳ್ಕೊಂಡಿದ್ದೀರಾ?
16: ಸಾರ ನಿಜವಾಗಿ ನೇರವಾಗಿ ನನ್ನ ಈ ಪ್ರಶ್ನೆ ಕೇಳೋದು ನೀನೇ ಮೊದಲು. ಹೇಳ್ತೀನಿ ಕೇಳು, ನಾನು ಸಂಪಾದನೆ ಮಾಡಕ್ಕೆ ಅಂತ ಹೊರಟೆ.
14: ಇಷ್ಟು ವಯಸ್ಸಾಯ್ತು, ನಿಮಗಿನ್ ಯಾವಾಗ ಸರ್ ಕೆಲಸ ಸಿಗೋದು?
16: ವಯಸ್ಸಾದ್ರೇನು ಆಯಿತಿಲ್ವೇ, ಕಾಯ್ತಿರ್ತೀನಿ. ಇಷ್ಟೆಲ್ಲ ಬುದ್ಧಿ ಹೇಳೋ ನೀವು ಯಾಕೆ ಹೀಗಿದ್ದೀರಾ ಅಂತ ನೀನ್ ಕೇಳ್ತೀಯ?
14: ಇಲ್ಲ ಸರ್ ಕೇಳಲ್ಲ.
16: ಕೇಳಬಹುದು,
14: ಖಂಡಿತ ಕೇಳಲ್ಲ ಸರ್.
16: ಹೇಳೇ ಕೇಳ್ತೀಯ, ಕೂತ್ಕೊ, ಅದ್ರ ಮೇಲೆ ಕೂತ್ಕೊಳ್ಳುತ್ತೆ. ಆದ್ರೆ ಆ ಕಸ ಹಾಕಿದ್ ಯಾರು ಅಂತ ಪರಿಚಯ ಕೇಳುತ್ತೇನು? ಹಾಗೆ ನಿಮಗೆ ಜವಾಬ್ದಾರಿ ಹೇಳಕ್ ನಾ ಹೋದ್ರೆ, ನನಗೆ ಜವಾಬ್ದಾರಿ ಹೇಳಕ್ ನೀ ಬಂದ್ರೆ, ಈ ಜವಾಬ್ದಾರಿ ಯಾಕು?
17: ಏನು ಅಕ್ಕ ತಮ್ಮ ಇಬ್ರು ಭರತನಾಟ್ಯ ಪ್ರಾರಂಭ ಮಾಡಿದಿರಿ?
18: ನನಗೆ ಅಡಿಗೆ ಮನೆಯಲ್ಲಿ ತುಂಬಾ ಕೆಲಸ ಇದೆ.
17: ಇರ್ಲಿ,
18: ನಿಮಗೆ ಕಾಫಿ ಮಾಡಬೇಕು.
17: ಮಾಡು.
18: ಅದಕ್ಕೆ
17: ಅದೇನು ಹೇಳು?
18: ನನ್ನ ಬ್ಲೌಸ್ಗೆ.

0: ಬರಿ ಬ್ಲೌಸ್ ಕೊಟ್ಬಿಟ್ರೆ ಗುಂಡಿ ಸೂಚಿದಾರ ನಿಮ್ಮ ಅಪ್ಪ ಕೊಡ್ತಾನೆ.
1: ನಮಸ್ಕಾರ ಗುಂಡ್ರಾಯರೆ, ಸೌಖ್ಯನಾ? ಊಟ ಆಯ್ತಾ?
2: ಊಟ ಆಗಿಲ್ಲ ಅಂತೀನಿ, ಹಾಕ್ತೀಯಾ? ಊಟ ಮಾಡ್ಕೊಂಬಂದಾಗಿಲ್ಲ ಅಂತೀನಿ, ಹಾಕ್ತೀಯಾ? ಊಟ ಮಾಡದೆ ಬಂದಾಗಿಲ್ಲ ಅಂತೀನಿ, ಹಾಕ್ತೀಯಾ? ಹಿಂದೆ ಎಷ್ಟೋ ದಿನ ಮಾಡಿಲ್ಲ, ಹಾಕಿದೀಯಾ? ಮುಂದ್ ಮಾಡಲ್ಲ, ಹಾಕ್ತೀಯಾ? ಬಡಿದೀಯಾ? ಬಡಿದೀಯಾ? ಯೂಸ್ಲೆಸ್ ಅಲೋ, ರಾಸ್ಕಲ್.
3: ಇನ್ಮೇಲೆ ಇಂಥ ಪ್ರಶ್ನೆನ ಈ ಜನ್ಮದಲ್ಲಿ ಯಾರನ್ನು ಕೇಳಲ್ಲ ಕೇಳಲ್ಲ ಕೇಳಲ್ಲ.
4: ಎಲ್ಲಂತ ನಾದಿ ಈ ವಟಾರ ಉಂಡೆವಾಳಂದ್ರೆ ಸೇರಿ ನೀನು ಛತ್ರನ್ ಜೇಸಿ ಬಿಟ್ಟಾರು. ಮೋಸ ದಗ ವಂಚನಾರ ಅನ್ನಿ ಉಂದಿ ವಾಳ ಜೊತೆ ಸೇರದು.
5: ಇವರೆಲ್ಲ ಯಾಕ್ರಿ ಹಿಂಗ್ ನನ್ ನೋಡ್ತಾರೆ?
4: ವಾಳ ಚೂಸ್ತೆ ಚೂಡ್ನಿ ವಾಳ ವಿಷಯಾಲ ನಿನ್ನ ಹಿಚ್ಚಿಕೊಂಡಾನು ಕಾದು ನೂವೇಂ ತಿಳಿದು ಪಡೋದು. ಇದೇ ನೀ ಪೋರ್ಷ
5: ರೂಮು ಅಂದ್ರೆ ಬಾಗಿಲಿಲ್ಲ ಕಿಟಕಿಲ್ಲ
4: ಇಪ್ಪಿ ಅಪ್ಪಡೆ ಶುರು ಚೇಸಿದ್ದೆ 25 ರೂಪಾಯಿಗೆ ಬಾಕ್ರಿ ಎತ್ತಿ ಕಿರಕಾಲ ಎತ್ತಿ ಗೋಪಾಲ ಏಸಿ ಬಿಡ್ತಾರೆ. ಮಂಚಿ ಸಮ್ಮರ್ ಪ್ಯಾಲೇಸ್ ಆಗ ಅನ್ನಿ ಬಕ್ಕಳು ಗಾಳಿ ವಸ್ತುಂದಿ.
5: ಮತ್ತೆ ಮಳೆಗಾಲದಾಗ್ರಿ
4: ವಾನ ವಸ್ತು ಇರ್ತಿರು ಬರ್ತುಂದಿ ನೀಳು ಲೋಪಲ ಎಕ್ಕು ವಸ್ತೆ ಮನ ಇಟ್ಲು ತಿಂದೊಂದು ಕಾದು ಅಕ್ಕಡ ವಚ್ಚಿ ನಿತ್ರಪ್ಪ.
5: ಬಾಗಿಲು ಬೇರೆ ಇಲ್ಲ ವಠಾರ ಬೇರೆ.

0: ಬೆಳಿಗ್ಗೆ ಹೆಂಗಸರು ಓಡಾಡ್ತಿರ್ತಾರೆ ಅಲ್ಲಿ, ಹಾಗರಿ ಮಲಗೋದು ನಂಗೆ ನಾಚಿಗೆ ಬರುತ್ತೆ.
1: ಕಣ್ಣು ಮುಚ್ಕೊಳ್ತಾ ನಿದ್ರಪೋತಾವು, ಆಡೋಳು ಓಡಾಡ್ತೇನೆ ಕೇಮಿ, ನೀವು ತೂಡು ಕೊಟ್ಟೆ ನಿದ್ರಪೋ. ಅದಿಗೋ ಅದಿ ಕೊಳಾಯಿ, ಅದಿ ಪಬ್ಲಿಕ್ ಬಾತ್ರೂಮ್, ಎಂತ ಕಾವಲಂತ ಧಾರಾಳಗ ಯೋಚಿಸಿ ಚೂಡು. ಈ ಗೋಡಲು ನೀಕೆಂತ ಇಷ್ಟ ಉಂದು ಅಂತ ಮಲ ಕೊಟ್ಟು, ನೀ ಕಾಸು ವಸ್ತೆ ಎಂಟ ಬಾರ ತೀಸ್ಕೊಂಡು ಕೊಟ್ಟು ಅಪ್ಪಣ ಈ ವಟಾರ ಕಿಂದ ಪಡಿ ವೀಳಂದ್ರೂ ಖಾಲಿ ಚೇಸ್ತಾರೋ ಏಮೋ ಚೂಸ್ತಾರು ಅಂತ. వీరందరూ వినండ, మన వటారం ఉండే ఈ జగలీని నేను సారాయణకి బాడిగి ఇచ్చుంటాను.
2: కోడయ్యా ఎంతంత పుణ్యక్షేత్రాల సారాయణకి జాగ కొట్టారు, ఇన్ని వటారదలు కొట్రేను అదన్ను కుడదు నోడణ.
3: అన్ని విడిచిన వాడు అది కూడా అడ్జస్ట్ చేసుకుంటాను అంటాడే వెంకటరమణా. శెట్రే ఒంద్ కెలస మాడబోదల్ల, ಹೇಗಿದ್ರು ನಿಮ್ ಮನೆ ಜಗಲಿನ ಸಾರಾ ಅಂಗಡಿಗೆ ಬಾಡಿಗೆ ಕೊಡ್ಬೇಕು ಅಂತ ಹೇಳಿದ್ರಲ್ಲ, ನಾನೊಂದು ಪಾರ್ಟಿ ಹುಡ್ಕೊಂಡ್ ಬರ್ತೀನಿ, ಅಡ್ವಾನ್ಸ್ ಕೊಡಿ.
1: ನೀವೇ ಬಾಡಿಗೆ ಕರೆಕ್ಟ್ ಈಕೊಂಡ ಬೋಗಸ್ ಪಾರ್ಟಿ, ನೀವು ಬಿಲ್ಸ್ಕೋ ವಚ್ಚ ಪಾರ್ಟಿ ಎಟ್ಲುಟ್ಟಾನಂತೆ ಭಾಗ ತಾಗೆ ಸ್ವಚ್ಛ ಮೂರು ನಾಮಾಲೆ ತಿರುಪತಿ ಬಂದಿರ್ತಾನಯ್ಯ.
4: ಯಾವ್ದಾದ್ರು ಹೋಟ್ಲ್ ನೋಡ್ಕೋಬೇಕಮ್ಮ,
5: ಹೋಟ್ಲಿಗೆ ಎಷ್ಟು ದುಡ್ಡು ಕೊಡ್ತಿರೋ ಸ್ವಲ್ಪ ಕಡಿಮೆನೆ ಕೊಡುತ್ತ, ನಮ್ಮನೆಲ್ಲ ಊಟ ಮಾಡಿದ್ರಂತೆ. ನಾನು ಸಹಾಯ ಮಾಡ್ತಾ ಇದ್ದೆ, ನಿಮ್ಮಿಂದ ನಾಲ್ಕು ಕಾಸು ಸಿಕ್ಕಿದ್ರೆ ನಮಗೆ ಸಹಾಯ ಆಗುತ್ತೆ, ಅದಕ್ಕೋಸ್ಕರ ಹೇಳಿದೆ.
2: ಪಾಪ ಅವಳಿಗೆ ಏನ್ ದುಡ್ಡಿನ ಸಂಕಟನೋ ಏನು.

0: ಕೇರಣ್ಣ ಶ್ರೀಕಾಂತ್ ಶಾಸ್ತ್ರಿ, ಸೌಖ್ಯನ?
1: ಸೌಖ್ಯನೇ ಇರ್ಲಿ, ಸಾರಿ ನಾನು ಮಾತ್ರ ನಿಮ್ಮನ್ನು ಊಟ ಆಯ್ತಾ ಅಂತ ಕೇಳಲ್ಲ.
0: ಸರಿ, ಎಲ್ಲಿಗೆ ಹೊರಟೆ?
1: ಇಲ್ಲೇ ನಮ್ ಗುರ್ತಿರೋ ಡಾಕ್ಟರ್ ಒಬ್ಬರಿಗೆ ಮೈಗೆ ಹುಷಾರಿಲ್ಲ, ನೋಡ್ಕೊಂಡು ಬರೋಣ ಅಂತ ಹೊರಟಿದ್ದೀನಿ.
0: ಡಾಕ್ಟರ್ಗೆ ಮೈಗೆ ಹುಷಾರಿಲ್ವಾ?
1: ಹ್ಞೂ, ಹುಚ್ಚ ಆಸ್ಪತ್ರೆಯಲ್ಲಿ ಕೆಲಸ ಮಾಡುವ ಡಾಕ್ಟರ್ಗೆ ಹುಚ್ಚಿಡ್ಬಿಟ್ಟದೆ.
0: ಹುಚ್ಚಾಸ್ಪತ್ರೆಯಲ್ಲಿ ಹುಚ್ಚಿಡಿದ್ರವ್ರಿಗೆ, ಹುಚ್ಚ ಬಿಡಿಸುವ ಡಾಕ್ಟರ್ಗೆ ಹುಚ್ಚ ಹಿಡಿದ್ರು, ಆ ಡಾಕ್ಟರ್ ಇನ್ಯಾವ ಹುಚ್ಚ ಆಸ್ಪತ್ರೆಯಲ್ಲಿ ಇನ್ಯಾವ ಹುಚ್ಚ ಡಾಕ್ಟರ್ ಹತ್ರ ತನ್ನ ಹುಚ್ಚ ಬಿಡಿಸ್ಕೋತಾನೆ? ಓ, ನಾಳೆ ನಿನ್ನ ಅಲ್ಲಿ ನೋಡ್ತೀನಿ ನಾನು.
2: ಎಷ್ಟು ಧೈರ್ಯ ನಿಮ್ಗೆ ಈ ಮದ್ರಾಸಲ್ಲಿ ಕರೆದ್ರಲ್ಲ?
3: ನಿಮ್ಗೆಷ್ಟು ಧೈರ್ಯ, ಕರೆದ ತಕ್ಷಣ ಬಂದ್ಬಿಟ್ಟಲ್ಲ.
2: ಬರ್ತೀನಿ.

0: ಕಾಡುಗಳಿವೆ.
1: ಅದೆಲ್ಲ ಈ ಜನದಲ್ಲಿ ಆಗೋ ಕೆಲಸ ಅಲ್ಲ. ಸುಮ್ನೆ ನನ್ನ ಮಾತು ಕೇಳು, ನಾನು ಹೋಗಿ ಪಟಾಕಿ ತರ್ತೀನಿ, ನೀನ್ ಹಾಸ್ಟೆಲ್ಗೆ ಹೋಗಿ ಮಗನ್ ಕರ್ಕೊಂಡ್ ಬಾ.
2: ನಾನೇ ಹೋಗಿ ಪಟಾಕಿ ತರ್ತೀನಿ, ನೀವ್ ಹೋಗಿ ಮಗನ್ ಕರ್ಕೊಂಡ್ ಬರಕೇನ್ರಿ?
3: ವೈಟ್ ವೈಟ್, ಏನೀಗ ನಿಮ್ ಪ್ರಾಬ್ಲಮು?
1: ಅಲ್ಲ, ವರ್ಷಕ್ಕೊಂದ್ ಹಬ್ಬ ದೀಪಾವಳಿ, ನಮಗಿರೋದು ಒಬ್ಳೆ ಮಗಳು, ಅವಳಿಗೋಸ್ಕರನಾದ್ರೂ ದೊಡ್ಡ ದೊಡ್ಡ ಪಟಾಕಿ ಹೊಡಿಬಾರ್ದ?
2: ನೋಡಿದ್ರ ಮಾವಯ್ಯ, ನೋಡಿದ್ರ ಮಗುಗೇನಾದ್ರೂ ಹೆಚ್ಚು ಕಮ್ಮಿ ಅಂದ್ರೆ ಆಮೇಲೆ ಆಸ್ಪತ್ರೆಗೂ ಮನೆಗೂ ಅಲಿಯೋಣ ಅಂತೀರಾ?
4: ನೀನೇನೇ ಹೇಳು, ನಾನ್ ತರೋದು ಆನೆ ಪಟಾಕಿ, ಆಟೋ ಬಾಂಬ್, ಲಕ್ಷ್ಮಿ ಪಟಾಕಿನೇ
2: ಬೇಕಿಲ್ಲ ರೀ. ಮತ್ತಪ್ಪು ಸುಸುರ್ ಬತ್ತಿ ಹೂಬಾಣ ಇದನ್ನೇ ತರಬೇಕು.
3: ನೀವಿಬ್ರು ಯಾಕೆ ಸುಮ್ನೆ ಹೀಗೆ ಕಚ್ಚಾಡ್ತೀರಾ? ನಾನ್ ಬೆಳಗ್ಗೆನೆ ಹಾಸ್ಟೆಲ್ಗೆ ಹೋಗಿದ್ದೆ. ಮನೆಗೆ ಬಾಮ್ಮ ಶೀಲಾ ಅಂತ ಕರೆದೆ. ನಾನ್ ಬರಲ್ಲ ತಾತ, ಹಾಸ್ಟೆಲ್ ದೀಪಾವಳಿ ಮಾಡ್ತೀನಿ, ಮನೆಗೆ ಬಂದ್ರೆ ನನಗೆ ಬೋರ್ ಆಗುತ್ತೆ.
4: ಈಗೇನ್ ಹೇಳ್ತೀರಿ? ಮಗು ಹೇಳಿದ್ದು ಸುರ್ಸುರ್ ಬತ್ತಿನೋ ಆಟಂ ಬಾಂಬು. ಕರು ಹಸು ಹತ್ರ ಹಾಲು ಕುಡಿದೆ ಸ್ವಲ್ಪ ದಿವಸ. ಆ ಹಸುನೇ ಕರುನ ಕಾಲಿಂದ ಒದ್ಬಿಟ್ರೆ ಆ ಕರುಗೆ ಆಮೇಲೆ ಹಸು ಯಾವುದು ಕತ್ತೆ ಯಾವುದು ಅಂತ ಗೊತ್ತಾಗೋದೇ ಇಲ್ಲ. ಮೊದ್ಲು ಹೋಗಿ ಮಗುನ ಸಮಾಧಾನ ಮಾಡಿ ಮನೆ ಕರ್ಕೊಂಡ್ ಬನ್ನಿ, ಆಮೇಲೆ ಯಾವ ಪಟಾಕಿ ತರೋದು ಅನ್ನೋದನ್ನ ಯೋಚನೆ ಮಾಡ.
5: ಮಾವ, ನಾಳೆ ದೀಪಾವಳಿ
3: ಗೊತ್ತು,
5: ಹಬ್ಬಕ್ಕೆ ಬಟ್ಟೆ ತರ್ತಾನೆ ಅಂತ ಹೇಳಿದ್ರಿ?
3: ಕೇಳಿದ್ದೆ.
5: ಮತ್ತೆ ಏನು ತೊಂದರೆ ಕಾಣ್ತಿಲ್ವಲ್ಲ?
3: ತರೋಕಾಗ್ಲಿಲ್ಲ.
5: ಹಾಗಾದ್ರೆ ನಾಳೆ ಹಬ್ಬ ಹೇಗೆ ಮಾಡ್ತೀರಾ?
3: ಅದೇ ಕಡೆ ಗೊತ್ತಾಗ್ತಾ ಇಲ್ಲ.
5: ಮಾವ, ನೀವು ತಪ್ಪು ತಿಳ್ಕೊಡ್ತಿದ್ರು ಒಂದು ಮಾತು, ಹೇಗೂ ನನಗೆ ಹಬ್ಬಕ್ಕೆ ಅಡ್ವಾನ್ಸ್ ಕೊಟ್ಟಿದ್ದಾರೆ, ಅದರಲ್ಲೇ ಹತ್ತೊಂಬು ನಿಮ್ಗೂ ಬಟ್ಟೆ ಪಟಾಕಿ ಎಲ್ಲ ತಂದ್ಬಿಡೋಣ.
3: ಅದೆಲ್ಲ ಮದುವೆ ಹೊಸದ್ರಲ್ಲಿ ಕೊಡೋ ಪದ್ಧತಿ ಕಣೋ.
5: ಈಗ ಆ ವಿಷಯ ಯಾಕೆ? ಇದು ಸಾಲ ಅಂತ ತಿಳ್ಕೊಂಡ್ಬೇಕಿದ್ರೆ ಆಮೇಲೆ ವಾಪಸ್ ಕೊಟ್ರಾಯ್ತು.
3: ಸಾಲ ಸಂಬಂಧ ಕೆಡುತ್ತು, ಮೂಲ ಕುಲನೇ ಹಾಳು ಮಾಡ್ತು ಅನ್ನೋ ಗಾದೆ ಕೇಳಿಲ್ವೇ?
5: ಏನೇ ಆದ್ರೂ ನೀವು ಹಿಡಿದಿದ್ದೆ ಹಠಭಾವ,
3: ಅದನ್ನೇ ನಾನು ಉಳಿಸ್ಕೊಂಡಿರೋದು.
5: ಓಕೆ, ಈಗ ನನ್ನ ಬಾವು ಮೈದಾನ್ ಕೊಡ್ಬೇಡಿ, ನಿಮ್ ಕಸ್ಟಮರ್ ಒಂದ್ಕೊಡಿ ನೋಡಿ. ಮಿಸ್ಟರ್ ದಳ್ಳಾಳಿ ರಾಘವೇಂದ್ರ ರಾವ್, ಯಾವಾಗೂ ಮುಂದಿನ ತಿಂಗಳು ನಮ್ಮ ತಾಯಿ ಕರೆಸ್ತಾ ಇದೆ. ನನಗೆಲ್ಲಾದ್ರೂ ಒಂದು 200 ರೂಪಾಯಿ ಬಾಡಿಗೆ ಮನೆ ನೋಡಿ, ಓನರ್ ಕಡೆದು ನನ್ ಕಡೆದು ಸೇರಿಸಿ 200 ರೂಪಾಯಿ ಕಮಿಷನ್ ಅಡ್ವಾನ್ಸ್ ಆಗಿ ಕೊಡ್ತಾ ಇದ್ದೇನೆ, ತಗೊಳ್ಳಿ.
2: ನೋಡಿ ಸ್ವಾಮಿ, ನಮ್ಮ ಯಜಮಾನ್ರು ದೀಪಾವಳಿ ಹಬ್ಬ ಅಂತ 2 ದಿವಸ ಕೆಲಸ ಮಾಡ್ತಾ ಇಲ್ಲ, ದಯವಿಟ್ಟು ಹಬ್ಬ ಕಳೆದ ಮೇಲೆ ಬರ್ತೀರಾ?
5: ಈಗಾದ್ರೂ ನಾಳೆ ನೀವು ದೀಪಾವಳಿ ಹಬ್ಬ ಮಾಡ್ದ ಹಾಗೆ.
3: ಎಷ್ಟೇ ಕಷ್ಟ ಬಂದ್ರು ನಿಮ್ಮಕ್ಕ ನಾನು ಬಿಟ್ಕೊಡಲ್ಲ ಕಣೋ. ಅವಳು ಈ ಮನೆಗೆ ನನ್ನ ಹೆಂಡತಿಯಾಗಿ ಬಂದಿರೋದು ನನ್ನ ಭಾಗ್ಯ.
2: ಮೈಕೈ ನೋವು ಅಂದ್ರಿಲ್ಲ, ಜೀರಿಗೆ ಕಷಾಯ ಮಾಡ್ಲ ಇಲ್ಲ ಕೊತ್ತಂಬರಿ ಕಷಾಯ ಮಾಡ್ಲ?
3: ಮೆಂತೆ ಕಷಾಯ.
6: ಹಬ್ಬದ ದಿನ ಕಣ್ಣೀರ್ ಹಾಕ್ಬಾರ್ದಮ್ಮ, ನಿಂಗೆ ಲಂಗ ಜಾಕೆಟ್ ಹೊಲಿಯಕ್ ಹಾಕಿದ್ದೀನಮ್ಮ, ಬೆಳಗ್ಗೆನೂ ಕೊಟ್ಬಿಡ್ತೀನಿ ಅಂತ ಟೈಲರ್ ಹೇಳಿದಾನೆ. ಆಮೇಲೆ ಮೈಕಲು ಈ ಸೀರೆನ ಶಾಮಣ್ಣವರು ಹಬ್ಬಕ್ಕಿಂತ ಕೊಟ್ರು. ನನಗೆ ಉಡೋಕೆ ಸೀರೆ ಇದೆ, ಇದನ್ನ ತಗೊಂಬಂದ ಅಂಗಡಿಲಿ ವಾಪಸ್ ಕೊಟ್ಟು ನಿಮ್ಮ ಅಪ್ಪಂಗೆ ಒಂದು ಶರ್ಟನ್ನು ಪಂಚನು ತಂದಿರಮ್ಮ. ನೋಡಮ್ಮ, ದೊಡ್ಡ ಸೈಜ್ ತರಬೇಡ, ಹಾಕೊಂಡ್ರೆ ಅವ್ರಿಗೆ ಜಾಸ್ತಿ ಕಾಣುತ್ತೆ, ಅವ್ರ ಸೈಜೆ ತಗೊಂಬಮ್ಮ.

0: ತೆಂಗಿದ್ರಪ್ಪ, ನಿಮ್ಗೇನಾದ್ರೂ ಖರ್ಚು ಬೇಕಾಯ್ತೈತ್ರ ಮಾಡಿಕೊಂಡು ಮುಂದಿನ ತಿಂಗಳು ಸೇರ್ಸ್ಕೊಡಿದಂತೆ.
1: ಬೇಡಮ್ಮ, ಬಾಕಿ ಇದ್ದಷ್ಟು ಭಾರ ಜಾಸ್ತಿ.
2: ಧನಲಕ್ಷ್ಮಿ, ಧೈರ್ಯಲಕ್ಷ್ಮಿ, ನಾನ್ ನಿನ್ನೊಂದು ಮಾತು ಕೇಳಬೇಕು ಅಂತ ಇದ್ದೀನಿ. ಬೇಜಾರು ಮಾಡ್ಕೊಳಲ್ಲ ತಾನೆ?
0: ಏನು ಮಾಡ್ಕೊಳಕ್ಕಿಲ್ಲ, ಅದೇನ್ ಕೇಳ್ತೀರ ಕೇಳಿ.
2: ಅಲ್ಲ, ನೀನ್ ಎಷ್ಟು ಹಸು ಕಟ್ಟಿದೀಯಾ?
0: ಅದ್ರ ಕಟ್ಕೊಂಡು ನಿಮ್ಗೆ ಏನ್ರಿ ಆಗ್ಬೇಕು? ನಾಲ್ಕು ಸಹ ಕಟ್ಟಿದ್ದೀನಪ್ಪ.
2: ನಿನ್ ಗಂಡ ಏನ್ ಕೆಲ್ಸಕ್ಕೆ ಹೋಗ್ತಾನೆ?
0: ಅವನ ಅದೇ ನಿನ್ ಕೆಲ್ಸವೇ, ನಿನ್ ಕೆಲ್ಸವೇ, ನಿನ್ ಕೆಲ್ಸವೇ.
2: ನನ್ ಜೊತೆಗೊಬ್ಬ ಸರಿ, ನಾಲ್ಕು ಹಸುಗಳ ಸಂಪಾದನೆಯಲ್ಲಿ ಇರೋ ಬಾಡಿಗೆ ಮನೆ ಸ್ವಂತಕ್ಕೆ ಮಾಡ್ಕೊಂಡೆ. ಮೈ ಮೇಲೆ ಒಂದು ಒಡವೆ ಅಂಗಡಿನೇ ಓಪನ್ ಮಾಡ್ಕೊಂಡೆ. ಆ ನಾಲ್ಕು ಹಸುಗಳು ಏನು ಹಾಲು ಕರಿತಾವೋ ಆಲ್ಕೋಹಾಲ್ ಕರಿತಾವೋ?
0: ರೇ, ನಿಮ್ಗ ಆ ಶಿವ ಆಯಸ್ಸು ಪುರುಸೊತ್ತು ಎಲ್ಡು ಕೊಟ್ಟವನೆ, ನನ್ ಕೈ ತುಂಬಾ ಕೆಲ್ಸ ಕೊಟ್ಟವನೆ. ನಾನ್ ಬರ್ತೀನಿ, ಮಾಕ ನೋಡ್ ಬಾಕಾವ.
2: ಅಯ್ಯೋ ಗಯ್ಯಾಡಿ, ಈಗಿನ ಕಾಲದಲ್ಲಿ ಬದುಕಬೇಕು ಅಂದ್ರೆ ತಲೆ ಒಡಿಬೇಕು ಇಲ್ಲ ತಲೆ ಹಿಡಿಬೇಕು, ನಮಗೆರಡೂ ಗೊತ್ತಿಲ್ಲಪ್ಪ.
3: ಯಾಕೆ ಪಟಾಕಿ ಹೊಡಿಲಿಲ್ವೋ? ಶಿವಕಾಶಿ ಪಟಾಕಿ ಬೆಂಗಳೂರಲ್ಲಿ ಹೊಡೆಯುತ್ತೆ, ಅದು ಹೊಡೆಯೋದು ಶಿವಕಾಶಿ ಫ್ಯಾಕ್ಟ್ರಿಯಲ್ಲಿ, ಅದು ಟೋಟಲ್ಲಾಗಿ.
4: ಶಿವಕಾಶಿ ಪಟಾಕಿ ಬೆಂಗಳೂರಲ್ಲಿ ಹೊಡೆಯಲ್ವೋ?
2: ಹೊಡೆಯುತ್ತಪ್ಪ, ಬೆಂಗಳೂರಲ್ಲೂ ಹೊಡೆಯುತ್ತೆ, ಮಂಗಳೂರಲ್ಲೂ ಹೊಡೆಯುತ್ತೆ, ಮೈ ಮರೆತರೆ ಜೊಲ್ಲು ಹೊಡೆಯುತ್ತೆ.
4: ಹೀಗೆ ಇರ್ಬೇಕು ಅಂತ ದೇವ್ರು ನಿನ್ನ ಹಣೆಯಲ್ಲಿ ಬರೆದು ಬಿಟ್ಟಿದ್ದಾರೆ. ನಿಮ್ಮ ಹಿಂದುತ್ವ ನಿನ್ನ ಹೇಗೆಗೋ ನೋಡ್ಬೇಕು ಅಂತ ಆಸೆ ಇಟ್ಕೊಂಡು ಕಷ್ಟ ಪಡ್ತಿದ್ದಾರೆ. ಈ ಬಟ್ಟೆ ಬದಲಾಯಿಸ್ತೇ ಹೋದ್ರೆ ನಿನ್ನ ಹೆಂಗತ್ರ ಮೇಲೆ ಸೀರೆ ಯಾರು ಉಳಿತಿತ್ತಲ್ಲಪ್ಪ?
2: ಉಳಿತಿತ್ತಪ್ಪ, ನನ್ ಕರ ಮೇಲೆ ಕಳಿತಿತ್ತಪ್ಪ. ಈ ಡ್ಯಾಮೇಜು ಡೇಂಜರು ಅವಳಿಗಾಗಿದ್ರೆ ಮನೆಯವರೆಲ್ಲ ಮಣ್ಣು ತಿನ್ಬೇಕಾಗಿತ್ತು.
4: ನಿನ್ಗೇನು ಕೆಲಸ ಇಲ್ಲ ತಾನೆ, ಸುಮ್ಮನೆ ಒಂದ್ ಕಡೆ ಕೂತಿರ್ಬೇಕಪ್ಪ?
2: ಸುಮ್ಮನೆ ಕೂತ್ರೆ ಹಾಗಾಗತ್ತಯ್ಯ? ವಿರೋಧ ಪಕ್ಷವ್ರು ಟೇಬಲ್ ಬುದ್ಧಿ ಒದ್ದಾಡಿದ್ರೇನೆ ಕೆಲ್ಸಗಳಾಗೋದು? ಅಲ್ಲ, ನನಗೆ ಬುದ್ಧಿ ಒಳಗ್ ಬರ್ತೀಯಲ್ಲ, ಮೂರ್ ವರ್ಷದಿಂದ ನೀನೇನ್ ಕಡ್ದು ಕಟ್ಟೆ ಹಾಕಿರೋದು? ಹಾಲ್ ರೋಡಕ್ ಹೋದ್ರೆ ನಮ್ಮಿಬ್ಬರು ಕೇಸು ಒಂದೇ ಗೊತ್ತಾ? ನೀನ್ ರಿಟೈರ್ಡ್, ನಾನು ಟೈರ್ಡ್.
5: ತಂದಿದ್ದೆ
0: ಗೊತ್ತಾಯ್ತು ಬಿಡು, ಸುಮ್ಕಿರ್ಲಾರ್ದು ಇರುವೆ ಬಿಟ್ಕೊಂಡ ಅಂತ ನಿಮ್ಮ ಅಪ್ಪ ಮಾಡ್ಕೊಳಕ್ಕೆ ನಂಗೆ ಗೊತ್ತಿಲ್ವಾ? ಅಲ್ಲ, ನಿಮ್ಮ ಅಪ್ಪನ ಮೈ ಮೇಲಾಗಿರೋ ಗಾಯಕ್ಕೆ ಔಷಧಿ ಕೊಟ್ಟಿದ್ಯಲ್ಲ, ನಿಮ್ಮ ಅವನ ಮನಸ್ಸಾಗಿರೋ ಗಾಯಕ್ಕೆ ಔಷಧಿ ತರಬೇಕು ಅಂತ ಯೋಚನೆ ಮಾಡಿದ್ಯ?
5: ನೀನು ನಮ್ಮಮ್ಮನ ನೆನಪು ಗಾಯನ
0: ಕತೆ ಯಾಕೆ ಕೇಳ್ತೇವೆ ಬಿಡು. ನೀವು ನಮ್ಮ ಕಡೆ ಒಬ್ರು ಟಿ ಬಿ ಆಸ್ಪತ್ರೆ ಸೇರ್ಕೊಂಡವ್ರೆ, ಅವ್ರು ನೋಡೋದ ಅಂತ ಅಲ್ಲಿ ಹೋಗಿದ್ದೆ. ಅಲ್ಲಿ ನಿಮ್ಮ ಅಮ್ಮ ಬಂದವಳೆ.
5: ಯಾಕೆ
0: ಇನ್ನ ಹಾಕ್ಬೇಕಾರೆ ಪಾಪ ಕ್ಷಯ ಅಂತ ಕಾಣ್ತದೆ. ಏನ್ ಮಾಡ್ತದೆ ಹಂಗ ಒಂಟಿ ಹಿಂಗ್ ರಾತ್ರಿ ಆಗ್ಲಿ ಅಂತ ದುಡಿದ್ರೆ ಏನು ಬರ್ತದೆ, ಇನ್ನೊಂದು ಬರ್ತದೆ.
4: ಕರ್ಕೊಂಬಂದ್ಬಿಟ್ಯಾ ಬಿತ್ರಿ ನೀನು?
0: ಯೋ ಬಿಚ್ಬೇಡ, ನನ್ ಮುಂದೆ ನಿಂಗ್ ಚಾತ್ರಿ ಹಾಕ್ಬಿಟ್ಟೆ ನಿನ್ನ ಅಲ್ಲಿಗೆ ಕಾತ್ರಿ. ಅತ್ತರಿ ಅಮ್ಮೋರಿಲ್ಲಿ ಮತ್ತಿರು, ಆ ಹುಡುಗಿನ ಮ್ಯಾಕ್ ಬಿಟ್ಬಂದು ಆಮೇಲೆ ನಿನ್ನ ಮ್ಯಾಕ್ ಕಲ್ಸ್ಬಿಟ್ಟು.
6: ಪಾಪ ಇನ್ಮೋ ಚಿಕ್ಕ ಹುಡುಗಿ, ಅದಕ್ಕೆ ನಾನೇ ನೀಯ ಮಾಡೋಣ? ತಪ್ಪ ಅನ್ನೋದು ಯಾರನ್ನು ಬಿಟ್ಟಿದೆ? ಏನೋ ಹುಡುಗಿ ಬಂದಲ್ಲ, ಒಪ್ಕೊಂಡ್ರೆ ಅವಳಿಗೂ ನನಕ ಸಿಗುತ್ತೆ, ನಮಗೂ ಅನುಕೂಲ ಆಗುತ್ತೆ.
7: ಸರೆ ನಿಜವಾಗಿಯೂ ಬಂದಿದೆ, ಯಾರಾದ್ರೂ ಹಣ ಕಳಿಸ್ದೆ ಸುಮ್ ಸುಮ್ನೆ ಹಣ ಕೊಡಕ್ಕೆ ನಮ್ ಪೋಸ್ಟ್ ಆಫೀಸ್ ಏನ್ ಧರ್ಮ ಚಕ್ರಾನ?
2: ಅದು ನಿಜ ಅಂತ ಇಟ್ಕೋ, ದುಡ್ಡು ಕಳಿಸಿದ್ರೆ ನೀವು ಕೊಡೋದು ಕಷ್ಟ
7: ಸರ್.
2: ಯಾಕೋ
7: ನಮ್ ಡಿಪಾರ್ಟ್ಮೆಂಟ್ ಕೇಳುವ ಮಾತಾಡ್ಬೇಡಿ ಸರ್, ನಾನು ಗೌರ್ಮೆಂಟ್ ಸರ್ವೆಂಟ್, ನಾನು ಡ್ಯೂಟಿಲಿ ಇದ್ದೀನಿ.
2: ಡ್ಯೂಟಿಲಿ ಇದೀಯಾ? ಹಾಗಾದ್ರೆ ನಿನ್ನೆ ಕೇಳಬೇಕು ಬಂದೆ. ಎಸಿ ಪೊನ್ನಪ್ಪ ನೋಡು, ಪೋಸ್ಟ್ ಮ್ಯಾನ್ ಎಸಿ ಪೊನ್ನಪ್ಪ, ಈ ಮಂತ್ರಿಗಳು ಮೀಟಿಂಗ್ ಹೋಗ್ತಾರೆ ಅಂದ್ರೆ ಅವರ ರಕ್ಷಣೆಗೆ ಹತ್ತಾರು ಜನ ಪೊಲೀಸ್ ದೋರ್ ಹೋಗ್ತಾರೆ. ಪಾಪ, ಐ ಆಮ್ ಸಾರಿ. ಅಯ್ಯೋ ಪಾಪ, ನೀನು ಊರಿನವ್ರ ದುಡ್ಡೆಲ್ಲ ಇಟ್ಕೊಂಡು ಓಡಾಡ್ತೀಯಲ್ಲ, ನಿನಗೆ ರಕ್ಷಣೆ ಬೇಕೋ ಬೇಡವೋ? ಅದನ್ನ ಸೆಂಟ್ರಲ್ ಗೌರ್ಮೆಂಟ್ ಯೋಚನೆ ಮಾಡಿದೀಯಾ? ಇಲ್ಲ ನೀನ್ ಯೋಚನೆ ಮಾಡಿ ಸೆಂಟ್ರಲ್ ಗೌರ್ಮೆಂಟ್ಗೆ ಅದನ್ನ ಹೇಳಿದೀಯೋ? ಇಲ್ಲ ನೀನ್ ಯೋಚನೆ ಮಾಡಿ ಸೆಂಟ್ರಲ್ ಗೌರ್ಮೆಂಟ್ ಹೇಳಿದ ಮೇಲೆ ಅದೇನ್ ಯೋಚನೆ ಮಾಡಿದೆ ಅನ್ನೋದನ್ನ ನೀನ್ ಯೋಚನೆ ಮಾಡಿದೀಯೋ?
7: ಸರ್, ಈ ವಠಾರದಲ್ಲಿ ಶಾರದಾಬಾಯಿ ಇದಾರಾ ಇಲ್ವಾ ಅಷ್ಟೇ ಸರ್.
2: ಶಾರದಾಬಾಯಿ ಸತ್ತೋಗಿದ್ದಾಳೆ,
3: ಏನ್ ಮಾಡ್ತೀಯ? ಅದು
7: ಯಾರು ಕಳಿಸಿದ್ರೆ ಅವ್ರಿಗೆ ವಾಪಸ್ ಕಳಿಸ್ತೇನೆ.
3: ಹಾಗಾದ್ರೆ ಆ ಮನಿ ಆರ್ಡರ್ಗೆ ಅವರು ಕೊಟ್ಟರು ಕಮಿಷನ್ನು?
7: ಪೋಸ್ಟ್ ಆಫೀಸ್ಗೆ ಸೇರುತ್ತೆ.
3: ಇದು ನ್ಯಾಯವೇನಯ್ಯ? ನಮ್ಮ ದುಡ್ಡ ನೀವಿಟ್ಕೊಂಡಿದ್ದು, ನಮಗೆ ವಾಪಸ್ ಕೊಡಕ್ಕೆ ನಿಮಗ್ ಕಮಿಷನ್ ಕೊಡ್ಬೇಕೇನಯ್ಯ? ಬ್ಯಾಂಕ್ಗೊಂದು ರೂಲ್ಸ್, ಪೋಸ್ಟ್ ಆಫೀಸ್ ಒಂದು ರೂಲ್ಸ್ ಏನಯ್ಯ? ಐ ವಾಂಟ್ ಟು ನೋ ವಾಟ್ ದಿ ಸೆಂಟ್ರಲ್ ಗವರ್ಮೆಂಟ್ ಈಸ್ ಥಿಂಕಿಂಗ್ ಅಬೌಟ್ ದಿಸ್ ಇನ್ ಡೆಲ್ಲಿ. ಐ ವಾಂಟ್ ಟು ನೋ. ಯು ಶುಡ್ ಟೆಲ್ ಮಿ, ಯು ಮಸ್ಟ್ ಟೆಲ್ ಮಿ, ಯು ಶುಡ್ ಟೆಲ್ ಮಿ.
7: ಅಯ್ಯೋ ಏನ್ ಸರ್ ಇದು?
3: ನೀನ್ ಪೋಸ್ಟ್ ಮ್ಯಾನ್ ಆಗಿದ್ದು ಪೋಸ್ಟ್ ಮ್ಯಾನ್ ಆಗಿ ರಿಟೈರ್ ಆಗ್ತಿ ಸಾರಿ, ನಿನಗೆ ಮನಿ ಆರ್ಡರ್ ಬಂದಿದೆ, ತಗೋ ಬಾ.
7: ಯಾರಮ್ಮ ಇವರು? ಇವ್ರನ್ನ ಕಟ್ಕೊಂಡ್ ಹ್ಯಾಗ ಬಾಳ್ವೆ ಮಾಡ್ತೀರಾ ತಾಯಿ? ನಿಮ್ಗಿರೋ ತಾಳ್ಮೆಗೆ ಗುಡಿ ಕಟ್ಟಿ ಪೂಜೆ ಮಾಡ್ಬೇಕು. ಬರ್ತೀನಮ್ಮ.
3: ಕೊಟ್ಟ ತಾಮ್ರದ ಪತ್ರ ಎಲ್ಲ ರಸೀದಿ ಕೊಡಿಲಿ. ರಾಜೇಶ್ವರಿ ಟಿಪಿ ಆಸ್ಪತ್ರೆ ರಸ್ತೆ ಆಡುಗೋಡಿ ಬೆಂಗಳೂರು 3.
1: ರಾಜೇಶ್ವರಿನ ನಾನು ಚಿಕ್ಕ ವಯಸ್ಸಲ್ಲಿ ಇಂಥ ಕೆಲಸ ಮಾಡಿ ಸಂಪಾದನೆ ಮಾಡಿದ್ರು, ಏನು ಪ್ರಯೋಜನ ಆಗಿರ್ಲಿಲ್ಲ ಲಕ್ಷ್ಮಿ.
0: ಅಯ್ಯೋ ನಿನ್ ಮನಕಾಯಾಗ ಅಲ್ಲ, ಅಲ್ಲಿ ಕ್ಯಾಸ್ ಯೋಚನೆ ಮಾಡಿ ಅಂತೀನಿ. ನಿಮ್ ಸಂಪಾದನೆ ಎಲ್ಲ ಮುಂದಕ್ಕೆ ಬೇಕಾಯ್ತದೆ. ನಿಮ್ ಮಗನ್ಗೆ ಆಸ್ಪತ್ರೆ ಸೇರಿ ಗತಿ ಬಂತು, ಅಲ್ಲಿ ನಿಮ್ ಸಂಪಾದನೆ ಎಲ್ಲ ಔಷಧಿ ಕಟ್ಬೇಕಿದೆ. ಅಲ್ಲ ಕಣಮ್ಮಿ, ಈಗಿನ ಕಾಲದಾಗೆ ಕೆಲಸ ಸಿಕ್ಕಿಲ್ವೋ ಸಿಕ್ಕಿಲ್ವೋ ಅಂತ ಬಾಧೆ ಬರ್ಕೋತಾರೆ. ನಿನ್ ನೋಡಿದ್ರೆ ಕಣ್ಣು ನೀರಾಗ್ತಿದ್ಯಲ್ಲ. ನೋಡು, ಏನೇ ಆಗ್ಲಿ ಏನೇ ಬರ್ಲಿ, ಈ ಕೆಲಸ ಮಾತ್ರ ಬಿಡ್ಬೇಡ. ಏನ
8: ಶಾಂತಿ ಯಾಕೆ ಸುಸ್ತಾಗ್ಬಿಟ್ಟು ಇದ್ದಾಳೆ? ಒಂದ್ಸ್ವಲ್ಪ ನೋಡ್ತೀರಾ
1: ಮಾವಯ್ಯ? ಸ್ಟೋವ್ ಮೇಲೆ ಹಾಲಿಟ್ಟಿದೆ ನೋಡ್ಕೊಳ್ಳಿ, ಬಂದ್ಬಿಡ್ತೀನಿ.

0: ଖୁଜେ ନ ଗଲା ଯା କାଜି ମିଶିକି ବେଗ ହୋଇ ପ୍ଲାନ କରିଥିଲି ବେଗ ଅଲ୍ବୋ ಯಾವ ಆಸ್ಪತ್ರೆ ಅಂತ ಕೇಳ್ಬಾರ್ದೇನು
1: ಹೋಗು ಅರ್ಜೆಂಟ್ ಅಲ್ಲಿ ಹೇಗಮ್ಮ ಕೇಳೋದು ಏನಮ್ಮ ನೀನು ಅಲ್ಲಿ ನೋಡಮ್ಮ ಟ್ಯಾಕ್ಸಿ ಬಂತು
0: ಶಾಂತ ಏನಾಯ್ತಮ್ಮ ಒಳಪ್ಪ ಅಮ್ಮ ಹೇಳ್ತೀನಿ ಶಾಂತ ಈ ಸಮಯದಲ್ಲಿ ನೀನು ಚೆನ್ನಾಗಿ ರೆಸ್ಟ್ ತಗೋಬೇಕಮ್ಮ ನೀನು ಹುಷಾರಾಗೋವರೆಗೂ

0: ಇಪ್ಪತ್ತು ಅಂತ ನನಗೆ ಇಪ್ಪತ್ತು ಹುಡುಗಿ ಫೋಟೋನ ಕೈನಲ್ಲಿ ಹಿಡ್ಕೊಂಡಿರ್ಲಿ, ಬೇಗ ಒಂದು ತೀರ್ಮಾನಕ್ಕೆ ಬನ್ನಿ.
1: ಇದ್ರಲ್ಲಿ ತೀರ್ಮಾನ ಹೇಳಕ್ಕೆ ಏನಿದೆ ಹೇಳಿ. ನಾವು ಕೇಳ್ಕೊಂಡ್ಬಂದಿರೋದು ಇಷ್ಟೇ, ಅನುಭವಿಸ್ತಾ ಇದ್ದೀವಿ. ಅವನಿನ್ನೂ ಚಿಕ್ಕವನು, ಏನ್ ಗೊತ್ತಾಗುತ್ತೆ? ಕೆಲ್ಸಕ್ಕೆ ಹೋಗೋ ಹುಡುಗಿನೇ ನೋಡಿ,
2: ಶಾಂತಿ
1: ಸಂಸಾರ ಸಾಕ್ಷಿಗೆ ಸಂಪಾದನೆ ಬೇಕೇ ಬೇಕು. ನನ್ನ ಹತ್ರನು ಶಾರ್ಟ್ ಹ್ಯಾಂಡು ಟೈಪ್ ರೈಟಿಂಗ್ ಸರ್ಟಿಫಿಕೇಟ್ಸ್ ಎಲ್ಲ ಇದೆ. ಏನ್ ಪ್ರಯೋಜನ? ಆಸ್ಪತ್ರೆಗೆ ಹೋಗಕ್ಕೂ ಟ್ಯಾಕ್ಸಿ ಚಾರ್ಜ್ಗೆ ಇನ್ನೊಬ್ರು ಕೈ ಕಾಯ್ತು.

0: Anda, dale, baile. ಈಗ ಕನ್ಫ್ಯೂಸ್ ಮಾಡೋರೆಲ್ಲ ಹೋದ್ರು, ಹ್ಮ್, ಕನ್ವಿನ್ಸ್ ಮಾಡೋನ್ ನಾನಿದ್ದೀನಿ, ಹೇಳ್ತೀನಿ ಕೇಳು. ನಾವಿಬ್ರು ಮುದುಕರು,
1: ಹುಣಸೆ ಮರಗಳು.
0: ಅದಕ್ಕೆ ಹುಳಿ ಹುಳಿಯಾಗಿ ಹೇಳ್ತೀನಿ ಕೇಳು. ಈಗ ರವಿಗೆ ಬರೋ ಹುಡುಗಿ ಕೆಲ್ಸಕ್ಕೆ ಹೋಗೋ ಹುಡುಗಿ ಕರ್ಕೊಂಬಂದು ಮನೆ ಕೆಲ್ಸಕ್ಕೆ ಇವನಿದ್ದು ಅವಳನ್ ಕೆಲ್ಸಕ್ಕೆ ಕಳಿಸ್ತಾನ, ಇಲ್ಲ ಕೆಲ್ಸಕ್ಕೆ ಹೋಗದೇ ಇರೋ ಹುಡುಗಿ ಕರ್ಕೊಂಬಂದು ಮನೆ ಕೆಲ್ಸಕ್ಕೆ ಬಿಟ್ಟು ಇವನ್ ಕೆಲ್ಸಕ್ಕೆ ಹೋಗ್ತಾನ, ಇಲ್ಲ ಕೆಲ್ಸಕ್ಕೆ ಹೋಗೋ ಹುಡುಗಿ ಕರ್ಕೊಂಬಂದು ಇವನು ಕೆಲ್ಸಕ್ಕೆ ಹೋಗಿ ಮನೆ ಕೆಲ್ಸ ಯಾರಿಗೆ ಬಿಡ್ತಾನೆ ಅನ್ನೋ ಕೆಲ್ಸನ?
2: ಅಯ್ಯೋ, ನನ್ನ ತಳಿಹಾಳಿ ತನಕ ಇಷ್ಟು ಜೋಡ್ ಹಾಕ್ತು.
0: ಅಪ್ಪ ಬೀಕಾಂ, ಬಾಯಿಲಿ. ನಿನ್ನ ಮದುವೆ ವಿಚಾರದಲ್ಲಿ ಇಷ್ಟು ಸಮಸ್ಯೆಗಳಿದೆಯಲ್ಲ, ನಿನಗೂ ಮದುವೆ ಬೇಕಾ ಅಂತ.
3: ಸಾರ್, ಇನ್ನೊಂದು ಸ್ವಲ್ಪ ಹೊತ್ತು ಇಲ್ಲೇ ಇದ್ರೆ ನನ್ನ ಕಾವಿ ಬಟ್ಟೆ ತೊಡ್ತಿ ಸನ್ಯಾಸಿ ಮಾಡ್ಬಿಡ್ತೀರ ಅಷ್ಟೇ.
0: ಹುಡುಗ, ಈಗೆಷ್ಟೋ ಸನ್ಯಾಸಿಗಳಿಗೆ ಮಕ್ಕಳು ಇದಾವೆ ಅನ್ನೋದು ಗೊತ್ತಿಲ್ಲ ಇವನಿಗೆ.
4: ಹಲೋ ರವಿ,
5: ಇದೇನ್ ಮೈಕು, ನಿಮ್ ಕಾರ್ ನಂಬರ್?
4: ಇದು ನನ್ನ ಫ್ರೆಂಡ್ ಕಾರು.
5: ಮತ್ತೆ ಫ್ರೆಂಡ್ ಎಲ್ಲಿ ಕಾಣಿಸ್ತಾ ಇಲ್ಲ?
4: ಅವಳು ಹುಷಾರಿಲ್ಲ, ಅದಕ್ಕೆ ಔಷಧಿ ತರೋಣ ಅಂತ ಬಂದೆ. ನೀವೇನ್ ಹಾಕ್ಬೇಕು ಹೇಳಿ, ಅಲ್ಲಿ ಡ್ರಾಪ್ ಮಾಡ್ತೀನಿ. ರವಿ, ನಿಮ್ಮ ಹತ್ರ ಒಂದು ವಿಷಯ ಕೇಳ್ಬೇಕಲ್ಲ. ನೀವು ಯಾವ ತರ ಹೆಣ್ಣನ್ನ ಮದುವೆ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡಿದ್ದೀರಾ?
5: ದಯವಿಟ್ಟು ಮದುವೆ ವಿಷಯ ಮಾತಾಡ್ಬೇಡ, ನನಗೆ ಗೊತ್ತಿಟ್ಟು ಬಿಡುತ್ತೆ.
4: ಎಲ್ಲಿ ಸೇರಿ ನಿಮ್ಮಲ್ಲಿ ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಮಾಡ್ಬಿಟ್ಟಿದ್ದಾರೆ ಅಂತ ಕಾಣುತ್ತೆ. ಇದು ಡೋಂಟ್ ಮೈಂಡ್, ನಾನೇ ಸಜೆಷನ್ ಕೊಡ್ಲ. ನಾನು ಕೇಳಿದ್ರೆ ನಿಮ್ ಕೈ ಹಿಡಿಯೋಳು, ಕೆಲ್ಸಕ್ಕೆ ಹೋಗ್ತಾಳೆ ಬಿಡ್ತಾಳು ಅದು ಬೇರೆ, ಆದ್ರೆ ನಿಮ್ ಪ್ರೀತಿನ ಇಷ್ಟಪಟ್ಟು ನಿಮ್ಮನ್ನು ಪ್ರೀತಿಸ್ತಾಳ ಅಂತ ತಿಳ್ಕೊಂಡು ಅಂತವಳನ್ ಮದ್ವೆ ಆಗೋದ್ವಾ?
5: ಅವಳು ಇಂತವಳೆ ಅಂತ ನನಗೆ ಗೊತ್ತಾಗುತ್ತೆ.
4: ಹಾಗಾದ್ರೆ ನೀವಿಬ್ಬರಿಗೂ ಯಾರು ಪ್ರೀತಿಸಿಲ್ವಾ? ಅಥವಾ ನಿಮ್ಮ ಪ್ರೀತಿಸ್ತಾ ಇರೋ ಹೆಣ್ಣು ಯಾರು ಅಂತ ನೀವು ಗಮನಿಸಿಲ್ವಾ? ನಿಧಾನವಾಗಿ ಯೋಚನೆ ಮಾಡಿ.
5: ನಿಮ್ ಮನಸ್ಸಿನಲ್ಲಿ ಇಷ್ಟು ನೋವಿದೆ ಅಂತ ನಾನು ಅನ್ಕೊಂಡಿದ್ದೀನಮ್ಮ. ನೀವೇನ್ ಯೋಚನೆ ಮಾಡ್ಬೇಡಿ, ನೀವು ಕಲ್ಸಿರೋ ವಿಷಯನ ರಾಘು ನಾನು ಹೇಳಿಕೊಡ್ತೀನಿ.
6: ಈಗೇನು ಜಿಕ್ಕೋ ಹೇಳಿ ನಿಮ್ಮನ್ನ ಕೆಲಸದಿಂದ ಬಿಡಿಸ್ಬೇಕು ಅಷ್ಟೇ ತಾನೆ?
7: ನೀವು ಇಷ್ಟು ಉಪಕಾರ ಮಾಡಿದ್ರೆ ನನ್ಗೆ ಎಷ್ಟು ಸಂತೋಷ ಆಗುತ್ತೆ ರಘು.
6: ಆಯ್ತು ಶಾಂತಿ, ಎದುರು ಮನೆ ಜಕ್ಕು ಇದನಲ್ಲ, ಶುದ್ಧ ಗುಗ್ಗು ಕಣೆ. ಹೆಂಡತಿ ಅಂದ್ರೆ ಹಣ ಪ್ರಿಂಟ್ ಮಾಡೋ ಯಂತ್ರ ಅಂತ ತಿಳ್ಕೊಂಡ್ಬಿಟ್ಟಿದ್ದಾನೆ. ಯಾವುದೇ ಹೆಣ್ಣಾದ್ರೂ ಸರಿ ತನ್ನ ಮನಸ್ಸಿನ ನೋವನ್ನ ಸಂಸಾರದ ಗುಟ್ಟನ್ನ ಇನ್ನೊಬ್ಬ ಗಂಡಸತ್ರ ಹೇಳ್ಕೊಡ್ತಾರೆ.

0: ಸುಮ್ಮನೆ ರಾಘು ಇದನಲ್ಲ, ತನ್ನ ಹೆಂಡತಿನ ಚೆನ್ನಾಗಿ ನೋಡ್ಕೊಳ್ಳಲ್ಲ ಅಂತ ಕಾಣ್ತೀನಿ. ತನ್ನ ಕಷ್ಟನೆಲ್ಲ ಹೇಳ್ಕೊಂಡು ನನ್ನ ಹತ್ರ ಕಣ್ಣೀರ್ ಹಾಕ್ಬಿಟ್ಟು, ಆದ್ರೂ ಕೈ ಹಿಡಿದ ಹೆಂಡತಿ ತನ್ನ ಗಂಡನ ಬಗ್ಗೆ ಬೇರೆಯವ್ರ ಹತ್ರ ಹೇಳ್ಕೊಳ್ಳೋದು ಸರಿನಾ?
1: ಇದನ್ನ ನಿನ್ನಂತ ಹೊಳ ನೋಡೇ ಬರ್ದಿರೋದು.

0: ಏನಾಗುತ್ತೀಯಾ?
1: ಬಂಟು ಮೊದಲಾಗಿದ್ದಾರೆ,
0: ಯಾಕೆ
1: ಒಂಥರ ಒಡ್ಕು?
0: ಏನ್ ಮಾಡ್ತೀಯ? ಆರ್ಪ್ರೇಷನ್ ನೀರು ಅಡಕೆ
2: ಕುಮಪಾಣನೇ.
0: ಯಾಕೋ ಸರಿವಲಿಲ್ಲ, ಬಿಡು ಬಿಡು.
3: ಸರ್ ಸುಮ್ಮನೆ ಯಾಕ ನಾನ್ ಜೀವ ತಿಂತಾ ಇದೀಯಾ?
4: ನಾನು ನಿಜಿಲ್ಲದವನೇ ಸರ್, ಬಾಗಲಕೋಟೆಯವನು.
3: ನೀ ನಮ್ ಜಿಲ್ಲೆಯಲ್ಲಿ ಹುಟ್ಟಿದ್ದೇ ನನಗೆ ದೊಡ್ಡ ಆಪದಕ್ಕೆ ಬಂತಲ್ಲಯ್ಯ.
4: ನನ್ನ ಹೆಸರು ಬ್ರಹ್ಮಣ್ಣ ಅಂತ.
3: ಈಗೇನೀಗ ಬೇರೆ ಹೆಸರು ನಾಮಕರಣ ಮಾಡಲ್ಲ ನಾನು?
4: ಹಾಗಲ್ಲ ಸರ್, ನಾನು ಹಿಂತಿ ಟ್ರಾನ್ಸ್ಫರ್ ಬಗ್ಗೆ ನಿಮ್ಗೆ ಹೇಳಿದ್ನಲ್ಲ, ಕೇಳಿಕೊಣ ಅಂತ ಬಂದೆ.
3: ಏನೇ ಸಿಂಗಿದ್ರು ನಿನ್ ಹೆಂಕೆ? ಈಗಿನ ಕಾಲದಲ್ಲಿ BA MA ಮಾಡಿದ್ರೆಲ್ಲ ಅವ್ರಿವ್ರಿಗೆ ಅಪ್ಲಿಕೇಶನ್ ಬರೆಯೋ ಕೆಲಸದಲ್ಲಿದ್ದಾರೆ. ಆಫ್ಟರ್ ಆಲ್ ನಿನ್ ಹೆಂಕಿ SSLC?
4: ಅಲ್ಲ ಸರ್, PUC.
3: PUCನೇ ಇನ್ನೇನು PhD ಅಲ್ವಲ್ಲ. ಈಗೇನೀಗ ನಿನ್ ಹೆಂಕಿ ಬೆಂಗಳೂರು ಟ್ರಾನ್ಸ್ಫರ್ ಮಾಡಿಸ್ಬೇಕು ಅಷ್ಟೇ ತಾನೇ? ಮಾಡ್ತಾನೆ ಹೋಗಯ್ಯ.
4: ಅದ್ಯಾಕೋ ಸಿಟ್ ಮಾಡ್ಕೊಂಡ್ರೆ ಆಗಿದೆ.
3: ನಾನ್ಯಾಕೆ ಸಿಟ್ ಮಾಡ್ಕೊಳ್ಳಿ? ಯಾರ ಮೇಲೆ ಮಾಡ್ಕೊಳ್ಳಿ? ಈಗ ನಾನು ಸಿಟ್ ಮಾಡ್ಕೊಡ್ಬಾರೆ, ನೀನೇನೇ ಮಾಡೋದಿದ್ಯಾ? ಯೋ, ಇವತ್ತು ನಮ್ಮಪ್ಪನ ಕಾರ್ಯ ಶ್ರಾದ್ದ ತಿಥಿ, ಇನ್ನೂ ಯಾಕೆ ಸುಮ್ಮನೆ ನಿಂತ್ಕೊಂಡಿದ್ಯಾ? ನನ್ ತಿಥಿ ಮಾಡೋಕೆನೆಯ ಹೋಗಯ್ಯ. ಯೋ, ಇವತ್ತು ನಮ್ಮಪ್ಪನ ತಿಥಿ ಅಂತ ನಾನು ಬಿಡ್ಲಿಲ್ಲ, ನಾನೇ ಬಂದಿದ್ದೀನಿ. ಬರೋ ವಾರ ಬಂದು ಆ ಬಾಗಿಲ ತಿನ್ಕೊಂಡು ಹೋಗು, ಈಗ ಹೋಗು
4: ಸರ್.
3: ಅಯ್ಯೋ ಅಪ್ಪ,
5: ಹೋಗೋಣ ಬಾಬಿಜಿ.
6: ನೋಡಿ, ನನ್ ಭಾಸ್ಕರ್ನಲ್ಲಿ ಹೋಗ್ತೀನಿ, ನೀವು ಆಟೋದಲ್ಲ ಬಸ್ಸಲ್ಲೋ ಬನ್ನಿ. ಓಕೆ, ಬರ್ತೀನಿ.
5: ವಿಜಿ, ಲೇ ವಿಜಿ, ಏನಿದೆಲ್ಲ?
6: ಡೋಂಟ್ ಬಿ ಸಿಲ್ಲಿ. 20th century ಇದ್ರು ಯಾರ ಹತ್ರ ಹೇಗ್ ನಡ್ಕೋಬೇಕು ಅಂತ ಇನ್ನೂ ಅರ್ಥವಾಗಿಲ್ಲ. ನೋಡು, ನಾನ್ ಹೇಳು ಸ್ವಲ್ಪ ಕೇಳು.
5: ನೀನ್ ಹೇಳಿದ್ನ ನಾನೇನ್ ಕೇಳೋದು?
6: ಕೇಳಲೇಬೇಕು, ಯಾಕೆಂದ್ರೆ ನಿನಗಿಂತ ಸಂಬಳ ಜಾಸ್ತಿ, ನನಗೇನೆ ಲೆಕ್ಕ ನೋಡಿದ್ರೆ ನಾನೇ ಗಂಡ, ನೀನೇ ಹೆಂಡತಿ. ಯಾಕೆ ನಿಮ್ ಮನ್ಸಲ್ಲಿ ಏನಿದೆ ಅಂತ ಚೆನ್ನಾಗಿ ಅರ್ಥ ಆಯ್ತು. ಈ ಸಂಶಯ ಕಳೆಯಕ್ಕಾದಷ್ಟು ಬೇಗ ಒಂದ್ ತೀರ್ಮಾನಕ್ಕೆ ಬರ್ತೀನಿ.
7: ಶಾಂತಮ್ಮರೇ, ಶಾಂತಮ್ಮರೇ, ಆಲಿನ್ ದುಡ್ಡು ಕೊಡ್ತೀರಾ?
8: ನಮ್ಮ ಯಜಮಾನ್ರು ಹೊರಗಡೆ ಹೋಗಿದ್ದಾರೆ, ಅವ್ರು ಬಂದ ತಕ್ಷಣ ಕೊಟ್ಬಿಡ್ತೀನಿ.
7: ನಂಗೆ ಕೊಡೋಕೆ ಅಂತಾನೆ ಕಾಣ್ತದೆ. ಪಾಪ ನಿಮ್ಮ ಯಜಮಾನ್ರು ಆ ಪಟಾಣನ ಕೈ ಕಾಲು ಹಿಡಿಸಿದ್ರು.
8: ಏನು ನಾನು ಹೇಳ್ತಿರೋದು?
7: ದೇವರಾಣೆಗೆ ಹೇಳ್ತೀನಿ, ನನ್ನ ಕಣ್ಣಾರ ಕಂಡಿದ್ದು. 500 ರೂಪಾಯಿಗೆ 50 ರೂಪಾಯಿ ಬಡ್ಡಿ ಹಾಕೊಡ್ತೀನಿ ಅಂತ ಅಲ್ಲೆಲ್ಲ ಜಿಲ್ಲಿಸಿದ್ರು. ಆಚಾರ ನೀವು ವ್ಯಂಗಾರ ಮಾಡ್ಕೊಳ್ಳಿ, ನನ್ನ ದುಡ್ಡು ಮಾತ್ರ ಭದ್ರವಾಗಿ ಇಸ್ಕೊಂಡು ಮಾಡಿಕೊಂಡಿದ್ವಿ. 2 ತಾರೀಖು ಬಂದು ಇಸ್ಕೊಂಡೋಯ್ತೀನಿ, ಬರ್ತೀನಿ.

0: ಅಲ್ಲಿದ್ದೀರಾ?
1: ಹೌದು, ಆಫೀಸ್ಗೆ.
0: ಹಾ, ಯು ಆರ್ ರೈಟ್. ಬೈ ದ ಬೈ, ನನ್ನ ಮ್ಯಾರೇಜ್ ವಿಷಯ ದೊಡ್ಡ ಪ್ರಾಬ್ಲಮ್ ಆಗಿತ್ತಲ್ಲ, ಎಲ್ಲ ಸಾಲ್ವ್ ಆಗೋಯ್ತು.
1: ಹೌದಾ?
0: ಹಾ, ಈ ವಿಕ್ಟರ್ ಹೇಗಿದ್ದಾಳೆ?
1: ಚೆನ್ನಾಗಿದ್ದಾಳೆ. ನಿಮ್ ಕೈ ಹಿಡಿಯಕ್ಕೆ ತುಂಬಾ ಅದೃಷ್ಟ ಮಾಡಿದ್ದಾಳೆ.
0: ಮೈಥಿಲಿ, ಈ ಹುಡುಗಿ ನಮ್ಮ ತಾಯಿ ಸೆಲೆಕ್ಷನ್, ನನ್ನ ಸೆಲೆಕ್ಷನ್ ತೋರಿಸ್ತೀನಿ ನೋಡು. ನನ್ನ ಮುಖ ಏನು ನೋಡ್ತೀಯಾ? ನಾನು ಮದುವೆ ಆಗೋ ಹುಡುಗಿ ಮುಖ ಈ ಕನ್ನಡಿಲ್ ನೋಡು.
1: ಬರ್ಲ
2: ಬಾಕ ಟೈಮ್ ಆಯ್ತು.
1: ಕಾಫಿ ಡಿಕಾಕ್ಷನ್ ಇದೆ, ಹಾಲ್ ಕಲ್ಸಿಟ್ಟಿದ್ದೀನಿ, ಬೇಕಾದಾಗ ಬೆರೆಸ್ಕೊಂಡು ಕುಡಿರಿ.
2: ಏನಕ್ಕ ನೀನು ಭಾವನೆ ಕಾಫಿ ಬೆರೆಸೋದು ಹೇಳ್ಕೊಡ್ಬೇಕಾ? ಈಗ ಬರ್ತೀಯ ಇಲ್ಲೋ?
1: ಹೋಗ್ಬಿಡ್ತೀನಿ.

0: ಸರ್ವ್ ಮಾಡಿಟ್ಟಿದ್ದೀನಿ. ಮಧ್ಯಾಹ್ನ ಬಂದು ಊಟ ಮಾಡಿ. ಬಡ್ಸೋಕ್ ಮೈತ್ರಿ ಹೇಳ್ಬಿಟ್ಟು ಹೋಗ್ಲಾ?
1: ಇವೆಲ್ಲ ಹೇಳ್ಕೊಡ್ಬೇಕಾ ನನಗೆ? ನಾ ಬಡ್ಸ್ಕೊಂಡು ಊಟ ಮಾಡ್ತೀನಿ, ಹೋಗು.
0: ಇಲ್ಲ ನೋಡ್ರಿ, ಬಿಸ್ನಲ್ಲಿ ಹೆಚ್ಚಿಗೆ ಹೊತ್ತು ಓಡಾಡ್ಬೇಡಿ. ಆಮೇಲೆ ತಲೆನೋವು ಅಂತ ಮನೆಗೆ ಬಂದ್ರೆ ನಾನಿರಲ್ಲ. ಒಂದ್ ಲೋಟ ಶುಂಠಿ ಕಷಾಯ ಮಾಡಿಟ್ಬಿಟ್ಟು ಹೋಗ್ಲಾ?
2: ಅಕ್ಕೋ, ನಿನಗ್ ಕೆಲ್ಸ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ, ನನ್ ಕೆಲ್ಸ ಹೋಗೋದಂತೂ ಗ್ಯಾರಂಟಿ. ಈಗ ನೀನ್ ಬರ್ತೀಯ ಇಲ್ಲ?
0: ಆಗ್ತಾ ಇಲ್ಲ ಕಣ್ಣ. ಇಷ್ಟು ದಿವಸ ಇವ್ರ ಜೊತೆಯಲ್ಲಿ ಮನೇಲೆ ಇದ್ಬಿಟ್ಟೆ ನೋಡು. ಈಗ
1: ಮೊದಲು ಹಾಗಾಗುತ್ತೆ ಶಾಂತಿ, ಸ್ವಲ್ಪ ದಿವಸ ಹೋದ್ಮೇಲೆ ಎಲ್ಲ ಸರಿ ಹೋಗುತ್ತೆ. ಹೋಗ್ಬಾ.
0: ಬರ್ತೀನ್ರಿ.
2: ಅಕ್ಕೋ,
3: ಯಾಕೆ, ಏನಾಯ್ತೆ?
0: ಇಷ್ಟು ವರ್ಷ ಆಯ್ತು ಸಂಸಾರದ ಎಷ್ಟೋ ವಿಷಯಗಳನ್ನ, ಎಷ್ಟೋ ತಾಪತ್ರೆಗಳನ್ನ ನಿಮ್ಮ ಹತ್ರ ಹೇಳಿ ಹೋದ್ರು.
3: ಹಾಗಾದ್ರೆ ಊರಿಗೆ ಹೋಗದೆ ಅವಳು ಎಲ್ಲಿ ಹೋಗ್ತಿದ್ದಾಳಂತೆ?
0: ಗೊತ್ತಿಲ್ಲ ಅಂದ್ರೆ,
3: ರಾಜೇಶ್ವರಿ ಎನ್ನುವ ಹೆಸರಿನಲ್ಲಿ ಮನೆಯಾದ್ರನಲ್ಲಿ ಇದುವರೆಗೂ ಎಷ್ಟು ಹಣ ಬಂದಿದೆ?
0: 1000 ರೂಪಾಯಿ.
3: ಹಾಗಾದ್ರೆ ಇಷ್ಟೊಂದು ದುಡ್ಡನ್ನ ರಾಜೇಶ್ವರಿ ಎನ್ನುವ ಹೆಸರಿನಲ್ಲಿ ಮೈಥಿಲಿನೇ ಕಳಿಸ್ತಿದ್ದಾಳೆ ಅಂತ ನಿನಗೆ ಅನುಮಾನನ? ಆ ಹಣ ಅವಳ ಹತ್ರ ಹೇಗ್ ಬಂತು ಅಂತ ಕೇಳಿದೀಯಾ?
0: ಇಲ್ಲ.
3: ಯಾಕೆ
0: ಕೇಳಿದ್ರೆ? 10 ಕರುಳಿಗೆ ಇನ್ನೆಂಥ ಚೆಂಡ ಇಡ್ತಾಳು ಅಂತ ಕೇಳಲಿಲ್ಲ ಅಂದ್ರೆ.
3: ಹಾಗಾದ್ರೆ ಅವಳು ಅಡದಾರಿ ಹಿಡಿದು ಸಂಪಾದನೆ ಮಾಡ್ತಿದ್ದಾಳೆ ಅಂತ ನಿನಗೆ ಅನುಮಾನನ?
4: ಸುಮ್ಮನಿದೆಯಾ? ಸುಮ್ಮನೆ
0: ಏನಾಯ್ತಪ್ಪ? ಯಾರು ಹಾಕಿದ್ದು?
4: ಕರೀಲಿಲ್ಲ ಕಣೆ, ಕೂಗಿದೆ, ಕೇಳುತ್ತಿದೆ, ಮೈಥಿಲಿಯೂ ತರಚಿದೆ. ನೀನು ಹುಟ್ಟಿದಾಗ ನಮ್ಮ ಮನದೇವರ ಹೆಸರಿಟ್ಟೆ ನಿನಗೆ ತ್ರಿಪುರ ಸುಂದರಿ ಅಂತ. ಅದು ನಮ್ಮ ತಾಯಿ ಹೆಸರು ಕಣೆ, ಅದಕ್ಕೆ ನಿನ್ನ ಬಾಯಿ ತುಂಬಾ ಮೈಥಿಲಿ ಮೈಥಿಲಿ ಅಂತ ಕರೆದೆ. ಆದ್ರೆ 16 ವರ್ಷ ಆದ್ಮೇಲೆ ನೀನೇ ನಿನ್ನ ಹೆಸರನ್ನ ರಾಜೇಶ್ವರಿ ಅಂತ ಬದಲಾಯಿಸ್ಕೋತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಕಣೆ, ನಾನು ಅನ್ಕೊಂಡಿರ್ಲಿಲ್ಲ. ಇನ್ನೂ ಯಾವ್ಯಾವ ಜಾಗದಲ್ಲಿ ಏನೇನು ಹೆಸರಿಟ್ಕೊಂಡಿದ್ಯಾ ಅನ್ನೋದು ಈ ನಿಮ್ಮ ಅಪ್ಪರಿಗೆ ಗೊತ್ತಾಗಬೇಕು. ಒಳ್ಳೆ ದಿವಸ ನೋಡಿ ನಿಮ್ ಕೈಲಿ ಓಮ್ ಅಂತ ಬರ್ಸಿ ಸ್ಕೂಲಿಗೆ ಸೇರ್ತಿರ್ಲಿಲ್ಲ ನಿಮ್ಮಅಮ್ಮ, ಅವಳಿಗೂ ಹೇಳದೆ ಸ್ಕೂಲ್ಗೂ ಹೋಗದೆ ಇದೆಯಲ್ಲ, ಇದಕ್ಕೇನ್ ಕಾರಣ ಅಂತ ನಿಮ್ಮಅಪ್ಪ ನಾನು ಕೇಳ್ತಾ ಇದ್ದೀನಿ ಹೇಳಿ. 1 ರೂಪಾಯಿ ಸಂಪಾದನೆ ಮಾಡದೆ ಕಷ್ಟವಾಗಿರೋ ಈ ಕಾಲದಲ್ಲಿ 16 ವರ್ಷದ ಹುಡುಗಿ ಕೇವಲ 4 ತಿಂಗಳಲ್ಲಿ 2000 ರೂಪಾಯಿ ಸಂಪಾದನೆ ಮಾಡಿದೀಯಲ್ಲ, ನೀನ್ ಕರ್ಕೊಂಡು ಹೋಗೋದ ಕಾರ್ ಬೇರೆನಾ? ಇದೆಲ್ಲ ಏನು, ಯಾವ ಕೆಲ್ಸ ಇದೆಲ್ಲ? ನನ್ಗೆ ಅರ್ಥ ಆಗ್ಬೇಕು ಮೊದ್ಲು ಉತ್ತರ ಕೊಡೆ. ಏನೇ ಆ ಚೆಕ್ಕಿಸ್ಕೊಂಡು ನೋಡ್ತಾ ಇದೀಯಾ? ಉತ್ತರ ಕೊಟ್ರೆ ಸರಿ, ಇಲ್ಲ
0: ನೀವ್ಯಾರು? ಗಂಡ ಹಾಕಿದ್ರ, ವಿದ್ಯೆ ಕಲ್ತಿದ್ರ, ಬಟ್ಟೆ ಬರ ತಂದ್ಕೊಡ್ರ, ಇಲ್ಲ ನನ್ ತಂಗಿ ದೊಡ್ಡವಳು ಮಾಡಿದ್ರ ಹೇಳಿ. ಅಪ್ಪ ಅಪ್ಪ ಅಂತ ಈಗ ದೊಡ್ಡದಾಗ ಅರ್ಸ್ಕೊತಿದ್ದೀರಲ್ಲ, ಈ ಸಂಸಾರಕ್ಕೋಸ್ಕರ ಎಷ್ಟು ದುಡ್ತಿದ್ದೀರಾ, ಏನ್ ಮಾಡಿದ್ದೀರಾ ಅಂತ ಕೂಗಾಡ್ತಿದ್ದೀರಾ. ಅಮ್ಮ ಕಳ್ತೋದ್ರಿ, ನಿಮ್ ದೇವ್ರು ಕೈ ಮುಗಿ ಅಂತಂದ್ರು ಮುಗಿದೆ. ನಿಮ್ಮಂತೋದ್ರಿ, ಅಪ್ಪ ಸರಿ ಅಂತಂದ್ರು ಕರೆದೆ. ಕೂಲು ಯಾಕೆ ಹೋಗ್ಲಿಲ್ಲ ಅಂತ ಹೇಳಿದ್ರಲ್ಲ, ಅದು ನನ್ನ ಇಷ್ಟ, ಕೇಳೋದಕ್ಕೆ ನೀವ್ ಯಾರು? ಇಷ್ಟೆಲ್ಲ ಕಾಣ್ತಿದ್ರು ಅಮೆರಿಕ ರಾಜಕೀಯದಿಂದ ಹಿಡಿದು ಹರಪ್ಪ ನಾಗರಿಕತೆವರೆಗೂ ಗಂಟೆ ಗಟ್ಟಲೆ ಗಂಟು ಮಾಡ್ಕೋತಿದ್ದೀರಲ್ಲ, ನೀವು ಕೇಳ್ತಿದ್ದೀರಾ ನಾನೇನ್ ತಪ್ಪು ಮಾಡಿದೆ ಅಂತ? ಮೊದ್ಲು ನಮ್ಮ ಅಮ್ಮನಿಗೆ ಗಂಡನಾಗಿ, ಆಮೇಲೆ ಮನೆಗೆ ದುಡಿಯೋ ಗಂಟಾಗಿ, ಇಷ್ಟೆಲ್ಲ ಆದ್ಮೇಲೆ ಆಗಿದ್ದೀರಾ ಅಂತ ನನಗ್ ನಂಬಿಕೆ ಬಂದ್ಮೇಲೆ ನೀವೇನ್ ಪ್ರಶ್ನೆ ಬೇಕಾದ್ರೂ ಕೇಳಿ,

0: ಇದೇನಪ್ಪ ಸರ್ಕಸ್ ಚಾರ್ಲಿ ತರ ಕಾಣ್ತಾ ಇದ್ರಾ?
1: ಎಲ್ಲ ಹೋಗಿದ್ದೆ ರಾತ್ರಿ
0: ರಾತ್ರಿ ಹೊಸ್ದಾಗ ಪ್ರಶ್ನೆ ಕೇಳ್ತಾ ಇದ್ರಾ?
1: ಇದೇ ಕಲ್ಕೊಂಬಂದಿದ್ಯಾ ಒಂದು ಮನೆಯಿಂದ? ಆಕೆ ಅಪ್ಪನೇ ಹೇಳ್ತಾರೋ ಕಡ್ದು ನಿಮ್ಮೇಲೆ ಸಂಪಾದನೆ ಮಾಡ್ಕೊಂಬಂದ್ರೆ ಈ ಮನೆ ಜಾಗ ಅನ್ನ ಇಲ್ಲಿ ನಿನ್ ಜೀವನೇ ಉಳಿಯ.
2: ತಕ್ಷಣ ಕೆಲಸ ಅಂದ್ರೆ ಹಾಗಪ್ಪ
1: ಹೇಳ ಅವರು ಸ್ಮಶಾನ ಗುಂಡಿ ತೊಡು
3: ಅಮ್ಮ
4: ವಿಜಯ. ನಿನ್ ರಾಜೀನಾಮೆ ಪತ್ರ ತಲುಪಿಸ್ಬಿಟ್ಟಮ್ಮ ಒಪ್ಕೊಂಡ್ರು ಇನಿ ಬರ್ಬೇಕಾದಕ್ಕೆ ಚೆಕ್ ಕಳಿಸ್ತೀನಿ ಅಂದ್ರು.
5: ಯಾಕೋ ಹಾಗೆ ನೋಡ್ತೀಯ, ಒಬ್ರು ಸಂಪಾದನೆ ಕಡಿಮೆ ಆಯ್ತು ಅಂತಲ್ಲ, ನಾನೇನಷ್ಟು ಮುಚ್ಚಾಳ ಲಕ್ಷಣ. ನನಗೆ ಬರ್ಬೇಕಾದ ಪ್ರಾವಿಡೆಂಟ್ ಫಂಡು ಇನ್ಶೂರೆನ್ಸ್ ಹಣ ಎಲ್ಲ ಸೇರಿ 50,000 ರೂಪಾಯಿ ಬ್ಯಾಂಕಲ್ಲಿ ಹಾಕಿದ್ದೀನಿ. ಪ್ರತಿ ತಿಂಗಳು ಬಡ್ಡಿ ಬರುತ್ತೆ, ಅದನ್ನ ನಿನ್ನ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಏನು ಯೋಚನೆ ಮಾಡಬೇಡ ಅಪ್ಪನೇ ಕಣ, ಅಮ್ಜದ್ ಖಾನ್ ಅಲ್ಲ.
3: ಏನ್ ಮಾಡ್ತಿದ್ದೀರಿ?
6: ಓ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿದಿದೆ ಕಣೆ, ಅಡುಗೆ ಮಾಡ್ಲಿಲ್ವಾ?
3: ಇವತ್ತು 2 ತಾರೀಕು ಅಲ್ರಿ, ಇವತ್ತು ನನ್ನ ಸಂಬಳ ದಿವಸ. ಒಳ್ಳೆ ಟಿಫನ್ ಮಾಡ್ಕೊಂಡು ತಪ್ಪಲ್ಲಿರೋ ಬೀಡ ಅಂಗಡಿನಲ್ಲಿ ಬೀಡ ಹಾಕೊಂಡು ನೇರ ಅಲಂಕಾರ ಥಿಯೇಟ್ರಿಗೆ ಹೋಗಿ ಕಾಮನ್ಬಿಲ್ ಪಿಕ್ಚರ್ ನೋಡ್ಕೊಂಡು ಮನೆಗೆ ಬಂದು
6: ಬಂದು
3: ತಂತಣ್ಣ

0: ಕಾಣಿಸ್ತಾಗೋ. ಯಾಕೆ ಅವ್ರ ಮುಖ ನೋಡ್ತೀಯ? ಈ ಹಣನ ಕಳ್ತನ ಮಾಡ್ಲಿಲ್ಲ, ಮೋಸ ಮಾಡ್ಲಿಲ್ಲ, ಭಿಕ್ಷೆನೂ ಎತ್ತಿಲ್ಲ. ಕೂಲಿ ಮಾಡಿ ನಿನ್ ಗಂಡ ಸಂಪಾದನೆ ಮಾಡಿ ತಂದಿರೋ ಮೊದಲನೇ ಹಣ ತಗೋ. ಅಪ್ಪನ ಕಡೆ ಎಂತೆ, ಈ ಮನೆಗೆ ಯಜಮಾನನೇ, ಒಂದು ರೂಪಾಯಿ ಸಂಪಾದನೆ ಮಾಡೋ ಯೋಗ್ಯ ಇಲ್ಲ ಅಂತ ಹೇಳಿದೆಯಲ್ಲ, ಇವತ್ತು ಸಂಪಾದನೆ ಮಾಡ್ಕೊಂಡು ತಗೊಂಬಂದಿದ್ದೀನಿ. ಹೇಳಿ ನೀನೇನ್ ಕೆಲಸ ಮಾಡ್ತಿದೀಯ ಅಂತ
1: ಹೇಳಿಗೂ ಮಗಳಿಗೂ ಸಂಬಂಧಪಟ್ಟ ವಿಷಯ ಇದು, ನಾನು ಉತ್ತರ ಕೊಡ್ತೀನಿ. ಅಪ್ಪ ಬನ್ನಿ ಬನ್ನ ಜೊತೆಲಿ. ಇವರು ನಮ್ಮ ತಂದೆ ಅಪ್ಪ, ಇವ್ರ ಸೇವೆ ಮಾಡೋದು ನಮ್ಮ ಕೆಲಸ. ಇವ್ರು ಸ್ನಾನ ಮಾಡಿಸ್ಬೇಕು, ಇವ್ರ ಬಟ್ಟೆ ಒಗಿಬೇಕು, ಇವ್ರಿಗೆ ಅನ್ನ ತಿನ್ಸ್ಬೇಕು. ಇವ್ರಿಗೆ ಕಾಯಿಲೆ ಇರೋದ್ರಿಂದಲೇ ಈ ಮನೆಗೆ ಯಾರು ಕೆಲಸಕ್ಕೆ ಬರಲಿಲ್ಲ. ಅದಕ್ಕೆಪ್ಪ ನಿಮ್ಮ ಮಗಳಿಗೆ ಕೈ ತುಂಬ ಸಂಬಳ, ಮನೆ ಕಾಸುವರೆಗೂ ಕಾರು, ಅಮ್ಮನ ಕಾಯಿಲೆ ವಾಸಿ ಮಾಡೋದಕ್ಕೋಸ್ಕರ ನಾನು ಈ ಕೆಲಸಕ್ಕೆ ಬರ್ಬೇಕಾಯ್ತು. ನನ್ ಸೋಳೆ ತರ ಮಾಡ್ಲಿಲ್ಲಪ್ಪ, ನಿಮ್ಮ ಮಗಳ ಸೋಳೆ ಅಲ್ಲಪ್ಪ.
0: ನಿಪ್ಪಟ್ಟು ಕೋಡ್ಬಳೆ ಅವಲಕ್ಕಿ ಯಾವ್ದು ಕೊಡ್ಲಿ ಸ್ವಾಮಿ ತಮಗೆ?
2: ಎಷ್ಟಪ್ಪ ನಿಪ್ಪಟ್ಟು?
0: 25 ಪೈಸ ಸ್ವಾಮಿ.
2: ಒಂದು ಕೊಡು.
0: ತಗೊಳ್ಳಿ.
2: ಒಂದು ಕೋಡ್ಬಳೆ ಎಷ್ಟು?
0: 25 ಪೈಸ ಸ್ವಾಮಿ.
2: ಅದು ಒಂದು ಕೊಡು. ತಗೋ.
0: ಸರಿ ಸ್ವಾಮಿ.
2: ಆಹಾ, ಕೋಡ್ಬಳೆ ಬಹಳ ರುಚಿಯಾಗಿದೆ ಸ್ವಾಮಿ.
0: ಹೌದಾ? ಸಂತೋಷ.
2: ಬರಲ
0: ಸ್ವಾಮಿ. ದುಡ್ಡು ಸ್ವಾಮಿ?
2: ಯಾತ್ರ ದುಡ್ಡು
0: ಕೊಡ್ಬಲಿದು.
2: ನಿಪ್ಪಟ್ಟು ವಾಪಸ್ ಕೊಟ್ನಲ್ಲ.
0: ನಿಪ್ಪಟ್ಟಿಂದು
2: ಇದ್ರ ಬದ್ಲಾಗ ಅದ್ರ ವಾಪಸ್.

0: ಕೊಟ್ಟಿದ್ದು ಒಳ್ಳೆ ಗಿರಾಕಿ ಕಣಯ್ಯ. ನೀನು
1: ಕೊಟ್ಟೆ, ವಾಪಸ್ ಕೊಟ್ರು, ಕೊಡ್ಬಲೆ ಕೊಟ್ಟೆ, ತಿಂದ ಕೊಡ್ಬಲೆದು.
2: ಅಮ್ಮ, 11 ಗಂಟೆಗೆ ಸರಿಯಾಗಿ ನೀನು ಹೊರಡಕ್ಕೆ ರೆಡಿಯಾಗಿರು, ಆಟೋ ತರ್ತೀನಿ, ಆಸ್ಪತ್ರೆಗೆ ಹೋಗೋಣ.
3: ಅದೆಲ್ಲ ಯಾಕಪ್ಪ, ಯಾವಾಗ ನೀನು ನಿಮ್ಮಪ್ಪ ದುಡಿಯೋಕ್ ಶುರು ಮಾಡಿದ್ರು ಆಗ್ಲೇ ನನ್ನ ಕಾಯಿಲೆ ಎಲ್ಲ ಕಳೆದ್ಬೇಕು.
2: ನೋಡು, ಹೀಗೆಲ್ಲ ಸಮಾಧಾನದ ಉತ್ತರ ಕೊಡ್ಬೇಡ, ಒಟ್ನಲ್ಲಿ ನೀನ್ ರೆಡಿಯಾಗಿರು.
3: ನೀನ್ ಹೋಗಮ್ಮ, ನಾನು ಹಾಲು ತಗೋತೀನಿ.
4: ಇದುವರೆಗೆ ಆನಂದ ಸಾಗರ ಕನ್ನಡ ಚಲನಚಿತ್ರದ ಧ್ವನಿವಾಹಿನಿ ಕೇಳಿದಿರಿ. ತಾಂತ್ರಿಕ ನೆರವು ಅನಿತಾ, ಎಚ್ಎಸ್ ಸುರೇಶ್ ಕುಮಾರ್. ಪ್ರಸಾರ ಸಂಯೋಜನೆ ಜಿಆರ್ ಪ್ರಕಾಶ್. ಪ್ರಸ್ತುತಪಡಿಸಿದವರು ಡಿಎಂ ವಿಜಯಕುಮಾರ್.

ಆತ್ಮೀಯರೇ, ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ನಿಲಯದ ಕಾರ್ಯಕ್ರಮಗಳನ್ನ ನೀವು ಕೇಳ್ತಾ ಇದ್ದೀರಿ. 101.4 FM ಹಾಗೂ ನಮ್ಮ ನಿಲಯದ ಅಂತರ್ಜಾಲ ಸೇವೆಯಲ್ಲಿ ನಿಲಯದ ಮುಂದುವರೆದ ಪ್ರಸಾರದಲ್ಲಿ ಇದೀಗ ಚಿತ್ರಗೀತೆಗಳ ಕಾರ್ಯಕ್ರಮ. ನಿಮ್ಮ ಜೊತೆ ನಾನು ನಿಮ್ಮ ಬಾನುಲಿ ಗೆಳೆಯ ಶಕೀಲ್ ಹೊದಿಗೆರೆ.

ನಿಲಯದಿಂದ ಪ್ರಸಾರವಾಗುವಂತಹ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಕೇಳುಗರಿಗೆ ಮತ್ತೊಮ್ಮೆ ಸ್ವಾಗತವನ್ನ ಕೋರ್ತಾ ಕಾರ್ಯಕ್ರಮದ ಆರಂಭದ ಗೀತೆಯನ್ನು ಕೇಳೋಣ. ಬಿಂದು ಮಾಲಿನಿ ಅವರ ಸ್ವರದಲ್ಲಿ ಆಚಾರ್ ಅಂಡ್ಕೋ ಚಿತ್ರದ ಗೀತೆ. ತ್ರಿಲೋಕ್ ತ್ರಿವಿಕ್ರಮ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಬಿಂದು ಮಾಲಿನಿ ನಾರಾಯಣ ಸ್ವಾಮಿ.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ವಿನಯ್ ಹಾಗೂ ಸಾಧ್ವಿನಿ ಕೊಪ್ಪ ಅವರ ಸ್ವರಗಳಲ್ಲಿ ವೈಶಂಪಾಯನ ತೀರ ಚಿತ್ರದ ಗೀತೆ. ರಮೇಶ್ ಬೇಗಾರ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಶ್ರೀನಿಧಿ ಕೊಪ್ಪ.

0: ಓಕೆ ಕೆಳಗರೆ, ವೈಶಂಪಾಯನ ತೀರ ಚಿತ್ರದ ಗೀತೆಯನ್ನು ಕೇಳ್ಕೊಂಡು ಬಂದ್ರಿ. ನಮ್ಮ ಕೆಳಗರೆಲ್ಲ ಈಗ ಸಂದೇಶ ಕಳಿಸೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಯಾಕೆ ಸರ್, ಭಾನುವಾರ ಸಂಜೆ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಪ್ರಶ್ನೆ ಕೇಳೋದಿಲ್ವಾ ಅಂಥೇಳಿ? ಖಂಡಿತ ಕೇಳೋಣ. ನಮ್ಮ ಕೇಳುಗರು ಪ್ರಶ್ನೆಗಳನ್ನ ಕೇಳಲಿ ಅಂಥೇಳಿ, ಸಂದೇಶ ಕಳಿಸ್ಲಿ ಅಂಥೇಳಿ ಕಾಯ್ತಾ ಇದ್ದೆ ನಾನು. ಸೊ ಇದೊಂದು ಗೀತೆಯನ್ನು ಪ್ರಸಾರ ಮಾಡಿ ಮುಂದಿನ ಗೀತೆಗೆ ನಾನು ಪ್ರಶ್ನೆಯನ್ನು ಕೇಳ್ತೀನಿ. ಇದೀಗ ಕೇಳೋಣ. ಟಗರು ಪಲ್ಯ ಚಿತ್ರದ ಗೀತೆ. ಧನಂಜಯ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ವಾಸುಕಿ ವೈಭವ್. ಗೀತೆಯನ್ನು ಹಾಡಿದ್ದಾರೆ ಚೈತ್ರ ಆಚಾರ್, ವಾಸುಕಿ ವೈಭವ್ ಹಾಗೂ ಸಂಗಡಿಗರು.
1: ರೈತನ ಮಗನಾದ ಶಿವನು ಹೊಸದಾಗಿ ಮದುವೆ ಆದಾಗ ಪಾರ್ವತಮ್ಮನಿಗೆ ಹಾಡಿತು ಪದವಾ.
2: ಹಾಡ್ತೀನಿ ಕೇಳೆ, ನಿನಗೆ ನನ್ನ ನೋಡತೀ
1: ಬಿಡುಮತ್ತಂಗ.
2: ರೈತರ ಮಕ್ಕಳಾದ ನಾವು ಪ್ರೀತಿನೇ ಬಿತ್ತು, ಪ್ರೀತಿನೇ ಬೆಳೆದು, ಪ್ರೀತಿನೇ ಹಂಚೋದು. ಭೂಮ್ ತಾಯಿನ ಪ್ರೀತಿ ಮಾಡ್ದಷ್ಟೇ ಪ್ರೀತಿ ಮಾಡ್ತೀನಿ ನಿನ್ನ ನನ್ನ ನೋಡತೀ.

ಓಕೆ, ಟಗರು ಪಲ್ಯ ಚಿತ್ರದಿಂದ ಸಂಸಾರ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ನಡಿಬೇಕು ಅನ್ನುವಂಥ ಒಂದು ಅರ್ಥಪೂರ್ಣ ಗೀತೆಯನ್ನು ಕೇಳ್ಕೊಂಡು ಬಂದ್ವಿ. ಓಕೆ, ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆಯನ್ನು ಕೇಳೋಣ. ತೋತಾಪುರಿ ಚಾಪ್ಟರ್ 1 ಚಿತ್ರದಿಂದ ವಿಜಯಪ್ರಸಾದ್ ಅವರ ಸಾಹಿತ್ಯ, ಅನೂಪ್ ಸೇಣಿನ ಅವರ ಸಂಗೀತವಿರುವ ಈ ಗೀತೆಯನ್ನು ಹಾಡಿದ್ದಾರೆ ವ್ಯಾಸರಾಜ್ ಸೋಸ್ಲೆ, ಅನನ್ಯ ಭಟ್ ಹಾಗೂ ಸುಪ್ರಿಯಾ ರಾಮ್. ಗೀತೆಯ ವಿವರ ಎಲ್ಲ ಹೇಳಿದ್ದೀನಿ. ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಚಿತ್ರದಲ್ಲಿ ಜಗ್ಗೇಶ್ ಅವರು ನಟಿಸಿದ್ದಾರಲ್ವಾ, ನಾಯಕ ನಟನಾಗಿ ನಾಯಕಿಯಾಗಿ ಯಾರು ನಟಿಸಿದ್ದಾರೆ ಅಂತ. ತೋತಾಪುರಿ ಚಾಪ್ಟರ್ 1 ಚಿತ್ರದ ಈ ಗೀತೆಯನ್ನು ನೀವು ಕೇಳ್ತಾ ಇದ್ದೀರಿ. ಈ ಚಿತ್ರದಲ್ಲಿ ಜಗ್ಗೇಶ್ ಅವರಿಗೆ ನಾಯಕಿಯಾಗಿ ನಟಿಸಿರುವಂತಹ ನಟಿ ಹೆಸರು ಏನು ಅನ್ನೋದು ನನ್ನ ಪ್ರಶ್ನೆ. ಕೇಳಿ ನಿಮಗಾಗಿ ಈ ಗೀತೆ ತೋತಾಪುರಿ ಚಾಪ್ಟರ್ 1 ಚಿತ್ರದಿಂದ.

ಓಕೆ, ನಮ್ಮ ಕೇಳುಗರಿಂದ ಉತ್ತರಗಳು ಬರುವಂತಹ ಸ್ಪೀಡ್ ನೋಡಿದ್ರೆ ನಾನು ಪ್ರಶ್ನೆ ಕೇಳೋದನ್ನ ತಡ ಮಾಡಿಬಿಟ್ಟೆ ಅಂತ ಹೇಳಿ ಅನ್ಸುತ್ತೆ. ಓಕೆ, ನಾವೀಗಾಗಲೇ ಕೇಳಿದಂತಹ ಪ್ರಶ್ನೆಗೆ ಯಾರೆಲ್ಲ ಸರಿ ಉತ್ತರ ಕಳಿಸಿದ್ದಾರೆ ಅಂತ ಹೇಳಿ ನೋಡೋಣ. ಮೊದಲನೇದಾಗಿ ಉತ್ತರ ತಲುಪಿಸಿದ್ದಾರೆ ಅನಿಲ್ ಕುಮಾರ್ ಅವರು ತಡಕನಹಳ್ಳಿಯಿಂದ ಸರಿಯಾದಂತಹ ಉತ್ತರ. ಹಾಗೆಯೇ ಮಂಡ್ಯದ ಕಾವೇರಿ ನಗರದಿಂದ ರಾಘವೇಂದ್ರ MS ಹಾಗೂ ಪ್ರಜ್ವಲ್ MR. ಹಂಪಣ್ಣ ನ್ಯಾಮತಿ ಅವರ ಉತ್ತರ ಕೂಡ ತಲುಪಿದೆ. KP ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಭಟ್ ಕೌರಿ ಮಂಡಗದ್ದೆ ಹುಬ್ಳಿಯಿಂದ, ಹಾಗೆಯೇ ವಿ ಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ. ಓಕೆ, ಎಲ್ಲರೂ ಕೂಡ ಶುಭ ಸಂಜೆ ತಿಳಿಸಿದ್ದಾರೆ, ತಮಗೂ ಕೂಡ ಶುಭ ಸಂಜೆ. ಹಾಗೆ ಉಮೇಶ್ ಸಿರಿಗೆರೆ ದಾವಣಗೆರೆಯಿಂದ ಸರಿಯಾದಂತಹ ಉತ್ತರ ಕಳಿಸಿದ್ದಾರೆ. ಹುಬ್ಬಳ್ಳಿ ಲೋಹಿಯ ನಗರದಿಂದ ಚೆನ್ನಬಸಪ್ಪ ಕರಮಡಿ, ಮಧುಮತಿ ಕರಮಡಿ, ಓಕೆ ಸರಿಯಾದಂತಹ ಉತ್ತರ. ಹಾಗೆಯೇ ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ ಸರಿಯಾದಂತಹ ಉತ್ತರ. HR ರುದ್ರಸ್ವಾಮಿ ಚಿಕ್ಕಮಗಳೂರಿನಿಂದ, ಹಾಗೆಯೇ ಶಾಂತಾಚಾರ್ ಬಡಿಗೇರ್ ಕೊಕ್ಕನೂರು ಹರಿಹರ ತಾಲೂಕಿನಿಂದ, ಎಸ್ ಸರಿಯಾದಂತಹ ಉತ್ತರ. ಇನ್ನೂ ಕೆಲವರ ಅಕೌಂಟು ಟೈಪಿಂಗ್ ಅಂತ ಹೇಳಿ ತೋರಿಸ್ತಾ ಇದೆ, ನೋಡೋಣ ಅವರೆಲ್ಲ ಉತ್ತರಗಳು ಯಾವಾಗ ಬರುತ್ತೆ ಅಂಥೇಳಿ. ಸೊ ನಮಗೆ ಬೇಕಾಗಿದ್ದಂಥ ಉತ್ತರ ಮತ್ತು ಸರಿ ಉತ್ತರ ಆಗಿತ್ತು ಆದಿತಿ ಪ್ರಭುದೇವ ಅಲ್ವಾ, ವಿಷ್ಣು ಸಾರಿ ಜಗ್ಗೇಶ್ ಅವರ ಜೊತೆಯಲ್ಲಿ ತೋತಾಪುರಿ ಚಾಪ್ಟರ್ 1 ಚಿತ್ರದಲ್ಲಿ ನಟಿಸಿದಂಥ ನಟಿ ಆದಿತಿ ಪ್ರಭುದೇವ ಸರಿಯಾದಂಥ ಉತ್ತರ ಆಗಿತ್ತು. ಎಲ್ಲರೂ ಕೂಡ ಸರಿಯಾದಂಥ ಉತ್ತರನ ಕಳಿಸಿದ್ದೀರಿ, ತಮಗೆಲ್ಲರಿಗೂ ಕೂಡ ಪ್ರೀತಿಯ ಧನ್ಯವಾದಗಳು. ಮುಂದಿನ ಗೀತೆಯನ್ನು ಕೇಳೋಣ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ಅರ್ಜುನ್ ಜನ್ಯ ಅವರ ಸಂಗೀತವಿರುವ ಈ ಗೀತೆಯನ್ನು ಹಾಡಿದ್ದಾರೆ ಕೀರ್ತನ ಹೊಳ್ಳ. ಚಿತ್ರ ವೇದ. ಸೊ ಪ್ರಶ್ನೆ ಏನಪ್ಪಾ ಅಂತಂದರೆ ವೇದ ಚಿತ್ರದಲ್ಲಿ ನಾಯಕ ನಟ ಯಾರು, ವೇದ ಚಿತ್ರದಲ್ಲಿ ನಾಯಕನಿಗೆ ಅಭಿನಯಿಸಿರುವ ನಟ ಯಾರು ಅನ್ನೋದು ನನ್ನ ಪ್ರಶ್ನೆ. ಗೀತೆಯ ವಿವರ ಇನ್ನೊಂದ್ಸಲ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ಅರ್ಜುನ್ ಜನ್ಯ ಅವರ ಸಂಗೀತವಿರುವ ಈ ಗೀತೆಯನ್ನು ಹಾಡಿದ್ದಾರೆ ಕೀರ್ತನ ಹೊಳ್ಳ. ಸೊ ಪ್ರಶ್ನೆ ಏನಪ್ಪಾ ಅಂತಂದರೆ ನೀವೀಗ ಕೇಳುವಂಥ ವೇದ ಚಿತ್ರದ ಗೀತೆ, ವೇದ ಚಿತ್ರದಲ್ಲಿ ನಾಯಕನಾಗಿ ಅಭಿನಯಿಸಿರುವ ನಟ ಯಾರು ಅನ್ನೋದು ನನ್ನ ಪ್ರಶ್ನೆ. ಕೇಳಿ ನಿಮಗಾಗಿ ಈ ಗೀತೆ.

ಓಕೆ, ನಾನಿನ್ನು ಪ್ರಶ್ನೆಯನ್ನು ಪೂರ್ಣ ಮಾಡಿರಲಿಲ್ಲ, ಗೀತೆಯನ್ನು ಕೂಡ ಪ್ರಸಾರ ಮಾಡಿರಲಿಲ್ಲ. ಆದರೆ ಪ್ರಶ್ನೆಯನ್ನು ಕೇಳಿಸ್ಕೊಂಡಂಥ ನಮ್ಮ ಕೇಳುಗರು ಈಗಾಗಲೇ ಸಂದೇಶಗಳನ್ನ ಕಳಿಸೋದಕ್ಕೆ ಶುರು ಮಾಡಿದ್ರು. ಮೊದಲನೇದಾಗಿನೇ ಹಂಪಣ್ಣ ನ್ಯಾಮತಿ ಅವರ ಉತ್ತರ ತಲುಪಿದೆ. ಪ್ರಶ್ನೆ ಇನ್ನೊಮ್ಮೆ ನೆನಪಿಸೋಣಲ್ವಾ? ವೇದ ಚಿತ್ರದಲ್ಲಿ ನಾಯಕ ನಟನಾಗಿ ಅಭಿನಯಿಸಿರುವ ನಟ ಯಾರು ಅನ್ನೋದು ಪ್ರಶ್ನೆ ಕೇಳಿದ್ದೆ. ಓಕೆ, ಎರಡನೇ ಉತ್ತರ ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೆರೂರಿನಿಂದ, ಹಾಗೆಯೇ ಅರುಣ್ ಟೈಲರ್ ಆಯನೂರಿನಿಂದ, ಹಾಗೆಯೇ ಮಂಡ್ಯದ ಕಾವೇರಿ ನಗರದಿಂದ ರಾಘವೇಂದ್ರ ಎಂ ಎಸ್ ಹಾಗೂ ಪ್ರಜ್ವಲ್ ಎಂ ಆರ್. ಸೊ ತಮ್ಮಲ್ಲಿ ಏನು ವಿನಂತಿ ಅಂತಂದರೆ, ಉತ್ತರ ಕಡೆಯಲ್ಲಿ ಇರಲಿ, ಮೊದಲಿಗೆ ನಿಮ್ಮ ಹೆಸರು, ಆಮೇಲೆ ನಿಮ್ಮ ಊರಿರಲಿ. ಉತ್ತರನೇ ಮೊದಲಿಗೆ ಇದ್ಬಿಟ್ರೆ ನಾನು ಓದುವಂಥ ಫ್ಲೋಲ್ಲಿ ಉತ್ತರ ಹೇಳಿಬಿಡ್ತೀನಿ ಅದಕ್ಕಾಗಿ. ಓಕೆನಾ? ಎಚ್ ಆರ್ ರುದ್ರಸ್ವಾಮಿ ಅವರು ಚಿಕ್ಕಮಗಳೂರಿನಿಂದ, ಹಾಗೆಯೇ ಓಕೆ ಮಂಜುನಾಥ್ ಅವರು ಭದ್ರಾವತಿಯಿಂದ ಸರಿಯಾದಂಥ ಉತ್ತರ ಕಳಿಸಿದ್ದಾರೆ. ಹಾಗೆಯೇ ಸುಭಾನ್ ಕೋರಿ ಹಂಪಸಾಗರದಿಂದ ಸರಿಯಾದಂಥ ಉತ್ತರ. ಕೆ ಪಿ ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಭಟ್ ಗೌರಿ ಮಂಡಗದ್ದೆ ಹುಬ್ಬಳ್ಳಿಯಿಂದ. ಓಕೆ, ಹುಬ್ಬಳ್ಳಿ ಲೋಹಿಯ ನಗರದಿಂದ ಚನ್ನಬಸಪ್ಪ ಕರಮಡಿ, ಮಧುಮತಿ ಕರಮಡಿ, ಸರಿಯಾದಂಥ ಉತ್ತರ. ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ, ವಿ ಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ, ಶಾಂತಾಚಾರ್ ಬಡಿಗೇರ್ ಕೊಕ್ಕನೂರಿನಿಂದ, ಹಾಗೆಯೇ ಮುರಳೀಧರ ಶಿವಮೊಗ್ಗದಿಂದ. ಓಕೆ, ಇನ್ಯಾರಿದು ಸಂದೇಶ ಕಳಿಸಿದ್ದಾರೆ? ಯಾರಿದು? ತೀರ್ಥ ಪ್ರಸಾದ್ ಅವರು ದೊಡ್ಡ ಮೇಟಿ ಕುರ್ಕೆ ಅರಸೀಕೆರೆ ತಾಲೂಕಿನಿಂದ. ನಮ್ಮ ಹೊಸ ಕೇಳುಗರು ನಿಲಯಕ್ಕೆ ಹಾಗೆ ಕಾರ್ಯಕ್ರಮಗಳಿಗೆ ಸ್ವಾಗತ ತಿಳಿಸ್ತಾ ಸರಿಯಾದಂಥ ಉತ್ತರ ಕಳಿಸಿದ್ದಾರೆ. ಮತ್ತು ಇದು ಇವರ ಎಷ್ಟನೇ ಚಿತ್ರ ಅಂತ ಕೂಡ ಕಳಿಸಿದ್ದಾರೆ. ಎಸ್, ನಮ್ಮ ಉತ್ತರ ಅಂದರೆ ನಮಗೆ ಬೇಕಾಗಿದ್ದಂಥ ಉತ್ತರ ಆಗಿತ್ತು. ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ಅಲ್ವಾ? ಎಲ್ಲರೂ ಕೂಡ ಒಬ್ಬರು ಕೂಡ ತಪ್ಪು ಕಳಿಸಿಲ್ಲ. ಜೊತೆಗೆ ಇವರು 125ನೇ ಚಿತ್ರ ಅನ್ನುವಂಥದ್ದನ್ನು ಕೂಡ ನೆನಪು ಮಾಡಿದ್ದಾರೆ. ತಮ್ಮೆಲ್ಲರ ಸಂದೇಶಗಳಿಗಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಸೊ ಮುಂದಿನ ಗೀತೆಯನ್ನು ಕೇಳೋಣ. ಚರಣ್ರಾಜ್ ಅವರ ಧ್ವನಿಯಲ್ಲಿ ಇಬ್ಬನಿ ತಬ್ಬಿದ ಇಳೆಯಲಿ ಚಿತ್ರದ ಗೀತೆ, ನಾಗಾರ್ಜುನ್ ಶರ್ಮಾ ಅವರ ಸಾಹಿತ್ಯ, ಗಗನ್ ಬದ್ರಿ ಅವರ ಸಂಗೀತ ಈ ಗೀತೆಗಿದೆ.

ಆತ್ಮೀಯ ಕೇಳುಗರೇ, ಇದುವರೆಗೂ ನಿಲಯದ ಕಾರ್ಯಕ್ರಮಗಳನ್ನು FM 101.4 ತರಂಗಾಂತರ ಹಾಗೂ ನಮ್ಮ ನಿಲಯದ ಅಂತರ್ಜಾಲ ಸೇವೆಯಲ್ಲಿ ಕೇಳ್ತಾ ಇದ್ರಿ.

ಆತ್ಮೀಯ ಕೇಳುಗರೇ, ಇನ್ನು ಮುಂದೆ ನಿಲಯದ ಕಾರ್ಯಕ್ರಮಗಳನ್ನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ 103.5 ಹಾಗೂ 101.4 FM ಹಾಗೂ ಮೀಡಿಯಂ ವೇವ್ 675 ಕಿಲೋಹರ್ಟ್ಸ್ ಗಳಲ್ಲಿ ಕೇಳುವಿರಿ. ಚಿತ್ರಗೀತೆಗಳ ಕಾರ್ಯಕ್ರಮ ಮುಂದುವರಿಯಲಿದೆ. ನಿಮ್ಮ ಜೊತೆ ನಾನು ನಿಮ್ಮ ಬಾನುಲಿ ಗೆಳೆಯ ಶಕೀಲ್ ಹೊದಿಗೆರೆ.

ಓಕೆ ಕೇಳಿದ್ರೆ ಚಿತ್ರಗೀತೆಗಳ ಕಾರ್ಯಕ್ರಮ ಮುಂದುವರಿತಾ ಇದೆ. ಮುಂದಿನ ಗೀತೆ ಕೇಳೋಣ ಸೋನು ನಿಗಮ್ ಅವರ ಸ್ವರದಲ್ಲಿ, ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯ, ಅರ್ಜುನ್ ಜನ್ಯ ಅವರ ಸಂಗೀತವಿರುವ ಈ ಗೀತೆ ಯಾವ ಚಿತ್ರದ್ದು ಅನ್ನೋದೇ ನಮ್ಮ ಪ್ರಶ್ನೆ. ಇನ್ನೊಮ್ಮೆ ಗೀತೆಯ ವಿವರ. ಗೀತೆಯನ್ನು ಹಾಡಿದ್ದಾರೆ ಸೋನು ನಿಗಮ್ ಅವರು, ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯ, ಅರ್ಜುನ್ ಜನ್ಯ ಅವರ ಸಂಗೀತವಿರುವ ಗೀತೆ ಯಾವ ಚಿತ್ರದ್ದು ಅನ್ನೋದು ನನ್ನ ಪ್ರಶ್ನೆ. ಗೀತೆಯನ್ನು ಕೇಳಿಸ್ಕೊಳ್ಳಿ. ಗೀತೆ ಯಾವ ಚಿತ್ರದ್ದು ಅನ್ನೋದು ನೀವು ನಮಗೆ ವಾಟ್ಸಪ್ ಸಂದೇಶ ಕಳಿಸ್ಬೇಕು. ನಮ್ಮ ವಾಟ್ಸಪ್ ಸಂಖ್ಯೆ 9481572600 ಈ ಸಂಖ್ಯೆಗೆ. ನಮ್ಮ ಕೇಳುಗರಲ್ಲಿ ಒಂದು ವಿನಂತಿ ಏನು ಅಂತಂದರೆ, ಸಂದೇಶದಲ್ಲಿ ಮೊದಲಿಗೆ ನಿಮ್ಮ ಹೆಸರು ಇರಲಿ, ನಂತರ ನಿಮ್ಮ ಊರು ಯಾವುದು ಅಂತ ಹೇಳಿ ಇರಲಿ, ಕಡೆಯಲ್ಲಿ ನಿಮ್ಮ ಸಂದೇಶದ ಕಡೆಯಲ್ಲಿ, ಪ್ರತಿ ಸಂದೇಶದಲ್ಲೂ ಅಷ್ಟೇ ಕಡೆಯಲ್ಲಿನೇ ಉತ್ತರ ಇರಲಿ ಅಂತ ಹೇಳ್ತಾ ನಿಮಗಾಗಿ ಈ ಗೀತೆ ಯಾವ ಚಿತ್ರದ್ದು ಅನ್ನೋದು ನನ್ನ ಪ್ರಶ್ನೆ.

ಓಕೆ, ಸ್ವಲ್ಪ ಕಷ್ಟ ಅನ್ಸ್ಬೋದಾದಂತ ಪ್ರಶ್ನೆ ಕೇಳಿದ್ದೆ ಅಂತ ಅನ್ಕೊಳ್ತೀನಿ. ಆದ್ರೂ ಪರವಾಗಿಲ್ಲ, ನಮ್ಮ ಕೇಳುಗರು ಉತ್ತರಗಳನ್ನ ಕಳಿಸಿದ್ದಾರೆ. ನಮಗ್ ಕಷ್ಟ ಅನ್ಸ್ಬೋದು, ನಮ್ಮ ಕೇಳುಗರಿಗೆ ಕಷ್ಟ ಅಲ್ಲ ಅಲ್ವಾ? ಓಕೆ, ನಾವೀಗ ಕೇಳಿದಂತ ಗೀತೆ ಯಾವ ಚಿತ್ರದ್ದು ಅಂತ ಹೇಳಿ ನಾನು ಪ್ರಶ್ನೆಯನ್ನು ಕೇಳಿದ್ದೆ. ಸೊ ಮೊದಲನೇದಾಗಿ ಯಾರು ಉತ್ತರ ಕಳಿಸಿದ್ದಾರೆ ಅಂತಂದ್ರೆ, ಓಕೆ, ಸಲ್ಮಾ ಟೀಚರ್ ಅವರು ತರೀಕೆರೆಯಿಂದ ಗುಡ್ ಈವ್ನಿಂಗ್ ತಿಳಿಸ್ತಾ ಉತ್ತರ ಕಳಿಸೋ ಪ್ರಯತ್ನ ಮಾಡಿದ್ದಾರೆ. ನೋಡೋಣ, ಹೆಚ್ ಆರ್ ರುದ್ರಸ್ವಾಮಿ ಕಣದಾಳು ಹೊಸ ಬಡಾವಣೆ ಚಿಕ್ಕಮಂಗ್ಳೂರಿನಿಂದ ಸರಿಯಾದಂತಹ ಉತ್ತರ. ಉಮಾದೇವಿ ಅವರು ಪಿಡಬ್ಲ್ಯೂ ಡಿ ಕಾಲೋನಿ ಬಿ ಆರ್ ಪ್ರಾಜೆಕ್ಟ್, ಸರಿಯಾದಂತಹ ಉತ್ತರ. ಮಂಜುನಾಥ್ ಅವರು ಭದ್ರಾವತಿಯಿಂದ ಉತ್ತರ ಕಳಿಸೋ ಪ್ರಯತ್ನ ಮಾಡಿದ್ದಾರೆ, ನೋಡೋಣ ಯಾವುದು ಉತ್ತರ ಸರಿ ಅಂಥೇಳಿ. ಹ್ಯಾಬಿಲ್ ರಾಘವೇಂದ್ರ ಅಪ್ಪರ್ ಹುತ್ತ ಭದ್ರಾವತಿಯಿಂದ ಸರಿಯಾದಂಥ ಉತ್ತರ. ಹೆಚ್ ಬಿ ಗುರುಮೂರ್ತಿ ಎನ್ ಆರ್ ಪುರದಿಂದ, ಎಸ್, ಅವರು ಸ್ವಲ್ಪ ಕನ್ಫ್ಯೂಷನ್ ಮಾಡ್ಕೊಂಡಿದ್ದಾರೆ. ಓಕೆ, ನಮ್ಮ ರಾಜು ಶಂಕರ್ ಘಟ್ಟ ಅವರ ಉತ್ತರ ಕೂಡ ತಲುಪಿದೆ. ಓಕೆ, ತಮಗೂ ಕೂಡ ಸಂಜೆ ವಂದನೆಗಳು ಸರ್. ಹಾಗೆಯೇ ಓಕೆ, ಯಾರಿದು, ನಮಸ್ತೆ, ಸಂಜೆ ಭವನಿನಲ್ಲಿ ಸುಮಧುರವಾದಂತಹ ಗೀತೆಗಳನ್ನ ಕೇಳಿಸ್ತಾ ಇರುವಂತಹ ನಮ್ಮ ಆಕಾಶವಾಣಿ ಭದ್ರಾವತಿ ಕೇಂದ್ರಕ್ಕೆ ಧನ್ಯವಾದಗಳನ್ನು ಅಂತ ಹೇಳಿ ತಿಳಿಸ್ತಾ, ಪದ್ಮಶ್ರೀ ಪನ್ನಗ ಟಿ ಅನಂತಕುಮಾರ್ ಶಿವಮೊಗ್ಗ ಮೂಡಲ ವಿಠಲಾಪುರದಿಂದ ಉತ್ತರ ಕಳಿಸೋ ಪ್ರಯತ್ನ ಮಾಡಿದ್ದಾರೆ. ಆದರ್ಶ ಅವರು ಹೊಳೆಹೊನ್ನೂರಿನಿಂದ, ಹಾಗೆಯೇ ಅನಿಲ್ ಅವರು ಯಾವುದಿದು ಊರು, ಕೋಡ್ಮಗ್ಗಿ. ಓಕೆ, ಹಾಗೆಯೇ ಅರಹತೊಳಲಿನಿಂದ ಮಂಜುನಾಥ್, ಓಕೆ, ತಮ್ಮ ಉತ್ತರ ಕೂಡ ತಲುಪಿದೆ. ಹಾಗೆಯೇ ಶಾಂತಾಚಾರ್ ಬಡಿಗೇರ್ ಕೊಕ್ಕನೂರು, ಎಸ್ ಎಸ್. ಹಾಗೆಯೇ ರಾಘವೇಂದ್ರ ಅವರು ಎಲ್ಲಿಂದ ಇದು, ಚನ್ನಗಿರಿ ತಾಲೂಕು. ಓಕೆ, ಕೆ ಗಾಣದಕಟ್ಟೆಯಿಂದ ಸರಿಯಾದಂಥ ಉತ್ತರ. ಓಕೆ.

0: ಮತ್ತೊಂದು ಉತ್ತರ ಬಂತು ಸೇವಂತಿ ಅವರು, ಚನ್ನಗಿರಿ ತಾಲೂಕು. ಓಕೆ, ಸರಿಯಾದಂತ ಉತ್ತರ. ಓಕೆ ಓಕೆ, ಯಾರೆಲ್ಲ ಉತ್ತರ ಕಳಿಸಿದ್ದಾರೆ ಅವರೆಲ್ಲರದ್ದು ಉತ್ತರ ಅಂದ್ರೆ ಕೆಲವ್ರದ್ದು ಒಬ್ರದ್ದು ಅಂದ್ರೆ ಒಬ್ರು ಇಬ್ರು ಅಂತ ಅನ್ಕೊಳ್ತೀನಿ. ಅವರದ್ದೇ ಚಿತ್ರ ಅಂದ್ರೆ ಗಣೇಶ್ ಅವರು ನಟಿಸಿರುವಂತಹ ಚಿತ್ರ ಇದು, ಗಾಳಿಪಟ 2 ಚಿತ್ರದ ಗೀತೆಯನ್ನು ನಾವು ಕೇಳ್ಕೊಂಡು ಬಂದಿದ್ದು. ಸೊ ಇನ್ನೂ ಕೆಲವರು ಸ್ವಲ್ಪ ಕನ್ಫ್ಯೂಸ್ ಆಗಿ ಅಂದರೆ ಅದೇ ಮೆಲೋಡಿ ಇದರಲ್ಲಿ ಟ್ಯೂನಲ್ಲಿ ಇತ್ತಲ್ಲ ಗೀತೆ, ಅದಕ್ಕಾಗಿ ಮುಂಗಾರು ಮಳೆ 2 ಅಂತ ಕೂಡ ಕೆಲವರು ಕಳಿಸಿದ್ರಿ. ಆದರೆ ಇಬ್ಬರು ಕೂಡ ಅಂದರೆ ಎರಡು ಚಿತ್ರದಲ್ಲೂ ಗಣೇಶ್ ಅವರೇ ನಟಿಸಿರೋದಲ್ವಾ, ಹಂಗಾಗಿ ಏನು ತೊಂದರೆ ಇಲ್ಲ. ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳಿಸ್ತಾ ಇದ್ದೀನಿ. ಮುಂದಿನ ಗೀತೆಯನ್ನು ಕೇಳೋಣ. ರಾಜೇಶ್ ಹಾಗೂ ಚಿತ್ರ ಅವರ ಸ್ವರಗಳಲ್ಲಿ ಈ ಗೀತೆ ಮೂಡಿ ಬಂದಿದೆ. ವಿ ನಾಗೇಂದ್ರ ಪ್ರಸಾದ್ ಅವರು ಈ ಗೀತೆಯನ್ನು ಬರೆದಿದ್ದರೆ ಈ ಗೀತೆಗೆ ಸಂಗೀತ ನೀಡಿದ್ದಾರೆ ಸಂದೀಪ್ ಚೌಟ. ಗೀತೆಯನ್ನು ಕೇಳಿಸ್ಕೊಳ್ಳಿ, ಗೀತೆ ಯಾವ ಚಿತ್ರದ್ದು ಅನ್ನೋದೇ ನನ್ನ ಮತ್ತೆ ಪ್ರಶ್ನೆ. ಸೊ ಈ ಹಾಡಿಗೆ ಅಥವಾ ಈ ಪ್ರಶ್ನೆಗೆ ಬಹಳಷ್ಟು ಉತ್ತರಗಳು ಬರುತ್ತೆ ಅನ್ನೋದಂತೂ ನನಗೆ ನಂಬಿಕೆ ಇದೆ. ಸೊ ಹಾಗಾಗಿ ನಮ್ಮ ಕೇಳುಗರು ನಮ್ಮ ನಂಬಿಕೆಯನ್ನು ಸುಳ್ಳು ಮಾಡೋದಿಲ್ಲ ಅಂತ ಹೇಳ್ತಾ ಅವರಿಗಾಗಿ ಈ ಗೀತೆ ಮತ್ತೊಮ್ಮೆ ಗೀತೆಯ ವಿವರ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ಸಂದೀಪ್ ಚೌಟ ಅವರ ಸಂಗೀತವಿರುವ ಈ ಗೀತೆಗೆ ದನಿಯಾಗಿದ್ದಾರೆ ರಾಜೇಶ್ ಹಾಗೂ ಚಿತ್ರ. ಗೀತೆಯನ್ನು ಕೇಳಿಸ್ಕೊಳ್ಳೋದು, ಗೀತೆ ಯಾವ ಚಿತ್ರದ್ದು ಅಂಥೇಳಿ ನಮಗೆ ಉತ್ತರಗಳನ್ನ ಕಳಿಸುವಂಥದ್ದು. ಓಕೆ, ಹುಬ್ಬಳ್ಳಿ ಲೋಹಿಯ ನಗರದಿಂದ ಚನ್ನಬಸಪ್ಪ ಕರಮಡಿ. ಓಕೆ, ತುಂಬಾ ಮಳೆ ಬರ್ತಾ ಇದೆ ಸರ್, ಪ್ರಶ್ನೆ ಕೇಳಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ ಅಂಥೇಳಿ ಸಂದೇಶ ಕಳಿಸಿದ್ದಾರೆ. ಆದರೂ ನಮ್ಮ ಪ್ರಶ್ನೆ ತಲುಪಿದೆ ಅಂಥೇಳಿ ಅಂದ್ಕೊಳ್ತಾ ಓಕೆ ನಿಮಗಾಗಿ ಈ ಗೀತೆಯನ್ನು ಕೇಳಿಸ್ತಾ ಇದ್ದೀನಿ. ಗೀತೆಯನ್ನು ಕೇಳಿ.
1: ಮದುವೆ ಆಗೋ ಹುಡುಗಿ ರಂಬೆ ಊರ್ವಶಿ ಮೇನೆಗೆ ತರ ಇರಬೇಕು ಅಂತ ನಾನು ಕೇಳ್ತಾ ಇಲ್ಲ ಪಾರು, ಮಕ್ಕದಲ್ಲಿ ಎಲ್ಲ ಪಾಡಿಸಿದ್ರೆ ಸಾಕು, ಎರಡು ಕಣ್ಣು ಎರಡು ಕಿವಿಯಲ್ಲಿ ಯಾವ್ದಾರ ಒಂದೊಂದು ವರ್ಕಿಂಗ್ ಕಂಡೀಷನ್ ಅಲ್ಲಿ ಇದ್ರೂ ಸಾಕು ಪಾರು, ನಾನು ಅಡ್ಜಸ್ಟ್ ಮಾಡ್ಕೋತೀನಿ. ಆದ್ರೆ ಯಾವ್ದೇ ಆಂಗಲ್ ಅಲ್ಲಿ ಎಷ್ಟೊತ್ತಿಗೆ ನೋಡಿದ್ರು ಎಂತರ ಕಾಣ್ಬೇಕು ಪಾರು. ಆದ್ರೆ ಒಂದು ಪಾರು, ನಾನು ರಾತ್ರಿ 90 ಹೊಡ್ಕೊಂಡು ಮನೆಗೆ ಬಂದಾಗ ಅವಳು ಏನಾನ ಬಾಗಿಲ ಹತ್ರ ನಿಂತ್ಕೊಂಡು ನನ್ನ ಗುರಾಯಿಸಿದ್ರೆ ಬೇಜಾನ್ ಪ್ರಾಬ್ಲಮ್ ಆಯ್ತದೆ ಪಾರು. ಬೇಕಾದ್ರೆ ವಾರಕ್ಕೆ ಒಂದ್ಸತಿ ನನ್ನ ಜೊತೆ ಕೂತ್ಕೊಂಡು ಅವಳು ಬಿಯರ್ ಹೊಡೆದ್ಬಿಡ್ಲಿ ಪಾರು, ಏನು ಪ್ರಾಬ್ಲಮ್ ಇಲ್ಲ.

ஓகே கேளுக்கரே, நீவு கேள்தா இதிரா FM 103.5 ಹಾಗೂ 101.4 ಮೀಡಿಯಂ ವೇವ್ 675 ಕಿಲೋ ಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕಾರ್ಯಕ್ರಮದಲ್ಲಿ ನಾವು ಪ್ರಶ್ನೆಯನ್ನು ಕೇಳಿದ್ವಿ. ಇದೀಗ ನೀವು ಕೇಳಿದಂಥ ಗೀತೆ ಯಾವ ಚಿತ್ರದ್ದು ಅಂಥೇಳಿ ನಾನು ಗೀತೆ ಪ್ರಸಾರ ಮಾಡೋದಕ್ಕಿಂತ ಮುಂಚೆ ಪ್ರಶ್ನೆಯನ್ನು ಕೇಳೋ ಸಂದರ್ಭದಲ್ಲಿ ಏನು ಹೇಳಿದ್ದೆ ಹೇಳಿ, ನಮ್ಮ ಕೇಳುಗರು ಈ ಪ್ರಶ್ನೆಗೆ ಸಾಕಷ್ಟು ಜನ ಉತ್ತರ ಕಳಿಸ್ತಾರೆ ಅಂಥೇಳಿ ನಾನು ನಂಬಿಕೆ ಇಟ್ಕೊಂಡಿದ್ದೀನಿ. ಆ ನಂಬಿಕೆಯನ್ನು ಸುಳ್ಳು ಮಾಡೋದಿಲ್ಲ ಅಂಥೇಳಿ ಹೇಳಿದ್ದೆ ಅಲ್ವಾ. ಸೊ ಆ ನಂಬಿಕೆಗೆ ಪೂರಕವಾಗಿ ನಮ್ಮೆಲ್ಲ ಸ್ನೇಹಿತರು, ನಮ್ಮೆಲ್ಲ ಕೇಳುಗ ಮಿತ್ರರು ಸಂದೇಶಗಳನ್ನು ಕಳಿಸಿದ್ದಾರೆ, ಮತ್ತು ಆಲ್ಮೋಸ್ಟ್ ಸರಿ ಉತ್ತರನೇ ಕಳಿಸಿದ್ದಾರೆ. ನಾನು ಓದ್ತಾ ಹೋಗ್ತೀನಿ, ನೀವು ಕೇಳಿಸ್ಕೊಳ್ತಾ ಹೋಗಿ ಅಷ್ಟೇ ಹೆಸರುಗಳನ್ನ. ಓಕೆನಾ? ಓಕೆ, ಮೊದಲನೇದಾಗಿ ಉತ್ತರ ತಲುಪಿಸಿದ್ದು ಗಂಗಾಧರೇಶ್ ಬಿ ಜಿ ಹೊಸ್ಮನೆ ಭದ್ರಾವತಿಯಿಂದ, ಹಾಗೆಯೇ ಉಮೇಶ್ ಸಿರಿಗೆರೆ ಅವರು ಓಕೆ ದಾವಣಗೆರೆಯಿಂದ ನಾಯಕ ನಟರ ಹೆಸರು ಕಳಿಸಿದ್ದಾರೆ. ಓಕೆ, ಮಂಡ್ಯದ ಕಾವೇರಿ ನಗರದಿಂದ ರಾಘವೇಂದ್ರ ಎಮ್ ಎಸ್ ಹಾಗೂ ಪ್ರಜ್ವಲ್ ಎಂ ಆರ್ ಅವರ ಉತ್ತರ ಕೂಡ ತಲುಪಿದೆ. ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೆರೂರು ತಾಲೂಕಿನಿಂದ, ವಿನಯ್ ಶಿವಮೊಗ್ಗ

DM Kurke Arsikere Talukinda, yes, Sariam Tautra, Yam Isha Namutigar Hali, Molkalmur Talukinda, Hagene Chandrika, Sheshachala, Harnahali, Aurautra Kuratalpide, Hampana Namti Aurautra Kura, Sariagde, Chitra Shukumar, Husamane, Bhadravatinda, Hubali, Lohia Nagardinda, Ok, Nudi, Male Barta Idrukuda, Prashtiana Kales Kondu, Utra Kalsidare, Adu Sariam Tautra, good, HP Gurmurti Auru, Yenar Purdinda, yes, right. ಮಂಜುನಾಥ್ ಅವರು ಭದ್ರಾವತಿಯಿಂದ ಸರಿಯಾದಂತಹ ಉತ್ತರ ಹಾಗೆಯೇ ರೂಪ ಹೆಚ್ ಕೆಎಸ್ಆರ್ಪಿ ಪೊಲೀಸ್ ಕ್ವಾರ್ಟರ್ಸ್ ಡೈರಿಯಿಂದ ಸರಿಯಾದಂತಹ ಉತ್ತರ ನಾಗಶ್ರೀ ಜಯಂತಿ ಗಣಪತಿ ನುಗ್ಗಿ ಗ್ರಾಮ ಬೇರುಕೊಡುಗೆಯಿಂದ ಸರಿಯಾದಂತಹ ಉತ್ತರ ಎಸ್ ಹಾಗೆಯೇ ಮುರಳೀಧರ ಶಿವಮೊಗ್ಗದಿಂದ ಸರಿಯಾದಂತಹ ಉತ್ತರ ಇನ್ನೊಂದು ಉತ್ತರ ಬಂದಿದೆ ಇವರ ಹೆಸರು ಏನು ತೋರಿಸ್ತಾ ಇದೆ ಅಂತಂದರೆ ಪ್ರಶಾಂತ್ ಕೆವಿ ಓಕೆ ಸರಿಯಾದಂಥ ಉತ್ತರನೇ ಕಳಿಸಿದ್ದಾರೆ ಓಕೆ ವಿವರ ಕಳಿಸಿಲ್ಲ ಅವರು ಓಕೆ ವಿ ಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ ಹಾಗೆಯೇ ಪುಷ್ಪ ವಿನೋಬ ನಗರ ಶಿವಮೊಗ್ಗದಿಂದ ರಾಜು ಶಂಕರ್ ಘಟ್ಟ ಅವರ ಉತ್ತರ ಕೂಡ ತಲುಪಿದೆ ಸರಿಯಾದಂಥ ಉತ್ತರನೇ ಬ್ರಹ್ಮಾನಂದ ರಾನಡೆ ವಿದ್ಯಾನಗರ ಶಿವಮೊಗ್ಗದಿಂದ ಓಕೆ ಸರಿಯಾದಂಥ ಉತ್ತರನೇ ಕೆ ಪಿ ದಿನೇಶ್ ಭಟ್ ಅರ್ಚನಾ ಭಟ್ ಆದಿತ್ಯ ಭಟ್ ಕೌರಿ ಮಂಡಗದ್ದೆ ಹೋಗಳಿಯಿಂದ ಹಾಗೆಯೇ ಮಮತಾ ಅವರು ಭದ್ರಾವತಿಯಿಂದ ಹಾಡುಗಳು ಚೆನ್ನಾಗಿ ಮೂಡಿ ಬರ್ತಾ ಇದ್ದಾವೆ ಅಂಥೇಳಿ ಕೂಡ ಧನ್ಯವಾದಗಳನ್ನು ತಿಳಿಸಿದ್ದಾರೆ ಧನ್ಯ ಸತೀಶ್ ಚಿಂಗಾಡೆ ಕುಳಗಟ್ಟೆ ಹೊನ್ನಾಳಿ ತಾಲೂಕಿನಿಂದ ಸರಿಯಾದಂಥ ಉತ್ತರ ನಮ್ಮ ಹೊಸ ಕೇಳುಗರು ನಿಲಯಕ್ಕೆ ಹಾಗೆ ಕಾರ್ಯಕ್ರಮಗಳಿಗೆ ಸ್ವಾಗತ ಓಕೆ ಮತ್ತಾರಿದ್ದು ಹಾಂ ಓಕೆ ಕರೆಕ್ಷನ್ ಮಾಡಿ ಕಳಿಸಿದ್ದಾರೆ ಉಮೇಶ್ ಸಿರಿಗೆರೆ ಅವರು ಸರಿಯಾದಂಥ ಉತ್ತರನ ಓಕೆ ನಾ ಹೇಳಿದ್ನಲ್ಲ ಯಾರ ಉತ್ತರ ಕೂಡ ತಪ್ಪಾಗಿಲ್ಲ ಎಲ್ಲರೂ ಕೂಡ ಸರಿಯಾದಂಥ ಉತ್ತರನೇ ಕಳಿಸಿದ್ದೀರಿ ಅದಕ್ಕೆ ಹೇಳಿದ್ದು ನನಗೆ ನಾನು ಪ್ರಶ್ನೆಯನ್ನು ಕೇಳೋ ಹೊತ್ತಿಗೆ ನನಗೆ ಅದೊಂದು ನಂಬಿಕೆ ಇತ್ತು ನಮ್ಮ ಕೇಳುಗರು ಎಲ್ಲರೂ ಕೂಡ ಉತ್ತರ ಕಳಿಸ್ತಾರೆ ಅಂಥೇಳಿ ಕಿಚ್ಚ ಸುದೀಪ್ ಅವರು ಅಭಿನಯಿಸಿದಂಥ ಅವರ ಜೊತೆಗೆ ರಮ್ಯಾ ಅವರು ಅಭಿನಯಿಸಿದಂಥ ಚಿತ್ರ ಅದು ರಂಗ SSLC ಚಿತ್ರ ಇದಾಗಿತ್ತು ಸೊ ಎಲ್ಲರೂ ಕೂಡ ಸರಿಯಾದಂಥ ಉತ್ತರ ಕಳಿಸಿದ್ರಿ ಮತ್ತು ಇಷ್ಟು ಜನ ಕಳಿಸಿದ್ರಿ ಅನ್ನೋದು ಬಹಳ ಸಂತೋಷ ಎಲ್ರಿಗೂ ಕೂಡ ಪ್ರೀತಿಯ ಧನ್ಯವಾದಗಳು ಬಹುಶಃ ಮುಂದಿನ ಗೀತೆ ಕಾರ್ಯಕ್ರಮದ ಕಡೆಯ ಗೀತೆ ಆಗಬಹುದೇನೋ ನೋಡೋಣ ಯಾಕಂತಂದರೆ ನಾವು ಪ್ರಶ್ನೆಯನ್ನು ಕೇಳ್ತಾ ಇದ್ದೀವಲ್ವಾ ಹಾಗಾಗಿ ಪ್ರಶ್ನೆ ಸ್ವಲ್ಪ ಟ್ವಿಸ್ಟ್ ಅಂತ ಅನಿಸ್ಬೋದು ಆದರೂ ಕೂಡ ಉತ್ತರ ಕಳಿಸ್ತೀರಿ ಅನ್ನುವಂಥ ಮತ್ತೊಂದು ನಂಬಿಕೆ ನನಗೆ ನಿಮ್ಮೆಲ್ಲಿದೆ ವಿವರ ಕೊಡ್ತಾ ಇದ್ದೀನಿ ಪ್ಯಾರಿಸ್ ಪ್ರಣಯ ಚಿತ್ರದ ಗೀತೆ ಓಕೆ ಸಾಹಿತ್ಯನೇ ಈಗ ಯಾರ್ದು ಅಂತ ಹೇಳಿ ಕೇಳ್ತಾ ಇರೋದು ಪ್ರಶ್ನೆ ಇದಕ್ಕೆ ಸಂಗೀತ ನೀಡಿರ್ತಕ್ಕಂಥವರು ಪ್ರಯೋಗ ಗೀತೆಯನ್ನು ಹಾಡಿರ್ತಕ್ಕಂಥ ಗಾಯಕರು ನಂದಿತಾ ಅವರು ಓಕೆನಾ ಚಿತ್ರದ ಗೀತೆಯನ್ನು ಹಾಡಿರೋದು ನಂದಿತಾ ಅವರು ಸಂಗೀತ ನೀಡಿರೋದು ಪ್ರಯೋಗ ಅವರು ಚಿತ್ರ ಪ್ಯಾರಿಸ್ ಪ್ರಣಯ ಚಿತ್ರ ಓಕೆನಾ ಇದರ ಈ ಗೀತೆ ಸೊ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೀನಿ ಗೀತೆಯನ್ನು ಕೇಳಿಸ್ಕೊಳ್ಳಿ ಗೀತೆಯನ್ನು ಯಾರು ಬರೆದದ್ದು ಅನ್ನೋದು ನನ್ನ ಪ್ರಶ್ನೆ ಯಾಕೆ ಯಾರು ಬರೆದಿರೋದು ಅಂತ ಹೇಳಿ ಕೇಳ್ತಾ ಇದ್ದೀನಿ ಅಂತಂದರೆ ಈ ಗೀತೆ ಮೂಲದಲ್ಲಿ ಭಾವಗೀತೆ ಓಕೆನಾ ಅದನ್ನು ಚಿತ್ರಸಂಗೀತಕ್ಕೆ ಪ್ರಯೋಗ ಅವರು ಅಳವಡಿಸ್ಕೊಂಡಿದ್ದಾರೆ ಸೊ ಗೀತೆಯನ್ನು ಕೇಳಿಸ್ಕೊಳ್ಳಿ ಈ ಗೀತೆಯನ್ನು ಯಾರು ರಚನೆ ಮಾಡಿರೋದು ಗೀತೆ ರಚನೆಕಾರರು ಯಾರು ಅನ್ನೋದೇ ನನ್ನ ಪ್ರಶ್ನೆ ಕೇಳಿ ಪ್ಯಾರಿಸ್ ಪ್ರಣಯ ಚಿತ್ರದಿಂದ ನಿಮಗಾಗಿ ಈ ಗೀತೆ

0: ಓಕೆ ಓಕೆ ಓಕೆ, ಕಳೆದ ಪ್ರಶ್ನೆಗೆ ಬಂದಂತ ಉತ್ತರಗಳಿಗಿಂತ ಹೆಚ್ಚಿನ ಉತ್ತರಗಳು, ಹೆಚ್ಚಿನ ಸಂದೇಶಗಳು, ತಡ ಮಾಡಂಗಿಲ್ಲ, ತಗೊಂಬಿಡೋಣಲ್ವಾ? ಓಕೆ, ನಾವು ಅಂದ್ಕೊಳ್ಬೇಕು ಓಹೋ ನಮ್ಮ ಕೇಳುಗರಿಗೆ ಗೊತ್ತಾಗೋದಿಲ್ವೇನೋ ಅಂಥೇಳಿ. ಅವರ ಉತ್ತರಗಳನ್ನ ನೋಡಿದ್ರೆ, ಅವ್ರ ಸಂದೇಶಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ ನಮಗೆ ಗೊತ್ತಾಗೋದಿಲ್ಲ ಅಂತ. ಓಕೆನಾ? ಓಕೆ, ಮೊದಲನೇದಾಗಿ ಯಾರಿದು ಗಂಗಾಧರೇಶ್ ಅವರು, ಬಿಜಿ ಹೊಸಮನೆ ಭದ್ರಾವತಿಯಿಂದ ಉತ್ತರ ಕಳಿಸುವ ಪ್ರಯತ್ನ ಮಾಡಿದ್ದಾರೆ, ನೋಡೋಣ. ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೆರೂರು ತಾಲೂಕಿಂದ, ಅವರು ಕನ್ಫ್ಯೂಷನ್ ಮಾಡ್ಕೊಂಡಿದ್ದಾರಲ್ವ, ನಾನು ಗೀತೆ ಯಾರು ರಚನೆ ಮಾಡಿದ್ದಾರೆ ಅನ್ನೋದನ್ನು ಕೇಳಿದ್ದೀನಿ ಅಲ್ವಾ? ಬಹುಶಃ ಬಹುತೇಕರು ಕನ್ಫ್ಯೂಷನ್ ಮಾಡ್ಕೊಂಡಿಲ್ಲ, ಸರಿಯಾದಂಥ ಉತ್ತರ ಕಳಿಸಿದ್ದೀರಿ. ಸುಭಾನ್ ಕೋರಿ ಹಗರಿ ಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ, ಎಚ್ ಆರ್ ರುದ್ರಸ್ವಾಮಿ ಕಣದಾಳು ಹೊಸ ಬಡಾವಣೆ, ಸರಿಯಾದಂಥ ಉತ್ತರ. ಓಕೆ, ಹಂಪಣ್ಣ ನಂಬಿಕೆಯವರ ಉತ್ತರ ಎಸ್, ತಪ್ಪಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾಗಶ್ರೀ ಜಯಂತಿ ಗಣಪತಿ ನುಗ್ಗಿ ಗ್ರಾಮ ಬೇರು ಕೊಡುಗೆಯಿಂದ ಎಸ್. ಹಾಗೆಯೇ ರಾಜು ಶಂಕರ ಘಟ್ಟ ಅವರ ಉತ್ತರ ಕೂಡ ತಲುಪಿದೆ, ಸರಿಯಾದಂಥ ಉತ್ತರ. ಎಚ್ ಪಿ ಗುರುಮೂರ್ತಿ ಎನ್ ಆರ್ ಪುರದಿಂದ, ಅವರು ಸ್ವಲ್ಪ ಕನ್ಫ್ಯೂಷನ್ ಮಾಡಿಕೊಂಡಿದ್ದಾರೆ. ಅವಿನಾಶ್ ಅವರು ಗಾಂಧಿ ಬಜಾರ್ ಶಿವಮೊಗ್ಗದಿಂದ, ಮಂಡ್ಯದ ಕಾವೇರಿ ನಗರದಿಂದ ರಾಘವೇಂದ್ರ ಎಂ ಎಸ್ ಹಾಗೂ ಪ್ರಜ್ವಲ್ ಎಂ ಆರ್, ಸರಿಯಾದಂಥ ಉತ್ತರ. ವಿ ಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ, ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ, ಯಾಕೆ ಹೀಗೆ ಕನ್ಫ್ಯೂಷನ್ನು? ಎಂ ಈಶಣ್ಣ ಮುತ್ತಿಗಾರಹಳ್ಳಿ ಕೆ ಮೊಳಕಾಲ್ಮೂರು ತಾಲೂಕಿನಿಂದ, ಇವರು ಇನ್ನೊಂದು ಹೆಜ್ಜೆ ಮುಂದೆ ಹೋಗ್ಬಿಟ್ರು. ಓಕೆ, ಉಮೇಶ್ ಸಿರಿಗೆರೆ ದಾವಣಗೆರೆಯಿಂದ. ಓಕೆ, ಇವರು ಉಮೇಶ್ ಸಿರಿಗೆರೆ ಅವರು ನಮಗೆ ಆಪ್ಷನ್ ಕೊಡ್ತಾರೆ, ಇವರಿಬ್ಬರಲ್ಲಿ ಯಾರು ಸರ್ ಅಂಥೇಳಿ. ಓಕೆನಾ? ಯಶೋಧ ಎರ್ರಳ ನಾಯಕ ಚಿರತಗುಂಡು ಕೂಡ್ಲಿಗಿ ತಾಲೂಕಿನಿಂದ, ಕೆ ಪಿ ದಿನೇಶ್ ಭಟ್ ಅರ್ಚನಾ ಭಟ್ ಆದಿತ್ಯ ಭಟ್ ಕೌರಿ ಮಂಡಲದ್ದೇ ಹೋಬಳಿಯಿಂದ, ಸರಿಯಾದಂಥ ಉತ್ತರ. ತೀರ್ಥಪ್ರಸಾದ್ ದೊಡ್ಡ ಮೇಟಿ ಕುರ್ಕೆ, ಸರಿಯಾದಂಥ ಉತ್ತರ. ಮಮತಾ ಅವರು ಭದ್ರಾವತಿಯಿಂದ, ಸಲ್ಮಾ ಟೀಚರ್ ಎಸ್, ಸರಿಯಾದಂಥ ಉತ್ತರ ಅಲ್ಲ, ನೋಡೋಣ ಫ್ಲೋ ಅಲ್ಲಿ ಹೇಳಿಬಿಟ್ಟೆ. ಪುಷ್ಪ ವಿನೋಬಾನಗರ ಶಿವಮೊಗ್ಗದಿಂದ ಎಸ್. ನಮ್ಮ ಜಿಲ್ಲೆಯವರು ಅಂದರೆ ಶಿವಮೊಗ್ಗ ಜಿಲ್ಲೆಯವರು ತಪ್ಪುತ್ರ ಕಳಿಸೋ ಹಾಗೆ ಇಲ್ಲ ಅಲ್ವಾ, ನಾನು ಹಿಂಟ್ ಕೂಡ ಕೊಟ್ಟಿದ್ದೆ ಹಾಗಾಗಿ. ಓಕೆನಾ? ಚನ್ನಬಸಪ್ಪ ಕರಮಡಿ ಮಧುಮತಿ ಕರಮಡಿ ಹುಬ್ಬಳ್ಳಿಯಿಂದ ಲೋಹಿಯ ನಗರ, ಸರಿಯಾದಂಥ ಉತ್ತರ ನೋಡಿ, ಅವರು ಸರಿಯಾದಂಥ ಉತ್ತರ ಕಳಿಸಿದ್ದಾರೆ ಅಷ್ಟು ಮಳೆಯಲ್ಲೂ ಕೂಡ. ಮಾದಪ್ಪ ಹಾಗೂ ಕೆ ಎಂ ಕೃಷ್ಣ ಕಮಂಡಲಗುಂದಿ ಜಗಳೂರು ತಾಲೂಕಿನಿಂದ, ಉಮಾದೇವಿ ಅವರು ಪಿ ಡಬ್ಲ್ಯೂ ಡಿ ಕಾಲೋನಿ ಪಿ ಆರ್ ಪ್ರಾಜೆಕ್ಟಿಂದ. ಚಂದ್ರಿಕಾ ಶೇಷಾಚಲ ಹಾರನಹಳ್ಳಿ ಎಸ್, ಸರಿಯಾದಂಥ ಉತ್ತರ. ಧನ್ಯಾ ಸತೀಶ್ ಜಿಂಗಾಡೆ ಕುಳಗಟ್ಟೆ ಹೊನ್ನಾಳಿ ತಾಲೂಕಿನಿಂದ, ಹಾಗೆಯೇ ಬ್ರಹ್ಮಾನಂದ ರಾನಡೆ ವಿದ್ಯಾನಗರ ಶಿವಮೊಗ್ಗದಿಂದ. ಜಯಪುಟ್ಟಸ್ವಾಮಿ ಅವರು ಕೆನಡಾಯಿಂದ, ನಮಸ್ತೆ, ತಮಗೂ ಕೂಡ ಕೆನಡಾಯಿಂದ ಸಂದೇಶ ಕಳಿಸಿದ್ದೀರಿ. ಓಕೆ, ವಿದ್ಯಾಮಂದಿರ ಭದ್ರಾವತಿಯಿಂದ ಯಾರಿದು, ಸ್ನೇಹ ಅನಿತಾ ಹಾಗೂ ಕುಟುಂಬದವರು. ಇವರು ಇನ್ನೊಂದು ಹೆಜ್ಜೆ ಮುಂದೆ ಹೋಗುತ್ತಿದ್ದಾರೆ ಎಸ್. ಮಂಜುನಾಥ್ ಅವರು ಭದ್ರಾವತಿಯಿಂದ, ಸರಿಯಾದಂಥ ಉತ್ತರ. ಕೆ ಶಿವಾನಂದಪ್ಪ ಎನ್ ಚಂದ್ರಮ್ಮ ಸವಳಂಗ ನ್ಯೂ ಇಂದಿರಾ ಕಾಲೋನಿ ನ್ಯಾಮತಿ ತಾಲೂಕಿನಿಂದ. ಓಕೆ, ಶಾಂತಾಚಾರ್ ಬಡಿಗೇರ್ ಕೊಕ್ಕನೂರಿನಿಂದ, ಹ್ಯಾಬಿಲ್ ರಾಘವೇಂದ್ರ ಅಪ್ಪರ್ ಹುತ್ತಾಯಿಂದ ಭದ್ರಾವತಿ. ಓಕೆ, ಯಾರಿದು ನಮಗೆ ಆಪ್ಷನ್ ಕಳಿಸಿದ್ದು ಮತ್ತೆ, ಪದ್ಮಶ್ರೀ ಪನ್ನಗ ಟಿ ಅನಂತಕುಮಾರ್ ಅವರು ಮೂಡಲ ವಿಠಲಾಪುರದಿಂದ. ಇವರು ಇರ್ಬೋದಾ ಸಾರ್ ಅಂತೇಳಿ, ಯಾರು ಇರಬೇಕು ಅಂಥೇಳಿ ನೀವು ಕಳಿಸ್ಬೇಕಿರೋದಲ್ವಾ, ಅದು ಇಷ್ಟು ಸರಳವಾದ ಪ್ರಶ್ನೆ ಕೇಳಿ ನಾನು. ಮುರಳೀಧರ ಶಿವಮೊಗ್ಗದಿಂದ ಎಸ್, ಹಾಗೆಯೇ ಮಹೇಶ್ವರಿ ಅವರು ಕಾಗೆಹಳದಿಂದ, ಮಹೇಶ್ವರಿ ಅವರು ಕಾಗೆಹಳದಿಂದ ಉತ್ತರ ಕಳಿಸಿದ್ದಾರೆ. ಕಡೆಯ ಪ್ರಶ್ನೆಗೆ ಬಂದು ಜಾಯ್ನ್ ಆದರು ನೋಡ್ರಿ ಅವರು, ಮೊದಲಿನಿಂದ ಎಷ್ಟು ಐದಾರು ಪ್ರಶ್ನೆಗಳನ್ನು ಕೇಳಿದೀವಿ ಅಲ್ವಾ, ಮೊದಲಿನ ಪ್ರಶ್ನೆಗಳನ್ನೂ ಕೇಳಲಿಲ್ಲ, ಬಹುಶಃ ಗೀತೆಗಳನ್ನ ಕೇಳಿದಾರೋ ಇಲ್ಲವೋ ಗೊತ್ತಿಲ್ಲ. ಆದರೆ ಅದು ಸರಿಯಾದ ಉತ್ತರ ಕಳಿಸಿದ್ದಾರೆ, ಕಳಿಸುವಂಥ ಪ್ರಯತ್ನ ಮಾಡಿದ್ದಾರೆ. ಶಿವಮೊಗ್ಗ ಓಟಿ ರಸ್ತೆಯಿಂದ ವಿನಯ್ ಅವರು, ಇನ್ನೊಬ್ಬರು ಸಾಹಿತಿಗಳ ಹೆಸರು ಕಳಿಸಿದರು. ಓಕೆ ಓಕೆ, ಇದು ಬಹುಶಃ ಅಂದರೆ ನಾನು ಹೇಳೋ ಹಾಗೆ ಇದರಲ್ಲಿ ಕನ್ಫ್ಯೂಷನ್ ಆಗುವಂಥದ್ದೇನು ಇಲ್ಲ, ಯಾಕಂತಂದರೆ ನಾನು ಕ್ಲಿಯರಾಗಿ ಪ್ರಶ್ನೆಯನ್ನು ತಮಗೆ ತಲುಪಿಸಿದ್ದೀನಿ. ಓಕೆನಾ? ಜೊತೆಗೆ ಹಿಂಟ್ ಕೂಡ ಕೊಟ್ಟಿದ್ದೆ, ಇದೊಂದು ಭಾವಗೀತೆ ಆಗಿತ್ತು ಅದನ್ನು, ಅಂದರೆ ಭಾವಗೀತೆನೇ, ಅದನ್ನು ಚಿತ್ರಸಂಗೀತಕ್ಕೆ ಅಳವಡಿಸ್ಕೊಂಡಿದ್ದಾರೆ ಪ್ರಯೋಗ ಅವರು. ಸೊ ಹಾಗಾಗಿ ಕನ್ಫ್ಯೂಷನ್ ಆಗುವಂಥ ಅಗತ್ಯ ಏನೂ ಇರಲಿಲ್ಲ. ಕೆಲವರು ಕನ್ಫ್ಯೂಷನ್ ಆಗಿ ಚಿತ್ರದ ನಿರ್ದೇಶಕರ ಹೆಸರು ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಹೆಸರನ್ನು ಕಳಿಸಿದ್ದೀರಿ, ತೊಂದರೆ ಇಲ್ಲ, ಅವರು ಕೂಡ ಚಿತ್ರಕ್ಕೆ ಸಂಬಂಧಪಟ್ಟವರೇ ಅಲ್ವಾ, ಇಡೀ ಚಿತ್ರದ ಕ್ಯಾಪ್ಟನ್. ಬಟ್ ನಮಗೆ ಬೇಕಾಗಿದ್ದಂಥ ಉತ್ತರ ಏನಾಗಿತ್ತು ಅಂತಂದರೆ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವರು ಎದೆ ತುಂಬಿ ಹಾಡಿದನು, ಬಹಳ ಪ್ರಸಿದ್ಧವಾದಂಥ ಭಾವಗೀತೆ, ನಮ್ಮ ಜಿಲ್ಲೆಯವರೇ ಅಲ್ವಾ, ನಮ್ಮ ಜಿಲ್ಲೆಯವರೇ, ಜೊತೆಗೆ ನಮ್ಮ ನಾಡಿನ ರಾಷ್ಟ್ರಕವಿ ಅಂತ ಹೇಳಿ ಹೆಸರಾದಂಥವರು, ಖ್ಯಾತಿಯನ್ನು ಪಡೆದಂಥವರು. ಹಾಗಾಗಿ ಅವರ ಹೆಸರನ್ನ ಬಹುಶಃ ಯಾರು ಕೂಡ ತಪ್ಪಾಗಿ ಕಳಿಸ್ಲಿಕ್ಕಿಲ್ಲ ಅಂತ ಹೇಳಿ ಅನ್ಕೊಂಡಿದ್ದೆ. ಬಟ್ ಅದಕ್ಕೆ ಕೆಲವರು ಬೇರೆ ಬೇರೆ ಸಾಹಿತಿಗಳ ಹೆಸರನ್ನ ಮತ್ತೆ ಕೆಲವರು ನಿರ್ದೇಶಕರ ಹೆಸರನ್ನು ಕಳಿಸಿದ್ರಿ, ಅಡ್ಡಿಲ್ಲ. ತಮ್ಮೆಲ್ಲರ ಸಂದೇಶಗಳಿಗೆ, ತಮ್ಮೆಲ್ಲರ ಉತ್ತರಗಳಿಗೆ ಮತ್ತೊಮ್ಮೆ ಪ್ರೀತಿಯ ಧನ್ಯವಾದಗಳನ್ನು ತಿಳಿಸ್ತಾ, ಇಷ್ಟೊತ್ತು ಸುಮಾರು 1 ಗಂಟೆ ಕಾಲ ನಮ್ಮ ಜೊತೆಯಾಗಿ ಇದ್ದದಕ್ಕೆ ಮತ್ತೆ ಕಾರ್ಯಕ್ರಮಗಳನ್ನು ಕೇಳ್ತಾ ಇರೋದಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಧನ್ಯವಾದಗಳನ್ನು ತಿಳಿಸ್ತಾ, ಇಷ್ಟೊತ್ತು ನಿಮ್ಮ ಜೊತೆ ಇದ್ದದ್ದು ನಾನು ನಿಮ್ಮ ಬಾನುಲಿ ಗೆಳೆಯ ಶಕೀಲ್ ಹೊದಿಗೆರೆ. ನಮಸ್ಕಾರ.
1: ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

0: ಕುಂದ್ಕೊಳ್ಳಿ.
1: ಕೇಳುಗರೆ, ಸಾರ್ವಜನಿಕರಿಗೆ
2: ಆರೋಗ್ಯ ಅರಿಕೆ ಅರಿವು ಮೂಡಿಸುವ
1: ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ
2: ಪ್ರತಿ ಸೋಮವಾರ ಬೆಳಗ್ಗೆ 8:45 ಪ್ರಸಾರವಾಗಲಿದೆ.
1: ಭಾರತೀಯ ವೈದ್ಯಕೀಯ ಸಂಸ್ಥೆಯ ನುರಿತ ವೈದ್ಯರು ಭಾಗವಹಿಸಿ ಮಾಹಿತಿ ನೀಡುವ
2: ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ.
1: ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು
2: IMV ಶಿವಮೊಗ್ಗ ಶಾಖೆ.

0: ಹೆಣ್ಣು ಮಗು ಎಂದರೆ ಕೇವಲ ಒಂದು ಜೀವವಲ್ಲ, ಅವಳು ನಾಳೆಯ ತಾಯಿ, ಈ ಜಗತ್ತಿನ ಕಣ್ಣು. ಆದರೆ ಹುಟ್ಟುವ ಮೊದಲೇ ಅವಳ ರೆಕ್ಕೆ ಕತ್ತರಿಸುವುದು ಅಕ್ಷಮ್ಯ ಅಪರಾಧ. ಗರ್ಭದಲ್ಲಿ ಲಿಂಗ ಪತ್ತೆ ಮಾಡುವುದು ಮತ್ತು ಭ್ರೂಣ ಹತ್ಯೆ ಮಾಡುವುದು ಮನುಕುಲಕ್ಕೆ ಅವಮಾನ. ಇದನ್ನು ತಡೆಯುವುದು ನಮ್ಮೆಲ್ಲರ ಜವಾಬ್ದಾರಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
1: ಹೆಣ್ಣು ಭ್ರೂಣ ಹತ್ಯೆಯ ವಿರುದ್ಧ ಧ್ವನಿ ಎತ್ತಿ ಮಾಹಿತಿ ನೀಡಿ, ಲಕ್ಷ ರೂಪಾಯಿ ಬಹುಮಾನ ಗೆಲ್ಲಿ.
0: ಇಂತಹ ಕಾನೂನು ಬಾಹಿರ ಕೃತ್ಯ ನಡೆಯುತ್ತಿದ್ದರೆ ತಕ್ಷಣ ಆರೋಗ್ಯ ಇಲಾಖೆಯ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಅಥವಾ ನಿಮ್ಮ ಹತ್ತಿರದ ಆಶಾ ಕಾರ್ಯಕರ್ತೆಯರಿಗೆ ಮಾಹಿತಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ ಆಗ್ತಾ ಇದೆ 6:05. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳುವಿರಿ. ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ

ಆತ್ಮೀಯ ಕೇಳುಗರೆ, ನಿಲಯದಿಂದ ಪ್ರಸಾರವಾಗುವಂತಹ ಈ ಸಂಜೆ ಹಾಗೂ ನಾಳಿನ ಕೆಲವು ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಇನ್ನು ಮುಂದೆ 6:30 ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮ ವಿಜ್ಞಾನದ ಮುನ್ನಡೆ. 6:51 ನಮ್ಮ ನಿಲಯದಿಂದ ಕೃಷಿರಂಗ ಕಾರ್ಯಕ್ರಮದಲ್ಲಿ ತೋಟಗಾರಿಕೆಯಲ್ಲಿ ಶೂನ್ಯ ಬಂಡವಾಳ ಕೃಷಿ ನಿರ್ವಹಣೆ, ಈ ಕುರಿತು ಕೃಷಿಕರಾದಂಥ ಶ್ರೀ ಡಿಎಂ ಸುಂದರೇಶ್ ಅವರೊಂದಿಗೆ ಸಂದರ್ಶನ. ಇವರನ್ನ ಸಂದರ್ಶಿಸಿದ್ದಾರೆ ಡಾಕ್ಟರ್ SM ಸುಧಾಕರ್. ನಂತರ ಕೃಷಿ ಒಳಸುರಿಗಳ ಲಭ್ಯತೆ, ಪೂರೈಕೆ ಮತ್ತು ಅವುಗಳ ಸದ್ಬಳಕೆ, ಮುಂಗಾರು 2026 ಕುರಿತು ಮಾಹಿತಿಯನ್ನು ಕೇಳುವಿರಿ. ಬಳಿಕ ಸಮತೋಲಿತ ರಸಗೊಬ್ಬರಗಳ ಬಳಕೆ ಕುರಿತು ಮಾಹಿತಿ ಪ್ರಸಾರವಾಗಲಿದೆ. ಈ ಮಾಹಿತಿಯನ್ನು ನೀಡಲಿದ್ದಾರೆ ಡಾಕ್ಟರ್ SM ಸುಧಾಕರ್. ಇನ್ನು ಈ ರಾತ್ರಿ 7:45 ಬೆಂಗಳೂರು ಕೇಂದ್ರದಿಂದ ಕನ್ನಡ ಭಾಷಣ. ಇದರಲ್ಲಿ ಕನ್ನಡ ಸಾಹಿತ್ಯದಲ್ಲಿ ಗಾಂಧಿ, ಈ ಕುರಿತು ಮಾತನಾಡುತ್ತಾರೆ ಅಹಮದ್ ಹಗರೆ. ಈ ರಾತ್ರಿ 8:00 ಮಣಿಪಾಲ ಉನ್ನತ ಶಿಕ್ಷಣ ಅಕಾಡೆಮಿಯ 33ನೇ ಘಟಿಕೋತ್ಸವದ ಬಾನುಲಿ ವರದಿ ಪ್ರಸಾರವಾಗಲಿದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. ಇನ್ನು 8:15 ನಮ್ಮ ನಿಲಯದಿಂದ ಯುವವಾಣಿ ಕಾರ್ಯಕ್ರಮದಲ್ಲಿ ಶಾಸ್ತ್ರೀಯ ಸಂಗೀತ ಗಾಯಕಿ ಮತ್ತು ಭರತನಾಟ್ಯ ಕಲಾವಿದೆ ಪರಿಪೂರ್ಣ ಭಟ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. ಇವರನ್ನ ಸಂದರ್ಶಿಸಿದ್ದಾರೆ ಡಾಕ್ಟರ್ TN ಬಸವರಾಜ್. ಈ ರಾತ್ರಿ 9:30 ಬೆಂಗಳೂರು ಕೇಂದ್ರದಿಂದ ರಾಷ್ಟ್ರೀಯ ನಾಟಕ ಕೆಲವು ಕ್ಷಣದ ಸಿಂಧೂರ, ಮೂಲ ಪ್ರಭಾತ್ ಸಿಂಹಪಾಲಿ, ಬಾನ್ಲಿಗೆ ಅಳವಡಿಸಿದವರು ವಿನೋದ್ ಕುಮಾರ್, ಕನ್ನಡಕ್ಕೆ ಶ್ರೀನಿವಾಸ್ ಪ್ರಸಾದ್. ಇನ್ನು ಈ ರಾತ್ರಿ 10:00 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮದಲ್ಲಿ ವಿವೇಕ್ ಸೋನಾರ್ ಅವರ ಕೊಳಲು ವಾದನವನ್ನು ಆಲಿಸುವಿರಿ.

ಇನ್ನು ನಾಳೆ ಬೆಳಗ್ಗೆ 6:10 ನಮ್ಮ ನಿಲಯದಿಂದ ಗೀತಾರಾಧನಾ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ, ಡಾಕ್ಟರ್ ಬೊಜ್ಜಂಗಡ ಅವನಿಜ ಸೋಮಯ್ಯ ಕೆಕೆ ಅವರಿಂದ, 6:35 ಕರುಣಾಳು ಬಾಬೆಳಕೆ ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರಿಂದ ಕಥನಗಳು, ಸಂಚಿಕೆ ಸುಸಂಸ್ಕೃತಿ ಸಮಾಜದ ಲಕ್ಷಣ, 6:40 ಕೆಳದಿ ಶಿವಪ್ಪನಾಯ್ಕ UAH ನೇಗಿಲ ಮಿಡಿತ. ಈ ಕಾರ್ಯಕ್ರಮದಲ್ಲಿ ಕಾಫಿಯಲ್ಲಿ ಬರುವಂತಹ ಕಪ್ಪು ಕೊಳೆ ರೋಗ ಮತ್ತು ಅದರ ನಿರ್ವಹಣೆ, ಈ ಕುರಿತು ಡಾಕ್ಟರ್ ಪಲ್ಲವಿ MS ಸಹಾಯಕ ಪ್ರಾಧ್ಯಾಪಕರು, ಸಸ್ಯರೋಗ ಶಾಸ್ತ್ರ ವಿಭಾಗ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಮೂಡಿಗೆರೆ ಇವರಿಂದ ಮಾಹಿತಿ ಪ್ರಸಾರವಾಗಲಿದೆ. 6:45 ಹೆಲ್ತ್ ಹಿಂಟ್ಸ್ ಆರೋಗ್ಯ ಸೂತ್ರ. ಈ ಕಾರ್ಯಕ್ರಮದಲ್ಲಿ ಪ್ರಸವ ಕಾಲಾವಧಿ ನಂತರ ಅಂದರೆ ಪೋಸ್ಟ್ ಪ್ರೆಗ್ನೆನ್ಸಿ, ಈ ಕುರಿತು ಮಾಹಿತಿಯನ್ನು ನೀಡುತ್ತಾರೆ ಡಾಕ್ಟರ್ ಚಂದುಶ್ರೀ BP. 6:50 ಸುದ್ದಿ ಮಿಂಚು, 7:15 ಭಾವಗೀತೆಗಳ ಕಾರ್ಯಕ್ರಮ, 7:45 ಹಾಗೂ 8:30 ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. 8:45 IMA ಶಿವಮೊಗ್ಗ ಪ್ರಾಯೋಜಿತ ಕಾರ್ಯಕ್ರಮ ಎಲ್ಲರಿಗೂ ಆರೋಗ್ಯ. ಈ ಕಾರ್ಯಕ್ರಮದಲ್ಲಿ ದೃಷ್ಟಿ ಮತ್ತು ಡಯಾಬಿಟಿಸ್, ಈ ಕುರಿತು ಶಿವಮೊಗ್ಗದ ನೇತ್ರ ತಜ್ಞರಾದಂಥ ಡಾಕ್ಟರ್ ಭಾರತಿ ಚಂದ್ರಕಾಂತ್ ಅವರಿಂದ ಮಾಹಿತಿಯನ್ನು ಕೇಳುವಿರಿ.

ಇನ್ನು ನಾಳೆ ಬೆಳಿಗ್ಗೆ 9:05 ಕನ್ನಡ ಹಾಗೂ ಹಿಂದಿ ಚಿತ್ರರಂಗಗಳ ಕಾರ್ಯಕ್ರಮ ಮಿಕ್ಸ್ ಮೆಲೋಡಿ ಪ್ರಸಾರವಾಗಲಿದೆ. 9:30 ಪಕ್ಷಿ ಪ್ರಪಂಚ ವಿಶೇಷ ಕಾರ್ಯಕ್ರಮದಲ್ಲಿ ಚಿಟ್ಟು ಗುಟರ ಈ ಕುರಿತು ಅಂದರೆ ಈ ಪಕ್ಷಿಯ ಕುರಿತು ಪರಿಚಯ ಮಾಡಿಕೊಳ್ಳಲಿದ್ದಾರೆ ಶ್ರೀನಿಧಿ ಆರ್ ಕೆ. 9:45 ಶ್ರೋತೃಗಳ ಪತ್ರಗಳನ್ನು ಆಧರಿಸಿದಂತಹ ಕಾರ್ಯಕ್ರಮ ನನ್ನ ಹಾಡು ನನ್ನ ಆಯ್ಕೆ ಪ್ರಸಾರವಾಗಲಿದೆ. 10:00 ಹಾಡು ಮಾತಾಡು ಕಾರ್ಯಕ್ರಮ, 11:00 ಭಾವಗೀತೆಗಳ ಕಾರ್ಯಕ್ರಮ, 11:30 ಸೇವಾ ಮಾಹಿತಿ, 11:45 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ರಾಜ್ಕುಮಾರ್ ಕೆ ಮತ್ತು ತಂಡದಿಂದ ನಮ್ಮಪ್ಪ ತಿಮ್ಮಪ್ಪ ಹಾಗೂ ಉದುರು ಉದುರು ಮಲ್ಲಿಗೆ ಗೀತೆಗಳನ್ನು ಕೇಳುವಿರಿ. 11:55 ಆರೋಗ್ಯ ಅಡುಗೆ ಈ ಕಾರ್ಯಕ್ರಮದಲ್ಲಿ ಮೆಂತ್ಯ ಸೊಪ್ಪು, ಹಸಿ ಬಟಾಣಿ, ಹಬೆ ವಡೆ ಈ ಕುರಿತು ಮಾಹಿತಿಯನ್ನು ನೀಡಲಿದ್ದಾರೆ ಸೌಮ್ಯ ಅಶ್ವಥ್. 12:05 ವನಿತಾ ವಿಹಾರ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮದಲ್ಲಿ ಅನುಪಮಾ ನಿರಂಜನ ಅವರ ಬದುಕು ಬರಹ ಈ ಕುರಿತು ಮಾತನಾಡುತ್ತಾರೆ ಸರಸ್ವತಿ ಭೋಸಲೆ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. ಇನ್ನು 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಪೇನ್ ಮ್ಯಾನೇಜ್ಮೆಂಟ್ ಅಂದರೆ ನೋವು ನಿರ್ವಹಣೆ ಈ ಕುರಿತು ಮೈಸೂರಿನ ಅರಿವಳಿಕೆ ತಜ್ಞರಾದಂಥ ಡಾಕ್ಟರ್ ರಾಧಿಕಾ ಅವರೊಂದಿಗೆ ಸಂದರ್ಶನ. ಇವರೊಂದಿಗೆ ಭಾಗವಹಿಸುತ್ತಾರೆ ಡಾಕ್ಟರ್ ಕುಲದೀಪ್ ಎನ್. ನಾಳೆ ಮಧ್ಯಾಹ್ನ 1:00 ಪ್ರಗತಿ ಪಥ ಈ ಕಾರ್ಯಕ್ರಮದಲ್ಲಿ ಜಲಜೀವನ್ ಮಿಷನ್ ಯೋಜನೆ ಕುರಿತು ಮಾಹಿತಿ ಪ್ರಸಾರವಾಗಲಿದೆ. 1:20 ನಮ್ಮ ನಿಲಯದಿಂದ ಚಿತ್ರಗೀತೆಗಳ ಕಾರ್ಯಕ್ರಮ, 2:40 ಬೆಂಗಳೂರು ಕೇಂದ್ರದಿಂದ ಹಿಂದಿ ಪಾಠ.

ನಾಳೆ ಮಧ್ಯಾಹ್ನ 3:01 ನಮ್ಮ ನಿಲಯದಿಂದ ಚಾಟ್ ಶೋ ಪ್ರಸಾರವಾಗಲಿದೆ. ಇನ್ನು 4:00 ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮಿಕ್ಸ್ ಮೆಲೋಡಿ ಪ್ರಸಾರವಾಗಲಿದೆ. 5:00 ಹಾಗೂ 5:28 5:30 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 6:00 ಸೇವಾ ಮಾಹಿತಿ, 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ, 6:51 ನಮ್ಮ ನಿಲಯದಿಂದ ಕೃಷಿರಂಗ ಕಾರ್ಯಕ್ರಮದಲ್ಲಿ ಜೈವಿಕ ಇಂಧನ ಪರ್ಯಾಯ ಇಂಧನವಾಗಿ ಬಳಕೆ, ಈ ಕುರಿತು ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಮುಖ್ಯ ಕೇಂದ್ರ ಸಾಗರ ಇಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಡಾಕ್ಟರ್ ಹೊನ್ನಪ್ಪ ಹೆಚ್ಎಂ ಅವರೊಡನೆ ಸಂದರ್ಶನ ಪ್ರಸಾರವಾಗಲಿದೆ. ಇವರನ್ನ ಸಂದರ್ಶಿಸಿದ್ದಾರೆ ಡಾಕ್ಟರ್ ಎಸ್ಎಂ ಸುಧಾಕರ್. ನಂತರ ಕೃಷಿ ಒಳಸುರಿಗಳ ಲಭ್ಯತೆ, ಪೂರೈಕೆ ಮತ್ತು ಅವುಗಳ ಸದ್ಬಳಕೆ ಮುಂಗಾರು 2026 ಈ ಕುರಿತು ಮಾಹಿತಿ ಪ್ರಸಾರವಾಗಲಿದೆ. ನಾಳೆ ರಾತ್ರಿ 7:45 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, 8:00 ಹಾಗೂ ರಾತ್ರಿ 10:00 ಕನ್ನಡ ಚಿತ್ರಗೀತೆಗಳ ಪ್ರಸಾರವಾಗಲಿವೆ. ಇನ್ನು ನಾಳೆ ರಾತ್ರಿ 9:30 ಬೆಂಗಳೂರು ಕೇಂದ್ರದಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸಿಎಸ್ ಹರೀಶ್ ಮತ್ತು ತಂಡದಿಂದ ನಾದಸ್ವರ ವಾದನವನ್ನ ಆಲಿಸುವಿರಿ. ಇದುವರೆಗೂ ನಿಲಯದಿಂದ ಪ್ರಸಾರವಾಗುವಂತಹ ಈ ಸಂಜೆ ಹಾಗೂ ನಾಳಿನ ಕೆಲವು ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಈ ಕಾರ್ಯಕ್ರಮ ವಿವರವನ್ನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಫೇಸ್ಬುಕ್ ಅಕೌಂಟ್ನಲ್ಲಿಯೂ ನೋಡಬಹುದು.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಸಮಯ ಆಗ್ತಾ ಇದೆ 6:20. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳನ್ನು ಆಲಿಸುವಿರಿ.

0: ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ನಿರಂತರವಾಗಿ ಪ್ರಯೋಗಗಳನ್ನ ಕೈಗೊಳ್ತಾ ಇರುವಂತಹ ಗಗನಯಾನಿಗಳ ತಂಡದ ಜೀವನ ನಿರ್ವಹಣೆಗೆ ಬೇಕಾದ ಪ್ರತಿಯೊಂದು ಸಂಪನ್ಮೂಲವನ್ನು ಕೂಡ ಭೂಮಿಯಿಂದಲೇ ಹೊತ್ತೊಯ್ತಾ ಇರಬೇಕು. ಭೂಮಿಯಿಂದ ದೂರ ಹೆಚ್ಚಾದಂತೆ ಸಾಗಾಣಿಕೆ ವೆಚ್ಚವೂ ಕೂಡ ಹೆಚ್ಚುವುದು. ಜೊತೆಗೆ ಈ ಲಾಜಿಸ್ಟಿಕ್ಸ್ ಅಡಚಣೆಗಳಿಂದ ವೈಫಲ್ಯಗಳೇನಾದರೂ ಸಂಭವಿಸಿದ್ರೆ ನಷ್ಟವೂ ಹೌದು. ಬರಿಯ ಲಾಭ ನಷ್ಟದ ವಿಷಯವಂತೂ ಅಲ್ಲ, ಇದು ಗಗನಯಾನಿಗಳ ಪರಿಶ್ರಮದ ಕುರಿತು ಭಾವನಾತ್ಮಕವಾಗಿ ಬೆಸೆದ ನಂಟಿನ ವಿಷಯವೂ ಕೂಡ ಹೌದು. ಎಲ್ಲವನ್ನು ಭೂಮಿಯಿಂದಲೇ ಹೊತ್ತೊಯ್ಯುವ ಬದಲಿಗೆ ಬಾಹ್ಯಾಕಾಶದಲ್ಲಿ ಅಂದ್ರೆ ಯಾನ ಕೈಗೊಂಡ ಗ್ರಹ ಇರಬಹುದು, ಉಪಗ್ರಹ ಅಥವಾ ಕ್ಷುದ್ರ ಗ್ರಹಗಳಲ್ಲಿಯೇ ಗಣಿಗಾರಿಕೆ ನಡೆಸಿ ಸ್ಥಳೀಯವಾಗಿ ಸಿಗುವ ಸಂಪನ್ಮೂಲಗಳನ್ನ ಬಳಕೆ ಮಾಡಿಕೊಂಡ್ರೆ ಹೇಗೆ ಎನ್ನುವ ಪ್ರಶ್ನೆಯಿಂದ ಮೂಡಿದ್ದು ಬಾಹ್ಯಾಕಾಶ ಗಣಿಗಾರಿಕೆ ಅಥವಾ ಸ್ಪೇಸ್ ಮೈನಿಂಗ್. ಇದರಿಂದ ಯಾವುದೇ ಒಂದು ಉಡಾವಣೆಯ ಯೋಜನೆಯ ವೆಚ್ಚವನ್ನು ಕೂಡ ತಗ್ಗಿಸಬಹುದು. ಇನ್ನು ಎರಡನೆಯದಾಗಿ, ಭೂಮಿಯ ಮೇಲೆ ನಮ್ಮ ಸುಗಮ ಜೀವನಕ್ಕಾಗಿ ಬೇಕಾದಂತಹ ಎಲ್ಲಾ ಖನಿಜಗಳನ್ನ ಭೂಮಿಯಿಂದ ಗಣಿಗಾರಿಕೆ ಮಾಡಿ ತೆಗೀತಾ ಇದ್ದೇವೆ. ನಾಸಾ, ಇಸ್ರೋ ಮತ್ತು ಇನ್ನಿತರ ಬಾಹ್ಯಾಕಾಶ ಸಂಸ್ಥೆಗಳು ಈಗಾಗಲೇ ಕೈಗೊಂಡಿರುವಂತಹ ಅನೇಕ ಮಿಷನ್ಗಳು ಚಂದ್ರ, ಮಂಗಳನ ಅಂಗಳ ಮತ್ತು ಕುಜ ಹಾಗೂ ಗುರು ಕಕ್ಷೆಗಳ ನಡುವಿನ ಪ್ರದೇಶದಲ್ಲಿ ಸೂರ್ಯನನ್ನ ಪರಿಭ್ರಮಿಸುತ್ತಿರುವಂತಹ ವಿವಿಧ ಗಾತ್ರ, ಆಕಾರ ಮತ್ತು ರಾಶಿಗಳ ಶಿಲಾವಸ್ತು ಸಮೂಹವಾದ ಕ್ಷುದ್ರ ಗ್ರಹಗಳ ಅಂಗಳದಿಂದ ತಂದಂತಹ ಕಲ್ಲು ಮಣ್ಣಿನ ಮಾದರಿಗಳನ್ನ ಪರೀಕ್ಷಿಸಿದ ನಂತರ ಅಲ್ಲಿಯೂ ಕೂಡ ಕಬ್ಬಿಣ, ನಿಕೆಲ್, ಪ್ಲಾಟಿನಂ, ಚಿನ್ನದಂತಹ ಅನೇಕ ಲೋಹಗಳು ಮತ್ತು ಚಂದ್ರನಲ್ಲಿ ಹೀಲಿಯಂನಂತಹ ಧಾತುವು ದಟ್ಟವಾಗಿರುವುದನ್ನು ಖಚಿತಪಡಿಸಿಕೊಂಡಿವೆ. ಭೂಮಿಯ ಮೇಲೆ ಅತ್ಯಂತ ವಿರಳವಾಗಿರುವ, ಚಂದ್ರನ ಮೇಲೆ ಅಧಿಕವಾಗಿರುವ ಹೀಲಿಯಂ ಅನ್ನ ಗಣಿಗಾರಿಕೆ ಮಾಡಿದ್ದೇ ಆದಲ್ಲಿ ಅನೇಕ ಲಾಭವಿದೆ ಎನ್ನುತ್ತವೆ ಅಧ್ಯಯನಗಳು. ಪ್ರಸ್ತುತ ಭೂಮಿಯ ಮೇಲೆ ವಿದ್ಯುಚ್ಛಕ್ತಿಯನ್ನ ಪಡೆಯಲು ಹಲವು ವಿಧಾನಗಳನ್ನ ಅನುಸರಿಸಲಾಗ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಪರಮಾಣು ವಿದ್ಯುತ್ ಸ್ಥಾವರಗಳಲ್ಲಿ ರೇಡಿಯೋ ಆಕ್ಟಿವ್ ಧಾತುಗಳನ್ನ ಬಳಸಿ ಅಪಾರ ಪ್ರಮಾಣದ ಶಕ್ತಿಯನ್ನ ವಿದ್ಯುಚ್ಛಕ್ತಿಯನ್ನಾಗಿ ಪರಿವರ್ತಿಸಲಾಗ್ತಿದೆ. ಈ ಅಪಾಯಕಾರಿ ವಿಕಿರಣಗಳನ್ನ ಸೂಸುವ ಇಂಧನದ ಬದಲಾಗಿ ವಿಕಿರಣ ಧಾತುವಲ್ಲದ ಹೀಲಿಯಂ ಅನ್ನ ಬಳಸಿದ್ದೇ ಆದಲ್ಲಿ ಪರಿಸರಕ್ಕೆ ಯಾವುದೇ ಹಾನಿಯುಂಟಾಗದಂತೆ ಅಡ್ಡ ಪರಿಣಾಮಗಳಿಲ್ಲದ ಶುದ್ಧ ಶಕ್ತಿಯ ಮೂಲಗಳನ್ನ ಕಂಡುಕೊಳ್ಳಬಹುದು. ಹಾಗಾಗಿ ಜಾಗತಿಕ ತಾಪಮಾನವನ್ನ ಕಡಿಮೆ ಮಾಡಲು ಹಸಿರು ಇಂಧನಗಳ ಬಳಸಬೇಕಾದ ಜರೂರಿಗೆ ಬಾಹ್ಯಾಕಾಶ ಗಣಿಗಾರಿಕೆ ಸಹಕಾರಿಯಾಗಬಲ್ಲದು. ಆದರೆ ಬಾಹ್ಯಾಕಾಶದಲ್ಲಿ ಗಣಿಗಾರಿಕೆ ನಡೆಸೋದು ಅಂದ್ರೆ ಸುಲಭದ ಮಾತಲ್ಲ. ಅಂತಾರಾಷ್ಟ್ರೀಯವಾಗಿ ಮಾಡಿಕೊಂಡಂತಹ ಬಾಹ್ಯಾಕಾಶ ಕಾಯ್ದೆಯನ್ನ ಪಾಲಿಸಬೇಕು. ದತ್ತಾಂಶ ಸಂಗ್ರಹಣೆ, ಖನಿಜಾಂಶವಿರುವ ಸ್ಥಳದ ಅನ್ವೇಷಣೆ, ಅತ್ಯಂತ ಕಡಿಮೆ ಅಥವಾ ಗುರುತ್ವಾಕರ್ಷಣ ಶಕ್ತಿಯೇ ಇಲ್ಲ ಜಾಗದಲ್ಲಿ ಅತ್ಯಾಧುನಿಕ ಉಪಕರಣಗಳ ಬಳಕೆ, ಖನಿಜಗಳ ಸಂಶ್ಲೇಷಣೆ, ವಿಶ್ಲೇಷಣೆ, ಸಂಸ್ಕರಣೆ ಮತ್ತು ಬಳಕೆ, ಜೊತೆಗೆ ಇದಕ್ಕೆಲ್ಲ ತಗಲಬಹುದಾದಂತಹ ವೆಚ್ಚವೂ ಕೂಡ ಮುಖ್ಯ. ಬಾಹ್ಯಾಕಾಶ ಗಣಿಗಾರಿಕೆಯು ಇನ್ನೂ ಶೈಶವಾವಸ್ಥೆಯಲ್ಲಿದೆಯಾದರೂ ಕೂಡ ಮುಂದೊಂದು ದಿನ ಹೆಮ್ಮರವಾಗಿಯೂ ಕೂಡ ಬೆಳೆಯಬಹುದು. ವಿಜ್ಞಾನದ ಮುನ್ನಡೆ, ಮಾನವನ ನಿಜ ವಿಕಾಸದ ಕಡೆಗೆ.
1: ಕಾರ್ಯಕ್ರಮ ನಿರ್ಮಾಣ ರೋಸ್ಲಿಂಡ್ ಮ್ಯಾಥ್ಯೂ.

ಕೇಳುವರೆ, ನಾಳೆ ಬೆಳಿಗ್ಗೆ 6:45 ನಮ್ಮ ನಿಲಯದಿಂದ ಹೆಲ್ತ್ ಹಿಂಟ್ಸ್ ಆರೋಗ್ಯ ಸೂತ್ರ ಈ ಕಾರ್ಯಕ್ರಮದಲ್ಲಿ ಪ್ರಸವ ಕಾಲಾವಧಿ ನಂತರ

ಅಂದ್ರೆ ಪೋಸ್ಟ್ ಪ್ರೆಗ್ನೆನ್ಸಿ, ಈ ಕುರಿತು ಮಾಹಿತಿಯನ್ನ ನೀಡುತ್ತಾರೆ ಡಾಕ್ಟರ್ ಚಂದುಶ್ರೀ ಬಿಪಿ. ಇನ್ನು 8:45 IMA ಶಿವಮೊಗ್ಗ ಪ್ರಾಯೋಜಿತ ಕಾರ್ಯಕ್ರಮ ಎಲ್ಲರಿಗೂ ಆರೋಗ್ಯ. ಈ ಕಾರ್ಯಕ್ರಮದಲ್ಲಿ ದೃಷ್ಟಿ ಮತ್ತು ಡಯಾಬಿಟಿಸ್, ಈ ಕುರಿತು ಶಿವಮೊಗ್ಗದ ನೇತ್ರ ತಜ್ಞರಾದಂಥ ಡಾಕ್ಟರ್ ಭಾರತಿ ಚಂದ್ರಕಾಂತ್ ಅವರಿಂದ ಮಾಹಿತಿ ಪ್ರಸಾರವಾಗಲಿದೆ. ಸಮಯ 6:37 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಪ್ರಕಟಣೆಗಳು, ನಂತರ 6:40 ಸರಿಯಾಗಿ ಪ್ರದೇಶ ಸಮಾಚಾರ ಕೇಳುವಿರಿ.

0: ಈ ಕತೆ ಗೃಹಿಣಿ ಮತ್ತು ಅವರ ಮನಸ್ಸಿದ್ದು. ವಿದ್ಯುತ್ ಬಿಲ್, ಕಿರಾಣಿ, ಸ್ಕೂಲ್ ಫೀಸ್ ಎಲ್ಲ ಆಯ್ತು. ಬಜೆಟ್ ಮಾಡಿ ಆಯ್ತಾ?
1: ಹಾ,
0: 5,000 ಉಳಿತು. ಹೊಸ ಸೀರೆ ತಗೊಳ್ಳ?
1: ಇಲ್ಲ,
0: ಕಳೆದ ತಿಂಗಳೇ ತಗೊಂಡಿದ್ದೆ. ಇನ್ನೊಂದು? ಇಲ್ಲ, ಮೊದಲು ಬಜೆಟ್ ಮಾಡಿ, ಬ್ಯಾಂಕ್ ನಲ್ಲಿ ಸಣ್ಣ ಸಣ್ಣ ಉಳಿತಾಯ ಮಾಡಿ, ಮತ್ತು ಹಣವು ಬೆಳೆಯುವುದನ್ನು ನೋಡಿ. ಬಂದ್ಬಿಟ್ಲು ದೊಡ್ಡದಾಗಿ. ಹೋಗಿ.
2: ಆರ್ಬಿಐ ಹೇಳುತ್ತೆ,
0: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟು ಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
0: ಈ ಕಥೆ ನರ್ಸ್ ಮತ್ತು ಅವರ ಮನಸ್ಸಿದ್ದು. ಸಂಬಳವಂತ? ಈಗ ಹೊಸ ಜುಮ್ಕಿ? ಇಲ್ಲ, ಈಗ ಉಳಿತಾಯ ಮಾತ್ರ. ಮೊದಲು ಜುಮ್ಕಿ. ಇಲ್ಲಿ ಕೇಳು, ಪ್ರತಿ ತಿಂಗಳು ಸ್ವಲ್ಪ ಉಳಿಸಿ, ಸ್ವಲ್ಪ ಹೂಡಿಕೆ ಮಾಡಿ, ಸ್ವಲ್ಪ ಎಮರ್ಜೆನ್ಸಿಗಾಗಿಯೂ ಉಳಿಸಿ, ನಂತರ ನೀವು ಟೆನ್ಷನ್ ಫ್ರೀ. ಆದ್ರೆ ಆ ಜುಮ್ಕಿ ಹೋಗ್ತೀಯಾ ಇಲ್ಲ ಇಂಜೆಕ್ಷನ್ ಕೊಡ್ಲಾ?
2: ಆರ್ಬಿಐ ಹೇಳುತ್ತೆ,
0: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.

ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ. ನಮ್ಮ ಆಹಾರದ ಒಂದಂಶ, ನಮ್ಮ ಸಮಯದ ಒಂದಂಶ, ನಮ್ಮ ಆದಾಯದ ಒಂದಂಶ, ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ. ಆಗ ನಮ್ಮ ಬದುಕು ಪಾವನವಾಗುವುದು. ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಾಂತಲಾ ಜಯಪ್ರಕಾಶ್. ಮುಖ್ಯಾಂಶಗಳು. ಬೆಂಗಳೂರು ಮುಂಬೈ ನಡುವೆ ಅತಿವೇಗದ ರೈಲು ಕಾರಿಡಾರ್ ಯೋಜನೆ ಮಂಜೂರಾತಿಗೆ ಕೇಂದ್ರ ರೈಲ್ವೆ ಸಚಿವರಲ್ಲಿ ಸಂಸದ ತೇಜಸ್ವಿ ಸೂರ್ಯ ಮನವಿ. ಮಂಗಳೂರಿನಲ್ಲಿ ಗೇರುಮೇಳಕ್ಕೆ ಸಚಿವ ಈಶ್ವರ್ ಬಿ ಖಂಡ್ರೆ ಚಾಲನೆ. ಕಾಡಿನಿಂದ ಹೊರಬಂದ 5 ಕುಟುಂಬಗಳಿಗೆ ಪರಿಹಾರ ಚೆಕ್ ವಿತರಣೆ. ಜಾಗತಿಕ ವಿದ್ಯಮಾನಗಳಿಂದಾಗಿ ತೈಲ ಬೆಲೆಯಲ್ಲಿ ಏರಿಕೆ, ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಸಮರ್ಥನೆ. ಹಾಗೂ ಯುವ ಪ್ರತಿಭೆಗಳು ರಾಷ್ಟ ಮತ್ತು ಅಂತಾರಾಷ್ಟೀಯ ಮಟ್ಟದಲ್ಲಿ ಉತ್ತಮ ಕ್ರೀಡಾಪಟುಗಳಾಗಿ ಬೆಳೆಯಬೇಕು, ಸಚಿವ ಎಂ ಬಿ ಪಾಟೀಲ್ ಆಶಯ. ದಾವಣಗೆರೆ ಹುಬ್ಬಳ್ಳಿ ಧಾರವಾಡ ಮತ್ತು ಬೆಳಗಾವಿ ಮಾರ್ಗವಾಗಿ ಬೆಂಗಳೂರು ಹಾಗೂ ಮುಂಬೈ ನಗರಗಳ ನಡುವೆ ಅತಿವೇಗದ ಅಥವಾ ಬುಲೆಟ್ ರೈಲು ಕಾರಿಡಾರ್ ಯೋಜನೆಯನ್ನು ಮಂಜೂರು ಮಾಡುವಂತೆ ಸಂಸದ ತೇಜಸ್ವಿ ಸೂರ್ಯ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರನ್ನು ವಿನಂತಿಸಿದ್ದಾರೆ. ಎಸ್ಎಂವಿಟಿ ಬೆಂಗಳೂರು ಲೋಕಮಾನ್ಯ ತಿಲಕ್ ಟರ್ಮಿನಸ್ ಮುಂಬೈ ನಡುವಿನ ನೂತನ ನೇರ ರೈಲು ಸೇವೆಗೆ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಹಾಗೂ ರೈಲ್ವೆ ರಾಜ್ಯ ಸಚಿವ ವಿ ಸೋಮಣ್ಣ ಅವರೊಂದಿಗೆ ವರ್ಚುವಲ್ ಆಗಿ ಚಾಲನೆ ನೀಡಿ ಮಾತನಾಡಿದ ಅವರು, ರಾಜ್ಯ $1 trillion ಆರ್ಥಿಕತೆಯಾಗಬೇಕಾದರೆ ಉತ್ತರ ಮತ್ತು ಮಧ್ಯ ಕರ್ನಾಟಕವನ್ನು ಹಿಂದೆ ಬಿಡಲು ಸಾಧ್ಯವಿಲ್ಲ ಎಂದು ಪ್ರತಿಪಾದಿಸಿದರು. ಕೆಲವೇ ವರ್ಷಗಳಲ್ಲಿ ಉತ್ತರ ಕರ್ನಾಟಕ ಭಾಗವು ರಾಜ್ಯದ ಮುಂದಿನ ಹಂತದ ಬೆಳವಣಿಗೆಗೆ ದಿಕ್ಸೂಚಿಯಾಗಬಲ್ಲ ಎಲ್ಲಾ ಅನುಕೂಲಗಳನ್ನು ಪಡೆಯಲಿದ್ದು, ಈ ಭಾಗಕ್ಕೆ ಕ್ಷಿಪ್ರ ಸಂಪರ್ಕ ಕಲ್ಪಿಸುವುದು ಉದ್ಯೋಗ, ಉದ್ಯಮ, ಹೂಡಿಕೆ ಮತ್ತು ಅವಕಾಶಗಳ ವಿಷಯದಲ್ಲಿ ಅತ್ಯಂತ ಮಹತ್ವದ ಬದಲಾವಣೆಯನ್ನು ತರಲಿದೆ. ಕರ್ನಾಟಕದ ಬೆಳವಣಿಗೆಯ ಇತಿಹಾಸದಲ್ಲಿ ಉತ್ತರ ಕರ್ನಾಟಕವು ತನ್ನ ಅರ್ಹವಾದ ಪಾಲನ್ನು ಪಡೆಯಲೇಬೇಕಿದೆ ಎಂದು ಅವರು ಅಭಿಪ್ರಾಯಪಟ್ಟರು. ಇಂದು ಬೆಳಗ್ಗೆ ವರ್ಚುವಲ್ ಮೂಲಕ ರೈಲು ಸೇವೆಗೆ ಚಾಲನೆ ನೀಡುವ ವೇಳೆ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಬೆಂಗಳೂರು ಮುಂಬೈ ನಡುವೆ ವಂದೇ ಭಾರತ್ ಸ್ಲೀಪರ್ ರೈಲು ಸೇವೆ ಶೀಘ್ರದಲ್ಲೇ ಆರಂಭವಾಗಲಿದೆ ಎಂದು ಘೋಷಿಸಿದರು. ಮಂಗಳೂರಿನಲ್ಲಿ ಇಂದು ನಡೆದ ಗೇರುಮೇಳದಲ್ಲಿ ಅರಣ್ಯ ಮತ್ತು ಪರಿಸರ ಸಚಿವ ಈಶ್ವರ್ ಬಿ ಖಂಡ್ರೆ ಅವರು ಭಾಗವಹಿಸಿ ಕಾಡಿನಿಂದ ಸ್ವಯಂ ಪ್ರೇರಿತರಾಗಿ ಹೊರಬಂದ 5 ಕುಟುಂಬಗಳಿಗೆ 2.38 crore ರೂಪಾಯಿ ಪರಿಹಾರ ಚೆಕ್ ವಿತರಿಸಿದರು. ಕುದುರೆಮುಖ ರಾಷ್ಟೋತ್ಥಾನ ಪುನರ್ವಸತಿ ಯೋಜನೆಯಡಿ ಕುಟುಂಬಗಳ ಹಂತ ಹಂತದ ಸ್ಥಳಾಂತರಕ್ಕಾಗಿ ಹೆಚ್ಚುವರಿಯಾಗಿ 20 crore ರೂಪಾಯಿ ಅನುದಾನ ಪ್ರಕಟಿಸಿದ ಸಚಿವರು, ಇತ್ತೀಚೆಗೆ ಆನೆದಾಳಿಗೆ ಮೃತಪಟ್ಟ ಕೆರೆಕಟ್ಟೆಯ ಮುಡಬಿ ನಿವಾಸಿಯ ಕುಟುಂಬದ ಇಬ್ಬರಿಗೆ ಮಾನವೀಯ ನೆಲೆಯಲ್ಲಿ ಅರಣ್ಯ ಇಲಾಖೆಯಲ್ಲಿ ಹೊರಗುತ್ತಿಗೆ ಉದ್ಯೋಗ ನೀಡಲಾಗಿದೆ ಎಂದರು. ರಾಜ್ಯವನ್ನು ಗೇರು ಉತ್ಪಾದನೆಯಲ್ಲಿ ಸ್ವಾವಲಂಬಿಯನ್ನಾಗಿ ಮಾಡಲು ಮತ್ತು ರೈತರಿಗೆ ರಿಯಾಯಿತಿ ದರದಲ್ಲಿ ಗುಣಮಟ್ಟದ ಕಸಿ ಸಸಿಗಳನ್ನು ಪೂರೈಸಲು ಗೇರು ಅಭಿವೃದ್ದಿ ನಿಗಮಕ್ಕೆ 1 crore ರೂಪಾಯಿ ಅನುದಾನವನ್ನು ಸಚಿವರು ಇದೇ ಸಂದರ್ಭದಲ್ಲಿ ಘೋಷಿಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಚಿವ ಸಂಪುಟ ಪುನರ್ ರಚನೆ ಮಾಡುವುದು ಮುಖ್ಯಮಂತ್ರಿ ಮತ್ತು ಪಕ್ಷದ ವರಿಷ್ಠರ ನಿರ್ಧಾರವಾಗಿದ್ದು ಯಾವುದೇ ತೀರ್ಮಾನಕ್ಕೆ ತಾವು ಬದ್ದರಾಗಿರುವುದಾಗಿ ತಿಳಿಸಿದರು. ವಿಶ್ವದ ಇತರ ಮುಂದುವರಿದ ರಾಷ್ಟಗಳಿಗೆ ಹೋಲಿಸಿದರೆ ಭಾರತದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ನಿಯಂತ್ರಣದಲ್ಲಿದೆ ಎಂದು ಕೇಂದ್ರ ಭಾರಿ ಕೈಗಾರಿಕೆ ಮತ್ತು ಉಕ್ಕು ಸಚಿವ ಎಚ್ ಡಿ ಕುಮಾರಸ್ವಾಮಿ ಸಮರ್ಥಿಸಿಕೊಂಡಿದ್ದಾರೆ. ಮೈಸೂರಿನ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನಡೆದ ಜನರೊಂದಿಗೆ ಜನತಾದಳ ಸಮಾವೇಶದಲ್ಲಿ ಮಾತನಾಡಿದ ಅವರು, ಇರಾನ್ ಮೇಲಿನ ಯುದ್ದದಿಂದಾಗಿ ಜಾಗತಿಕ ಮಟ್ಟದಲ್ಲಿ ಎದುರಾಗಿರುವ ತೈಲ ಸರಬರಾಜು ಬಿಕ್ಕಟ್ಟು ಇಂಧನ ಬೆಲೆ ಏರಿಕೆಗೆ ಪ್ರಮುಖ ಕಾರಣವಾಗಿದೆ ಎಂದು ವಿಶ್ಲೇಷಿಸಿದರು. ಇದೇ ವೇಳೆ ಮುಂಬರುವ 2028 ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷ ರಾಜ್ಯದ ಕನಿಷ್ಠ 75 ಕ್ಷೇತ್ರಗಳಲ್ಲಿ ಜಯಗಳಿಸಲಿದೆ ಹಾಗೂ ಚಾಮುಂಡೇಶ್ವರಿ ಕ್ಷೇತ್ರ ಜೆಡಿಎಸ್ನ ಭದ್ರಕೋಟೆಯಾಗಿ ಮುಂದುವರಿಯಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಪಕ್ಷದಲ್ಲಿ ಯಾವುದೇ ಆಂತರಿಕ ಗೊಂದಲಗಳಿಲ್ಲ ಹಾಗೂ ಯಾವುದೇ ರಾಜಕೀಯ ಒತ್ತಡಗಳಿಗೆ ತಾವು ಮಣಿಯುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು. ಕಾರ್ಯಕ್ರಮದಲ್ಲಿ ಪಕ್ಷದ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ, ಮಾಜಿ ಸಚಿವ ಸಾರಾ ಮಹೇಶ್, ಶಾಸಕ ಹರೀಶ್ ಗೌಡ ಮತ್ತಿತರರು ಉಪಸ್ಥಿತರಿದ್ದರು. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಐತಿಹಾಸಿಕ ಮಹಾಕೂಟದಲ್ಲಿ ಬಿಜೆಪಿ ವತಿಯಿಂದ ಆಯೋಜಿಸಲಾದ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಪ್ರಶಿಕ್ಷಣ ಮಹಾ ಅಭಿಯಾನ ಕಾರ್ಯಕ್ರಮಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಇಂದು ಚಾಲನೆ ನೀಡಿದರು. ಮಹಾಕೂಟೇಶ್ವರ ದೇವಸ್ಥಾನದ ಆವರಣದಲ್ಲಿ ಜರುಗಿದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಚಿವರು, ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರ ಆದರ್ಶ ಹಾಗೂ ತತ್ವಗಳ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಕಾರ್ಯಕ್ರಮಕ್ಕೂ ಮುನ್ನ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ದೇಶದಲ್ಲಿ ಪ್ರತಿ ವರ್ಷ ಸುಮಾರು 23-24 lakh ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆ ಬರೆಯುತ್ತಿದ್ದು, ಭವಿಷ್ಯದಲ್ಲಿ ಅಕ್ರಮಗಳಿಗೆ ಆಸ್ಪದ ನೀಡದಂತೆ ಸಂಪೂರ್ಣ ಪರೀಕ್ಷಾ ಪ್ರಕ್ರಿಯೆಯನ್ನು ಆನ್ಲೈನ್ ಮೂಲಕ ನಡೆಸುವ ಕುರಿತು ಕೇಂದ್ರ ಸರ್ಕಾರ ಗಂಭೀರ ಚಿಂತನೆ ನಡೆಸುತ್ತಿದೆ ಎಂದರು. ಅರ್ಹ ವಿದ್ಯಾರ್ಥಿಗಳಿಗೆ ಯಾವುದೇ ಕಾರಣಕ್ಕೂ ಅನ್ಯಾಯವಾಗದಂತೆ ಸರ್ಕಾರ ಕಠಿಣ ಕ್ರಮಗಳನ್ನು ಕೈಗೊಂಡಿದ್ದು ವಿದ್ಯಾರ್ಥಿಗಳು ಹಾಗೂ ಪೋಷಕರು ಆತಂಕ ಪಡುವ ಅಗತ್ಯವಿಲ್ಲ ಎಂದು ಭರವಸೆ ನೀಡಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ. ಹೆಚ್ಚಿನ

0: ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಯುವ ಪ್ರತಿಭೆಗಳು ಉತ್ತಮ ಕ್ರೀಡಾಪಟುಗಳಾಗಿ ಹೊರಹೊಮ್ಮಿ ರಾಷ್ಟ್ರ ಮತ್ತು ಅಂತಾರಾಷ್ಟೀಯ ಮಟ್ಟದಲ್ಲಿ ಬೆಳೆಯಬೇಕು ಎಂದು ಮೂಲಸೌಕರ್ಯ ಅಭಿವೃದ್ಧಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎಂವಿ ಪಾಟೀಲ್ ತಿಳಿಸಿದ್ದಾರೆ. ವಿಜಯಪುರದಲ್ಲಿ ಇಂದು ಆರಂಭವಾದ ರಾಜ್ಯ ಮಟ್ಟದ ಬ್ಯಾಡ್ಮಿಂಟನ್ ಪಂದ್ಯಾವಳಿಗೆ ಚಾಲನೆ ನೀಡಿ ಮಾತನಾಡಿದ ಅವರು, ರಾಜ್ಯ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಆಯೋಜಿಸಿರುವ ರಾಜ್ಯ ಮಟ್ಟದ ಬ್ಯಾಡ್ಮಿಂಟನ್ ಪಂದ್ಯಾವಳಿ ವಿಜಯಪುರಕ್ಕೆ ಹೊಸ ರೂಪ ನೀಡಲಿದೆ. ಈ ಪಂದ್ಯಾವಳಿಯಿಂದಾಗಿ ಜಿಲ್ಲೆಯ ಕೀರ್ತಿ ಹೆಚ್ಚಲಿದ್ದು ರಾಜ್ಯ ಮಟ್ಟದಲ್ಲೂ ಕ್ರೀಡಾ ಕ್ಷೇತ್ರಕ್ಕೆ ಉತ್ತೇಜನ ದೊರೆಯಲಿದೆ ಎಂದರು. ಬರಗಾಲ ಜಿಲ್ಲೆ ಎಂಬ ಕುಖ್ಯಾತಿಗೊಳಗಾಗಿದ್ದ ಈ ಜಿಲ್ಲೆ ಇಂದು ಬದಲಾಗಿದ್ದು ಮುಂದೊಂದು ದಿನ ರಾಷ್ಟ ಮಟ್ಟದ ಕ್ರೀಡಾಕೂಟ ಆಯೋಜಿಸುವ ಮಟ್ಟಕ್ಕೆ ಬೆಳೆಯಲಿ ಎಂದು ಆಶಿಸಿದರು. ಹುಬ್ಬಳ್ಳಿಯ ಕರ್ನಾಟಕ ವೈದ್ಯಕೀಯ ಕಾಲೇಜ್ ಮತ್ತು ಸಂಶೋಧನಾ ಸಂಸ್ಥೆ KMCRIಗೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾ ನಾಗಲಕ್ಷ್ಮಿ ಚೌಧರಿ ಇಂದು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಆಸ್ಪತ್ರೆಯ ತಾಯಿ ಮತ್ತು ಮಕ್ಕಳ ವಿಭಾಗ ಹಾಗೂ ಮಕ್ಕಳ ತೀವ್ರ ನಿಗಾ ಘಟಕಗಳಿಗೆ ಭೇಟಿ ನೀಡಿದ ಅವರು ರೋಗಿಗಳಿಂದ ಅಹವಾಲು ಸ್ವೀಕರಿಸಿದರು. ಬಾಣಂತಿಯರಿಗೆ ಬಿಸಿ ನೀರಿನ ಸೌಲಭ್ಯವಿಲ್ಲದಿರುವುದು, ಹಾಸಿಗೆಗಳ ಕೊರತೆ ಹಾಗೂ ಸಿಬ್ಬಂದಿಯ ನಡವಳಿಕೆ ಕುರಿತು ಸಾರ್ವಜನಿಕರು ದೂರು ನೀಡಿದರು. ಈ ಸಮಸ್ಯೆಗಳನ್ನು ತಕ್ಷಣವೇ ಬಗೆಹರಿಸಿ 15 ದಿನದೊಳಗೆ ಜಿಲ್ಲಾಧಿಕಾರಿಗಳಿಗೆ ವರದಿ ಸಲ್ಲಿಸುವಂತೆ ಆಸ್ಪತ್ರೆಯ ನಿರ್ದೇಶಕ ಡಾ ಈಶ್ವರ್ ಹೊಸಮನಿ ಅವರಿಗೆ ನಿರ್ದೇಶನ ನೀಡಿದರು. ಬಳಿಕ ಮಾತನಾಡಿದ ಅವರು, ಆಸ್ಪತ್ರೆಯಲ್ಲಿ ತಿಂಗಳಿಗೆ 1,500ಕ್ಕೂ ಹೆಚ್ಚು ಹೆರಿಗೆಗಳಾಗುತ್ತಿದ್ದು ಒತ್ತಡ ಹೆಚ್ಚಾಗಿದೆ. ಆದರೆ ತಿಂಗಳಿಗೆ ಸರಾಸರಿ 9 ತಾಯಂದಿಯರು ಮೃತಪಡುತ್ತಿರುವುದು ಕಳವಳಕಾರಿಯಾಗಿದ್ದು ಶೂನ್ಯ ಸಾವು ದಾಖಲಿಸುವ ನಿಟ್ಟನಲ್ಲಿ ಜಿಲ್ಲಾಡಳಿತದೊಂದಿಗೆ ಚರ್ಚಿಸಲಾಗುವುದು ಎಂದರು. ವಿಜಯಪುರದ ಬಿಎಲ್ಡಿಇ ಆಸ್ಪತ್ರೆ ಆವರಣದಲ್ಲಿ ಅಗ್ನಿಶಾಮಕ ಇಲಾಖೆ, ಗೃಹ ರಕ್ಷಕ ದಳ, ಬಿಎಲ್ಡಿಇ ಆಸ್ಪತ್ರೆ, ಸರ್ಕಾರಿ ಆಸ್ಪತ್ರೆಯ ವೈದ್ಯಕೀಯ ತಂಡ ಮತ್ತು ಎನ್ಎನ್ಸಿ ಘಟಕಗಳಿಂದ ಬಾಂಬ್ ಸ್ಫೋಟ ಸಂದರ್ಭದಲ್ಲಿ ತೆಗೆದುಕೊಳ್ಳಬಹುದಾದ ಮುನ್ನೆಚ್ಚರಿಕೆಗಳ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲು ಅಣಕು ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಬಾಂಬ್ ಸ್ಫೋಟ ಆದ ಸಮಯದಲ್ಲಿ ಕೈಗೊಳ್ಳಬೇಕಾದ ಪ್ರಾಥಮಿಕ ಉಪಚಾರಗಳ ಕುರಿತು ಅಣಕು ಪ್ರದರ್ಶನ ಮುಖಾಂತರ ಒಳಗೆ ಸಿಲುಕಿಕೊಂಡಿರುವ

0: ಹವಾಮಾನ. ಕರಾವಳಿ ಕರ್ನಾಟಕದ ಹೆಚ್ಚಿನ ಸ್ಥಳಗಳಲ್ಲಿ, ದಕ್ಷಿಣ ಒಳನಾಡಿನ ಕೆಲವು ಸ್ಥಳಗಳಲ್ಲಿ ಹಾಗೂ ಉತ್ತರ ಒಳನಾಡಿನ ಒಂದೆರಡು ಕಡೆಗಳಲ್ಲಿ ಮಳೆಯಾಗಿದೆ. ಪ್ರಮುಖವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಲ್ಕಿಯಲ್ಲಿ 7 ಸೆಂಟಿಮೀಟರ್ ಮಳೆಯಾಗಿದೆ. ಉಳಿದಂತೆ ಹಾವೇರಿಯಲ್ಲಿ 5, ಮೂಡುಬಿದ್ರಿ, ಶಿವಮೊಗ್ಗ, ಹುಣಸದಕಟ್ಟೆ, ಹೂಟಿಗೆಹಾರದಲ್ಲಿ ತಲಾ 4, ಉಪ್ಪಿನಂಗಡಿ, ಪುತ್ತೂರು, ಸುಳ್ಯ, ಶೃಂಗೇರಿ ಭಾಗಮಂಡಲದಲ್ಲಿ ತಲಾ 3 ಸೆಂಟಿಮೀಟರ್ ಮಳೆಯಾಗಿದೆ. ಕಲಬುರಗಿ ಜಿಲ್ಲೆಯಲ್ಲಿ ರಾಜ್ಯದಲ್ಲೇ ಗರಿಷ್ಠ 42.4 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ. ಕರಾವಳಿ ಭಾಗದ ಸಮುದ್ರ ಪ್ರದೇಶಗಳಲ್ಲಿ ಇಂದು ಮತ್ತು ನಾಳೆ ಭಾರೀ ಗಾಳಿ ಹಾಗೂ ಅಲೆಗಳ ಅಬ್ಬರ ಹೆಚ್ಚಾಗುವ ಸಾಧ್ಯತೆ ಇರುವ ಹಿನ್ನೆಲೆ ಮೀನುಗಾರರಿಗೆ ಭಾರತೀಯ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದ್ದು ಸಮುದ್ರಕ್ಕೆ ಇಳಿಯದಂತೆ ಸಲಹೆ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಂಗಳೂರು ಮುಂಬೈ ನಡುವೆ ಅತಿ ವೇಗದ ರೈಲು ಕಾರಿಡಾರ್ ಯೋಜನೆ ಮಂಜೂರಾತಿಗೆ ಕೇಂದ್ರ ರೈಲ್ವೆ ಸಚಿವರಲ್ಲಿ ಸಂಸದ ತೇಜಸ್ವಿ ಸೂರ್ಯ ಮನವಿ. ಮಂಗಳೂರಿನಲ್ಲಿ ಗೇರು ಮೇಳಕ್ಕೆ ಸಚಿವ ಈಶ್ವರ್ ಬಿ ಖಂಡ್ರೆ ಚಾಲನೆ. ಕಾಡಿನಿಂದ ಹೊರಬಂದ 5 ಕುಟುಂಬಗಳಿಗೆ ಪರಿಹಾರ ಚೆಕ್ ವಿತರಣೆ. ಜಾಗತಿಕ ವಿದ್ಯಮಾನಗಳಿಂದಾಗಿ ತೈಲ ಬೆಲೆಯಲ್ಲಿ ಏರಿಕೆ, ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಸಮರ್ಥನೆ. ಹಾಗೂ ಯುವ ಪ್ರತಿಭೆಗಳು ರಾಷ್ಟ ಮತ್ತು ಅಂತಾರಾಷ್ಟೀಯ ಮಟ್ಟದಲ್ಲಿ ಉತ್ತಮ ಕ್ರೀಡಾಪಟುಗಳಾಗಿ ಬೆಳೆಯಬೇಕು, ಸಚಿವ ಎಂ ಬಿ ಪಾಟೀಲ್ ಆಶಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35.
1: ಆಕಾಶವಾಣಿ ಬೆಂಗಳೂರು ಈಗ ಸಮಯ 5.
2: ಸ್ಟುಡಿಯೋ ಸಮಯ ಆಗ್ತಾ ಇದೆ ಸರಿಯಾಗಿ 6:51. ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.

0: ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ.
1: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
2: ರೈತರಿಗೆ ಕೃಷಿ ಮಾಹಿತಿ, ಮಾರುಕಟ್ಟೆ ದರ, ಹವಾಮಾನ ವರದಿ ಹಾಗೂ ಹೊಸ ತಂತ್ರಜ್ಞಾನಗಳ ಬಗ್ಗೆ ನಿರಂತರವಾಗಿ ಮಾಹಿತಿ ನೀಡಲಾಗುತ್ತದೆ. ಇದರಿಂದ ಹಳ್ಳಿಯ ರೈತರು ಆಧುನಿಕ ಕೃಷಿಕರಾಗಲು ಸಾಧ್ಯವಾಗಿದೆ. ಕೃಷಿ ರಂಗ, ರೈತ ಬಂಧು, ಕಿಸಾನ್ ವಾಣಿ ಮುಂತಾದ ವಿಶೇಷ ಕಾರ್ಯಕ್ರಮಗಳು ಇದಕ್ಕೆ ಉದಾಹರಣೆಗಳು. ಇದು ಗ್ರಾಮೀಣ ಅಭಿವೃದ್ಧಿಗೆ ಒಂದು ಜೀವಾಳವಾಗಿ ಪರಿಣಮಿಸಿದೆ.
3: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
1: 18ರಿಂದ 55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
3: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
1: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
3: ಲಿಡ್ಕರ್, ನಂಬಿಕೆ ನಿರಂತರ.
0: ಆತ್ಮೀಯ ರೈತ ಬಾಂಧವರೇ, ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೇಳಿ, ತೋಟಗಾರಿಕೆಯಲ್ಲಿ ಶೂನ್ಯ ಬಂಡವಾಳ ಕೃಷಿ ನಿರ್ವಹಣೆ, ಈ ಕುರಿತು ಶ್ರೀ ಬಿಎಂ ಸುಂದರೇಶ್ ಅವರೊಂದಿಗಿನ ಸಂದರ್ಶನ. ಇವರನ್ನ ಸಂದರ್ಶಿಸಿದ್ದಾರೆ ಡಾಕ್ಟರ್ ಎಸ್ ಎಂ ಸುಧಾಕರ್.
4: ಆತ್ಮೀಯ ರೈತ ಬಾಂಧವರೇ ಹಾಗೂ ಕೃಷಿರಂಗ ಕಿಸಾನ್ ವಾಣಿ ಕೇಳುವರೆ, ಇವತ್ತು ನನ್ನ ಜೊತೆ ಸುಂದರೇಶ್ ಬಿಎಂ ಅವರಿದ್ದಾರೆ. ಬೊಮ್ಮನ ಕೊಡುಗೆ ಇದು ಪ್ರದೇಶ ಬಂದ್ಬಿಟ್ಟು, ಇವರ ಒಂದು ಜಮೀನು ಬಂದ್ಬಿಟ್ಟು ಮೇಲಿನ ಹಂಸವಾಡಿ, ಶಿವಮೊಗ್ಗದಲ್ಲಿ ವಾಸವಾಗಿರ್ತಾರೆ. ಗಗನ ಫಾರ್ಮ್ ಅಂತ ಹೇಳ್ಬಿಟ್ಟು ಸಣ್ಣದಾಗಿ ಒಂದು ನರ್ಸರಿಯ ಒಂದು ನಿರ್ವಹಣೆ ಕೂಡ ಮಾಡ್ತಾ ಇದ್ದಾರೆ, ಜಮೀನಿನ ಒಂದು ತೋಟದ ಒಂದು ನಿರ್ವಹಣೆ ಜೊತೆಗೆ. ಬನ್ನಿ, ಇವು ಯಾವ ಒಂದು ಕ್ರಮದಿಂದ ಇವರು ಯಾವ ಒಂದು ವಿಧಾನಗಳನ್ನ ಅಳವಡಿಸ್ಕೊಂಡು

0: ಕೊಂಡ್ಬಿಟ್ಟು ತಮ್ಮ ಕೃಷಿ ತೋಟದ ಒಂದು ನಿರ್ವಹಣೆ ಮಾಡ್ತಾ ಇದ್ದಾರೆ, ನರ್ಸರಿ ಒಂದು ನಿರ್ವಹಣೆ ಮಾಡ್ತಾರೆ ಅನ್ನೋದನ್ನ ಮಾಹಿತಿ ಪಡೆದುಕೊಳ್ಳೋಣ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ತಮಗೆ ಸ್ವಾಗತ ಕೋರುತ್ತಾ ನಮಸ್ಕಾರ ಸರ್.
1: ನಮಸ್ಕಾರ
0: ಹೇಳಿ, ಯಾವ ವರ್ಷದಿಂದ ತಾವು ಈ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿದ್ದೀರಾ ಸರ್?
1: ನಾನು ಈ ಜಾಗದಲ್ಲಿ 1997 ಸ್ಟಾರ್ಟ್ ಮಾಡಿದೆ, ಅಡಿಕೆ ಸ್ಟಾರ್ಟ್ ಮಾಡಿದ್ದೀನಿ ಫಸ್ಟ್. ಅಡಿಕೆ ಸ್ವಲ್ಪ ನೆರಳು ಬಂದ ಮೇಲೆ ಮೆಣಸು, ಏಲಕ್ಕಿ, ಅಡಿಕೆ ಅದ್ರ ಜೊತೆಲಿ ಏಲಕ್ಕಿ, ಆಮೇಲೆ ಹಣ್ಣಿನ ಗಿಡಗಳು. ಈಗ ರೀಸೆಂಟ್ ಆಗಿ ಕಾಫಿ ಹಾಕೊಂಡಿದ್ದೀನಿ. ಕೋಕೋ ಒಂದ್ಸರಿ ಹಾಕಿ ಎರಡನೇ ರೌಂಡ್ ಹಾಕಿದೀನಿ ಕೋಕೋನು. ಈಗ ಅಂತರ್ ಬೆಳೆ ಆಗಿಲ್ಲ, ಎಲ್ಲ ಜೀರೋ ಕಲ್ಟಿವೇಶನ್ ಇದು, ಯಾವುದು ಗುದ್ದಲಿ ಕೆಲಸ ಮಾಡಲ್ಲ ನಾವು. ಹಿಂಗೆ ಮಾಡ್ಕೊಂಡು ಜೊತೆಲಿ ನನಗೆ ಫುಲ್ ಟೈಮ್ ಕೆಲಸ ಆಗಲಿ ಅಂತ ಸ್ವಲ್ಪ ಜಾಗದಲ್ಲಿ ನಾನು ನರ್ಸರಿ ಸ್ಟಾರ್ಟ್ ಮಾಡಿದ್ದೀನಿ. ಅದರಲ್ಲಿ ಓನ್ಲಿ ಹಾರ್ಟಿಕಲ್ಚರ್ ಪ್ಲಾಂಟ್ಸ್ ನನಗೆ ಕ್ಯಾಂಪ್ಕೋದಿಂದ ಆರ್ಡರ್ಸ್ ಇರುತ್ತೆ. ನಂದು ನರ್ಸರಿ NHM ಅಪ್ರೂವ್ಡ್ ಆಗಿದೆ. ಇದು ಫುಲ್ ಟೈಮ್ ಆಗಿ ನಾನು ಇದನ್ನ ಕೆಲಸ ಮಾಡ್ತೀನಿ. ನಾನು ಇಲ್ಲಿ ಸಿಟಿ ಹತ್ತಿರ ಇರೋದ್ರಿಂದ ಫುಲ್ ಟೈಮ್ ಬೆಳಿಗ್ಗೆ ಬಂದ್ಬಿಟ್ರೆ ನಾನು ಈವನ್ ಮಧ್ಯಾಹ್ನ ಊಟಕ್ಕೆ ಹೋಗೋದು, ಸಂಜೆನೆ ಹೋಗೋದು. ಈಗ ಎಲ್ಲದನ್ನು ಜೀರೋ ಕಲ್ಟಿವೇಶನ್ ನಡ್ಕೊಂಡು ಹೋಗ್ತಾ ಇದೆ.
0: ಈಗ ನರ್ಸರಿ ಅಂತ ಹೇಳಿದ್ರಿ, ಇದರಲ್ಲಿ ಯಾವ ಯಾವ ಅಂದ್ರೆ ಕೇವಲ ತೋಟಗಾರಿಕೆ ಸಂಬಂಧಪಟ್ಟಿದ್ದು, ಇದ್ರ ಜೊತೆಗೆ ಈಗ ಪಟ್ಟಣಗಳಲ್ಲಿ ಈಗ ಇಂಡೋರ್ ಪ್ಲಾಂಟ್ಸ್, ಔಟ್ಡೋರ್ ಪ್ಲಾಂಟ್ಸ್ ಅಂತ ಹೇಳ್ತಾರಲ್ಲ ಸರ್, ಆತರದ್ದು ಏನಾದ್ರು
1: ಇಲ್ಲ? ನನ್ನ ಹತ್ರ ಇಂಡೋರ್ ಪ್ಲಾಂಟ್ಸ್ ಅಂದ್ರೆ ನಂದು ಇಂಟೀರಿಯರ್ ಇರೋದ್ರಿಂದ ನಾನು ಇಂಡೋರ್ ಪ್ಲಾಂಟ್ಸ್ಗೆ ಹೋಗಿಲ್ಲ. ನನ್ನ ಹತ್ರ ಕಾಫಿ, ಅಡಿಕೆ, ಏಲಕ್ಕಿ, ಕಾಳುಮೆಣಸು, ಗ್ರಾಫ್ಟೆಡ್ ಹಣ್ಣಿನ ಎಲ್ಲ ಗಿಡಗಳು ಇದೆ ನನ್ನ ಹತ್ರ. ಹಲಸು, ಮಾವು, ಆಮೇಲೆ ವಾಟರ್ ಆಪಲ್, ನೇರಳೆ ಎಲ್ಲ ಗ್ರಾಫ್ಟೆಡ್ ಮಾಡ್ತೀನಿ. ಎಗ್ ಫ್ರೂಟ್, ಬಟರ್ ಫ್ರೂಟ್ ಇಂಥ ಹಣ್ಣಿನ ನಾನು ಹಾರ್ಟಿಕಲ್ಚರ್ ಪ್ಲಾಂಟ್ಸ್ ಹೆಚ್ಚಿಗೆ ಮಾಡೋದು. ಇಂಡೋರ್ ಪ್ಲಾಂಟ್ಸ್ ನನಗೆ ಇಂಟೀರಿಯರ್ ಆದ್ರೆ ನಾನು ಮಾಡಕ್ ಹೋಗಿಲ್ಲ.
0: ಈಗ ಜೀರೋ ಕಲ್ಟಿವೇಶನ್ ಅಂದ್ರಿ, ಇದು ಯಾರು ತಮಗೆ ಅಂದ್ರೆ ಈ ವಿಧಾನದ ಬಗ್ಗೆ ಹೇಳಿದ್ರು ಅಂತ ಹೇಳ್ಬೋದು, ಅಥವಾ ನೀವೇ ಹೋಗಿ ತಿಳ್ಕೊಂಡಿದ್ದೀರಾ, ಅಥವಾ ಇದ್ರ ಬಗ್ಗೆ ತಾಂತ್ರಿಕ ಮಾಹಿತಿ ಅಥವಾ ತರಬೇತಿ ಏನಾದರೂ ಪಡೆದಿದ್ದೀರಾ?
1: ಇಲ್ಲ, ತಾಂತ್ರಿಕ ಮಾಹಿತಿ ಏನು ಪಡೆದಿಲ್ಲ. ನನ್ನ ಅನುಭವದಲ್ಲೇ, ನಾನು ಆಲ್ಮೋಸ್ಟ್ 40-45 ವರ್ಷ ಈ ಕೃಷಿ ಫೀಲ್ಡ್ ಅಲ್ಲಿ ಇರೋದ್ರಿಂದ ನನ್ನ ಅನುಭವದಲ್ಲೇ ನಾನು ತಿಳ್ಕೊಂಡು ಮಾಡಿದ್ದೀನಿ. ಲೇಬರ್ ಕಾಸ್ಟ್ಲಿ, ಈಗಂದ್ರೆ ಬುಡ ಬಿಡಿಸಿ ಹಾಕೋದ್ರಿಂದ, ಆಮೇಲೆ ಕಲ್ಟಿವೇಷನ್ ಒಂದ್ಸರಿ ಬುಡ ಕಡಿತಿ ಮಾಡಿದ್ರೆ ನಾವು ನನ್ನ ಹತ್ರ ಸ್ಪ್ರಿಂಕ್ಲರ್ ಸಿಸ್ಟಮ್ ಇರೋದ್ರಿಂದ ನಾವು ಮೇಲೆ ಹಾಕಿ ಕಸ ಹಾಕಿ ಮುಚ್ಚಿಬಿಡ್ತೀವಿ ಕಾಣದಿದ್ದ ಹಾಗೆ. ಅದು ಎಲ್ಲ ಡಿಕಂಪೋಸ್ ಆಗುತ್ತೆ. ನನಗೆ ನೋಡಿದಾಗ ಗೊತ್ತಾಗುತ್ತೆ ಏನು ತೊಂದರೆ ಆಗಿಲ್ಲ ಅಂತೇಳಿ. ಗೊಬ್ಬರ ಕಮ್ಮಿ ಆದಾಗ ಮೇಲ್ಗಡೆ ಹಾಕ್ತೀವಿ, ಮುಚ್ಚಿಬಿಡ್ತೀವಿ ಕಸದಲ್ಲಿ. ಅದರಿಂದ ನನ್ನ ಅನುಕೂಲ ಆಗಿದೆ. ಅನುಕೂಲ ಆಗಿದೆ.
0: ಈಗ ಮುಖ್ಯವಾಗಿ ಅಡಿಕೆ ಬೆಳೆ ಅಲ್ವಾ? ಅಡಿಕೆಯಲ್ಲಿ ಈಗ ನೀವು ಹೇಳಿದ್ರಿ ತರಹವಾರು ಒಂದು ಅಂತರ್ ಬೆಳೆಯಾಗಿ ತಗೊಂಡಿದ್ರಿ, ಒಂದೊಂದೇ ಹೇಳಿ ಸರ್, ಯಾವೆಲ್ಲ ಒಂದು ಅಂತರ್ ಬೆಳೆ ತಗೊಂಡಿದ್ರಿ?
1: ನನ್ನಲ್ಲಿ ಫಸ್ಟ್ ಮೇಜರ್ ಅಡಿಕೆ ನೆರಳು ಬಂದ ಮೇಲೆ ಮೆಣಸು ಹಾಕಿದೀನಿ, ಅದ್ರ ಜೊತೆಲಿ ಕೋಕೋ ಹಾಕಿದೆ, ಕೋಕೋ ಈಗಲೂ ಇದೆ. ಆಮೇಲೆ ಇಲ್ಲಿ ನೆರಳಿದೆಯ ಜಾಸ್ತಿ ಬಾರ್ಡರ್ ಸೈಡ್ ಅಲ್ಲಿ ಏಲಕ್ಕಿ ಹಾಕಿದೀನಿ. ಅದನ್ನ ಏಲಕ್ಕಿ ಪಣಿ ಇದ್ರದ್ದು ನಲ್ಲಾನಿ ಇದೆ, ಆಮೇಲೆ ಮೂಡಿಗೆರೆ ಒಂದಿದೆ, ಆ ವೆರೈಟೀಸ್ ಇದೆ. ಮತ್ತೆ ಬಾರ್ಡರ್ ಅಲ್ಲಿ ನಾನು ಫುಲ್ಲು ಸಿಲ್ವರ್ ಸಾಗುವನೆ ಹಾಕಿದೆ. ಈಗೆಲ್ಲ ನಾನು ಒಂದು ರೌಂಡ್ ಕಟಿಂಗ್ ಮಾಡಿದ್ದೀನಿ. ಜೊತೆಲಿ ಬಾರ್ಡರ್ ಒಂದಷ್ಟು ತೆಂಗು ಹಾಕೊಂಡಿದ್ದೀನಿ, ಆಮೇಲೆ ಹಣ್ಣಿನ ಗಿಡ ಎಲ್ಲಾ ಗಿಡ ಬಿಸಿಲು ಎಲ್ಲಿ ಹೊಡೆದಿದ್ದು
0: ಏನು ಬೇಲಿ ಅಂತಾನ ಅಥವಾ ನೆರಳಿಗೋಸ್ಕರ?
1: ನೆರಳಿಗೋಸ್ಕರ ಬಾರ್ಡರ್ ನನಗೆ ಅಡಿಕೆಗೆ ತೊಂದರೆ ಆಗಬಾರಂತ ಹಣ್ಣಿನ ಗಿಡಗಳು ಹಾಕಿ. ನನಗೆ ಏನು ನನಗೆ ತಿನ್ನೋಕೆ ಅಥವಾ ನಮ್ಮ ಮನೆಗೆ ಹಾಕುವಷ್ಟು ಹಣ್ಣಿನ ಗಿಡಗಳು ನಾನೇ ತೊಳ್ತೀವಿ. ಆಮೇಲೆ ಬಾಳೆಹಣ್ಣಾಗಲಿ ಬಾರ್ಡರ್ ಬಾಳೆ ಹಾಕಿದ್ದೀನಿ, ಡಿಸ್ಟರ್ಬ್ ಆಗದಿದ್ದಂಗೆ. ಎಲ್ಲ ನಮ್ಗೇನಾದ್ರೆ ಬಂದಿದ್ದು ಅಟ್ಲೀಸ್ಟ್ ಪೆಟ್ರೋಲ್ ಚಾರ್ಜ್ ಆರೆ ಗಿಟ್ಟತ್ತೆ, ವಾರಕ್ಕೊಂದು 10-15 ಕಾರಲ್ಲೇ ಹಾಕೊಂಡು ಹೋಗ್ತೀವಿ ತಂದೆ. ಆ ತರ ವ್ಯವಸ್ಥೆ ನಾ ಮಾಡ್ಕೊಂಡಿದ್ದೀನಿ.
0: ಈಗ ಇದರ ಒಂದು ಜೀರೋ ಕಲ್ಟಿವೇಶನ್ ಅಂದ್ರೆ ಯಾವುದೇ ಒಂದು ಅಂತರ್ ಬೇಸಾಯ ಇಲ್ಲದೆ ತಾವು ಇದು ಮಾಡ್ತಾ ಇದ್ದೀರಾ. ಗೊಬ್ಬರದ ಒಂದು ನಿರ್ವಹಣೆಗೆ ಬಂದ್ರೆ ಸರ್, ಹೇಗೆ ಯಾವ ಒಂದು?
1: ನಾವು ಈಗ ಗೊಬ್ಬರ ಎಲ್ಲ ಕಾಸ್ಟ್ಲಿ ಆಗಿದೆ, ಆದ್ರಿಂದ ಯಾವಾಗ ಒಂದ್ಸರಿ ಕುರಿ ಗೊಬ್ಬರ ಆಮೇಲೆ ಕಾಂಪೋಸ್ಟ್ ಮಾಡ್ಕೊಂಡು ಈಗಿನ ಲೇಬರ್ ಅಲ್ಲಿ ಆಮೇಲೆ ಒಳ್ಳೆ ಗೊಬ್ಬರನು ಸಿಗ್ತಲ್ಲ. ನಮ್ಮ ಹತ್ರ ದನ ಸಾಕಾಣಿಕೆ ಮಾಡಿ ಮಾಡಕ್ ಜಾಗ ಇಲ್ಲ, ನಾವು ವ್ಯವಸ್ಥೆನೇ ಇಲ್ಲ, ಈಗ ಲೇಬರ್ ಸಿಗಲ್ಲ ನಮ್ಗೆ. ಆ ದೃಷ್ಟಿ ಎಲ್ಲ ಅಪರೂಪ ಸಿಕ್ಕಿದ್ರೆ ಇವತ್ತು ಅನ್ನಪೂರ್ಣ ತಂದಿದ್ದೀನಿ. ಇಲ್ಲಿ ವರ್ಮಿ ಕಾಂಪೋಸ್ಟ್ ಸಿಗ್ತದೆ, 3-4 kg ಹಾಕಿ ಸ್ವಲ್ಪ ತೆಳ್ಳಿಗೆ ಕಸ ಹಾಕಿ ಮುಚ್ಚಿಬಿಡ್ತೀವಿ ನಾವು, ಅದು ಸಾಕಾಗ್ತದೆ. ಅದಲ್ದಿದ್ದಾಗ ಮೈಕ್ರೋ ನ್ಯೂಟ್ರಿಯೆಂಟ್ಸ್ಗಳು ಆಮೇಲೆ ಅವನ್ನೆಲ್ಲ ಹಾಕ್ತಿವಿ, ಬುಡಕ್ಕೆ ಹಾಕಿ ಮುಚ್ಕೊಂಡು ಹೋಗ್ತಿವಿ. ಅದು ಸಾಕಾಗುತ್ತೆ ಅಂತ ಅನ್ಕೊಂಡಿದ್ದೀನಿ. ನನಗೆ ಈ ನಾನು ಒಂದು ಗುದ್ದಲಿ ಕಡಿದಾನೆ 22-23 ವರ್ಷ ಆಯ್ತು. ಮರಗಳು ಬುಡ ಬಿಡಿಸಲ್ಲ ಅಥವಾ ಮೇಲೆ ಇದು ಮಾಡಲ್ಲ, ಒಂದೇ ಒಂದು ಗುದ್ದಲಿ ಮಡಿಕೆ ಮರ ಕಡ್ದಿಲ್ಲ. ನನಗೇನು ತೊಂದರೆ ಅಂತ ಅನಿಸ್ತಿಲ್ಲ. ಎಕ್ರೆ ವೈಸ್ ಅಡಿಕೆ ನೋಡಿದಾಗ ಕಾಣಲಿಲ್ಲ, ಬಟ್ ಏನಂದ್ರೆ ಹಿಡಿಮುಂಡಿಗೆ ಬಂದು ಹೋಗಿದ ಮರ ಬಿಟ್ರೆ ಲಾಸಸ್ ನಮ್ಗೆ ಆಗಿಲ್ಲ. ಅಡಿಕೆನಲ್ಲಿ ಇನ್ಪುಟ್ ಹಾಕಿ ಬುಡ ಬಿಡಿಸಿ, ಬುಡ ಬಿಡಿಸಿದಾಗ ಏನಾಗುತ್ತೆ ಅಂದ್ರೆ ಬುರ ಬೇರ್ ಕಡಿತಾರೆ. ಇವತ್ತಿನ ಲೇಬರ್ 15-20 ರೂಪಾಯಿ ಲೇಬರು, ನಮ್ಗೆ ವರ್ಕೌಟೇ ಆಗೋದಿಲ್ಲ. ನಾವು 2 ವರ್ಷಕ್ಕೊಂದ್ಸರಿ ಗೊಬ್ಬರ ಹಾಕಿದ್ರೆ ಅರ್ಥನೂ ಇಲ್ಲ ನನಗೆ. ನನ್ನ ಅನುಭವದಲ್ಲಿ ಆ ಬೇಡ ಅನ್ಸುತ್ತೆ. ನಾವು ಕಾಳುಮೆಣಸು ಹಾಕಿದ್ರಿಂದ ಬುಡ ಬಿಡಿಸೋದು ತೊಂದರೆನೂ ಆಗುತ್ತೆ ನಮಗೆ, ಬೇರೆ ರೂಟಿಂಗ್ ಎಲ್ಲ ಆಗಿ ಫಂಗಸ್ ಆಗಿ ಸತ್ತೋಗ್ತದೆ ಅದು. ಆ ದೃಷ್ಟಿಯಲ್ಲಿ ನಾವು ಮುಟ್ಟಕ್ಕೆ ಹೋಗೋದಿಲ್ಲ ಬುಡನ. ಮೇಲೇನೆ ಹಾಕೋದು, ಸ್ಪ್ರಿಂಕ್ಲರ್ ಮಾಡೋದು, ಗೊಬ್ಬರ ಮುಚ್ಚಿದ ಮಲ್ಚಿಂಗ್ ಮಾಡ್ಬಿಡ್ತೀವಿ ಅಷ್ಟೇ.
0: ಹೋದ ವರ್ಷ ಸ್ವಲ್ಪ ಮಳೆ ಜಾಸ್ತಿ ಇತ್ತು, ಇದಕ್ಕೆ ಈಗ ಅದಕ್ಕೋಸ್ಕರ ಹಿಡಿಮುಂಡಿಗೆ ರೋಗ ಬಂತ ಅಂತ ಹೇಳ್ತೀರಾ, ಹೇಗೆ?
1: ಇಲ್ಲ, ಹಿಡಿಮುಂಡಿಗೆಗೂ ಮಳೆಗೂ ಸಂಬಂಧ ಇಲ್ಲ. ಅಂದ್ರೆ ಒಂದು 12-13 ವರ್ಷ ಆಮೇಲೆ ಟ್ರಂಚಸ್ ಕೇಳ್ತದದು, ಈಗ 3 ಅಡಿ 4 ಅಡಿ ಟ್ರಂಚಸ್ ಕೇಳ್ತದೆ ನಮ್ಗೆ, ಆ ಮಾಡ ಜರಿದು ಹೋಗ್ತದೆ. ಆ ದೃಷ್ಟಿಯಲ್ಲಿ ನಾವೇನ್ ಮಾಡ್ತೀವಿ, ಗಿಡ ಹೋದಂಗ ತೆಗೆದು ಹಾಕ್ತಾ ಇರ್ತೀವಿ. ಟ್ರಂಚಸ್ ಮಾಡಿದ್ವಿ, 3 ಅಡಿ 4 ಅಡಿ ಯೂನಿವರ್ಸಿಟಿ ಹೇಳ್ದಂಗ ಮಾಡಕ್ ಆಗ್ತಾ ಇಲ್ಲ ನಮ್ಗೆ, 3 ಅಡಿ 4 ಅಡಿ ಟ್ರಂಚಸ್ ಹೇಳ್ತಾರೆ ಅವರು. ಅದ್ ಮಾಡಕ್ ಆಗ್ತಾ ಇಲ್ಲ, ಮಣ್ಣು ನಿಲ್ಲಲ್ಲ ನಮ್ಮೆಲ್ಲ. ಆಮೇಲೆ ಅದಕ್ಕೆ ಸೈಡ್ ಎಲ್ಲ ಕಟ್ಕೋಬೇಕು ಜಾರ್ಕೊಂಡು, ಅದ್ರಿಂದ ಒಂದು 2 ಅಡಿ ಮಣ್ಣಿದೆ ಈಗ. ಅದು ನಮ್ಮ ಇದರಲ್ಲಿ ಅನುಭವದಲ್ಲಿ ಮಲೆನಾಡಿನ ಜಾಸ್ತಿ ಹೋಗಿದೆ ಅನ್ಕೊಂಡಿದ್ದೀನಿ ನಾನು. ಬಯಲುಸೀಮೆ ಗಿಡಗಳು ಹೋಗಿಲ್ಲ ಹೆಚ್ಚಾಗಿ, ನಮ್ದು 2 ಎಕರೆ ಕೆಳಗಡೆ ನೋಡ್ತಾ ಇಲ್ಲ, ಹೆಚ್ಚಿಗೆ ಡ್ಯಾಮೇಜಸ್ ಆಗಿಲ್ಲ. ಒಂದು 2% ಮಲೆನಾಡು ಗಿಡಗಳು 13-14 ವರ್ಷ 50% ಹೋಗುತ್ತೆ ನನ್ನ ಅನುಭವದಲ್ಲಿ ನೋಡಿರೋದು. ನಾನು ಹಂಗ ಅನ್ಕೊಂಡಿದೀನಿ, ಗೊತ್ತಿಲ್ಲ ಕರೆಕ್ಟ್ ಆಗಿ. ಇನ್ನು ಈಗ ನಮ್ಮ ಫ್ಲಾಟ್ ಗಳು ಅಬ್ಸರ್ವ್ ಮಾಡಿದ್ರೆ ಹಂಗ ಅನ್ಸಿದೆ. ಈಗೆಲ್ಲ ನಾವು ಹೆಚ್ಚು ಬಯಲುಸೀಮೆ ಗಿಡಗಳನ್ನೇ ತಂದಾಕ್ತಿವಿ.
0: ಇದು ಯಾವ ತಳಿ ಸರ್ ಈಗ ಅಡಿಕೆ ಮುಖ್ಯವಾಗಿ?
1: ಇದೆಲ್ಲ ಬಯಲುಸೀಮೆ, ಇದು ಮಲೆನಾಡಿನಿಂದ ತೊಗೊಂಡು ಹಾಕಿರೋದು, ಬಯಲುಸೀಮೆನೆ ಇದೆ. ಅದು ಮಲೆನಾಡಿನಿಂದ ಈ ತಳಿ ವೆರೈಟೀಸ್ ಬರುತ್ತೆ, ಇದು ಸಣ್ಣ ಸೈಜ್ ಬರುತ್ತೆ.
0: ಎಷ್ಟು ಎಕರೆ ಹೊಂದಿದ್ದೀರಿ ಸರ್ ತಾವು ಜಮೀನು?
1: ನನ್ನಿಲ್ಲ, 5 ಚಿಲ್ಲರೆ ಎಕರೆ ಇದೆ. ನನ್ನ ಊರಲ್ಲಿ ನಾನು 10 ಎಕರೆ ಇದೆ. ಇಲ್ಲಿ 2 ಕಡೆ ಇಂಟೆನ್ಸಿವ್ ಮಾಡಿದ್ದೆ ನಾನು.
0: ಈಗ ಅದರಲ್ಲಿ ಈಗ ಆಳುಗಳ ಒಂದು ನಿರ್ವಹಣೆಗೆ ಬಂದ್ರೆ ಹೇಗೆ, ಯಾವ ರೀತಿಯಿಂದ ನಿರ್ವಹಣೆ ಮಾಡ್ತಾ ಇದ್ದೀರಾ? ಯಾಕಂದ್ರೆ ಶೂನ್ಯ ಬಂಡವಾಳ ಕೃಷಿ ತಾವು ಅಳವಡಿಸ್ಕೊಂಡಿದ್ದೀರಿ. ಯಾವುದೇ ಒಂದು ಹೈಟೆಕ್ ಅಂತ ಹೇಳ್ತೀವಿ ಅಂದ್ರೆ ಮಾಡರ್ನ್ ಮತ್ತೆ ಹೆಚ್ಚಿನ ಒಂದು ಮಷಿನರಿಗಳನ್ನ ಅದನ್ನ ಯಾವುದೇ ಉಪಯೋಗಿಸದೇನೆ ತಾವು ಕೃಷಿ ಮಾಡ್ತಾ ಇದ್ದೀರಾ, ಇದ್ರ ಬಗ್ಗೆ ಹೇಳಿ ಸರ್.
1: ನನ್ನ ಹತ್ರ ಲೇಬರ್ ಪರ್ಮನೆಂಟ್ ಲೇಬರ್ಸ್ ಒಂದು 5 ಜನ ಇರ್ತಾರೆ ನಮ್ಮಲ್ಲಿ. ಈಗ ನಮ್ಗೇನು ಎಕ್ಸಸ್ ಕೆಲಸ ಇದ್ದಾಗ ಬೇರೆ ಹಾಕುವಾಗ ಇಲ್ಲಿ ಹೊರಗಡೆ ಸಿಗ್ತಾರೆ, ಟೆಂಪ್ರವರಿ ಆಯ್ತಾ ಒಂದ್ 2-3 ತಿಂಗಳು ಮುಗಿಸ್ಕೊಂಡು ಹೋಗ್ತೇವೆ. ಉಳಿದ ನರ್ಸರಿ ಇರೋದನ್ನ ನಾನು ಪರ್ಮನೆಂಟ್ ಲೇಬರ್ಸ್ ಇಡಲೇಬೇಕು. ಲೋಡಿಂಗ್ ಇರುತ್ತೆ, ಕೃಷಿ ಮಾಡ್ತಾ ಇರ್ತೀವಿ. ಅದು 1 ಎಕರೆಗಷ್ಟು ಜನ ಬೇಡ, ಆದ್ರೆ ನರ್ಸರಿ ಇರೋದ್ರಿಂದ ನನಗೆ ಅಗತ್ಯ ಇದೆ. ಆಮೇಲೆ ಬೇರೆ ಬೇರೆ ಕೆಲಸ ಇರುತ್ತೆ ನಮ್ಗೆ, ಒಂದು ಕೋಕೋ ಕೊಯ್ಲಿಂಗ್ ಇರುತ್ತೆ, ಏಲಕ್ಕಿ ಕೊಯ್ಲಿಂಗ್ ಇರುತ್ತೆ, ಆ ಟೈಮಲ್ಲಿ ಜನ ಬೇಕಾಗುತ್ತೆ ನಮಗೆ.
0: ಈಗ ನರ್ಸರಿಯಲ್ಲಿ ಈಗ ವಿವಿಧ ತಳಿಯ ಒಂದು ಹಣ್ಣಿನ ಗಿಡಗಳು ಹೇಳಿದ್ರಿ, ಇದಕ್ಕೆ ಈಗ ಕಸಿ ಕಟ್ಟಿಸೋದು ಆಮೇಲೆ ಅದನ್ನ ನಿರ್ವಹಣೆ ಮಾಡೋದು ಯಾವ ರೀತಿಯಿಂದ ಹೇಳ್ಕೊಡ್ತೀರಿ?
1: ಕಸಿ ಕಟ್ಟಲಿಕ್ಕೆ ನಾನು ಇಲ್ಲಿರೋರಿಗೆ ನನ್ನ ಹತ್ರ ಮೆಣಸಿನ ಕಸಿಗಳು ತರ ಮಾಡಿಸಿದೀನಿ. ಹಣ್ಣಿನ ಗಿಡಗಳಿಗೆ ಸಕ್ಸಸ್ ಆಗಿ ಬರ್ತಾ ಇಲ್ಲ, ಹೊರಗಡೆಯಿಂದ ಬರ್ತಾರೆ, ಇಲ್ಲೇ ಸಾಗರದಿಂದ ಬಂದು ಕಟ್ಕೊಟ್ಟು ಹೋಗ್ತಾರೆ ಒಂದ್ 2-3 ವರ್ಷ ಇದ್ಬಿಟ್ಟು.
0: ಅದಕ್ಕೋಸ್ಕರನೇ ಅವ್ರು ಇದಾರೆ ಸ್ಕಿಲ್ಡ್,
1: ಇವರಿಗೆ ಅಷ್ಟು ಪಕ್ಕ ಬರೋದಿಲ್ಲ, ಲೈಟ್ ಆಗ್ಬೇಕು ಅದು. ಬಟ್ ಮೆಣಸಿಗೆ ಇದಕ್ಕೆಲ್ಲ ನಾನು ಮಾಡಿಸ್ತೇನೆ, ಇಲ್ಲಿ ಸ್ಮೂತ್ ಗಿಡಗಳನ್ನ ಇವರಿಗೆ ತರ ಮಾಡಿಸಿದೀನಿ. ಇಲ್ಲಿರೋರು ಮಾಡ್ತಾರೆ ಹಣ್ಣಿನ ಗಿಡಗಳು,
0: ಹಣ್ಣಿನ ಗಿಡಗಳು. ಇದ್ರ ಜೊತೆಗೆ ಈಗ ಔಷಧಿ ಗಿಡಗಳು ಏನಾದ್ರು ಸರ್ ನರ್ಸರಿ?
1: ಈಗ ಇಲ್ಲ ನನ್ನ ಹತ್ರ, ಸ್ಟೀವಿಯಾ ಎಲ್ಲ ಇದೆ, ಬಟ್ ನಮ್ಮಲ್ಲಿ ಇದು ಒಳಗಾದ್ರಿಂದ ತುಂಬಾ ಹೋಗಲ್ಲ ನನಗೆ. ನನ್ನ ಹತ್ರ ಹೋಗೋದೇ ಹಾರ್ಟಿಕಲ್ಚರ್ ಪ್ಲಾಂಟ್ಸ್, ಅದು ಎಗೇನೆಸ್ಟ್ ಆರ್ಡರ್ಸ್ ಮಾಡ್ಕೊಂಡಿರ್ತೀವಿ. ಮೆಣಸು ಸಮೇತ ಎಗೇನೆಸ್ಟ್ ಆರ್ಡ್ ಮಾಡ್ಕೊಂಡಿ. ಅಡಿಕೆನೂ ಈಗ ಕಮ್ಮಿ ಮಾಡ್ತಾ ಬಂದೆ ಲಾಸ್ಟ್ ಇಯರ್ ಇಂದ, ಈ ವರ್ಷ ಕಡಿಮೆ ಮಾಡಿದ್ದೀನಿ.
0: ಈಗ ಮತ್ತೆ ಇದರಲ್ಲಿ ಈಗ ತಾವು ಮಾಡ್ತಕ್ಕಂತ ಕೃಷಿಯಲ್ಲಿ ಕಾಡು ಪ್ರಾಣಿಗಳದ್ದು ಏನಾದ್ರೂ ಸಮಸ್ಯೆ ಇದೆಯಾ ಸರ್?
1: ಐಬೆಕ್ಸ್ ಇದೆ ಇಲ್ಲಿ, ಕಾಡು ಪ್ರಾಣಿ ಬರೋದೇ ಕಡಿಮೆ, ಬರಲ್ಲ ನಮ್ಮಲ್ಲಿ ಹಂದಿ ಅಥವಾ ಬೇರೆ ಮಂಗನ ಕಾಡುಗಳು ಇಲ್ಲ. ಇಲ್ಲ, ಅಳಿಲು ಒಂದಿದೆ ಸ್ವಲ್ಪ ಡ್ಯಾಮೇಜ್ ಮಾಡುತ್ತೆ, ಕೋಕೋನ ಅಳಿಲಿದೆ.
0: ಮಾರುಕಟ್ಟೆ ವ್ಯವಸ್ಥೆಗೆ ಬಂದ್ರೆ ಹೇಗೆ ಸರ್? ಈಗ ನೀವೇ ಅಂದ್ರೆ ಈಗ ನರ್ಸರಿ ಸಸಿಗಳನ್ನ ಕಸಿ ಮಾಡಿ ಅವರ ಒಂದು ಬೇಡಿಕೆ ಆಧಾರದ ಮೇಲೆ ಕಸಿ ಮಾಡಿಸ್ತೀರಾ, ಇಲ್ಲ ಕಸಿ ಮಾಡಿಟ್ಬಿಟ್ಟು ಬಂದಾಗ ಮಾರಾಟ ಮಾಡ್ತೀರಾ?
1: ನನಗೆ ಈಗಿನ ಈ ಹಾರ್ಟಿಕಲ್ಚರ್ ಪ್ಲಾಂಟ್ಸ್ ಎಲ್ಲದೂ ರೇಟ್ ಇದೆ, ಈವನ್ ಏಲಕ್ಕಿ, ಕೋಕೋ, ಅಡಿಕೆ, ಮೆಣಸು, ಕಾಫಿ ಎಲ್ಲದೂ ಇರೋದ್ರಿಂದ ನಾವು ಎಗ್ನೆಸ್ಟ್ ಆರ್ಡರ್ ಮಾಡೋದಿಲ್ಲ. ನಮ್ಮ ಹತ್ರ ಗಿಡ ಉಳಿಯೋದು ಇಲ್ಲ, ನಮ್ ಲಾರ್ಜ್ ಕ್ವಾಂಟಿಟಿ ಮಾಡಲ್ಲ, ಕ್ವಾಲಿಟಿ ಮಾಡ್ತೀನಿ ನಾನು. ಈಗ ಯಾರೋ ಸಿಕ್ಕಾಪಟ್ಟೆ ಮಾಡಿ ಎಲ್ಲ ತಂದು ನಾನು ಒಂದು ಗಿಡನು ಹಾಗೆ ಮಾಡಲ್ಲ. ನನ್ನ ಹತ್ರ 25 ವರ್ಷದಿಂದ ಈ ಕಡೆ ಮೈಸೂರು ಗಿಡಲ್ಲಿ ಬಂತು ಆರ್ಡರ್ ತಗೊಂಡೋಗ್ತಾನೆ, ಆತರ ಗಿಡ ಕ್ರಾಪ್ ಬಂದಿದೆ ಅಂತ ಹೇಳಿ ಒಳ್ಳೆ ಕ್ವಾಲಿಟಿ ಕೊಡ್ತೀನಿ. ಇವನು ಯೂನಿವರ್ಸಿಟಿ ಕೇಳಿದ್ರೆ ನಮ್ಗೆ ಕಳಿಸ್ತಾರೆ, ಇಲ್ಲಿ ಯೂನಿವರ್ಸಿಟಿಗೆ ಸ್ಟೂಡೆಂಟ್ಸ್ ಕಳಿಸ್ತಾರೆ ನನಗೆ. ಇಲ್ಲ ಅಂದ್ರೆ ಯೂನಿವರ್ಸಿಟಿ ಸಜೆಸ್ಟ್ ಮಾಡ್ತಾರೆ, ಕ್ಯಾಂಪೋದಲ್ಲಿ ಹೇಳ್ತಾರೆ, ಯೂನಿವರ್ಸಿಟಿ ಸ್ಟೂಡೆಂಟ್ಸ್ ಬರ್ತಾರೆ ನನ್ನ ಹತ್ರ ಬಂದಿಲ್ಲಿ ಹೋಗ್ತಾರೆ, ಸ್ಟಡಿ ಮಾಡ್ಲಿಕ್ಕೆ ಬರ್ತಾರೆ, ಈ ಗ್ರಾಫ್ಟಿಂಗ್ ಎಲ್ಲ ಕಳಿಸ್ತಾರೆ ಇಲ್ಲಿ.
0: ಅಂದ್ರೆ ಇದೊಂಥರ ಮಿನಿ ಪಾಠ ಶಾಲೆ,
1: ಸಣ್ಣ ಹತ್ರ ಇದೆಲ್ಲ ಸಿಟಿ ಅದೇ ಹಂಗ ನಡ್ಕೊಂಡು ಹೋಗ್ತಾ ಇದೆ.
0: ಇದ್ರ ಜೊತೆಗೆ ಈಗ ಕುಟುಂಬದ ಸದಸ್ಯರು ಸರ್ ಎಷ್ಟ್ ಜನ ಇದ್ರಿ, ಮತ್ತೆ ಇದರಲ್ಲಿ ತೊಡಗಿಸಿಕೊಂಡಿದ್ದೀರಾ?
1: ಇಲ್ಲ, ನಾವು 3 ಜನ, ನಾನು ನನ್ನ ಹೆಂಡತಿ ಮಗ, ಮಗ ಅವನು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್, ಅವನು ವರ್ಕ್ ಮಾಡ್ತಾನೆ ಕಂಪ್ನಿಗೆ, ಮುಂದ್ ಗೊತ್ತಿಲ್ಲ ಬರ್ಬೋದು ಅವರು. ಈಗ ವರ್ಕಿಂಗ್ ಅಟ್ ಹೋಮ್, ಮೈಸೂರು ಬೆಂಗಳೂರಲ್ಲಿದ್ದ, ಈಗ ಮನೆಯಲ್ಲೇ ಕೆಲಸ ಮಾಡ್ತಾನೆ. ನಾವೀಗ 2 ಕಡೆ ಲ್ಯಾಂಡ್ಸ್ ಅದರಿಂದ ಒಂದ್ ವಾರ ಅಲ್ಲಿ 15 ಇಲ್ಲಿ ಹಿಂಗ್ ಹೋಗಿ ಬರ್ತಾ ಇದೀವಿ. ಈಗ ಸದ್ಯಕ್ಕೆ ಅವ್ನು ಕೆಲಸ ಮಾಡ್ತದ, ನಿನ್ನ ನೋಡ್ಬೇಕು ಮುಂದೆ.
0: ಈ ಕೂಲಿಗಳ ಒಂದು ನಿರ್ವಹಣೆಗೆ ಬಂದ್ರೆ ಸರ್, ಈಗ ಕೆಲವೊಬ್ರು ಖಾಯಂ ಆಗಿ ಬೇಕಾಯ್ತದೆ, ಕೆಲವೊಬ್ರು ಜಾಸ್ತಿ ಅಂದ್ರೆ ಕೆಲಸ ಇದ್ದಾಗ ಬೇಕಾಯ್ತದೆ. ಆ ಸಮಯದಲ್ಲಿ ಅಂದ್ರೆ ಅವರಿಗೆ ಎಷ್ಟು ನೀವು ಕೂಲಿ ಕೊಡ್ತೀರಾ ಸರ್?
1: ನನ್ಗೆ ಪರ್ಮನೆಂಟ್ ಇರನಿಗೆ 550 ಕೊಡ್ತೀನಿ, ಹೆಣ್ಣಳಿ
0: 3 hours
1: ಕೆಲಸ ಮಾಡ್ತಾರೆ, ಮನೆ ಕೊಟ್ಟಿದೀವಿ, ಬೇರೆಲ್ಲ ಫ್ರೀ ಇರುತ್ತೆ ಅವರಿಗೆ. ಹೊರಗಡೆ ಬರೋರಿಗೆ ಇವರೆಲ್ಲ ನೋಡಿ 500 ಊಟ, 2-2.5 ಹೋಗ್ಬಿಡ್ತಾರೆ. ಅವ್ರು ಟೆಂಪ್ರರಿ, ಅವರು 2 ದಿವಸ ತಗೊಂತಿ ಬಿಡೋದು. ನಮ್ ಪರ್ಮನೆಂಟ್ ಹೊರಗಡೆ ಬರ್ತಾರೆ ಇನ್ನೊಂದು 2 ಜನ ಲೇಡೀಸ್, ಅವರಿಗೆಲ್ಲ 300

0: ಒಂಬತ್ತುವರೆ ಬರ್ತಾರೆ, ಐದು ಗಂಟೆ ಬಿಟ್ಬಿಡ್ತೀವಿ, ಒನ್ ಅವರ್ ರೆಸ್ಟ್ ಇರುತ್ತೆ ಮಧ್ಯಾಹ್ನ.
1: ಈ ಕಟಾವು ಮಾಡ್ಬೇಕಾದ್ರೆ ಆಧುನಿಕ ಯಂತ್ರೋಪಕರಣಗಳು ಅಥವಾ ಆಧುನಿಕ ಸಲಕರಣೆಗಳು ಏನಾದ್ರು
0: ಉಪಯೋಗಿಸ್ತಾರೆ? ಕಟಿಂಗ್ ಮಿಷನ್ ಇದೆಲ್ಲ ಇದಾವೆ. ಆಮೇಲೆ ಇದು ಮೆಣಸು ಕ್ಲೀನ್ ಮಾಡ್ಲಿಕ್ಕೆ ಮಿಷನ್ ಇದೆ, ನನ್ನ ಹತ್ರ ಮೆಣಸು ಇದಾಗುತ್ತೆ. ಕೋಕೋ ಏನದು ಕೈಲೆ ಮಾಡೋದು, ಕೋಕೋಗೇನ್ ಮಿಷನ್ ಬೇಡ. ಮೆಣಸಿಗಿದೆ, ಅಡಿಕೆ ನಾವು ಕೊಟ್ಬಿಡ್ತೀವಿ, ಚೇಣಿ ಕೊಟ್ಬಿಡ್ತೀವಿ, ಅಲ್ಲಿ ತೂಕ ಮಾಡಿ ಅವರೇ ತಕೊಂಡು ಹೋಗ್ತಾರೆ. ಏಲಕ್ಕಿ ಬಿಡ್ತೀವಿ, ಡ್ರೈಯರ್ ಇದೆ.
1: ಈಗ ನರ್ಸರಿ ಮಾಡೋ ಉದ್ದೇಶ ಅಂದ್ರೆ ವರ್ಷ ಪೂರ್ತಿ ಏನಾದ್ರೂ ಒಂದು
0: ಬೇಕಲ್ಲ, ನಾನು 5 ಲಕ್ಷ ತಿನ್ ಅಂತೇಳಿ ನರ್ಸರಿ ಮಾಡೋದು ತುಂಬಾ ಲಾಭ ಅಂತಲ್ಲ, ಅಟ್ಲೀಸ್ಟ್ ಕಾಂಟ್ಯಾಕ್ಟ್ ಆಗ್ತದೆ. ಆಮೇಲೆ ನಾವು ಬಂದ ಫುಲ್ ಟೈಮ್ ಇರ್ತೀವಿ. ಬರೀ ಈ ತುಂಬಾ ಜನ 80% ಜನ ಇವತ್ತು ಫೇಲ್ಯೂರ್ ಆಗಿರೋದು ಬರೀ ಅಡಿಕೆ ಮಾಡಿ ಬೇಲಿ ನೀರ್ ಬಿಟ್ಟು ಊರಿಗೆ ಹೋಗ್ತಾರೆ, ಅವ್ರಲ್ಲಿ ಪೇಟೆ ಹೋಗ್ತಾರೆ. ಏನ್ ಮಾಡೋದು ಗೊತ್ತಿಲ್ಲ ನಮ್ಗೆ, ಅವ್ರ ತೋಟದಲ್ಲಿ ಇನ್ವಾಲ್ವ್ ಆಗಲ್ಲ, ಇನ್ವಾಲ್ವ್ ಆಗಲ್ಲ. ಆದ್ರೆ ಸ್ಟಿಲ್ ನಾವು ಇನ್ವಾಲ್ವ್ ಆಗ್ಬೇಕು ಅಂತೇಳಿ ಒಂದು ಗಿಡನ ಅಬ್ಸರ್ವ್ ಮಾಡ್ತೀವಿ ನಾವು ಬಂದು, ಪ್ರತಿಯೊಂದು ಮಾಡ್ತೀವಿ. ಈ ಅಡಿಕೆ ತೋಟ ಮಾಡಿದ್ರೆ ಯಾರು ವರ್ಷಕ್ಕೆ 2 ಸರಿ 3 ಸರಿ ನೀರ್ ಕಟ್ಟಿ ಹೋಗ್ಬಿಡ್ತಾರೆ ಅವರು, ಇಲ್ಲಿ ಸಮೇತ ಮಾಡಲ್ಲ ಕೆಲವರು. ಆತರ ಆತರ ಆಗ್ಬಾರ್ದು ಅಂತ ದೃಷ್ಟಿ ನಾ ಮಾಡ್ರೆ. ನೀವು ಅಕ್ಕಪಕ್ಕ ನೋಡುದು ಒಂದ್ ಗಿಡನು ಇಂಟರ್ಕ್ರಾಪ್ ಮಾಡಿಲ್ಲ ಯಾರು?
2: ಇಲ್ಲ ನೋಡಿದೆ, ಬರ್ಬೇಕಾದ್ರೆ ನೋಡಿದ್ರೆ ಎಲ್ಲ ಒಂಥರ ಕಾಡೆ ಆಗ್ಬೇಕು,
0: ಹಾಡ್ ಹಾಕ್ತಾರೆ, 3 ವರ್ಷಕ್ಕೆ 4 ಸರಿ ಟ್ರ್ಯಾಕ್ಟರ್ ಹೊಡಿತಾರೆ, ಆಮೇಲೆ ಮಣ್ಣ ಮೇಲೆ ಹಾಕ್ತಾರೆ. ನಮ್ಮ ಆದಷ್ಟು ಮಾಡಿದ್ ನಾನು.
1: ಈಗ ಮತ್ತೆ ತಮಗೆ ಈಗ ತಾವು ಈ ಒಂದು ಕೃಷಿಯ ಒಂದು ಸಾಧನೆಗೆ ತಮಗೆ ಬಂದಂತ ಪ್ರಶಸ್ತಿ ಸಮ್ಮಾನ ಸನ್ಮಾನಗಳ ಬಗ್ಗೆ ಹೇಳ್ಬೋದಾ?
0: ಪ್ರಶಸ್ತಿ ಬಂದಿದೆ ನೋಡಿ, ಹಾರ್ಟಿಕಲ್ಚರ್ ಯೂನಿವರ್ಸಿಟಿ ಅವರು ಇದು ಮಾಡಿ ಕೊಟ್ಟಿದ್ದಾರೆ, ಆಮೇಲೆ ಅದಕ್ಕೆ ಸಮಾಧಾನ ಇದೆ ನಮ್ಗೆ. ಕೊಟ್ಟಿದ್ದಕ್ಕೆ
1: ಜಿಲ್ಲಾ ಮಟ್ಟದ್ದು, ರಾಜ್ಯ ಮಟ್ಟದ್ದು,
0: ಜಿಲ್ಲಾ ಮಟ್ಟದ್ದು ಬಂದಿದೆ, ಸ್ಟೇಟ್ ಲೆವೆಲ್ 2 ಕೃಷಿ ಪಂಡಿತ್ತು, ಮರಿಗೌಡ ಅವಾರ್ಡಿ ಬಂದಿದ್ದೇನೆ, 6-7 ಬಂದಿದೆ ನನಗೆ. ಇಲ್ಲಿ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟ ತುಂಬಾ ಬಂದಿದೆ ಬಿಡಿ ಅದನ್ನ. ಬಟ್ ಪ್ರಶಸ್ತಿ ಬಂದಿದೆ ಅಂತ ಹೇಳಿ ನಾ ಪ್ರಶಸ್ತಿ ಹಿಂದೆ ಅದು ಎಲ್ಲೂ ನಾನು ಅಡ್ವರ್ಟೈಸ್ಮೆಂಟ್ ಇಷ್ಟನೂ ಪಡಲ್ಲ, ಆಗಲ್ಲ. ನಮ್ ಕೆಲಸ ಫಸ್ಟ್ ನಮ್ದು, ನಾವು ಸರ್ವೇ ಎಲ್ಲ ಆದ್ರೆ ಪ್ರಶಸ್ತಿ ಅವಕ್ಕೆಲ್ಲ ಬೆಲೆ ಬರುತ್ತೆ. ನಮ್ಮಲ್ಲಿ ಅಗ್ರಿಕಲ್ಚರ್ ಫೇಲ್ ಆದ್ರೆ ಪ್ರಶಸ್ತಿಗೆ ಏನ್ ತಗೊಳ್ಳೋದು ನಾವು? ನಮ್ಮನ್ನ ನೋಡಿ ಏನ್ ಮಾಡ್ತಾರೆ ಬೇರೆ? ಆದ್ರಷ್ಟಿಲ್ ನಾವು ಅದ್ ಮಾಡ್ತಾ ಇರೋದು, ಪ್ರಶಸ್ತಿಗೋಸ್ಕರ ನಾವೇನು ಮಾಡಿಲ್ಲ, ಅವ್ರು ಬಂದು ನೋಡಿ ಕೊಟ್ಟಿದ್ದಾರೆ ನಮಗೆ.
1: ಅಂದ್ರೆ ನಿಮ್ಮ ಸಾಧನೆಗೆ ನಿಮ್ಮ ಒಂದು ಕೆಲಸ ಮೆಚ್ಚಿ ಅದನ್ನ ಗುರುತಿಸಿ ನಿಮ್ಮನ್ನ ಸನ್ಮಾನ ಮಾಡಿದ್ದಾರೆ, ನಿಮಗೆ ಪ್ರಶಸ್ತಿ ಕೊಟ್ಟಿದ್ದಾರೆ.
0: ಅದನ್ನ 4 ಜನ ನೋಡಿ ಈ ಬಂದ್ರು ಬಂದಾಗ ಯಾರು ಬಂದ್ರು ನೋಡಿ ಯಾರು ಮಾಡಿದ್ರೆ ನಮ್ಗೆ ಖುಷಿ, ಅವ್ ನಮ್ಮನ್ನ ನೋಡಿ ಮಾಡಿದ್ರು ಅಂತ. ನನ್ನ ಲೇಬರ್ ಒಬ್ಬ ನನ್ನ ಹತ್ರ ಕೆಲ್ಸಕ್ಕಿದ್ದಾನೆ, ಒಬ್ಬ ಸತ್ತು ತೀರ್ಕೊಂಡು ಹೋದ ರಾಮಚಂದ್ರ ಚೆನ್ನಾಗಿದೆ ಹತ್ರ, ಅವ್ನ ಏನ್ ಮಾಡಿದ್ರೆ ನಮ್ಮ ಅವನಿಗೆ ಒಂದು ಅವಾರ್ಡ್ ಎಲ್ಲ ಸಿಕ್ತು
1: ನಮ್ಮಲ್ಲಿ. ನೋಡಿ ಹೇಗೆ ಪ್ರೇರಣೆ ಆಗಿದ್ದೀರಾ ಬೇರೆ ರೈತರಿಗೆ.
0: ನಮ್ಮಲ್ಲಿ ಕಾಫಿ ಹಾಕಿದ್ದನ್ನೆಲ್ಲ ಬೆಳೆದು ಮಾಡಿ ಚೆನ್ನಾಗಿದೆ ಹತ್ರ ಇಲ್ಲೇ ಮಾಡಿದ್ದ.
1: ಈಗ ಇದರಿಂದ ಏನು ನರ್ಸರಿ ಮಾಡ್ತಾ ಇದ್ದೀರಾ, ಜೊತೆಗೆ ಮುಖ್ಯವಾದ ಒಂದು ಇದು ಕೂಡ ಬೆಳೆ ಕೂಡ ಇದೆ. ಈಗ ಸಾವಯವ ಕ್ರಮದಲ್ಲಿ ಅಥವಾ ಶೂನ್ಯ ಬಂಡವಾಳದ ಒಂದು ಕೃಷಿಯಲ್ಲಿ ರೋಗ ರುಜಿನಗಳಿಗೆ ಮತ್ತೆ ಕೀಟ ಬಾಧೆಗಳಿಗೆ ಹೇಗೆ ನೀವು ನಿರ್ವಹಣಾ ಕ್ರಮಗಳು ಅಂತ ಹೇಳ್ಬೋದು, ಅಥವಾ ಅದನ್ನ ಯಾವ ರೀತಿಯಿಂದ ನೀವು ಇದು ಮಾಡ್ತಾ ಇದ್ದೀರಾ?
0: 2-3 ವರ್ಷದಿಂದ ನಾನು ಏನು ಸ್ಪ್ರೇ ಮಾಡ್ತಾ ಇಲ್ಲ, ಇವನ್ ಮೆಣಸಿಗೆ ಸಮೇತ ಸ್ಪ್ರೇ ಮಾಡ್ತಾರೆ. ಅಡಿಕೆಗೆ ಫಸ್ಟ್ ಮಾಡ್ತಿದ್ದು ನನ್ನ ಮಿಷನ್ ಎಲ್ಲ ಇದೆ ಮೇಲೆ ಹಿಡಿದು, ಈಗೇನು ಮಾಡ್ತಿಲ್ಲ, ನನ್ಗೆ ಏನು ಅನಿಸ್ತಿಲ್ಲ, ಲಾಭ ಅನಿಸ್ಲಿಲ್ಲ. ವರ್ಷಕ್ಕೆ ಅಡಿಕೆ ಹೊಡಿಬೇಕಾದ್ರೆ ನೀವು ಪ್ರತಿ 20 ಡೇಸ್ ಒಂದೊಂದು ಹಿಂಗಾರ ಹೊಡಿಬೇಕು, ಡೈ ಬ್ಯಾಗ್. ಯೂನಿವರ್ಸಿಟಿ ಹೇಳ್ತಾರೆ, ಅಗ್ರಿಕಲ್ಚರ್ ಹೇಳ್ತಾರೆ, ಅದು ಹೊಡೆಯಕ್ ಆಗಲ್ಲ ನಮ್ಗೆ. ಆಮೇಲೆ ಪಾಲಿನೇಷನ್ ಆಗಲ್ಲ, ನನ್ನ ಗಿಡ ಡ್ಯಾಮೇಜ್ ಆದ್ರೆ ಹೋದ್ರೆ ಒಂದ್ ಹಿಂಗಾರ 2 ಅಂಜರ ಹೋಗ್ಬಹುದು, ಆದ್ರೆ ಹೊಡೆದಾಗ ಏನಾಗುತ್ತೆ ನಿಮ್ಗೆ ಪಾಲಿನೇಷನ್ ಆಗಲ್ಲ, ಜೊತೆಲಿ ಹೊಡೆಯಕ್ ಆಗಲ್ಲ ನಮ್ಗೆ. ಮರಗಳ ಮೇಲೆ ಹತ್ತಿ ಅಷ್ಟು 50% ಕೆಳಗೆ ಬೀಳುತ್ತೆ. ಈಗ ಮಲ ಹತ್ತಿ ಹೊಡೆಯಲ್ಲ, ಇಲ್ಲ ದೋಟಿಲ್ ಹೊಡೆಯೋದಿಲ್ಲ. ಆ ದೃಷ್ಟಿಲಿ ಇದು ವೇಸ್ಟ್ ಅನ್ಸುತ್ತೆ ನನಗೆ, ಬಿಟ್ಬಿಟ್ಟೆ ನಾನು 7-8 ವರ್ಷ ಬಿಟ್ಟ. ಮತ್ತೆ ಇವನ್ ಮಲೆನಾಡಲ್ಲಾದ್ರೆ ನಾವು ಸ್ಪ್ರೇ ಮಾಡ್ತೀವಿ ಮೆಣಸಿಗೆ, ಇಲ್ಲಿ ಅದು ಮಾಡಲ್ಲ. ನಮ್ಗೆ ತುಂಬಾ ಮಳೆ ಆಗಲ್ಲ, ರೋಗ ಅನ್ಸದ್ ನಮ್ಗೆ ಇಲ್ಲ ಆ ದೃಷ್ಟಿಲಿ. ಆಮೇಲೆ ಫುಲ್ ಜೀರೋ ಅಂದ್ರೆ ನಿಮ್ಗೆ ಕೆಮಿಕಲ್ ಹಾಕೋದೇ ಇಲ್ಲ ಅಂತಲ್ಲ, ಮೈಕ್ರೋನ್ಯೂಟ್ರಿಯೆಂಟ್ಸ್ ಎಲ್ಲ ಹಾಕ್ತಿವಿ. ಆಮೇಲೆ 94 ಲಿಕ್ವಿಡ್ ಎಲ್ಲ ಸಿಗ್ತದೆ ಹಾಕ್ತಿವಿ. ಅಂದ್ರೆ ನನ್ನ ಹತ್ರ ಜಾಸ್ತಿ ಕ್ರೌಡೆಡ್ ಗಿಡ ಇರೋದ್ರಿಂದ ಹಾಕ್ಲೇಬೇಕಾಗತ್ತೆ ಅನಿವಾರ್ಯ. ಬರೀ ಸಾವಯವ ಮಾಡ್ಕೊಂಡ್ರೆ ಕ್ರಾಪ್ ಹೋಗುತ್ತೆ ನಮ್ಗೆ, ಕಡಿಮೆ ಆಗುತ್ತೆ. ವರ್ಷಕ್ಕೊಂದ್ಸರಿ ಏನ್ ಮಾಡಿ ಸ್ಪ್ರೇ ಮಾಡ್ತೀವಿ, ಮೈಕ್ರೋನ್ಯೂಟ್ರಿಯೆಂಟ್ಸ್ ಎಲ್ಲ ಸ್ಪ್ರೇ ಮಾಡ್ತೀವಿ. ಒಂದನೇ ಬರೀ ಅಡಿಕೆಗೆ, ಒಂದು ಅಡಿಕೆಗಾದ್ರೆ ಸ್ವಲ್ಪ ಕಸ ಅವೆಲ್ಲ ಬಿಡುತ್ತೆ, ವೇಸ್ಟ್ ಜಾಗ ಬಿಡುತ್ತೆ, ಅದು ತಗೊಳುತ್ತೆ, ಅದು ಬೇರೆ ಗಿಡಗಳಿಗೆ ಕಮ್ಮಿ ಆಗುತ್ತೆ. ಫೀಡ್ ಮಾಡ್ತೀವಿ
1: ನಾವು. ಈಗ ಈ ಒಂದು ಇದರಲ್ಲಿ ಸಾವಯವ ಸ್ವಲ್ಪ ಕ್ರಮನೂ ಮತ್ತೆ ರಾಸಾಯನಿಕವಾಗಿ ಕೂಡ ತಾವು ಉಪಯೋಗಿಸ್ತೀರಾ ತಮ್ಮ ಒಂದು ಪದ್ಧತಿಯಲ್ಲಿ? ಇದ್ರ ಜೊತೆ ಈಗ ಹೆಚ್ಚಿನ ಒಂದು ಇನ್ನು ಮುಂದೆ ಒಳ್ಳೆ ಒಂದು ಸುಸಜ್ಜಿತವಾದ ವೈಜ್ಞಾನಿಕವಾಗಿ ಇನ್ನು ಸ್ಥಾಪನೆ ಮಾಡ್ಬೇಕನ್ನೋ ಒಂದು ಯೋಚನೆ ಅಥವಾ ಯೋಜನೆ ಇದೆಯಾ?
0: ಇದೆ ನನಗೆ. ಮೆಣಸೆಲ್ಲ ನಾವು ಒಳ್ಳೆ ಕ್ರಾಪ್ ಬರಕ್ ಸ್ಟಾರ್ಟ್ ಆದ್ರೆ, ಮೆಣಸು ಏಲಕ್ಕಿ ಇವೆಲ್ಲ ಬಂದ್ರೆ ನಾವು ಸ್ವಲ್ಪ ಹೈಟೆಕ್ ಮಾಡ್ಬೇಕಂತ. ಇನ್ನು ಇನ್ನು ಅವೆಲ್ಲ ಕ್ರಾಪಿಗೆ ಬರ್ತಾ ಇದೆ ಈಗ.
1: ಸರಿ,
0: ಆಮೇಲೆ ಬಂದ್ಮೇಲೆ ಮಾಡೋಣ ಅಂತ
1: ಹೇಳ್ಕೊಂಡು. ಮಗ ಹೇಗೆ ಇದಕ್ಕೆ ಸ್ಪಂದನೆ ಕೊಡ್ತಾರೆ?
0: ಮಗ ಅವ್ನು ವರ್ಕ್ ಮಾಡ್ತಾ ಇದ್ದಾನೆ ಈಗ ಪುರ್ಸತ್ತೆ. ಅವರೆಲ್ಲ ಈಗ ನಾವು ಬಿಟ್ಕೊಟ್ಟಿಲ್ಲಲ್ಲ, ಇನ್ನು ಬಂದ್ರೆ ಅವ್ರು ಮಾಡ್ಬೋದು.
1: ಇದ್ರಲ್ಲಿ ತೊಡಗಿಸ್ಕೊಳ್ಳಕ್ಕೆ ಪ್ರೇರಣೆ ಕೊಡ್ಬಹುದಲ್ಲ ಸರ್?
0: 4 ಜಾಬ್

0: ಮಾಡಿ ನೋಡ್ಬೇಕು ಅವ್ರು ಮಾಡ್ಲಿ ಅಂತ. ಈಗ ನಾವು ಓಡಾಡ್ತಿದೀವಲ್ಲ, ಆಮೇಲೆ ಅವ್ರು ಮಾಡ್ಕೊಂಡು ಹೋಗ್ತಾರೆ. ಮಾಡಬಹುದು, ನಮ್ಗೆ ಗೊತ್ತಿಲ್ಲ.
1: ಯಾಕಂದ್ರೆ ಈ ಕರೋನಾ ಎಲ್ಲರಿಗೂ ಎಂತೆಂತವರಿಗೆ ಪಾಠ ಕಲಿಸಿದೆ ಸರ್. ಎಷ್ಟೋ ಕಂಪ್ಯೂಟರ್ ಇಂಜಿನಿಯರ್ಸ್, ಐಟಿ ಬಿಟಿ ಅಲ್ಲಿ ಕೆಲಸ ಮಾಡೋರು ಬಂದ್ ಹಳ್ಳಿ ಕಡೆ ಬಂದ್ಬಿಟ್ಟು ಹೋಗಿಲ್ಲ, ವಾಪಸ್
0: ಹೋಗಿಲ್ಲ. ಆದಷ್ಟು ಬರ್ಬೋದು ಅಲ್ಲಿವರೆಗೆ, ನಾವು ಅಂತ ಅಪ್ಡೇಟ್ ಮಾಡಿಟ್ರೆ ಬಂದು ನಡ್ಸ್ಕೊಂಡು ಹೋಗ್ಬೋದು ಮುಂದೆ.
1: ಜೀವಂತ ಬೇಲಿಯಾಗಿ ಏನು ಉಪಯೋಗಿಸ್ತಾ ಇದ್ದೀರಾ ಸರ್?
0: ನಾನು ಐಬೆಕ್ಸ್ ಕಂಪನಿ ಹಾಕಿದ್ವಿ. ಜೀವಂತ ಬೇಲಿ ಅಂದ್ರೆ ಹಣ್ಣಿನ ಗಿಡಗಳು ಎಲ್ಲ ಇದಾವೆ, ಬಟ್ ಇಲ್ಲಿ ಏನಂದ್ರೆ ನಾವು ಬೇರೆ ಕ್ರಾಪ್ ಹಾಕಿದ್ರಿಂದ ಒಳಗಡೆ ಪ್ರಾಣಿಗಳು ಬರ್ತವೆ ಅಂತೇಳಿ ಐಬೆಕ್ಸ್
1: ಮಾಡ್ಕೊಂಡಿದ್ದೀವಿ.
0: ಏನ್ ಸಮಸ್ಯೆ ಇಲ್ಲ, ಫುಲ್ ಬೇಲಿನೇ ಮಾಡಿದ್ದೀನಿ ನಾನು.
1: ಮತ್ತೆ ಈಗ ನೀರಿನ ಒಂದು ಲಭ್ಯತೆಗೆ ಬಂದ್ರೆ ಸರ್, ಈ ಒಂದು ಪ್ರದೇಶದಲ್ಲಿ ಹೇಗೆ ಈಗ ಬೋರ್ ಒಂದು ಕೊರ್ಸ್ಬೇಕಾದ್ರೆ ನಾವು ಎಷ್ಟು ಅಡಿ ಹೋಗ್ಬೇಕು? ಆಳ
0: ನನ್ಗೆ ಫಸ್ಟ್ ಜಮೀನ್ ತಗೊಂಡಾಗ ತುಂಬಾ ಜನ ಅಲ್ಲಿ ತೀರ್ಕೊಂಡಿದ್ರೆ, ಯಾರು ರಾಜಣ್ಣ ಅಂತೇಳಿ, ಈ ಫೇಲೂರು ಹಾಗಾಗಿತ್ತು ಹೀಗಾಗಿತ್ತು ಅಂದಿದ್ರು. ನಾನು ಇಲ್ಲಿಗೆ ಒಂದು ಸಣ್ಣ ಬಾವಿ ಇತ್ತು, ನಾನು ಬೋರ್ ಕೊರ್ಸಿದ್ದೀನಿ, ಎರಡೂವರೆ ಇಂಚ್ ಎರಡು ಬೋರ್ ಬಂದಿದೆ. ಅದು ಬಂದು ಬಾವಿ ಡಂಪ್ ಆಗುತ್ತೆ. ಡಂಪ್ ಆಗಿದ್ದಕ್ಕೆ ಅಲ್ಲಿ ಮಾನ ಸಬ್ ಮೋಟರ್ ಹಾಕೊಂಡು 28 ಜೆಟ್ ವರ್ಕ್ ಆಗುತ್ತೆ. ಇಲ್ಲ 150 ಅಡಿ 200 ಅಡಿ ಒಳಗೆ ನೀರು ಬಂದಿದೆ.
1: 200 ಅಡಿ ಸಮಸ್ಯೆ
0: ಏನಿಲ್ಲ. ನನ್ನ ಏನು ಹೊಡೆದ್ರು ನಮ್ ನೀರು ಖಾಲಿ ಆದ್ರೆ ಬಾವಿ ತುಂಬಿಕೊಂಡ್ಬಿಡುತ್ತೆ, ಆ ಬೋರ್ ನೀರು ಬಾವಿ ಬಿಡುತ್ತೆ. ನೀರಿನ ಸಮಸ್ಯೆ ಇಲ್ಲ, ನೀರು ನಿಲ್ಲಿಸ್ತೀವಿ ನಾವು. ರಾತ್ರಿ ಸಮೇತ ನೀರು ಹೊಡೆಯಲ್ಲ,
1: ಜಾಸ್ತಿ
0: ಆಗುತ್ತೆ ಅಂತೇಳಿ ಒಂದು 2 ಶಿಫ್ಟ್ ಮಾಡ್ತೀವಿ ದಿವಸಕ್ಕೆ, 8 ದಿವಸ ಕವರ್ ಆಗ್ಬಿಡುತ್ತೆ. ನೀರಿನ ಸಮಸ್ಯೆನೇ ಇಲ್ಲ ನಮ್ಗೆ.
1: ನೀರು
0: ಸಿಟಿ ಹತ್ರ ಅಲ್ಲ ನನಗೆ, 7 ಕಿಲೋಮೀಟರ್ ಗಾಂಧಿನಗರ. ಏನೇ ಬಂದ್ರು ನಾನು ತುಂಬಿಕೊಂಡು ಹೋಗ್ಬಿಡ್ತೀನಿ ಅಲ್ಲಿ ತಗೊಂಡೋಗ್ಬಿಡ್ತೀನಿ. ಸಿಟಿಗೆ ಹತ್ರ
1: ಆಗಿಲ್ಲ,
0: ಸಮಸ್ಯೆ ಇಲ್ಲ ನನಗೆ.
1: ಆಮೇಲೆ ಈಗ ಇದರಲ್ಲಿ ಪ್ರಮುಖವಾಗಿ ನಾವು ಈ ಒಂದು ನರ್ಸರಿ ತಾಂತ್ರಿಕತೆಯಲ್ಲಿ ಪ್ರಮುಖವಾಗಿ ಕಸಿ ಮಾಡಬೇಕಾದ್ರೆ, ಕಸಿ ಮಾಡೋಕ್ಕಿಂತ ಮೊದಲು ಕೆಲವೊಂದು ರಾಸಾಯನಿಕಗಳು ಇಲ್ಲ ಕೆಲವೊಂದು ಸಾವಯವ ಕ್ರಮದ ಒಂದು ಪದ್ಧತಿಗಳನ್ನ ಅನುಸರಿಸ್ತಾ ಇರ್ತಾರೆ. ಅಂದ್ರೆ ಅದನ್ನ ಡಿಪ್ ಮಾಡೋದು, ಕಡ್ಡಿಗಳನ್ನ ಡಿಪ್ ಮಾಡೋದು, ಅದನ್ನ ಒಂದು ದ್ರವ ರೂಪದ ಒಂದು ಪದಾರ್ಥಗಳಲ್ಲಿ ಅದನ್ನ ಅದ್ದಿ ಮತ್ತೆ ಇದು ಮಾಡೋದು, ಆ ತರದ ಇರುತ್ತೆ.
0: ಮಾತ್ರ ಅದು ಮಾಡ್ತೀವಿ ನಾವು. ಬ್ರೈಟೆಕ್ಸ್ ಅಲ್ಲಿ ಡಿಪ್ ಮಾಡಿ ಒಂದು 15 ನಿಮಿಷ 20 ನಿಮಿಷ ಡಿಪ್ ಮಾಡಿ ಇಡ್ತೀವಿ ಬ್ರೈಟೆಕ್ಸ್ ಅಲ್ಲಿ. ಬೇರೆ ಗಿಡಗಳಿಗೆ ಏನಾಗತ್ತೇ ಇಲ್ಲ. ಈಗ ನಾವು ಕೋಕೋ ಅದು ಸೀಡ್ ಹಾಕೋದು, ಹಣ್ಣಿನ ಗಿಡಲ್ಲಿ ಕಸಿ ಕಟ್ಟಕ್ಕೆ ಅದಕ್ಕೆ ಏನು ಬೇಡ, ಕಸಿ ಕಟ್ಟರು ಬರುತ್ತೆ. ಅಡಿಕೆನು ಅದಕ್ಕೇನು ಸೀಡ್ ಬೇಡ. ಇವನ್ ಬಾಳೆ ಗಿಡ ನೆಡೋತ್ತಿಗಾರೆ ಮಾಡ್ತೀವಿ, ಮನ ಕಟ್ಟಪ್ಪಸ್ ಹಾಕಿ ಡಿಪ್ ಮಾಡಿ ಹಾಕ್ತೀವಿ ನಾವು. ಇದಕ್ಕೆಲ್ಲ ಬೇಡ, ಬರೀ ಓನ್ಲಿ ಇದು ಮೆಣಸು.
1: ಮತ್ತೆ ಇದ್ರ ಜೊತೆಗೆ ಇದು ಸಸ್ಯ ಪ್ರಚೋದಕ ಅಂತ ಹೇಳ್ತೀವಲ್ಲ ಸರ್,
0: ಅದು ಹಾಕ್ತಿವಿ, ಅದನ್ನ ಹಾಕ್ತಿವಿ, ಡಿಪ್ ಮಾಡಿ ಹಾಕ್ತಿವಿ,
1: ಡಿಪ್
0: ಮಾಡಿ ಹಾಕ್ತಿವಿ.
1: ಮತ್ತೆ ಈಗ ಇದರಲ್ಲಿ ಅಂದ್ರೆ ಹೇಗೆ ಸರ್, ಈಗ ನೀವು ಪ್ಲಾಸ್ಟಿಕ್ ಕುಂಡಗಳಲ್ಲ ಇಲ್ಲ ಇದು ಪ್ಲಾಸ್ಟಿಕ್ ಬ್ಯಾಗ್ ಗಳಲ್ಲಿ ಈಗ ಇದು ನರ್ಸರಿ ಒಂದು ಮಾಡ್ತಾ ಇರೋದು,
0: ಪ್ಲಾಸ್ಟಿಕ್ ಬ್ಯಾಗ್ ಮಾಡಿ ಮಾಡಿ ಹಾಕಿರ್ತೀವಿ, ನೀರೆಲ್ಲ ಕಂಪ್ಲೀಟ್ ಡ್ರಂಚ್ ಮಾಡಿ ಪ್ಲಾಸ್ಟಿಕ್ ಸೀಲ್ ಮಾಡ್ಬಿಡ್ತೀವಿ. ಒಂದು 25 ದಿವಸ ತೆಗಿಯಲ್ಲ, ಅದ್ರ ಕಂಪ್ಲೀಟ್ ನೀರ್ ಬೆಟ್ಟಾಗಿ ಹೋಗಲು ಒಂದ್ಸರಿ ನೀರ್ ಹೊಂದ್ ಮುಚ್ಚಿಬಿಡ್ತೀವಿ. ಇವನ್ 40 ಡೇಸ್ ಎಲ್ಲ ಜನರೇಷನ್
1: ಬಂದ್ಬಿಡುತ್ತೆ. ಎಷ್ಟು ಅಂದ್ರೆ ಅದು ಸಸಿಗಳು ಎಷ್ಟು ಒಂದು ಪ್ರೌಢಾವಸ್ಥೆಗೆ ಆದ್ಮೇಲೆ ಮಾರಾಟ ಮಾಡ್ತೀರಾ ಸರ್?
0: 4 ಎಲೆ ಮಿನಿಮಮ್ ಬರಬೇಕು,
1: 4 ಎಲೆ.
0: ಆಮೇಲೆ ಪ್ಲಾಸ್ಟಿಕ್ ತೆಗೆದ್ರೆ ಒಳಗಡೆ ಬೇರ್ ಬಂದಿರಬೇಕು. ಇವನ್ ಮುಚ್ಚಿದಾಗ ಸುಳಿ ಬಂದಿರುತ್ತೆ, ಬೇರ್ ಬಂದಿರಲ್ಲ. ನಾವು ಬೇರ್ ಬಂದ್ಮೇಲೆ ಕೊಡೋದು, ಬೇರ್ ಬಂದ್ಮೇಲೆ ತಗೊಂಡು ಬೇರ್ ಬಂದಿರುತ್ತೆ ತೆಗೆದಾಗ. ಒಂದ್ 4 ಎಲೆ ಆರು ಮಿನಿಮಮ್ ಆಗಿರ್ಬೇಕು.
1: ಒಟ್ಟಾರೆ ಎಷ್ಟು ಆರಂಭಿಕ ಒಂದು ಖರ್ಚು ಬರುತ್ತೆ ಸರ್?
0: ಹಿಂದೆಲ್ಲ ಕಮ್ಮಿ ಇತ್ತು, ಇವಾಗೆಲ್ಲ ಎಲ್ಲ ಲೇಬರ್ ಎಲ್ಲ ಕಾಸ್ಟ್ಲಿ ಆಗಿದೆ, ಕಾಸ್ಟ್ಲಿ ಆಗಿದೆ. ಒಂದು ಗಿಡಕ್ಕೆ 30 ರೂಪಾಯಿ ಆಗಿದೆ, ನಾವೇ ಮಾಡ್ಕೊಳ್ಳೋದು ಬೇರೆ, ತಂದು ಹಾಕಿದ್ರೆ ಗುಂಡಿಗೆಲ್ಲ 30 ರೂಪಾಯಿ ಮಾಡಿದ್ದಾರೆ ಲೇಬರು. ಇವತ್ತು ಕಾಸ್ಟ್ಲಿ, ಒಂದು 500 ಗಿಡ ನೆಡಬೇಕಾದ್ರೆ ಒಂದು ಹೆಚ್ಚು ಕಮ್ಮಿ 50,000 ಬೇಕು ಒಂದು ಎಕರೆಗೆ. ಗೊಬ್ಬರ, ಲೇಬರು, ಗಿಡ ನೆಡ್ಲಿಕ್ಕೆ ಎಲ್ಲ 50,000. ಹಿಂದೆಲ್ಲ ಕಡಿಮೆ ಇತ್ತು, ಕಡಿಮೆ ಇತ್ತು. ಇದೆಲ್ಲ ಒಂದು 25% ಆಗಿದೆ.
1: ಈಗ ಅಡಿಕೆ ನರ್ಸರಿ ಮಾಡ್ತಾ ಇದ್ರಿ, ಇದು ಗೋಟಿಂದನಾ ಇಲ್ಲ?
0: ಗೋಟಿಂದಾನೆ. 30 ವರ್ಷದ ಮೇಲಿನ ಮರಗಳಲ್ಲಿ ಒಂದು ಮಿನಿಮಮ್ ಒಂದು ಕೊನೆಯಲ್ಲಿ ಒಂದು 300 ಕಾಯಿ ಇರಬೇಕು,
1: 300 ಕಾಯಿ
0: ಮಿನಿಮಮ್ ಇರಬೇಕು. ಅಂತ ಮರಗಳು ಸೆಲೆಕ್ಟ್ ಮಾಡಿ ನಮ್ ಚನ್ನಗಿರಿ ಕಡೆ ತಂದಿರಿ, ಅಲ್ಲಿಂದ ತಂದು ಗೋಟ್ ಮಾಡಿ ಹಾಕ್ತೀವಿ ತಂದು.
1: ವಿಶ್ವವಿದ್ಯಾಲಯದಲ್ಲಿ ಕೂಡ ಮಂಗಳ, ಸುಮಂಗಳ ಈ ತರದ್ದು ಬೇರೆ ಬೇರೆ ಒಂದು ತಳಿಗಳು ಇದಾವೆ ಅಲ್ಲಿ ತಾವು?
0: ಇಲ್ಲ, ಮಂಗಳ ನಾ ಹಾಕಲ್ಲ, ಮಂಗಳ ಮಾರ್ಕೆಟು ಇಲ್ಲ, ಸುಮಂಗಳ ತಂದು ಹಾಕ್ಲಿಲ್ಲ. ನಮ್ಮ ಹತ್ರ ಏರಿಯಾ ಕಮ್ಮಿ ಇರೋದ್ರಿಂದ ಅದು ಕ್ರಾಸ್ ಪಾಲಿನೇಷನ್ ಆಗುತ್ತೆ. ನೀವು ಸುಮಂಗಳ ಮಂಗಳ ಮಾಡೋದು ಸಪರೇಟ್ ಪ್ಲಾನ್ ಬೇಕು, ಸೈಜಸ್ ವ್ಯತ್ಯಾಸ ಆಗುತ್ತೆ. ಮಂಗಳ ಸೈಜ್ ಜಾಸ್ತಿ ಬರುತ್ತೆ, ಆಮೇಲೆ ಡಿಮ್ಯಾಂಡ್ ಕಡಿಮೆ. ಸೈಜ್ ದೊಡ್ಡ ಆದ್ರಿಂದ ತಗೊಳ್ಳಲ್ಲ ಮಾರ್ಕೆಟ್ ಅಲ್ಲಿ.
1: ಈಗ ಏನು ಭವಿಷ್ಯ ಅಂತ ಹೇಳ್ತೀರಾ ಸರ್? ನಿಮ್ಮ ತಾವು ಒಬ್ಬ ನುರಿತ ಪರಿಣಿತ ರೈತರು, ತಾವು ಅಡಿಕೆ ಭವಿಷ್ಯ ಏನಂತ ಹೇಳ್ತೀರಾ? ಅಂದ್ರೆ ಈಗ ಇತ್ತೀಚಿನ ಒಂದ್ ಸ್ವಲ್ಪ ಒಂದ್ 2-3 ದಿವಸದ ಹಿಂದೆ ನೋಡಿದಾಗ ಸ್ವಲ್ಪ ರೇಟ್ ಡೌನ್ ಆಗಿದೆ ಅಂತ ಕೇಳಲ್ಪಟ್ಟೆ. ಸತತ

0: ವಾಸ್ತವವಾಗಿ ಒಂದು 40 ವರ್ಷದಿಂದ ಯಾವುದೇ ಒಂದು ಸಮಸ್ಯೆ ಆಗಿಲ್ಲ ಅಲ್ವಾ? ಸೊ
1: ಸರ್, ಇದನ್ನ ನಮ್ಮ ತಂದೆ ಕಾಲದಿಂದನೂ ಇದು ಹಿಂದೆ ಅಡಿಕೆಗೆ ಬಂದು ಭೂ ಅಡಮಾನ ಅಂತ ಬ್ಯಾಂಕ್ ಅಂತ ಇತ್ತು, ಅವರು ಸಾಲ ಕೊಡ್ತಿದ್ರು ಅಡಿಕೆಗೆ, ನಮ್ಗೆ ಗೊತ್ತಿದ್ದ ತಂದೆ ಕಾಲ ಅವರು ಸಾಲ ನಿಲ್ಲಿಸಿದ್ರು ಅಡಿಕೆ ಫೇಲ್ಯೂರ್ ಅಂತ 40 ವರ್ಷದಿಂದ
0: ಹೇಳ್ತಾರೆ.
1: ಇವತ್ತಿಗೂ ನಡ್ಕೊಂಡ್ ಬರ್ತಾ ಇದೆ, 300 ರೂಪಾಯಿ ಅಡಿಕೆ ಇದ್ದು 1 ಲಕ್ಷಕ್ಕೆ ಹೋಯ್ತು ಕಸ, 50,000 ಇದೆ ಇವತ್ತು, 50,000 ಒಳ್ಳೆ ರೇಟು. ಸಪೋಸ್ ಎಲ್ಲ ನಾನು
0: ಬೀಟ್
1: ಮಾಡಲ್ಲ, 50,000 ಬೀಟ್ ಮಾಡಲ್ಲ, ಕಮ್ಮಿ ಆಗಲ್ಲ ಅಂತ ಹೇಳಕ್ ಸಾಧ್ಯ. ಅಷ್ಟು ನಾನು ನೋಡ್ದಂಗೆ ನನಗೆ ಗೊತ್ತಿದ್ದಂಗೆ 6 ವರ್ಷದಿಂದ ಒಂದು ಶಿವಮೊಗ್ಗ ಜಿಲ್ಲೆಯಲ್ಲಿ 1,000,000 ಸಸಿ ಮಾಡಿದ್ದಾರೆ. ಎಷ್ಟು ಎಕರೆ ಮಲ್ಟಿಪ್ಲೈ ಮಾಡಿ ಒಂದು 20% ಹೋಗ್ಬೋದು. ಈಗ ಹೋಗಿರೋದು ಯಾವ್ದು ರೋಗ ಬಂದು ಹೋಗಿರೋದು ನಮ್ಮ ಏರಿಯಾಗಳು, ಶೃಂಗೇರಿ ಬಾಗಲ ಎಲ್ಲೋ ಡಿಸೀಸ್ ಆಗೋದು. ಈ ಕಡೆ ಬೈಲಸೀಮೆಯಲ್ಲಿ 4 ವರ್ಷ ಕ್ರಾಪ್ ಬರುತ್ತೆ, ಎಲ್ಲ ವಾಟರ್ ಇದ್ಬಿಟ್ರೆ 4 ವರ್ಷ 5 ವರ್ಷಕ್ಕೆ 6ನೇ ವರ್ಷಕ್ಕೆ ಒಳ್ಳೆ ಕ್ರಾಪ್ ಬರುತ್ತೆ. ಮಲ್ಟಿಪ್ಲೈ ಎಷ್ಟು ಮಟ್ಟದಲ್ಲಿ ಬೆಳೀತಾರೆ ಅಂದ್ರೆ ಇನ್ನು 1-10 ಆದಾಗ ಏನಾಗುತ್ತೆ ನಮ್ಗೆ ಗೊತ್ತಿಲ್ಲ. ಅದು ನಮ್ಮ ಇದರಲ್ಲಿ ನಾನು ಯೋಚನೆ ಮಾಡಿದ್ ಕಡಿಮೆ ಆಗಿ ಆಗುತ್ತೆ ಅಂತ. ಎಷ್ಟು ಮಟ್ಟ ತಿಂತಾರೆ ಒಂದಿವಸ ಯಾವತ್ತಾರ ದಿವಸ ಹೆಲ್ತ್ ಕಾನ್ಶಿಯಸ್ ಎಲ್ಲರಿಗೂ ಬರುತ್ತಲ್ಲ ಎಜುಕೇಟೆಡ್ ಆದಾಗ, ಅವ್ ತೊಂದ್ರೆ ಆಗಿ ಆಗುತ್ತೆ ಅಂತ ನಮ್ ಕಲ್ಪನೆ. ಬಟ್ ನಾವ್ ಅದನ್ನ ಹೇಳಿದ್ರೆ ಈಗ ಏನಾಗುತ್ತೆ ಸುಳ್ಳು ಅಂತಾರೆ. ಈಗ 8 ವರ್ಷ ನಡೀವಿ, ಯಾರನ್ನ ಕೇಳಿದ್ರೆ 50,000 ಇದೆ 8 ವರ್ಷದಿಂದ ನಡೀತಿದೆ ಇದೇ ಹೇಳಿದ್ರೆ ಅಂತ ಹಂಗ ಹೇಳ್ತಾ ಇದಾರೆ. ಬಟ್ ನಾವ್ ಆಲ್ಟರ್ನೇಟಿವ್ ಮಾಡ್ಕೊಳ್ಳೇಬೇಕು. ನಾವ್ ಅಡಿಕೆ ಹೋಯ್ತು ಅಂತ ತುಂಬಾ ಜನ ಅಡಿಕೆ ಮೇಲೆ ಡಿಪೆಂಡ್ ಆದಾಗ ಅಡಿಕೆ ಸಪೋಸ್ ಕಮ್ಮಿ ಆದ್ರೆ ಏನಾಗುತ್ತೆ, ಇದು ಕುಟುಂಬ ನಿರ್ವಹಣೆಗೆ ಮಾಡಕ್ಕಾಗಲ್ಲ.
0: ಹೇಗೆ ಕಾಫಿ
1: ಆಗಿ ಹೋಗಿದ್ ನೋಡಿ, ಆ ದೃಷ್ಟಿಯಲ್ಲಿ ನಾವ್ ಎಲ್ಲೋದನ್ನು ಇಂಟರ್ಕಪ್ ಆಗಿ ಮಾಡಿ ಯಾವ್ದಲ್ಲ ಒಂದಷ್ಟು ಸರ್ವೆ ಆಗ್ತೀವಿ. ಅಡಿಕೆನೆ ಏನೂ ಆಗಲ್ಲ ಅಂತ ಹೇಳಿದ್ರೆ ಅದರಂತ ಮುಟ್ಟಾಳ್ತಾನೆ ಏನೂ ಇಲ್ಲ. ಇವತ್ತಾಗದಿರುವ 10 ವರ್ಷದ ಮೇಲೆ ಆಗ್ಬೋದು. ಅದನ್ನ ನಾವ್ ಈಗ್ಲೇನೆ ಈಗ ಯೂನಿವರ್ಸಿಟಿ ಎಲ್ಲ ಹೇಳ್ತಾ ಇದಾರೆ ಇಂಟರ್ಕಪ್ ಮಾಡಿ ಅಂತ. ಜನಗಳು ಈಗ ಯಾರ ಬಂದಿರೋ ಫ್ಲಾಟ್ ಸರ್ ಮೆಣಸು ಹಾಕಿದ್ರೆ ಹೀಟ್ ಅಂತ ಹೇಳಿದ್ರೆ ಮಾತಾಡ್ತಾರೆ, ನಮ್ಗೆ ಸಿಟ್ಟು ಬರೋದು ಕೇಳ್ತೇನೆ. ಅಲ್ಲ ಸರ್ ಈ ಕ್ರಾಪ್ ಕೋಕೋ ಹಾಕಿದ್ರೆ ಅಡಿಕೆ ಕಮ್ಮಿ ಆಗುತ್ತೆ ಅಂತ. ಈಗ 5 ಜನಕ್ಕೆ ಅಡಿಗೆ ಮಾಡಿಸ್ಕೊಂಡು 50 ಜನಕ್ಕೆ ಕರೆದ್ರೆ ಆಗತ್ತಾ? 5 ಜನಕ್ಕೆ ಅಡಿಗೆ ಮಾಡಿ 50 ಜನಕ್ಕೆ ಅಡಿಗೆ ಮಾಡಿಸ್ಬೇಕು ಮಾಡ್ಬೇಕು. ಆ ತರದ್ದು ವ್ಯವಸ್ಥೆ ನಮ್ಮಲ್ಲಿ ತುಂಬಾ. ಈಗ ಏನಾದ್ರು ಎಜುಕೇಟೆಡ್ ಕ್ಲಾಸಸ್ ಬರ್ತಾ ಇಲ್ಲ ಇಲ್ಲೋ, ಈಗ ಒಂದು 50-20% ಬಂದಿದ್ದಾರೆ. ಈಗ ಹಳ್ಳಿಯವರೆಲ್ಲ ಏನ್ ಗೊತ್ತಾ ಬಂದ್ ಇನ್ನ ಹಾಗಾಗತ್ತಂತೆ ಈಗ ಯಾರೋ ಹೇಳಿದ್ ಕೇಳೋದ್ರೆ. ಇಂಟರ್ ಕಾಪಿಗೆ ನೋಡಿ ಕೋಕೋ ಕ್ಯಾಂಪ್ಕೋದವ್ರು 50% ಗಿಡ ಕೊಟ್ರು. ಈಗ ನಾನು ಶ್ಯಾಂಬಟ್ರ ಇದ್ದಾಗ ಕೊಡ್ತೇನೆ, 10-12 ವರ್ಷದಿಂದ ನಾನು ಕೊಡ್ತಾ ಇದ್ದೀನಿ. ಹಾಕದವರೆಲ್ಲ ಕಿತ್ತಾಕಿದ್ದಾರೆ. ಫೀ ತೊಗೊಂಡೋ ಗಿಡನ ಕಿತ್ತಾಕ್ತಾರೆ ಅಂದ್ರೆ ಅವ್ರು ಹೇಗ್ ಬೆಳೀತಾರೆ? ಈಗಲೂ ಅವ್ರು ಕೊಡ್ತಾ ಇದಾರೆ, ಯಾರು ಇದ್ ಮಾಡ್ತಾ ಇಲ್ಲ. ಯಾವತ್ತೊಂದ್ ದಿವಸ ಬಿದ್ದೋ ದಿವಸ ಮಾಡ್ತಾರೆ. ಇವತ್ತು 56,000 ರೂಪಾಯಿ ಕೋಕೋ ಇದೆ. ಮನೆಯವರೇ ಒಂದು 5 ಕ್ವಿಂಟಲ್ ಕೋಕೋ ಬೆಳೆಯೋದಲ್ಲ ಇಂಟರ್ ಕಾಪ್ ಒಂದ್ ಗಿಡ ಬಿಟ್ಟು ಒಂದ್ ಹಾಕಿದ್ರೆ. ಅದ್ ಮಾಡ್ತಾ ಇಲ್ಲ. ಅಡಿಕೆದೊಂದೇ ಹೇಳ್ತಾರೆ, 50,000 ಅಡಿಕೆಗಾಗಿದೆ 50,000 ಹಾಕಿದೆ ಅಂತ ಆ ತರ ಮಾತಾಡ್ತಾ ಇದ್ದಾರೆ. ಈ ಕಾಫಿ ನೋಡಿ, ಈ ಅಬ್ನಾರ್ಮಲ್ ಹೋಯ್ತು, ಎಷ್ಟು ಸೇರಿತು ಗೊತ್ತಿಲ್ಲ. ಆದ್ರೆ ಇದ್ದಾಗ ತಕೋಬೇಕಲ್ಲ, ಅದ್ರ ಕ್ರಾಪ್ ಎಲ್ಲ ಕ್ರಾಪ್ ಇದ್ರೆ ಬರುತ್ತಲ್ವಾ? ಅದನ್ನ ಯೋಚನೆ ಮಾಡಲ್ಲ ಜನ. ಅಡಿಕೆ ಒಂದ್ ದಿವಸ ಅಲ್ಲ ಒಂದ್ ದಿವಸ ಫೇಲ್ಯೂರ್ ಮಲಗಿ ಮಲಗುತ್ತೆ ಅಂತ ನಮ್ದು 40 ವರ್ಷದಿಂದ ಹೇಳಿದೀವಿ. 20 ವರ್ಷ ಆದ್ರೂ ಆಗುತ್ತೆ ಅಂತ ನಮ್ ತಲೆಯಲ್ಲಿ. ಅದಕ್ಕೆ ಆಗದೆ ಇರ್ಲಿ, ಬಟ್ ನಾವ್ ಆಲ್ಟರ್ನೇಟ್ ಮಾಡ್ಕೊಳಕೇನು ಅಲ್ವಾ?
0: ಅದ್ರಲ್ಲಿ ಏನು ಯಾರು
1: ಏನು ಕಿತ್ಕೊಂಡು ಹೋಗ್ತಾರ? ಆಲ್ಟರ್ನೇಟಿವ್ ಕ್ರಾಪ್ ಬೆಳಿಗ್ಗೆ ಅಟ್ಲೀಸ್ಟ್ ಒಂದ್ ಕ್ರಾಪ್ ಬೆಳಿಗ್ಗೆ ಅಲ್ವಾ? ಅದನ್ನೇ ಮಾಡಕ್ ರೆಡಿ ಇಲ್ಲ.
0: ಕೇವಲ ಅಡಿಕೆ ಬೆಳೆದೇನೆ, ಅದರಲ್ಲಿ ಅಂತರ್ಬೆಳೆ ತಗೊಳ್ಳೋದು ಉತ್ತಮ ಅಂತ.
1: ಉತ್ತಮ ಅಂತರ್ಬೆಳೆ ಮಾಡ್ಲೇಬೇಕು. ನಮ್ ಸರ್ವೆ ಅಲ್ಲಿ ನಾವು ಅಡಿಕೆ ಒಂದೇ ನಮ್ದು ಫೇಲ್ಯೂರ್ ಆಗ್ತೀವಿ. ಅಡಿಕೆ ಹೀಟ್ ಜಾಸ್ತಿ ಆದ್ರೆ ಉದುಕೊಂಡು ಹೋಗುತ್ತೆ. ಇನ್ನೊಂದ್ರೆ ಏನು ಕಷ್ಟ ಇಲ್ಲ ಇಂಟರ್ ಕಪ್ ಮಾಡ್ಲಿಕ್ಕೆ. ನೀರೊಂದಿದ್ರೆ ಏನೇನು ಕಷ್ಟ ಇಲ್ಲ.
0: ಹೌದು ಸರ್,
1: ನೆಡೋದೊಂದೇ ಒಂದೇ ಸಮಸ್ಯೆ. ಅದು ಈವನ್ ಅದರಲ್ಲೂ ಎಲ್ಲ ಸಬ್ಸಿಡಿ ಕೊಡ್ತಾ ಇದ್ದಾರೆ, ಹಾರ್ಟಿಕಲ್ಚರ್ ಕೊಡ್ತಾ ಇದ್ದಾರೆ, ಮೆಣಸಿಗೆ ಗೊಬ್ಬರ ಕೊಡ್ತಾರೆ, ಎಲ್ಲದೂ ಇದೆ. ನಮ್ ರೈತರು ಮಾಡಕ್ಕೆ ರೆಡಿ ಇಲ್ಲ. ಬೆಳೆ ಕಮ್ಮಿ ಆಗುತ್ತಂತೆ, ಅದೇನಾಗುತ್ತಂತೆ ಅಂತ ಹೇಳ್ತಾರೆ, ಯಾರು ಅದನ್ನ ಮಾಡಿ ಹೇಳಲ್ಲ.
0: ಸುಮ್ನೆ ಏನೋ ಅಂದಾಜ್ ಮೇಲೆ
1: ಹೇಳ್ತಾರೆ. ಕ್ರಾಪ್ ಕಡಿಮೆ ಆಗುತ್ತಂತೆ, ಅಡಿಕೆ ಕ್ರಾಪ್ ಕಡಿಮೆ ಆಗುತ್ತಂತೆ, ಮೆಣಸು ಹಾಕಿದ್ರೆ ಹೀಟ್ ಆಗತ್ತಂತೆ, ಏನೋ ಈಗ ಬಂದು ಹೇಳೋದ್ರೆ ಮೀಟ್ ಆಗತ್ತೆ ಅಂತ.
0: ಈ ಮ್ಯಾಮ್ಕೋಸ್ ಮತ್ತೆ ಕ್ಯಾಂಪ್ಕೋದಿಂದ ತಮಗೆ ಯಾವ ರೀತಿಯಿಂದ ಸಹಕಾರ ಮತ್ತೆ ಸೌಲಭ್ಯ ಸಿಕ್ಕಿದೆ ಸರ್?
1: ಆ ಮ್ಯಾಮ್ಕೋಸ್ ಅಲ್ಲಿ ನಾವೇನ್ ತಗೊಳ್ತಾ ಇಲ್ಲ, ತಗೊಂಡಿಲ್ಲ, ಕೊಡ್ತಾರೆ. ನಾನು ಸದಸ್ಯದೀನಿ, ತಗೊಳ್ತಾ ಇಲ್ಲ ಹೋಗಿ, ಅವೆಲ್ಲ ಇದೆ ಸಬ್ಸಿಡಿ ಅವ್ರದ್ದು. ಕ್ಯಾಂಪ್ಕೋದವ್ರು ನಮ್ಗೆ 10 ವರ್ಷದಿಂದ ಇದು ಮಾಡ್ತಾರೆ ಗಿಡ, ಅವರು ಸಬ್ಸಿಡಿ ನಮ್ಮ ಹತ್ರ ತಗೊಂಡು ಒಂದ್ ರೇಟ್ ತಗೊಂಡು ಅದು 50% ಕೊಡ್ತಾರೆ ರೈತರಿಗೆ. ಕ್ಯಾಂಪ್ಕೋದ ಆಮೇಲೆ ನಮ್ದು 5 ಕೆಜಿ ಆದ್ರೂ ತಗೊಂತಾರೆ, 50 ಕೆಜಿ ಆದ್ರೂ ತಗೊಂತಾರೆ ಡೈಲಿ.
0: ಶಿವಮೊಗ್ಗದಲ್ಲಿ
1: ಶಿವಮೊಗ್ಗ ಕ್ಯಾಂಪ್
0: ಅಂದ್ರೆ ಮುಖ್ಯವಾದ ಕಚೇರಿ ಇರೋದು ಮಂಗಳೂರಲ್ಲಿ.
1: ಶಿವಮೊಗ್ಗ ಕ್ಯಾಂಪ್ಕೋದಲ್ಲಿ, ಮಂಗಳೂರಿಂದ ಆರ್ಡರ್ಸ್ ಬರುತ್ತಂಗೆ. ಶಿವಮೊಗ್ಗ ಕ್ಯಾಂಪ್ಕೋದು ಕಾಂಟ್ಯಾಕ್ಟ್ ನಮ್ಗೆ,
0: ಶಿವಮೊಗ್ಗ
1: ಕ್ಯಾಂಪ್ಕೋದಲ್ಲೇ ಮಾಡೋದು ನಾವು
0: ವ್ಯವಹಾರ ಮಾಡೋದು. ಒಟ್ಟಾರೆಯಾಗಿ ಎಷ್ಟು ಲಾಭ ನಿರೀಕ್ಷಿಸುತ್ತೀರಿ ಸರ್?
1: ಚೆನ್ನಾಗಿ ಮಾಡಿದ್ರೆ ಅಡಿಕೆ ಇಂಟರ್ ಕ್ರಾಪ್ ಎಲ್ಲ ಮಾಡಿದ್ರೆ 3-4 ಲಕ್ಷ 3 ಲಕ್ಷ ಅಂತ ಉಳಿಸಬಹುದು, ಆರಾಮಾಗಿ ಉಳಿಸಬಹುದು.

0: ಇಟ್ಕೋದು. ಅದೇ ಅದು ಡಿಪೆಂಡ್ಸ್ ದಿ ರೇಟು, ಆಮೇಲೆ ಕ್ರಾಪ್
1: ಕ್ರಾಪ್
0: ಕೆಲ ಟೈಮ್ ಏನಾಗುತ್ತೆ ಅಂದ್ರೆ ಮರಗಳೇ ಹೋಗ್ತದೆ, ಕ್ರಾಪ್ ಡ್ರಾಪ್ ಆಗುತ್ತೆ. ಎರಡೂವರೆ ಮೂರು ಲಕ್ಷ ಆರಾಮ ಬಳಸಬಹುದು ಇಂಟರ್ ಕ್ರಾಪಿಂಗ್ ಮಾಡಿದ್ರೆ.
1: ಇಂಟರ್ ಕ್ರಾಪಿಂಗ್ ಮಾಡಿದ್ರೆ
0: ಹೌದು
2: ಒಳ್ಳೇದು. ಸುಂದರೇಶ್ ಭೀಮರೆ, ಇದುವರೆಗೆ ತಾವು ತಮ್ಮ ಕೃಷಿಯ ಅನುಭವ ಜೊತೆಗೆ ಈ ನರ್ಸರಿಯ ಒಂದು ನಿರ್ವಹಣೆ ಕೂಡ, ವಿವಿಧ ಬೆಳೆಗಳನ್ನ ತಾವು ನರ್ಸರಿಯ ಒಂದು ಇದರಲ್ಲಿ ಕಸಿ ಮಾಡಿ ಆಮೇಲೆ ಅದರ ಒಂದು ಅಭಿವೃದ್ಧಿಗೆ ಸಸ್ಯ ಅಭಿವೃದ್ಧಿಗಳನ್ನ ಮಾಡ್ತಾ ಇದ್ದೀರಾ. ಮಾಡಿಕೊಂಡು ಈ ಒಂದು ಪರಿಸರದಲ್ಲಿ ಬೇರೆ ರೈತರಿಗೂ ಕೂಡ ತಾವು ಪ್ರೇರಣೆಯಾಗಿ, ಬೇರೆ ರೈತರಿಗೂ ಕೂಡ ತಾವು ಮಾದರಿಯಾಗಿ, ಇದು ಒಂದು ಮಿನಿ ಕೃಷಿ ಪಾಠಶಾಲೆ ತರ ತಾವು ನಡ್ಸ್ಕೊಂಡು ಹೋಗ್ತಾ ಇದ್ದೀರಾ. ಮುಂದಿನ ನಿಮ್ಮ ದಿನಗಳು ಕೂಡ ಇನ್ನೂ ಹೆಚ್ಚಿನ ಒಂದು ಈ ಕೃಷಿಯಲ್ಲಿ ಮತ್ತೆ ಮುಂದಿನ ಒಂದು ಯೋಜನೆಗಳು ಸಫಲವಾಗಲಿ ಅಂತ ಹೇಳಿ ನಾವು ಕೂಡ ನಮ್ಮ ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ಹಾರೈಸುತ್ತ ಹೆಚ್ಚಿನ ಒಂದು ಮಾಹಿತಿ ತಮ್ಮಿಂದ ಪಡೆಯುವುದಾದ್ರೆ, ಅಥವಾ ರೈತರು ಸಸಿಗಳನ್ನ ತಗೊಳ್ಬೇಕಾದ್ರೆ, ಅಥವಾ ಇಲ್ಲಿ ಬಂದು ನೋಡಿ ಅವರು ಕೂಡ ತಮ್ಮ ಹಾಗೇನೆ ವಿಧಾನಗಳನ್ನ ಅಳವಡಿಸಿಕೊಳ್ಳೋದಾದ್ರೆ ತಮ್ಮ ದೂರವಾಣಿ ಸಂಖ್ಯೆ?
0: ನಂದು ಮೊಬೈಲ್ ನಂಬರ್ 9482533122, ಗಗನ ನರ್ಸರಿ ಫಾರಂ.
2: ಧನ್ಯವಾದ ಸರ್,
0: ನಮಸ್ಕಾರ.
3: ಕೃಷಿರಂಗ ಕಾರ್ಯಕ್ರಮದಲ್ಲಿ ಇದುವರೆಗೂ ತೋಟಗಾರಿಕೆಯಲ್ಲಿ ಶೂನ್ಯ ಬಂಡವಾಳ ಕೃಷಿ ನಿರ್ವಹಣೆ ಈ ಕುರಿತು ಶಿವಮೊಗ್ಗ ಜಿಲ್ಲೆ ತಾಲ್ಲೂಕು ಮೇಲಿನ ಹನಸವಾಡಿ ಗ್ರಾಮದ ಕೃಷಿಕರಾದಂಥ ಶ್ರೀ ಬಿಎಂ ಸುಂದರೇಶ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಡಾಕ್ಟರ್ ಎಸ್ ಎಂ ಸುಧಾಕರ್. ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ, ಕೃಷಿ ಒಳಸುರಿಗಳ ಲಭ್ಯತೆ, ಪೂರೈಕೆ ಮತ್ತು ಅವುಗಳ ಸದ್ಬಳಕೆ ಮುಂಗಾರು 2026 ಈ ಕುರಿತು ಮಾಹಿತಿ.

ದಾವಣಗೆರೆ ಜಿಲ್ಲೆಯ ಬರುವ ಮುಂಗಾರು ಹಂಗಾಮಿಗೆ ರಸಗೊಬ್ಬರ ಪೂರೈಕೆ ದಾಸ್ತಾನು ಮತ್ತು ವಿತರಣಾ ವ್ಯವಸ್ಥೆಯನ್ನು ಸುಗಮಗೊಳಿಸಲು ಕೃಷಿ ಇಲಾಖೆ ಗಂಭೀರವಾಗಿ ಸಿದ್ಧತೆ ನಡೆಸುತ್ತಿದೆ. ರಾಜ್ಯದಲ್ಲಿ ರಸಗೊಬ್ಬರ ಬಳಕೆ ಗಣನೀಯವಾಗಿ ಹೆಚ್ಚಳವಾಗಿದ್ದು ಹೆಚ್ಚಿನ ಪ್ರಮಾಣ ಕಡಿಮೆ ಬೆಲೆಗೆ ರೈತರಿಗೆ ಯೂರಿಯಾ ರಸಗೊಬ್ಬರ ಸಿಗುವಂತೆ ಮಾಡುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಸಬ್ಸಿಡಿ ದರದಲ್ಲಿ ರೈತರಿಗೆ ಪೂರೈಕೆ ಮಾಡುತ್ತಿದೆ. 2026-27 ಸಾಲಿನಲ್ಲಿ ರೈತರಿಗೆ ಯೂರಿಯಾ ರಸಗೊಬ್ಬರ ವಿತರಿಸಲು ಕೃಷಿ ಇಲಾಖೆಯಿಂದ ವಿಶೇಷ ಆಪ್ ಅನ್ನು ಬಿಡುಗಡೆ ಮಾಡಿದ್ದು, ಪ್ರತಿಯೊಬ್ಬ ಚಿಲ್ಲರೆ ರಸಗೊಬ್ಬರ ಮಾರಾಟಗಾರರು ರೈತರಿಗೆ ಯೂರಿಯಾ ರಸಗೊಬ್ಬರವನ್ನು ಈ ಆಪ್ ಮೂಲಕವೇ ಆಧಾರ್ ಕಾರ್ಡ್ ಇಲ್ಲವೇ FID ದಾಖಲಿಸಿ ವಿತರಿಸಬೇಕು. ಮಾರಾಟದ ಮೇಲೆ ನಿಗಾ ಇರಿಸುವ ಉದ್ದೇಶದಿಂದ ಈ ಕ್ರಮ ಜಾರಿಗೆ ತರಲಾಗಿದೆ. ಈ ಕುರಿತು ರಾಜ್ಯ ಸರ್ಕಾರದ ಕೃಷಿ ಇಲಾಖೆ ಕಟ್ಟುನಿಟ್ಟಿನ ಸೂಚನೆ ನೀಡಿದೆ. ರೈತರು ರಸಗೊಬ್ಬರ ಖರೀದಿ ಮಾಡಬೇಕಾದರೆ ಮೊದಲು FID ಹೊಂದಿರುವುದು ಕಡ್ಡಾಯ. ತದನಂತರ FIDಗೆ ರೈತರು ತಾವು ಹೊಂದಿರುವ ಜಮೀನಿನ ವಿಸ್ತೀರ್ಣವನ್ನು ಕಡ್ಡಾಯವಾಗಿ ನಮೂದಿಸಬೇಕು. ಇದರ ಆಧಾರದ ಮೇಲೆ ಬೆಳೆದಿರುವ ಬೆಳೆಗಳಿಗೆ ರಸಗೊಬ್ಬರವನ್ನು ರೈತರಿಗೆ KKisan ತಂತ್ರಾಂಶದ ಮೂಲಕವೇ ವಿತರಣೆ ಮಾಡಲಾಗುವುದು. ರೈತರ ಹೆಸರಿನಲ್ಲಿ ರಸಗೊಬ್ಬರ ಖರೀದಿಸಿ ಕಾಳಸಂತೆಯಲ್ಲಿ ದಂಧೆ ಮಾಡುತ್ತಿರುವುದನ್ನು ತಡೆಯುವುದು ಮತ್ತು ರೈತರು ಸಹ ಸಮತೋಲನವಾಗಿ ರಸಗೊಬ್ಬರ ಬಳಕೆ ಮಾಡುವಂತಾಗಬೇಕು ಎನ್ನುವ ಕಾರಣಕ್ಕಾಗಿ KKisan ತಂತ್ರಾಂಶದ ಮೂಲಕ ರಸಗೊಬ್ಬರದ ವಿತರಣೆ ಮಾಡಲಾಗುತ್ತಿದೆ. ರೈತರು FID ಹೊಂದಿರದಿದ್ದಲ್ಲಿ ತಕ್ಷಣವೇ ತಮ್ಮ ಎಲ್ಲಾ ಪಹಣಿ, ಆಧಾರ್ ಕಾರ್ಡ್ ಹಾಗೂ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ತೆಗೆದುಕೊಂಡು ಸಮೀಪದ ರೈತ ಸಂಪರ್ಕ ಕೇಂದ್ರ ಇಲ್ಲವೇ ತೋಟಗಾರಿಕೆ ಇಲಾಖೆ ಇಲ್ಲವೇ ಪಶುಸಂಗೋಪನೆ ಇಲಾಖೆ ಇಲ್ಲವೇ ರೇಷ್ಮೆ ಇಲಾಖೆ ಇಲ್ಲವೇ ಕಂದಾಯ ಇಲಾಖೆ ಇಲ್ಲವೇ ಗ್ರಾಮ 1 ಇಲ್ಲವೇ ಸಾಮಾನ್ಯ ಸೇವಾ ಕೇಂದ್ರಗಳಿಗೆ ಭೇಟಿ ನೀಡಿ FIDಯನ್ನು ಸೃಷ್ಟಿಸಿಕೊಳ್ಳುವುದು. ಈಗಾಗಲೇ FIDಯನ್ನು ಹೊಂದಿರುವ ರೈತರು ತಮ್ಮ ಎಲ್ಲಾ ಸರ್ವೆ ನಂಬರ್ಗಳನ್ನು ಜೋಡಣೆ ಮಾಡಿಸಿಕೊಳ್ಳಲು ಅವಕಾಶವಿರುತ್ತದೆ. ಜಿಲ್ಲೆಯ ಅಧಿಕೃತ ಚಿಲ್ಲರೆ ರಸಗೊಬ್ಬರ ಮಾರಾಟಗಾರರು ಇನ್ನು ಮುಂದೆ ಕಡ್ಡಾಯವಾಗಿ KKisan ತಂತ್ರಾಂಶದ ಮೂಲಕ ರೈತರ ಆಧಾರ್ ಕಾರ್ಡ್ ಇಲ್ಲವೇ FID ನಮೂದಿಸಿ ರೈತರಿಗೆ ಯೂರಿಯಾ ಮಾರಾಟ ಮಾಡಬೇಕು ಹಾಗೂ ತಮ್ಮ ಎಲ್ಲಾ ಫಾರ್ಮ್ಗಳನ್ನು ಪರವಾನಿಗೆಯಲ್ಲಿ ಅಮೆಂಡ್ಮೆಂಟ್ ತಿದ್ದುಪಡಿ ಮಾಡಿಸಿಕೊಳ್ಳಬೇಕು. ಒಂದು ವೇಳೆ ಮಾರಾಟಗಾರರು ಫಾರ್ಮ್ಗಳನ್ನು ಪರವಾನಿಗೆಯಲ್ಲಿ ಅಮೆಂಡ್ಮೆಂಟ್ ಮಾಡದೆ ಮಾರಾಟ ಮಾಡಿದಲ್ಲಿ ಹಾಗೂ ಗರಿಷ್ಠ ಮಾರಾಟ ಬೆಲೆಗಿಂತ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡುವುದು ಕಂಡು ಬಂದಲ್ಲಿ ಪರವಾನಿಗೆ ಅಮಾನತ್ತು ಅಥವಾ ರದ್ದು ಮಾಡಲಾಗುವುದು ಹಾಗೂ ಅಂತಹ

ಮಾರಾಟಗಾರರ ವಿರುದ್ಧ ರಸಗೊಬ್ಬರ ನಿಯಂತ್ರಣ ಕಾಯ್ದೆ 1985 ಮತ್ತು ಅಗತ್ಯ ವಸ್ತುಗಳ ಕಾಯ್ದೆ 1955 ಅಡಿಯಲ್ಲಿ ಕ್ರಮ ಕೈಗೊಳ್ಳಲಾಗುವುದು. ಭೂಮಿಯ ಫಲವತ್ತತೆ ಮತ್ತು ಆರೋಗ್ಯದ ದೃಷ್ಟಿಯಿಂದ ಹೆಚ್ಚಿನ ರಸಗೊಬ್ಬರದ ಬಳಕೆ ಬದಲಾಗಿ ಸಾವಯವ ಗೊಬ್ಬರ, ಜೈವಿಕ ಗೊಬ್ಬರ, ಹಸಿರೆಲೆ ಗೊಬ್ಬರ ಮತ್ತು ಜೀವಾಮೃತವನ್ನು ಬಳಸಬೇಕೆಂದು ರೈತರಿಗೆ ಈ ಮೂಲಕ ಸಲಹೆ ನೀಡಿದೆ. ಹೆಚ್ಚಿನ ಮಾಹಿತಿಗಾಗಿ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಅಥವಾ ಹತ್ತಿರದ ರೈತ ಸಂಪರ್ಕ ಕೇಂದ್ರಗಳನ್ನು ಸಂಪರ್ಕಿಸಲು ದಾವಣಗೆರೆ ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ.

0: ಕೃಷಿ ಒಳಸುರಿಗಳ ಲಭ್ಯತೆ, ಪೂರೈಕೆ ಮತ್ತು ಅವುಗಳ ಸದ್ಬಳಕೆ ಮುಂಗಾರು 2026 ಕುರಿತು ಮಾಹಿತಿಯನ್ನು ಕೇಳಿದ್ರಿ. ಇನ್ನು ಮುಂದೆ ಕೇಳಿ, ಸಮತೋಲಿತ ರಸಗೊಬ್ಬರಗಳ ಬಳಕೆ ಈ ಕುರಿತು ಮಾಹಿತಿ.
1: ಆತ್ಮೀಯ ಕೇಳುಗರೆ, ಈಗ ಸಮತೋಲಿತ ರಸಗೊಬ್ಬರದ ಬಳಕೆ ಕುರಿತು ಮಾಹಿತಿ ತಿಳಿದುಕೊಳ್ಳೋಣ. ರೈತ ಬಾಂಧವರೇ, ಸಮತೋಲಿತ ರಸಗೊಬ್ಬರ ಬಳಕೆ ಕೃಷಿಯಲ್ಲಿ ಉತ್ಪಾದಕತೆ ಹೆಚ್ಚಿಸಲು ಅತ್ಯಂತ ಮುಖ್ಯವಾದ ಅಂಶವಾಗಿದೆ. ಬೆಳವಣಿಗೆಗೆ ಅಗತ್ಯವಾದ ಎಲ್ಲಾ ಪೋಷಕಾಂಶಗಳನ್ನು ಸರಿಯಾದ ಪ್ರಮಾಣದಲ್ಲಿ ನೀಡಿದಾಗ ಮಾತ್ರ ಉತ್ತಮ ಬೆಳವಣಿಗೆ, ಹೆಚ್ಚಿನ ಒಂದು ಮಣ್ಣಿನ ಆರೋಗ್ಯವನ್ನ ಕಾಪಾಡಿಕೊಳ್ಳಬಹುದು. ಇನ್ನು ಸಮತೋಲಿತ ರಸಗೊಬ್ಬರ ಅಂತ ಅಂದ್ರೆ ಏನು ಅಂತ ಅರ್ಥ ಮಾಡಿಕೊಳ್ಳೋದಾದರೆ, ಸಮತೋಲಿತ ರಸಗೊಬ್ಬರ ಎಂದರೆ ಬೆಳೆಗಳಿಗೆ ಅಗತ್ಯವಾದ ಪ್ರಮುಖ ಪೋಷಕಾಂಶಗಳಾದ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಸಿಯಂ ಮತ್ತು ಸೂಕ್ಷ್ಮ ಪೋಷಕಾಂಶಗಳನ್ನು ಸಮರ್ಪಕ ಪ್ರಮಾಣದಲ್ಲಿ ನೀಡುವ ವಿಧಾನ ಎಂದು ಅರ್ಥೈಸಿಕೊಳ್ಳಬಹುದು. ಇದು ಮಣ್ಣಿನ ಫಲವತ್ತತೆಯನ್ನ ಕಾಪಾಡುತ್ತದೆ. ಪೋಷಕಾಂಶಗಳ ಪಾತ್ರ: ನೈಟ್ರೋಜನ್ ಎಲೆಗಳ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ, ಫಾಸ್ಫರಸ್ ಬೇರುಗಳ ಬೆಳವಣಿಗೆ ಮತ್ತು ಹೂ ಬಿಡುವಿಕೆಗೆ ಮುಖ್ಯ ಒಂದು ಪಾತ್ರ ವಹಿಸುತ್ತದೆ, ಪೊಟ್ಯಾಸಿಯಂ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ಗುಣಮಟ್ಟ ಸುಧಾರಿಸುತ್ತದೆ. ಸೂಕ್ಷ್ಮ ಪೋಷಕಾಂಶಗಳು ಜಿಂಕ್, ಐರನ್, ಬೋರಾನ್ ಬೆಳೆಗಳ ಸಮಗ್ರ ಬೆಳವಣಿಗೆಗೆ ಅಗತ್ಯವಾಗಿರುತ್ತದೆ. ಇನ್ನು ಸಮತೋಲಿತ ಬಳಕೆಯ ಅಗತ್ಯತೆಗೆ ಬಂದರೆ, ಇದು ಮಣ್ಣಿನ ಪೋಷಕಾಂಶ ಸಮತೋಲನವನ್ನ ಕಾಪಾಡುತ್ತದೆ, ಹೆಚ್ಚಿನ ಮತ್ತು ಗುಣಮಟ್ಟದ ಉತ್ಪಾದನೆಯನ್ನು ಒದಗಿಸುತ್ತದೆ, ರಸಗೊಬ್ಬರ ವ್ಯರ್ಥವನ್ನು ಕಡಿಮೆ ಮಾಡುತ್ತದೆ, ಜೊತೆಗೆ ಪರಿಸರದಲ್ಲಿ ಹಾನಿಯನ್ನು ತಡೆಯುತ್ತದೆ. ಇನ್ನು ಬಳಕೆ ಮಾಡುವ ವಿಧಾನಕ್ಕೆ ಬಂದರೆ, ಮೊದಲು ಮಣ್ಣಿನ ಪರೀಕ್ಷೆ ಮಾಡಿ ಪೋಷಕಾಂಶಗಳ ಕೊರತೆ ತಿಳಿದುಕೊಳ್ಳಬೇಕು. ಸರಿಯಾದ ಶಿಫಾರಸಿನ ಪ್ರಮಾಣದಲ್ಲಿ ಮಾತ್ರ ರಸಗೊಬ್ಬರ ಬಳಸಬೇಕು. ಸಮಯಕ್ಕೆ ಬಳಸುವುದು, ಬೆಳೆ ಹಂತಗಳಿಗೆ ಅನುಗುಣವಾಗಿ ಬಳಸಬೇಕು. ಒಂದೇ ಬಾರಿ ಹಾಕುವ ಬದಲು ಹಂತ ಹಂತವಾಗಿ ನೀಡುವುದು ಸೂಕ್ತವಾಗಿರುತ್ತದೆ. ಇನ್ನು ಸಮತೋಲಿತ ರಸಗೊಬ್ಬರಗಳ ಬಳಕೆಯ ಪ್ರಯೋಜನಗಳಿಗೆ ಬಂದರೆ, ಬೆಳೆಯಲ್ಲಿ ಉತ್ತಮ ಬೆಳವಣಿಗೆ ಕಾಣಬಹುದು, ಮಣ್ಣಿನ ದೀರ್ಘಕಾಲೀನ ಫಲವತ್ತತೆಯನ್ನು ಕಾಪಾಡಿಕೊಳ್ಳುತ್ತದೆ, ವೆಚ್ಚ ಕಡಿಮೆ ಮತ್ತು ಲಾಭ ಹೆಚ್ಚು ಪಡೆಯಬಹುದು. ಇದು ಪರಿಸರ ಸ್ನೇಹಿ ಕೃಷಿಯಾಗಿದೆ. ಇನ್ನು ಜೈವಿಕ ಗೊಬ್ಬರಗಳ ಜೊತೆಗೆ ರಾಸಾಯನಿಕ ಗೊಬ್ಬರಗಳನ್ನು ಸಮತೋಲಿತವಾಗಿ ಬಳಸಿದಲ್ಲಿ, ಬೆಳೆ ಪರಿವರ್ತನೆ ಮಾಡಿದಲ್ಲಿ, ನೀರಾವರಿ ವ್ಯವಸ್ಥೆಯನ್ನು ಸರಿಯಾಗಿ ನಿರ್ವಹಿಸಿದಲ್ಲಿ, ಸಮತೋಲಿತ ರಸಗೊಬ್ಬರ ಬಳಕೆ ಕೃಷಿಯನ್ನು ಸ್ಥಿರತೆಯನ್ನು ತರುತ್ತದೆ. ಇದು ರೈತರ ಆದಾಯವನ್ನು ಹೆಚ್ಚಿಸುವುದರ ಜೊತೆಗೆ ಮಣ್ಣಿನ ಆರೋಗ್ಯವನ್ನು ಕಾಪಾಡುತ್ತದೆ. ಆದ್ದರಿಂದ ಪ್ರತಿಯೊಬ್ಬ ರೈತನು ಮಣ್ಣಿನ ಪರೀಕ್ಷೆಯ ಆಧಾರದಲ್ಲಿ ಸಮತೋಲಿತ ರಸಗೊಬ್ಬರ ಬಳಕೆಯನ್ನು ಅನುಸರಿಸುವುದು ಅತ್ಯಂತ ಅಗತ್ಯವಾಗಿರುತ್ತದೆ.

0: ಕರ್
1: ಕೇಳುಗರೆ, ಸಾರ್ವಜನಿಕರಿಗೆ
2: ಆರೋಗ್ಯ ಅರಿಕೆ ಅರಿವು ಮೂಡಿಸುವ
1: ವಿಶೇಷ ಕಾರ್ಯಕ್ರಮ ಸರಣಿ, ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ
2: ಪ್ರತಿ ಸೋಮವಾರ ಬೆಳಗ್ಗೆ 8:45 ಪ್ರಸಾರವಾಗಲಿದೆ.
1: ಭಾರತೀಯ ವೈದ್ಯಕೀಯ ಸಂಸ್ಥೆಯ ನುರಿತ ವೈದ್ಯರು ಭಾಗವಹಿಸಿ ಮಾಹಿತಿ ನೀಡುವ
2: ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ.
1: ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು
2: IMV ಶಿವಮೊಗ್ಗ ಶಾಖೆ.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ 7:34 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಪ್ರಕಟಣೆಗಳು, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಕೇಳುವಿರಿ.

0: ಬದುಕಿನ ನಿಜವಾದ ನೋವು ಕಳಿಬೇಕು ಅಂದ್ರೆ ಸಿಹಿಯೊಂದನ್ನೇ ಉಣ್ಣಬಾರದು, ಸಿಹಿಯೊಂದಿಗೆ ಬೇವಿನ ಕಹಿಯ ರುಚಿಯನ್ನೂ ನೋಡಬೇಕು.
1: ಕೇವಲ ನಮ್ಮ ನೋವನ್ನಷ್ಟೇ ಕಂಡು ಉಂಡು ಅರಗಿಸಿಕೊಂಡು ಬಾಳುವುದಕ್ಕಿಂತ ಪರರ ನೋವಿಗೂ ಸ್ಪಂದಿಸಿದಾಗ ನಮ್ಮ ನೋವು ಮಾಯವಾಗುತ್ತದೆ.
2: ಅಲ್ಲೇ ನಿನ್ನ ಸಂತೋಷ ಕಾಯಕವೇ ಕೈಲಾಸ, ಅಳಲೇ ಇರಲಿ ಗೆಲುವೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶಾಂತಲಾ ಜಯಪ್ರಕಾಶ್. ಮುಖ್ಯಾಂಶಗಳು. ಪಂಚರಾಷ್ಟಗಳ ಪ್ರವಾಸದ ಮೂರನೇ ಚರಣದಲ್ಲಿ ಸ್ವೀಡನ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ. ಬೆಂಗಳೂರು ಮುಂಬೈ ನಡುವೆ ಶೀಘ್ರ ವಂದೇ ಭಾರತ್ ಸ್ಲೀಪರ್ ರೈಲು ಸೇವೆ ಆರಂಭ, ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್. ಒಂದೇ ದಿನದಲ್ಲಿ ದಾಖಲೆಯ 256.4 GW ವಿದ್ಯುತ್ ಬೇಡಿಕೆ ಪೂರೈಕೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ರಷ್ಯಾ ಮೇಲೆ ಉಕ್ರೇನ್ ಡ್ರೋನ್ ದಾಳಿ, ಭಾರತೀಯ ಕಾರ್ಮಿಕ ಸೇರಿ ನಾಲ್ವರ ಸಾವು. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಪಂಜಾಬ್ ಕಿಂಗ್ಸ್ ವಿರುದ್ಧ ಗೆದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪ್ಲೇಆಫ್ಗೆ ಲಗ್ಗೆ. ವಾರ್ತೆಗಳ ವಿವರ. ಪಂಚರಾಷ್ಟಗಳ ಪ್ರವಾಸದ ಮೂರನೇ ಚರಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಸಂಜೆ ಸ್ವೀಡನ್ನ ಗೋಥೆನ್ಬರ್ಗ್ಗೆ ತಲುಪಿದ್ದಾರೆ. ಸ್ವೀಡನ್ ವಾಯು ಪ್ರದೇಶ ಪ್ರವೇಶಿಸುತ್ತಿದ್ದಂತೆ ಪ್ರಧಾನಿಯವರ ವಿಮಾನಕ್ಕೆ ಸ್ವೀಡನ್ನ ಗ್ರಿಪೆನ್ ಯುದ್ಧ ವಿಮಾನಗಳು ಅವರಿಗೆ ಬೆಂಗಾವಲು ನೀಡಿದವು. ಗೋಥೆನ್ಬರ್ಗ್ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಅವರನ್ನು ಸ್ವೀಡನ್ ಪ್ರಧಾನಿ ಉಲ್ಫಾ ಕ್ರಿಸ್ಟರ್ಸನ್ ಆತ್ಮೀಯವಾಗಿ ಬರಮಾಡಿಕೊಂಡರು. ಸ್ವೀಡನ್ಗೆ ಎರಡು ದಿನಗಳ ಭೇಟಿಯ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಅವರು ಸ್ವೀಡನ್ ಪ್ರಧಾನಿ ಉಲ್ಫಾ ಕ್ರಿಸ್ಟರ್ಸನ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ವ್ಯಾಪಾರ, ಹಸಿರು ಇಂಧನ, ಕೃತಕ ಬುದ್ದಿಮತ್ತೆ, ಉದಯೋನ್ಮುಖ ತಂತ್ರಜ್ಞಾನ, ಸ್ಟಾರ್ಟ್ಅಪ್ಗಳು, ರಕ್ಷಣೆ, ಬಾಹ್ಯಾಕಾಶ, ಹವಾಮಾನ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಉಭಯ ದೇಶಗಳ ನಡುವಿನ ಸಂಬಂಧವನ್ನು ಮತ್ತಷ್ಟು ಬಲಿಷ್ಠಗೊಳಿಸುವ ಕುರಿತು ಚರ್ಚೆ ನಡೆಸಲಿದ್ದಾರೆ. ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಅವರು ಯುರೋಪಿಯನ್ ಆಯೋಗದ ಅಧ್ಯಕ್ಷೆ ಉರ್ಸುಲಾ ವ್ಯಾನ್ ಡೆರ್ ಲೇಯನ್ ಅವರೊಂದಿಗೆ ಯುರೋಪಿಯನ್ ರೌಂಡ್ ಟೇಬಲ್ ಫಾರ್ ಇಂಡಸ್ಟ್ರೀಸ್ ಸದಸ್ಯರನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ತಮ್ಮ ಭೇಟಿಯ ನಾಲ್ಕನೇ ಚರಣದಲ್ಲಿ ಪ್ರಧಾನಿ ಮೋದಿ ಅವರು ಸೋಮವಾರ ನಾರ್ವೆಗೆ ತಲುಪಲಿದ್ದು ಮೂರನೇ ಭಾರತ ನಾರ್ಡಿಕ್ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಅವರು ನಾರ್ವೆ ರಾಜ ಹೆರಾಲ್ಡ್ ಮತ್ತು ರಾಣಿ ಸೋಂಜಾ ಅವರನ್ನು ಭೇಟಿ ಮಾಡಲಿದ್ದಾರೆ. ನಾರ್ವೆ ಪ್ರಧಾನಿ ಜೊನಾಸ್ ಗೆಹರ್ ಸ್ಟೋರ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಬೆಂಗಳೂರು ಮತ್ತು ಮುಂಬೈ ನಡುವಿನ ನೂತನ ಎಕ್ಸ್ಪ್ರೆಸ್ ರೈಲು ಸೇವೆಗೆ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಇಂದು ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ದಕ್ಷಿಣ ಮತ್ತು ಉತ್ತರ ಕರ್ನಾಟಕದ ಜನರ ಬಹುಕಾಲದ ಬೇಡಿಕೆಗಳು ಈಗ ಈಡೇರುತ್ತಿದೆ. ಬೆಂಗಳೂರು ಮತ್ತು ಮುಂಬೈ ನಡುವಿನ ವಂದೇ ಭಾರತ್ ಸ್ಲೀಪರ್ ರೈಲು ಸೇವೆ ಶೀಘ್ರದಲ್ಲೇ ಪ್ರಾರಂಭವಾಗಲಿದೆ ಎಂದು ತಿಳಿಸಿದರು. ಕರ್ನಾಟಕ ಪ್ರಸ್ತುತ 12 ಜೋಡಿ ವಂದೇ ಭಾರತ್ ರೈಲುಗಳನ್ನು ನಿರ್ವಹಿಸುತ್ತಿದೆ. ಬೆಂಗಳೂರನ್ನು ಹೈದರಾಬಾದ್ ಮತ್ತು ಚೆನ್ನೈಗೆ ಸಂಪರ್ಕಿಸುವ ಬುಲೆಟ್ ರೈಲ್ ಕಾರಿಡಾರ್ಗಳಿಗೆ ಸಹ ಅನುಮೋದನೆ ನೀಡಲಾಗಿದೆ. ಮುಂಬೈ, ಬೆಂಗಳೂರು ಮತ್ತು ಇತರ ಪ್ರಮುಖ ನಗರಗಳನ್ನು ಸಂಪರ್ಕಿಸುವ ರೈಲು ಜಾಲವನ್ನು ದೀರ್ಘಾವಧಿಯಲ್ಲಿ 7,000 km ವಿಸ್ತರಿಸಲು ಯೋಜಿಸಲಾಗಿದೆ. ಬೆಂಗಳೂರು ಉಪನಗರ ರೈಲ್ವೆ ಯೋಜನೆಯಡಿ 4 ಕಾರಿಡಾರ್ಗಳಲ್ಲಿ ಕೆಲಸ ಪ್ರಗತಿಯಲ್ಲಿದೆ ಎಂದು ಅವರು ಮಾಹಿತಿ ನೀಡಿದರು. ಸಭೆಯನ್ನುದ್ದೇಶಿಸಿ ಮಾತನಾಡಿದ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ, ಬೆಂಗಳೂರಿನ ಥಣಿಸಂದ್ರದಲ್ಲಿ 270 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಂದೇ ಭಾರತ್ ಸ್ಲೀಪರ್ ನಿರ್ವಹಣಾ ಘಟಕವನ್ನು ಸ್ಥಾಪಿಸಲಾಗುವುದು ಮತ್ತು ಬೆಂಗಳೂರಿನ ಸರ್ ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್ನಲ್ಲಿ 52 ಕೋಟಿ ರೂಪಾಯಿಗಳಿಗೂ ಹೆಚ್ಚು ವೆಚ್ಚದಲ್ಲಿ ಚೇರ್ ಕಾರ್ ನಿರ್ವಹಣಾ ಸೌಲಭ್ಯ ಸ್ಥಾಪಿಸಲಾಗುವುದು ಎಂದು ತಿಳಿಸಿದರು. ಅಮೃತ್ ಭಾರತ್ ನಿಲ್ದಾಣ ಯೋಜನೆಯಡಿಯಲ್ಲಿ ಕರ್ನಾಟಕದಲ್ಲಿ 61 ರೈಲು ನಿಲ್ದಾಣಗಳನ್ನು 2,000 ಕೋಟಿ ರೂಪಾಯಿಗಳಿಗೂ ಹೆಚ್ಚು ವೆಚ್ಚದಲ್ಲಿ ಪುನರಾಭಿವೃದ್ಧಿ ಮಾಡಲಾಗುತ್ತಿದ್ದು 9 ನಿಲ್ದಾಣಗಳಲ್ಲಿ ಈಗಾಗಲೇ ಕೆಲಸ ಪೂರ್ಣಗೊಂಡಿದೆ.

0: ಇದೆ. 2014 ಕರ್ನಾಟಕದಲ್ಲಿ 1700 ಕಿಲೋಮೀಟರ್ಗಳಿಗೂ ಹೆಚ್ಚು ಹೊಸ ರೈಲು ಮಾರ್ಗಗಳನ್ನು ನಿರ್ಮಿಸಲಾಗಿದೆ ಎಂದು ರೈಲ್ವೆ ಸಚಿವಾಲಯ ತಿಳಿಸಿದೆ. ನೇಪಾಳದ ಪರ್ವತಾರೋಹಿ ಕಾಮಿ ರೀಟಾ ಶೆರ್ಪಾ ಇಂದು ದಾಖಲೆಯ 32ನೇ ಬಾರಿಗೆ ಮೌಂಟ್ ಎವರೆಸ್ಟ್ ಏರುವ ಮೂಲಕ ಇತಿಹಾಸ ಸೃಷ್ಟಿಸಿದ್ದಾರೆ. 56 ವರ್ಷದ ಕಾಮಿ ರೀಟಾ ವಿಶ್ವದ ಅತಿ ಎತ್ತರದ ಶಿಖರವನ್ನು ಅತಿ ಹೆಚ್ಚು ಬಾರಿ ಏರಿದ ತಮ್ಮದೇ ದಾಖಲೆಯನ್ನು ಮುರಿದಿದ್ದಾರೆ. ನೇಪಾಳದ ಕೋಶಿ ಪ್ರಾಂತ್ಯದ ಸೋಲುಖುಂಬು ಜಿಲ್ಲೆಯಲ್ಲಿ ಜನಿಸಿದ ಕಾಮಿ ರೀಟಾ 1992 ತಮ್ಮ ಪರ್ವತಾರೋಹಣ ವೃತ್ತಿ ಜೀವನವನ್ನು ಪ್ರಾರಂಭಿಸಿದರು. 1994 ಮೊದಲ ಬಾರಿಗೆ ಮೌಂಟ್ ಎವರೆಸ್ಟ್ ಏರಿದರು. ಕಳೆದ ವರ್ಷ ಮೇ 27 ಮೌಂಟ್ ಎವರೆಸ್ಟ್ನ ತುತ್ತ ತುದಿ ತಲುಪುವ ಮೂಲಕ 31ನೇ ಬಾರಿಗೆ ಪರ್ವತಾರೋಹಣ ಪೂರ್ಣಗೊಳಿಸಿದರು. ಇದೇ ವೇಳೆ ಪರ್ವತ ರಾಣಿ ಎಂದು ಜನಪ್ರಿಯವಾಗಿರುವ ಲಕ್ಷಪಾ ಶೇರ್ಪಾ 11ನೇ ಬಾರಿ ಮೌಂಟ್ ಎವರೆಸ್ಟ್ ಏರುವ ಮೂಲಕ ತಮ್ಮದೇ ದಾಖಲೆಯನ್ನು ಸರಿಗಟ್ಟಿದ್ದಾರೆ. ಇವರು ಮೌಂಟ್ ಎವರೆಸ್ಟ್ ಏರಿದ ಮೊದಲ ನೇಪಾಳಿ ಮಹಿಳೆಯಾಗಿದ್ದಾರೆ. ಭಾರತ ಈಗ ಒಂದೇ ದಿನದಲ್ಲಿ 256.4 ಗಿಗಾವ್ಯಾಟ್ನ ದಾಖಲೆಯ ಗರಿಷ್ಠ ವಿದ್ಯುತ್ ಬೇಡಿಕೆಯನ್ನು ಯಶಸ್ವಿಯಾಗಿ ನಿರ್ವಹಿಸಿದೆ ಎಂದು ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಪತ್ರಿಕೆಯೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಅವರು ನವೀಕರಿಸಬಹುದಾದ ಇಂಧನ ಮೂಲಗಳ ಮೂಲಕ ಶೇಕಡ 33% ವಿದ್ಯುತ್ ಬೇಡಿಕೆಯನ್ನು ಪೂರೈಸಲಾಗಿದೆ ಎಂದು ಮಾಹಿತಿ ನೀಡಿದರು. ಭಾರತದ ವಿದ್ಯುತ್ ಮೂಲಸೌಕರ್ಯ ಬಲವಾದ, ಹೆಚ್ಚು ಸ್ಥಿತಿಸ್ಥಾಪಕ ಮತ್ತು ಭವಿಷ್ಯಕ್ಕೆ ಸಿದ್ದವಾದ ಈ ರೂಪಾಂತರವು ಇಂಧನ ಸಾಮರ್ಥ್ಯದ ತ್ವರಿತ ವಿಸ್ತರಣೆ, ಗ್ರಿಡ್ ಬಲವರ್ಧನೆ ಮತ್ತು ದೇಶದ ಬೆಳವಣಿಗೆಯ ಪ್ರಯಾಣಕ್ಕೆ ವಿದ್ಯುತ್ ಒದಗಿಸುವಲ್ಲಿ ಶುದ್ದ ಇಂಧನದ ಹೆಚ್ಚುತ್ತಿರುವ ಕೊಡುಗೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ತಿರುವನಂತಪುರ ನವದೆಹಲಿ ರಾಜಧಾನಿ ಎಕ್ಸ್ಪ್ರೆಸ್ ರೈಲಿನ 2 ಬೋಗಿಗಳಲ್ಲಿ ಸಂಭವಿಸಿದ ಬೆಂಕಿ ಅವಘಡದ ಕುರಿತು ರೈಲ್ವೆ ಸಚಿವಾಲಯ ಉನ್ನತ ಮಟ್ಟದ ತನಿಖೆಗೆ ಆದೇಶಿಸಿದೆ. ಕೋಟಾ ವಿಭಾಗದ ನಾಗ್ಡಾ ಸಮೀಪ ತಿರುವನಂತಪುರ ನವದೆಹಲಿ ರಾಜಧಾನಿ ಎಕ್ಸ್ಪ್ರೆಸ್ ರೈಲಿನ ಹಿಂಬದಿಯ 2 ಬೋಗಿಗಳಲ್ಲಿ ಬೆಂಕಿ ಕಾಣಿಸಿಕೊಂಡಿತು. ಈ ಬೋಗಿಗಳಲ್ಲಿ 1 ಗಾರ್ಡ್ ಕೋಚ್ ಮತ್ತು 1 AC 3-ಟೈರ್ ಬೋಗಿ ಸೇರಿವೆ. ಬೋಗಿಯ ಸುರಕ್ಷತಾ ವ್ಯವಸ್ಥೆಯು ತಕ್ಷಣವೇ ಕಾರ್ಯನಿರ್ವಹಿಸಿತು ಮತ್ತು ಸ್ವಯಂಚಾಲಿತವಾಗಿ ರೈಲು ಸಂಚಾರ ಸ್ಥಗಿತಗೊಳಿಸಿತು. ರೈಲು ಸಿಬ್ಬಂದಿ ಕೂಡಲೇ ಈ ಬೋಗಿಗಳನ್ನು ಬೇರ್ಪಡಿಸಿದರು. ಘಟನೆಯಲ್ಲಿ ಯಾವುದೇ ಪ್ರಯಾಣಿಕರಿಗೆ ಗಾಯಗಳಾಗಿಲ್ಲ. ಭಾರತೀಯ ರೈಲ್ವೆಯಾದ್ಯಂತ ಬೋಗಿಗಳ ಸುರಕ್ಷತಾ ಪರಿಶೀಲನಾ ಕಾರ್ಯವನ್ನು ಪ್ರಾರಂಭಿಸಲಾಗಿದೆ ಎಂದು ರೈಲ್ವೆ ಸಚಿವಾಲಯ ತಿಳಿಸಿದೆ. ರಷ್ಯಾ ರಾಜಧಾನಿ ಮಾಸ್ಕೋ ಸಮೀಪ ಉಕ್ರೇನ್ ನಡೆಸಿದ ಡ್ರೋನ್ ದಾಳಿಯಲ್ಲಿ ಭಾರತೀಯ ಕಾರ್ಮಿಕ ಸೇರಿದಂತೆ ಕನಿಷ್ಠ 4 ಸಾವನ್ನಪ್ಪಿದ್ದಾರೆ. ದಾಳಿಯಲ್ಲಿ ಕನಿಷ್ಠ 12 ಜನರು ಗಾಯಗೊಂಡಿದ್ದು ಅವರನ್ನು ಸಮೀಪದ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಎಂದು ರಷ್ಯಾ ಅಧಿಕಾರಿಗಳು ತಿಳಿಸಿದ್ದಾರೆ. ಮಾಸ್ಕೋ ಬಳಿಯ ಕಿಮ್ಖಿಯಲ್ಲಿ ಮನೆಯೊಂದಕ್ಕೆ ಡ್ರೋನ್ ಅಪ್ಪಳಿಸಿದ್ದು ಮಹಿಳೆಯೊಬ್ಬರು ಮೃತಪಟ್ಟಿದ್ದಾರೆ. ಅಲ್ಲದೆ ಪೋಗೋರೆಲ್ಕಿ ಗ್ರಾಮದಲ್ಲಿ ನಿರ್ಮಾಣ ಹಂತದಲ್ಲಿ ಕಟ್ಟಡಕ್ಕೆ ಡ್ರೋನ್ ಅವಶೇಷಗಳು ಅಪ್ಪಳಿಸಿ ಭಾರತೀಯ ಕಾರ್ಮಿಕ ಸೇರಿ 3 ಪುರುಷರು ಅಸುನೀಗಿದ್ದಾರೆ. ಡ್ರೋನ್ ದಾಳಿಯಿಂದ ಹಲವಾರು ಕಟ್ಟಡಗಳು ಮತ್ತು ಮೂಲಸೌಕರ್ಯಗಳಿಗೆ ಹಾನಿಯಾಗಿವೆ. ಮಾಸ್ಕೋ ಕಡೆಗೆ ಧಾವಿಸುತ್ತಿದ್ದ 81 ಡ್ರೋನ್ಗಳನ್ನು ರಷ್ಯಾದ ವಾಯುಪಡೆ ಹೊಡೆದುಳಿಸಿ ಎಂದು ರಷ್ಯಾ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ. ಯುನೈಟೆಡ್ ಅರಬ್ ಎಮಿರೇಟ್ಸ್ ಯುಎಇ ರಾಜಧಾನಿ ಅಬುಧಾಬಿಯ ಬಾರಾಕಾ ಪರಮಾಣು ವಿದ್ಯುತ್ ಸ್ಥಾವರದ ಹೊರಗೆ ಡ್ರೋನ್ ದಾಳಿಯಿಂದ ಬೆಂಕಿ ಕಾಣಿಸಿಕೊಂಡಿದೆ. ಸ್ಥಾವರದ ಹೊರಗೆ ಇರುವ ವಿದ್ಯುತ್ ಜನರೇಟರ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಘಟನೆಯಲ್ಲಿ ಯಾವುದೇ ಸಾವು ನೋವು ಸಂಭವಿಸಿಲ್ಲ. ವಿಕಿರಣ ಸುರಕ್ಷಾ ಮಟ್ಟಗಳ ಮೇಲೆ ಯಾವುದೇ ಪರಿಣಾಮ ಬೀರಿಲ್ಲ ಎಂದು ಸ್ಥಳೀಯ ಅಧಿಕಾರಿಗಳು ತಿಳಿಸಿದ್ದಾರೆ. ಎಲ್ಲಾ ರಿಯಾಕ್ಟರ್ಗಳ ಘಟಕಗಳು ಸಾಮಾನ್ಯವಾಗಿ ಕಾರ್ಯನಿರ್ವಹಿಸುತ್ತಿದೆ. ಸ್ಥಾವರದ ಸುರಕ್ಷತಾ ವ್ಯವಸ್ಥೆಗಳ ಮೇಲೆ ಪರಿಣಾಮ ಬೀರಿಲ್ಲ. ಪ್ರಸ್ತುತ ಯಾವುದೇ ಗುಂಪು ದಾಳಿಯ ಹೊಣೆ ಹೊತ್ತುಕೊಂಡಿಲ್ಲ ಎಂದು ಯುಎಇ ತಿಳಿಸಿದೆ. ಹಿಮಾಚಲ ಪ್ರದೇಶದ ಧರ್ಮಶಾಲಾದಲ್ಲಿಂದು ನಡೆದ ದಿನದ ಮೊದಲ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ವಿರುದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು 23 ರನ್ಗಳಿಂದ ಭರ್ಜರಿ ಗೆಲುವು ದಾಖಲಿಸಿದೆ. ಈ ಮೂಲಕ ಆರ್ಸಿಬಿ ಪ್ಲೇಆಫ್ಗೆ ಲಗ್ಗೆ ಇಟ್ಟಿದೆ. ಮೊದಲ ಬ್ಯಾಟಿಂಗ್ ಮಾಡಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ನಿಗದಿತ 20 ಓವರ್ಗಳಲ್ಲಿ 4 ವಿಕೆಟ್ ನಷ್ಟಕ್ಕೆ 222 ರನ್ ಗಳಿಸಿತು. ಆರ್ಸಿಬಿ ಪರ ವೆಂಕಟೇಶ ಅಯ್ಯರ್ 73 ರನ್ ಹಾಗೂ ವಿರಾಟ್ ಕೊಹ್ಲಿ 58 ರನ್ ಗಳಿಸಿದರು. ಗೆಲುವಿನ ಗುರಿ ಬೆನ್ನತ್ತಿದ ಪಂಜಾಬ್ ಕಿಂಗ್ಸ್ 20 ಓವರ್ಗಳಲ್ಲಿ 8 ವಿಕೆಟ್ ನಷ್ಟಕ್ಕೆ 199 ರನ್ ಗಳಿಸಲಷ್ಟೇ ಶಕ್ತವಾಯಿತು. ಆರ್ಸಿಬಿ ಪರ ರಸಿಕ್ 3 ವಿಕೆಟ್ ಕಬಳಿಸಿದರೆ ಭುವನೇಶ್ವರ್ ಕುಮಾರ್ 2 ವಿಕೆಟ್ ಪಡೆದರು. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿಂದು ನಡೆಯುತ್ತಿರುವ ದಿನದ ಎರಡನೇ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ರಾಜಸ್ಥಾನ್ ರಾಯಲ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಡೆಲ್ಲಿ ಕ್ಯಾಪಿಟಲ್ಸ್ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಬ್ಯಾಂಕಾಕ್ನಲ್ಲಿ ನಡೆದ ಥೈಲೆಂಡ್ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಪುರುಷರ ಡಬಲ್ಸ್ ವಿಭಾಗ ಫೈನಲ್ಸ್ನಲ್ಲಿ ಇಂಡೋನೇಷ್ಯಾದ ಲಿಯಾರೋಲಿ ಕಾರ್ನೆಡೋ ಮತ್ತು ಡೇನಿಯಲ್ ಮಾರ್ಟಿನ್ ವಿರುದ್ಧ ಭಾರತದ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಜೋಡಿ ಪರಾಭವಗೊಂಡಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಂಚರಾಷ್ಟಗಳ ಪ್ರವಾಸದ 3ನೇ ಚರಣದಲ್ಲಿ ಸ್ವೀಡನ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ. ಬೆಂಗಳೂರು ಮುಂಬೈ ನಡುವೆ ಶೀಘ್ರ ವಂದೇ ಭಾರತ್ ಸ್ಲೀಪರ್ ರೈಲು ಸೇವೆ ಆರಂಭ, ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್. ಒಂದೇ ದಿನದಲ್ಲಿ ದಾಖಲೆಯ 256.4 ಗಿಗಾವ್ಯಾಟ್ ವಿದ್ಯುತ್ ಬೇಡಿಕೆ ಪೂರೈಕೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ರಷ್ಯಾ ಮೇಲೆ ಉಕ್ರೇನ್ ಡ್ರೋನ್ ದಾಳಿ, ಭಾರತೀಯ ಕಾರ್ಮಿಕ ಸೇರಿ 4 ಸಾವು. ಐಪಿಎಲ್ ಟಿ20 ಕ್ರಿಕೆಟ್ ಪಂಜಾಬ್ ಕಿಂಗ್ಸ್ ವಿರುದ್ದ ಗೆದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪ್ಲೇಆಫ್ಗೆ ಲಗ್ಗೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯದಲ್ಲಿ ಗಾಂಧೀಜಿ ಈ ಕುರಿತು ಅಹಮದ್ ಹಗರೆ ಇವರಿಂದ ಭಾಷಣವನ್ನ ಕೇಳೋಣ.

ಕನ್ನಡ ಸಾಹಿತ್ಯದೊಳಗೆ ಗಾಂಧಿ ಬಹು ವಿಸ್ತಾರವಾದ ನೆಲೆ. ಕನ್ನಡದ ಸಾಹಿತಿಗಳು ತಮ್ಮ ತಮ್ಮ ಸಾಹಿತ್ಯದಲ್ಲಿ ಗಾಂಧಿಯನ್ನು ಕಂಡ ಬಗೆಯ ಕುರಿತು ಹುಡುಕಾಡ್ತಾ ಹೋದಂತೆ ಭಿನ್ನ ಭಿನ್ನವಾಗಿ ಕಾಣಹತ್ತಿದ್ರು. ನಿಜವಾಗಿಯೂ ಯಾರಾದರೂ ಸಾಹಿತ್ಯದಲ್ಲಿ ಗಾಂಧಿಯನ್ನು ಅಧ್ಯಯನ ಮಾಡಲಿಕ್ಕೆ ಹೊರಟ್ರೆ ಅದೊಂದು ಅದ್ಭುತ ಸಂಶೋಧನೆಯ ವಸ್ತುವಾಗಬಲ್ಲದು. ನನಗೆ ಇತಿಹಾಸ ಗರ್ಭದಲ್ಲಿ ಗಾಂಧಿ ತನ್ನದೇ ಛಾಪು ಮೂಡಿಸ್ತಾ ನವೋದಯ ಸಾಹಿತಿಗಳಿಗೆ ಸ್ಫೂರ್ತಿ ಚಿಲುಮೆಯಾಗಿ, ಅಭಿವ್ಯಕ್ತಿ ಸ್ವಾತಂತ್ರ್ಯದ ಆಕಾರವಾಗಿ, ಅಹಿಂಸೆಯ ದೃಷ್ಟಾಂತವಾಗಿ, ಸಾಹಿತ್ಯಬದ್ಧತೆಯ ವಸ್ತುವಾಗಿ, ಬಂಡಾಯ ಸಾಹಿತಿಗಳಿಗೆ ಪ್ರಜಾಪ್ರಭುತ್ವದ ಮರೀಚಿಕೆಯಾಗಿ, ಸ್ವಾತಂತ್ರ್ಯದ ಭ್ರಮರಸನವಾಗಿ, ಅರಾಜಕತಾವಾದದ ಸಿದ್ಧಾಂತಿಯಾಗಿ ಕಂಡರು. ಕನ್ನಡ ಸಾಹಿತ್ಯದ ವಿಕಾಸದ ಇತಿಹಾಸವನ್ನು ನೋಡಿದಾಗ ಕವಿರಾಜ ಮಾರ್ಗ ಕನ್ನಡದ ಮೊದಲ ಮಹತ್ವದ ಕೃತಿಯಾಗಿ ನಮ್ಮ ಮುಂದೆ ನಿಂತಿದೆ. ಅದು ಕೇವಲ ಸಾಹಿತ್ಯ ಕೃತಿಯಷ್ಟೇ ಅಲ್ಲ, ಕನ್ನಡ ಭಾಷೆಯ ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಅಸ್ತಿತ್ವಕ್ಕೆ ಅಡಿಪಾಯ ಹಾಕಿದ ಗ್ರಂಥ. ಜನಪದ ಬದುಕಿನೊಳಗಿಂದ ಹುಟ್ಟಿಕೊಂಡ ಕನ್ನಡಕ್ಕೆ ಅದು ಒಂದು ಸುವ್ಯವಸ್ಥಿತ ಸಾಹಿತ್ಯಿಕ ರೂಪವನ್ನು ನೀಡಿತು. ಕನ್ನಡ ಭಾಷೆಯ ವ್ಯಾಪ್ತಿ, ವೈಭವ ಮತ್ತು ಸಾಂಸ್ಕೃತಿಕ ಆಳವನ್ನು ದಾಖಲಿಸಿದ ಮೊದಲ ಮಹತ್ವದ ದಾರಿದೀಪವೂ ಆಗಿತ್ತು. ಕನ್ನಡ ಸಾಹಿತ್ಯದ ಬೆಳವಣಿಗೆ ಅಂದರೆ ಕೇವಲ ಕಾವ್ಯಗಳ ಅಥವಾ ಗ್ರಂಥಗಳ ಬೆಳವಣಿಗೆ ಅಲ್ಲ, ಅದು ಸಮಾಜದ ಚಿಂತನೆ, ಮೌಲ್ಯಗಳು ಮತ್ತು ಜನಜೀವನದ ಪರಿವರ್ತನೆಯ ಇತಿಹಾಸವೂ ಹೌದು. ರಾಜಾಶ್ರಯದ ವಲಯದಲ್ಲಿದ್ದ ಸಾಹಿತ್ಯವು ಕ್ರಮೇಣ ಜನಸಾಮಾನ್ಯರ ಬದುಕಿನತ್ತ ಮುಖ ಮಾಡಿತು. ಪುರಾಣದ ಕಥೆಗಳು, ಧಾರ್ಮಿಕ ಆಶಯಗಳು ಮತ್ತು ದಾರ್ಶನಿಕ ಚಿಂತನೆಗಳೊಂದಿಗೆ ಆರಂಭವಾದ ಸಾಹಿತ್ಯ ನಂತರ ಸಮಾನತೆ, ಸ್ವಾತಂತ್ರ್ಯ, ಮಾನವೀಯತೆ ಮತ್ತು ಸಾಮಾಜಿಕ ನ್ಯಾಯದ ಪ್ರಶ್ನೆಗಳತ್ತ ವಿಸ್ತರಿಸಿತು. ಕನ್ನಡದ ದಾರ್ಶನಿಕರು, ಕವಿಗಳು, ಚಿಂತಕರು ಮತ್ತು ಇತಿಹಾಸಕಾರರು ಸಾಹಿತ್ಯವನ್ನು ಕೇವಲ ಮನರಂಜನೆಯ ಮಾಧ್ಯಮವಾಗಿ ನೋಡಲಿಲ್ಲ, ಅದನ್ನು ಸಮಾಜ ಪರಿವರ್ತನೆಯ ಸಾಧನವನ್ನಾಗಿ ರೂಪಿಸಿದರು. ಕನ್ನಡ ಸಾಹಿತ್ಯದ ಪಯಣವು ವಚನ ಚಳುವಳಿಯಿಂದ ಹಿಡಿದು ನವೋದಯ, ನವ್ಯ, ಪ್ರಗತಿಶೀಲ ಮತ್ತು ದಲಿತ ಸಾಹಿತ್ಯದವರೆಗೆ ಸಾಗಿದ ಮಹತ್ವದ ಚಿಂತನಾ ಪಯಣವಾಗಿದೆ. ವಚನ ಸಾಹಿತ್ಯವು ಕನ್ನಡ ಸಾಹಿತ್ಯದಲ್ಲಿ ಒಂದು ಕ್ರಾಂತಿಕಾರಿ ತಿರುವು. ಬಸವಣ್ಣ ಮತ್ತು ಇತರ ವಚನಕಾರರು ಸಾಹಿತ್ಯವನ್ನು ಅರಮನೆಗಳ ಗೋಡೆಗಳಿಂದ ಹೊರತೆಗೆದು ಜನರ ಬದುಕಿನೊಳಗೆ ತಂದರು. ಕಾಯಕವೇ ಕೈಲಾಸ ಎಂಬ ತತ್ವದ ಮೂಲಕ ಶ್ರಮಕ್ಕೆ ಗೌರವ ನೀಡಿದರು. ಜಾತಿ, ಅಸಮಾನತೆ ಮತ್ತು ಧಾರ್ಮಿಕ ಮೂಢನಂಬಿಕೆಗಳ ವಿರುದ್ಧ ಧ್ವನಿ ಎತ್ತಿದರು. ಸಾಹಿತ್ಯ ಮೊದಲ ಬಾರಿಗೆ ಜನರ ನೋವು, ಹಸಿವು ಮತ್ತು ಮಾನವ ಸಂಬಂಧಗಳ ಭಾಷೆ ಆಯಿತು.

बीआर अंबेडकर, बाल गंगाधर तिलक, सुभाष चंद्र बोस, जवाहरलाल नेहरू, रवींद्रनाथ टैगोर ಮತ್ತು ಮಹಾತ್ಮ ಗಾಂಧಿ ಮೊದಲಾದ ಮಹಾನ್ ಚಿಂತಕರ ಪ್ರಭಾವ ಕನ್ನಡ ಕಾವ್ಯ ಮತ್ತು ಸಾಹಿತ್ಯದೊಳಗಡೆ ಪ್ರವೇಶಿಸಿತು. ಕನ್ನಡ ಕವಿಗಳು ಸಾಹಿತ್ಯವನ್ನು ಕೇವಲ ಸೌಂದರ್ಯದ ಅಭಿವ್ಯಕ್ತಿಯನ್ನಾಗಿ ಮಾತ್ರವಲ್ಲ ಜನಜಾಗೃತಿಯ ಆಯುಧವನ್ನಾಗಿ ಕೂಡ ಬಳಸಿದರು. ಕಾವ್ಯಗಳು ಜನರ ನೋವು, ಹೋರಾಟ ಮತ್ತು ಕನಸುಗಳ ಧ್ವನಿಯಾದವು. ಸಾಹಿತ್ಯವು ಜನಜೀವನದೊಂದಿಗೆ ಒಂದಾದಾಗಲೇ ಅದು ಜೀವಂತವಾಗಿರುತ್ತೆ ಅನ್ನೋದನ್ನು ಕನ್ನಡ ಸಾಹಿತ್ಯ ಸಾಬೀತುಪಡಿಸಿದೆ. ಆ ಕಾಲದ ಕನ್ನಡ ಕವಿಗಳಿಗೆ ರಾಜಾಶ್ರಯ ಅನಿವಾರ್ಯ ಆಗಿತ್ತು. ಹೀಗಾಗಿ ಅವರ ಕಾವ್ಯಗಳು ಹೆಚ್ಚಾಗಿ ರಾಜರನ್ನು ಹೊಗಳುವ ಅರಮನೆ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವ ಸ್ವರೂಪದಲ್ಲಿದ್ದವು. ಬದುಕಿನ ವಾಸ್ತವತೆ, ಜನರ ನೋವು, ಸಾಮಾಜಿಕ ಅಸಮಾನತೆಗಳಿಗಿಂತ ಪ್ರಶಂಸೆ ಮತ್ತು ಶೃಂಗಾರವೇ ಸಾಹಿತ್ಯದ ಕೇಂದ್ರ ಆಗಿತ್ತು. ಅಭಿವ್ಯಕ್ತಿಯ ಸ್ವಾತಂತ್ರ್ಯಕ್ಕೆ ಮಿತಿ ಇತ್ತು. ಕವಿಯ ಮಾತು ರಾಜಸತ್ತೆಯ ನೆರಳಿನಲ್ಲೇ ಬದುಕಬೇಕಾಗಿತ್ತು. ಆದರೆ ಕಾಲ ಬದಲಾಗ್ತಾ ಬಂದಂತೆ ಕನ್ನಡ ಸಾಹಿತ್ಯವು ಹೊಸ ದಿಕ್ಕು ಹಿಡಿಯಿತು. ನವೋದಯದ ಗಾಳಿ ಬೀಸಿದಂತೆ ಕವಿಗಳು ಬದುಕಿನ ನೈಜ ಪ್ರಶ್ನೆಗಳತ್ತ ಮುಖ ಮಾಡಿದರು. ಸಾಹಿತ್ಯವು ಕೇವಲ ಸೌಂದರ್ಯದ ಅಭಿವ್ಯಕ್ತಿಯಾಗಿರದೆ ಸಾಮಾಜಿಕ ಜವಾಬ್ದಾರಿಯ ಧ್ವನಿಯಾಗಿ ರೂಪುಗೊಂಡಿತು. ಜನರ ನೋವು, ಹೋರಾಟ, ಸ್ವಾತಂತ್ರ್ಯದ ಕನಸು ಮತ್ತು ಸಮಾನತೆಯ ಆಶಯಗಳು ಸಾಹಿತ್ಯದೊಳಗೆ ಪ್ರವೇಶಿಸಿದವು. ಕಾವ್ಯವು ಜನಜಾಗೃತಿಯ ಸಾಧನವಾದಾಗ ಅದರ ಶಕ್ತಿಯೂ ಬದಲಾಗುತ್ತೆ. ಕವಿಯ ಪದ ಕೇವಲ ಅಲಂಕಾರ ಆಗಿರೋದಿಲ್ಲ, ಅದು ಹೋರಾಟದ ಕಿಚ್ಚಾಗುತ್ತೆ. ನಾವು ಹೊಸನಾಡೊಂದನ್ನು ಕಟ್ಟುವೆವು ಎಂಬ ಕನಸು ಕೇವಲ ಕವಿತೆಯ ಸಾಲಾಗಿರದೆ ಕ್ರಾಂತಿಯ ಆಶವಾಗಿರುತ್ತೆ. ಸಾಹಿತ್ಯವು ಸಮಾಜದಿಂದ ಸ್ವಾತಂತ್ರ್ಯವನ್ನು ಬಯಸಿದರೆ ಸಮಾಜವು ಸಾಹಿತ್ಯದಿಂದ ಜವಾಬ್ದಾರಿಯನ್ನು ನಿರೀಕ್ಷಿಸುತ್ತೆ. ಇದೇ ಸಾಹಿತ್ಯದ ಮಹತ್ವ. ಹೀಗಾಗಿ ಜಗತ್ತಿನ ಅನೇಕ ಚಿಂತಕರು ಮತ್ತು ಕ್ರಾಂತಿಕಾರರು ಸಾಹಿತ್ಯವನ್ನು ಸಮಾಜ ಪರಿವರ್ತನೆಯ ಸಾಧನವನ್ನಾಗಿ ಬಳಸಿದರು. ಕಾರ್ಲ್ ಮಾರ್ಕ್ಸ್, ಲಿಯೋ ಟಾಲ್ಸ್ಟಾಯ್, ರವೀಂದ್ರನಾಥ್ ಟ್ಯಾಗೋರು, ನೆಹರು ಮೊದಲಾದ ಮಹಾನ್ ಚಿಂತಕರ ಚಿಂತನೆಗಳು ಸಾಹಿತ್ಯದ ಮೂಲಕ ಜನಮನಕ್ಕೆ ತಲುಪಿದವು. ಕನ್ನಡ ಸಾಹಿತ್ಯದಲ್ಲಿ ಮಹಾತ್ಮ ಗಾಂಧಿ ಅವರ ಪ್ರಭಾವ ಅಪಾರ. ಭಾರತದ ಸ್ವಾತಂತ್ರ್ಯ ಹೋರಾಟ ಜನಾಂದೋಲನ ಆಗುತ್ತಾ ಇದ್ದ ಸಂದರ್ಭದಲ್ಲಿ ಕನ್ನಡ ಕವಿಗಳು ಗಾಂಧೀಜಿಯನ್ನು ಆಶಯ ಸಂಕೇತವಾಗಿ ಕಂಡರು. ಅವರ ಅಹಿಂಸೆ, ಸತ್ಯಾಗ್ರಹ, ಸರಳತೆ ಮತ್ತು ಮಾನವೀಯತೆಯ ಮೌಲ್ಯಗಳು ಸಾಹಿತ್ಯದೊಳಗೆ ಹೊಸ ಚೈತನ್ಯವನ್ನು ತಂದುವು. ಗಾಂಧೀಜಿ ಕನ್ನಡ ಕವಿಗಳ ಪಾಲಿಗೆ ಕೇವಲ ರಾಜಕೀಯ ನಾಯಕನಾಗಿರಲಿಲ್ಲ. ಅವರು ಒಂದು ನೈತಿಕ ಶಕ್ತಿ, ಸ್ವಾತಂತ್ರ್ಯದ ಕನಸು, ಸಾಮಾಜಿಕ ಜಾಗೃತಿ ಮತ್ತು ಮಾನವೀಯ ಮೌಲ್ಯಗಳ ಪ್ರತೀಕವಾಗಿ ಕನ್ನಡ ಸಾಹಿತ್ಯದಲ್ಲಿ ಮೂಡಿಬಂದರು. ಗಾಂಧಿ ಚಳುವಳಿ ಭಾರತದ ಜನರಲ್ಲಿ ಸ್ವಾತಂತ್ರ್ಯದ ಕಿಚ್ಚನ್ನು ಹಚ್ಚಿದಂತೆ ಕನ್ನಡ ಸಾಹಿತ್ಯದಲ್ಲೂ ಹೊಸ ಹೊಸ ಪ್ರೇರಣೆಯನ್ನು ಹುಟ್ಟಿಸಿತು. ಕವಿಗಳು ತಮ್ಮ ಪದಗಳ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸಿದರು. ಸಾಹಿತ್ಯವು ಬೀದಿಗೆ ಇಳಿದು ಹೋರಾಟದ ಭಾಗವಾಯಿತು. ಗಾಂಧೀಜಿ ಕನ್ನಡ ಸಾಹಿತ್ಯದಲ್ಲಿ ಅನೇಕ ರೂಪಗಳಲ್ಲಿ ಕಾಣುತ್ತಾರೆ. ಒಮ್ಮೆ ಸತ್ಯದ ಪ್ರತೀಕವಾಗಿ, ಮತ್ತೊಮ್ಮೆ ಅಹಿಂಸೆಯ ಧ್ವನಿಯಾಗಿ, ಇನ್ನೊಮ್ಮೆ ಸಮಾಜ ಸುಧಾರಕರಾಗಿ, ಮತ್ತೊಮ್ಮೆ ಪ್ರಶ್ನೆಗೆ ಒಳಗಾಗುವ ಚಿಂತಕರಾಗಿ. ಅವರ ಪ್ರಭಾವ ಕಾವ್ಯದಲ್ಲಷ್ಟೇ ಅಲ್ಲ, ಕಥೆ, ಕಾದಂಬರಿ, ನಾಟಕ ಮತ್ತು ಪ್ರಬಂಧಗಳಲ್ಲಿಯೂ ಕಾಣುತ್ತೆ. ಕನ್ನಡದ ಅನೇಕ ಕವಿಗಳು ಮತ್ತು ಚಿಂತಕರು ಗಾಂಧಿಯನ್ನು ತಮ್ಮದೇ ದೃಷ್ಟಿಕೋನದಿಂದ ಅಳೆದಿದ್ದಾರೆ, ಕಂಡಿದ್ದಾರೆ ಮತ್ತು ದಾಖಲಿಸಿದ್ದಾರೆ. ಕೆಲವರಿಗೆ ಗಾಂಧೀಜಿ ಮಾನವೀಯತೆಯ ಪ್ರತೀಕ, ಇನ್ನು ಕೆಲವರಿಗೆ ಅವರು ಸ್ವಾತಂತ್ರ್ಯದ ಹೋರಾಟಗಾರ, ಮತ್ತು ಕೆಲವರಿಗೆ ಅವರು ವಿಮರ್ಶೆಗೆ ಒಳಪಡುವ ಚಿಂತಕ. ಇದೇ ಸಾಹಿತ್ಯದ ಸೌಂದರ್ಯ. ಅದು ವ್ಯಕ್ತಿಯನ್ನು ದೇವರನ್ನಾಗಿ ಮಾಡೋದಿಲ್ಲ, ಪ್ರಶ್ನಿಸುತ್ತೆ, ವಿಶ್ಲೇಷಿಸುತ್ತೆ, ಪುನಃ ಅರ್ಥ ಮಾಡಿಕೊಳ್ಳುತ್ತೆ, ಮನುಷ್ಯರ ನಡುವೆ ನಿಜ ಮನುಷ್ಯನನ್ನು ಎತ್ತಿ ನಿಲ್ಲಿಸುತ್ತೆ. ಹೀಗಾಗಿ ಕನ್ನಡ ಸಾಹಿತ್ಯದಲ್ಲಿ ಗಾಂಧೀಜಿ ಒಂದು ಅಧ್ಯಾಯವಲ್ಲ, ಅದೊಂದು ನಿರಂತರ ಸಂವಾದ. ಅವರ ಚಿಂತನೆಗಳು ಇಂದಿಗೂ ಕನ್ನಡ ಸಾಹಿತ್ಯದೊಳಗೆ ಜೀವಂತವಾಗಿವೆ. ಭಾರತದ ಸ್ವಾತಂತ್ರ್ಯ ಹೋರಾಟವು ಕನ್ನಡ ಸಾಹಿತ್ಯದ ಮೇಲೂ ಆಳವಾದ ಪ್ರಭಾವ ಬೀರಿತು. ವಿಶೇಷವಾಗಿ ಮಹಾತ್ಮ ಗಾಂಧಿ ಅವರ ಚಿಂತನೆಗಳು ಕನ್ನಡ ಕಾವ್ಯ ಮತ್ತು ಸಾಹಿತ್ಯಕ್ಕೆ ಹೊಸ ದಿಕ್ಕನ್ನು ನೀಡಿದವು. 1924 ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಗಾಂಧೀಜಿ ಭಾರತೀಯ ಭಾಷೆಗಳ ಮಹತ್ವವನ್ನು ಒತ್ತಿ ಹೇಳಿದರು. ಸ್ವರಾಜ್ಯ ಹೋರಾಟ ಜನಸಾಮಾನ್ಯರ ಭಾಷೆಯಲ್ಲಿ ನಡೆಯಬೇಕು ಎಂದು ಅವರು ನಂಬಿದ್ರು. ಭಾಷೆ ಕೇವಲ ಸಂವಹನದ ಸಾಧನವಲ್ಲ, ಅದು ಜನರ ಆತ್ಮ ಮತ್ತು ಸಂಸ್ಕೃತಿಯ ಪ್ರತಿಬಿಂಬ ಅಂತ ಹೇಳಿದರು. ಈ ಚಿಂತನೆ ಕನ್ನಡ ಸಾಹಿತ್ಯದ ಮೇಲೂ ಪರಿಣಾಮ ಬೀರಿತು. ಸಾಹಿತ್ಯವು ಅರಮನೆಯ ಭಾಷೆಯಿಂದ ಜನರ ಭಾಷೆಯತ್ತ ತಿರುಗಿತು. ಮಹಾಕಾವ್ಯಗಳ ಅಲಂಕಾರಿಕ ಶೈಲಿಯಿಂದ ಬದುಕಿನ ನೈಜ ಅನುಭವಗಳತ್ತ

ಸಾಗತವು. ಜನರ ನೋವು, ರೈತರ ಬದುಕು, ಶೋಷಿತರ ಆಶಯಗಳು ಮತ್ತು ಸ್ವಾತಂತ್ರ್ಯದ ಕನಸುಗಳು ಸಾಹಿತ್ಯದ ಕೇಂದ್ರ ಬಿಂದುವಾದವು. ಗಾಂಧೀಜಿ ಕನ್ನಡ ಕವಿಗಳ ಪಾಲಿಗೆ ಕೇವಲ ರಾಜಕೀಯ ನಾಯಕನಲ್ಲ, ಒಂದು ನೈತಿಕ ಪ್ರೇರಣೆಯಾಗಿ ಸತ್ಯ, ಅಹಿಂಸೆ, ಶಾಂತಿಯ ಸಂಕೇತವಾಗಿ ಮೂಡಿಬಂದರು. ಕನ್ನಡದ ಅನೇಕ ಕವಿಗಳು ಗಾಂಧೀಜಿಯನ್ನು ತಮ್ಮದೇ ಆದ ಭಾವಲೋಕದಲ್ಲಿ ಕಂಡಿದ್ದಾರೆ. ದರಾ ಬೇಂದ್ರೆ ಗಾಂಧೀಜಿಯ ಕುರಿತಾಗಿ ಅನೇಕ ಕವಿತೆಗಳನ್ನು ಬರೆದಿದ್ದಾರೆ. ಅವರ ಕಾವ್ಯದಲ್ಲಿ ಗಾಂಧೀಜಿ ಕೇವಲ ವ್ಯಕ್ತಿಯಾಗಿಲ್ಲ, ಒಂದು ಚೇತನ, ಒಂದು ಆತ್ಮಶಕ್ತಿ. ಬೇಂದ್ರೆಯವರ ಕಾವ್ಯದಲ್ಲಿ ಗಾಂಧೀಜಿ ಅಹಿಂಸೆಯ ಬೆಳಕಾಗಿ ಕಾಣುತ್ತಾರೆ. ಅಹಿಂಸೆಯನ್ನು ಹಿಂಸಿ ಗುಂಡಿಕ್ಕಿ ಕೊಂದಿತು, ಅವರ ಹತ್ಯೆಯನ್ನು ನೋಡಿ ನೊಂದು ನುಡಿದು ಬರೆದ ಮಾತದು. ಗಾಂಧೀಜಿ ಎಂಬ ಹೆಸರನ್ನು ನೇರವಾಗಿ ಉಚ್ಚರಿಸಿದೆ ಅವರ ಚಿಂತನೆಯ ಬೆಳಕನ್ನು ಕಾವ್ಯದೊಳಗೆ ಹರಡ್ತಾರೆ. ಬಂತು ಬಂತಲೆ ಬಂತು, ಘನಸಿರಿಯು ಬಂತು, ಬಂತಾದರೆ ಇದ್ದು ದೆದಿಯಿತ್ತು ಬಂತು, ಬೆಳಗೆಂಬಂತೆ ಬಂತು, ಹೊಳೆ ಬಂದಂತೆ ಬಂತು ಎಂದು ಗಾಂಧಿಯ ಹೆಸರೆಳೆದ ಗಾಂಧಿತನವನ್ನು ಹೇಳ್ತಾ ಹೋಗ್ತಾರೆ. ಪುತಿನ ಭುವಿಯ ಚಾಪೆಯ ತೆರದಿ ಸುತ್ತಿ ಹೊತ್ತೊಯ್ದಂತೆ, ಕತ್ತಲೆ ಹಿರಣ್ಯಕ್ಷ ಮುತ್ತಿಬಹ ನಕ್ಷತ್ರ ಮೊತ್ತಾಂ ಧಿಕ್ಕರಿಸಿ ಬರುತ್ತಿಹನು, ಗೆಲುವಾಗಿ ದಿನಕ ಶಾಂತಿಯ ತಂದು. ಇದೇ ಕವಿ ತನ್ನ ನೆರಳು ಕವಿತೆಯಲ್ಲಿ ಗಾಂಧಿಯ ದಂಡಿ ಮಾರ್ಚನ್ನು ಬ್ರಿಟಿಷರಿಗೆ ಚರಮಗೀತೆ ಬರೆಯುವ ಛಾಯೆಗೆ ಹೋಲಿಸ್ತಾರೆ. ಮೇಲೊಂದು ಗರುಡ ಆರುತಿಹುದು, ಕೆಳಗದರ ನೆರಳು ಓಡುತಿಹುದು, ಅದಕ್ಕೋ ಅದರಿಚ್ಚ ಹಾದಿ, ಇದಕ್ಕೋ ಹರಿದತ್ತ ಬೀದಿ, ನೆಲ ನೆಲದ ಮನೆ ಮನೆಯ ಮೇಲೆ, ಹೀಗೆ ಸಾಗುತ್ತೆ ಅವರ ನೀಳ್ಗವನ. ಕೊನೆಯ ಕಂತಿನಲ್ಲಿ ಇದೆಲ್ಲವನ್ನು ಏಕೀಕರಿಸಿ ಹೇಳ್ತಾರೆ. ಇದನ್ನೋಡಿ ನಾನು ನೆನೆದೆ ನಿಂದು, ಇಂಥ ನೆಳಲೇನು ಗಾಂಧಿ ಎಂದು, ಹರಿದಿತ್ತ ಹರಿಯ ಚಿತ್ತ ಈ ಧೀರ ನಡವೆನೆತ್ತ. ಕೆ ಎಸ್ ನರಸಿಂಹಸ್ವಾಮಿ ತನ್ನ ಉಂಗ್ರ ಕವನ ಸಂಕಲನದಲ್ಲಿ ಗಾಂಧಿ ಗುಣಕಥನವನ್ನು ವಿಶೇಷವಾಗಿ ಮಾಡ್ತಾರೆ. ಆಫ್ರಿಕದ ಕತ್ತಲೆಗೆ ಬೆಳಕ ಬೀರಿದೆ, ಆಂಗ್ಲರ ಅಧಿಕಾರ ಮೋಹ ಮುರಿದೆ, ಅವರಿವರ ದುಷ್ಕೃತಿಗೆ ಕುದಿದು ಕಂಬನಿಗರೆದೆ, ಉಪವಾಸದಗ್ನಿಯಲ್ಲಿ ನಡೆದು ಬಂದೆ, ಅವರಿಗೆ ಯಾವಾಗಲೂ ಗಾಂಧಿ ವ್ಯಕ್ತಿಯಾಗಿಯೇ ಕಾಣುತ್ತಾರೆ. ನವೋತ್ಸಾಹದ ಕವಿ ಕುವೆಂಪುಗೆ ಗಾಂಧಿ ಶ್ವೇತಾಗ್ನಿ ಜ್ವಾಲೆಯಂತೆ ಕಂಡು ಬರ್ತಾರೆ. ಅವರ ಪಾಂಚಜನ್ಯ ಗಾಂಧಿಯ ಮಹಿಮೆಯನ್ನೆಲ್ಲ ತೆರತೆರನಾಗಿ ಬಿಚ್ಚಿಡುತ್ತೆ. ಅದರಲ್ಲೊಂದು ಮಹತ್ವವಾಗಿರೋದು, ಮಹಾಸ್ವಾತಂತ್ರ್ಯ ರಣಯಾಗ ಧೂಮದಲ್ಲಿ ಶ್ವೇತಾಗ್ನಿ ಜ್ವಾಲೆಯೊಂದೊರಿಯುತ್ತಿದೆ, ನಿಶ್ಚಲಂ ರಂಜಿಸುತ್ತಿದೆ ಶಾಂತಿಯಲ್ಲಿ ಹಿಮಾ ಮಹಾಚಲಂ, ರಾರಾಜಿಸುಪಂ ನಭೋಧಾಮದಲ್ಲಿ ಅದರೊಳಗೆಯ ಉಲ್ಲಾಸದ ಪ್ರತಿಕಣವಾಗಿ ಗಾಂಧಿಯನ್ನು ಆನಿಸಿಕೊಳ್ತಾರೆ. ಮತ್ತೆ ಅದನ್ನೇ ಆನಿಸಿಕೊಂಡು ಒಂದು ಉತ್ಸಾಹದ ಸಾಲುಗಳನ್ನು ಬರಿತಾ ಹೋಗ್ತಾರೆ. ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ, ಜಗ್ಗದೆಯ ಕುಗ್ಗದೆಯ ಹಿಗ್ಗಿನಡಿ ಮುಂದೆ, ನಾನಳಿವೆ ನೀನಳಿವೆ ನಮ್ಮೆಲುಬುಗಳ ಮೇಲೆ, ಮೂಡುವುದು ಮೂಡುವುದು ನವ ಭಾರತದಲ್ಲಿ, ಈ ಸುಂದರ ಪದಗಳ ನಡುವಲ್ಲೆಲ್ಲ ಗಾಂಧೀಜಿ ವೈವಿಧ್ಯತೆಯನ್ನು ಮೇಳೈಸಿ ಕವಿಶಬ್ದ ಭಂಡಾರಗೊಳ್ಳುತ್ತಾ ಸಾಗುತ್ತೆ. ಜಿ ಎಸ್ ಎಸ್ ಗಾಂಧಿಯನ್ನು ಕೃಷ್ಣನ ರೂಪದಲ್ಲಿ ನೋಡಬಯಸ್ತಾರೆ. ಸುತ್ತಮುತ್ತ ಅಂಧಕಾರ ಮಳೆಹನಿಗಳ ಪಂಜರ, ದೈತ್ಯ ಸರೆಯ ಕಂಬಿಯೊಳಗೆ ಬಂತು ದೇವ ಕುಂಜರ, ಮತ್ತೆ ಮತ್ತೆ ಅಂಧಕಾರ ಮಳೆಹನಿಗಳ ಪಂಜರ, ಸೊಂಡಿಲಾಡಿಸುತ್ತ ಬರುವುದದು ದೇವ ಕುಂಜರ. ಇಲ್ಲಿ ಗಾಂಧಿ ಎರಡನೇ ಪ್ಯಾರದಲ್ಲಿ ಮೇಲಿನ ಪ್ಯಾರದ ಕೃಷ್ಣನ ಸ್ಥಾನವನ್ನು ಅಲಂಕರಿಸಿ ಹೊಸಕಾಲದ ನೇತರನ್ನಾಗಿ ಅವರಿಗೆ ಕಂಡುಬರ್ತಾರೆ. ಇರುವೆಲ್ಲವನು ಎಲ್ಲ ಜನಕ್ಕೆ ತೆರವಾಗಿಸುವ ಸಮಬಗೆಯ ಸಮಸುಖದ ಸಮದುಃಖದ ಸಾಮರಸ್ಯದ ಸಾಮಗಾನ ಲಹರಿಯ ಮೇಲೆ ತೇಲಿ ಬಲಲಿದೆ ನೋಡು ನಮ್ಮ ನಾಡು, ಅಡಿಗರಿಗೆ ಅಖಂಡ ಭರವಸೆಯ ಸ್ವಾತಂತ್ರ್ಯದ ಅಭಿವ್ಯಕ್ತಿಯ ಚಿಲುಮೆಯಾಗಿ ಗಾಂಧಿ ಮತ್ತವರ ಚಳುವಳಿ ಗೋಚರಿಸುತ್ತೆ. ಉಳ್ಳವರ ಎದೆಗೆ ಹಾಕಿತ್ತು ರಬ್ಬರ್ ಟ್ಯೂಬು ಒಂದೆರಡು ಮೈಲಿ ಉದ್ದ, ಅದರಾಚೆ ತುದಿಯಲ್ಲಿ ಕುಳಿತು ಹೀರುತ್ತಿದ್ದ ರಕ್ತ ಮಧ್ಯವನೊಬ್ಬ, ಹಬ್ಬಬ್ಬ ಒಂಟೆಯ ಡುಬ್ಬ, ಗುಂಡೋಧನನ ಪಟ್ಟ ಶಿಷ್ಯ ದಾಂಡಿಗ ಜುಬ್ಬ ಎಂದು ಪರೋಕ್ಷವಾಗಿ ಗಾಂಧಿ ಸ್ವಾತಂತ್ರ್ಯವನ್ನು ಚಂಡಮದ್ದಳೆಯಾಗಿ ವಿಡಂಬಿಸುತ್ತಾರೆ ಅಡಿಗರು. ಮಕ್ಕಳ ಲೋಕದಲ್ಲಂತೂ ಗಾಂಧಿಯ ನಗುವೆ ದೊಡ್ಡ ವಸ್ತು. ಬೋಳುವಾರರ ತಟ್ಟು ಚಪಾಳೆ ಪುಟ್ಟ ಮಗು, ಎಚ್ ಎಸ್ ನಾಗವೇಣಿಯವರ ಗಾಂಧಿ ಬಂಧ, ಅನುಬಂಧೋಪಾಧ್ಯಾಯರ ಬಹುರೂಪಿ ಗಾಂಧಿ, ಹಾಸನ್ ರಾಜಾರಾಮ್ ಅವರ ಕಾಂತಾಪುರದಲ್ಲಿ, ಇಂತಹ ಗಾಂಧಿವಾದದ ನೆಲೆಯಲ್ಲಿ ಬಹುತೇಕ ಸಾಹಿತ್ಯ ಕೃತಿಗಳು, ನಾಟಕಗಳು, ಸಿನಿಮಾಗಳು ಕೂಡ ಹೇರಳವಾಗಿ ಕನ್ನಡ ಸಾಂಸ್ಕೃತಿಕ ರಂಗದಲ್ಲಿ ನೆಲೆಯೂರಿವೆ. ಪ್ರಸ್ತುತ ಜಗತ್ತಿನ ಪ್ರಜಾಪ್ರಭುತ್ವದ ಒತ್ತಡವಾಗಿ ಗಾಂಧಿ ಬಂಡವಾಳವಾದದ ನೂರಾರು ವರ್ಷಗಳಿಂದ ಮಾನವೀಯ ಮುಖದ ಜೊತೆಗೆ ತನ್ನ ತತ್ವವನ್ನು ಹೇರಲು ಗಾಂಧಿ ತತ್ವ ಬಳಸಿಕೊಳ್ತಿದೆ. ಸಮಾಜವಾದದ ಮುಗ್ಗಲು ಮುರಿಯಲು ಜಗತ್ತಿನಲ್ಲಿ ಗಾಂಧಿವಾದಕ್ಕಿಂತ ದೊಡ್ಡ ಅಸ್ತ್ರ ಇನ್ನೊಂದಿಲ್ಲ. ಶೋಷಣಾ ಕಾಲದ ನವಬಂಡವಾಳ ವ್ಯವಸ್ಥೆಗೆ ಹೊಸ ವೈಚಾರಿಕ ಮತ್ತು ವೈಜ್ಞಾನಿಕ ಚಿಂತನೆ ಮೂಡದಿರಲು ಆಧುನಿಕ ವಿಜ್ಞಾನಕ್ಕೆ ಗಾಂಧಿಯ ಸವಾಲುಗಳನ್ನೇ ಒಡ್ತಾರೆ. ಈ ಚಿಂತನೆ ಅಂಗಳದಲ್ಲಿಯೇ
ಗಾಂಧಿ

0: ವರ್ಷ ವರ್ಷವೂ ಸಾವಿರ ಸಾವಿರ ಬಾರಿ ಕನ್ನಡ ಸಾಹಿತ್ಯದೊಳಗೆ ದನಿಯಾಗ್ತಲೇ ಇದ್ದಾರೆ. ನವೋದೀಕರಣ ಕಾಲದ ಭವಣಗಳಿಗೆ ಭರವಸೆಯ ಆಸರೆ ನೀಡುತ್ತಾ ಹೊಸ ಬದುಕಿಗೆ ಹೊಸ ಕಾಲದ ಹೊಸ ಚಿಂತನೆಯನ್ನು ಹರಿಸಲು ಕನ್ನಡ ಸಾಹಿತಿಗಳ ಇಂಕಿನಲ್ಲಿ ಅವರವರ ಚಿಂತನಾ ಮಿತಿಯಲ್ಲಿಯೇ ಅವರವರ ಮನದಂತೆ ನೀಡಲು ಪ್ರಯತ್ನಿಸುತ್ತಿದ್ದಾರೆ.
1: ಇದುವರೆಗೆ ಕನ್ನಡ ಸಾಹಿತ್ಯದಲ್ಲಿ ಗಾಂಧೀಜಿ ಈ ಕುರಿತು ಅಹಮದ್ ಹಗರೆ ಇವರಿಂದ ಭಾಷಣವನ್ನ ಕೇಳಿದಿರಿ. ಈ ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
3: ಆಕಾಶವಾಣಿ ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಮಾಹೆ ಇದರ 33ನೇ ಘಟಿಕೋತ್ಸವದ ಅಂಗವಾಗಿ ನಿನ್ನೆ ಮಂಗಳೂರಿನಲ್ಲಿ ನಡೆದ ಮಾಹೆ ಆನ್ಲೈನ್ ಎಜುಕೇಷನ್ನ ಪದವಿ ಪ್ರದಾನ ಸಮಾರಂಭದ ಬಾನುಲಿ ವರದಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಮಾಹೆ.
4: ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಮಾಹೆಯ 33ನೇ ಘಟಿಕೋತ್ಸವದ ಎರಡನೇ ದಿನ ಮಾಹೆ ಆನ್ಲೈನ್ ಕೋರ್ಸುಗಳ ಪದವಿ ಪ್ರದಾನ ಸಮಾರಂಭವು ಮಂಗಳೂರಿನ TMFI ಅಂತಾರಾಷ್ಟ್ರೀಯ ಸಭಾಂಗಣದಲ್ಲಿ May 16 ಶನಿವಾರ ಸಂಜೆ ನಡೆಯಿತು. ಮುಖ್ಯ ಅತಿಥಿಗಳಾಗಿ ತಮಿಳುನಾಡು ಮರ್ಕಂಟೈಲ್ ಬ್ಯಾಂಕ್ನ MD ಹಾಗೂ CEO ಶ್ರೀ ಸಲಿ ಎಸ್ ನಾಯರ್ ಭಾಗವಹಿಸಿದ್ದರು. ಯು ನೆಕ್ಸ್ಟ್ ಲರ್ನಿಂಗ್ನ CEO ಶ್ರೀ ಅಂಬರೀಶ್ ಸಿನ್ಹಾ ಗೌರವ ಅತಿಥಿಗಳಾಗಿ ಉಪಸ್ಥಿತರಿದ್ದರು.
5: The procession is led by Lance Corporal Pranav Chaurasia of National Cadet Corps.
4: ಘಟಿಕೋತ್ಸವ ಮೆರವಣಿಗೆಯ ಮೂಲಕ ಅತಿಥಿಗಳನ್ನು ಮತ್ತು ಗಣ್ಯರನ್ನು ವೇದಿಕೆಗೆ ಕರೆತರಲಾಯಿತು. ಬಳಿಕ ರಾಷ್ಟ್ರಗೀತೆ, ನಂತರ ಮಾಹೆ ವಿಶ್ವವಿದ್ಯಾನಿಲಯ ಗೀತೆಗಳನ್ನು ಹಾಡಲಾಯಿತು.

0: Today stands at a defining moment in its history. As a nation, we aspire to become a developed country by 2047. $30 trillion, $18,000 to $20,000 per capita. So there is our aspiration to become a developed country. Few generations receive the opportunity to participate in a period of historic national transformation. Your generation does. And one day, years from now, your children may ask you, what role did you play during India's rise? Let me tell you, the next 20 years, you are going to see that. West Asia crisis, Ukraine war, all aside, you will see India rise. So they will ask you, what role did you play during India's rise? At that moment, may your answer not be, I watched. Your answer should be, I contributed. I built. I solved. I created opportunities. I strengthened institutions. I helped my country move forward. Because the future of India will not be shaped by governments. It will be shaped by professionals sitting in offices solving difficult problems, entrepreneurs taking risks, managers leading ethically, innovators creating solutions, and citizens choosing responsibility over complacency. The future of this nation is not somebody else's responsibility. It is yours. So to all the graduating students here today, I leave you with this. Dream bold, but stay grounded. Work hard, but work with purpose. Lead ambitiously, but lead ethically. Build success, but also build people. Remain confident, but remain humble enough to keep learning. And never allow comfort to become the enemy of growth. Because the future rarely belongs to those waiting for certainty. The future belongs to those willing to move forward despite uncertainty. Once again, my congratulations to all of you. May your journey bring success. May your success create impact. And may your impact extend far beyond yourselves. To your institutions, your communities, and to the future of this nation.
1: ಬಳಿಕ ಅತಿಥಿಗಳಿಬ್ಬರಿಗೂ ಸ್ಮರಣಿಕೆಗಳನ್ನು ನೀಡಿ ಗೌರವಿಸಲಾಯಿತು. ಮೌಲ್ಯಾಂಕನ ರಿಜಿಸ್ಟ್ರಾರ್ ಡಾಕ್ಟರ್ ವಿನೋದ್ ಪಿ ಥಾಮಸ್ ಅವರು ಘಟಿಕೋತ್ಸವದ ಅಂಕಿಅಂಶಗಳ ವಿವರ ನೀಡಿದ ಬಳಿಕ ಪ್ರೋ ಚಾನ್ಸಲರ್ ಎಚ್ಎಸ್ ಬಲ್ಲಾಳ್ ಅವರು ಪದವಿ ಪ್ರದಾನದ ಘೋಷಣೆ ಮಾಡಿದರು.
2: ಐ ಡಾಕ್ಟರ್ ಎಚ್ಎಸ್ ಬಲ್ಲಾಳ್, ಪ್ರೋ ಚಾನ್ಸಲರ್, ಬೈ ವರ್ಚ್ಯೂ ಆಫ್ ದ ಪವರ್ಸ್ ವೆಸ್ಟೆಡ್ ಇನ್ ಮೀ ಬೈ ದ ಬೋರ್ಡ್ ಆಫ್ ಟ್ರಸ್ಟೀಸ್ ಆಫ್ ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಶನ್, ಅಡ್ಮಿಟ್ ದೀಸ್ ಕ್ಯಾಂಡಿಡೇಟ್ಸ್ ಟು ದ ರ್ಯಾಂಕ್, privileges and responsibilities on the degrees severally set out and confer the said degrees on them.
1: ರಿಜಿಸ್ಟ್ರಾರ್ ಡಾಕ್ಟರ್ ವಿನೋದ್ ಪಿ ಥಾಮಸ್ ಪದವಿ ಪಡೆದ ವಿದ್ಯಾರ್ಥಿಗಳಿಗೆ ಪ್ರಮಾಣ ವಚನ ಬೋಧಿಸಿದರು. ನಂತರ ಸ್ನಾತಕೋತ್ತರ ಪದವಿಗಳು ಸೇರಿದಂತೆ ಮಾಹೆ ಆನ್ಲೈನ್ ಎಜುಕೇಷನ್ ಮೂಲಕ ಪದವಿ ಪಡೆದ ವಿದ್ಯಾರ್ಥಿಗಳಿಗೆ ಪದವಿಗಳನ್ನು ಪ್ರದಾನ ಮಾಡಲಾಯಿತು. ನಂತರ ಪ್ರೋ ಚಾನ್ಸಲರ್ ಡಾಕ್ಟರ್ ಎಚ್ ಎಸ್ ಬಲ್ಲಾಳ್ ಇವರು ಘಟಿಕೋತ್ಸವದ ಮುಕ್ತಾಯದ ಘೋಷಣೆ ಮಾಡಿದರು.
2: I, Dr. H.S. Ballal, Pro-Chancellor, Manipal Academy of Higher Education, hereby declare the third convocation online education as part of 33rd convocation of our university held here in our Mangaluru campus closed.
1: ರಿಜಿಸ್ಟ್ರಾರ್ ಡಾಕ್ಟರ್ ಪಿ ಗಿರಿಧರ್ ಕಿಣಿ ವಂದನಾರ್ಪಣೆ ಮಾಡಿದರು. ರಾಷ್ಟ್ರಗೀತೆಯೊಂದಿಗೆ ಕಾರ್ಯಕ್ರಮವು ಮುಕ್ತಾಯವಾಯಿತು.
3: ಇದುವರೆಗೆ ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಶನ್ ಮಾಹೆ ಇದರ 33ನೇ ಘಟಿಕೋತ್ಸವದ ಅಂಗವಾಗಿ ನಿನ್ನೆ ಮಂಗಳೂರಿನಲ್ಲಿ ನಡೆದ ಮಾಹೆ ಆನ್ಲೈನ್ ಎಜುಕೇಷನ್ನ ಪದವಿ ಪ್ರದಾನ ಸಮಾರಂಭದ ಬಾನುಲಿ ವರದಿ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಮಾಹೆ.

ಸಮಯ ಸರಿಯಾಗಿ 8:15. ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

0: ಆಕಾಶವಾಣಿ ಭದ್ರಾವತಿ ಯುವವಾಣಿ ಕಾರ್ಯಕ್ರಮದಲ್ಲಿ ಈ ದಿನ ಶಾಸ್ತ್ರೀಯ ಸಂಗೀತ ಗಾಯಕಿ ಹಾಗೂ ಭರತನಾಟ್ಯ ಕಲಾವಿದೆ ಪರಿಪೂರ್ಣ ಭಟ್ ಅವರೊಂದಿಗೆ ಸಂದರ್ಶನ. ಇವರನ್ನ ಸಂದರ್ಶಿಸುತ್ತಾರೆ ಡಾ ಬಸವರಾಜ್ ಟಿಎನ್.
1: ಇಂದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಶಾಸ್ತ್ರೀಯ ಸಂಗೀತ ಗಾಯಕಿ ಹಾಗೂ ಭರತನಾಟ್ಯ ಕಲಾವಿದೆ ಪರಿಪೂರ್ಣ ಭಟ್. ಸ್ನೇಹಿತರೆ, ಕಲೆ ಅನ್ನೋದು ವಿಶಿಷ್ಟವಾದ ಪರಂಪರೆ. ಒಂದಷ್ಟು ಪಾರಂಪರಿಕದಿಂದ ಬರ್ತದೆ, ಮತ್ತಷ್ಟು ತಮ್ಮ ಕಲಿಕೆಯಿಂದ ಬರ್ತದೆ. ಆದರೆ ಜೀವನದಲ್ಲಿ ಎರಡನ್ನು, ಅದರಲ್ಲೂ ಗಾಯನ ಮತ್ತು ನೃತ್ಯ ಎರಡನ್ನೂ ರೂಢಿಸಿಕೊಂಡು ತಮ್ಮದೇ ಆದ ವೈಶಿಷ್ಟ್ಯತೆಯನ್ನು ಸಾಧಿಸಿರುವಂತ ಓರ್ವ ಕಲಾವಿದರು ನಮ್ಮ ಜೊತೆಗಿದ್ದಾರೆ. ಬನ್ನಿ, ಯಾರು ಅವರ ವಿಚಾರಧಾರೆಗಳನ್ನ ಅವರ ಮಾತಿನಲ್ಲಿ ನಾವು ಕೇಳೋಣ. ನಮಸ್ಕಾರ ಪರಿಪೂರ್ಣ ಭಟ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ, ನಾನು ಪರಿಪೂರ್ಣ ಭಟ್. ನನ್ನ ಪರಿಚಯ ಹೇಳಬೇಕು ಅಂದ್ರೆ, ನಾನು ಶಿವಮೊಗ್ಗದಲ್ಲಿ ಜನಿಸಿ ಬೆಳೆದಿದ್ದು. ನನ್ನ ತಂದೆ ತಾಯಿ ಬಂದು ನಾಗಪತಿ ವಿ ಭಟ್ ಹಾಗೂ ಭಾಗವಿ ಭಟ್ ಅಂತ. ನಾನು ನನ್ನ ಪ್ರಾಥಮಿಕ ಶಿಕ್ಷಣ, ಪ್ರೌಢ ಶಿಕ್ಷಣ ಎಲ್ಲ ಭಾರತೀಯ ವಿದ್ಯಾಭವನದಲ್ಲಿ ಮುಗಿಸಿ ನಂತರ ಪದವಿ ಪೂರ್ವನ ಅರವಿಂದ ಕಾಲೇಜಿನಲ್ಲಿ ಮಾಡಿ ನಾನು ಜೆನೆಟಿಕ್ಸ್ ನಲ್ಲಿ ಪದವಿ ಮಾಡೋದಕ್ಕೆ ಬೆಂಗಳೂರಿನ ರಾಮಯ್ಯದಲ್ಲಿ ಮುಗಿಸಿ ಕೊನೆಯಲ್ಲಿ ಸ್ನಾತಕೋತ್ತರ ಪದವಿಯನ್ನು ಕಸ್ತೂರ್ಬಾ ಮೆಡಿಕಲ್ ಕಾಲೇಜಿನಲ್ಲಿ ರಿಪ್ರೊಡಕ್ಟಿವ್ ಜೆನೆಟಿಕ್ಸ್ ನಲ್ಲಿ ಮಾಡಿ ಪದವಿ ಪಡೆದಿರ್ತೇನೆ. ಈಗ ಪ್ರಸ್ತುತವಾಗಿ ನಾನು ಶೈಕ್ಷಣಿಕ ಕ್ಷೇತ್ರದಲ್ಲಿ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನಾನು ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸ್ತಾ ಇರೋದು ಸ್ಟ್ರಾಂಡ್ ಲೈಫ್ ಸೈನ್ಸಸ್ ಅಂತ ಒಂದು ಜೆನೆಟಿಕ್ ಡಯಾಗ್ನೋಸ್ಟಿಕ್ಸ್ ಕಂಪನಿ, ಅದು ಬೆಂಗಳೂರಿನಲ್ಲಿಯೇ ಇದ್ದು ಕೆಲಸ ಮಾಡೋದು ಶಿವಮೊಗ್ಗದಲ್ಲೇ ಮನೆಯಲ್ಲೇ ಮಾಡುತ್ತೇನೆ. ಅದಲ್ಲದೆ ಶೈಕ್ಷಣಿಕವಾಗಿ ನಾನು ಈ ರೀತಿಯಲ್ಲಿದ್ದು, ನನ್ನ ಇನ್ನೊಂದು ಆಸಕ್ತಿ ಬಂದ್ಬಿಟ್ಟು ಕಲೆ. ಕಲೆ ಅಂದ್ರೆ ನಾನು ಒಂದು 18 ವರ್ಷಗಳಿಂದ ಸುಮಾರು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಹಾಗೂ ಭರತನಾಟ್ಯ ಎರಡು ಅಭ್ಯಾಸಿಸ್ತಾ ಇದ್ದೀನಿ. ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ನಾನು ಗುರುಗಳ ಸಂಗೀತ ಮಹಾವಿದ್ಯಾಲಯದ ಶೃಂಗೇರಿ ಎಚ್.ಎಸ್. ನಾಗರಾಜ್ ಅವರ ಬಳಿಯೇ ಪ್ರಾಥಮಿಕವಾಗಿ ಕಲಿತಿದ್ದು, ಈಗ ಅವರ ಶಿಷ್ಯರಾದ ಪದ್ಮಶ್ರೀ ಅವರ ಬಳಿ ಕಲಿತಾ ಇದ್ದೇನೆ. ಭರತನಾಟ್ಯ ಬಂದು ನಾನು ಶ್ರೀಮತಿ ಸಿಂಧೂ ಕಿರಣ್ ಅವರ ಬಳಿ ಕಲಾರ್ಪಣಂ ಸ್ಕೂಲ್ ಆಫ್ ಆರ್ಟ್ಸ್ ನಲ್ಲಿ ಶಿವಮೊಗ್ಗದಲ್ಲಿ ಅಭ್ಯಾಸ ಮಾಡಿ ಇತ್ತೀಚೆಗೆ 2025 ಅಂತಿಮ ವಿದ್ವತ್ ಮುಗಿಸಿರುತ್ತೇನೆ. ಸಂಗೀತದಲ್ಲಿ ಪ್ರಿ ವಿದ್ವತ್ ಮುಗಿಸಿದ್ದು, ಅಂತಿಮ ವಿದ್ವತ್ ಎಕ್ಸಾಮ್ ಒಂದು ಬಾಕಿ ಇದೆ. ಇದಲ್ಲದೆ ನಾನು ಸ್ಕೂಲ್ ನಲ್ಲಿ ಇರಬೇಕಾದ್ರೆ ವೀಣೆ ಅಭ್ಯಾಸಗಳನ್ನು ಇಟ್ಕೊಂಡಿದ್ದೆ. ಒಂದು 3 ವರ್ಷ ವೀಣೆ ಕೂಡ ಕಲ್ತಿದ್ದೀನಿ, ಮನೆಯಲ್ಲಿ ವೀಣೆ ಕೂಡ ಇದೆ. ಇದಿಷ್ಟು ಸಾಮಾನ್ಯವಾಗಿ ಆಸಕ್ತಿ. ಅದಲ್ಲದೆ ನಾನು ಹೆಚ್ಚಾಗಿ ಸಿನಿಮಾ ನೋಡ್ತೀನಿ, ಆಮೇಲೆ ಬಹಳಷ್ಟು ಓದ್ತಾ ಇದ್ದೆ ಮುಂಚೆ, ಈಗಲೂ ಅಲ್ಲಿ ಓದೋ ಪ್ರಯತ್ನ ಮಾಡ್ತೀನಿ. ಅದಲ್ಲದೆ ಹೀಗೆ ಸಣ್ಣ ಪುಟ್ಟ ಹವ್ಯಾಸಗಳಿದೆ. ಕಲಿಕೆ ಅನ್ನೋದೊಂದು ನಿರಂತರ ಆದ್ರಿಂದ ಯಾವಾಗ್ಲೂ ಏನಾದ್ರೂ ಕಲಿಯೋಕೆ ಪ್ರಯತ್ನ ಪಡ್ತಾ ಇರ್ತೀನಿ.
1: ಒಂದ್ ವಿಶೇಷ ಅಂತ ನಿಮ್ಮ ಹೆಸರಲ್ಲೇ ಇದೆ ಕಣ್ರಿ, ಪರಿಪೂರ್ಣ ಭಟ್ ಅನ್ನೋದು. ಪರಿಪೂರ್ಣತೆ ಅಂದ್ರೆ ಎಲ್ಲಾ ಕ್ಷೇತ್ರದಲ್ಲೂ ಪರಿಪೂರ್ಣವಾಗಿ ತಮ್ಮನ್ನ ತೊಡಗಿಸಿಕೊಳ್ಳೋದಿದೆಯಲ್ಲ, ಅದು ಮಹತ್ವದ ವಿಚಾರ ಅಂತಲೇ ನಾವು ಭಾವಿಸ್ಬೋದು, ಹೌದಲ್ವಾ?
2: ನನ್ನ ತಂದೆ ಹೆಸರು ಇಟ್ಟಿದ್ದು ನನ್ಗೆ,
1: ಆ ಹೆಸರಿಗೆ ತಕ್ಕಂತೆ ಇದೆ ಅಂತ ನಾನು ಭಾವಿಸಿದ್ದೀನಿ. ಯಾಕೆಂದ್ರೆ ವಿಶೇಷವಾದ ಕಲೆಯಲ್ಲಿ, ಯಾಕೆಂದ್ರೆ ನಾವು ಕೆಲವು ಸತಿ ಒಂದು ಯಾವ್ದೋ ಒಂದು ಕಲಿಕ್ ಹೋಗ್ತೀವಿ, ಅದ್ರ ಮಧ್ಯದಲ್ಲಿ ಏನೋ ತೊಡರಾಗುತ್ತೆ, ಇಲ್ಲ ಇದಾಗಲ್ಲ ಅಂತ ವಾಪಸ್ ಬಂದ್ಬಿಡ್ತೀವಿ. ಆದ್ರೆ ನೀವು ಹಾಗಲ್ಲ, ಎಲ್ಲಾದ್ರಲ್ಲೂ ಸಂಗೀತ ಇರ್ಬೋದು, ಭರತನಾಟ್ಯ ಇರ್ಬೋದು, ಹಾಗೇನೆ ನಿಮ್ಮ ಶೈಕ್ಷಣಿಕ ಇರ್ಬೋದು, ಒಬ್ಬ ವಿಜ್ಞಾನಿಯಾಗಿ ಸಹ ತಾವು ಮುಂದುವರಿಯೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ. ಇದೆಲ್ಲ ಒಂದು ರೀತಿಯಲ್ಲಿ ಹೆಸರಿಗೆ ತಕ್ಕಂತೆ ನಾವು ಒಂದು ವಿಶೇಷತೆ ಅಂತ ನಾವು ಭಾವಿಸ್ತೀವಿ. ಇಷ್ಟೆಲ್ಲ ಒಂದು ಈ ಕಲೆ, ವಿಜ್ಞಾನ ಮತ್ತು ನಿಮ್ಮ ಗಾಯನ ಇರ್ಬೋದು, ಇದಕ್ಕೆಲ್ಲ ಬರೋದಿಕ್ಕೆ ಒಂದು ಸಮಯ ಸಂದರ್ಭ ಅಂತ ಇರುತ್ತೆ. ನಮ್ಮಲ್ಲಿ ಕನ್ನಡದಲ್ಲಿ ಒಂದು ಮಾತು ಹೇಳ್ತೀವಿ, ಹಾಡು ಹುಟ್ಟುವ ಸಮಯ ಅಂತ ಹೇಳಿ. ಯಾವುದೋ ಒಂದು ಸಂದರ್ಭದಲ್ಲಿ ಆ ಹಾಡು ಹುಟ್ಟುತ್ತೆ, ಹಾಗೇನೆ ತಮಗೂ ಸಹ ಈ ಕಲೆಗೆ ಹೋಗ್ಬೇಕು, ತಾವು ಯಾವ ವಯಸ್ಸಿನಲ್ಲಿ ಇಂಥದ್ದೆಲ್ಲ ಕಲೆಗಳಿಗೆ ರೂಢಿಸ್ಕೊಳ್ಬೇಕು ಅನ್ನುವಂತ ಆಸೆ ಹುಟ್ಟುಕೊಳ್ತು.
2: ಕಲೆಗಳ ಬಗ್ಗೆ ಬಂದ್ಬಿಟ್ಟು ಕಂಪ್ಲೀಟ್ಲಿ ನನ್ನ ಪೂರ್ತಿ ಆಸಕ್ತಿ ಮತ್ತು ಪ್ರೋತ್ಸಾಹ ಎರಡೇ. ಆಸಕ್ತಿ ಅನ್ನೋದು ಪ್ರೋತ್ಸಾಹ, ಯಾಕೆ ಅಂದ್ರೆ ನನ್ನ ತಾಯಿ ಮನೆಯಲ್ಲಿ ಎಲ್ಲರೂ ಸಂಗೀತ ಹಾಡ್ತಾರೆ, ನನ್ನ ತಾಯಿ ಕೂಡ ಸಂಗೀತ ಕಲ್ತಿದ್ದಾರೆ, ನನ್ನ ತಾಯಿಯ ತಾಯಿ ಬಹಳಷ್ಟು ಸಂಗೀತ ಕಲ್ತಿದ್ರು, ಹಾಗಾಗಿ ಕಲೆಯಿಂದ ಮನೆ ಅಂತ ಹೇಳ್ಬೋದು. ಆಮೇಲೆ ನನ್ನ ತಾಯಿ ಕೂಡ ಬಹಳಷ್ಟು ನೃತ್ಯದಲ್ಲಿ ಆಸಕ್ತಿ, ಶಾಸ್ತ್ರೀಯವಾಗಿ ಕಲ್ತಿಲ್ಲ ಅಂದ್ರೂ ಆಕೆ ಬಹಳ ಒಳ್ಳೆ ನೃತ್ಯ ಪಟ್ಟು. ಹಾಗಾಗಿ ಐ ಥಿಂಕ್ ನಾನು ಬರ್ತಾನೆ ಅವ್ರ ಮುಂಚೆನೆ ಡಿಸೈಡ್ ಮಾಡಿದ್ರು ನನ್ನನ್ನ ಯಾವುದೇ ಕಲೆಗಳಿಗೆ ಸೇರಿಸ್ಬೇಕು ಅಂತ. ಆಮೇಲೆ 4ನೇ ವರ್ಷದ ತನಕ ನಾನು ಹೇಳ್ತಾ

0: ನನ್ಗೂ ಡ್ಯಾನ್ಸ್ ಮಾಡ್ಬೇಕು, ನನ್ಗೆ ಹಾಡು ಹೇಳ್ಬೇಕು ಅಂತ. ಹಾಗಾಗಿ ನನ್ನಲ್ಲೂ ಆಸಕ್ತಿ ಇತ್ತು ಅಂತ ನೋಡಿ ಅವರು ಸೇರ್ಸಿದ್ರು. ಅದಾದ್ಮೇಲೆ ಪರಿಪೂರ್ಣವಾಗಿ ನನ್ನ ಹಿಂದೆ ನಿಂತರು. ಹಾಗಾಗಿನೇ ನಾನು ಎಲ್ಲದು ಸುಮಾರು ಸುಲಭವಾಗಿ ನಡ್ಸ್ಕೊಂಡ್ ಬಂದೆ. ಅಂದ್ರೆ ಆಸಕ್ತಿ ಅಂದ್ರೆ ಆಟದ ಆಸಕ್ತಿ ಇರುತ್ತೆ, ಹಾಗಾಗಿ ಅದಕ್ಕೊಂದು ಶಿಸ್ತ್ ಆಗ್ಲಿ ಅದಕ್ಕೊಂದು ಸ್ಟ್ರಕ್ಚರ್ ಆಗಿ ಕೊಡ್ಲಿಕ್ಕೆ ನನ್ನ ತಂದೆ ತಾಯಿನೇ ಸಹಕಾರ ಮಾಡಿದ್ದು. ಶಾಲೆದು ಕೂಡ ಬಹಳ ಪ್ರಾಮುಖ್ಯತೆ ಇದೆ ಇದರಲ್ಲಿ. ನನ್ನ ಶಾಲೆ ಭಾರತೀಯ ವಿದ್ಯಾಭವನ ಆಗಿದ್ದು ಅಲ್ಲಿ ಶೈಕ್ಷಣಿಕವಲ್ಲದೆ ಈ ಕಲೆಗಳಾಗ್ಲಿ ಇನ್ಯಾವುದೇ ಕ್ಷೇತ್ರಕ್ಕಾಗ್ಲಿ ಬಹಳಷ್ಟು ಸಪೋರ್ಟ್ ಇತ್ತು. ಯಾವತ್ತೂ ನಮ್ಗೆ ಶೈಕ್ಷಣಿಕನ್ನೇ ಜೀವನದ ಮೊದಲನೇ ಪ್ರಯಾರಿಟಿ ಆಗಿರ್ಬೇಕು ಈ ತರದೆಲ್ಲ ಯಾವುದೇ ವಿಷಯ ನಮ್ಮ ಉಪಾಸಕರಾಗ್ಲಿ ಇನ್ಯಾರೂ ಹೇಳಿರ್ಲಿಲ್ಲ. ಹಾಗಾಗಿ ನನಗೆ ಶಾಲೆ ಮುಗಿಯೋವರೆಗೂ ನನ್ಗೆ ಇದು ಯಾವುದನ್ನು ಬಹಳಷ್ಟು ಬಹಳ ದೊಡ್ಡ ನಾನೇನು ಸಾಧನೆ ಮಾಡ್ತಾ ಇದ್ದೀನಿ ಹಾಗಿದೆಲ್ಲ ಯಾವತ್ತೂ ಅನ್ಸು ಇರ್ಲಿಲ್ಲ. ಇದು ನನ್ನ ಜೀವನದ ಒಂದು ರೂಟೀನ್ ಆಗಿತ್ತು. ಹಾಗಾಗಿ ನನ್ನ ಆಸಕ್ತಿ ಬಹಳಷ್ಟು ಬೆಳೀತಾ ಬಂತು. ಅಂದ್ರೆ ನಾನು ದೊಡ್ಡವಳಾಗ್ತಾ ಹೋದಂಗೂ ಈ ಕಲೆಯಲ್ಲಿರೋ ಮಹತ್ವ ಅಥವಾ ಈ ಕಲೆಯಲ್ಲಿರುವ ನನ್ನ ಆಸಕ್ತಿ ಬಿಟ್ಟುನು ಇದು ಎಷ್ಟು ಆಳವಾಗಿದೆ, ಎಷ್ಟು ಜ್ಞಾನ ಇದೆ, ಎಷ್ಟು ಸಂಸ್ಕಾರ ಕೊಡುತ್ತೆ ಈ ಕಲೆ, ಇದೆಲ್ಲ ನನ್ಗೆ ಹೋಗ್ತಾ ಹೋಗ್ತಾ ನಾನು ಕಲಿತಾ ಹೋದಂಗೂ ಕೊನೆಗೆ ನಾನೇ ಬಿಡ್ಬೇಕಂದ್ರು ನನ್ ಬಿಡಲಿಲ್ಲ. ಹಂಗೆ
1: ಜೀವನದ ಶೈಲಿನೇ ಕಲೆ ಅಂತ ನೀವು ಹೇಳ್ತೀರಿ, ರುಟೀನ್ ಅಂತ ಹೇಳಿದ್ರಲ್ಲ ಪದ, ನಿಮ್ಮ ಬದುಕಿನ ಜೀವನ ಶೈಲಿಯ ಕಲೆಯ ಒಂದು ಸ್ವರೂಪದ್ದಾಗಿತ್ತು ಅಂತ ಹೇಳಿ. ನಾವು ಶಾಸ್ತ್ರೀಯ ಸಂಗೀತ ಕಡೆಗೆ ಬರೋಣ. ಮೊದಲಿಗೆ ನಿಮ್ಮ ಒಂದು ಆರಂಭ ಆಗೋದೇ ಶಾಸ್ತ್ರೀಯ ಸಂಗೀತ. ಈ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಪರಂಪರೆ ಒಳಗೆ ತಮ್ಮನ್ನ ತೊಡಗಿಸ್ಕೊಳ್ಳೋದು ಇದೆಯಲ್ಲ, ಅದು ಅದ್ಭುತವಾದದ್ದು. ಈ ಶಾಸ್ತ್ರೀಯ ಸಂಗೀತ ಪರಂಪರೆ ಹುಟ್ಟಿದ್ದೆ ನಾವು ಹೇಳ್ತೀವಿ ದೇವಾಲಯಗಳಲ್ಲಿ ಹುಟ್ಟಿದ್ದು ಅಂತ ಹೇಳ್ತೀವಿ ಸಂಗೀತ ಪರಂಪರೆ ಅನ್ನುವಂಥದ್ದು. ಈ ಸಂಗೀತಕ್ಕೂ ನಿಮ್ಮ ಒಂದು ಕಲೆಗೂ ಯಾವ ರೀತಿ ಅದಕ್ಕೆ ಅವಿನಾಭಾವ ಸಂಬಂಧ ಆಯ್ತು? ಸಂಗೀತ ಕಲಿಯಲೇಬೇಕು, ಯಾಕೆಂದ್ರೆ ನೀವು ಬೇರೆ ಬೇರೆ ಹಾಡುಗಳನ್ನ ಕಲಿಬಹುದು, ಆದರೆ ಶಾಸ್ತ್ರೀಯ ಸಂಗೀತ ಇದೆಯಲ್ಲ, ಸ್ವರ ಪ್ರಸ್ಥಾನಗಳ ಹಿನ್ನೆಲೆ ಒಳಗೇನೆ ಅದ್ ನಿಲ್ಬೇಕಾಗ್ತಾ ಹೋಗುತ್ತೆ. ತುಂಬಾ ರಾಗ ನಿಲ್ಲಿಸ್ಬೇಕು, ಕಂಠದಲ್ಲಿ ನಿಲ್ಲಿಸ್ಬೇಕಾಗ್ತದೆ. ಇದಕ್ಕೆಲ್ಲ ದೊಡ್ಡ ಸಾಧನೆ ಬೇಕಾಗುತ್ತೆ. ಇಷ್ಟೆಲ್ಲ ಸಮಯವನ್ನ ಹೇಗೆ ಒದಗಿಸ್ಕೊಳ್ತಾ ಇದ್ರಿ ನೀವು?
0: ನನ್ನ ಜೀವನದಲ್ಲಿ ಸಂಗೀತ ಶುರುವಾಗಿದ್ದು ನನ್ನ ತಾಯಿ ಅಥವಾ ನನ್ನ ಅಜ್ಜಿ ಅವರದೆಲ್ಲ ಕೇಳಿ ನನ್ಗೆ ಕಲಿಬೇಕು ಅನ್ನೋದೊಂದು ಯಾವಾಗ್ಲೂ ಹಂಬಲ ಅಂತ ಇತ್ತು. ಆಮೇಲೆ 4ನೇ ವರ್ಷಕ್ಕೆ ನಾನು ಕ್ಲಾಸಿಕ್ಸ್ ಕೂಡ ಸೇರ್ಕೊಂಡೆ. ಹಾಗಾಗಿ ನನ್ನ ಗುರುಗಳದ್ದು ಕೂಡ ಬಹಳ ಪ್ರಾಮುಖ್ಯತೆ ಇದೆ. ನನ್ನ ಗುರುಗಳಾದ ಶೃಂಗೇರಿ ಎಚ್ ಎಸ್ ನಾಗರಾಜ್ರವರು ಯಾವತ್ತೂ ಈ ಸಂಗೀತದ ಪ್ರಾಮುಖ್ಯತೆ, ಯಾಕೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಅನ್ನೋದು ನಮ್ಮ ಜೀವನ ಶೈಲಿ ಆಗ್ಬೇಕು, ಕಲೆ ಒಂದೇ ಅಲ್ಲ ಇದು, ಸಂಗೀತ ಅನ್ನೋದು ಯಾವುದೇ ಸಂಸ್ಕೃತಿಯವರಿಗಾಗ್ಲಿ ಯಾವುದೇ ದೇಶದವರಿಗಾಗ್ಲಿ ಎಲ್ಲರೂ ಸ್ಪಂದಿಸುವಂತಹ ಒಂದು ಮಾಧ್ಯಮ. ಹಾಗಾಗಿ ಸಂಗೀತ ಮನಸ್ಸಿಗೆ ಶಾಂತಿ ಶಕ್ತಿ ಎಲ್ಲದೂ ಕೊಡುತ್ತೆ, ನಮ್ಮೆಲ್ಲ ಜೀವನನ ಸಮತೋಲನ ಮಾಡುತ್ತೆ. ಹಾಗಾಗಿ ಇದು ನಮ್ಮ ಜೀವನದ ಒಂದು ಭಾಗ ಆಗ್ಬೇಕು, ಇದು ಒಂದು ಹವ್ಯಾಸ ಆಗ್ಬಾರ್ದು ಅನ್ನೋದು ನಾನು ಬೆಳೀತಾ ಬೆಳೀತಾ ಕಲಿತಾ ಹೋದೆ. ಆಮೇಲೆ ಸಣ್ಣದಿದ್ದಾಗ ಹೌದು ನಾನು ಸೇರ್ಕೊಂಡಿದ್ದು ಎಲ್ಲ ಸ್ಟೇಜ್ ಮೇಲೆ ಹಾಡ್ಬೇಕು ಈ ತರ ನನ್ನ ಗೋಲಿತ್ತು. ಆದ್ರೆ ಬೆಳೀತಾ ಬೆಳೀತಾ ಈ ಕಲೆಯ ಮಹತ್ವ ಏನು ಅಂತ ತಿಳಿತಾ ಹೋದಂಗು, ಯಾಕೆ ಶಾಸ್ತ್ರೀಯ ಸಂಗೀತ ಅಂದ್ರೆ ಅದರಲ್ಲಿ ಇರುವಂತಹ ಜ್ಞಾನ, ಅದರಲ್ಲಿರುವಂತಹ ಆಳ, ಪ್ರತಿಯೊಂದು ರಾಗನು ಪ್ರತಿಯೊಂದು ಅಂಶದಲ್ಲಿಯೂ ಒಂದು ಜೀವ ಇದೆ. ಆ ಜೀವ ಅರಿತುಕೊಂಡು ಹೋದಂಗೂ ಈ ಜೀವನದಲ್ಲಿ ಕಲಿಯಕ್ ಆಗೋದಿಲ್ಲ, ಅಷ್ಟಿದೆ. ಹಾಗಾಗಿ ನನ್ನ ಕೈಯಲ್ಲೆಷ್ಟು ಪ್ರಯತ್ನ ಮಾಡ್ಲಿಕ್ಕಾಗತ್ತೆ, ನನ್ನ ಕೈಯಲ್ಲೆಷ್ಟು ಸಾಧನೆ ಮಾಡಕ್ಕಾಗತ್ತೆ ಅಷ್ಟು ಮಾಡ್ಬೋದೇನೋ ಒಂದು ಪ್ರಯತ್ನದಲ್ಲಿಯೇ ಆಗಲೇ ಇದ್ದೆ, ಈಗಲೂ ಅದರಲ್ಲೇ ಇದ್ದೀನಿ. ಹಾಗಾಗಿ ಬಾಲ್ಯದಲ್ಲಿಯೇ ಇದು ಶುರುವಾದ್ರಿಂದ ಈ ಪಯಣ, ನನ್ಗೆ ಗೊತ್ತಾಗೋರೊಳಗೆ ನಾನು ಸಂಗೀತದಲ್ಲೇ ಇದ್ದೆ. ಹಾಗಾಗಿ ಇದು ನನ್ಗೆ ಹೊಸ ವಿಷಯ ಅಂತ ಅನ್ಸಲಿಲ್ಲ. ಹಾಗಾಗಿ ಇದು ನನ್ಗೆ ಸ್ಟಾರ್ಟ್ ಮಾಡೋದಕ್ಕೆ ಸುಲಭ ಆಯ್ತು ನನ್ನ ತಾಯಿಯಿಂದ, ಹಂಗೆ ನನ್ನ ಗುರುಗಳಿಂದ ನನ್ಗೆ ಮಾರ್ಗದರ್ಶನ ಸಿಕ್ಕಿದ್ದಕ್ಕೆ ಇದು ನನ್ನ ಕೈ ಬಿಡ್ಲಿಲ್ಲ.
1: ನಮ್ಮಲ್ಲಿ ಮನೆಯ ಮೊದಲ ಪಾಠ ಶಾಲೆ ತಾಯಿಯೇ ಮೊದಲ ಗುರು ಅಂತ ಹೇಳ್ತೀವಿ. ನಿಮ್ಮ ಇಡೀ ಕುಟುಂಬನೇ ಸಂಗೀತದ ಕಡೆಗೆ ಹೆಚ್ಚು ಒಲವು ಇದ್ದರಿಂದ ಸಂಗೀತ ಅನ್ನೋದು ನಮ್ಮೊಳ ಹುಟ್ಟೋದ್ರ ಜೊತೆಗೆ ನಮ್ಮ ವಾತಾವರಣದಲ್ಲೂ ಹುಟ್ಟಬೇಕಾಗತ್ತೆ. ನಮ್ಮ ಸುತ್ತಮುತ್ತ ಸಂಗೀತ ಎರಡು ಪ್ರಕಾರದಲ್ಲಿ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಒಂದು ಸತತ ಅಭ್ಯಾಸ, ಮತ್ತೆ ವಾತಾವರಣ. ಈ ಎರಡು ಕಲಿಕೆ ಮತ್ತು ಆಲಿಸುವಿಕೆ ಬಹಳ ಮುಖ್ಯವಾಗ್ತದೆ. ನಾವು ಅನೇಕ ವಿದ್ವಾಂಸರ ಅನೇಕ ವಿದ್ವತ್ ಪೂರ್ಣವಾದ ಕಚೇರಿಗಳನ್ನ ಕೇಳ್ತಾ ಹೋದಾಗ ನನ್ನಲ್ಲೊಬ್ಬ ಸಂಗೀತಗಾರ ಹುಟ್ಟೋದಿಕ್ಕೆ ಸಾಧ್ಯವಾಗುತ್ತೆ, ಹೌದಲ್ವಾ?
0: ಖಂಡಿತ ಹೌದು. ಸಂಗೀತ ಅದು ತಂದೆ ತಾಯಿಯಿಂದ ಬರುತ್ತೆ ಅನ್ನೋದನ್ನ ನಾನು ಹೇಳೋದಿಲ್ಲ, ಯಾಕಂದ್ರೆ ಇದು ಆನುವಂಶಿಕವಾಗಲ್ಲ, ಇದು ಹೆಚ್ಚಾಗಿ ಬರುವುದು ವಾತಾವರಣದಿಂದ. ಪೇರೆಂಟ್ಸ್ ಮುಂಚೆನೆ ಕಲ್ತಿದ್ರೆ ನಿಮ್ಮ ತಂದೆ ತಾಯಿಯವರು ನಿಮಗೆ ಮನೆಯಲ್ಲಿ ಆ ವಾತಾವರಣ ಕ್ರಿಯೇಟ್ ಆಗೋದು ಈಸಿ ಆಗುತ್ತೆ. ಆದ್ರೆ ಹಂಗಂತ ಅಲ್ಲ, ಯಾವತ್ತೇ ಆದ್ರೂ ಯಾರೇ ಆದ್ರೂ ನಿರ್ಧಾರ ಮಾಡ್ಬೋದು ನಾನು ಇವತ್ತಿಂದ ಸಂಗೀತ ಕಲಿತೀನಿ ಅಂತ. ನಿಮ್ಮ ಆಸಕ್ತಿ ಇದ್ರೆ, ನಿಮಗೆ ಆ ಕಲಿಕೆಯಲ್ಲಿ ಶ್ರದ್ಧೆ ಇದ್ರೆ, ಯಾವತ್ತೇ ಇದ್ರೂ ಕೂಡ ಎಂತ ಕಲೆಗಳನ್ನಾದ್ರೂ ನಾವು ಕಲಿಬಹುದು. ಎಲ್ಲದನ್ನು ನಾವು ಯಾವುದೋ ಒಂದು ಆಬ್ಜೆಕ್ಟಿವ್ ಇಟ್ಕೊಂಡು ಇದ್ದದ್ದೇ ನಾವು ಸಾಧನೆ ಮಾಡ್ಬೇಕು ಅಂತಾನೆ ಕಲಿಬೇಕು ಅಂತ ಅಲ್ಲ. ಯಾವುದೇ ಕಲೆಯನ್ನ ಅದನ್ನ ಅರಿತುಕೊಳ್ಬೇಕು, ಆ ನಿಟ್ಟಿನಿಂದ ಕಲಿತಷ್ಟು ನಮ್ ಕಲಿಕೆಗೆ ಒಂದು ನಿರಂತರತೆ ಇರುತ್ತೆ. ಇಲ್ಲ ನನ್ ಇದೊಂದ್ ಆಗ್ಬೇಕು, ನಾನ್ ಇದೊಂದ್ ಮಾಡ್ಬೇಕು ಅಂತ ಹೀಗೆ ಒಂದೊಂದೇ ಗೋಲು ಮಾಡ್ಬೇಕು. ಹಾಗೆ
1: ಖಂಡಿತ ನಿಜವಾಗ್ಲು. ನಮ್ಮ ಕೆಲವರಿಗೆ ಒಂದು ನಿಮ್ಮ ಕಂಠದಿಂದ ಒಂದು ಹಾಡನ್ನ ಕೇಳಿಸ್ತೀರ, ಒಂದು ದೇವರ ನಾಮನು ಅಥವಾ ಒಂದು ಕೀರ್ತನೆಯನ್ನ?
0: ಖಂಡಿತ. ಇದು ಪುರಂದರದಾಸರ ರಚನೆ, ರಾಗ ಚಾರುಕೇಶಿ.

0: ತುಂಬಾ ಇಂಪಾಗಿ ಹಾಡಿದ್ರಿ, ತುಂಬಾ ಚಂದವಾಗಿ ಮೂಡಿ ಬಂತು. ಈ ಸಂಗೀತದ ವೈಶಿಷ್ಟ್ಯತೆಯನ್ನ ನೀವು ಅಂದ್ಕೊಂಡಾಗೆ, ಈಗ ಯಾಕಂದ್ರೆ ಸಂಗೀತ ಅನ್ನೋದು ಒಂದೊಂದು ಅನುಭವ, ಅದನ್ನ ಅನುಭವ ಮತ್ತು ಜೊತೆಗೆ ಮನೋಧರ್ಮ ಶಾಸ್ತ್ರ ಅಂತ ಹೇಳ್ತೀವಿ ಸಂಗೀತ ಅನ್ನುವಂಥದ್ದು. ನೀವು ಅಂದ್ಕೊಂಡಂಗೆ ಸಂಗೀತದ ಉಪಯೋಗಗಳೇನು ನಿಮ್ಮ ಅಭಿಪ್ರಾಯದಲ್ಲಿ?
1: ಸಂಗೀತ ಅನ್ನೋದು ಬರೀ ಕಲೆ ಒಂದೇ ಅಲ್ಲ, ಸಂಗೀತ ಮನಸ್ಸಿನ ಏರಿಳಿತಗಳನ್ನ ಸಮತೋಲನ ಮಾಡುವಂತಹ ಬಹಳ ದೊಡ್ಡ ಶಕ್ತಿ ಇದೆ. ದುಃಖ ಚಿಂತೆ ಏನೇ ಬೇಕಿದ್ರು ಹಾಡುಗಳು ಭಾವನೆಯನ್ನ ಸರಿಯಾದ ದಾರಿಗೆ ತರುತ್ತೆ. ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ಸಂಗೀತಕ್ಕೆ ಭಾಷೆ ಇಲ್ಲ. ನೀವು ಯಾವುದೇ ಭಾಷೆಯವರಾಗಿ, ನೀವು ಯಾವುದೇ ಮೂಲದವರಾಗಿ, ಯಾವುದೇ ಭಾಷೆಯ ಸಂಗೀತ ಕೇಳಿದ್ರು ನಿಮಗೆ ಅದೇ ರೀತಿ ಮುದ ನೀಡುವಂತಹ ಸಾಮರ್ಥ್ಯ ಸಂಗೀತಕ್ಕಿದೆ. ಆಮೇಲೆ ನೆನಪು, ಏಕಾಗ್ರತೆ ಇದೆಲ್ಲದಕ್ಕೂ ಹೆಚ್ಚ ಮಾಡುತ್ತೆ ಅನ್ನೋದನ್ನ ನಾನು ಖಂಡಿತ ನಂಬ್ತೀನಿ. ಸಂಗೀತ ಆಗಿರಬಹುದು ಅಥವಾ ನಿಮ್ಮನ್ನ ನೀವು ಯಾವುದೇ ಕಲೆಯಲ್ಲಿ ತೊಡಗಿಸಿಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿ ಆ ಶಿಸ್ತು ಒಂದು ನಿಮ್ಮೊಳಗೆ ಇನ್ಕಲ್ಕೇಟ್ ಆದಾಗ ಇದರಿಂದ ನಿಮ್ಮ ನೆನಪು, ನಿಮ್ಮ ಏಕಾಗ್ರತೆ ಎಲ್ಲದೂ ಹೆಚ್ಚಾಗುತ್ತೆ. ಆಮೇಲೆ ಸಂಸ್ಕೃತಿ, ಪರಂಪರೆ ಇದನ್ನೆಲ್ಲದನ್ನು ನೀವು ಪ್ರಕಟಣೆ ಮಾಡೋದಕ್ಕೆ ಇದೊಂದು ಮೂಲ. ಹಾಗಾಗಿ ಇದರಿಂದ ನೀವು ಸಂಬಂಧಗಳನ್ನ ಬೆಳೆಸಬಹುದು, ಸಂಬಂಧಗಳನ್ನ ಕಟ್ಟಬಹುದು. ಆಮೇಲೆ ನಿಮ್ಮ ಮನಸ್ಸಿನ ಒಳಗಿನ ಮಾತುಗಳನ್ನ ಹೇಳೋದಕ್ಕೆ ಇದೊಂದು ಮಾಧ್ಯಮ ಕೂಡ ಆಗ್ಬಹುದು. ಕೇವಲ ನಿಮ್ಮ ಮಾತಿನಲ್ಲಿ ಹೇಳಲಾಗದಂತದ್ದೆಲ್ಲ ಹಾಡಿನಲ್ಲಿ ಹೇಳ್ಬಹುದು. ಹಾಗಾಗಿ ಈ ಭಕ್ತಿ ಗೀತೆ ಆಗಿರ್ಬಹುದು, ಜಪ ಮಂತ್ರಗಳಾಗಿರ್ಬಹುದು, ಇಂಥವೆಲ್ಲ ನಿಮ್ಮನ್ನು ಧ್ಯಾನದ ಸ್ಥಿತಿಗೆ ಕರೆದೊಯ್ಯುತ್ತೆ. ಎಷ್ಟೋ ಬಾರಿ ಕೆಲವು ರಾಗಗಳು ಎಷ್ಟು ಮನಸ್ಸಿಗೆ ಹತ್ರ ಆಗುತ್ತೆ ಅಂದ್ರೆ ನೀವೇ ಹಾಡುತ್ತಾ ನಿಮಗೆ ಆ ರಾಗದೊಳಗೆ ನೀವು ಅಷ್ಟು ಒಳಗಡೆ ಹೋದಾಗ ನೀವು ಸುಮಾರು ಒಂದು ಸ್ಟೇಟ್ ಕೂಡ ರೀಚ್ ಆಗುವಂತಹ ಸಾಧ್ಯತೆಗಳಿರುತ್ತೆ. ನೃತ್ಯದಲ್ಲೂ ಕೂಡ ಹೀಗೆ ಕಲೆ ಅನ್ನೋದು ಪ್ರಗತಿ ಹೌದು, ನಿಮಗೆ ಮುದ ಕೊಡೋದು ಹೌದು, ಅದಲ್ಲದೆ ಇಷ್ಟು ಆಳ, ಇಷ್ಟು ಜ್ಞಾನ ಕೊಡುವಂತಹ ಒಂದು ಸಂಪನ್ಮೂಲ ಎಲ್ಲಿದೆ ಅಂದ್ರೆ ಅದು ಕಲೆಯಲ್ಲಿದೆ
0: ಖಂಡಿತ. ಯಾಕಂದ್ರೆ ಸಂಗೀತ ಅನ್ನೋದು ತನ್ಮಯಿ ಭಾವ, ಅದ ಅನುಭವಿಸಿ ಹಾಡ್ಬೇಕು. ಸುಮ್ನೆ ಕಲಿಕಾ ವಿಧಾನಕ್ಕೆ ಹಾಡೋದ್ಕಿಂತ ನಾವು ಅನುಭವಿಸ್ದಾಗ್ಲೇ ಸಂಗೀತದ ಭಾವ ಏನು ಅಂತ ಗೊತ್ತಾಗುವಂತದ್ದು. ನೀವು ರಾಗದ ಬಗ್ಗೆ ಹೇಳ್ತಾ ಇದ್ರಿ, ನನಗೆ ಕೆಲವರಿಗೆ ಕೆಲವು ರಾಗಗಳು ಇಷ್ಟ ಆಗುತ್ತೆ, ನಿಮ್ಗಲ್ಲಿ ಅದರಲ್ಲಿ ಅತ್ಯಂತ ಪ್ರಿಯವಾದ ರಾಗ ಯಾವ್ದು ಸಂಗೀತದಲ್ಲಿ?
1: ಸಂಗೀತದಲ್ಲಿ ಬಹಳಷ್ಟು ರಾಗಗಳು ನನಗೆ ಪ್ರಿಯ. ಈಗ ಹಾಡಿದಂತಹ ಚಾರುಕೇಶಿ ಕೂಡ ನನಗೆ ಬಹಳ ಹತ್ತಿರವಾದದ್ದು. ಇದಲ್ಲದೆ ಶುಭ ಪಂತು ವರಾಳಿ ಅಥವಾ ಕಾಮವರ್ಧಿನಿ ಆಗಿರ್ಬಹುದು, ಅಥವಾ ಹಿಂದೋಳ ಅಥವಾ ಮಧ್ಯಮಾವತಿ ಆಗಿರ್ಬಹುದು, ಖರಹರ ಪ್ರಿಯ, ತೋಡಿ, ಹೀಗೆ ಸುಮಾರು ಬಹಳಷ್ಟು ರಾಗಗಳಿದೆ. ಬಹಳಷ್ಟು ರಾಗಗಳು ನನಗೆ ಹತ್ತಿರವಾದದ್ದೇ. ಆಮೇಲೆ ಷಣ್ಮುಖ ಪ್ರಿಯ, ಹೀಗಿದೆಲ್ಲ ಸುಮಾರು ರಾಗಗಳಿದಾವೆ. ಅದು ಅವತ್ತು ನನಗೆ ಏನ್ ಅನ್ಸ್ತಾ ಇರುತ್ತೆ ಅನ್ನೋದ್ರ ಮೇಲೆ ನಾನು ರಾಗಗಳು ಕೇಳ್ತೀನಿ.
0: ಒಂದೇ ಒಂದು ನುಡಿ ಮಧ್ಯಮಾವತಿ ರಾಗದಲ್ಲಿ ಯಾವ್ದಾದ್ರೂ ಒಂದೇ ಒಂದು ಸಾಲು ನಿಮಗೆ ನೆನಪಿದ್ರೆ ಮಧ್ಯಮಾವತಿ ರಾಗದ್ದು?
1: ನಾನು ರುದ್ರ ನಾಮ ಹಾಡ್ತೀನಿ.
0: ಖಂಡಿತ ಖಂಡಿತ ಖಂಡಿತ ಹಾಡಿ.
1: ಇದು ಎಲ್ಲರಿಗೂ ಪ್ರಚಲಿತವಾಗಿರೋ ದೇವರ ನಾಮನೇ.

0: ಯೂಸ್ ಮಧ್ಯ ಮಾಡ್ತೀರಾ?
1: ಖಂಡಿತ, ಇದನ್ನ ಕೆಲವರು ಶ್ರೀರಾಗದಲ್ಲೂ ಪ್ರಯೋಗ ಮಾಡ್ತಾರೆ ಅಂತ ಕೇಳಿದ್ದೆ. ಖಂಡಿತ, ತುಂಬಾ ಉತ್ತಮವಾದ ಪುರಂದರದಾಸರ ರಚನೆಯನ್ನೇ ಹೇಳಿಬಿಟ್ರಿ, ತುಂಬಾ ಖುಷಿ ಆಗ್ತದೆ. ಹಾಗೆ ಮುಂದುವರಿತ, ಇದು ಸಂಗೀತದ ಒಂದು ಭಾಗ ಆದ್ರೆ ತಾವು ಕಲಾವಿದರು ಹೌದು, ಭರತನಾಟ್ಯದ ವಿಶೇಷತೆ ಸಂಗೀತ ಮತ್ತು ನೃತ್ಯ. ಒಂದು ಸಂಗೀತ ಶಾರೀರವಾದ್ರೆ ಭರತನಾಟ್ಯ ಶರೀರವಾಗ್ತದೆ, ನಮ್ಮ ಆಂಗಿಕ ಭಾಂಗಿಕವಾಗಿ. ಈ ಎಲ್ಲ ಹಿನ್ನೆಲೆ ಒಳಗೆ ಈ ಭರತನಾಟ್ಯಕ್ಕೆ ಹೇಗೆ ಪ್ರವೇಶವಾಯಿತು ತಮ್ಮ ಒಂದು ಕಲೆ ಅನ್ನುವಂಥದ್ದು?
0: ಭರತನಾಟ್ಯನೂ ಕೂಡ ನಂದು ಯಾವುದೇ ಕಲೆ ಆಗಿರ್ಲಿ, ನಂದೆಲ್ಲದಕ್ಕೂ ಒಂದೇ ಉತ್ತರ, ನನ್ನ ತಾಯಿ. ನನ್ನ ತಾಯಿಯ ಆಸಕ್ತಿಯಿಂದನೇ ನಾನು ಕೂಡ ಆಸಕ್ತಿ ಬೆಳೆಸಲಕ್ಕೆ ಸಾಧ್ಯ ಆಗಿದ್ದು. ಆಮೇಲೆ ಖಂಡಿತವಾಗ್ಲೂ ನನ್ಗೆ ಪೂರ್ತಿ ನನ್ಗೆ ಯಾವತ್ತೇ ಇದ್ರೂ ಎಲ್ಲದಕ್ಕೂ ಬೆಂಬಲ ಕೊಟ್ಟಿದ್ದಾರೆ ನನ್ನ ತಂದೆ ತಾಯಿ. ಆಮೇಲೆ ನನಗೆ ಸಣ್ಣಕ್ಕಿದ್ದಾಗಿಂದಲೂ ನಾನೇ ಹಠ ಮಾಡ್ತಾ ಇದ್ದೆ, ನನಗೆ ಸೇರಿಸು ಭರತನಾಟ್ಯ ಸೇರಿಸು ಭರತನಾಟ್ಯ ಸೇರಿಸು ಅಂತ. ಶ್ರೀಮತಿ ಸಿಂಧು ಕಿರಣ್ ಅವರ ಬಳಿ ಕಲಾರ್ಪಣಂ ಸ್ಕೂಲ್ ಆಫ್ ಆರ್ಟ್ಸ್ ನಲ್ಲೇ ಸೇರಿಸಿದ್ರು. ಅಲ್ಲೇ ನಾನು 18 ವರ್ಷಗಳು ಕೂಡ ಕಲಿತೆ. ನನಗೆ ಅತ್ಯಂತ ಒಳ್ಳೆಯ ನೃತ್ಯ ಗುರು ಶ್ರೀಮತಿ ಸಿಂಧು ಕಿರಣ್ ಎಲ್ಲದಕ್ಕೂ ಬೆಂಬಲ ಕೊಟ್ಟು ನನ್ನದೇ ಆದ ಕಲಾಶೀಲತೆಯನ್ನ ಇದರ ಈ ಒಂದು ಆರ್ಟ್ ಫಾರ್ಮ್ ನಲ್ಲಿ ತರಲಿಕ್ಕೆ ಬಹಳ ಸಹಕಾರ ಮಾಡಿದ್ರು. ಅಂದ್ರೆ ಇದಿದೆ ಈಗ ಖಂಡಿತವಾಗ್ಲೂ ಕರ್ನಾಟಕ ಸರ್ಕಾರದ ಎಕ್ಸಾಮ್ಸ್ ಕಟ್ಟೋದು, ಜೂನಿಯರ್ ಆಗಿರ್ಲಿ ಸೀನಿಯರ್ ಆಗಿರ್ಲಿ ಎಲ್ಲದರಲ್ಲೂ ನಾನು ಸಾಮಾನ್ಯವಾಗಿ ಈ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಗೆ ರ್ಯಾಂಕ್ ಪಡೆದಿದ್ದೆ. ಹಾಗಾಗಿ ಅದಕ್ಕೆ ನನ್ಗೆ ಅಷ್ಟು ಬೆಂಬಲ ಕೊಟ್ಟು ಸಂಗೀತ ಆಗ್ಲಿ ಭರತನಾಟ್ಯ ಆಗ್ಲಿ ಎರಡೂ ಗುರುಗಳು ನನ್ನ ಹಿಂದೆನೇ ಇದ್ರು. ಹಾಗಾಗಿ ನನ್ಗೆ ಈ ಕಲೆಯ ಮಹತ್ವ ಅರಿತುಕೊಳ್ಳಕ್ಕಾಗ್ಲಿ ಅಥವಾ ಈ ಸಿಲೆಬಸ್ ನ ನನ್ನ ಹಿಡಿತಕ್ಕೆ ತರುವಂತಹ ಅಭ್ಯಾಸಕ್ಕಾಗಿ ಖಂಡಿತ ಸಹಾಯ ಮಾಡಿದ್ರು. ಹಾಗೆಯೇ ಖಂಡಿತವಾಗ್ಲು ಸತತವಾಗಿ ಅಭ್ಯಾಸವನ್ನು ಮಾಡೋದ್ರಕ್ಕಿಂತ ಬೇರೆ ಯಾವುದೇ ದಾರಿ ಇಲ್ಲ. ಇದಕ್ಕೆಲ್ಲದಕ್ಕೂ ಸಹಕಾರ, ಹಾಗೆ ನನ್ನ ನೃತ್ಯ ಗುರುಗಳ ಬೆಂಬಲ, ಇದರಿಂದನೇ ನಾನು ಕಲಿತಾ ಹೋದೆ. ಇಂದಿಗೂ ಕೂಡ ನನಗೆ ಯಾವ್ದಾದ್ರು ಕಲಾಶೀಲವಾಗಿ ಏನಾದ್ರು ಹೊಸದು ಪ್ರಯತ್ನ ಮಾಡ್ಬೇಕು ಅಂದ್ರೆ ನನ್ನ ಗುರುಗಳು ಯಾವತ್ತೂ ಸಹಕಾರ ಮಾಡ್ತಾರೆ, ಏನಾದ್ರೂ ತಪ್ಪಿದ್ರೆ ತಿದ್ದುತ್ತಾರೆ. ಹಾಗಾಗಿ ಅದೊಂದು ಬೆಂಬಲ ಇರೋದಕ್ಕೆ ಗುರುಗಳದ್ದು ಯಾವತ್ತೇ ಇದ್ರು ಕಲೆಗಳಲ್ಲಿ ಮುಂದುವರೆಯೋದಕ್ಕೆ ಬಹಳ ಸುಲಭ.
1: ಖಂಡಿತ, ತಾವು ಹೇಳಿದ್ರೆ ಸತತವಾದ ಅಭ್ಯಾಸ ಬೇಕು, ಇಲ್ಲಿ ಯಾವುದೇ ಒಂದು ಅಡ್ಡದಾರಿಗಳಿಲ್ಲ. ಯಾಕೆಂದ್ರೆ ನಾವು ಯಾವುದೇ ಇಲ್ಲ ಅಡ್ಡದಾರಿ ಇಟ್ಕೊಂಡು ಹೋದ್ರೆ ಅದು ಯಾವತ್ತಿಗೂ ಶಾಶ್ವತವಾಗಿ ನಿಲ್ಲೋದಿಲ್ಲ. ಅದು ನಾವು ಸತತವಾಗಿ ನಿರಂತರವಾಗಿ ಅಭ್ಯಾಸ ಕ್ರಮದಲ್ಲಿ ಯಾವ್ದು ಸಂಗೀತ ಇರ್ಬೋದು ನೃತ್ಯ ಇರ್ಬೋದು ನಿರಂತರತೆ ಇದ್ದಾಗ ಸಂಗೀತ ಅನ್ನೋದು ಸಾಗರ, ಭರತನಾಟ್ಯ ಅನ್ನೋದು ಸಾಗರನೇ. ಅದು ಆ ಸಾಗರಕ್ಕೆ ಹೋದಂಗೆ ಇನ್ನೂ ಅನೇಕ ಮುತ್ತುಗಳು, ಹವಳಗಳು, ರತ್ನಗಳೆಲ್ಲಾ ಸಿಗ್ತಾ ಹೋಗ್ತವೆ. ಅಂತ ಒಂದು ಅಮೂಲ್ಯವಾದ ಅಂಶಗಳು ಈ ಎರಡೂ ವಿಚಾರಧಾರೆಯಲ್ಲಿ ಇರ್ತದೆ. ಈ ಸತತವಾಗಿ ಅಭ್ಯಾಸ ಕ್ರಮ ಅಂತ ನೀವು ಹೇಳಿದ್ರೆ ನಾನು ಒಂದು ಸಣ್ಣ ವಿಚಾರವನ್ನ ಪ್ರಸ್ತಾಪ ಮಾಡ್ತೀನಿ ನಿಮ್ಮಲ್ಲಿ. ಭರತನಾಟ್ಯಕ್ಕೂ ಕೂಚುಪುಡಿಗೂ ಏನಾರ ವ್ಯತ್ಯಾಸ ಅನ್ಸತ್ತಾ? ಎರಡೂ ನೃತ್ಯ ಶೈಲಿ
0: ನೋಡುಗರ ಕಣ್ಣಲ್ಲಿ ಎರಡು ಒಟ್ಟಿಗೆ ನೋಡಿದಾಗ ಬಹಳಷ್ಟು ಸಾಮ್ಯತೆ ಇದೆ. ಅದರಲ್ಲಿ ನಾವು ಹಂಗೆ ವಿಭಿನ್ನತೆ ತೆಗೆಯೋದು ಸ್ವಲ್ಪ ಕಷ್ಟ ಆಗ್ಬೋದು. ಆದ್ರೆ ನನ್ನ ಕಣ್ಣುಗಳಿಂದ ನಾನು ನೋಡಿರೋ ಪ್ರಕಾರ ಕೂಚಿಪುಡಿಯಲ್ಲಿ ಜಾಸ್ತಿ ಬಳುಕೋದಿರತ್ತೆ, ಭರತನಾಟ್ಯ ಜಾಸ್ತಿ ಸ್ಥಗಿತ ಇರುತ್ತೆ. ಅದೊಂದು ಮುಖ್ಯ ವಿಭಿನ್ನತೆ ಅದೇ ಅದರಲ್ಲಿ. ಅದು ಬಿಟ್ಟು ಕೂಚಿಪುಡಿಯಲ್ಲಿ ಸಾಮಾನ್ಯವಾಗಿ ತಟ್ಟೆಯ ಮೇಲೆ ಮಾಡುವುದು, ತಲೆಯ ಮೇಲೆ ಕೋಳ ಅಥವಾ ಚೊಂಬು ಇಟ್ಕೊಂಡು ಮಾಡೋದು, ಇವೆಲ್ಲ ಒಂದು ಸಾಮಾನ್ಯ ಪದ್ಧತಿ. ಭರತನಾಟ್ಯದಲ್ಲೂ ಕೆಲವರು ಅದನ್ನ ಬಳಸ್ತಾರೆ, ಆದ್ರೆ ಅದು ಸಾಮಾನ್ಯ ಪದ್ಧತಿ ಅಲ್ಲ. ಕೂಚಿಪುಡಿಯಲ್ಲಿ ತಟ್ಟೆಯ ಮೇಲೆ ಮಾಡೋದು ಅವೆಲ್ಲ ಸಾಮಾನ್ಯ ಪದ್ಧತಿ. ಹಾಗಾಗಿ ಆಮೇಲೆ ವೇಷಭೂಷಣಗಳಲ್ಲಿ ಬಹಳಷ್ಟು ಸಾಮ್ಯತೆ ಇದೆ. ಹಾಗಾಗಿ ಜನರಿಗೆ ಇದು ಒಂದಕ್ಕೊಂದು ಸಾಮ್ಯತೆ ಕಾಣುವುದು ಅದು ನಿಜ. ನೀವು ಹೇಳಿದ
1: ಖಂಡಿತ ಎರಡು ಒಂದು ನೋಡಕ್ ಹೋದಾಗ ಎರಡು ಸಾಮ್ಯತೆ ಇರುತ್ತೆ. ಆಮೇಲೆ ಬಹುಶಃ ಆಂಧ್ರ ಪ್ರದೇಶದಲ್ಲಿ ಇದು ಹೆಚ್ಚು ಪ್ರಚಲಿತವಿದೆ ಕೂಚುಪುಡಿ ಅನ್ನುವ ನೃತ್ಯ.
0: ಆಂಧ್ರ ಪ್ರದೇಶದಿಂದಲೇ
1: ಬಂದಿದೆ. ಹೌದು, ಖಂಡಿತ ಇದೊಂದು ವಿಶೇಷವಾದ ಹಾವಭಾವ ಮತ್ತು ಆಂಗಿಕ ಕಲೆ, ಮುದ್ರಾ ಕಲೆ ಅಂತಲೂ ನಾವು ಕರಿತೀವಿ ಇದನ್ನ. ಹೌದಲ್ಲ?
0: ಯಾಕಂದ್ರೆ ಭರತನಾಟ್ಯ ನೀವ್ ಹೇಳಿದಂಗೆ ಇದು ಶಾರೀರಿಕ ಕಲೆ ಹೌದು, ಪರಿಶ್ರಮ ನಮಗೆ ನಿಯಮಿತತೆ ಕಲಿಸುವಂತಕ್ಕೊಂದು ಮಾರ್ಗ ಇದು. ಆಮೇಲೆ ನಾನು 18 ವರ್ಷಗಳಿಂದ ಅಭ್ಯಾಸ ಮಾಡಿದ್ರು ಕೇವಲ ಕೆಲವೊಂದು ಭಂಗಿಗಳು, ಲಾಸ್ಯ ತಾಂಡವ ಈ ತರದ್ ಮಾತ್ರ ಕಲ್ತಿದ್ದೀನಿ ಅಂತ ಅಲ್ಲ. ನಾವು ನಮ್ಮನ್ನ ನಿಯಂತ್ರಿಸಿಕೊಳ್ಳುವುದು, ಸರಿಯಾಗಿ ಉಸಿರಾಡುವುದು, ದೇಹದಿಂದನೇ ಯಾವುದೇ ಮಾತಿಲ್ಲದೆ ನೀವು ನಿಮ್ಮ ಭಾವನೆಗಳನ್ನ ಒಂದು ಹೊರಗಡೆ ತರುವಂತಹ ಒಂದು ಮಾಧ್ಯಮಗಳು ಒಂದು ಭರತನಾಟ್ಯ. ನಾವು ಅಲ್ಲಿ ಸಾಹಿತ್ಯ ಯಾವಾಗ್ಲೂ ಕನ್ನಡದಲ್ಲಿ ಇರುತ್ತೆ ಅಥವಾ ನಾವು ಯಾವಾಗ್ಲೂ ಕನ್ನಡದ ಆಡಿಯನ್ಸ್ ಮುಂದೆನೆ ಮಾಡ್ತೀವಿ ಅಂತ ಇಲ್ಲ. ಹಾಗಾಗಿ ಅವ್ರಿಗೆ ಅರ್ಥ ಆಗದಿದ್ರು ಅವ್ರಿಗೆ ಅರ್ಥ ಮಾಡಿಸುವಂತಹ ಭಾವನೆಗಳನ್ನು ನಾವು ವ್ಯಕ್ತಪಡಿಸುವುದು ಅದರಲ್ಲಿ. ಹಾಗಂತ ಬರೀ ಆಡಿಯನ್ಸ್ಗೋಸ್ಕರ ಅಂತಾನೆ ಅಲ್ಲ, ನಮ್ಮೊಳಗಿನ ಭಾವನೆಗಳು ಕೂಡ ಹೊರಗಡೆ ಬರಬೇಕು. ರಸ, ಭಾವ, ವಿಭಾವ ಇದೆಲ್ಲದರ ಸಮ್ಮಿಶ್ರಣವಾಗಿ ಬರಬೇಕು. ಹಾಗಾಗಿ ಧೈರ್ಯ ನೀಡೋದಕ್ಕೆ ಆದ್ರೂ ಕೂಡ ನೃತ್ಯ ಬಹಳಷ್ಟು ಮುಖ್ಯ. ಬರೀ ಶಾರೀರಿಕವಾಗಿ ಅಷ್ಟೇ ಅಲ್ಲ,
1: ಅಂದ್ರೆ ಹಾವಭಾವಗಳಿಗೆ ಬಹಳ ಪ್ರಾಧಾನ್ಯತೆಯನ್ನ ವಹಿಸ್ತದೆ. ಜೊತೆಗೆ ಹಾಡುಗಾರಿಕೆ ಮುಖಾಂತರ ಹಾಡ್ತಾ ಹಾಡ್ತಾನೆ ನಾವು ನೃತ್ಯವನ್ನು ಮಾಡ್ತಾ ಹೋಗ್ತೀವಿ. ಅದಕ್ಕೆ ನೋಡಿ, ಇಲ್ಲಿ ಸಂಗೀತಕ್ಕೂ ಮತ್ತು ನೃತ್ಯಕ್ಕೂ ಅವಿನಾಭಾವ ಸಂಬಂಧ ಇದೆ ಶಾಸ್ತ್ರೀಯ ಪರಂಪರೆ ಒಳಗೆ. ಜೊತೆಗೆ ಭರತ ಹೇಳುವಂತ ರಸಸೂತ್ರದಲ್ಲಿ 9 ರಸಸೂತ್ರಗಳು ಹೇಳ್ತಾನಲ್ಲ, ಅಷ್ಟೂ ಭಾವಗಳು ನಾವು ಭರತನಾಟ್ಯದಲ್ಲಿ ನೋಡಕ್ ಸಾಧ್ಯ ಆಗುತ್ತೆ.
0: ಯಾವುದೇ ನೃತ್ಯ ಬಂದ ತಗೊಂಡ್ರು ಯಾವುದಾದ್ರೂ ಒಂದು ರಸವನ್ನು ನಾವು ವ್ಯಕ್ತಪಡಿಸೋದಿದ್ದೇ ಇರುತ್ತದೆ. ಸಣ್ಣದಿದ್ದಾಗ ನಾವು ಭಕ್ತಿಯಿಂದ ದೇವನಾಮ ಇಂಥದ್ ಮಾಡ್ತಾ ಹೋಗ್ತೀವಿ. ಇನ್ನು ಬಹಳಷ್ಟು ಕಾಂಪ್ಲಿಕೇಟೆಡ್ ನೃತ್ಯ ಬಂಧಗಳು ಬರುತ್ತೆ. ಯಾವಾಗ ನಾವು ಶೃಂಗಾರ ಭಕ್ತಿ ಇದೆಲ್ಲದರ ಸಮ್ಮಿಶ್ರಣದಲ್ಲಿ ಒಂದು ಅಷ್ಟಪದಿ ಮಾಡಬೇಕು ಅಂದ್ರೆ, ಅಥವಾ ಎಲ್ಲ ಯಾವುದೇ ಇನ್ನೊಂದು ಪದ ಜಾವಳಿ ಹೀಗಿದ್ದು ಬಹಳಷ್ಟು ನೃತ್ಯ ಬಂಧಗಳಿರುತ್ತೆ. ಇದನ್ನೆಲ್ಲ ಅಭ್ಯಾಸದಲ್ಲಿ ತರಬೇಕು ಅಂದ್ರೆ ಬಹಳಷ್ಟು ಅಭ್ಯಾಸ ಬೇಕಾಗುತ್ತೆ. ಅದಲ್ಲದೆ ನೃತ್ಯಕ್ಕೆ ಸಂಗೀತ ಬೇಕೇ ಬೇಕು. ಯಾವುದೇ ನೃತ್ಯ ಪಟುವಿಗೂ ಸಂಗೀತದ ಅರ್ಥ ಇದ್ದರೆ ಅವರಿಗೆ ಆ ಭಾವನೆ ತೋರಿಸೋದು ಸುಲಭ ಆಗುತ್ತೆ. ಯಾವುದೋ ಒಂದು ರಾಗ ಕೇಳಿದಾಗ ಸಾಮಾನ್ಯವಾಗಿ ಒಂದೇ ಸಾಹಿತ್ಯ ಇಟ್ಕೊಂಡು ನೀವು ಮೂರ್ ರಾಗದಲ್ಲಿ ಹಡೆದು ಮೂರ್ ತರ ಭಾವ ತೋರಿಸೋದು, ಆದ್ರೆ ನಿಮಗೆ ಸಂಗೀತದ ಅರ್ಥ ಇದ್ದಾಗ ನಿಮಗೆ ನೃತ್ಯ ಕೂಡ ನಿಮ್ಮ ಭಾವನೆ ತೋರಿಸೋದಕ್ಕೆ ಸುಮಾರು ಸುಲಭ ಆಗುತ್ತೆ. ಆಮೇಲೆ ಲಯದ ಜ್ಞಾನ ನಿಮಗೆ ಸಂಗೀತದಿಂದಲೂ ಬರುತ್ತೆ, ಭರತನಾಟ್ಯದಿಂದಲೂ ಬರುತ್ತೆ. ಹಾಗಾಗಿ ಒಂದರಿಂದ ಒಂದು ಬಹಳಷ್ಟು ಸಹಕಾರ ಮಾಡೋದು ಅನ್ನೋದು ನಿಜ.
1: ಖಂಡಿತ ಖಂಡಿತ, ಒಳ್ಳೆಯ ಮಾಹಿತಿಯನ್ನು ಹಂಚಿಕೊಂಡ್ರೆ. ಇದಿಷ್ಟು ನಿಮ್ಮ ಒಂದು ಕಲೆ ವಿಚಾರ. ಇನ್ನು ನಿಮ್ಮ ಶೈಕ್ಷಣಿಕವಾಗಿ ಬಂದ್ರೆ ನೀವು ಅದು ಜೆನೆಟಿಕ್ ಬಗ್ಗೆ ಮಾತಾಡ್ತಾ ಹೋದ್ರಿ, ಯಾಕಂದ್ರೆ ಎತ್ತಣ ಮಾಮರ ಎತ್ತಣ ಕೋಗಿಲೆ ಅಂತ ಹೇಳ್ತೀವಿ. ವಿಜ್ಞಾನ ಮತ್ತು ಕಲೆ ಒಳಗೆ ಮೇಳೈಸಿದೆ ನಮ್ಮ ಮಂಕುತಿಮ್ಮ ಕಗ್ಗದಲ್ಲಿ ಬರುವಂತೆ. ಆದ್ರೆ ಎಲ್ಲೋ ಒಂದ್ ಕಡೆಗೆ ತುಂಬಾ ಇವತ್ತೆಲ್ಲ ನಾವು ನೋಡ್ತಾ ಇದ್ದೀವಿ, ಅಯ್ಯೋ ನನಗೆ ಆ ಸೈನ್ಸ್ ತಗೊಂಡಿದ್ದೀನಪ್ಪ, ನಂಗೆ ತುಂಬಾ ಓದೋದಿರುತ್ತೆ ಅಂತ ಎಲ್ಲ ಇರುತ್ತೆ. ಅದರೊಟ್ಟಿಗೂ ಸಹ ತಾವು ಜೆನೆಟಿಕ್ ಅಲ್ಲಿ ನೀವು ಪ್ರಯೋಗ ನಡೆಸ್ತಾ ಇರೋದಿದೆಯಲ್ಲ, ನಿಮ್ಮ ಮಾಹಿತಿಯನ್ನು ಹಂಚಿಕೊಳ್ತೀರಾ ಕೇಳೋರೊಡನೆ?
0: ಹಾ ಖಂಡಿತ. ನಾನು ಶಾಲೆಯಲ್ಲಿ ಇರ್ಬೇಕಾದ್ರೆ ನನ್ಗೆ ಈ ಆನುವಂಶೀಯಕತೆ ಅಥವಾ ಈ ಜನನ ಶಾಸ್ತ್ರ ಇದೆಲ್ಲ ಇದು ಹೇಗೆ ರಚನೆ ಆಗುತ್ತೆ, ಹೇಗೆ ಗುಣಲಕ್ಷಣಗಳು, ಸಾಮಾನ್ಯವಾಗಿ ನನ್ನ ಕುತೂಹಲದಿಂದನೇ ನನ್ಗೆ ಜೆನೆಟಿಕ್ಸ್ ಅಲ್ಲಿ ಇಂಟ್ರೆಸ್ಟ್ ಬಂದಿದ್ದು. ಅಂದ್ರೆ ನನ್ಗೆ ಇದರಲ್ಲಿ ಏನ್ ಮಾಡ್ಬೋದು ಅಷ್ಟೆಲ್ಲ ಐಡಿಯಾ ಇಲ್ಲದೆ ಇದ್ರು ನಾನು ಇದರಲ್ಲಿ ಸ್ನಾತಕೋತ್ತರ ಪದವಿ ರಿಪ್ರೊಡಕ್ಟಿವ್ ಜೆನೆಟಿಕ್ಸ್ ನಲ್ಲಿ ಇದು ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ನಲ್ಲಿ ಮಾಡಿದ್ದು. ನಾವು ಮೊದಲನೇ ಬ್ಯಾಚ್ ನಾವು ಇಬ್ಬರೇ ಸೇರ್ಕೊಂಡು ಮಾಡಿದ್ದಾಗಿತ್ತು ಈ ಕೋರ್ಸ್. ಈಗ ನಾನು ಮಾಡ್ತಾ ಇರೋ ಕೆಲಸದಲ್ಲಿಯೂ ಇದು ಡಯಾಗ್ನೋಸ್ಟಿಕ್ ಲ್ಯಾಬ್ ಆದ್ರೂ ಪ್ರತಿ ದಿನವೂ ಪ್ರತಿಯೊಂದು ಕೇಸು ಕೂಡ ಬಹಳ ಹೊಸತನ ತರುತ್ತೆ. ಯಾಕಂದ್ರೆ ನಾವು ಒಬ್ಬರ ಯಾವುದೇ ಕಾಯಿಲೆಗಾಗಲಿ ಅವರಿಗೆ ಏನೇ ತೊಂದರೆ ಇರಲಿ ಅದಕ್ಕೆ ಮೂಲ ಕಾರಣ ಏನು ಅಂತ ತಿಳ್ಕೊಳ್ಳೋದು ನನ್ನ ಕೆಲಸ. ಸೊ ಎಲ್ಲದನ್ನು ದಿನ ಕುತೂಹಲದಿಂದ ತಿಳ್ಕೊಳ್ಳೋದು, ಇದು ಏನಾಗಿರ್ಬೋದು, ಹೇಗ್ ಬಂದಿರ್ಬೋದು, ಇದನ್ನ ನಾವು ಅರ್ಥ ಮಾಡ್ಕೊಂಡು ಅವರಿಗೆ ಅದು ನಿಮ್ಗೆ ಹೀಗಾಗಿರ್ಬಹುದು ಅಂತ ಒಂದು ಡಯಾಗ್ನೋಸ್ಟಿಕ್ ರಿಪೋರ್ಟ್ ಮಾಡೋದು ನನ್ನ ಕೆಲಸ. ಹಾಗಾಗಿ ಈ ತರ ನನ್ ಕುತೂಹಲಕಾರಿಯಾಗಿರುವಂತಹ ಫೀಲ್ಡ್ ಅಲ್ಲೇ ಇರ್ಬೇಕು ಅಂತ ಮೊದಲಿನಿಂದಲೂ ಆಸಕ್ತಿ ಇತ್ತು. ನಾನು ಜೆನೆಟಿಕ್ಸ್ ಆಯ್ಕೆ ಮಾಡ್ಕೊಂಡೆ, ಈಗ ಕೆಲಸ ಮಾಡ್ತಾ ಇದ್ದೀನಿ.
1: ಅದು ಜೆನೆಟಿಕ್ಸ್ ವಂಶವಾಹಿ ಬಗ್ಗೆ ಅಧ್ಯಯನ ಮಾಡುವಂತದ್ದು. ಈ ಕೆಲವು ಸಂದರ್ಭದಲ್ಲಿ ನಮ್ಗೆ ರಾಜರ ವಂಶಗಳ ಬಗ್ಗೆ ಅವರು ಮೂಲದಲ್ಲಿ ರಾಜರೇನದೇ ಗೊತ್ತಿರೋದಿಲ್ಲ ಅವ್ರು ನಮಗೆ, ಅವರ ವಂಶವಾಹಿ ಇಟ್ಟುಕೊಂಡು ಈ ತರದ ಒಂದು ಸಂಶೋಧನೆ ನಡೆಯುತ್ತಲ್ವಾ?
0: ಹಾ ನಡೆಯುತ್ತೆ. ಈಗ ಈ ತರದೆಲ್ಲ ಬಹಳಷ್ಟು ಅಡ್ವಾನ್ಸ್ ಆಗಿದೆ ಇಂದಿನ ವಿಜ್ಞಾನ. ನಾವು ಯಾವುದೇ ಇಷ್ಟು ಪೀಳಿಗೆಗಳ ಹಿಂದಿನ ನಾವು ಮಾಹಿತಿ ಕೂಡ ತಿಳಿಬಹುದು ನಿಮ್ಮ ಒಂದು ಡಿಎನ್ಎ ಮೂಲದಿಂದ. ಹಾಗಾಗಿ ಈ ವಿಜ್ಞಾನದಲ್ಲೂ ಅಷ್ಟೇ ಎಷ್ಟು ಸಂಶೋಧನೆಗಳು ದಿನ ನಡೀತಾ ಇರುತ್ತೆ ಅಂದ್ರೆ, ನಾವು ಎಷ್ಟೇ ಓದಿದ್ರು ಎಷ್ಟೇ ತಿಳ್ಕೊಂಡ್ರು ನಾವು ಕಂಪ್ಲೀಟ್ಲಿ ನಮ್ಗೆ ಏನ್ ನಡೀತಾ ಇದೆ ಈ ಪ್ರಪಂಚದಲ್ಲಿ ಅಂತ ತಿಳ್ಕೊಳಕ್ಕೆ ಸಾಧ್ಯ ಇಲ್ಲ. ಅಷ್ಟು ಕಂಟಿನ್ಯೂಸ್ ಆಗಿ ಎಲ್ಲರೂ ಸಂಶೋಧನೆಗಳು ಮಾಡ್ತಾ ಇದ್ದಾರೆ, ಹೊಸ ಹೊಸ ವಿಧಾನಗಳನ್ನು ತರ್ತಾ ಇದ್ದಾರೆ. ಹಾಗಾಗಿ ಯಾವುದು ನಮ್ಮ ಸುತ್ತಮುತ್ತ ಇದೆ ಅದನ್ನೆಲ್ಲ ಕಲ್ತ್ಕೊಳ್ಳೋದಕ್ಕೆ ನಮಗೆ ಬಹಳಷ್ಟು ಪ್ಲಾಟ್ಫಾರ್ಮ್ ಇದೆ. ನಾವು ಅದನ್ನ ಹೇಗೆ ಉಪಯೋಗಿಸ್ಕೊಳ್ಬೇಕು ಅನ್ನೋದ್ರಿಂದ ನಮ್ಮ ಬಿಟ್ಟಿದೆ.
1: ಖಂಡಿತ, ನಿಮ್ಮ ಒಂದು ಸಾಧನೆ ಅಪರಿಮಿತವಾದದ್ದು ಅಂತೇಳಿ ನಾವು ಭಾವಿಸ್ಬೋದು. ಇದುವರೆಗೂ ತುಂಬಾ ಅದ್ಭುತವಾದ ಮಾಹಿತಿಯನ್ನು ಹಂಚಿಕೊಂಡ್ರಿ ನಮ್ಮ ಕೇಳುಗರಿಗೆ. ನಿಮ್ಮ ಧ್ವನಿಯಲ್ಲಿ ಕೊನೆಯದಾಗಿ ಒಂದು ಯಾವ್ದಾದ್ರು ಒಂದು ಇಂಪಾದ ಭಾವಗೀತೆಯನ್ನು ಕೇಳಿಸ್ತೀರಿ?
0: ಹಾ ಖಂಡಿತ.

0: ತುಂಬಾ ಅದ್ಭುತವಾಗಿ ಹಾಡಿದ್ರಿ, ಚಂದ ಇತ್ತು, ಭಾವಗೀತೆ ಭಾವಪೂರ್ಣವಾಗಿ ಇತ್ತಂತೆ ಭಾವಿಸ್ಬೋದು ಖಂಡಿತ. ಪರಿಪೂರ್ಣ ಭಟ್ ಅವರೇ, ಕೊನೆಯದಾಗಿ ನಮ್ಮ ಕೇಳುಗರಿಗೆ ನಿಮ್ಮ ಇವತ್ತಿನ ಇಂದಿನ ಪೀಳಿಗೆ ಜನಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀರಿ ಕೊನೆಯದಾಗಿ?
1: ನಾನು ಅತ್ಯಂತ ತಿಳಿದವಳಲ್ಲ, ಹಾಗಾಗಿ ನಾನು ಈ ಸಂದರ್ಶನದಲ್ಲಿ ಯಾವುದೇ ತಪ್ಪು ಮಾತಾಡದೆ ನನ್ನ ಕ್ಷಮಿಸಬೇಕು. ಜೀವನದಲ್ಲಿ ನನ್ನ ಪ್ರಕಾರ ಎಲ್ಲದಕ್ಕಿಂತ ಒಳ್ಳೆಯ ಗುಣ ಅಂದ್ರೆ ನಿರಂತರ ಕಲಿಯುವ ಮನಸ್ಥಿತಿ. ಇನ್ನು ಕಲಿಬೇಕಿದೆ ಅನ್ನೋ ಭಾವನೆ ನಮ್ಮಲ್ಲಿದ್ರೆ, ಹೊಸದು ಏನಾದ್ರೂ ಕಲಿಯಬೇಕು ಅನ್ನೋ ಹಸಿವು ಇದ್ರೆ, ನಾವೇನ್ ಸಾಧಿಸಿದೀವಿ ಇದೆಲ್ಲದೂ ನಿಷ್ಕಲ್ಮಶ. ನಾವು ಮುಂದೇನು ಕಲಿತೀವಿ ಅನ್ನೋದು ಎಲ್ಲದಕ್ಕಿಂತ ಬೆಳವಣಿಗೆ ನಿಜವಾದ ಅಳತೆ. ಯಾವುದೇ ಕ್ಷೇತ್ರದಲ್ಲಿರಲಿ, ಈ ಜ್ಞಾನಕ್ಕೊಂದು ಹಸಿವು ಅಥವಾ ಒಂದು ಕುತೂಹಲ, ಮನಸ್ಸಿಗೊಂದು ವಿನಯ ಇದ್ರೆ ಈ ಪ್ರಯಾಣ ಎಂದಿಗೂ ನಿಂತಾಗಿಲ್ಲ. ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಗೆ ಇರೋದು ಒಂದೇ ಜೀವನ, ಹಾಗಾಗಿ ಎಷ್ಟು ಕಲಿಬೇಕಾಗತ್ತೋ ಅಷ್ಟು ಕಲಿಬಹುದು. ಅದರ ಜೊತೆಯಲ್ಲಿ ನಾವು ಮಾನವರಾಗಿ ಇದ್ದು ಜನರಿಗೆ ಎಷ್ಟು ಸಹಾಯ ಮಾಡ್ಲಿಕ್ಕಾಗತ್ತೆ ಅಷ್ಟು ಸಹಾಯ ಮಾಡಿ ಸೌಜನ್ಯವನ್ನು ಕಾಪಾಡಿಕೊಂಡು ಒಂದು ಶಾಂತಿಯುತವಾದ ಒಂದು ಜೀವನ ನಡೆಸುವುದು ಮುಖ್ಯ ಅಂತ ನಾನು ನನ್ನ ಕೊನೆಯ ಮಾತಾಗಿ ಹೇಳಕ್ ಇಷ್ಟಪಡ್ತೀನಿ.
0: ಖಂಡಿತ, ಯಾವತ್ತು ಕುತೂಹಲನ ನಾವು ಇಟ್ಕೊಳ್ಬೇಕು ಅನ್ನೋದು. ಹಾಗೇನೆ ನಾನು ಕೊನೆಯದಾಗ ಒಂದ್ ಮಾತು ನಿಮ್ಗೆ ಕೇಳಬೇಕು, ಇಷ್ಟೆಲ್ಲ ಕಲೆ ಕಲ್ತಿದ್ದೀರಿ, ಮುಂದೆ ನಿಮ್ಮ ಒಂದು ಜನರನ್ನ ಮತ್ತಷ್ಟು ನೀವು ಬೆಳೆಸುವ ಒಂದು ಗುರಿ ಏನಾರು ಹೊಂದಿದ್ದೀರಾ? ಯಾಕೆಂದ್ರೆ ನಾವು ಕಲೆ ಕಲ್ತಿದ್ದನ್ನ ಮತ್ತೊಬ್ರು ಕಲಿಸುವುದು ಬಹಳ ಮುಖ್ಯವಾಗುತ್ತೆ.
1: ಈಗಿನ ಕಾಲದಲ್ಲಿ ನಾವು ಎಷ್ಟು ಕಲ್ತರು ಎಷ್ಟು ಕಲಿಸಿದ್ರು ಅದು ಎಲ್ಲರಲ್ಲೂ ಈ ಕಲೆ ಅನ್ನೋದು ಬರಬೇಕು ಅನ್ನೋದಕ್ಕೆ ಹೌದು, ಖಂಡಿತವಾಗ್ಲೂ ಮುಂದೆ ಯಾವಾಗಾದ್ರೂ ಖಂಡಿತ ಕಲಿಸೋದಕ್ಕೆ ಏನಾದ್ರೂ ನಾನು ಪ್ರಯತ್ನ ಮಾಡ್ತೀನಿ. ಈಗ ಸದ್ಯಕ್ಕೆ ನನ್ನ ಸ್ಕೆಡ್ಯೂಲ್ ಅಲ್ಲಿ ಸ್ವಲ್ಪ ಕಷ್ಟ ಆಗತ್ತೆ, ಹಾಗಾಗಿ ನಾನು ಇನ್ನು ಏನು ಶುರು ಮಾಡಿಲ್ಲ. ಬಟ್ ಮುಂದೆ ಖಂಡಿತ ಖಂಡಿತ ಇಂಥದ್ದೊಂದು ಮಾಡಬಹುದು, ಅಭಿಯಾನಗಳು ಮಾಡಬಹುದು, ಅಥವಾ ಯಾವುದೇ ಒಂದು ಕ್ಲಾಸ್ ಶುರು ಮಾಡೋದಿಲ್ಲ, ಮಾಡಬಹುದು ಖಂಡಿತ ಖಂಡಿತ
0: ಖಂಡಿತ. ಮತ್ತಷ್ಟು ನಿಮ್ಮ ಶಿಷ್ಯ ಕೋಟಿ ಬೆಳೀಲಿ, ನಿಮ್ಮಷ್ಟು ನಿಮ್ಮ ಒಂದು ನೀವು ಕಲಿತಂತೆ ನಿಮ್ಮ ಮತ್ತರು ಕಲಿಸಿ ಕಲೆ ಅನ್ನೋದು ಈ ರೀತಿಯಲ್ಲಾದ್ರೂ ನಿರಂತರತೆ ಉಳಿಯುತ್ತೆ ಅಂತ ಭಾವಿಸ್ತಾ ಇಂದಿನ ಈ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀವಿ. ತಾವು ತಮ್ಮ ವಿಶೇಷವಾದ ಕಲೆ ಮತ್ತು ತಮ್ಮ ಜೀವನದ ವೈಶಿಷ್ಟ್ಯತೆಗಳ ಮತ್ತು ಶೈಕ್ಷಣಿಕ ವಿಚಾರಧಾರೆಗಳನ್ನು ನಮ್ಮೊಡನೆ ಹಂಚಿಕೊಂಡ್ರಿ. ತಮಗೆ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಪರವಾಗಿ ನಮ್ಮ ಎಲ್ಲ ಪ್ರೀತಿಯ ಕೇಳುಗರ ಪರವಾಗಿ ತಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ.
2: ಇದುವರೆಗೆ ಶಾಸ್ತ್ರೀಯ ಸಂಗೀತ ಗಾಯಕಿ ಹಾಗೂ ಭರತನಾಟ್ಯ ಕಲಾವಿದೆ ಪರಿಪೂರ್ಣ ಭಟ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಡಾ ಬಸವರಾಜ್ ಟಿಎನ್. ಇದು ಈ ದಿನದ ಯುವವಾಣಿ.
3: ಇದು ಇಂದಿನ ಯುವವಾಣಿ.

ಯೇಸು ಕೃತಿಕ ಅವರು ಹಾಡಿರುವಂತಹ ಭಾವಗೀತೆಗಳನ್ನು ಕೇಳುತ್ತಿರುವೆ. ಇನ್ನು ಮುಂದೆ ದೊಡ್ಡರಂಗೇಗೌಡ ವಿರಚಿತ ಭಾವಗೀತೆ ಅಸೀಮ ರೂಪಿ ಅಂಬರದಲ್ಲಿ.

ಇದುವರೆಗೆ ಎಸ್ ಕೃತಿಕಾ ಅವರು ಹಾಡಿರುವಂತಹ ಭಾವಗೀತೆಗಳನ್ನು ಕೇಳುತ್ತಿದ್ದೀರಿ. ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

ಆಕಾಶವಾಣಿ ರಾಷ್ಟ್ರೀಯ ನಾಟಕ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಮೂಲ ರಚನೆ ಶೋಭನಾ ಭಾರದ್ವಾಜ್ ಕನ್ನಡ ಅನುವಾದ ಎಂಪಿ ಪ್ರಜ್ವಲ್ ನಿರ್ಮಾಣ ಕೆಎಲ್ ರಾಜೇಶ್ವರಿ ಕೇಳಿ ರಾಷ್ಟ್ರೀಯ ನಾಟಕ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ.

0: ನಮಸ್ಕಾರ, ನಾನು ಬಾಬುರಾವ್ ದೇವರಸ್. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ತೊಡಗಿಕೊಂಡಿರುವ ಎಲ್ಲ ಸ್ವಯಂ ಸೇವಕರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಸಂಘಕ್ಕೆ ಸೇರುವ ಪ್ರತಿಯೊಬ್ಬ ಸ್ವಯಂ ಸೇವಕನು ಸಂಘದಲ್ಲಿ ವಿಶೇಷ ಸ್ಥಾನ ಹೊಂದಿರುತ್ತಾರಾದರೂ ಇಂದು ನಿಮಗೆ ಓರ್ವ ವಿಶೇಷ ವ್ಯಕ್ತಿಯನ್ನು ಪರಿಚಯಿಸುತ್ತೇನೆ. ಈತ ಬಹಳ ಬುದ್ಧಿವಂತ ವಿದ್ಯಾರ್ಥಿ. 10ನೇ ತರಗತಿಯಲ್ಲಿ ಪ್ರಥಮ ರ್ಯಾಂಕ್ ಗಳಿಸಿರುವುದು ಮಾತ್ರವಲ್ಲದೆ ಚಿನ್ನದ ಪದಕಗಳನ್ನು ತಮ್ಮದಾಗಿಸಿಕೊಳ್ಳುತ್ತಿದ್ದಾರೆ. ಹಲವು ಪರಿಸ್ಥಿತಿಗಳ ಕಾರಣದಿಂದಾಗಿ ಆತ ಹಲವು ಕಡೆ ಶಿಕ್ಷಣ ಪಡೆಯಬೇಕಾಯಿತು. ಹೀಗಾಗಿ ಅವರಿಗೆ ವೈವಿಧ್ಯಮಯ ಸಂಸ್ಕೃತಿಯನ್ನು ಬಹಳ ಸಾಮೀಪ್ಯದಿಂದ ಗಮನಿಸುವ ಅವಕಾಶ ಸಿಕ್ಕಿತು. ಈತನ ಕುರಿತ ಮುಖ್ಯ ವಿಷಯ ಎಂದರೆ ಅದು ಆತನ ರಾಷ್ಟ್ರ ಪ್ರೇಮ. ಇದು ಅವರಾಡುವ ಮಾತುಗಳಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಅವರೇ ದೀನ್ ದಯಾಳ್ ಉಪಾಧ್ಯಾಯ. ಅವರನ್ನು ನಾನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಸ್ವಾಗತ ನಿಮಗೆ. ಬನ್ನಿ ದೀನ್ ದಯಾಳ್ ಉಪಾಧ್ಯಾಯರೇ.
1: ವಂದೇ ಮಾತರಂ.
2: ವಂದೇ ಮಾತರಂ.
3: ನಮಸ್ಕಾರ. ಇಲ್ಲಿ ಸೇರಿರುವ ಸ್ವಯಂ ಸೇವಕ ಸಂಘ ಕಾರ್ಯಕರ್ತರಿಗೆ, ಸದಸ್ಯರಿಗೆ ಪ್ರೀತಿಯ ನಮಸ್ಕಾರಗಳು. ನನ್ನ ಬಗ್ಗೆ ಬಹಳ ಪ್ರೀತಿ ಮಾತುಗಳನ್ನಾಡಿದ ಬಾಬುರಾವ್ ದೇವರಸ್ ಅವರಿಗೆ ನನ್ನ ಕೃತಜ್ಞತೆಗಳು. ರಾಷ್ಟ್ರಕ್ಕೆ ಸೇವೆ ಸಲ್ಲಿಸುವುದು ನನ್ನ ಏಕಮಾತ್ರ ಲಕ್ಷ್ಯವಾಗಿದೆ. ನನ್ನ ಈ ಲಕ್ಷ್ಯ ಸಾಧನೆಗೆ ಸಂಘದೊಂದಿಗೆ ಕೈ ಜೋಡಿಸುವುದು ಒಂದು ಮಾರ್ಗವಾಗಿದೆ ಎಂಬ ವಿಶ್ವಾಸ ನನಗಿದೆ. ಸಂಘದ ಮೂಲ ಸಿದ್ಧಾಂತ ತತ್ವಾದರ್ಶಗಳನ್ನು ಅರ್ಥ ಮಾಡಿಕೊಳ್ಳಲು ನನಗೆ ಸಹಾಯ ಮಾಡದೇ ಇದ್ದರೆ ಬಹುಶಃ ಇಂದು ನಾನು ಇಲ್ಲಿ ಇರಲು ಸಾಧ್ಯವಾಗುತ್ತಿರಲಿಲ್ಲ. ನಮ್ಮ ಭಾರತೀಯ ಸಂಸ್ಕೃತಿ ಅಪಾರವಾಗಿದೆ ಮತ್ತು ಅಮೂಲ್ಯವಾಗಿದೆ. ಇದನ್ನು ಸಂರಕ್ಷಿಸುವ ಪ್ರಚುರಪಡಿಸುವ ಅಗತ್ಯವಿದೆ. ಇಂದು ಪರಾಧೀನದ ಸನ್ನಿವೇಶದಲ್ಲಿ ನಾವು ನಮ್ಮ ಸಂಸ್ಕೃತಿನ ಮರೆಯುತ್ತಿದ್ದೇವೆ. ನನಗನ್ಸುತ್ತೆ ಅದಕ್ಕೆ ಈ ಸ್ವಾತಂತ್ರ್ಯಕ್ಕಾಗಿ ನಡೀತಿರೋ ನಮ್ಮ ಈ ಹೋರಾಟದಲ್ಲಿ ವಿಜಯ ಸಿಗೋದು ನಿಧಾನ ಆಗ್ತಾ ಇದೆ. ನಮ್ಮ ಸಂಸ್ಕೃತಿಯ ಪ್ರಾಮುಖ್ಯತೆಗೆ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಅದರ ನೆರಳಿಗೆ ನಮ್ಮನ್ನು ತರುವ ಮಹತ್ವದ ಕೆಲಸನ ಸಂಘ ಮಾಡ್ತಾ ಇದೆ. ಜನರು ಸಂಘದ ಜೊತೆ ಸೇರೋದು, ಅದರ ಮಹತ್ವನ ತಿಳಿದುಕೊಂಡು ಸಂಸ್ಕೃತಿನ ರಕ್ಷಿಸುವುದು ತುಂಬಾ ಅಗತ್ಯವಾಗಿದೆ. ಭಾರತೀಯ ಸಂಸ್ಕೃತಿಯ ರಕ್ಷಣೆ ಆದರೆ ಸಂಸ್ಕಾರ ತಾನೇ ತಾನಾಗಿ ಸುರಕ್ಷಿತವಾಗುತ್ತದೆ. ಮನಸ್ಸಿನಲ್ಲಿ ಭಾರತದ ಸಂಸ್ಕೃತಿ ನೆಲೆಗೊಂಡರೆ ಸ್ವಾತಂತ್ರ್ಯದ ಈ ಸಂಗ್ರಾಮ ಗೆಲ್ಲುವುದು ನಮಗೆ ಬಹಳ ಸುಲಭವಾಗುತ್ತದೆ. ಸಂಘಕ್ಕಾಗಿ ಕೆಲಸ ಮಾಡುವುದು ನನ್ನ ಪ್ರಯತ್ನವಾಗಿದೆ.
1: ವಂದೇ ಮಾತರಂ.
2: ವಂದೇ ಮಾತರಂ.
0: ದೀನ್ದಯಾಳ್, ನೀನು ಸಂಘಕ್ಕೆ ಸೇರಲು ಬಹಳ ಉತ್ತಮವಾದ ದಿನವನ್ನೇ ಆಯ್ಕೆ ಮಾಡಿಕೊಂಡಿದ್ದೀಯೇ. ನೀವೇನಂತೀರಿ ಬಲವಂತ ಶಿಂಧೆ ಅವರೇ?
4: ಹೌದೌದು, ಖಂಡಿತವಾಗಿಯೂ. ಮಕರ ಸಂಕ್ರಾಂತಿಗಿಂತ ಪವಿತ್ರ ದಿನ ಬೇರಾವುದಿದೆ?
3: ಈ ದಿನ ಜನರು ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ತಮ್ಮೆಲ್ಲ ಧರ್ಮಗಳಿಂದ ಮುಕ್ತವಾಗಿ

0: ಸಂಪೂರ್ಣವಾಗಿ ಹೊಸ ಜನ್ಮ ಪಡೆಯುತ್ತಾರೆ ಎಂದು ಹೇಳುತ್ತಾರೆ. ಒಂದು ಕ್ಷಣ ಕೂಡ ವಿಳಂಬ ಮಾಡದೆ ರಾಷ್ಟ್ರದ ಸೇವೆಯಲ್ಲಿ ತೊಡಗಿಕೊಳ್ಳಬೇಕೆನ್ನುವುದು ನನ್ನ ಆಸೆ.
1: ಒಂದು ಮಾತು ಹೇಳಲಿ ದೀನ್ ದಯಾಳ್
0: ಹೇಳಿ.
1: ನಿನ್ನಲ್ಲಿ ಬೇರೆಯದೇ ರೀತಿಯ ಏನೋ ಒಂದು ವಿಶೇಷ ಗುಣವಿದೆ.
2: ನೀವು ಸರಿಯಾಗಿ ಹೇಳಿದ್ರಿ. ನಿಮ್ಮನ್ನು ಭೇಟಿಯಾಗುವ ಜನರಿಗೆ ಇದು ಸಹಜವಾಗಿಯೇ ತಿಳಿದು ಬರುತ್ತದೆ.
1: ನಾವು ಭೇಟಿಯಾಗದೆ ಇದ್ದಿದ್ರು ನೀನು ಒಂದಲ್ಲ ಒಂದು ರೀತಿಯಲ್ಲಿ ರಾಷ್ಟ್ರಕ್ಕೆ ಸೇವೆ ಸಲ್ಲಿಸುವ ಮಾರ್ಗನ ಹೇಗಾದ್ರೂ ಕಂಡುಕೊಳ್ತಾ ಇದ್ದೆ ಅಂತ ನನಗನ್ಸುತ್ತೆ. ರಾಷ್ಟ್ರಕ್ಕೆ ಸಮರ್ಪಣಾ ಭಾವದಿಂದ ಕೆಲಸ ಮಾಡುವ ಕಾರ್ಯಕರ್ತ ಸಂಘಕ್ಕೆ ದೊರೆತಿದ್ದಾನೆ. ನೀನು ಸಂಘಕ್ಕೆ ಸೇರಿಕೊಂಡಿದ್ದನ್ನ ನಾನು ಸಂಘದ ಸೌಭಾಗ್ಯ ಅಂತ ಭಾವಿಸ್ತೇನೆ.
0: ನನಗೆ ಸಂಕೋಚವಾಗ್ತಾ ಇದೆ.
2: ನೋಡ್ತಾ ಇರೋ ದೀನ್ ದಯಾಳ್ ಬಾವುರಾವ್ ಅವರ ಈ ಮಾತು ಭವಿಷ್ಯದಲ್ಲಿ ಸತ್ಯ ಎಂದು ಸಾಬೀತಾಗುತ್ತದೆ.
3: ದೀನ್ ದಯಾಳ್ ನ ಪತ್ರ ಬಂದಿದೆ. ಅರೆ ಎಲ್ಲೋದ್ರಿ ನೀವು? ಬೇಗ ಬಂದು ಪತ್ರ ಓದಿ. ಏನ್ ಬರ್ದಿದ್ದಾನೆ ತಿಳಿಸಿ.
4: ಬರ್ತಾ ಇದ್ದೀನಿ ಹೀರೋ. ಏನಿವತ್ತು ತಾಳ್ಮೆ ಇಲ್ಲದವಳು ರೀತಿ ಆಡ್ತಾ ಇದೀಯಾ?
3: ಯಾಕೆ ಆಡ್ಬಾರ್ದು ಹೇಳಿ, ದೀನ್ ದಯಾಳ್ಗೆ ಪತ್ರ ಬರ್ದಿದ್ನಲ್ಲ ನಾನು, ಅದಕ್ಕೆ ಉತ್ತರ ಇರುತ್ತೆ ಇದ್ರಲ್ಲಿ ಅಲ್ವಾ?
4: ಹೌದಲ್ವಾ, ಕೊಡಿರಿ. ಏನ್ ಬರ್ದಿದ್ದಾನೋ ನೋಡೋಣ. ಗೌರವಾನ್ವಿತ ಮಾಮ, ನಮಸ್ಕಾರಗಳು. ಸುಖವಾಗಿರೋ. ನಿಮ್ಮ ಪತ್ರ ತಲುಪಿತು. ನೀವು ಮತ್ತು ಮಾಮಿ ಸದಾಕಾಲ ನನ್ನ ಒಳಿತನ್ನೇ ಬಯಸುತ್ತೀರೆಂದು ನನಗೆ ಗೊತ್ತು.
3: ಸುಖವಾಗಿರೋ ಕಂದ.
4: ಆದರೆ ಮಾಮ, ಇಂದು ನಮ್ಮ ಸಮಾಜ, ನಮ್ಮ ದೇಶದ ಪರಿಸ್ಥಿತಿ ನೋಡುತ್ತಿರುವಾಗ ನಾನು ಒಂದು ಮಾತು ಹೇಳಲು ಬಯಸುತ್ತೇನೆ.
0: ನೀವು ನನಗೆ ವಿದ್ಯೆ ಬುದ್ಧಿ ಕಲಿಸಿ ಎಲ್ಲ ರೀತಿಯಲ್ಲಿ ಯೋಗ್ಯನನ್ನಾಗಿಸಿದ್ದೀರಿ. ಈಗ ನನ್ನನ್ನು ಸಮಾಜಕ್ಕಾಗಿ ನೀಡಲಾಗಿದೆ. ಯಾವ ಸಮಾಜಕ್ಕಾಗಿ ನಾವು ಋಣಿಯಾಗಿದ್ದೇವೆಯೋ ಸಮಾಜಕ್ಕಾಗಿ ನಮ್ಮ ಹೊಣೆಗಾರಿಕೆಯೂ ಇರುತ್ತದಲ್ಲವೇ. ಇಂದು ಸಮಾಜ ರೂಪದ ತಾಯ್ನಾಡಿಗೆ ಗೊಬ್ಬರದ ಅಗತ್ಯವಿದೆ. ನಾವು ಕೇವಲ ಬೆಳೆದ ಬೆಳೆಯನ್ನು ಕಟಾವು ಮಾಡಲು ಬಯಸುತ್ತೇವೆ, ಆದರೆ ಭೂಮಿಗೆ ಗೊಬ್ಬರವನ್ನು ಹಾಕಬೇಕಲ್ಲವೇ? ಹಾಕದೇ ಇದ್ದರೆ ಭೂಮಿ ಬರಡಾಗಲು ಹೆಚ್ಚು ಸಮಯ ಬೇಕಾಗುವುದಿಲ್ಲ. ಯಾವ ಸಮಾಜ ಮತ್ತು ಧರ್ಮದ ರಕ್ಷಣೆಗಾಗಿ ರಾಮ ವನವಾಸ ಸಹಿಸಿದನೋ, ಕೃಷ್ಣ ಹಲವಾರು ಕಷ್ಟಗಳನ್ನು ಸಹಿಸಿದನೋ, ರಾಣಾ ಪ್ರತಾಪ್ ಕಾಡು ಮೇಡು ಅಲೆದನು, ಶಿವಾಜಿ ಎಲ್ಲವನ್ನು ಸಮರ್ಪಿಸಿದನು, ಗುರು ಗೋವಿಂದ್ ಸಿಂಗ್ ಅವರ ಚಿಕ್ಕ ಚಿಕ್ಕ ಮಕ್ಕಳನ್ನು ಗೋಡೆಯಲ್ಲೇ ಜೀವಂತವಾಗಿ ಸಮಾಧಿ ಮಾಡಲಾಯಿತು. ಅವರ ಸಲುವಾಗಿ ನಾವು ನಮ್ಮ ಸುಳ್ಳು ಆಸೆ ಆಕಾಂಕ್ಷೆಗಳನ್ನು ತ್ಯಜಿಸಲು ಸಾಧ್ಯವೇ ಇಲ್ಲವೇ? ಇಂದು ಸಮಾಜ ಕೈಚಾಚಿ ಬೇಡುತ್ತಿದೆ.
4: ಜನರು ತಮ್ಮ ಒಬ್ಬನೇ ಮಗನನ್ನು ಕೂಡ ಸಂತೋಷವಾಗಿ ಒಪ್ಪಿಸಿದ್ದಾರೆ. ನಿಮ್ಮ ಬಳಿಯಲ್ಲಿ ಒಬ್ಬರ ಬದಲಿಗೆ ಮೂವರು ಗಂಡು ಮಕ್ಕಳಿದ್ದಾರೆ. ಅವರ ಪೈಕಿ ಒಬ್ಬರನ್ನಾದರೂ ನೀವು ಸಮಾಜಕ್ಕೆ ನೀಡಲಾರಿರ ನಿಮ್ಮ ದೀನ್ ದಯಾಳ್.
3: ಮದುವೆ ಮಾಡಿಕೊಳ್ಳಲು ದೀನ ಒಪ್ಪಲಿಲ್ಲ. ಈಗ ಅವನನ್ನ ಹೇಗೆ ಒಪ್ಪಿಸ್ತೀರಿ?
4: ನಾವು ಅವನನ್ನ ಒಪ್ಪಿಸೋದಕ್ಕೆ ಸಾಧ್ಯ ಅಂತ ನಿನಗೆ ಅನಿಸ್ತಿದೆಯೇ? ಅವನು ಮದುವೆ ಮಾಡ್ಕೊಳ್ಳೋದಕ್ಕೆ ಇಷ್ಟ ಪಡದೇ ಇದ್ರೆ ಅವನನ್ನು ಒಪ್ಪಿಸೋದು ಸಾಧ್ಯವೇ ಇಲ್ಲ. ಕುಟುಂಬದ ಮೋಹ ಪಾಶದಿಂದ ಚಿಕ್ಕ ವಯಸ್ಸಿನಲ್ಲೇ ದೇವರು ಅವನನ್ನ ದೂರ ಮಾಡಿಬಿಟ್ಟಿದ್ದಾನೆ.
3: ಅವನು ಮದುವೆ ಮಾಡ್ಕೊಂಡಿದ್ರೆ ನಾವು ಅವನ ವಿಷಯದಲ್ಲಿ ನಿಶ್ಚಿಂತರಾಗಿರ್ತಿದ್ವಿ.
4: ಬಹುಶಃ ಹೌದೇನೋ, ಆದ್ರೆ ಪರಾಧೀನ ಭಾರತದಲ್ಲಿ ನಿಶ್ಚಿಂತೆ ಅನ್ನೋದು ಅರ್ಥಹೀನ ಅನ್ನೋದು ಕೂಡ ಸತ್ಯ. ಅವನು ಈಗ ಯುವಕ, ಸಾಧ್ಯವಾದಷ್ಟು ಬೇಗ ತನ್ನ ದೇಶವನ್ನ ಸ್ವತಂತ್ರ ದೇಶವನ್ನಾಗಿ ನೋಡೋದಕ್ಕೆ ಇಷ್ಟಪಡ್ತಾ ಇದ್ದಾನೆ. ನಮ್ಮ ದೇಶದಲ್ಲಿ ಬೇರೊಬ್ಬರನ್ನ ಅವನು ಹೇಗೆ ಮಾತ್ರ ಸಹಿಸಿಕೊಳ್ತಾನೆ ಹೇಳು.
3: ಏನ್ ಮಾಡೋದು ಈಗ, ಅವನಿಗೆ ಹೇಗೆ ಅರ್ಥ ಮಾಡಿಸೋದು?
4: ಅವನನ್ನಲ್ಲ, ಈಗ ನಾ

ತೆರೆದಿರುವ ಗಣ್ಯರೆಲ್ಲರಿಗೂ ಸ್ವಾಗತ. ನಮ್ಮ ಮಾಸಿಕ ನಿಯತಕಾಲಿಕೆ ರಾಷ್ಟ್ರ ಧರ್ಮದ ವ್ಯವಸ್ಥಾಪಕ ನಿರ್ದೇಶಕ ಶ್ರೀ ನಾನಾಜಿ ದೇಶ್ಮುಖ್, ನಮ್ಮ ಪ್ರಕಾಶಕರಾಗಿರುವ ಶ್ರೀ ರಾಧೇಶ್ಯಾಮ್ ಕಪೂರ್, ನಮ್ಮ ವ್ಯವಸ್ಥಾಪಕರಾಗಿರುವ ಶ್ರೀ ಜ್ವಾಲಾ ಪ್ರಸಾದ್ ಚತುರ್ವೇದಿ ಮತ್ತು ಶ್ರೀ ಮನಮೋಹನ್ ಗುಪ್ತಾ, ಹಾಗೂ ನಮ್ಮ ಪ್ರೆಸ್ ವ್ಯವಸ್ಥಾಪಕರಾಗಿರುವ ಶ್ರೀ ಬಜರಂಗ್ ಶರಣ್ ತಿವಾರಿ ಮತ್ತು ಜನಾರ್ದನ್ ರಾವ್ ಪಾವಗಿ.

0: ಅವರಿಗೆ ನಾನು ನನ್ನ ಕೃತಜ್ಞತೆಯನ್ನು ವ್ಯಕ್ತಪಡಿಸುತ್ತಿದ್ದೇನೆ. ಯಾವ ಜನ ಜಾಗೃತಿ ಮತ್ತು ರಾಷ್ಟ್ರದ ಏಳಿಗೆಯ ಉದ್ದೇಶದಿಂದ ಈ ರಾಷ್ಟ್ರ ಧರ್ಮ ಪತ್ರಿಕೆ ಆರಂಭವಾಗುತ್ತಿದೆಯೋ ಇದು ಹೊಸದೊಂದು ಜನಕ್ರಾಂತಿ ಉಂಟು ಮಾಡುವುದರಲ್ಲಿ ಯಶಸ್ವಿಯಾಗುತ್ತದೆ ಎನ್ನುವ ಸಂಪೂರ್ಣ ನಂಬಿಕೆ ನನಗಿದೆ. ಈ ಪವಿತ್ರ ಸಂದರ್ಭದಲ್ಲಿ ನಮ್ಮ ವ್ಯವಸ್ಥಾಪಕ ನಿರ್ದೇಶಕರಾಗಿರುವ ಶ್ರೀ ನಾನಾಜಿ ದೇಶ್ಮುಖ್ ಅವರು ಒಂದೆರಡು ಮಾತನಾಡಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ.
1: ನಾನು ನಿಮ್ಮೆಲ್ಲರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಮತ್ತು ಈ ಪತ್ರಿಕೆಯ ಪ್ರಕಟಣೆಯ ಮೂಲಕ ದೇಶದ ಚಿಂತನೆಗೆ ಹೊಸ ದಿಕ್ಕನ್ನು ನೀಡಲು ನಾವು ಇಂದು ಹಾಕಿದ ಈ ಅಡಿಪಾಯವು ಪತ್ರಿಕೆಯ ಪ್ರತಿ ಆವೃತ್ತಿಯೊಂದಿಗೆ ಬಲಗೊಳ್ಳುತ್ತದೆ ಎಂದು ನಾನು ಆಶಿಸುತ್ತೇನೆ. ಇಂದು ಭಾರತೀಯ ಸಮಾಜವು ವಿವಿಧ ಭಾಗಗಳಾಗಿ ಛಿದ್ರಗೊಂಡಿದೆ. ಹಲವು ದುಷ್ಟತನಗಳು, ಮೂಢನಂಬಿಕೆಗಳು ಮತ್ತು ಆಚರಣೆಗಳಲ್ಲಿ ಸಿಲುಕಿಕೊಂಡು ತನ್ನ ಸಂಸ್ಕೃತಿಯನ್ನು ಮರೆಯುತ್ತಿರುವ ಈ ಸಮಯದಲ್ಲಿ ನಮ್ಮ ಈ ರಾಷ್ಟ್ರ ಧರ್ಮ ಪತ್ರಿಕೆಯು ಜನರಲ್ಲಿ ಹೊಸ ಶಕ್ತಿ ಮತ್ತು ಸೈದ್ಧಾಂತಿಕ ಶಕ್ತಿಯನ್ನು ತುಂಬುತ್ತದೆ ಎಂದು ನಾನು ನಂಬುತ್ತೇನೆ. ನನ್ನ ಈ ಮಾತುಗಳನ್ನು ಇಲ್ಲಿಗೆ ಮುಗಿಸುತ್ತೇನೆ.
0: ಅಟಲ್ ಬಿಹಾರಿ ವಾಜಪೇಯಿ ಅವರೇ, ಮಹಾತಿನಲ್ಲಿ ನಿಮ್ಮನ್ನು ಸೋಲಿಸುವುದು ನನಗಂತೂ ಸಾಧ್ಯವಿಲ್ಲ.
2: ನಿಜ ಹೇಳುತ್ತಿದ್ದೇನೆ ದೀನ್ ದಯಾ, ನಿಮ್ಮ ಜ್ವಲಂತ ಲೇಖನಗಳು ರಾಷ್ಟ್ರದ ಜನರ ಮನಸ್ಸನ್ನು ಅಲುಗಾಡಿಸಿಬಿಟ್ಟಿದೆ. ನನಗೆ ಸಂಪಾದಕನಾಗಿ ಯಾವುದೇ ಅನುಭವ ಇಲ್ಲ, ಆದರೆ ಸತ್ಯ ಹೇಳುತ್ತೇನೆ, ನಿಮ್ಮ ಮಾರ್ಗದರ್ಶನದಲ್ಲಿ ನಾನು ಸಾಕಷ್ಟು ಕಲಿಯುತ್ತಿದ್ದೇನೆ.
0: ವ್ಯಕ್ತಿ ಕೆಲಸ ಕಲಿಯುತ್ತಾನೆ ಮತ್ತು ಕೆಲಸವೇ ವ್ಯಕ್ತಿಗೆ ಕಲಿಸುತ್ತದೆ. ಪತ್ರಿಕೆ ಮುಖಾಂತರ ನಾವು ದೇಶದ ಮೂಲೆ ಮೂಲೆಗೂ ನಮ್ಮ ಮಾತುಗಳನ್ನು ತಲುಪಿಸುತ್ತಿದ್ದೇವೆ. ಆದರೆ ಈಗ ನಮಗೆ ಸ್ವಾತಂತ್ರ್ಯ ದೊರೆತ ನಂತರ ಸರ್ಕಾರಕ್ಕೆ ನಮ್ಮ ವಿಚಾರಗಳು ರುಚಿಸುತ್ತಿಲ್ಲ. ಜನ ಜಾಗೃತಿ ಮೂಡಿಸುವುದು ನಮ್ಮ ಕೆಲಸ. ಪರಿಸ್ಥಿತಿಗಳು ಎಷ್ಟೇ ಕಠಿಣವಾಗಿರಲಿ ನಾವು ಅದನ್ನ ಮಾಡುತ್ತಲೇ ಇರಬೇಕು. ಹಿಂದುಳಿದ ಮತ್ತು ಬಡವರ್ಗದವರ ಅಗತ್ಯಗಳ ಕಡೆಗೆ ಸರ್ಕಾರದ ಗಮನವನ್ನು ನಾವು ಸೆಳೆಯುತ್ತಲೇ ಇರಬೇಕು. ತಮಗೆ ಸ್ವಾತಂತ್ರ್ಯ ದೊರೆತಿದೆ, ಆದರೆ ಸಮಾಜದ ಕಟ್ಟ ಕಡೆಯ ವ್ಯಕ್ತಿ ಕೂಡ ಸಮಾಜದ ಮುಖ್ಯ ವಾಹಿನಿಗೆ ಬರುವಂತೆ, ಅದರ ಒಂದು ಭಾಗವಾಗುವಂತೆ ಮಾಡಿದಾಗಲೇ ಈ ಸ್ವಾತಂತ್ರ್ಯ ಸಾರ್ಥಕವಾದಂತೆ.
2: ಸತ್ಯವಾದ ಮಾತು, ಭಾರತ ಪರಾಧೀನವಾಗಿದ್ದಾಗ ಸ್ವತಂತ್ರರಾಗುವುದು ನಮ್ಮೆಲ್ಲರ ಗುರಿಯಾಗಿತ್ತು. ನೋಡಿ, ಈಗ ಭಾರತ ಸ್ವಾತಂತ್ರ್ಯವನ್ನು ಗಳಿಸಿ ಸ್ವತಂತ್ರ ರಾಷ್ಟ್ರ ಎನಿಸಿದೆ. ಆದರೆ ವಿಚಿತ್ರವೇನೆಂದರೆ, ಇಂದು ಈ ಸ್ವತಂತ್ರ ಭಾರತದಲ್ಲಿ ಕೂಡ ಪರಾಧೀನ ಭಾರತದ ಸಮಸ್ಯೆಗಳಲ್ಲೇ ನಾವು ಒದ್ದಾಡುತ್ತಿದ್ದೇವೆ. ಹೀಗಾದಲ್ಲಿ ಸ್ವಾತಂತ್ರ್ಯದ ಅರ್ಥವಾದರೂ ಏನು?
0: ಇದಕ್ಕೆ ಒಂದೇ ಉಪಾಯ, ನಮ್ಮ ಪ್ರಯತ್ನಗಳನ್ನು ತೀವ್ರಗೊಳಿಸಬೇಕು. ಮೊದಲೇ ವಿಭಜನೆಯ ಕ್ರೂರ ದುರಂತ ನಮಗೆ ಸರಿಯಾಗಿ ಸ್ವಾತಂತ್ರ್ಯದ ಆನಂದೋತ್ಸವ ಆಚರಿಸಲು ಬಿಡಲಿಲ್ಲ. ಯಾವ ರಾಷ್ಟ್ರವನ್ನು ಗುಲಾಮಗಿರಿಯ ಸಂಕೋಲೆಗಳಿಂದ ಮುಕ್ತರಾಗಿರಿಸಲು ಎಲ್ಲ ಧರ್ಮಗಳ ಜನರು ಒಗ್ಗಟ್ಟಾಗಿ ಕ್ರಾಂತಿಯ ಕಹಳೆಯನ್ನು ಮೊಳಗಿಸಿದರೋ, ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿದರೋ, ಅದೇ ಧರ್ಮವನ್ನು ದೇಶದ ವಿಭಜನೆಗೆ ಆಯುಧವನ್ನಾಗಿ ಮಾಡಿಕೊಳ್ಳಲಾಯಿತು. ಈಗ ಯೋಚಿಸಿದರೆ ನಿಜಕ್ಕೂ ಬಹಳ ದುಃಖವಾಗುತ್ತದೆ.
2: ನಿಜ ದೀನ್ ದಯಾಳ್, ಪೂರ್ವ ಪಾಕಿಸ್ತಾನದಿಂದ ಈಗಲೂ ಕೂಡ ಹಿಂದೂಗಳನ್ನು ಅವರು ಇಸ್ಲಾಂ ಧರ್ಮ ಸ್ವೀಕರಿಸುತ್ತಿಲ್ಲ ಎಂಬ ಕಾರಣವನ್ನೊಡ್ಡಿ ಅಲ್ಲಿಂದ ಓಡಿಸಲಾಗುತ್ತಿದೆ.
0: ಆದರೂ ಸರ್ಕಾರ ಪಾಕಿಸ್ತಾನದ ಪ್ರಧಾನಮಂತ್ರಿ ಲಿಯಾಖತ್ ಅಲಿ ಅವರೊಂದಿಗೆ ರಾಜಿ ಮಾತುಕತೆಗೆ ಮುಂದಾಗುತ್ತಿದೆ. ಇದು ದೇಶದ ನಾಗರಿಕರನ್ನು ತೀವ್ರ ಸಂಕಟಕ್ಕೆ ಈಡು ಮಾಡುತ್ತಿದೆ.
2: ಉದ್ಯೋಗ ಸಚಿವ ಶ್ಯಾಮಪ್ರಸಾದ್ ಮುಖರ್ಜಿ ಅವರು ಈ ರಾಜಿ ಮಾತುಕತೆ ನಡೆಯಬಾರದು ಎಂದು ಬಹಳ ಪ್ರಯತ್ನಪಟ್ಟರೆಂಬುದು ನಿಮಗೆ ಗೊತ್ತೇ ಇದೆ. ಈ ರಾಜಿ ಸಂಧಾನ ಸರಿಯಲ್ಲ, ಭಾರತದ ಹಿತಾಸಕ್ತಿ ಇದರಲ್ಲಿಲ್ಲ ಎಂದು ಬಹಳಷ್ಟು ಹೇಳಿ ನೋಡಿದರು. ಆದರೆ
0: ಈ ರಾಜಿ ಸಂಧಾನವೇ ಮಂತ್ರಿ ಮಂಡಲಕ್ಕೆ ಅವರ ರಾಜೀನಾಮೆಗೆ ಕಾರಣವಾಯಿತು ಅಂತ ನಾನು ಕೇಳಲ್ಪಟ್ಟಿದ್ದೇನೆ. ಅವರು ನಮ್ಮ ಸಂಘದ ಗುರುಜಿ ಶ್ರೀ ಮಾಧವ್ ಸದಾಶಿವರಾವ್ ಗೋಳವಲ್ಕರ್ ಅವರನ್ನು ಕೂಡ ಭೇಟಿಯಾಗಲಿದ್ದಾರೆ. ಭೇಟಿಯ ಕಾರಣವೇನೆಂದು ನೋಡೋಣ, ಏನಾದರೂ ಒಳ್ಳೆಯದೇ ನಡೆಯುವ ಸಂಭವವಿದೆ.
2: ಹೌದು, ಖಂಡಿತವಾಗಿಯೂ ಸಂಭವ ಇದೆ. ಸ್ವಾತಂತ್ರ್ಯದ ನಂತರ ಈಗ ಏನೇ ನಡೆದರೂ ಒಳಿತೇ ಆಗಲಿ ಎಂಬ ಪ್ರಾರ್ಥನೆ ನಮ್ಮೆಲ್ಲರದು.
3: ಬಾಬಾ ದಿಂದ ಸ್ವಾಗತ ನಿನಗೆ.
0: ನಮಸ್ಕಾರ ಗುರುಜಿ, ಹೇಗಿದ್ದೀರಿ?
3: ಚೆನ್ನಾಗಿದ್ದೇನೆ.
0: ಹೇಳಿ ಗುರುಜಿ, ನನ್ನನ್ನು ನೆನಪಿಸಿಕೊಟ್ಟ ಕಾರಣವೇನು?
3: ಶಾಂತ ಮನಸ್ಸು ಮತ್ತು ಬಲಿಷ್ಠ ಭುಜಗಳ ಅಗತ್ಯ ಬಂದಾಗ ಎಲ್ಲಕ್ಕಿಂತ ಮೊದಲು ನನಗೆ ನೀನು ನೆನಪಾಗುವೆ.
0: ನೀವು ಹೀಗೆ ಹೇಳುವುದು ಕೇಳಿ ನಾನು ಧನ್ಯ ಎನಿಸುತ್ತಿದ್ದೆ. ಹೇಳಿ, ವಿಷಯವೇನು?
3: ನೋಡು ದೀನ್ ದಯಾಳ್, ಭಾರತ ಸ್ವಾತಂತ್ರ್ಯವನ್ನೇನೋ ಪಡೆಯಿತು, ಆದರೆ ಭಾರತೀಯರಿಗೆ ಅವರ ನಿಜವಾದ ಹಕ್ಕುಗಳನ್ನು ಕೊಡಿಸುವ ಸಂಗ್ರಾಮ ಇನ್ನೂ ಬಾಕಿ ಇದೆ ಅನ್ನೋದು ನಿನಗೆ ಗೊತ್ತೇ ಇದೆ.
0: ನಿಜ ಗುರುಜಿ.
3: ನಾವು ಸ್ವಯಂ ಸೇವಕ ಸಂಘದ ಮೂಲಕ, ಪತ್ರಿಕೆಗಳ ಮೂಲಕ ಪ್ರಯತ್ನವನ್ನೇನೋ ಮಾಡುತ್ತಲೇ ಇದ್ದೇವೆ, ಆದರೆ ಭಾರತದ ಶಕ್ತಿ ಸರಿಯಾದ ಕೈಗಳಲ್ಲಿರಬೇಕಾಗಿರುವಂತಹದ್ದು ಇವತ್ತಿನ ಪರಿಸ್ಥಿತಿಯ ಬೇಡಿಕೆಯಾಗಿದೆ.
0: ಇದರಲ್ಲಿ ಸಂದೇಹವೇ ಇಲ್ಲ ಗುರುಜಿ. ಸ್ವತಂತ್ರ ಭಾರತದ ಪ್ರಥಮ ಅಗತ್ಯತೆ ಇದೇ ಆಗಿದೆ. ಸ್ವಾತಂತ್ರ್ಯದ ಅರ್ಥ ಕೆಲವೇ ಜನರ ಅಥವಾ ಕುಟುಂಬದವರ ಸ್ವಾರ್ಥ ಸಾಧನೆಯಲ್ಲ. ಸ್ವಾತಂತ್ರ್ಯದ ಅರ್ಥವೆಂದರೆ ಭಾರತದ ಪ್ರತಿಯೊಬ್ಬ ವ್ಯಕ್ತಿಯ ಅಭಿವೃದ್ಧಿ ಮತ್ತು ಪ್ರಗತಿ.
3: ನಮ್ಮ ಪ್ರಾದೇಶಿಕ ಪ್ರಚಾರಕ್ ವಸಂತರಾವ್ ಓಕ್ ಅವರ ಮೂಲಕ ಶ್ಯಾಮ್ ಪ್ರಸಾದ್ ಮುಖರ್ಜಿ ನನ್ನನ್ನು ಭೇಟಿಯಾಗೋದಕ್ಕೆ ಬಂದಿದ್ರು.
0: ಹೌದು, ಗೊತ್ತಾಯ್ತು.
3: ಪ್ರಸಕ್ತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಒಂದು ರಾಜಕೀಯ ಅಭಿಯಾನ ನಡೆಸಬೇಕು ಅನ್ನೋದು ಅವರ ಇಷ್ಟ. ಈ ಕೆಲಸಕ್ಕಾಗಿ ಅವರು ನಮ್ಮೆಲ್ಲರ ಸಹಕಾರ ಬಯಸ್ತಾ ಇದ್ದಾರೆ.
0: ಇಂತಹ ವಿಚಾರ ಒಳ್ಳೆಯದೇ ಅಲ್ಲವೇ ಗುರುಜಿ?
3: ನನಗೂ ಸಮಂಜಸ ಅನ್ನಿಸ್ತು. ಸಶಕ್ತ ಪ್ರಜಾಪ್ರಭುತ್ವಕ್ಕಾಗಿ ಒಂದು ಬಲಿಷ್ಠ ವಿರೋಧ ಪಕ್ಷ ಇರಲೇಬೇಕು. ಆದ್ರಿಂದಲೇ ಸಂಘ ಮತ್ತು ಅದರಲ್ಲಿ ತೊಡಗಿಕೊಂಡಿರುವಂತಹ ಪ್ರತಿಯೊಬ್ಬರೂ ಈ ಕಾರ್ಯದಲ್ಲಿ ಬೆಂಬಲ ನೀಡುತ್ತಾರೆ ಅನ್ನೋ ಭರವಸೆಯನ್ನ ನಾನು ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರಿಗೆ ನೀಡಿದ್ದೇನೆ.
0: ನಾನು ಸಂತೋಷದಿಂದ ಸಿದ್ಧನಿದ್ದೇನೆ.
3: ದೀನ್ದಯಾಳ್, ನಿನ್ನಲ್ಲಿ ಸಂಘಟಿಸುವಂತಹ ಸಾಮರ್ಥ್ಯ ಬಹಳ ಚೆನ್ನಾಗಿದೆ. ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರೊಂದಿಗೆ ಸೇರಿ ರಾಜಕೀಯ ಅಭಿಯಾನ ಸಂಬಂಧಿತ ಕೆಲಸ ಕಾರ್ಯಗಳಲ್ಲಿ ಬಹಳ ಚೆನ್ನಾಗಿ ಸಹಕಾರ ನೀಡುತ್ತೀಯ ಅನ್ನುವಂತಹ ಭರವಸೆ ನನಗಿದೆ. ನಿನ್ನೊಂದಿಗೆ ಇನ್ನಷ್ಟು ಕಾರ್ಯಕರ್ತರನ್ನ ಸೇರಿಸಿಕೊಂಡು ಈ ಕೆಲಸದಲ್ಲಿ ತೊಡಗಿಸಿಕೊ.
0: ಆದರೆ
3: ನೋಡು, ನಿನಗೆ ರಾಜಕೀಯದಲ್ಲಿ ಸ್ವಲ್ಪನೂ ಇಷ್ಟ ಇಲ್ಲ ಅನ್ನೋದು ನನಗೆ ಗೊತ್ತು. ಪ್ರಸಕ್ತ ಸರ್ಕಾರ ಆಡಳಿತ ನಡೆಸ್ತಾ ಇರುವಂತಹ ರೀತಿ ರಾಷ್ಟ್ರಕ್ಕೆ ಅನುಕೂಲಕರವಾಗಿಲ್ಲ ಅನ್ನೋದು ನಿನಗೆ ಗೊತ್ತು. ಒಂದು ವೇಳೆ ಯಾರಾದ್ರೊಬ್ರು ಬಲಿಷ್ಠ ಕ್ರಮ ಕೈಗೊಳ್ಳದೇ ಇದ್ರೆ ನಮ್ಮ ಭವಿಷ್ಯ ಏನಾಗುತ್ತೋ ಗೊತ್ತಿಲ್ಲ. ಆದ್ರಿಂದ ನಾನು
0: ಸಂಪೂರ್ಣ ಸಿದ್ಧತೆ ಮತ್ತು ಸಮರ್ಪಣಾ ಭಾವದಿಂದ ಈ ಕೆಲಸ ಮಾಡ್ತೀನಿ ಗುರುಜಿ.
3: ನೀನು ಇಲ್ಲ ಅನ್ಲಾರೆ ಅನ್ನೋ ನಂಬಿಕೆ ನನಗಿತ್ತು.
0: ಇನ್ನು ನನಗೆ ಅನುಮತಿ ನೀಡು.
3: ವಿಜಯಿ.
4: ನಾನು ಶ್ಯಾಮಾ ಪ್ರಸಾದ್ ಮುಖರ್ಜಿ ವಿನಮ್ರ ವಿನಂತಿಯೊಂದಿಗೆ ನಿಮ್ಮನ್ನ ಆದರಣೀಯವಾಗಿ ಸ್ವಾಗತಿಸುತ್ತೇನೆ. ಗುರುಜಿಯವರಲ್ಲಿ ನಾನು ಒಂದು ವಿಚಾರವನ್ನು ಮಂಡಿಸಿದ್ದೇನೆ. ಗುರುಜಿ ಆ ಕಲ್ಪನೆಗೆ ಒಂದು ರೂಪ ನೀಡೋದಕ್ಕೆ ಅವರು ದೀನ್ ದಯಾಳ್ ಉಪಾಧ್ಯಾಯ ಅವರ ರೂಪದಲ್ಲಿ ಒಂದು ಆಕರ್ಷಣೀಯ ಶಕ್ತಿ ಹೊಂದಿರುವ ವ್ಯಕ್ತಿಯೊಬ್ಬರನ್ನ ನನಗೆ ನೀಡಿದ್ದಾರೆ. ದೀನ್ ದಯಾಳ್ ಅವರ ಪ್ರಯತ್ನಗಳಿಂದಲೇ 1951 ಅಕ್ಟೋಬರ್ 21 ಅಖಿಲ ಭಾರತ ಜನಸಂಘ ಸ್ಥಾಪನೆ ಸಾಧ್ಯವಾಯಿತು. ಸತ್ಯ ಹೇಳಬೇಕು ಅಂತ ಹೇಳಿದ್ರೆ ನನಗೆ ಅಖಿಲ ಭಾರತ ಜನಸಂಘದ ಸ್ಥಾಪನೆ ಒಂದು ದೈವಿಕ ಕನಸು ನನಸಾದಂತಾಗಿದೆ. ನಾನು ಜನಸಂಘದ ಬೀಜವನ್ನು ಬಿತ್ತಿದ್ದೆ ಅಷ್ಟೇ, ಆದರೆ ಅದನ್ನ ಹೆಮ್ಮರವಾಗಿ ಬೆಳೆಸುವ ಕೆಲಸವನ್ನ ಮಾಡಿದ್ದಾರೆ ದೀನ್ ದಯಾಳ್ ಉಪಾಧ್ಯಾಯ ಅವರು. ಇಂದು ರಾಜ್ಯ ಮಟ್ಟದಲ್ಲಿ ಜನಸಂಘ ರಚನೆಯಾಗಿದೆ ಅಂತ ಹೇಳಿದ್ರೆ ಅದು ದೀನ್ ದಯಾಳ್ ಅವರ ಕಠಿಣ ಪರಿಶ್ರಮ, ಸಮರ್ಪಣೆ ಮತ್ತು ಬದ್ಧತೆಯ ಫಲಿತಾಂಶವಾಗಿದೆ ಅಂತಲೇ ಹೇಳಬೇಕು. ನನ್ನ ಬಳಿ ಇಬ್ಬರು, ಕೇವಲ ಇಬ್ಬರು ದೀನ್ ದಯಾಳ್ ಇದ್ರೆ ಸಾಕು, ನಾನು ಭಾರತದ ರಾಜಕೀಯ ನಕ್ಷೆಯನ್ನೇ ಬದಲಾಯಿಸ್ತೇನೆ ಅಂತ ಹೇಳಿ ನಾನು ಯಾವುದೇ ಹಿಂಜರಿಕೆ ಇಲ್ಲದೆ ಹೇಳಬಲ್ಲೆ. ನಮ್ಮ ಅಖಿಲ ಭಾರತ ಜನಸಂಘ ತನ್ನ ಪ್ರಧಾನ ಕಾರ್ಯದರ್ಶಿಯಾಗಿ ಕಠಿಣ ಪರಿಶ್ರಮಿ ಮತ್ತು ಅಸಾಧಾರಣವಾದ ನಾಯಕನನ್ನ ಇವತ್ತು ಕಂಡುಕೊಂಡಿದೆ ಅಂತ ಹೇಳಿ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಅವರೇ, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ನೀವು ಇವತ್ತು ಕೆಲವು ಮಾತುಗಳನ್ನು ಆಡಬೇಕು ಅಂತ ಹೇಳಿ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ.
0: ಎಲ್ಲರಿಗೂ ನಮಸ್ಕಾರ. ನನ್ನನ್ನು ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ಯೋಗ್ಯನೆಂದು ಪರಿಗಣಿಸಿದ್ದಕ್ಕಾಗಿ ಇಲ್ಲಿ ನೆರೆದಿರುವ ಜನಸಂಘದ ಎಲ್ಲಾ ಸದಸ್ಯರು, ನಾನಾಜಿ ದೇಶ್ಮುಖ್ ಮತ್ತು ಗೌರವಾನ್ವಿತ ಶ್ಯಾಮಾ ಪ್ರಸಾದ್ ಮುಖರ್ಜಿ ನಿಮ್ಮೆಲ್ಲರಿಗೂ ನನ್ನ ಕೃತಜ್ಞತೆ ವ್ಯಕ್ತಪಡಿಸುತ್ತಿದ್ದೇನೆ. ನಮ್ಮೆಲ್ಲರಿಗೂ ರಾಷ್ಟ್ರದ ಹಿತ ಅತ್ಯಂತ ಮುಖ್ಯವಾದದ್ದು. ಜನಸಂಘವನ್ನು ರಚಿಸುವ ಉದ್ದೇಶ ರಾಜಕೀಯವಲ್ಲ, ಬದಲಾಗಿ ಶಾಂತಿಯುತ ಮಾರ್ಗಗಳ ಮೂಲಕ ದೇಶದಲ್ಲಿ ಆರ್ಥಿಕ ಮತ್ತು ಸಾಮಾಜಿಕ ಕ್ರಾಂತಿಯನ್ನು ತರುವುದಾಗಿದೆ. ಅಧಿಕಾರ ಮತ್ತು ಸ್ಥಾನಗಳಿಗೆ ಅಂಟಿಕೊಂಡಿರುವ ಕುಟುಂಬಗಳು ಪದಚ್ಯುತಗೊಳ್ಳುವ ನಿರಂತರ ಭಯದಲ್ಲೇ ಜೀವಿಸುತ್ತಿರುತ್ತಾರೆ.

0: ನಂಬಿಕೆ ಮತ್ತು ಆಶಯ ಕೂಡ. ಇಂದು ರಾಷ್ಟ್ರೀಯ ಶಕ್ತಿ ಭಾರತೀಯನ ಕೈಯಲ್ಲಿರುವಾಗ ಅತ್ಯುನ್ನತ ಸ್ಥಾನವನ್ನು ಹೊಂದಿರುವ ವ್ಯಕ್ತಿಯ ಪ್ರತಿಯೊಂದು ಕಣ ಕಣದಲ್ಲೂ ಭಾರತದ ಭವ್ಯ ಇತಿಹಾಸ ಪ್ರತಿಧ್ವನಿಸುವುದು ಅತ್ಯಗತ್ಯ. ನಮ್ಮ ದೇಹ ಈ ದೇಶದ ಮಣ್ಣಿನಿಂದಲೇ ರೂಪುಗೊಂಡಿದೆ ಎಂಬುದನ್ನು ಆ ವ್ಯಕ್ತಿ ಎಂದಿಗೂ ಮರೆಯಬಾರದು. ಈ ದೇಶದ 30 ಕೋಟಿ ಜನರ ಹೃದಯದಲ್ಲಿರುವ ಅದೇ ಭಾವನೆಗಳಿಂದ ಆತನ ಹೃದಯ ತುಂಬಿರಬೇಕು. ಪ್ರತಿಯೊಬ್ಬ ಭಾರತೀಯನ ಸಂತೋಷ, ಪ್ರತಿಯೊಬ್ಬ ಭಾರತೀಯನ ಅಭಿವೃದ್ಧಿ ನಮ್ಮ ಗುರಿಯಾಗಿರಬೇಕು. ಪ್ರತಿಯೊಬ್ಬ ಭಾರತೀಯನ ದುಃಖ ಮತ್ತು ಸಮಸ್ಯೆಗಳನ್ನು ನಿವಾರಿಸುವುದು ನಮ್ಮ ಕರ್ತವ್ಯವಾಗಿರಬೇಕು. ಮತ್ತು ಇದೆಲ್ಲವೂ ಸಂಭವಿಸದಿದ್ದರೆ ಸ್ವಾತಂತ್ರ್ಯ ಚಳುವಳಿ ಅರ್ಥಹೀನವಾಗುತ್ತದೆ. ಜನರು ಸಾಮೂಹಿಕತೆಯನ್ನು ಮರೆತು ವೈಯಕ್ತಿಕ ಮಟ್ಟದಲ್ಲಿ ಯೋಚಿಸಿದಾಗ ಅದು ದೊಡ್ಡ ಮಟ್ಟದಲ್ಲಿ ಹಾನಿಗೆ ಕಾರಣವಾಗುತ್ತದೆ. ನಾವು ಸಾಮೂಹಿಕವಾಗಿ ನಮ್ಮ ಕೆಲಸವನ್ನು ಮಾಡಿ ರಾಷ್ಟ್ರದ ಬಗ್ಗೆ ಚಿಂತಿಸಿದಾಗ ನಾವು ವ್ಯಕ್ತಿಗಳಾಗಿರೋದಿಲ್ಲ, ಸಮಾಜವಾಗಿ ಯೋಚಿಸಿದಾಗ ಮಾತ್ರ, ಆಗ ಮಾತ್ರ ಸ್ವಾತಂತ್ರ್ಯದ ಅರ್ಥವು ಸಾಕಾರಗೊಳ್ಳುತ್ತದೆ. ಇಲ್ಲದಿದ್ದರೆ ಎಲ್ಲವೂ ಅರ್ಥಹೀನ, ಅರ್ಥಹೀನ. ವಂದೇ ಮಾತರಂ,
1: ವಂದೇ ಮಾತರಂ, ವಂದೇ ಮಾತರಂ, ವಂದೇ.

0: ಅಲ್ಲಿ ನೆರೆದಿರುವ ಎಲ್ಲ ಸದಸ್ಯರು ಹಾಗೂ ಕಾರ್ಯಕರ್ತರನ್ನು ನಾನು ತುಂಬು ಹೃದಯದಿಂದ ಸ್ವಾಗತಿಸುತ್ತೇನೆ. ಇಂದು ಜನಸಂಘದ ಈ ಅಧಿವೇಶನ ಕೇವಲ ನಮ್ಮೆಲ್ಲರಿಗೆ ಮಾತ್ರವಲ್ಲ, ಇಡೀ ದೇಶಕ್ಕೆ ಬಹಳ ಮಹತ್ವಪೂರ್ಣವೆಂದು ಸಾಬೀತಾಗಲಿದೆ. ಏಕೆಂದರೆ ನಮ್ಮ ಜನಸಂಘದ ಪ್ರಧಾನ ಕಾರ್ಯದರ್ಶಿ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಅವರು ಇಂದು ತಮ್ಮ ಭಾಷಣದಲ್ಲಿ ಬಹಳ ಮುಖ್ಯವಾದ ವಿಚಾರವನ್ನು ಮಂಡಿಸಲಿದ್ದಾರೆ. ಹೀಗಾಗಿ ಸಮಯ ವ್ಯರ್ಥ ಮಾಡದಂತೆ ನಾನು ದೀನ್ ದಯಾಳ್ ಅವರನ್ನ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ದೀನ್ ದಯಾಳ್ ಅವರೇ, ಬನ್ನಿ.
1: ವಂದೇ ಮಾತರಂ. ಇಂದು ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಬಂದು ಈ ಸಭೆಯನ್ನು ಯಶಸ್ವಿಗೊಳಿಸುತ್ತಿರುವುದಕ್ಕೆ ಎಲ್ಲಕ್ಕಿಂತ ಮೊದಲು ನಾನು ನಿಮ್ಮೆಲ್ಲರಿಗೂ ಕೃತಜ್ಞತೆ ವ್ಯಕ್ತಪಡಿಸುತ್ತಿದ್ದೇನೆ. ರಾಷ್ಟ್ರದ ಹಿತಕ್ಕಾಗಿ ಏನಾದರೂ ಯೋಚಿಸಬೇಕು, ಏನಾದರೂ ಮಾಡಬೇಕು ಎನ್ನುವುದು ಯಾವಾಗಲೂ ನನ್ನ ಪ್ರಯತ್ನವಾಗಿತ್ತು. ನಾನು ಇಂದು ನಿಮ್ಮೆಲ್ಲರನ್ನು ಏಕಾತ್ಮ ಮಾನವವಾದಕ್ಕೆ ಪರಿಚಯಿಸಲು ಬಯಸುತ್ತೇನೆ. ಏಕಾತ್ಮ ಮಾನವವಾದ ಎಂದು ಕೇಳಿ ಇದೇನು ಹೊಸದೆಂದು ನೀವು ಭಾವಿಸಬಹುದು, ಆದರೆ ಇದು ಹೊಸದಲ್ಲ. ನಾವು ಪ್ರಾಚೀನ ಕಾಲದಿಂದಲೂ ಇದನ್ನು ತಿಳಿದಿದ್ದೇವೆ. ಹೆಸರು ಹೊಸದಿರಬಹುದಷ್ಟೇ. ಬಂಡವಾಳಶಾಹಿ ವ್ಯಕ್ತಿಯನ್ನು ಆರ್ಥಿಕ ಘಟಕವಾಗಿ ಮತ್ತು ಕಮ್ಯುನಿಸಂ ವ್ಯಕ್ತಿಯನ್ನು ರಾಜಕೀಯ ಮತ್ತು ಭೌತಿಕ ಘಟಕವಾಗಿ ನೋಡಿದರೆ ಈ ಏಕಾತ್ಮ ಮಾನವತಾವಾದವು ವ್ಯಕ್ತಿಯನ್ನು ಒಟ್ಟಾರೆಯಾಗಿ ನೋಡುತ್ತದೆ. ವ್ಯಕ್ತಿ ಎಂದರೆ ಮನಸ್ಸು, ಬುದ್ಧಿಶಕ್ತಿ ಮತ್ತು ಆತ್ಮದ ಒಕ್ಕೂಟ. ಇದನ್ನು ಅರ್ಥ ಮಾಡಿಕೊಳ್ಳಿ. ಏಕಾತ್ಮ ಮಾನವತಾವಾದವು ಭಾರತೀಯ ಸಂಸ್ಕೃತಿ, ಚಿಂತನೆ ಮತ್ತು ತತ್ವಶಾಸ್ತ್ರದಿಂದ ಹುಟ್ಟಿಕೊಂಡಿತು ಮತ್ತು ಇದರ ಮೂಲಕ ನಾವು ಭಾರತದ ಶಾಶ್ವತ ಸಂಸ್ಕೃತಿಯ ಬಗ್ಗೆ ಮಾತನಾಡುತ್ತಿದ್ದೇವೆ. ನಮ್ಮ ನಾಗರಿಕತೆ ಮತ್ತು ಸಂಸ್ಕೃತಿಯಲ್ಲಿ ಸಮಾಜದ ಅಡಿಪಾಯ ಸಂಘರ್ಷವಲ್ಲ, ಸಹಕಾರ. ಏಕಾತ್ಮ ಮಾನವತಾವಾದವು ನಮ್ಮ ಭಾರತೀಯ ಮಣ್ಣಿನ ಅಗತ್ಯತೆಗಳು ಮತ್ತು ನಮ್ಮ ಸ್ವಭಾವದೊಂದಿಗೆ ಸಾಮರಸ್ಯದಿಂದ ಬೆಳೆಸಲಾದ ಅಂಶಗಳ ಮಿಶ್ರಣವಾಗಿದೆ. ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷದ ಪರಿಕಲ್ಪನೆಗಳು ಏಕಾತ್ಮ ಮಾನವತಾವಾದದಲ್ಲಿ ಹುದುಗಿದೆ. ಮನುಷ್ಯನನ್ನು ರೂಪಿಸುವ ಈ ನಾಲ್ಕು ಅಂಶಗಳ ಏಕತೆ ಅತ್ಯಗತ್ಯ. ಏಕೆಂದರೆ ಈ ಏಕತೆಯೇ ವ್ಯಕ್ತಿಯನ್ನು ಕಠಿಣ ಪರಿಶ್ರಮಿ ಮತ್ತು ಉದ್ಯಮಶೀಲನನ್ನಾಗಿ ಮಾಡುತ್ತದೆ. ಅವರನ್ನು ಸಮಾಜಕ್ಕೆ ಪ್ರಯೋಜನಕಾರಿ ಮತ್ತು ಸೂಕ್ತವಾಗಿಸುತ್ತದೆ. ವ್ಯಕ್ತಿ ಮತ್ತು ಸಮಾಜ ಹೇಗೆ ಪ್ರತ್ಯೇಕವಾಗಿರಲು ಸಾಧ್ಯ? ವ್ಯಕ್ತಿಯಿಂದ ಕುಟುಂಬ, ಕುಟುಂಬದಿಂದ ಸಮಾಜ, ಸಮಾಜದಿಂದ ರಾಷ್ಟ್ರ. ಮಾನವೀಯತೆಯನ್ನು ಅಳವಡಿಸಿಕೊಳ್ಳುವುದೇ ಏಕಾತ್ಮ ಮಾನವತಾವಾದ. ಸರ್ಕಾರದ ನೀತಿಗಳು ರಾಷ್ಟ್ರದ ಪ್ರತಿಯೊಬ್ಬ ನಾಗರಿಕ ಸಂತೋಷ, ಸಮೃದ್ಧಿ, ಶಿಕ್ಷಣ ಮತ್ತು ಮೌಲ್ಯಗಳನ್ನು ಪಡೆಯುವುದನ್ನು ಖಚಿತಪಡಿಸಿಕೊಳ್ಳಬೇಕು. ಸಮಾಜ

ಮತ್ತು ಸರ್ಕಾರವು ರಾಷ್ಟ್ರದ ಪ್ರಗತಿಗೆ ಒಟ್ಟಾಗಿ ಕೆಲಸ ಮಾಡಬೇಕು. ಇದೇ ಏಕಾತ್ಮ ಮಾನವತಾವಾದದ ಮೂಲಭೂತ ಸ್ವರೂಪ. ನಾವು ಏಕಾತ್ಮ ಮಾನವತಾವಾದವನ್ನು ಅರ್ಥ ಮಾಡಿಕೊಂಡು ಅದನ್ನು ಅಳವಡಿಸಿಕೊಂಡರೆ ಶೀಘ್ರದಲ್ಲಿಯೇ ನಮ್ಮ ಸಮಸ್ಯೆಗಳು ಸಂದಿಗ್ಧತೆಗಳು ಕೊನೆಗೊಳ್ಳುತ್ತವೆ ಎಂಬ ಭರವಸೆ ನನಗಿದೆ. ಹಾಗೆಯೇ ಇವುಗಳ ಅಂತ್ಯದೊಂದಿಗೆ ನಮ್ಮ ದೇಶದ ಅಭ್ಯುದಯದ ಪಯಣ ಆರಂಭವಾಗುತ್ತದೆ. ಅದುವೇ ವಾಸ್ತವ ಭಾರತದ ಪಯಣ, ವಾಸ್ತವ ಭಾರತದ ಪಯಣ. ನಮ್ಮ ಈ ಅಭಿವೃದ್ಧಿಯ ಪಯಣ ಭಾರತವನ್ನು ಪುನಃ ಚಿನ್ನದ ಪಕ್ಷಿ ಎಂದು ಕರೆಯುತ್ತಿದ್ದ, ಭಾರತವನ್ನು ಗುರು ಎನ್ನಲಾಗುತ್ತಿದ್ದ ಕಾಲಕ್ಕೆ ಕರೆದೊಯ್ಯಲಿ ಎಂಬುದು ನನ್ನ ಪ್ರಾರ್ಥನೆಯಾಗಿದೆ. ನಮ್ಮ ದೇಶದ ಪ್ರಜೆಗಳು, ನಮ್ಮ ಯುವಜನತೆ ಏಕಾತ್ಮ ಮಾನವವಾದದ ಮಾರ್ಗದಲ್ಲಿ ಒಟ್ಟಾಗಿ ಮುಂದುವರಿಯಲಿ. ನಾನು ಪುನಃ ಇದೇ ಭಾರತದಲ್ಲಿ ಜನ್ಮ ತಾಳಬೇಕು, ನನ್ನ ಹಣೆಗೆ ಇದೇ ಮಣ್ಣಿನಿಂದ ತಿಲಕ ಹಚ್ಚಿಕೊಳ್ಳಬೇಕೆನ್ನುವುದು ನನ್ನ ಆಸೆಯಾಗಿದೆ. ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ.

ಪಂಡಿತ್ ದೀನದಯಾಳ್ ಉಪಾಧ್ಯಾಯ ರಾಷ್ಟ್ರೀಯ ನಾಟಕ ಕೇಳಿದಿರಿ. ಭಾಗವಹಿಸಿದ್ದವರು ಕೃಷ್ಣಮೂರ್ತಿ, ಜಿಪಿ ರಾಮಣ್ಣ, ಎಎಸ್ ಪ್ರಕಾಶ್, ಎಚ್ಎಸ್ ಶ್ರೀರಾಮಕೃಷ್ಣ ಹಾಗೂ ಅಶ್ವಥ್ ನಾರಾಯಣ ರಾವ್ ಜಾಧವ್. ಮೂಡಿಬಂದ ಧ್ವನಿಗಳು ಡಾಕ್ಟರ್ ಎಎಸ್ ಶಂಕರ ನಾರಾಯಣ, ಜಾಂಪಣ್ಣ ಆಶಿಹಾಳ್ ಮತ್ತು ಕೆವಿ ಕೃಷ್ಣಪ್ಪ. ನಿರ್ಮಾಣ ಸಹಕಾರ ಮಾನಸ ಚಂದ್ರಿಕಾ. ನಿರ್ಮಾಣ ಕೆಎಲ್ ರಾಜೇಶ್ವರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಆಕಾಶವಾಣಿ ಬೆಂಗಳೂರು ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಇನ್ನು ಮುಂದೆ 10 ಗಂಟೆಗೆ ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮ ಪ್ರಸಾರವಾಗುವುದು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.